107.8 FM. Radio Sarang. Iga app nalu kuda labhya.

0: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.
2: Radio Sarang 107.8 FM
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ಎಲ್ಲ ಸಹೋದರರಿಗೆ ನಮಸ್ಕಾರ. ಇಡೀ ವಿವೇಕಾನಂದರ ಜೀವನವನ್ನು ನೋಡಿದಾಗ ಮೂರು ಎಳೆಗಳ ಬಗ್ಗೆ ನಾನು ಮಾತಾಡಬೇಕು ಅಂದ್ಕೊಂಡಿದ್ದೆ. ಅವರ ಜೀವನದ ಮೂರು ಮುಖಗಳ ಬಗ್ಗೆ ಮಾತಾಡಬೇಕು. ಕುವೆಂಪುರವರು ಒಂದು ಕಡೆ ಬರೀತಾರೆ, ಬಹಳ ಚಂದ ಬರೀತಾರೆ. ಕುವೆಂಪು ಬರೀತಾರೆ, ಸ್ವಾಮಿ ವಿವೇಕಾನಂದರು ಅನೇಕ ಮಹತ್ ಸಾಧನೆಗಳನ್ನು ಸಾಧಿಸಿ ಹೋಗಿದ್ದಾರೆ, ಅದರಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಲು ಅರ್ಹವಾದುದು ಎಂದರೆ ಶ್ರೀರಾಮಕೃಷ್ಣನಿಂದ ಅನುಷ್ಠಿತವೂ ಪ್ರಣೀತವೂ ಆಗಿರುವ ಸರ್ವಧರ್ಮ ಸಮನ್ವಯ ದೃಷ್ಟಿಯನ್ನು ಪ್ರಚಾರ ಮಾಡಿ ಪೂರ್ವ ಪಶ್ಚಿಮ ದೇಶಗಳ ನಡುವೆ ಭವ್ಯವಾದ ಭಾವ ಸೇತುವೆಯನ್ನು ಬೀಸಿ ವಿಶ್ವ ಮೈತ್ರಿಗೆ ಮತ್ತು ವಿಶ್ವ ಪ್ರಜ್ಞೆಗೆ ಅಂಕುರಾರ್ಪಣೆ ಮಾಡಿ ಲೋಕ ಹೃದಯವನ್ನು ಸಂಕುಚಿತ ಬುದ್ಧಿಯಿಂದ ಪಾರು ಮಾಡಿದ್ದು ಮೊದಲನೇದು, ಮೊಟ್ಟ ಮೊದಲನೇದು. ಎಷ್ಟೋ ಸಾಧನೆಯೊಳಗೆ ಮೊಟ್ಟ ಮೊದಲೇದು ಅಂದರೆ ಪೂರ್ವ ಪಶ್ಚಿಮಗಳ ಸಮನ್ವಯತೆಯನ್ನು ಸಾಧಿಸಿದಂಥದ್ದು. ಎರಡನೇದು ಬಹಳ ಮುಖ್ಯವಾಗಿರುವಂಥದ್ದು, ಅಪರೂಪದ ಸನ್ಯಾಸ ಸಂಪ್ರದಾಯ. ನಮ್ಮಲ್ಲಿ ಮೊದಲಿದ್ದಂಥ ಸನ್ಯಾಸಿಗಳ ಕಲ್ಪನೆಯನ್ನು ಬದಲು ಮಾಡಿ ಒಂದು ಹೊಸದಾದಂಥ ಸನ್ಯಾಸಿ ಪರಂಪರೆಯನ್ನು ಸ್ಥಾಪನೆ ಮಾಡಿದಂಥದ್ದು ಎರಡನೇದು ಬಹಳ ಮುಖ್ಯವಾಗಿರುವಂಥದ್ದು. ಅದಕ್ಕೆ ಹೇಳ್ತಾರೆ, ಭಾರತೀಯ ಪ್ರಾಚೀನ ಸಂಪ್ರದಾಯದ ಸಾರವತ್ತಾದ ಮತ್ತು ಶಾಶ್ವತವಾದ ಅಂಶಗಳೊಂದನ್ನೂ ಬಿಡದೆ ಹೊಸ ಲೋಕದ ಹೊಸ ದೃಷ್ಟಿಗೆ ಹೊಂದಿಕೊಳ್ಳುವ ನವ ಸನ್ಯಾಸ ಸಂಪ್ರದಾಯ ಸ್ಥಾಪಿಸಿ ಅದರ ಶಾಖೋಪಶಾಖೆಗಳು ಪ್ರಪಂಚದ ಮೇಲೆ ಹಬ್ಬುವಂತೆ ಮಾಡಿದ್ದು ಎರಡನೇ ಸಾಧನೆ. ಇನ್ನು ಮೂರನೇದು ನನಗೆ ಬಹಳ ಮುಖ್ಯ ಅನಿಸಿದ್ದು ಅಂದರೆ ಪರುಷಮಣಿ ಮಾಡುವಂಥ ಕೆಲಸ. ಈ ಪರುಷಮಣಿ ಅಂತಂದರೆ ಮುಟ್ಟಿದ್ದೆಲ್ಲ ಬಂಗಾರ ಆಗುವಂಥ ಒಂದು ಶಿಲೆ, ಮುಟ್ಟಿದ್ದೆಲ್ಲ ಬಂಗಾರ ಆಗುವಂಥದ್ದು. ವಿವೇಕಾನಂದರು ದೈಹಿಕವಾಗಿದ್ದಾಗ ಅಥವಾ ಇಲ್ಲದೆ ಹೋದಾಗ ಅವರು ಹೇಗೆ ಪರುಷಮಣಿ ಹಾಗೆ ಕೆಲಸ ಮಾಡಿ ಅವ್ರಿಗೆ ಸಂಪರ್ಕಕ್ಕೆ ಬಂದವ್ರನ್ನೆಲ್ಲ ಬದಲಾಯಿಸಿದರು, ಬದಲಾಯಿಸ್ತಾ ಇದ್ದಾರೆ ಅನ್ನೋದು ಮೂರನೇ ಭಾಗ. ಈ ಮೂರನ್ನು ನಾನು ಮೂರು ಎಳೆಗಳು ಅಂತ ತಗೊಂಡಿದ್ದೇನೆ.

0: Radio Sarang 107.8 FM.
1: ಮೊಟ್ಟ ಮೊದಲನೇದು ತಗೊಳ್ಳೋದಾದ್ರೆ ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗಳ ಭಾವಸೇತು. ಇದು ಕುವೆಂಪು ಅವ್ರ ಮಾತೆ ಹಾಗೆ ಉಳಿಸ್ಕೊಂಡಿದ್ದೀನಿ ನಾನು. ಭಾವಸೇತು ಅಂತ ಭಾಳ ಒಳ್ಳೆ ಮಾತಿದೆ. ಆ ಎರಡೂ ಭಾವನೆಗಳಿಗೆ ಒಂದು ಸೇತುವೆಯಾಗಿ ನಿಂತಂಥವ್ರು. ಯಾವುದು ನಿರಾಕರಣೆ ಮಾಡದೆ, ಓಹೋ ಭಾರತೀಯ ಸರಿ ಇಲ್ಲ ಅಂತ ಆಗೋದಾಗಲಿ, ಪಾಶ್ಚಾತ್ಯ ಚೆನ್ನಾಗಿಲ್ಲ ಅಂತ ನಿರಾಕರಣೆ, ಇದು ಭಾಳ ದೊಡ್ಡ ಗುಣ ನಾನು ನೋಡಿದ್ದು. ಯಾವುದನ್ನು ನಿರಾಕರಣೆ ಮಾಡೋ ಹಾಗಿಲ್ಲ, ಅದರಲ್ಲೇನೋ ಒಳ್ಳೆಯ ಅಂಶ ಇದೆ ತಗೊಳ್ಳಿ ಅಂತ ಅನ್ನುವಂಥದ್ದು ಒಂದು ಆ ಕ್ರಾಂತ ದೃಷ್ಟಿ ಇರುವಂಥದ್ದು ವಿವೇಕಾನಂದರ ಸ್ಪೆಷಲ್. ಇದರಲ್ಲಿ ಪೂರ್ವ ಯಾವುದು ಪಶ್ಚಿಮ ಯಾವುದು ಅಂತ ಬರುತ್ತೆ. ಭೌಗೋಳಿಕವಾಗಿ ನೋಡೋದಾದರೆ ಪೌರ್ವಾತ್ಯ ಪಾಶ್ಚಿಮಾತ್ಯ ಅಂತ ಹೇಳ್ತೀವಿ. ನಾನು ಸುಮ್ಮನೆ ಹಾಕ್ಕೊಂಡಿದ್ದು ಪೂರ್ವ ಅಂದರೆ ಭಾರತ, ಏಷ್ಯನ್ ರಾಷ್ಟ್ರಗಳು, ಚೀನಾ ಮತ್ತು ಜಪಾನ್ ಅಂತ ಅನ್ಕೋಬಹುದು. ಪಾಶ್ಚಿಮಾತ್ಯ ಅಂದಾಗ ವಿವೇಕಾನಂದರ ಜೀವನ ಗಮನದಲ್ಲಿ ಇಟ್ಕೊಂಡು ಹೇಳೋದಾದರೆ ಬಹಳಷ್ಟು ಮಟ್ಟಿಗೆ ಅಮೇರಿಕಾ, ಇಂಗ್ಲೆಂಡ್, ಕೆಲವಿನ ಯುರೋಪಿಯನ್ ರಾಷ್ಟ್ರಗಳು ಇವೆಲ್ಲ ಪ್ರಭಾವ ಬಂದಂಥದ್ದು. ಇವು ಎರಡು ಪೂರ್ವ ಪಶ್ಚಿಮ ಅಂತ ಹೇಳೋದು. ಇದರಲ್ಲಿ ಪೂರ್ವಾತ್ಯ ಸಂಸ್ಕೃತಿ ಅಂದರೆ ಏನು, ಹಾಗಾದರೆ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂದರೆ ಏನು ಅಂತ ಬರುತ್ತೆ. ಈ ಬ್ರಿಡ್ಜ್ ಕಟ್ಟಬೇಕಾದ್ರೆ ಇರೋ ದಂಡೆ ಆದರೂ ಖಾಯಂ ಇರಬೇಕಲ್ಲ ನಮಗೆ. ಪೌರ್ವಾತ್ಯ ಸಂಸ್ಕೃತಿ ಪಾಶ್ಚಿಮಾತ್ಯ ಸಂಸ್ಕೃತಿ ವ್ಯತ್ಯಾಸ ಏನು ಹಾಗಾದರೆ ಮೂಲವಾಗಿ ಅಂತ ಅದನ್ನು ಸ್ಥೂಲವಾಗಿ ಹೇಳಬೇಕಾದ್ರು ಅದನ್ನು ಸ್ವಾಮಿ ವಿವೇಕಾನಂದರೇ ಒಂದು ಕಡೆ ಬರೆದಿದ್ದಾರೆ. ನಾನು ಬಾಲ್ಯದಿಂದ ಅರಗಿಸಿಕೊಂಡು ಬಂದಂಥ ಸಂಪ್ರದಾಯ ಏನಿದೆಯೋ ಅದು ಪೌರ್ವಾತ್ಯ ಸಂಸ್ಕೃತಿ. ಹುಟ್ಟಿದಾಗಿನಿಂದ ನನಗೆ ಬಂದಂಥದ್ದು, ಮನೆಯಲ್ಲಿ ಅಪ್ಪ ಅಮ್ಮ ಕಲಿಸಿದ್ದು, ಸಮಾಜ ಕಲಿಸಿದ್ದು, ಇದೇನು ಪರಂಪರೆ ಅಂತ ಬಂದಿದೆಯಲ್ಲ, ಇದೊಂದು ಪೌರ್ವಾತ್ಯ ದೃಷ್ಟಿ. ಕಾಲೇಜಲ್ಲಿ ಓದುವಾಗ ಇನ್ನೊಂದು ಮಾಡಿದ್ರೆ ಮುಂದೆ ಅಷ್ಟಕ್ಕೆ ಬಿಡಲಿಲ್ಲ ಅವರು. ಸಂಸ್ಕೃತಿ ಆಳವನ್ನು ಅಧ್ಯಯನ ಮಾಡೋ ಜೊತೆಗೆ ಕಾಲೇಜಲ್ಲಿದ್ದಾಗ ಬಹುದೊಡ್ಡ ಓದುಗಾರ, ಚೆನ್ನಾಗಿ ಓದುಗ, ಪಾಶ್ಚಿಮಾತ್ಯ ಸಾಹಿತ್ಯವನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದಂಥವ್ರು. ಅವರ ಜೊತೆಗೆ ಸಹಪಾಠಿ ಆಗಿದ್ದಂಥವ್ರು ಡಾಕ್ಟರ್ ಬ್ರಜೇಂದ್ರನಾಥ್ ಸೀಲ್ ಮಹಾದೃಷ್ಟಾರರು. ಅವ್ರು ಬರೀತಾರೆ, ಅವ್ರ ಜೊತೆಗಿದ್ದಂಥವ್ರು ವಿವೇಕಾನಂದರು ಹೇಳ್ತಾರೆ, ಆತ ಓದಿದಷ್ಟು ಬಹುಶಃ ನಮ್ಮಲ್ಲಿ ಯಾರೂ ಓದಲಿಲ್ಲ. ನಾವು ಹೇಳ್ತಾರೆ ಸ್ಟುವರ್ಟ್ ಮಿಲ್ ಆಗ್ಬೋದು, ಹ್ಯೂಮ್ ಆಗ್ಬೋದು, ಹರ್ಬರ್ಟ್ ಸ್ಪೆನ್ಸರ್ ಆಗ್ಬೋದು, ಇವರನ್ನು ಅಷ್ಟು ಚೆನ್ನಾಗಿ ಓದ್ಕೊಂಡು ಬ್ರಿಟಿಷ್ ವಿದ್ಯಾರ್ಥಿಗಳು ಕೂಡ ಓದ್ಕೊಂಡಿರಲಿಲ್ಲ ಅಷ್ಟು ಅಸ್ಪರ್ಶಿಯಾಗಿ ಅಂತ. ಅಂದರೆ ಓದಿ ಅರ್ಥ ಮಾಡ್ಕೊಳ್ತಿದೆಯಲ್ಲ. ನನಗೊಂದು ಮಾತಿದೆ, ಯಾವುದನ್ನಾದರೂ ವಿಮರ್ಶೆ ಮಾಡಬೇಕಾದ್ರೆ ಮೊದಲು ಓದಬೇಕು, ಆಮೇಲೆ ವಿಮರ್ಶೆ ಮಾಡಬೇಕು. ಓದದೇನೆ ವಿಮರ್ಶೆ ಮಾಡೋದು ಸರಿಯಲ್ಲ. ಅದಕ್ಕೆ ಪ್ರತಿಯೊಂದನ್ನು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡಿದ್ದಾರೆ.

0: Radio Sarang 107.8 FM.
1: ಅದರ ಜೊತೆಗೆ ಸುಮಾರು 4 ವರ್ಷ ಹೊರಗಿದ್ದಿರಲ್ಲ ಅಮೇರಿಕಲ್ಲಿ, ಅಮೇರಿಕಲ್ಲಿ ಇಂಗ್ಲೆಂಡಲ್ಲಿ ಇದ್ರು 4 ವರ್ಷ, ಹತ್ತತ್ರ 4 ವರ್ಷ. ಆ 4 ವರ್ಷ ಇದ್ದಾಗ ಅವರ ದೃಷ್ಟಿ ಹೇಗಿತ್ತು ಅಂದರೆ, ಏನಾದರೂ ಕಣ್ಣಿಗೆ ಬಿದ್ದರೆ ಪಟ್ಟ ಅಂತ ಹಿಡ್ಕೊಂಡ್ಬಿಡ್ಬೇಕು, ಅದನ್ನು ಹಿಡ್ಕೊಂಡು ಅದು ಬರೀ ಇಟ್ಕೊಳ್ಳೋದಷ್ಟೇ ಅಲ್ಲ, ಅದನ್ನು ನಮ್ಮ ದೇಶಕ್ಕೆ ಹೇಗೆ ಅನುನಯ ಮಾಡಬೇಕು ಅಂತ ವಿಚಾರ ಮಾಡುವಂಥದ್ದು. ಸತತವಾಗಿ ತುಲನಾತ್ಮಕವಾಗಿ ನೋಡ್ತಾ ಬಂದರು. ಹೀಗೆ ಅಪಾಸ್ ಬಂದಾಗ, 4 ವರ್ಷಗಳ ನಂತರ ಬಂದಾಗ, ಹಿ ವಾಸ್ ಹಿಮ್ಸೆಲ್ಫ್ ಎ ಕಾಂಬಿನೇಷನ್ ಆಫ್ ಈಸ್ಟ್ ಆ್ಯಂಡ್ ವೆಸ್ಟ್. ನಮ್ಗೆ ಗೊತ್ತಿಲ್ಲದ ಹಾಗೆ ಪಾಶ್ಚಿಮಾತ್ಯ ಪೌರಾತ್ಯ ಸಂಸ್ಕೃತಿಗಳ ಸಂಗಮ ಆದಂಗೆ ಆಗಿದ್ದರು. ಅಲ್ಲಿ ನೋಡೋಕೆ ಅವಕಾಶ ಆಯಿತು ಅವ್ರಿಗೆ ಏನಾಗಿದೆ ಅಂತ ಹೇಳಿ. ಬಂದ ಮೇಲೆ ಪ್ರವಾಸ ಮುಗಿಸ್ಕೊಂಡು ಬಂದ ಮೇಲೆ ಹೇಳ್ತಾರೆ, ನನಗೀಗ ಅರ್ಥ ಆಗಿದೆ, ಪೌರ್ವಾತ್ಯ ದೃಷ್ಟಿ ಯಾವಾಗಲೂ ಅಂತರ್ದೃಷ್ಟಿ. ಎಷ್ಟು ಸುಲಭವಾಗಿ ಹೇಳ್ತಾರೆ, ನಮ್ಮ ಪೌರ್ವಾತ್ಯ ದೇಶಗಳ ದೃಷ್ಟಿ ಅಂದರೆ ಅಂತರ್ದೃಷ್ಟಿ, ಒಳಗಡೆ ನೋಡ್ಕೊಳ್ಳುವಂಥದ್ದು ಹೆಚ್ಚು. ಅದನ್ನು ಸುಲಭವಾಗಿ ಹೇಳೋದಾದರೆ ಆತ್ಮಕಲ್ಪನೆ ನಮ್ಮ ಭಾರತೀಯ ಕಲ್ಪನೆ, ಪೌರ್ವಾತ್ಯ ಕಲ್ಪನೆ. ಅದು ತತ್ವಚಿಂತನೆ ಆಗಬಹುದು, ಧ್ಯಾನ, ಜಪ, ತಪ, ಮೌನ, ಇವೆಲ್ಲ ನಮ್ಮ ಸಾಧನೆಗಳು. ಒಳಗೆ ನೋಡ್ಕೊಳ್ಳುವಂಥದ್ದು, ಅಂತರ್ಮುಖಿ ಆಗುವಂಥದ್ದು ಪೌರ್ವಾತ್ಯ ಸಂಸ್ಕೃತಿ. ಆದರೆ ಬಹಿರ್ಮುಖತೆ, ಬಹಿರ್ದೃಷ್ಟಿ ಪಾಶ್ಚಿಮಾತ್ಯ ದೃಷ್ಟಿ. ಅಲ್ಲಿ ಏನು ಬರ್ತದೆ ಅಂದರೆ, ಪರಿಸರ ಎನ್ವೈರನ್ಮೆಂಟ್ ಚೆನ್ನಾಗಿರಬೇಕು, ಬಿಹೇವಿಯರ್ ನಡವಳಿಕೆ ಚೆನ್ನಾಗಿರಬೇಕು, ಸಾಮಾಜಿಕ ಜೀವನ ಚೆನ್ನಾಗಿರಬೇಕು. ಚೆನ್ನಾಗಿರಬೇಕಾದ್ರೆ ಪರಿಕರಗಳು ಇರಬೇಕಾಗ್ತದೆ, ಇಕ್ವಿಪ್ಮೆಂಟ್ಸ್ ಬೇಕು, ಟೂಲ್ಸ್ ಬೇಕು, ಅದೆಲ್ಲ ಬೇಕು. ಅದಕ್ಕೋಸ್ಕರ ದೇಹ ಭೋಗಕ್ಕೆ ಬೇಕಾಗ್ತವೆಲ್ಲನು, ದೇಹ ಭೋಗ ಬೇಕು. ಅದಕ್ಕೋಸ್ಕರ ವಿಜ್ಞಾನದ ಆವಿಷ್ಕಾರಗಳು ಬೇಕು. ಅಂದರೆ ನನ್ನ ಸುಖ ಹೊರಗಡೆ ಇದೆ ಅಂತ ಹೇಳುವಂಥದ್ದು, ನನ್ನ ಸುಖವಾಗಿಡೋದಕ್ಕೆ ಬೇಕಾದಷ್ಟು ವಸ್ತುಗಳು ಬೇಕು ಅಂತ. ದೇಹ ಭೋಗವನ್ನು ಅವರು ಹೇಳಿದರೆ ಅಂತರ್ಮುಖಿಯಾಗಿ ಒಳಗಿನ ಮಟ್ಟವನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂಥದ್ದು ಭಾರತದ ಸಂಸ್ಕೃತಿ ಅಂತ ಹೇಳ್ತಾರೆ. ಇವೆರಡರ ಸಮನ್ವಯತೆಯನ್ನು ಅವರು ಸಾಧ್ಯವಾದ ಮುಖ್ಯ ಕಾರಣ. ಯಾಕಾಯಿತು ವಿವೇಕಾನಂದರಿಗೆ ಮಾತ್ರ ಹೀಗಾಗೋಕ್ಕೆ ಸಾಧ್ಯ ಯಾಕಾಯಿತು ಅಂದರೆ, ಎರಡು ಗುಣಗಳನ್ನು ರೋಮಾ ರೋಲಾ ಹೇಳ್ತಾರೆ, ಎರಡು ಗುಣಗಳ ವಿವೇಕಾನಂದರು ಇದ್ದದರಿಂದ ಈ ಸಮನ್ವಯತೆ ಸಾಧ್ಯ ಆಯಿತು ಅಂತ. ಮೊಟ್ಟ ಮೊದಲನೇದ್ದು ಅವರ ಹೃದಯ ವೈಶಾಲ್ಯತೆ. ಇದು ಬಹಳ ಮುಖ್ಯವಾಗಿ ತಿಳ್ಕೋಬೇಕಾದದ್ದು. ಹೃದಯ ವೈಶಾಲ್ಯತೆ ಇಲ್ಲದೆ ಯಾವುದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಪೂರ್ವಾಗ್ರಹ ಇಟ್ಟುಕೊಂಡು ನಮ್ಮದೇ ಸರಿ ಅಂತ ಹೋದಾಗ ಇನ್ನೊಂದನ್ನು ನೋಡೋದಿಲ್ಲ, ನಿರಾಕರಣೆ ಮಾಡಿಬಿಡ್ತೀವಿ. ವಿಶಾಲ ಹೃದಯ ಒಂದು, ತೀಕ್ಷ್ಣ ಬುದ್ಧಿ ಒಂದು, ಎರಡೂ ಇತ್ತು. ಹೇಳಿದ್ದನ್ನು ತಕ್ಷಣ ತಿಳ್ಕೊಳ್ಳುವಂಥದ್ದು, ಅದನ್ನು ಒಪ್ಪಿಕೊಳ್ಳುವಂಥದ್ದು, ಯಾವುದನ್ನು ಅದರಲ್ಲಿ ಒಳ್ಳೆಯದಾಗಿರೋದನ್ನು ಮಾತ್ರ ಒಪ್ಪಿಕೊಳ್ಳುವಂಥದ್ದು ಅವರ ಸ್ವಭಾವವಾಗಿತ್ತು.

0: रेडियो सारंग 107.8 FM
1: ವಿವೇಕಾನಂದರ ಭಾಷೆಯಲ್ಲಿ ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ದೃಷ್ಟಿ ಹೇಗಿತ್ತು ಅನ್ನೋದನ್ನ ಅವರು ವರ್ಣನೆ ಮಾಡೋದು ನೋಡಿ. ಅದು ಬಹುಶಃ 130 ವರ್ಷಗಳ ಹಿಂದೆ 125 ವರ್ಷಗಳ ಹಿಂದೆ ಬರೆದಂಥದ್ದು, ಇವತ್ತಿಗೂ ಸತ್ಯ ಅಂತ ಅನಿಸುತ್ತೆ. ಅವ್ರ ಮಾತಲ್ಲೇ ಹೇಳೋದು. ಅವ್ರು ಹೇಳ್ತಾರೆ, ಬೇರೆ ದೇಶದವ್ರು ನಮ್ಮನ್ನು ನೋಡಿದರೆ ಹೇಗೆ ಕಾಣಿಸುತ್ತೆ ಅಂತ. ಬೇರೆ ದೇಶದವರು ನಮ್ಮ ಭಾರತ ನೋಡಿದರೆ ವರ್ತಮಾನ ಭಾರತ ಅಂತ ಬರೀತಾರೆ. ಅವ್ರ ದೃಷ್ಟಿಯಲ್ಲಿ ಹೇಗಿದೆ ಅಂತ, ಭಾಷೆ ಹೇಗಿದೆ ನೋಡಿ. ಅದು ಕನ್ನಡಕ್ಕೆ ಅನುವಾದನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಲೀಲ ವಿಪುಲ ಪೂರ್ಣ ಪ್ರವಾಹದಿಂದ ಹರಿಯುತ್ತಿರುವ ನದಿ, ದೊಡ್ಡ ನದಿ ಹರಿತಾ ಇದೆ. ನದಿ ತಟದಲ್ಲಿ ನಂದನ ವಿನಿಂದಿತ ಉಪವನ, ಇಂದ್ರನ ನಂದನವನದಂಥ ಒಂದು ದೊಡ್ಡ ಉಪವನ ಇದೆ. ಅದರ ಮಧ್ಯೆ ಅಪೂರ್ವ ಕಲಾಕೃತಿಯಿಂದ ಕೂಡಿದ ರತ್ನ ಖಚಿತ ಮೇಘಸ್ಪರ್ಶಿ ಅಮೃತಶಿಲಾ ಪ್ರಾಸಾದಗಳು. ಆ ಭಾಷೆ ನೋಡಿ, ಅಂದರೆ ಇದು ಟ್ರಾನ್ಸ್ಲೇಷನ್ನೇ ಎಷ್ಟು ಚೆನ್ನಾಗಿರ್ಬೇಕಾದ್ರೆ ಒರಿಜಿನಲ್ ಆಗಿರ್ಬೇಕು. ಹೇಳ್ತಾರೆ ಬ್ಯೂಟಿಫುಲ್ ಸ್ಟ್ರಕ್ಚರ್ಸ್ ಇದೆ, ಉಪವನ ಇದೆ, ಒಳಗಡೆ ಅಮೃತಶಿಲೆಯಿಂದ ಮಾಡಿದಂಥ ಪ್ರಾಸಾದಗಳಿದ್ದಾವೆ. ಆದರೆ ಅದರ ಸುತ್ತಮುತ್ತಲು ಜೀರ್ಣ ಜೋಪಡಿ, ಕುಸಿಯುತ್ತಿರುವ ಮಣ್ಣಿನ ಗೋಡೆ, ಸೋರುತ್ತಿರುವ ಮೇಲ್ಛಾವಣಿ, ಇದರೊಳಗೆ ಇರುವ ಬೊಂಬುಗಳು ಮನುಷ್ಯನ ಅಸ್ಥಿ ಪಂಜರದಂತೆ ಹೊರಗೆ ಕಾಣುತ್ತವೆ. ನಿರಾಶೆಯಿಂದ ಕೂಡಿದ ವದನದ ಅಬಾಲ ವೃದ್ಧರು ಸಂಚರಿಸುತ್ತಿದ್ದಾರೆ. ಎಲ್ಲೆಲ್ಲೂ ಹಸು ಮತ್ತು ಎಮ್ಮೆ ಸಾಮಾನ್ಯ. ಅವುಗಳ ಕಣ್ಣಿನಲ್ಲೂ ಅದೇ ದುಃಖ ಸೂಚನೆ, ಅದೇ ಜೀರ್ಣ ದೇಹ, ದಾರಿಯ ಎಡಬಲಗಳಲ್ಲಿ ಗೊಬ್ಬರ ಕೊಳೆ. ಇದು ನಮ್ಮ ವರ್ತಮಾನ ಭಾರತ 125 ವರ್ಷದಿಂದ. ಅರಮನೆ ಪಕ್ಕದಲ್ಲಿ ಜೀರ್ಣ ಕುಟೀರ, ದೇವಾಲಯದ ಪಕ್ಕದಲ್ಲಿ ಗೊಬ್ಬರದ ಗುಂಡಿ, ಅತಿ ಸುಂದರ ರೇಷ್ಮೆಯ ವಸನವನ್ನು ಧರಿಸಿದ ಧನಿಕನ ಪಕ್ಕದಲ್ಲೇ ಹಸಿವಿನಿಂದ ನರಳುತ್ತಿರುವ ಜ್ಯೋತಿಹೀನ ಕಣ್ಣಿನ ಕಾತರ ದೃಷ್ಟಿ. ಇದೇ ನಮ್ಮ ಜನ್ಮಭೂಮಿ. ಬಹಳ ಬದಲಾಗಿದೆ ಅಂತ ಅನ್ನಿಸ್ತಾ ಇಲ್ಲ 125 ವರ್ಷದಲ್ಲಿ. ಅವ್ರು ಹೇಳೋದು ಎಷ್ಟು ಚೆನ್ನಾಗಿದೆ. ಮುಂದೆ ಇದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂದರೆ, ಪ್ಲೇಗು ಕಾಲರಾ ಜಾಡ್ಯಗಳ ಸೂರೆ, ಇಡೀ ಜೀವನವನ್ನೇ ಸೂರೆಗೊಳ್ಳುವ ಮಲೇರಿಯಾ ಮಾರಿಯ ಕಾಟ, ಉಪವಾಸ ಅರೆಯೂಟ ಸಹಜ ಸ್ವಭಾವ ಆಗಿದೆ ನಮ್ಮವರಿಗೆ. ಮಧ್ಯೆ ಮಧ್ಯೆ ಮಹಾಕಾಲರೂಪಿ ದುರ್ಭಿಕ್ಷನ ಮಹೋತ್ಸವ, ಆಗಾಗ ದುರ್ಭಿಕ್ಷೆ ಬರುವಂಥದ್ದು. ರೋಗ ಶೋಕಗಳ ಕುರುಕ್ಷೇತ್ರ, ಭರವಸೆ ಆನಂದ ಉತ್ಸಾಹ ಧೈರ್ಯ ಇವುಗಳನ್ನು ಕಳೆದುಕೊಂಡು, ಮಾತು ನೋಡಿ ಹೇಗಿದೆ, ಸತ್ತ ಎಲುಬುಗಳಿಂದ ಕೂಡಿದ ಮಹಾಶ್ಮಶಾನ. ಎಲುಬುಗಳೇ ಸತ್ತೋಗಿರ್ತವೆ, ಸತ್ತ ಎಲುಬುಗಳು, ಎಲುಬುಗಳಿಂದ ಕೂಡಿದ ಮಹಾಶ್ಮಶಾನ. ಇವುಗಳ ಮಧ್ಯೆ ಧ್ಯಾನಮಗ್ನ ಮೋಕ್ಷ ಪಾರಾಯಣ ಯೋಗಿ, ಮೋಕ್ಷ ಬೇಕು ಅಂತ ಆಸೆ ಬಂದ ಯೋಗಿ. ಇವು ಯುರೋಪಿನ ಪರ್ಯಟನಕಾರರಿಗೆ ಕಾಣುವ ದೃಶ್ಯ. ಈ ಮೇಲಿಂದ ಹೋದಾಗ ಅವರದೇ ಅಭಿಪ್ರಾಯ ಅಂತ ಅನಿಸುತ್ತೆ, ಅದಲ್ಲ, ಅದು ಹೊರಗಿನಿಂದ ಬಂದವರಿಗೆ ಕಾಣಿಸೋದು ಹೀಗೆ.

0: Radio Sarang 107.8 FM.
1: ಇನ್ನು ಮುಂದೆ ಹೇಳ್ತಾರೆ, 30 ಕೋಟಿ ಕೇವಲ ತೋರಿಕೆಗೆ ಮಾನವರಂತೆ ಕಾಣುವ ಜೀವಿಗಳು. ಎಷ್ಟು ಕಠಿಣವಾಗಿ ಬರೀತಾರೆ, ಮಾನವರಂತೆ ಕಾಣುವಂಥ ಜೀವಿಗಳು. ಇದಕ್ಕೆ ಬೇಂದ್ರೆಯವರು ಬರೆದರು, ಮಕ್ಕಳಿವರೇ ನಮ್ಮ, ಮಕ್ಕಳಿವರೇ ನಮ್ಮ, 33 ಕೋಟಿ ಲೆಕ್ಕಕ್ಕೆ 33, ಮುಂದೆ ಏಸೋ 0 ಅಂತ. 33 ಕೋಟಿ ಅಂದರೆ 7 ಪೂಜೆ ಬರಬೇಕಲ್ಲ, 0 ಬರಬೇಕಲ್ಲ, 7-0. ಅದಕ್ಕೆ ಹೇಳ್ತಾರೆ ಲೆಕ್ಕಕ್ಕೆ 33, ಮುಂದೆ ಏಸೋ 0, ಏನು ಪ್ರಯೋಜನ ಇಲ್ಲ ಅಂತ. ಹಾಗೆ ಹೇಳ್ತಾರೆ 33 ಕೋಟಿ ಕೇವಲ ತೋರಿಕೆಗೆ ಮಾನವರಂತೆ ಕಾಣುವ ಜೀವಿಗಳು. ಸ್ವಜಾತಿ, ವಿಜಾತಿ, ಸ್ವಧರ್ಮ, ಅನ್ಯ ಧರ್ಮಾವಲಂಬಿಗಳ ದಬ್ಬಾಳಿಕೆಗೆ ಬಹುಕಾಲದಿಂದಲೂ ತುತ್ತಾಗಿ ಪ್ರಾಣಗಳನ್ನು ಕಳೆದುಕೊಂಡಂತೆ ಇರುವರು. ಇವರು ದಾಸ ಸುಲಭ ಪರಿಶ್ರಮ ಸಹಿಷ್ಣುಗಳು. ಮಾತು ಹೆಂಗಿದೆ ನೋಡಿದ್ರು, ದಾಸ ಸುಲಭ ಪರಿಶ್ರಮ ಸಹಿಷ್ಣುಗಳು, ಸುಲಭವಾಗಿ ದಾಸರಾಗುವಂಥವ್ರು, ಕಷ್ಟಪಟ್ಟು ಹೇಳ್ಕೊಂಡು ಮಾಡ್ಕೊಂಡಿರ್ತಾರೆ. ದಾಸರಂತ ಉದ್ಯಮಹೀನ, ಆಶಾಹೀನ, ಭವಿಷ್ಯತ್ ವಿಹೀನ ಏನಕ್ಕೇನ ಪ್ರಕಾರನ ಬದುಕಬೇಕೆಂಬುದೇ ಅವರ ಜೀವನದ ಹಿರಿಯಾಸೆ. ಶ್ರದ್ಧಾಹೀನರು, ವಿಶ್ವಾಸಹೀನರು, ಶೃಗಾಲದಂತೆ ನೀಚ ಕುಶಲ ಬುದ್ಧಿ ಉಳ್ಳವರು, ಪೂರ್ಣ ಸ್ವಾರ್ಥಪರರು, ಬಲಾಢ್ಯರ ದಾಸರು, ದುರ್ಬಲರಿಗೆ ಯಮಸ್ವರೂಪರು. ಇದಕ್ಕಿಂತ ಬಯೋಗ ಸಾಧ್ಯ ಇದೆಯಾ? ಇವರಲ್ಲಿ ಸಾಧಾರಣವಾಗಿರುವ ಭೀಷಣ ಕುಸಂಸ್ಕಾರಗಳು, ಭರತಖಂಡದ ತಿರಿಯ ಮೇಲೆ ಕೊಳೆತು ನಾರುತ್ತಿರುವ ಹೆಣದ ಮೇಲೆ ಹೊರಳಾಡುತ್ತಿರುವ ಕ್ರಿಮಿಕೀಟಗಳಂತೆ ಸಂಚರಿಸುತ್ತಿರುವರು. ಆಂಗ್ಲೇಯ ಸರಕಾರಿ ಅಧಿಕಾರಿಯ ಕಣ್ಣಿಗೆ ಸ್ವಾಭಾವಿಕವಾಗಿ ಕಾಣುವ ನಮ್ಮ ಭರತಖಂಡದ ದೃಶ್ಯವಿದು. ಅಧಿಕಾರಿ ಕಣ್ಣಿಗೆ ಹಿಂಗೆ ಕಾಣಿಸುತ್ತೆ, ಬ್ರಿಟಿಷ್ ಅಧಿಕಾರಿ ಕಣ್ಣಿಗೆ ಅಂತ. ಇದು ನಮ್ಮವ್ರದ್ದಾಯ್ತು, ಅವ್ರು ನಮಗೆ ಹೆಂಗೆ ಕಾಣಿಸ್ತಾರೆ ಅಂತ ಬರೆದಿದ್ದಾರೆ. ಪಾಶ್ಚಿಮಾತ್ಯ ನಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಾರೆ? ನವಬಲ ಮಧುಪಾನಾಸಕ್ತರಾದ, ಹಿತ ಅಹಿತ ಬೋಧನ ಹೀನನಾದ, ಹಿಂಸ್ರ ಪಶುಪ್ರಾಯ ಭಯಾನಕನಾದ, ಸ್ತ್ರೀಜನು ಕಾಮೋನ್ಮತ್ತನು, ಆಪಾದಮಸ್ತಕ ಸುರಾಸಕ್ತನು, ಆಚಾರ್ಯ ಶೌಚಹೀನನು, ಜಡವಾದಿಯೂ ಆದ, ಛಲಬಲ ಮತ್ತು ಕೌಶಲ್ಯದಿಂದ ಪರದೇಶ ಪರಧನ ಅಪಹರಣ ಪರಾಯಣನಾದ, ಪರಲೋಕದಲ್ಲಿ ವಿಶ್ವಾಸಹೀನನಾದ, ದೇಹಾತ್ಮವಾದಿಯಾದ ಮತ್ತು ದೇಹ ಪೋಷಣೆ ಮಾತ್ರ ತನ್ನ ಜೀವನದ ಗುರಿಯಾಗಿರುವ ಪಾಶ್ಚಾತ್ಯನು ಭಾರತೀಯರ ಕಣ್ಣಿಗೆ ಅಸುರನಂತೆ ತೋರುವನು. ಇವತ್ತಿಗೂ ಅನ್ಕೋತೀವಿ ಅವ್ರಿಗೆ ಅಲ್ಲಿ ಏನು ಕಲ್ಚರ್ ಇದೆ ರೀ, ಅಲ್ಲಿ ನಮ್ಮವ್ರು ಮಾತಾಡೋದು ನೋಡಬೇಕು, ಹೋಗಿದ್ದಾರೆ ಇಲ್ಲ ಗೊತ್ತಿಲ್ಲ, ಅಲ್ಲಿ ಹೇಳೋದು ಮಾತ್ರ ಬಿಡಲ್ಲ, ಅಲ್ಲಿ ಏನು ಕಲ್ಚರ್ ಇದೆ, ಅಲ್ಲಿ ನಮ್ಮಲ್ಲಿ ಏನು ಭಾಳ ಇದೆ ಅನ್ನೋ ಹಾಗೆ. ಅಲ್ಲಿ ಏನು ಕಲ್ಚರ್, ಏನು ಕಲ್ಚರ್ ಇಲ್ಲ, ಏನು ಮದುವೆ ಆಗಲ್ಲಂತೆ, ಹಂಗೆ ಇರ್ತಾರಂತೆ, ಏನು ಜೀವನ ಅದು, ಎಲ್ಲರೂ ಕುಡಿತಾರಂತೆ, ಎಲ್ಲ ಮಾತಾಡ್ತೀವಿ. ಅದೇ ಹೇಳೋದು, ನಮ್ಮ ಕಣ್ಣಿಗೆ ಅವರು ಅಸುರರಂತೆ ಕಾಣುವರು. ಆದರೆ ಎಷ್ಟು ಚಂದದ ಮಾತು ಹೇಳ್ತಾರೆ. ಮುಖ್ಯವಾಗಿ ಹೇಳೋದಂದರೆ ಇದು ಸಾಮಾನ್ಯ ದೃಷ್ಟಿಗೆ ಕಂಡುಬರುವ ಎರಡೂ ಕಡೆಯ ದೃಶ್ಯ. ಇದು ಒಬ್ಬರೇ ಮನುಷ್ಯ ಹೇಳುವಂಥದ್ದು, ಅದು ಗಮನಿಸ್ಬೇಕಾದ ನಾವು. ವಿವೇಕಾನಂದರು ಹಂಪಾಯರಂಗೆ ಕೂತ್ಕೊಂಡು ಇದು ಹೇಗೆ ಕಾಣಿಸುತ್ತೆ ಅವರಿಗೆ, ನಮ್ಮ ದೇಶ ಅವ್ರಿಗೆ ಹೇಗೆ ಕಾಣಿಸುತ್ತೆ, ಅವ್ರ ದೇಶ ನಮಗೆ ಹೇಗೆ ಕಾಣಿಸುತ್ತೆ ಅಂತ ತುಲನಾತ್ಮಕವಾಗಿ ನೋಡುವಂಥದ್ದು. ಇದು ಅವ್ರ ಅಭಿಪ್ರಾಯ ಅಲ್ಲ. ಇದು ಅವ್ರು ಹೇಳ್ತಾರೆ, ಪಾಶ್ಚಾತ್ಯನಿಗೆ ಕಲ್ಪನೆ ಮಾಡೋಕ್ಕೂ ಆಗಲ್ಲ ಭಾರತ ಕಂಡ್ರೆ. ನಾನು ಸಾಕಷ್ಟು ಸಲ ಕೇಳಿದ್ದೇನೆ ಇದನ್ನು. ಭಾರತ ದೇಶದಲ್ಲಿರುವಂತೆ ದುಃಖ ದಾರಿದ್ರ್ಯ ಪೃಥ್ವಿಯಲ್ಲಿ ಬೇರೆಲ್ಲಿಯೂ ಇಲ್ಲ. ಅವ್ರ ಕಣ್ಣಿಗೆ ಕೊಳೆ ಕಸ 4 ಕಡೆಯಲ್ಲಿ ತುಂಬಿ ತುಳುಕಾಡುತ್ತಿದೆ. ನ್ಯೂಯಾರ್ಕ್ ಟೈಮ್ಸಲ್ಲೂ ಬಂತು ಮೊನ್ನೆ ಬೆಂಗಳೂರು ಕಸದ ಬಗ್ಗೆ. ತುಂಬಿ ತುಳುಕಾಡುತ್ತಿದೆ ಎಂದು ಹೇಳಲೇಬೇಕಾಗಿಲ್ಲ. ಈ ಕೊಳೆ, ಈ ದಾಸ ವೃತ್ತಿಯ ಮಧ್ಯದಲ್ಲಿ, ದೈನ್ಯದ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಅಮೂಲ್ಯವಾಗಿರುವುದು ಹುದುಕಿಕೊಂಡಿರಬಹುದು ಎಂಬುದು ಊಹಿಸುವುದಕ್ಕೂ ಅಸಾಧ್ಯ ಈ ಪಾಶ್ಚಿಮಾತ್ಯನಿಗೆ. ಈ ಮನುಷ್ಯರಲ್ಲಿ ಏನಾದರೂ ಒಂದು ಅಮೂಲ್ಯವಾದದ್ದು ಇದೆ ಅಂತ ನಂಬೋಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ನಾವು ಇಳಿದು ಬಿಟ್ಟಿದ್ದೀವಿ. ಪಾಶ್ಚಾತ್ಯನ ಕಣ್ಣಿಗೆ ಹೇಗೆ ಕಾಣಿಸುತ್ತೆ? ನಮಸ್ಕಾರ.

ಹನಿ ಹನಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ ಮೇಘಗಳೆಲ್ಲ ರಾಘವ ಕೂಗಿ ರಾಘವು ಕರಗಿ ಮಳೆ ಹನಿಯಾಗಿ ಹನಿ ಹನಿ ಎಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿಟಪಟ ಕೂಗಿ ಚಿಟಪಟ ಸದ್ದಿಗೆ ಉತ್ತರ

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ತಾಳು ಉಮ್ಮಳು ಸಿದ್ಧಪ್ರ ಸರ್, ಎಸ್ ಆಗಸ್ಟ್ ಚ 18 ತಾರೀಖೆ ಮಂಗಳವಾರ ದಿ ಸಕಳಿ ದಾತಾವನ್ ಇಕ್ರವರಮಣ ಸರ್. ಅಂಚೆ ಸಂಘಿ ಹಾಜರ ಸ ಮನೆಸ್ತ್ ಜೈಸನ್ ಪೆರೇರಾ ಶಿರ್ತಡಿ ಯುವಾ ಮುಖೇಲಿ ಅನಿ ಕಾರ್ಯನಿರ್ವಾಹಕ್. ತಜೆ ಸಂಘಿ ಉಲೋಂಗ್ ಫೋನ್ ಕರ 6364204949 ಸಂಖ್ಯಾ. ಐಕೊಂಗ್ ವಿಸರಣ ಕತ್. ತಾಳು ಉಮ್ಮಳು ಸಿದ್ಧಪ್ರ ಸರ್ ತುಮಚ ರೇಡಿಯೋ ಸಾರಂಗ್ 107.8 FM ಹಿ ರಂಗ್ ರಂಗಾಳ್ಚಿನಿ.

ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗನ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸಪ್ತಸ್ವರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

107.8 FM Radio Saran. Iga app nalu kuda labhya.

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಪ್ರಸಾರದಲ್ಲಿ ಮದರ್ ತೆರೇಸಾ ಅವರ ನೆನಪಿಗಾಗಿ ಮಂಗಳೂರಿನಲ್ಲಿ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ವಿಚಾರ ಸಂಕಿರಣದ ಆಯ್ದ ಭಾಗವನ್ನು ಕೇಳ್ತಾ ಬರೋಣ.
1: ಎಲ್ರಿಗೂ ನಮಸ್ಕಾರ. ನಮ್ಮಲ್ಲೊಂದು ಚಂದದ ಕನಸಿದೆ. ಆ ಕನಸಿನ ಜೊತೆಗೆ ತುಂಬ ಜವಾಬ್ದಾರಿ ಇದೆ. ಅದನ್ನು ಸೌಹಾರ್ದಯುತವಾಗಿ ಕಟ್ಟುವ, ಬೆಳೆಸುವ, ಉಳಿಸ್ಕೊಂಡು ಹೋಗುವ. ಹಾಗಾಗಿ ಆ ಕನಸನ್ನು ನನಸು ಮಾಡ್ತೇವೆ ಅನ್ನೋ ಆಶಯದ ಒಂದು ಹಾಡು ಬೆಂಗಳೂರಿನ ಮಂಜುಳಾ ಮತ್ತು ಮಂಗಳಾ ಅನ್ನುವಂಥ ಕಾಲೇಜು ಸ್ಟೂಡೆಂಟ್ಸ್ ಬರೆದಂಥ ಒಂದು ಹಾಡು.

ಪ್ರೀತಿ ಸ್ನೇಹ ಮತ್ತು ಸೌಹಾರ್ದತೆಯನ್ನು ಕಟ್ಟುವ ನಮ್ಮ ಇಂದಿನ ಅಗತ್ಯದ ಕಾಲಕ್ಕೆ ಮೂಡ್ನಕೋಡು ಚಿನ್ನಸ್ವಾಮಿಯವರ ಈ ಸೌಹಾರ್ದ ಗೀತೆ ತುಂಬ ಒಂದು ಒಳ್ಳೆಯ ದಾರಿ ಅಂತ ಅನಿಸುತ್ತೆ ನನಗೆ. ಹಲವಾರು ವರ್ಷಗಳ ಹಿಂದೆ ಪಿ ಯು ಸಿಯಲ್ಲಿ ನಿಮ್ಮ ಪಠ್ಯಪುಸ್ತಕಗಳಲ್ಲಿ ಪಾಠ ಆಗಿದ್ದಂಥ ಹಾಡದು. ಒಂದಷ್ಟು ನಮ್ಮ ಜಾಗದ ನಮ್ಮ ಸುತ್ತಮುತ್ತಲಿನ ನೆಲೆಯ ಸತ್ಯಗಳನ್ನು ಮತ್ತು ದೈವಗಳನ್ನು ಅದರ ಜೊತೆಗೆ ಸೇರಿಸಿಕೊಂಡು ಹಾಡ್ತಾ ಇದ್ದೀವಿ. ಡಾಕ್ಟರ್ ಮೂಡ್ನಕೋಡು ಚಿನ್ನಸ್ವಾಮಿ ಅವರ ಹಾಡು.

0: ನಮ್ಮೆಲ್ಲರನ್ನು ಕೂಡ ಸಂಗೀತ ಲೋಕಕ್ಕೆ ಕೊಂಡೊಯ್ದ ನಾದ ಮನಿನಲ್ಕೂರ್ಗೆ ಧನ್ಯವಾದವನ್ನು ಸಲ್ಲಿಸ್ತಾ
1: ರೇಡಿಯೋ ಸಾರಂಗ್ 107.8 FM.
0: ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸಂತ ಮದರ್ ತೆರೇಸರ ನೆನಪಿನಲ್ಲಿ ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿರ್ತಕ್ಕಂತಹ ಪ್ರೊಫೆಸರ್ ಪುರುಷೋತ್ತಮ್ ಬಿಳೆಮಲೆ, ಮುಖ್ಯಸ್ಥರು ಕನ್ನಡ ಅಧ್ಯಯನ ಪೀಠ GNU ನವದೆಹಲಿ, ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. 1979 ಮದರ್ ತೆರೇಸರವರಿಗೆ ನೋಬೆಲ್ ಪಾರಿತೋಷಕ ಬಂತು. ಔತಣ ಕೂಟವನ್ನು ಅವರು ನಿರಾಕರಿಸಿದರು. ಆ ಔತಣ ಕೂಟಕ್ಕೆ ಏನು ಖರ್ಚು ಮಾಡ್ತೀರಾ ಅದನ್ನು ನನಗೆ ಕೊಡಿ ಅಂತೇಳಿ ವಿನಂತಿಸಿದರು. ಆದ್ದರಿಂದ 15,000 ಮಂದಿ ಜನರ ಹಸಿವನ್ನು ನೀಗಿಸಿದಂತಹ ಮಹಾಮಾತೆ ಮದರ್ ತೆರೇಸರವರು ಇವತ್ತು ನಮ್ಮ ಮುಂದೆ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯ ಸೆಲೆಯಾಗಿ ನಿಂತಿದ್ದಾರೆ. ವಿಚಾರ ಸಂಕಿರಣದ ಉದ್ಘಾಟನೆಯಾಗಿದೆ. ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದೀಗ ಉದ್ಘಾಟಕರ ಮಾತು.
2: ಸಂತ ಮದರ್ ತೆರೇಸ ಅವರನ್ನು ನೆನಪಿಸಿಕೊಂಡು ಕೆಲವು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮದರ್ ತೆರೇಸ ಅವರ ಹೆಸರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಪ್ರಗತಿಪರ ಮನಸ್ಸುಗಳು ಒಟ್ಟು ಸೇರಿ ಒಂದು ವೇದಿಕೆಗೆ ಬಂದು ತಾಯಿ ತೆರೇಸ ಅವರ ಸಂದೇಶವನ್ನು ಜನಗಳಿಗೆ ಮುಟ್ಟಿಸುವುದರ ಮೂಲಕ ಮತ್ತು ನಾವು ಈಗ ಎದುರಿಸುತ್ತಿರುವ ಬಿಕ್ಕಟ್ಟುಗಳ ನಡುವೆ ತೆರೇಸ ಅವರನ್ನು ಪ್ರಸ್ತುತಗೊಳಿಸುವ ಕೆಲಸವನ್ನು ಮಾಡ್ತೀವಿ ಅಂತಂದಾಗ ನಾನು ಬರ್ತೇನೆ ಅಂದೆ. ಯಾಕಂದರೆ ಇದು ಮಂಗಳೂರು, ಪುತ್ತೂರು, ಸುಳ್ಯ ಎಲ್ಲ ನನ್ನ ಕರ್ಮಭೂಮಿ. ನಾವೆಲ್ಲ ಓಡಾಡಿದ ಊರು ಇದು. ನಾನು ಹುಟ್ಟಿದ್ದು 1955. 10 ವರ್ಷ ಆದಮೇಲೆ ಸುಮಾರು 1965 1992 ಈ ಜಿಲ್ಲೆಯ ಬೇರೆ ಬೇರೆ ಕಡೆ ಓಡಾಡಿಕೊಂಡಿದ್ದವನು ನಾನು. ಮತ್ತು ನನ್ನ ತಲೆಮಾರಿನ ಅನೇಕರು ಒಂದು 25-30 ವರ್ಷದ ಹಿಂದಿನ ತುಳುನಾಡನ್ನು ಕಂಡವರಿದ್ದೇವೆ. ಅಲ್ಲಿಯ ಸೌಹಾರ್ದವನ್ನು ಆವಾಗ ಕರಾವಳಿ ಇಡೀ ಜಗತ್ತಿನಲ್ಲಿಯೇ ಒಂದು ಪ್ರಖ್ಯಾತವಾದ ಹೆಸರನ್ನು ಪಡೆದದನ್ನು ನಾವು ಕಂಡಿದ್ದೇವೆ, ಸಂತೋಷಪಟ್ಟಿದ್ದೇವೆ. ಶಿವರಾಮ ಕಾರಂತರಂಥವರು, BM ಯದಿನಬ್ಬನಂಥವರು ಓಡಾಡಿದಂಥ ಒಂದು ನೆಲ ಇದು. ಸೌಹಾರ್ದಕ್ಕೆ, ಶಾಂತಿಗೆ ಹೆಸರಾದಂಥ ಒಂದು ಊರು. ಆದರೆ ಕಳೆದ ಒಂದು ಕೆಲವು ವರ್ಷಗಳಿಂದ ಈ ಜಿಲ್ಲೆ ತುಂಬ ಕುಖ್ಯಾತಿಯನ್ನು ಪಡೆದಿದೆ. ನಾನು ಈಗ ಡೆಲ್ಲಿಲಿದ್ದೇನೆ, ಕಳೆದ 20 ವರ್ಷದಿಂದ ಡೆಲ್ಲಿಲಿದ್ದೇನೆ. ಮಂಗಳೂರಿನ ಬಗ್ಗೆ ಅಲ್ಲಿಯ ನ್ಯಾಷನಲ್ ಲೆವೆಲ್ ಪೇಪರ್ನಲ್ಲಿ, ಅಲ್ಲಿಯ ಟೈಮ್ಸ್ ಆಫ್ ಇಂಡಿಯಾ ಅಥವಾ ಹಿಂದೂ ಪೇಪರ್ ಅಥವಾ ಹಿಂದೂಸ್ತಾನ್ ಟೈಮ್ಸಲ್ಲಿ ಮಂಗಳೂರು ಬಗ್ಗೆ ಏನಾದ್ರು ವರದಿ ಬಂದರೆ ಹೆದರಿಕೊಂಡು ಓದುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ತಲೆಮಾರು, ಕಾರಂತರ ತಲೆಮಾರು, ಕಾರ್ನಾಡ ಸದಾಶಿವರಾಯರ ತಲೆಮಾರು ಜಿಲ್ಲೆಯನ್ನು ಒಂದು ಅತ್ಯುತ್ತಮವಾದ ಸ್ಥಿತಿಗೆ ತೆಗೆದುಕೊಂಡು ಹೋಗಿದೆ. ಆದರೆ ಈಗಿನ ಇಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದೀರಿ, ನೀವು ನೋಡುವ ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ, ಇದು ಜಿಲ್ಲೆಗೆ ಮರ್ಯಾದೆ ತರುವಂಥ ಘಟನೆಗಳು ನಡೆಯದೇ ಇರುತ್ತಿರುವಂಥ ಒಂದು ಕಾಲಘಟ್ಟದಲ್ಲಿ ಕೆಲವು ಪ್ರಗತಿಪರ ವಿದ್ಯಾರ್ಥಿಗಳ ಪ್ರಗತಿಪರ ಮನಸ್ಸುಗಳೆಲ್ಲ ಸೇರಿ ಇಂಥ ಒಂದು ವೇದಿಕೆಯನ್ನು ಕಟ್ಟಿಕೊಳ್ತೀವಿ ಅಂತಂದಾಗ, ಇಲ್ಲ, ಇಂಥ ವೇದಿಕೆಯನ್ನು ನಾನು ಬೆಂಬಲಿಸಬೇಕಾದ ನನ್ನ ಕರ್ತವ್ಯ, ನನ್ನ ನೈತಿಕ ಕರ್ತವ್ಯ, ನನ್ನ ಜಿಲ್ಲೆಗೆ ನಾನು ಕೊಡಬಹುದಾದಂಥ ಬಹಳ ದೊಡ್ಡ ಕೊಡುಗೆ ಇದೆ, ಇಷ್ಟಾದರೂ ನಾನು ಕೊಡಬೇಕಲ್ಲ ಅಂತ ಅಂದುಕೊಂಡು ನಾನು ಡೆಲ್ಲಿಯಿಂದ ಬಂದಿದ್ದೇನೆ. ಇದು ಜಿಲ್ಲೆಯನ್ನು ನಾವೆಲ್ಲರೂ ಕೂಡ ಪ್ರಗತಿಗಾಮಿಯಾಗಿಸುವಂಥ ಒಂದು ಇಡಬೇಕಾದಂಥ ಒಂದು ಹೆಜ್ಜೆಯ ಕಡೆಗೆ ನಾವು ಗಮನ ಹರಿಸುವಂತೆ ಮಾಡಬೇಕು. ನಾನು ತೆರೇಸ ಅವರನ್ನು ಒಂದು 6 ವರ್ಷದ ಹಿಂದೆ, ಅಂದರೆ ಅವರು ಕೆಲಸ ಮಾಡೋದೆಲ್ಲ ಗೊತ್ತಿತ್ತು, ಆದರೆ ಅವರನ್ನು ಗಂಭೀರವಾಗಿ ಓದುವಂಥ ಪರಿಸ್ಥಿತಿ ಬರಲಿಲ್ಲ, ಸೇವೆ ಮಾಡ್ತಾರೆ ಅಂತ ಅಷ್ಟೇ ಗೊತ್ತಿತ್ತು. 2011 ನಾನು ನನ್ನ ಅನಾರೋಗ್ಯದ ಕಾರಣದಿಂದ ದೆಹಲಿಯ ಮ್ಯಾಕ್ಸ್ ಹಾಸ್ಪಿಟಲ್ನಲ್ಲಿದ್ದೆ. ನನಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಯಿತು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಾಗ 10 ದಿವಸ ICUನಲ್ಲಿದ್ದೆ ನಾನು. ನನ್ನ ಶ್ರೀಮತಿಯವರು ನನಗೊಂದು ಕಿಡ್ನಿ ಕೊಟ್ಟರು. ಆ ಕಿಡ್ನಿಯನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ 10 ದಿವಸ ICUನಲ್ಲಿದ್ದಾಗ ಹಗಲು ರಾತ್ರಿ ಕಣ್ಣು ರೆಪ್ಪೆಗಳ ಹಾಗೆ ಸಿಸ್ಟರ್ಗಳು, ದಾದಿಗಳು ನನ್ನನ್ನು ಕಾಯ್ತಾ ಇದ್ರು. ಇನ್ಫೆಕ್ಷನ್ ಆಗಬಾರ್ದು ಮತ್ತು ಇನ್ನೇನಾರು ಆಗಬಾರ್ದಲ್ಲ, ಅದು ಅವರ ಕರ್ತವ್ಯ. ನನ್ನ ಟ್ರಾನ್ಸ್ಪ್ಲಾಂಟ್ ಆಗಿ 2ನೇ ದಿವಸವೋ 3ನೇ ದಿವಸವೇನೋ ಬೆಳಿಗ್ಗೆ 4-5 ಗಂಟೆಗೆ ಇಬ್ಬರು ದಾದಿಗಳು ಬಂದರು, ಸಿಸ್ಟರ್ಸ್ ಬಂದರು. ಒಬ್ಬರು ಕೇರಳದವರು, ಒಬ್ಬರು ನಾರ್ತ್ ಈಸ್ಟ್ನವರು ಬಂದು ನಿಮ್ಮ ದೇಹವನ್ನು ಶುಚಿ ಮಾಡಬೇಕು ಅಂತ ಅಂದರು. ಮಾಡಿ ಅಂದೆ ನಾನು. ಎಲ್ಲ ದೇಹವನ್ನು ಬಟ್ಟೆಯನ್ನು ಕಳಚಿ ನನ್ನನ್ನು ಮುಂಜಾವ 5-5.5 ಗಂಟೆಗೆ ನನ್ನ ದೇಹವನ್ನು ಸಂಪೂರ್ಣವಾಗಿ ನಗ್ನವಾಗಿಸಿದರು. ನನಗೆ ಸ್ವಲ್ಪ ನಾಚಿಕೆ ಕೂಡ ಆಯಿತು. ಇಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ್ದರಿಂದ ಒಂದು ಸಣ್ಣ ಬ್ಯಾಂಡೇಜ್ ಇತ್ತು. ನಾನು ಎದ್ದು ನಿಲ್ಲುವಾಗಿರಲಿಲ್ಲ, ಮಲ್ಕೊಂಡಿದ್ದೆ. ನನ್ನನ್ನು ಹೇಗೋ ಮಾಡಿ ನನ್ನ ಇಡೀ ದೇಹವನ್ನು ನಗ್ನ ಮಾಡಿಸಿದರು. ನಾನು ಸ್ವಲ್ಪ ಸಂಕೋಚದಿಂದ ಸ್ವಲ್ಪ ನಾಚಿಕೆಯಿಂದ ಆ ಸಿಸ್ಟರ್ಗೆ ಹೇಳಿದೆ, ನಾನು, ಸಿಸ್ಟರ್, ನನ್ನ ತಾಯಿ ನನ್ನನ್ನು ಹೀಗೆ ನೋಡಿದ ಮೇಲೆ ಎರಡನೇದಾಗಿ ನನ್ನನ್ನು ಹೀಗೆ ನೋಡ್ತಿರುವವರು ನೀವೇ ಅಂತ ಹೇಳಿದೆ ನಾನು. ಅವ್ರು ಹೇಳಿದರು, ಮದರ್ ತೆರೇಸನಿಂದ ನಾವು ಕಲಿತ ಪಾಠ, ಎಲ್ಲ ರೋಗಿಗಳನ್ನು ಕೂಡ ಮಕ್ಕಳ ಹಾಗೆ ನೋಡು ಅಂತ. ನನಗೆ ಆಶ್ಚರ್ಯ ಆಯಿತು. ಕೇರಳದ ಒಂದು ಹುಡುಗಿ ಮ್ಯಾಕ್ಸ್ ಹಾಸ್ಪಿಟಲ್ನಲ್ಲಿ ನನ್ನನ್ನು ಸಂಪೂರ್ಣ ನಗ್ನವಾಗಿಸಿ ನನ್ನ ದೇಹವನ್ನು ಶುಚಿ ಮಾಡುವ ಹೊತ್ತಿಗೆ ಮದರ್ ತೆರೇಸನನ್ನು ನೆನಪಿಸಿಕೊಳ್ಬೇಕು ಅಂತಂದರೆ, ಸೇವೆ ಎಂಬ ಒಂದು ಪರಿಕಲ್ಪನೆಗೆ ಮದರ್ ತೆರೇಸಾ ಎಷ್ಟು ದೊಡ್ಡ ವ್ಯಾಪಕವಾದ ಒಂದು ಅರ್ಥ ಕೊಟ್ಟಿರಬೇಕು ಅಂತಂದಾಗ ನಿಜವಾಗಲೂ ಆಶ್ಚರ್ಯ ಆಯಿತು ನನಗೆ. ಆಮೇಲೆ ಮನೆಗೆ ಬಂದು ನಾನು ಮದರ್ ತೆರೇಸ ಬಗ್ಗೆ ಓದಿದೆ. ಇಷ್ಟೊಂದು ಪರಿಣಾಮಕಾರಿಯಾಗಿ ಜನಗಳ ಮೇಲೆ ಪರಿಣಾಮ ಬೀರಬೇಕಾದ್ರೆ ವ್ಯಕ್ತಿತ್ವ ಎಂಥದ್ದು, ಅವಳ ಜೀವನ ಎಂಥದ್ದು ನಿಮಗೆ ಬಹಳ ಜನಕ್ಕೆ ಗೊತ್ತಿದೆ. 1910 ಯುಗೋಸ್ಲೋವಿಯಾ, ಹಳೆ ಯುಗೋಸ್ಲೋವಿಯಾ, ಈಗ ರಿಪಬ್ಲಿಕ್ ಆಫ್ ಮೆಸಿಡೋನಿಯಾ ಅಂತಾಗಿದೆ ಅದು, ಅಲ್ಲಿ ಹುಟ್ಟಿದ ಮದರ್ ತೆರೇಸಾ 1929 ಅವರು ಇಂಡಿಯಾಕ್ಕೆ ಬಂದರು. 19ನೇ ವರ್ಷಕ್ಕೆ ಇಂಡಿಯಾಕ್ಕೆ ಬಂದರು. ಅದೆಲ್ಲ ನಾನು ಹೇಳ್ತಾ ಇಲ್ಲ, ಆದರೆ ಭಾಳ ಮುಖ್ಯವಾಗಿ 1943 ಬಂಗಾಳದಲ್ಲಿ ನಡೆದ ಒಂದು ಕ್ಷಾಮ ಮತ್ತು 1946 ಬಂಗಾಳದಲ್ಲಿ ನಡೆದ ಕೋಮು ಗಲಭೆಯನ್ನು ಮದರ್ ತೆರೇಸ ಕಣ್ಣಾರೆ ಕಂಡರು. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಪ್ರಸ್ತುತ ಕಾಲದಲ್ಲಿ ನಾವು ಕಾಣುತ್ತಿರುವುದಕ್ಕೂ 1943 ಮತ್ತು 1946 ಮದರ್ ತೆರೇಸ ಕಂಡದಕ್ಕೂ ಸಾಮ್ಯತೆ ಇದೆ ಅಂತ ಹೇಳ್ತಾರೆ. ಅದು ನಾನು 1943 ಮಹಾಕ್ಷಾಮ ಬಂಗಾಳದಲ್ಲಿ ಬಂದಾಗ ಲಕ್ಷಾಂತರ ಜನ ಸತ್ರು, ಎಷ್ಟೋ ಜನರನ್ನು ಆ ಲಕ್ಷಾಂತರ ಜನ ಕ್ಷಾಮದಿಂದ ಸತ್ತ, ಬಡತನದಿಂದ ಸತ್ತ ಹೆಣ್ಣು ಮಕ್ಕಳು ಮದರ್ ತೆರೇಸ ಅವರ ಕೈಯಲ್ಲಿ ಅವರ ಮುಖ ನೋಡುತ್ತಾ ಮುಗುಳ್ನಕ್ಕೆ ಸತ್ತು ಹೋದರು. ಅದನ್ನು ಮದರ್ ತೆರೇಸ ಹೇಳ್ತಾರೆ, ಎಷ್ಟೋ ಜನ ಕೈಯಲ್ಲಿ ನಾನು ಎತ್ತಿಕೊಂಡಾಗ ಅವರು ಏನೋ ನನ್ನನ್ನು ಯಾರೋ ಎತ್ತಿಕೊಳ್ಳೋರು ಇದ್ದಾರಲ್ಲ ಅಂತ ಒಂದು ಅವರ ಬಡತನವನ್ನು ನಿರ್ವಹಿಸುವಷ್ಟು ಶಕ್ತಿ ಇರಲಿಲ್ಲ ನನಗೆ, ಆದರೆ ನನ್ನ ಕೈಯಲ್ಲಿ ಅವರು ಸಂತೋಷದಿಂದ ಸತ್ತದನ್ನು ಕಂಡೆ ಅಂತ ಹೇಳ್ತಾರೆ ಅವರು. ಆಮೇಲೆ 1946 ಕೋಮುಗಲಭೆ. ಈ ದೇಶದ ಬಹಳ ದೊಡ್ಡ ಶಾಪ ಅಂದರೆ ಕೋಮುಗಲಭೆ. ಈಗಂತೂ ಅದು ಒಂದು ನಮ್ಮ ಜೀವನದ ಒಂದು ಭಾಗವೇ ಆಗಿಬಿಟ್ಟಿದೆ. ಅದು ಅಂದರೆ ಕೋಮುಗಲಭೆಯೇ ದೇಶದ ಪ್ರಧಾನ ಉದ್ದೇಶವೋ ಎಂಬ ಹಾಗೆ ನಮ್ಮ ರಾಜಕೀಯ, ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತವೆ. ಹೇಸಿಗಾಗ್ತದೆ ಅದರ ಬಗ್ಗೆ ಓದುವಾಗ, ಕೇಳುವಾಗ, ಜನಗಳ ಮಾತನ್ನು ಕೇಳುವಾಗ ನಮಗೆ ಹೇಸಿಗಾಗ್ತದೆ. ಈ ಎರಡು ಘಟನೆಗಳನ್ನು ನೋಡಿದ ಮೇಲೆ ಮದರ್ ತೆರೇಸ ಅವರು ಒಂದು ಮಾತು ಹೇಳ್ತಾರೆ, ಪ್ರೀತಿ ಅಥವಾ ಪ್ರೇಮ ಎಂಬುದು ಒಂದು ಭಾವನೆ ಅಲ್ಲ, ಅದು ಒಂದು ಕ್ರಿಯೆ ಆಗಬೇಕು ಅಂತ ಹೇಳ್ತಾರೆ. ಒಳ್ಳೆ ಮಾತದು. ನಾವು ಈಗ ತಿಳ್ಕೊಳ್ಬೇಕಾದ ಮಾತು ಅಂದರೆ, ನಾವು ಮದರ್ ತೆರೇಸ ಅವರನ್ನು ಅವರು ಕೆಲಸ ಏನು ಮಾಡಿದಾರಲ್ಲ ಆ ಕಾಲಕ್ಕೆ ತೆಗೆದುಕೊಂಡು ಹೋಗಿ ಫ್ರೀಜ್ ಮಾಡಬಾರ್ದು. ನಾವು ಅವರನ್ನು ಫ್ರೀಜ್ ಮಾಡುವಂಗಿಲ್ಲ, ಅವರನ್ನು ನಾವು ಪ್ರಸ್ತುತಗೊಳಿಸ್ಕೊಳ್ಬೇಕು, ನಮ್ಮ ಕಾಲಕ್ಕೆ ಪ್ರಸ್ತುತಗೊಳಿಸ್. ಮದರ್ ತೆರೇಸ ಮಾಡಿದ ಹಾಗೆ ಈಗ ಮಾಡಬೇಕು ಅಂತಿಲ್ಲ. ಈ ವೇದಿಕೆ ಏನಾದ್ರು ಕೆಲಸ ಮಾಡಬೇಕು ಅಂದರೆ ಮದರ್ ತೆರೇಸ ಏನು ಮಾಡಿದರು ಹಾಗೇ ಮಾಡಬೇಕಾಗಿಲ್ಲ, ಯಾಕಂದರೆ ಕಾಲ ಮುಂದೆ ಬಂದಿದೆ. ಈಗ 2017 ಸಮಾಜ ಭಾಳ ತೀವ್ರವಾಗಿ ಬದಲಾಗಿದೆ. ಈಗಂತೂ ಕಳೆದ 4-5 ಜಗತ್ತು ಎಷ್ಟು ವೇಗ, ಈಗ ನಾವೆಲ್ಲ 20ನೇ ಶತಮಾನದ ಉತ್ತರಾರ್ಧದಲ್ಲಿ ಹುಟ್ಟಿ 21ನೇ ಶತಮಾನದ ಮೊದಲ ಭಾಗದಲ್ಲಿ ಬದುಕುತ್ತಿರುವವರು, 2 ಶತಮಾನಗಳನ್ನು ಕಾಣ್ತಾ ಇರುವವರು ನಾವು. ಆದರೆ ಕಳೆದ ಒಂದು 5-6 ಜಗತ್ತು ಬದಲಾಗುವ ಒಂದು ತೀವ್ರತೆ ಇದೆಯಲ್ಲ, ಅದು ಎಷ್ಟು ವೇಗವಾಗಿ ಬದಲಾಗ್ತಿದೆ ಅಂತಂದರೆ ಈ ಬದಲಾವಣೆಯ ವೇಗವನ್ನು ಗ್ರಹಿಸುವುದು ಕಷ್ಟ ಆಗ್ತದೆ ನಮಗೆ. ಹೊಸ ತಲೆಮಾರಿಗಾಗಲಿ ಹಳೆ ತಲೆಮಾರಿಗಾಗಲಿ ಅದು ಅಮೇರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಅಥವಾ ಸಣ್ಣ ದೇಶ ಸ್ಪೇನ್ನಲ್ಲಿ ಈಗ ಆಗುತ್ತಿರುವಂಥ ಗಲಾಟೆ, ಒಂದು ಪ್ರತ್ಯೇಕತಾ ಗಲಾಟೆ ನಡೀತಿರುವುದನ್ನು ನೀವು ನೋಡಬೇಕು, ಅಥವಾ ಸಣ್ಣ ಸಣ್ಣ ಬಾಂಗ್ಲಾದೇಶ, ಶ್ರೀಲಂಕಾ ಇಂಥ ಅನೇಕ ದೇಶಗಳಲ್ಲಿ ನಡೀತಿರುವಂಥ ಬದಲಾವಣೆಗಳು, ಅನೇಕ ಸಣ್ಣ ದೇಶಗಳಲ್ಲಿ ನಡೆಯುವ ಬದಲಾವಣೆಯೇ ಜಗತ್ತಿನ ಬದಲಾವಣೆ. ಸೊ ಜಗತ್ತಿನ ಎಲ್ಲ ಕಡೆ ಟ್ರಂಪ್ ಬಂದ ಮೇಲೆ ಅಮೆರಿಕ ಕಾಣ್ತಿರುವ ಬದಲಾವಣೆ, ನರೇಂದ್ರ ಮೋದಿ ಬಂದ ಮೇಲೆ ಭಾರತದಲ್ಲಿ ಆಗುತ್ತಿರುವ ಬದಲಾವಣೆ, ಈವನ್ ಪುಟಿನ್ ಬಂದ ಮೇಲೆ ರಷ್ಯಾದಲ್ಲಿ ಆಗುತ್ತಿರುವಂಥ ಬದಲಾವಣೆ, ಜಪಾನ್ನಲ್ಲಿ ಆಗುತ್ತಿರುವಂಥ ನೋಡಿ, ಅವನು ಜಪಾನ್ನ ಅಬೆ ಅವರು ಪ್ರಧಾನಮಂತ್ರಿ ಆದ ತಕ್ಷಣ ಅಲ್ಲಿ 2ನೇ ಮಹಾಯುದ್ಧದಲ್ಲಿ ಸತ್ತ ಸೈನಿಕರ ಒಂದು ಸಮಾಧಿ ಇದೆ, ಅಲ್ಲಿಗೆ ಯಾರು ಹೋಗ್ತಿರಲಿಲ್ಲ. ಹೋಗ್ತಿರಲಿಲ್ಲ ಅಂದರೆ ಸರ್ಕಾರದ ಅಧಿಕಾರಿಗಳು ಯಾರು ಹೋಗ್ತಿರಲಿಲ್ಲ. ಈಗ ನಾನು ಜಪಾನಿಗೆ ಹೋದಾಗ ನನ್ನ ಗೆಳೆಯ ನನ್ನನ್ನು ಕರ್ಕೊಂಡು ಹೋದ, ಕರ್ಕೊಂಡು ಹೋಗಿ ಇದು 2ನೇ ಮಹಾಯುದ್ಧದ ಸೈನಿಕರ ಸಮಾಧಿ, ನಾವು ಜಪಾನೀಸ್ ಹೋಗುವುದಿಲ್ಲ ಅಲ್ಲಿಗೆ, ನೀನು ಬೇಕಾದರೆ ಹೋಗಿ ಬಾ ಅಂತ ಹೇಳಿದ. ನಮಗೇನಿರಲಿ, ಹೋಗಿ ಬಂದೆ. ಒಬ್ಬ ಭಾರತೀಯನ ಸಮಾಧಿ ಕೂಡ ಇತ್ತು. ಯಾಕಂದರೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಜಪಾನ್ ನಡ್ಕೊಂಡ ರೀತಿ ಇದೆಯಲ್ಲ, ಅದು ಜಗತ್ತಿಗೆ ಒಂದು ಆದರ್ಶ ಅಲ್ಲ. ಅದು ಅದು ಆದರ್ಶ. ಹಿಟ್ಲರ್ನ ಜೊತೆ ಸೇರಿಕೊಂಡ್ರವರು ಅಧಿಕಾರಶಾಹಿ ಮತ್ತು ಬಹಳ ಏನು ಆಕ್ರಮಣಕಾರಿಯಾಗಿದ್ದಂಥ ಜಪಾನ್ನ ಯುದ್ಧದಲ್ಲಿ ಸತ್ತ ಸೈನಿಕರ ಸಮಾಧಿ, ಅದು ಗಾಂಧಿ ಸಮಾಧಿ ಹಾಗೆ ಒಂದು ವಿಸಿಟ್ ಮಾಡುವಂಥ ಜಾಗ ಅಲ್ಲ ಅದು. ಅದು ಇದೆ, ಅದು ನಡೆದಿದೆ ಅಂತ ಹೇಳೋದಕ್ಕೆ ಒಂದು ಇತಿಹಾಸದ ಸ್ಮಾರಕವಾಗಿದೆ. ಆದರೆ ಅಲ್ಲಿಗೆ ಸರ್ಕಾರಿ ಅಧಿಕಾರಿಗಳು, ಪ್ರಧಾನಮಂತ್ರಿಗಳು, ಬೇರೆ ದೇಶದ ಅತಿಥಿಗಳು ಹೋದಾಗ ಭೇಟಿ ಕೊಟ್ಟು ಗೌರವ ನೀಡುವಂಥದ್ದಲ್ಲ. ಗೌರವ ಕೊಟ್ಟರೆ ನೀವು ಎರಡನೇ ಶತಮಾನದಲ್ಲಿ ಜಪಾನ್ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಜಪಾನೀಸ್ ಅವರು ಮಾಡಿದ ಅನ್ಯಾಯಗಳಿಗೆ ಗೌರವ ಕೊಟ್ಟಾಗ ಹೋಗ್ತಿರ್ಲಿಲ್ಲ. ಆದರೆ ಈಗಿನ ಪ್ರಧಾನಿ ಅಬೆ ಅವರು ಪ್ರಧಾನಮಂತ್ರಿ ಆದ ತಕ್ಷಣ ಅಲ್ಲಿಗೆ ಹೋಗಿ ಒಂದು ನಮಸ್ಕಾರ ಹಾಕಿ ಬಂದರು. ಜಗತ್ತು ತಲ್ಲಣಗೊಂಡಿತು. ಏನಪ್ಪ ಇದು ಅಂದರೆ ಅಷ್ಟು ವೇಗವಾಗಿ ಬದಲಾವಣೆ ಆಗ್ತದೆ. ಯಾವುದನ್ನು ನಾವು ಕುರೂಪ, ಚರಿತ್ರೆಯ ಕಪ್ಪು, ಚರಿತ್ರೆಯ ಅನ್ಯಾಯಗಳು ಅಂತ ಹೇಳ್ತೀವೋ ಅದಕ್ಕೆ ಗೌರವ ಬರುವುದು, ಅದಕ್ಕೆ ಗೌರವ ಬರುವಂಥ ಕಾಲ. ನೀವು ಗೋಡ್ಸೆಗೆ ಏನಾಯಿತು ನೋಡ್ತಾ ಇದ್ದೀರಿ. ಈಗ ಮಹಾತ್ಮ ಗಾಂಧಿಯನ್ನು ಕೊಂದ ಗೋಡ್ಸೆಯ ಬಗ್ಗೆ ದೇಶ ನಾಚಿಕೊಳ್ತಾ ಇತ್ತು, ಇಡೀ ದೇಶ ನಾಚಿಕೊಳ್ತಾ ಇತ್ತು. ಯಾಕಂದರೆ ನಮ್ಮ ರಾಷ್ಟ್ರಪಿತನನ್ನು ಒಬ್ಬ ಕೊಂದ ಅಲ್ವಾ ಅಂತ ಗೋಡ್ಸೆ ಬಗ್ಗೆ ನಾಚಿಕೊಳ್ತಾ ಇತ್ತು. ಗೋಡ್ಸೆ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳುವಂಥ ಒಂದು ಹೊಸ ತಲೆಮಾರನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಅಂದರೆ ಯಾವುದು ನಾಚಿಕೆಗೇಡಿದೆ 25 ವರ್ಷಗಳ ಹಿಂದೆ, 50 ವರ್ಷಗಳ ಹಿಂದೆ ಈ ದೇಶಕ್ಕೆ ಯಾವುದು ನಾಚಿಕೆಯ ಸಂಗತಿಯಾಗಿತ್ತೋ ಅದೀಗ ಸ್ವಾಭಿಮಾನದ ಸಂಗತಿಯಾಗಿ ಕನ್ವರ್ಟ್ ಆಗಿಬಿಟ್ಟಿದೆ ಅಂತ ಹೇಳೋದು. ದೇಶ ಎಷ್ಟು ವೇಗವಾಗಿ ಬದಲಾವಣೆ, ಯಾವ್ದು ಸರಿ ಯಾವ್ದು ತಪ್ಪು ಎಂಬುದನ್ನು ನಾವು ಯೋಚನೆ ಮಾಡಬೇಕಾದ್ರೆ ದೇಶ ಬಹಳ ಗಂಭೀರವಾಗಿ ಬದಲಾವಣೆ ಆಗಿದೆ ಅಂತ ಹೇಳೋದರ ಸೂಚನೆ. ಈ ಬದಲಾಗುತ್ತಿರುವಂಥ ಸಂದರ್ಭದಲ್ಲಿ ನಾವು ಮದರ್ ತೆರೇಸರ್ ಅವರನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಮತ್ತು ಹೇಗೆ ಪ್ರಸ್ತುತಗೊಳಿಸಬೇಕು ಅಂತ ಯೋಚನೆ ಮಾಡಬೇಕದು ಬಹಳ ಅಗತ್ಯ. ಇವತ್ತಿನ ವಿಚಾರ ಸಂಕಿರಣ, ಇನ್ನು ನಾಳೆ ಅದರ ಬಗ್ಗೆ ಮಾತನಾಡಿದಾಗ ನಾವು ಇದನ್ನು ಗಮನದಲ್ಲಿಟ್ಟುಕೊಳ್ಬೇಕು.
1: ರೇಡಿಯೋ ಸಾರಂಗ್ 107.8 FM.
2: ಸೊ ಮದರ್ ತೆರೇಸಾ ಹೇಳ್ತಾರೆ, ಪ್ರೇಮ ಎಂಬುದು ಒಂದು ಭಾವನೆ ಮಾತ್ರವಲ್ಲ, ಅದು ಒಂದು ಕ್ರಿಯೆ ಅಂತ. ನಾನು ನಿನ್ನನ್ನು ಪ್ರೇಮಿಸ್ತೇನೆ ಎಂಬುದು ಗೊತ್ತಾಗಬೇಕಲ್ಲ ಸಮಾಜಕ್ಕೆ. ನಾನು ಕೋಮುವಾದಿ ಅಲ್ಲ ಅಂತ ಹೇಳೋದು ಸಮಾಜಕ್ಕೆ ಗೊತ್ತಾಗಬೇಕಲ್ಲ. ನಾವು ಹೇಳಬೇಕಲ್ಲ ಅದನ್ನು, ನಾನು ಕೋಮುವಾದಿ ಅಲ್ಲ ಅಂತ ಮನೇಲಿ ಕೂತ್ಕೊಳ್ಳುವ ಕಾಲ ಅಲ್ಲ ಇದು. ಇದು ತೆರೇಸಾನಿಂದ ನಾವು ಕಲಿಬೇಕಾದ್ದು. ಆದ್ದರಿಂದ ನೀವು ಕೋಮುವಾದಿ ಅಲ್ಲವಾಗಿದ್ದರೆ, ಪ್ರಗತಿಪರರು ಹೌದಾಗಿದ್ದರೆ, ನನಗೆ ಇಂಥ ಚಿಂತನಾ ಕ್ರಮದ ವಿಶ್ವಾಸ ಇದೆ ಅಂತಂದರೆ ಅದನ್ನು ಧೈರ್ಯವಾಗಿ ಹೇಳುವಂಥ ಒಂದು ಶಕ್ತಿ ಕೊಡಬೇಕು. ತೆರೆಸ ಅದನ್ನು ಹೇಳೋದು ಅದನ್ನು ಇಲ್ಲ. ನಾವು ಏನು ಭಾಳ ಜನ ನೋಡಿ, ಈ ದೇಶದ ಭಾಳ ದೊಡ್ಡ ಸಮಸ್ಯೆ ಅಂದರೆ ಒಳ್ಳೆಯವರು ಇದ್ದಾರೆ, ಒಳ್ಳೆ ಖಾಸಗಿ ಕೇಳಿದ್ರೆ ಹೇಳ್ತಾರೆ ಅಯ್ಯೋ GST ತೊಂದರೆ ಆಯಿತು ಅಂತ. ಗಟ್ಟಿಯಾಗಿ ಹೇಳುವಂದರೆ ನಂಕದಾಯ ಪೊಕ್ಕಡೆ ಅಂತ. ನಂಕದಾಯ ಪೊಕ್ಕಡೆ ಬುಕ್ಕ ಏರೆಗಪ್ಪ ನಂಕ್ ಅಂತಪ್ಪ ಅವರು ವೀರ ಪಂಪುನ ಸರಿ ಅಂಟ ಅವು ನಂಕದಾಯ ಪೊಕ್ಕಡೆ ನಮ್ಮ ದೇವರುಲ್ಲೇರು ಅಂತ. ಇದು ಇದಲ್ಲ. ಇದು ತೆರೇಸ ಹೇಳ್ತಾರೆ, ಪ್ರೇಮ ಎಂಬುದು ಒಂದು ಕ್ರಿಯೆ, ಕ್ರಿಯೆ ಎಂಬುದು ಒಂದು ಸೇವೆ ಅಂತ ಹೇಳ್ತಾರೆ ಅವರು. ಪ್ರೇಮ ಎಂಬುದು ಒಂದು ಕ್ರಿಯೆ, ಕ್ರಿಯೆ ಎಂಬುದು ಒಂದು ಸೇವೆ. ಆದ್ದರಿಂದ ಸೇವೆ ಮಾಡಿ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಇದು ಅವರು 1943 ಮತ್ತು 46 ಎರಡು ಘಟನೆಯಿಂದ ಕಲಿತು ಜಗತ್ತಿಗೆ ಕೊಟ್ಟ ಬಹಳ ಸಂತೋಷ. ಆದ್ದರಿಂದ ನಾವು ಇವತ್ತು ನಮ್ಮ ಕ್ರಿಯೆಗಳಲ್ಲಿ ನಾವು ಸಮಾಜವನ್ನು ಪ್ರೇಮಿಸಿ ಸಮಾಜವನ್ನು ದ್ವೇಷಿಸುವ ಶಕ್ತಿಗಳಿಗೆ ವಿರುದ್ಧವಾಗಿ ಪ್ರೇಮವನ್ನು ನಾವು ಒಂದು ಆದರ್ಶವಾಗಿ ಕೊಡಬೇಕು, ಮತ್ತು ನಾವು ಪ್ರೇಮವನ್ನು ಆದರ್ಶವಾಗಿ ಕೊಡ್ತಿದ್ದೇವೆ ಎಂಬುದನ್ನು ಓಕಲ್ಲಾಗಿ ಹೇಳುವಂಥ ಒಂದು ಪರಿಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು. ಇಲ್ಲದೆ ಹೋದರೆ ಈ ಸಮಾಜದಲ್ಲಿ ಯಾರು ಜೋರು ಮಾತಾಡ್ತಾರೋ ಅವರೇ ಬಂದುಬಿಡ್ತಾರೆ. ಸುಳ್ಳುಗಳನ್ನು ನೇರವಾಗಿ ಹೇಳಿದಾಗಲೂ ಅಯ್ಯ ಮಗನೇ ನೀನು ಸುಳ್ಳು ಹೇಳ್ತಾ ಇದ್ದಿ ಮಾರಾಯ, ಈ ಪಂಪಿನ ಸುಳ್ಳು ಮಾರಾಯ ಅಂತ ಅವನ ಮುಸುಡಿಗೆ ಹೇಳಲಿಕ್ಕೆ ನಮಗೆ ಆಗದೇ ಹೋದರೆ ನಾವು ಕ್ರಿಯಾಶೀಲರಾಗೋದಿಲ್ಲ. ನಮ್ಮ ಸಮಾಜ ಇನ್ನೂ 50 ವರ್ಷ ಹಿಂದೆ ಹೋಗ್ತದೆ, ಇನ್ನೂ 100 ವರ್ಷ ಹಿಂದೆ ಹೋಗ್ತದೆ, ಇಡೀ ಜಗತ್ತು ಮುಂದೆ ಹೋಗ್ತಾ ಇದ್ದಾಗ ನಾವು ಹಿಂದೆ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಸೊ ಈ ಒಂದು ಕ್ರಿಯೆಯಿಂದ ಪ್ರೇಮ ಕ್ರಿಯೆಯಾಗುವುದು, ಕ್ರಿಯೆ ಅಂದರೆ ಸೇವೆ ಅಂತ ಮದರ್ ತೆರೇಸ ಅವರು ಹೇಳಿದ್ದರಿಂದಾಗಿ ಕಲ್ಕತ್ತಾದ ಸಾವುಗಳನ್ನು ತಪ್ಪಿಕೊಳ್ಳೋದಕ್ಕೆ ಅವರಿಗೆ ಸಾಧ್ಯವಾಯಿತು, ವಿಯೆಟ್ನಾಮಿನ ಗಾಯಗಳನ್ನು ಅವರಿಗೆ ತಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಯಿತು, ಇಥಿಯೋಪಿಯಾದ ಹಸಿವಿನ ಬಗ್ಗೆ ಮಾತನಾಡಲಿಕ್ಕೆ ಅವರಿಗೆ ಸಾಧ್ಯ ಆಯಿತು, ಅಮೆರಿಕದ ಒಂಟಿತನವನ್ನು ಬಯಲಿಗೆಳಿಲಿಕ್ಕೆ ಸಾಧ್ಯ ಆಯಿತು, ಐರ್ಲೆಂಡಿನ ಅನಾಥ ಪ್ರಜ್ಞೆ ಬಗ್ಗೆ ಮಾತನಾಡಲಿಕ್ಕೆ ಅವರಿಗೆ ಸಾಧ್ಯ ಆಯಿತು, ಆಸ್ಟ್ರೇಲಿಯಾದ ಅಂಗವಿಕಲತೆ. ಸೊ ಮದರ್ ತೆರೇಸನ ಎರಡು ತೋಳುಗಳು ತಬ್ಬಿಕೊಂಡದ್ದು ಇಡೀ ಜಗತ್ತನ್ನು. ಅದು ಕಲ್ಕತ್ತಾದ ಭಾರತದ ನೋವುಗಳನ್ನು ಮಾತ್ರ ಅಲ್ಲ, ಇಡೀ ಜಗತ್ತಿನ ವಿಯೆಟ್ನಾಮಿನ ಗಾಯಗಳನ್ನು, ಅಮೆರಿಕದ ಒಂಟಿತನವನ್ನು, ಐರ್ಲೆಂಡಿನ ಅನಾಥ ಪ್ರಜ್ಞೆಯನ್ನು, ಬಾಂಗ್ಲಾದ ತಬ್ಬಲಿಗಳನ್ನು, ಎಲ್ಲವನ್ನು ಕೂಡ ತಬ್ಬಿಕೊಳ್ಳುವಂಥ ಬಹಳ ದೊಡ್ಡ ಒಂದು ಎರಡು ತೋಳುಗಳನ್ನು ಅವರು ಬೆಳೆಸಿಕೊಂಡರು. ಹಾಗಾಗಿ ನಾವು ಅದರಿಂದ ಈಗ ಕಲಿಯುವಂಥ ಪಾಠ ಯಾವುದು ಅಂತಂದರೆ, ಇವತ್ತು ಭಾರತ ಎದುರಿಸ್ತಿರುವ ಸಮಸ್ಯೆ ಭಾರತದ್ದು ಮಾತ್ರ ಅಲ್ಲ, ಜಗತ್ತಿನ ಸಮಸ್ಯೆಗಳು ಕೂಡ ಹೌದು. ಹಾಗಾಗಿ ನಮ್ಮ ಸಮಸ್ಯೆಗಳನ್ನ ಜಗತ್ತಿನ ಬೇರೆ ಬೇರೆ ಕಡೆ ನಡೆಯುವಂಥ ಸಮಸ್ಯೆಗಳೆಡೆ ತಳುಕು ಹಾಕದೇ ಇದ್ರೆ, ಮಾರ್ಕ್ಸ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಹಿಂದೆ, ವರ್ಕರ್ಸ್ ಆಫ್ ದ ವರ್ಲ್ಡ್ ಯುನೈಟ್ ಅಂತ ಹೇಳಿದ್ರು. ಎಲ್ಲ ಕಡೆ ಕೂಡ ವರ್ಕರ್ಸ್ಗಳು ಶ್ರಮಿಕರು ಕಷ್ಟಪಡ್ತಾ ಇದ್ದಾರೆ, ನೀವೆಲ್ಲ ಒಂದಾಗಿ ಅಂತ. ಆದ್ರೆ ನಾವು ಇವತ್ತು ಒಂದಾಗದಿದ್ರು ಕೂಡ, ಇವತ್ತು ಅಮೆರಿಕದ ಒಂಟಿ ಅಥವಾ ರಷ್ಯಾದ ಇನ್ನು ಯಾವುದೋ ಒಂದು ಕಡೆ, ಟಾಂಜಾನಿಯಾದ, ಕಾಂಗೋದ, ಜಿಂಬಾಬ್ವೆಯ, ಇಥಿಯೋಪಿಯಾದ, ಕಾಲಹಂದಿಯ ಈ ಹಸಿವುಗಳನ್ನ ನಾವು ಒಟ್ಟಾಗಿ ಪರಿಭಾವಿಸಿಕೊಳ್ಳದೆ ಹೋದ್ರೆ ನಮಗೆ ಜಗತ್ತನ್ನು ತಬ್ಬಿಕೊಳ್ಳುವ ಮತ್ತು ಜಗತ್ತನ್ನು ಮುಂದೆ ತೆಗೆದುಕೊಂಡು ಹೋಗುವಂತ ಒಂದು ನೈತಿಕ ಹಕ್ಕು ಬರುವುದಿಲ್ಲ. ಯಾಕಂದ್ರೆ ದಿಸ್ ಇಸ್ ದ ಏಜ್ ಆಫ್ ಗ್ಲೋಬಲೈಸೇಷನ್, ಇದು ಜಾಗತೀಕರಣದ ಕಾಲ. ಇದು ಈ ಜಾಗತೀಕರಣದ ಕಾಲಘಟ್ಟದಲ್ಲಿ ಜಗತ್ತನ್ನು ತಬ್ಬಿಕೊಳ್ಳುವಾಗ ನಾವು ಜಗತ್ತನ್ನು ತಬ್ಬಿಕೊಳ್ಬೇಕು ಎಂಬ ಒಂದು ಸಂದೇಶವನ್ನ ತೆರೇಸ ಅವರು ಕೊಡ್ತಾರೆ. ಮತ್ತು ಮೂರು, ತಬ್ಬಿಕೊಳ್ಳುವುದು ಯಾರನ್ನ? ನಮ್ಮ ನರೇಂದ್ರ ಮೋದಿ ಅವರು ಯಾರ್ಯಾರನ್ನು ತಬ್ಬಿಕೊಳ್ತಾರೆ, ಅವರಿಗೆ ಮನಸ್ಸಿಲ್ಲದಿದ್ರು ಹೋಗಿ ತಬ್ಬಿಕೊಳ್ತಾರೆ, ಆ ಥರದ ತಬ್ಬಿಕೊಳ್ಳುವುದಲ್ಲ. ಅದೊಂಥರ ಧೃತರಾಷ್ಟ್ರನ ಅಪ್ಪುಗೆ, ಹಾಗೆ ಧೃತರಾಷ್ಟ್ರ ಭೀಮನನ್ನು ಅಪ್ಪಿಕೊಳ್ತಾರಲ್ಲ ಹಾಗೆ ಅದು. ಸೊ ಅದು ಯಾರನ್ನೋ ಅಪ್ಪಿಕೊಂಡವರನ್ನ ಪುಡಿ ಮಾಡುವ ಒಂದು ಆ ಥರದ ಅಪ್ಪುಗೆಯನ್ನೆಲ್ಲ ಹೇಳಿದ. ನಾವು ತೆರೆಸವರ ಒಂದು ಆದರ್ಶದಲ್ಲಿ, ತೆರೆಸವರ ವೇದಿಕೆಯಲ್ಲಿ ನಿಂತು ನಾವು ಮಾಡಬಹುದಾದ ಕೆಲಸ ಮಾಡಬೇಕಾದ್ರೆ, ನಾವು ಇವತ್ತು ಜಾಗತೀಕರಣದ ಕಾರಣವಾಗಿ ಜಗತ್ತಿನಲ್ಲಿ ಹುಟ್ಟಿಕೊಳ್ಳುವಂಥ ಬಡತನದ ಬಡವರನ್ನು ಅಪ್ಪಿಕೊಳ್ಬೇಕಾಗಿದೆ, ರೋಗಿಗಳನ್ನು ಅಪ್ಪಿಕೊಳ್ಬೇಕಾಗಿದೆ, ಮತ್ತು ತುಳಿತಕ್ಕೊಳಗಾದವರನ್ನು ಅಪ್ಪಿಕೊಳ್ಬೇಕಾಗಿದೆ. ನೋಡಿ, ಇದಕ್ಕೆ ಆಶ್ಚರ್ಯ ಅಂತಂದರೆ, ಈಗ ನಮ್ಮ ಈ ಗ್ಲೋಬಲೈಸೇಷನ್ ಅಥವಾ 1990 ಮೇಲೆ ನಮ್ಮ ಭಾರತದಲ್ಲಿ ಮನಮೋಹನ್ ಸಿಂಗ್ ಮತ್ತು ನರಸಿಂಹರಾವ್ ಸರ್ಕಾರ ತಂದ ಆರ್ಥಿಕ ಲಿಬರಲೈಸೇಷನ್ ಇರ್ಬೋದು, ಮುಕ್ತ ಮಾರುಕಟ್ಟೆ ಏನಿದೆ, ಗ್ಯಾಟ್ ಒಪ್ಪಂದ ಏನಿದೆ, ಇದರಿಂದ ಜಗತ್ತಿನ ಬಡತನ ಕಡಿಮೆ ಆಗುತ್ತದೆ ಅಂತ ಒಂದು ನಂಬಿಕೆಯನ್ನು ಆಗ ಹೇಳಿದ್ರು. ನಾನಾಗ ವಿದ್ಯಾರ್ಥಿ ಆಗಿದ್ದಾಗ ಗ್ಯಾಟ್ ಒಪ್ಪಂದವನ್ನು ವಿರೋಧಿಸಿದ್ದು ನಾವು ಆಗ ಜನ ಎಲ್ಲ ನಮಗೆ ತಮಾಷೆ ಮಾಡಿದರು, ಹಿಂಬೇಗ ಮರಲ್ ಅಂತ ಹೇಳಿದರು, ಮಕ್ಕಳಿಗೆ ಓದನ್ನು ಬಿಡ್ತು ಒಂದು ಮರಲ್ ಅಂತ. ನಮಗೆ ನಾವು ಕಾಲೇಜಲ್ಲಿ ಇದ್ದಾಗ, ಮತ್ತು ನಾನಾಗ ಸುಳ್ಯದಲ್ಲಿ ಲೆಕ್ಚರ್ ಆಗಿದ್ದಾಗ ಗ್ಯಾಟ್ ಒಪ್ಪಂದವನ್ನು ವಿರೋಧಿಸಿದ್ವಿ ನಾವು, 10 ಇರ್ಬೋದು, ಆದರೆ ವಿರೋಧಿಸಿದ್ವಿ. ಯಾಕಂದರೆ ಇದರಿಂದ ಮುಂದಾಗುವಂಥ ಅಪಾಯಗಳ ಬಗ್ಗೆ ಒಂದು ಸಣ್ಣ ತಿಳುವಳಿಕೆ ಇತ್ತು ನಮಗೆ. ಕಾಮ್ರೇಡ್ ಎಂ ಕೆ ಭಟ್ ಅಂತವರು ನಮಗೆ ಹೇಳ್ತಾ ಇದ್ರು, ನೋಡಿ ಇದು ಈಗ ಹೀಗಾಗ್ತದೆ, ಇನ್ನು 10 ಹೀಗಾಗ್ತದೆ ಅಂತ ಒಂದು ವಿಷನರಿ ಆದಂಥ ಮಾತುಗಳನ್ನು ಅವರು ಖಾಸಗಿಯಾಗಿ ಚಾ ಕುಡಿತಾ ಇದ್ದಾಗ ಹೇಳ್ತಾ ಇದ್ರು, ಈಗ ನಿಜ ಆಗ್ತಾ ಇದೆ. ನೋಡಿ, 2012 ನೀಲಾ ಮೇಡಮಿಗೆ ಗೊತ್ತಿರ್ತದೆ, 2010 ಜಗತ್ತಿನ ಬಡತನ 10.2% ಇತ್ತು. 2012 ವರ್ಲ್ಡ್ ಬ್ಯಾಂಕಿನ ರಿಪೋರ್ಟ್ ನೋಡಿದರೆ 2012 ಜಗತ್ತಿನ ಬಡತನ 10.2% ಇದ್ದದು, ಆರ್ಥಿಕ ಲಿಬರೀಕರಣ ಆದ ಮೇಲೆ ಈಗ ಅದು 14.2% ಇಳಿದಿದೆ.
3: ರೇಡಿಯೋ ಸಾರಂಗ್ 107.8 FM.
2: ಜಗತ್ತಿನ 14.2% ಅಂದರೆ ಜಗತ್ತಿನಲ್ಲಿ ಸುಮಾರು 150 ಜನ ಬಡತನದಲ್ಲಿ ಸಾಯ್ತಾ ಇದ್ದಾರೆ. ನಾವು ಯಾವ ದೇಶದ ಬಗ್ಗೆ ಮಾತನಾಡ್ತಾ ಇರೋದು? ನಾವು ನಮ್ಮ ಪೇಪರ್ಗಳ ಮುಖಪುಟದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತರ ಹೆಸರು ಬರ್ತದೆ, ಶ್ರೀಮಂತರ ಹೆಸರು ಬರ್ತದೆ. ಎಷ್ಟೋ ಜನ ತಲೆ ಇಲ್ಲದವರು ನಮ್ಮ ದೇಶದಲ್ಲಿ 6 ಶ್ರೀಮಂತರು ಇದ್ದಾರೆ ಅಂತ ಸಂತೋಷ ಪಡ್ತಾರೆ. ಆದರೆ ಜಗತ್ತಿನಲ್ಲಿ 150 ಬಡವರಿಗೆ ಇವತ್ತು $1.5 ಕಡಿಮೆ ಉತ್ಪಾದನೆ ಇದೆ. ಈಗ ಬಡತನ ಅಂತ ಹೇಳೋದು ದಿನಕ್ಕೆ $1.5 ಅಂದರೆ 100 ಸಾಮಾನ್ಯವಾಗಿ, 100 ಇನ್ನು ಸ್ವಲ್ಪ ಜಾಸ್ತಿ ಅಂದರೆ ಈಗ 70 ಇದೆ, 70 ಇದೆ ಅಂದರೆ 115 ಆಗ್ತದೆ. ದಿನಕ್ಕೆ 115 ಕಡಿಮೆ ಉತ್ಪಾದನೆ ಮಾಡುವ 150 ಜನ ಜಗತ್ತಿನಲ್ಲಿ ಇವತ್ತು ಇದ್ದಾರೆ. ತೆರೇಸರ ಬಾಹುಗಳು ಈ ಬಡತನವನ್ನು ಅಪ್ಪಿಕೊಳ್ಬೇಕಂಡು ಅವರ ಸೇವೆ ಮಾಡಬೇಕಲ್ಲ. ಆದ್ದರಿಂದ ನಾನು ಇಷ್ಟೇ ಪ್ರಾರ್ಥಿಸಿಕೊಳ್ಳೋದು, ನಾನು ದೇವರ ಮೇಲೆ ವಿಶ್ವಾಸ ಇಲ್ಲ, ಆದರೆ ನನಗೆ ನನ್ನ ಮನಸ್ಸು ಇದನ್ನು ಹೇಳ್ತದೆ, ತೆರೇಸರ ಬಾಹುಗಳು ನಮ್ಮದೆಲ್ಲರದಾಗಲಿ, ನಮ್ಮ ಎಲ್ಲರ ಬಾಹುಗಳು ತೆರೇಸರ ಬಾಹುಗಳಾಗಿ ಕನ್ವರ್ಟ್ ಆಗಲಿ ಅಂತ. ಸೊ ನೋಡಿ, ಭಾರತದಲ್ಲಿ ಇವತ್ತು ಈಗ ಇರುವ ರೀತಿಯಲ್ಲಿ ನಮ್ಮ ಮೊನ್ನೆ ಪೇಪರ್ನಲ್ಲಿ ಬಂತು, ಭಾರತದಲ್ಲಿ ಬಂಡವಾಳ ಹೂಡಲಿಕ್ಕೆ 130 ಇದ್ದದ್ದು 100 ಆಯಿತು ಅಂತ. ಬಿಸಿನೆಸ್ ಮಾಡಲಿಕ್ಕೆ ನಮ್ಮ ದೇಶ ಓಪನ್ ಅಪ್ ಆಗಿದೆ, ಸರಿಯಪ್ಪ. ಬಿಸಿನೆಸ್ ಮಾಡುವವರು ಬರಬೇಕಲ್ಲ. ನಾನು ಅಂಗಡಿ ತೆಗೆದು ಕೂತ್ರೆ ಆಯ್ತು, ಅಂಗಡಿಗೆ ಕಸ್ಟಮರ್ಸ್ ಬರಬೇಕಲ್ಲ. ಇದು ಹೀಗಾಗಿದೆ, ನಾನು ಅಂಗಡಿ ಒಳ್ಳೇದು ಮಾಡಿದ್ದೇನೆ, ನನ್ನ ಅಂಗಡಿಗೆ ಬಂದು ಹೋಗಲಿಕ್ಕೆ ರಸ್ತೆ ಕೂಡ ಇದೆ, ಪಾರ್ಕಿಂಗ್ ಜಾಗ ಕೂಡ ಇದೆ, ಬಂದವರಿಗೆ ನಾನು ಕುಡಿಲಿಕ್ಕೆ ನೀರು ಕೂಡ ಕೊಡ್ತೇನೆ, ಕಾರ್ಪೆಟ್ ಕೂಡ ಹಾಕಿದ್ದೇನೆ. ಆದರೆ ಜನ ಬರಬೇಕಲ್ಲ. ಜನ ಬಂದಿದ್ದೆ ಹೌದಾಗಿದ್ದರೆ ವಿಶ್ವಬ್ಯಾಂಕ್ ಏನು ಹೇಳ್ತದೆ, ಇನ್ವೆಸ್ಟ್ ಮಾಡಲಿಕ್ಕೆ ಬೇಕಾದಂಥ ಒಂದು ಸಹಾಯವನ್ನು ಭಾರತ ಸ್ವಲ್ಪ ಡೆವಲಪ್ ಮಾಡಿದೆ, GST ಬಂದಿದೆ, ಅದು ಸರಿಯದು. ಆದರೆ ಇನ್ವೆಸ್ಟ್ ಮಾಡಲಿಕ್ಕೆ ಜನ ಬಂದಿರಬೇಕಲ್ಲ, ಇದರ ಸಂಖ್ಯೆ ಎಲ್ಲಿದೆ? ಅಂಕಿ ಅಂಶಗಳನ್ನು ಕೇಳಬೇಕಲ್ಲ ನಾವು, ಎಷ್ಟು ಜನ ಇನ್ವೆಸ್ಟ್ ಮಾಡಿದ ಹೌದಾಗಿದ್ರೆ ಅದರ ಸಿಂಪಲ್ ಇಂಡೆಕ್ಸ್. ನಾನೇನು ಅರ್ಥಶಾಸ್ತ್ರಜ್ಞ ಅಲ್ಲ, ನಾನು ಹೇಳಿ ಕೇಳಿ ಸಾಹಿತ್ಯದ ಜಾನಪದದ ವಿದ್ಯಾರ್ಥಿ, ಆದರೆ ಇಷ್ಟು ಗೊತ್ತಿರಿ ನನಗೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬಂದಿದ್ದ ಹೌದಾಗಿದ್ರೆ ರೂಪಾಯಿ ರೇಟ್ ಡಾಲರ್ನ ವಿರುದ್ಧ ಕಡಿಮೆ ಆಗ್ತಾ ಇತ್ತು 68ರಲ್ಲಿ, ಅಂದರೆ ಇನ್ವೆಸ್ಟ್ಮೆಂಟ್ ಬರಲಿಲ್ಲ ಅಂತಾಯ್ತು. ಇನ್ನೊಂದು ಜಾಬ್ ಕ್ರಿಯೇಷನ್ ಆಗಬೇಕಾಗಿತ್ತು. ಫಾರಿನ್ ಇನ್ವೆಸ್ಟ್ಮೆಂಟ್ ಬಂದು ಇಲ್ಲಿ ಮೇಕ್ ಇನ್ ಇಂಡಿಯಾದಲ್ಲಿ ನಮ್ಮ ದೇಶದಲ್ಲಿ ಹೆಚ್ಚು ಆಗಬೇಕಾಗಿದ್ರೆ ರೂಪಾಯಿ ರೇಟ್ ಡಾಲರ್ ವಿರುದ್ಧ ಸ್ಟ್ರಾಂಗ್ ಆಗ್ತಾ ಇಲ್ಲ ಅಂತಂದರೆ ನೀವು 50, 100, 50, 25 ಮಾಡ್ಕೊಂಡು ಕೂತು ಏನು ಪ್ರಯೋಜನ ದೇಶಕ್ಕೆ? 25 ಕೋಟಿ ಜನ ಭಾರತದ ಬಡವರಿಗೆ ವಿಶ್ವಸಂಸ್ಥೆ ಕೊಟ್ಟ ಒಂದು ಅಂಕಿಅಂಶ ಏನಿದೆ ಅದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ 130ರಿಂದ 100 ಇಳಿದಿದೆ ಎಂಬುದರಿಂದ ಬಡವರಿಗೆ ಏನು ಪ್ರಯೋಜನ ಆಯಿತು? ತೆರೆಸನ ಮೇಲೆ ನಂಬಿಕೆ ಇರುವವರು ಕೇಳಬೇಕಾದ ಪ್ರಶ್ನೆ ಇದು. ಬಡವರಿಗೆ ಏನು ಪ್ರಯೋಜನ ಆಯಿತು ಇದರಿಂದ? ನಮಗೆಷ್ಟು ಜನಕ್ಕೆ ಜಾಬ್ ಸಿಕ್ಕಿದೆ? ರೂಪಾಯಿ ರೇಟ್ ಎಷ್ಟು ಸ್ಟ್ರಾಂಗ್ ಆಗಿದೆ? ರೂಪಾಯಿ ಇವತ್ತು ಎಷ್ಟು ಸ್ಟ್ರಾಂಗ್ ಆಗಿದೆ ಇತ್ಯಾದಿ ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು. ನೈಜೀರಿಯಾದ 3 ಪಟ್ಟು ಬಡವರು ಇವತ್ತು ಭಾರತದಲ್ಲಿದ್ದಾರೆ. ಇದರಲ್ಲಿ 30% ಮಕ್ಕಳು, 30% ನಾನು ನ್ಯಾಷನಲ್ ಕ್ಯಾಪಿಟಲ್ನಿದ್ದೇನೆ ದೆಹಲಿಯಲ್ಲಿ. ನೀವು ಅಲ್ಲಿ ಜುಗ್ಗಿಗಳಿಗೆ ಹೋದರೆ ಮಕ್ಕಳ ಪರಿಸ್ಥಿತಿ ನೋಡಬೇಕಲ್ಲಿ. ಯಾವ ದೇಶದ ಬಗ್ಗೆ ಮಾತಾಡ್ತಿದ್ದೇವೆ? ಅಲ್ಲಿ ಹೋದಾಗೆಲ್ಲ ತೆರೆಸ ನಮಗೆ ನೆನಪಾಗಬೇಕು. ಸುಮಾರು 30% ಮಕ್ಕಳು ಬಡವರಿದ್ದಾರೆ. ಕಾಂಗೋ, ಜಿಂಬಾಬ್ವೆ, ಬುರುಂಡಿ, ಲೈಬೀರಿಯಾ, ಇಂಥ ಕಡೆ ಬಡತನ ಎಷ್ಟು ತೀವ್ರ ಮಟ್ಟದಲ್ಲಿದೆ ಅಂದರೆ 100 ರೂಪಾಯಿ ಕೂಡ ಉತ್ಪಾದನೆ ಇಲ್ಲದಂಥ ದೇಶಗಳು ನಾವು. ಹಾಗಾಗಿ ಜಾಗತೀಕರಣದಿಂದ ಬಡತನ 12%ಗಿಂತ 14% ಜಗತ್ತಿನಲ್ಲಿ ಜಾಸ್ತಿ ಆಗಿದೆ ಅಂತಂದರೆ ನಮಗೆ ಬಡತನ ನಿವಾರಣೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅರ್ಥ. ಆದ್ದರಿಂದ ಮದರ್ ತೆರೆಸಾ ಅವರ ಮೇಲೆ ನಮಗೆ ವಿಶ್ವಾಸ ಇದ್ದರೆ ನಾವು ಮಾಡಬೇಕಾದ ಕೆಲಸ ಆ ಬಡವರ ಬಗ್ಗೆ ಯೋಚನೆ. ಎರಡನೆಯದು ರೋಗಿಗಳು ಮತ್ತು ರೋಗಗಳು, ಅದು ನಿಮಗೆ ಗೊತ್ತಿದೆ. ಅದು ರೋಗಿಗಳ ಸೇವೆ ಹೇಗೆ ಮಾಡಿದರು ಅಂತ. ಇವತ್ತು ಜಗತ್ತಿನಾದ್ಯಂತ ಹೊಸ ರೋಗಗಳು ಹುಟ್ಟಿಕೊಳ್ತಾ ಇವೆ. ಉದಾಹರಣೆಗೆ ಎಬೋಲಾ, ಅದು ನಾ ಈ ಎಲ್ಲ ಅಂದರೆ ನಮ್ಮ ದೇಶಕ್ಕೆ ಬರಲಿಲ್ಲ, ಅದು ಬರುವ ಭಯ ಇತ್ತು. ಬಹುಶಃ ಮನುಕುಲ ಕಂಡ ಅತ್ಯಂತ ಭಯಾನಕ ರೋಗ ಅಂದರೆ ಎಬೋಲಾ ಅಂತ ಕಾಣ್ತದೆ. ನೀವು ಗೂಗಲ್ಗೆ ಹೋದರೆ ಗೂಗಲ್ನಲ್ಲಿ ಎಬೋಲಾ ಅಂತ ಹೇಳಿ ಫೋಟೋ ನೋಡಿ, ಒಂದು ಮನುಷ್ಯ ಹೇಗೆ ಎಬೋಲಾದಲ್ಲಿ ಕನ್ವರ್ಟ್ ಆಗ್ತಾನೆ ಅಂತ. ಈ ಡಯಾಬಿಟಿಕ್ ಇತ್ಯಾದಿಗಳಿದ್ರೆ ಗೊತ್ತಾಗಲ್ಲ, ಈಗ ನಾನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿದ್ದೇನೆ, ನನ್ನ ನೋಡಿದರೆ ರೋಗಿಷ್ಟ ಅಂತ ಗೊತ್ತಾಗಲ್ಲ. ಆದರೆ ಎಬೋಲಾ ಭಯಾನಕವಾದ ರೋಗ. ಇಂಥ ರೋಗಗಳು ಹೊಸದಾಗಿ ಜಗತ್ತಿನಲ್ಲಿ ಹುಟ್ಟಿಕೊಳ್ತಾ ಇವೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆ, ನಮ್ಮಲ್ಲಿ ಭಾರತ ದೇಶದಲ್ಲಿ ಮೆಡಿಕಲ್ ಫೆಸಿಲಿಟಿಗೆ ಹಾಕಿದಲ್ಲಿ 2% ಬಜೆಟ್ ಕಮ್ಮಿ ಮಾಡಿದ್ದಾರೆ. ಎಜುಕೇಷನ್ ಮತ್ತು ಮೆಡಿಕಲ್ ಫೆಸಿಲಿಟಿ, ಅದು ನಮ್ಮ ದೇಶದ ಪ್ರಮುಖ ಉತ್ಪನ್ನಗಳಲ್ಲಿ ಜಾಸ್ತಿ ಆಗಬೇಕಾಗಿದ್ದದು. ಯಾಕಂದರೆ ಬಡತನದ ನಿವಾರಣೆಯ ಜೊತೆಗೆ ಎಲ್ಲರಿಗೂ ಆರೋಗ್ಯ ಕೊಡಬೇಕಾಗಿದ್ದು, ಆದರೆ 2% ಕಡಿಮೆ ಆಯಿತು. ಆಮೇಲೆ ಪ್ರೈವೇಟ್ ಇದು ಹಾಸ್ಪಿಟಲ್ಗಳು, ಇವತ್ತು ಇಡೀ ಭಾರತವನ್ನು ಆಳ್ತಾ ಇರೋದು ಪ್ರೈವೇಟ್ ಹಾಸ್ಪಿಟಲ್ಗಳು. ನಾನೇ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಅಂತ ಏಮ್ಸ್ಗೆ ಹೋದೆ, ನಾನು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ ಹೋದೆ. ಆದರೆ ಇಂಪಾಸಿಬಲ್, ಅಲ್ಲಿಯ ಜನಗಳ ರಶ್ಶು, ಅಲ್ಲಿಯ ಡಾಕ್ಟರ್ಗಳಿಗಿರುವ, ನಾನು ಅಲ್ಲಿ ಹೋದರೆ ಸತ್ಯ ಹೋಗ್ತದೆ. ಇವತ್ತು ನಿಮ್ಮ ಎದುರು ಭಾಷಣ ಮಾಡಲಿಕ್ಕೆ ಇರಲಿಲ್ಲ ನಾನು. ಆಮೇಲೆ ನಾನು ಪ್ರೈವೇಟಿಗೆ ಹೋದೆ. ನಾನು ಇವತ್ತು ಪ್ರೈವೇಟ್ ಹಾಸ್ಪಿಟಲ್ಗಳು ದೇಶವನ್ನು ಆಳ್ತಾ ಇದ್ದಾಗ 25 ಕೋಟಿ ಜನ ಭಾರತದಲ್ಲಿ ಬಡವರಿದ್ದಾರಲ್ಲ, ಇವರಿಗೆ ಸರಿಯಾದ ಆರೋಗ್ಯವನ್ನು ಯಾರು ಕೊಡಬೇಕು? ಆದ್ದರಿಂದ ನಮ್ಮ ಭಾರತ ದೇಶದ ಯುವ ಜನರ ಮುಂದಿರುವ ಮುಂದಿನ ಟಾರ್ಗೆಟ್ ಏನಂದರೆ ಈ ದೇಶದ ಆರೋಗ್ಯದ ಬಗ್ಗೆ ದೇಶ ಏನು ಯೋಚನೆ ಮಾಡ್ತಾ ಇದೆ ನೋಡಿ. ಡೆಲ್ಲಿಯಲ್ಲಿ ಆಪ್ ಸರ್ಕಾರ ಇದೆ. ನಾನು ಆಪ್ ಸರ್ಕಾರದ ವಕ್ತಾರನೋಲ್ಲ, ಆಪ್ ಸರ್ಕಾರದ ಪರವಾಗಿಲ್ಲ. ಆದರೆ ಇವತ್ತು ಎಂ ಆರ್ ಐಗೆ 7-8 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ. ಡೆಲ್ಲಿಯಲ್ಲಿ ಆಪ್ ಸರ್ಕಾರ MRIಯನ್ನು ಫ್ರೀ ಮಾಡಿತ್ತು, ಬಡವರಿಗೆ ಫ್ರೀ ಹಾಸ್ಪಿಟ್ಲಿಗೆ. ನೀವು ಯಾವುದಾದ್ರೂ ಪೇಪರ್ಗಳು ಇದನ್ನು ರಿಪೋರ್ಟ್ ಮಾಡಿದ್ದು ನೋಡಿದಿರ ನೀವು? ಕೇಜ್ರಿವಾಲ್ MRIಯನ್ನು ಬಡವರಿಗೆ ಫ್ರೀ ಕೊಟ್ಟ, ಶಾಲೆಗಳನ್ನು ಅದ್ಭುತವಾಗಿ ಪ್ರೈವೇಟ್ ಸ್ಕೂಲುಗಳಿಗೆ ಸಮಾನವಾಗಿ ಮಾಡಿ ಇವತ್ತು ಡೆಲ್ಲಿಯ ಗೌರ್ಮೆಂಟ್ ಶಾಲೆಗಳಲ್ಲಿ ಸೀಟ್ ಸಿಕ್ಕೋದಿಲ್ಲ, ಪ್ರೈವೇಟ್ ಶಾಲೆಗಳಿಗೆ ಬಣಬಣ ಅಂತವೆ. ಅಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಆಯ್ತಲ್ಲ ಆಪ್ ಸರ್ಕಾರದಿಂದ, ಇದರ ಬಗ್ಗೆ ಮೇಜರ್ ಚರ್ಚೆಗಳು ನಮ್ಮ ಮೀಡಿಯಾಗಳು ಮಾಡಲ್ಲ. ಇದು ನಮಗೆ ಒಂದು ಆದರ್ಶವಾಗಲಿ ಇತರ ರಾಜ್ಯಗಳಿಗೆ ಎಂಬುದರ ಬಗ್ಗೆ ಯಾವ ಮಾಧ್ಯಮಗಳು ಕೂಡ ಮಾತಾಡಲ್ಲ, ಪೇಪರ್ಗಳು ಕೂಡ ಮಾಡಲ್ಲ. ಅಂದರೆ ಮಾಧ್ಯಮಗಳು ಮತ್ತು ಸರ್ಕಾರ ಹೆಂಗೆ ಕೈ ಜೋಡಿಸಿಕೊಂಡಿವೆ ಅಂತಂದರೆ ದೇಶದ ನಿಜ ಇದೆಯಲ್ಲ, ಬಡತನ ಮತ್ತು ರೋಗ ಇದೆಯಲ್ಲ, ಇದನ್ನು ಮರೆಮಾಚಿದೆ. ಆದ್ದರಿಂದ ನಾವು ಮದರ್ ತೆರೇಸಾ ಅವರಿಂದ ಪಾಠ ಕಲಿಯೋದು ಅಂತಂದರೆ ನಾವು ಈ ಥರದ ಯೋಚನೆಗಳನ್ನು ಮಾಡುತ್ತಾ ಜನಗಳ ಗಮನವನ್ನು ನಾವು ಸೆಳಿಬೇಕು ಮತ್ತು ನಮಗೆ ಆದ ಸೇವೆಯನ್ನು ನಾವು ಅಲ್ಲಿಗೆ ತಗೊಂಡು ಹೋಗಬೇಕು. ಜಗತ್ತಿನಲ್ಲಿ ಇವತ್ತು ಹೊಸ ಬಗೆಯ ದಮನಿತರ ಸೃಷ್ಟಿಯಾಗ್ತಾ ಇದೆ. ಎಜುಕೇಷನ್ ಕ್ರಮಗಳು ಅದರ ಬಗ್ಗೆ ಅದನ್ನು ಇನ್ನಷ್ಟು ದಮನಿತರನ್ನಾಗಿ ಮಾಡುವುದಕ್ಕಿದೆ. ನಮ್ಮ ಪೊಲಿಟಿಕಲ್ ಡಿಸ್ಕೋರ್ಸ್ ಅಂತ ಏನು ಹೇಳ್ತಾರೆ ಅದು ಇದನ್ನು ಇನ್ನೂ ಜಾಸ್ತಿ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮದರ್ ತೆರೇಸಾ ದಮನಿತರ ಪರವಾಗಿ ಕೆಲಸ ಮಾಡಲಿಕ್ಕೆ, ಬಡವರ ಪರವಾಗಿ ಕೆಲಸ ಮಾಡಲಿಕ್ಕೆ, ಹುಟ್ಟುತ್ತಿರುವ ಹೊಸ ರೋಗಗಳ, ಮಾನಸಿಕ ರೋಗ, ದೈಹಿಕ ರೋಗಗಳ ವಿರುದ್ಧ ಕೆಲಸ ಮಾಡಲಿಕ್ಕೆ ನಮಗೆ ಪ್ರೇರಣೆಯಾಗಲಿ. ತೆರೆಸಾ ಒಂದು ಸಿಂಬಲ್ ಮಾತ್ರ, ತೆರೆಸಾ ಒಂದು ಸಿಂಬಲ್ ನಮಗೆ, ಆ ಸಿಂಬಲ್ ನಮಗೆ ಹೊಸ ಬಗೆಯ ಹೋರಾಟಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ, ಸಾವಿರ ತೆರೆಸಗಳು ನಮ್ಮ ಮೂಲಕ ಹುಟ್ಟಿ ಬಂದಾಗ ಜಗತ್ತಿನ ಬಡತನ ಸ್ವಲ್ಪ ಆದರೂ ಕಮ್ಮಿ ಆದೀತು, ದಮನಿತರ ನೋವು ಕಡಿಮೆ ಆದೀತು ಅಂತ ಭಾವಿಸಿ ಇಷ್ಟು ಹೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನನ್ನ ಗೆಳೆಯರಿಗೆ, ನನ್ನ ಅಷ್ಟು ದೂರದಿಂದ ಕರೆಸಿಕೊಂಡ ನಿಮಗೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.
0: ಧನ್ಯವಾದಗಳು ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆಯವರಿಗೆ.
3: ರೇಡಿಯೋ ಸಾರಂಗ್ 107.8 FM.

0: ಕೊನೆಯ ನಾದ ಕೊನೆಯ ವೇದ ಪ್ರೀತಿ ಪ್ರೀತಿ ಪ್ರೀತಿ ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ರೇಡಿಯೋ ಸಾರಂಗ್ 107.8 FM.

0: ಒಂದೇ ನಿಮ್ಮ ಗ್ರಾಮ ಪಂಚಾಯತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಹರ

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಪ್ರಸಾರದಲ್ಲಿ ಮದರ್ ತೆರೇಸಾ ಅವರ ನೆನಪಿಗಾಗಿ ಮಂಗಳೂರಿನಲ್ಲಿ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ವಿಚಾರ ಸಂಕಿರಣದ ಆಯ್ದ ಎರಡನೇ ಭಾಗವನ್ನು ಕೇಳ್ತಾ ಬರೋಣ.
1: ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಘಟ್ಟಕ್ಕೆ ಬರ್ತಾ ಇದ್ದೇವೆ, ವಿಷಯ ಮಂಡನೆ. ನಮ್ಮೊಟ್ಟಿಗಿದ್ದಾರೆ ಶ್ರೀಮತಿ ಕೆ ನೀಲಾ, ನಾಡಿನ ಖ್ಯಾತ ಸಾಹಿತಿಗಳು ಮತ್ತು ಪ್ರಗತಿಪರ ಚಿಂತಕರು, ಅಂಕಣಗಾರ್ತಿಯಾಗಿ ಇವತ್ತು ನಾಡಿನಾದ್ಯಂತ ಖ್ಯಾತಿಯನ್ನು ಪಡ್ಕೊಂಡವರು. ಸೂಫಿ ಸಾಹಿತ್ಯ ಮತ್ತು ಬಸವನ ವಚನ ಸಾಹಿತ್ಯದಲ್ಲಿ ಬಹಳಷ್ಟು ಹಿಡಿತವನ್ನು ಸಾಧಿಸಿದವರು. ಮಹಿಳಾ ಪರ ಹೋರಾಟಗಾರ್ತಿ, ವಿಮರ್ಶಕಿ, ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಬಹಳಷ್ಟು ಹಿಡಿತವನ್ನು ಸಾಧಿಸಿ ಆ ಭಾಗದಲ್ಲಿ ಬಹಳಷ್ಟು ಜನಾನುರಾಗಿಯಾದವರು. ವಚನ ಸಾಹಿತ್ಯದಲ್ಲಿ ಆಳವಾದಂಥ ಜ್ಞಾನವನ್ನು ಕೂಡ ಹೊಂದಿದ್ದಾರೆ. ಇತ್ತೀಚೆಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕವಿತಾ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ನಮ್ಮ ಶ್ರೀಮತಿ ನೀಲಾ ಕೆ. ಇವರು ಇದೀಗ ವಿಷಯ ಮಂಡನೆ ಮಾಡಲಿಕ್ಕಿದ್ದಾರೆ, ಸ್ವಾಸ್ಥ್ಯ ಸಮಾಜಕ್ಕೆ ಮದರ್ ತೆರೇಸರ ಸೇವೆಯ ಅಗತ್ಯತೆ ಎಂಬ ವಿಷಯದಲ್ಲಿ.
2: ನಿರ್ವಹಣೆ ಮಾಡುವವರು ಭಾಳಷ್ಟು ವಿಶ್ಲೇಷಣೆ, ಭಾಳಷ್ಟು ಇವುಗಳನ್ನು ಕೊಟ್ಟಿದ್ದಾರೆ. ಅದ್ಯಾವುದು ಸಹಿತ ಮುಖ್ಯ ಅಂತ ತಾವು ಯಾರು ತಗೋಬಾರ್ದು. ಈಗಾಗಲೇ ಉದ್ಘಾಟನೆ ಮಾಡಿದಂಥ ಪುರುಷೋತ್ತಮ ಬೆಳಿಮಲ್ಲಿ ಅವರು ಇಡೀ ಜಗತ್ತಿನ ಮತ್ತು ಭಾರತ ದೇಶದ ಚಿತ್ರಣ ನಿಮ್ಮ ಮುಂದೆ ಕೊಟ್ಟಾರ. ಜೊತೆಗೆ ಮದರ್ ತೆರೇಸಾ ಬಾಹುಗಳು ಅಸಂಖ್ಯ ಆಗಬೇಕು ಅನ್ನುವ ಸಂದೇಶನ್ನು ಅವರು ಕೊಟ್ಟಾರ. ಇಂಥದ್ರೊಳಗೆ ವ್ಯಕ್ತಿ ಪ್ರಧಾನವಾದಂಥ ಯಾವುದೇ ಮಹತ್ವದ ಸಂಗತಿಗಳು ನಮ್ಮ ಮುಂದೆ ಆಗಬಾರದು. ನಾವೆಲ್ಲರೂ ಸಹಿತ ಸಮುದ್ರದೊಂದು ಹನಿಯಾಗಿ ಕೆಲಸ ಮಾಡುವ ದಿಕ್ಕಲ್ಲಿ ನಮ್ಮ ಆಲೋಚನಾ ಕ್ರಮಗಳು ಲೋಕಾಂತಕ್ಕೆ ಒಡ್ಡಿಕೊಳ್ಬೇಕಾಗ್ತದೆ ಅಂತ ನನಗೆ ಅನ್ನಿಸ್ತದೆ. ಲೋಕಾಂತವೇ ತಾನಾದ ಬಳಿಕ ಏಕಾಂತದ ಹಂಗೆ ತಕ್ಕಯ್ಯ ಅಂತ ಕೇಳ್ತಾರೆ ಶರಣರು. ವ್ಯಕ್ತಿ ಒಂದು ದ್ವೀಪದಲ್ಲಿ ಇರಬೇಕು, ಕುಟುಂಬ ಕೇಂದ್ರಿತನೋ ಅಥವಾ ತನ್ನದೇ ವೈಯಕ್ತಿಕ ನೆಲೆ ಕೇಂದ್ರಿತನೋ ಆಗಬೇಕು. ಯಾವತ್ತೂ ವ್ಯಕ್ತಿ ಲೋಕಾಂತಕ್ಕೆ ಒಡ್ಕೊಳ್ಬಾರ್ದು, ಏಕಾಂತದಲ್ಲೇ ಇದ್ದಿರಬೇಕು. ಮತ್ತು ವ್ಯಕ್ತಿಗಳ ಬದುಕು ಭ್ರಮೆ ಸುಳ್ಳು, ಮೂರು ದಿನದ ಸಂತಿ ಸುಮ್ಮನೆ ಬಡಿವಾರ ಮಾಡಬಾರ್ದು. ಯಾಕೆ ಚಿಂತೆ ಮಾಡ್ತಿದ್ದೀ ಎಲ್ಲ ಮನವೇ, ಇದು ಸುಳ್ಳೇ ಸಂಸಾರ, ಕಟಿಪಿಟಿ ಸಂಸಾರ ನೇಟಿಲ್ಲ, ಇದು ಕಟಕೊಂಡು ಯಾರೇನು ದಾಟಿಲ್ಲ. ಹಾಗಾಗಿ ನೀನು ಈ ಲೋಕದ ಸಂಕಷ್ಟಕ್ಕೆ, ಈ ಲೋಕದ ಸಮಸ್ಯೆಗೆ, ಈ ಲೋಕದ ಬಡತನಕ್ಕೆ, ಜನತೆಯ ರೋಗಕ್ಕೆ, ಮಾನಸಿಕ ರೋಗ, ಶಾರೀರಿಕ ರೋಗ, ಇದು ಯಾವುದಕ್ಕೂ ನೀನು ಸ್ಪಂದಿಸಬೇಕಾಗಿಲ್ಲ. ನೀನು ಭಜನೆ ಮಾಡ್ತಾ, ಸತ್ಸಂಗದಲ್ಲಿ ತೊಡಗುತ್ತಾ, ಅಧ್ಯಾತ್ಮ ಲೋಕದ ದಾರಿಯನ್ನು ಹಿಡ್ಕೊಂಡು ನಿನಗಾಗಿ ಇರುವ ಪರಲೋಕದ ಬಗ್ಗೆ ನೀನು ಆಲೋಚನೆ ಮಾಡು, ಇಹಲೋಕದ ಬಗ್ಗೆ ನೀನು ಆಲೋಚನೆಯೇ ಮಾಡಬಾರ್ದು ಅನ್ನುವಂಥ ಒಂದು ಚಿಂತನಾ ಕ್ರಮ ಇವತ್ತು ಬೆಳಕಂಡು ಬಂದಿದೆ. ಅಂಥ ಸಂದರ್ಭದಲ್ಲಿ ನಾವು ಇವತ್ತು ಬಹಳ ಮಹತ್ವದ ವಿಷಯ ಮಾತಾಡಲಿಕ್ಕೆ ಇಲ್ಲಿ ನೆರೆದಿದ್ದೀವಿ. ಶರಣರು ಒಂದು ಮಾತು ಹೇಳ್ತಾರೆ, ಮಾಡಿದೆನನ್ನಿದರ ಲಿಂಗಕ್ಕೆ, ಮಾಡಿದೆನು ಎನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡುವುದು ಶಿವನ ಡಂಗುರವ ಅಂತ ಹೇಳ್ತಾರೆ. ನಾನು ಮಾಡಿದೆ ಮಾಡಿದೆ ಅಂತ ಹೇಳೋದದಲ್ಲ, ನೀನು ಮಾಡಿದ್ದು ಅಂತ ಅಲ್ಲ, ನಿನಗೂ ಮತ್ತು ಸಮಾಜಕ್ಕೂ, ನಿನಗೂ ಮತ್ತು ಲೋಕಾಂತಕ್ಕೂ ಇರುವಂತಹ ಬಹಳ ಘನಿಷ್ಠವಾದ ಸಂಬಂಧ ನೀನು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಗಬೇಕು. ಆವಾಗ ನಿನ್ನೊಳಗಿನ ವ್ಯಕ್ತಿವಾದ, ನಿನ್ನೊಳಗಿನ ಅಹಮಿಕೆ, ನಿನ್ನೊಳಗಿನ ಧಿಮಾಕು ಅದು ಹೋಗಿ ನಾನು ಮಾಡಿದೆ ನಾನು ಮಾಡಿದೆ ಅನ್ನೋದನ್ನ ಬಿಡ್ತಿ. ಅದಕ್ಕೆ ಮಾಡಿದೆನೆನ್ನದಿರ ಜಂಗಮಕ್ಕೆ, ಜಂಗಮ ಅಂತ ಹೇಳಿದ್ರೆ ಯಾವುದು ಜಾತಿ ಜಂಗಮರಲ್ಲ, ಜಂಗಮ ಅಂದ್ರೆ ಸಮಾಜ, ನಿತ್ಯ ಚಲನೆಗೆ ಒಡ್ಕೊಳ್ಳುವಂತ ಈ ಸಮಾಜಕ್ಕೆ ನೀನೇನಾದ್ರೂ ಮಾಡಿದ್ರೆ ಅದು ಮಾಡಿದೆ ಅನ್ನೋ ಧಿಮಾಕು ಬೇಡ, ನೀನು ಈ ಸಮಾಜದ ಒಂದು ಭಾಗ. ಲಿಂಗಕ್ಕೆ, ಕಾಯಕಕ್ಕೆ, ಸೊ ಲಿಂಗ ಅಂದ್ರೆ ಇಡೀ ಲೋಕವನ್ನೇ. ಸಾಮಾನ್ಯವಾಗಿ ಲಿಂಗಾಯತ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳು ನಡೀತಿರ್ತವೆ. ಲಿಂಗಾಯತ ಅನ್ನೋದೊಂದು ಜಾತಿ, ಜಾತಿಯಲ್ಲ, ವೈದಿಕರು ಮಧ್ಯಪ್ರವೇಶಿಸಿ ಲಿಂಗಾಯತ ಅನ್ನೋ ತತ್ವವನ್ನ ಜಾತಿಯಾಗಿ ಮಾಡಿದಂತ ಒಂದು ದೊಡ್ಡ ಹುನ್ನಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಲಿಂಗಾಯತ ಅಂದ್ರೆ ಲಿಂಗವನ್ನ ಆಯತ ಮಾಡಿಕೊಂಡವರು ಯಾರು, ಅವರು ಲಿಂಗಾಯತರು. ಲಿಂಗ ಅಂದ್ರೆ ಇಡೀ ಭೂಮಂಡಲದ ಪ್ರತೀಕ, ಗೋಲಾಕಾರ. ಸೊ ಈ ಭೂಮಂಡಲದ ಪ್ರತೀಕ ಇರುವಂತ ಲಿಂಗದ ತತ್ವ ಏನು ಅಂದ್ರೆ, ಸಕಲ ಜೀವರಿಗೆ ಲೇಸು ಬಯಸುವ ತತ್ವ, ಸಕಲ ಜೀವಾತ್ಮರಿಗೆ, ಜೀವರುಗಳಿಗೆ ಲೇಸು ಬಯಸುವ ತತ್ವ. ಯಾರೆಲ್ಲ ಸಕಲ ಜೀವರಿಗೆ ಲೇಸು ಬಯಸ್ತಿರೋ ಅವರೆಲ್ಲರೂ ಲಿಂಗಾಯತ ತತ್ವದವರು. ತತ್ವವನ್ನ ತಗೊಂಡು ಹೋಗಿ ಜಾತಿ ಮಾರ್ಪಡಿಸುವ ಹುನ್ನಾರ, ತತ್ವವನ್ನ ತಗೊಂಡು ಹೋಗಿ ಧರ್ಮ ಮಾರ್ಪಡಿಸುವ ಹುನ್ನಾರ, ಧರ್ಮವನ್ನ ಮುಂದಿನ ಒಂದು ದಿನ ಲೋಕಾಂತದ ನ್ಯಾಯದಿಂದ ಬೇರ್ಪಡಿಸಿ ಅದನ್ನು ಪ್ರತಿಗಾಮಿ ದಿಕ್ಕಿನತ್ತ ಹೊರಳಿಸುವಂತ ಹುನ್ನಾರ, ಇವೆಲ್ಲವೂ ಸಹಿತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ದಿನ ಸ್ವಾಸ್ಥ್ಯ ಸಮಾಜಕ್ಕೆ ಮದರ್ ತೆರೇಸಾ ಅವರ ಸೇವೆಯ ಅಗತ್ಯತೆ ಬಗ್ಗೆ ಮಾತಾಡಬೇಕು ಅಂತ ನನಗೊಂದು ಕಡೆ ಅನ್ನಿಸ್ತು. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಜಿಲ್ಲೆ ಅಂತಂದ ಕೂಡ್ಲೇನೆ ಬಹಳ ದೊಡ್ಡ ರೀತಿಯಲ್ಲಿ

ಕಹತೆ ಹೇ ಈಶ್ವರ ಅಲ್ಲ ಅಲ್ಲ, ಇದರ ಭೇದ ಯಾರಿಗೂ ತಿಳಿದಿಲ್ಲ. ನಿರಾಕಾರ ಸೆ ಆಕಾರ ಹುವೆ ವೇದಶಾಸ್ತ್ರಕ್ಕೆ ನಿಲುಕಿಲ್ಲ. ಹಂಬಿ ಕೆಹತೆ ತುಂಬಿ ಕೆಹತೆ ಮಾಡಬೇಡ್ರಿ ಮ್ಯಾಲಿನ ಶೀಲ, ಗುರು ಮಡಿವಾಳನ ಹೋಕರ್ ತೊಳೆಯಬೇಕ್ರಿ ಒಳಗಿನ ಮೇಲ ಅನ್ನುವಂಥ ತತ್ವ ಪದಗಳು ನಮ್ಮಲ್ಲಿ ಚನ್ನೂರ್ ಜಲಾಲ್ ಸಾಬನಂಥವ್ರು ಬರೆದಿದ್ದು ನಾವು ನೋಡಿದ್ದೀವಿ. ಹಿಂದೂ ಮುಸ್ಲಿಂ ಭಾವೈಕ್ಯ ಪರಂಪರೆ ಸುಮಾರು 150-200 ವರ್ಷದ ಹಿಂದೆ ನಮ್ಮಲ್ಲಿ ಬಂದಂತ ಒಂದು ಜರ್ಮನ್ ಹಾಸ್ಪಿಟಲ್. ಅನೇಕ ಮಷನರಿಗಳು ನಮ್ಮ ಬೀದರ್, ಗುಲ್ಬರ್ಗಾ, ರಾಯಚೂರು ಆ ಭಾಗದೊಳಗೆಲ್ಲ ಬಂದು ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ ಕೆಲಸ ಮಾಡಿರಂಥದ್ದು, ಕೂಡಿ ಬದುಕುವ ಪರಂಪರೆಯನ್ನ ಮತ್ತಷ್ಟು ಗಟ್ಟಿಗೊಳಿಸಿದ್ದು, ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ತಾ ಹೋದಂಗೆಲ್ಲ ನನಗೆ ಮದರ್ ತೆರೇಸಾ ಕಟ್ಟಿಕೊಟ್ಟಂತ ಪರಂಪರೆ ಬಗ್ಗೆ ನಿಜವಾಗ್ಲೂ ಕುತೂಹಲ ಹುಟ್ಟಲಿಕ್ಕೆ ಶುರುವಾಯಿತು. ಅದರಲ್ಲಿನೂ ಸುನೀಲ್ ಅವರು ನೀವು ಬಂದು ಮಾತಾಡಬೇಕು ಅಂತಿದ್ದಾಗ, ನಾನು ಜೀವನ ಚರಿತ್ರೆ ಬಗ್ಗೆ ನಾನು ಹೇಳುವ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂತ ಕೇಳಿದ್ರೆ ನಿಮ್ಗೆಲ್ರಿಗೂ ಜೀವನ ಚರಿತ್ರೆ ಗೊತ್ತದ. ಗುಲಾಬಿ ಮೊಗ್ಗಿನ ಹೆಸರುಳ್ಳ ತೆರೆಸಾ ಆಮೇಲೆ ಜಾಗತಿಕ ತಾಯ್ತನಕ್ಕೆ ತೆರ್ಕೊಂಡಿರೋದು ಅಗ್ನೆಸೆ ಗೌಂಡ್ಸ್ಕೆ ಅಂತ ತೆರೆಸಾ ಮೊದಲ ಹೆಸರು. ಹಂಗಂದ್ರೆ ಏನು ಅಂತ ಕೇಳಿದ್ರ, ಅಲ್ಬೇನಿಯ ಭಾಷೆಯಲ್ಲಿ ಗುಲಾಬಿ ಮೊಗ್ಗು, ಗುಲಾಬಿ ಹೂವಿನ ಸುತ್ತ ಮುಳ್ಳಿರ್ತವೆ, ಹೂವಿನ ಸುತ್ತ ಮುಳ್ಳುಗಳ ಮಧ್ಯದಿಂದ ಗುಲಾಬಿ ಅರಳಿದ ಪರಿನೇ ಅದೊಂದು ದೊಡ್ಡ ಪಯಣ, ಅದೊಂದು ದೊಡ್ಡ ಪಯಣ ಸುತ್ತ ಮುಳ್ಳಿಟ್ಕೊಂಡು. ಸೊ ಅಗ್ನಿಸೆ ಗೌಂಡ್ಸ್ಕೆ ಮುಂದೆ ತೆರೆಸಾ ಆದ ಸಂದರ್ಭ ಅದಲ್ಲ, ಸೊ ಅದು ಜಾಗತಿಕ ತಾಯ್ತನಕ್ಕೆ ತೆರೆಕೊಂಡಂತ ಸಂದರ್ಭ ಅಂತ ನನಗೆ ಅನ್ನಿಸ್ತದೆ. ಬಂಧುಗಳೇ, ಖಂಡಿತ ಈಗಾಗಲೇ ಬಿಳಿಮಲ್ಲಿ ಅವರು ಹೇಳದಂಗೆ 1910 August 26 ಜನಿಸಿದಂತಹ ತೆರೆಸಾ ತನ್ನ ಜನ್ಮದಿನವನ್ನ 26 August ಅಂತ ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ, ಯಾವಾಗ ಧರ್ಮದೀಕ್ಷೆ ಅಂತ ಅವ್ರು ಹೇಳಿದ್ರು ಸಹಿತ ಅದು ಜಾಗತಿಕ ಪ್ರೇಮ ಲೋಕಕ್ಕೆ, ಸಕಲ ಜೀವರಿಗೆ ಲೇಯಿಸು ಬಯಸುವ ಲೋಕಕ್ಕೆ ತೆರ್ಕೊಳ್ಳುವಂತ ಒಂದು ದೀಕ್ಷೆಯಾಗಿ ಮುಂದೊಂದು ದಿನ ಮದರ್ ತೆರೇಸಾ ಅದನ್ನು ಪರಿಭಾವಿಸ್ತಾರೆ. ಹಂಗಾಗಿನೇ ಮದರ್ ತೆರೇಸಾ ಕೇವಲ ಮಷನರಿಯ ಒಂದು ಚೌಕಟ್ಟಿನ ಒಳಗಡೆ ಮಾತ್ರ ನಿಂತ್ಕೊಳ್ಳಲ್ಲ, ಉಪದೇಶದ ಪ್ರವಚನಕ್ಕೆ ಮಾತ್ರ ನಿಂತ್ಕೊಳ್ಳಲ್ಲ, ಅದನ್ನ ಕಾರ್ಯಾಚರಣೆ ರೂಪಕ್ಕಿಳಿಸ್ತಾರೆ ಅವರು. ಅವ್ರು ಯಾವತ್ತೂ ಅಂತ ಒಂದು ತತ್ವದ ದೀಕ್ಷೆಯನ್ನು ತಗೊಂಡ್ರು, 27 August ಅದು ತನ್ನ ಜನ್ಮದಿನ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಹುಟ್ಟು ಎಷ್ಟೋ ಸರ್ತಿಗೆ ನಾವೆಲ್ಲ ಬರ್ತ್ಡೇಗಳನ್ನ ಆಚರಿಸ್ಕೊಳ್ತಿರ್ತೀವಿ, ಆದ್ರೆ ನಮ್ಮ ಹುಟ್ಟಿಗೆ ಅರ್ಥ ಕಲ್ಪಿಸ್ಕೊಳ್ಳೋದದಲ್ಲ, ಯಾಕಾಗಿ ನನ್ನ ಹುಟ್ಟು ಅನ್ನೋದನ್ನ ಹೇಳೋದದಲ್ಲ, ಸಮಾಜದೊಂದಿಗೆ ಬೆರೀಲಿಕ್ಕೆ ಬೇಕಾದಂತ ಜ್ಞಾನ ಬಂದ ಹೊತ್ತು ಅದಲ್ಲ, ಅದು ನನ್ನ ಜನ್ಮದ ಹೊತ್ತಾಗಿರ್ತದೆ, ಅದು ನನ್ನ ಹುಟ್ಟಿನ ಅರಿವಿನ ಸಂಬಂಧ ಕಲ್ಪಿಸ್ತದೆ. ಹಂಗಾಗಿ ಮುಂದಕ್ಕೆ ಮದರ್ ತೆರೇಸಾ ಮಿಷನರಿ ಕೆಲಸ ಮಾಡ್ತಾ, ನಿಜ ಅದು ಬಿಳಿಮಲೆ ಅವ್ರು ಹೇಳ್ದಂಗ 18 ವರ್ಷದ ಹುಡುಗಿ ಭಾರತಕ್ಕೆ ಬಂದಾಗ 19 ವರ್ಷ, ಅವಳಿಗೆ ಇಂಗ್ಲಿಷ್ ಕಲಿಬೇಕಾಗಿತ್ತು, ಅವಳು ನನ್ಸ್ಗಳು ಇರುವಂತ ಇದಕ್ಕೆ ಹೋಗ್ಬಿಡ್ತಾಳೆ, ಯಾವತ್ತೂ ವಾಪಸ್ ಹೊರಳು ನೋಡಲ್ಲ. ಭಾರತದಲ್ಲಿ ಇಲ್ಲಿ ಇಂಗ್ಲಿಷ್ ಲೋರೆಟೋ ಮಿಷನರಿ ಇಲ್ಲಿ ಇಂಗ್ಲಿಷ್ ಕಲಿಸ್ತಾ ಇದ್ರು, ಅವಾಗ ಡಾರ್ಜಿಲಿಂಗ್ ಅಲ್ಲಿ ಇಂಗ್ಲಿಷ್ ಕಲೀಲಿಕ್ಕೆ ಬಂದು ಇಂಗ್ಲಿಷ್ ಕಲಿತು ಇಂಗ್ಲಿಷ್ ಟೀಚರ್ ಆಗಿ ಕಲ್ಕತ್ತಾದಲ್ಲಿ ಡಾರ್ಜಿಲಿಂಗ್ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಕಲ್ಕತ್ತಾ ಅಂದ್ರೆ ಈಗಾಗಲೇ ಹೇಳ್ದಂಗ ಕಲ್ಕತ್ತಾ ಮಾತ್ರ ಅಲ್ಲ, ಇಡೀ ಭಾರತ ದೇಶದ ತುಂಬಾನೇ ವ್ಯಾಪಿಸಿದಂತ ಬಡತನ, ಸಾಮಾಜಿಕ ತಾರತಮ್ಯ, ಹಿಂಸೆ, ದಬ್ಬಾಳಿಕೆ ಇದನ್ನ ವಿವರಿಸಿ ನಾನು ಹೇಳಬೇಕು ಆಗಿಲ್ಲ. ಸೊ ಯಾಕೆ ಅಂತ ಆಲೋಚನೆ ಮಾಡ್ತಾ ಹೋದಂಗೆಲ್ಲ ನನಗೆ ಮದರ್ ತೆರೇಸಾ ಅವತ್ತಿನ ಸಂದರ್ಭದಲ್ಲಿ ಕಲ್ಕತ್ತಾದೊಳಗಿದ್ದಂಥ ಎದ್ದಂಥ ಕ್ಷಾಮ, ಅಲ್ಲಿರುವಂಥ ಬಡತನ, ಅಲ್ಲಿರುವಂಥ ಕೊಳಗೇರಿಗಳು, ಅಲ್ಲಿರುವಂಥ ಅನಕ್ಷರತೆ, ಅಲ್ಲಿರುವಂಥ 100 ಸಮಸ್ಯೆಗಳೆಲ್ಲ ಖಂಡಿತ ಮದರ್ ತೆರೇಸಾ ಕಾಡ್ಲಿಕ್ಕೆ ಶುರು ಆದವು. ಹಂಗಾಗಿನೇ ಮದರ್ ತೆರೇಸಾ ಹೇಳ್ತಾರೆ ಅವರು ಏನಂತ, ಒಂದು ದಿನ ಅವರು ಇದಕ್ಕೆ ಹೋಗ್ತಾ ಇರ್ತಾರೆ, ಡಾರ್ಜಿಲಿಂಗಿಗೆ ಹೋಗ್ತಿರ್ತಾರೆ ಕಲ್ಕತ್ತಾದಿಂದ. ಹೋಗೋ ಸಂದರ್ಭದೊಳಗೆ ಅವ್ರಿಗೆ ಹೊಳೆದು ಬಿಡ್ತದೆ. ಏನು ಹೊಳೆದು ಬಿಡ್ತದೆ ಅಂತ ಕೇಳಿದ್ರೆ, ನಾನು ಬಡವರೊಳಗೆ ಒಬ್ಬಳಾಗಿ ಬಡವರಿಗಾಗಿ ಸೇವೆ ಮಾಡಬೇಕು, ಇದು ದೈವವಾಣಿ ಅಂತ ಅವರು ಹೇಳ್ತಾರೆ. ಅದು ದೈವವಾಣಿ ಅಂತ ಅನ್ನೋದನ್ನು ಮದರ್ ತೆರೇಸಾ ಹೇಳೋದ್ರ ಜೊತೆಗೆ ಅಲ್ಲಿವರೆಗೂ ನಡ್ಕೊಂಡು ಬಂದಂಥ ಬೇರೆ ಬೇರೆ ಇದರಲ್ಲಿ ದೈವವಾಣಿ ಇತ್ತಲ್ಲ, ಅಂದರೆ ನಿಮ್ಮನ್ನು ಏಕಾಂತಕ್ಕೆ ದೂಡುವಂತಹ ದೈವವಾಣಿಯ ತತ್ವವನ್ನು ಅವರು ಒಡೆದು ಬಿಡ್ತಾರೆ, ಲೋಕಾಂತದ ಕಡೆಗೆ ಮುಖ ಮಾಡುವಂಥ ದೈವವಾಣಿಯನ್ನು ಅವ್ರು ಹೇಳ್ತಾರೆ. ಲೋಕಾಂತದ ಕಡೆಗೆ ಅಂದರೆ ನಿನ್ನ ಧಾರ್ಮಿಕ ಕೆಲಸ, ನಿನ್ನ ಆಧ್ಯಾತ್ಮಿಕ ಕೆಲಸ, ದೇವರನ್ನು ನೀನು ಭಕ್ತಿ ಮಾಡುವ ಕೆಲಸವೂ ಸಹಿತ ಅದು ಒಂದು ಏಕಾಂತದಲ್ಲಿ ಮಾತ್ರ ಇರೋದಿಲ್ಲ, ಈ ಸಮಾಜದ ಜೊತೆಗೆ ಸಂಬಂಧ ಏರ್ಪಟ್ಟಿದ್ದಿರ್ತದೆ ಅನ್ನೋದನ್ನು ಮದರ್ ತೆರೇಸಾ ಹೇಳ್ತಾರೆ. ಹಂಗಾಗಿನೇ ಮದರ್ ತೆರೇಸಾ ಬಗ್ಗೆ ನನಗೆ ಮದರ್ ಆಗುವ ಹೊತ್ತು, ತಾಯಿ ಆಗುವ ಹೊತ್ತು ಅದಲ್ಲ, ಅದು ನಾನಿದನ್ನು ತೆರೇಸಾ ಒಂದು ಕಡೆಗೆ
ಜಗತ್ತಿನ ಕಡೆ ಮುಖ ಮಾಡಿದ್ರು. ಎರಡನೇದಾಗಿ ಅವರು ತಾಯಿಯಾಗುವ ಹೊತ್ತು ಯಾವುದಿತ್ತು, ತನ್ನ ಜನ್ಮವನ್ನ 27 ಆಗಸ್ಟ್ 27 ಅಂತ ಮಾಡಿಕೊಂಡ್ರು. ಆಮೇಲೆ ಅವರು ತಾಯಿಯಾಗುವ ಹೊತ್ತು,

0: ಮನೆಗೆ ನಮ್ಮಲ್ಲಿ ನಂಬಿಕೆ ಏನು ಅಂತ ಕೇಳಿದ್ರೆ, ನೀವು ಮಕ್ಕಳನ್ನ ಹೆತ್ತರೆ ತಾಯಿ ಆಗ್ತೀರಿ ಮತ್ತು ತಾಯ್ತನ ಅನ್ನೋದು ಹೆಂಗಸರು ಮಾತ್ರ ಅಂಥೇಳಿ. ಆದರೆ ಹಾಗಲ್ಲ, ತಾಯ್ತನ ಅನ್ನೋದು ಲಿಂಗಾತೀತವಾದದ್ದು. ತಾಯ್ತನ ಅನ್ನೋದು ಎಲ್ಲರ ಹೃದಯದೊಳಗೂ ಒಂದು ಸರ್ತಿ ಬಂದ್ಬಿಟ್ರ ಅವ್ರು ಇಡೀ ಲೋಕದ ಸಮಾನತೆ ಬಗ್ಗೆ, ಸಕಲ ಜೀವರಿಗೆ ಸಮಾನತೆ ಬಗ್ಗೆ ಅವರು ಮಾತಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಹಂಗಾಗಿ ಮದರ್ ತೆರೇಸಾ ತಾಯ್ತನದತ್ತ ಹೊರಳಿದ್ದು ಸಂದರ್ಭ ಯಾವುದು ಅಂತ ಕೇಳಿದ್ರೆ, ಅವರು ಡಾರ್ಜಿಲಿಂಗಿಗೆ ಹೋಗುವಾಗ ತೀರ್ಮಾನ ಮಾಡ್ತಾರವರು, ಅವರ ದೈವವಾಣಿಗೆ ಅವರು ಒಡ್ಡಿಕೊಂಡು ಬಿಡ್ತಾರೆ ತಮ್ಮಂತ. ಏನಂತ, ಇಲ್ಲಿ ಇರುವ ಬಡವರೊಂದಿಗೆ ನಾನು ಒಬ್ಬಳಾಗಿ ಇವರ ಸೇವೆಯಲ್ಲಿ ತೊಡಗ್ತೀನಿ, ಅದೇ ಪ್ರಭುವಿನ ಸೇವೆ ಅಂತ ತೀರ್ಮಾನ ಮಾಡ್ತಾರೆ ಅವರು. ಹಂಗಾಗಿ ಅವತ್ತಿನ ದಿನ ನೀಲಿ ಅಂಚಿನ ಬಿಳಿ ಸೀರೆ ಮತ್ತು ಸಾದಾ ಚಪ್ಪಲಿ, ಸಾದಾ ಸೂತಿ ಸೀರೆ ಅದು ಉಟ್ಕೊಂಡು ಹೊರಗೆ ಬಿದ್ದವರು ಹೆಂಗವರು ತಮ್ಮ 12ನೇ ವಯಸ್ಸಿಗೆ ಆಕ್ಚುಲಿ ಅವರು ಇದಕ್ಕೆ ನನ್ ಆಗಿ ಬಂದಿರೋದು, ಯಾವ ರೀತಿ ಅವರು ತಮ್ಮ ಕುಟುಂಬದ ಕಡೆ ಮುಖ ಮಾಡಲಿಲ್ವೋ, ರಕ್ತ ಸಂಬಂಧದ ಕಡೆ ಮುಖ ಮಾಡಲಿಲ್ವೋ, ಅದೇ ರೀತಿ ಈಗ ಅವರು ಒಂದು ಸೀಮಿತ ಚೌಕಟ್ಟಿನ ಕಡೆ ಮುಖ ಮಾಡಲಿಲ್ಲ, ಅವರು ಪೂರ್ತಿ ಜಾಗತಿಕ ತಾಯ್ತನಕ್ಕೆ ತಮ್ಮನ್ನು ತಾವು ತೆರ್ಕೊಂಡ್ರು. ನನಗೆ ಈ ಸಂದರ್ಭ ಬಂದಾಗ ಎಷ್ಟು ಸರ್ತಿ ಅನ್ನಿಸ್ತದೆ, ಈ ಜಾಗತಿಕ ತಾಯ್ತನಕ್ಕೆ ತೆರ್ಕೊಳ್ಳುವಂಥದ್ದು ಅನೇಕ ಜನ, ನೀವು ಬಸವಣ್ಣ ನೋಡ್ಬೋದು, ಅಕ್ಕ ಮಹಾದೇವಿ ನೋಡ್ಬೋದು, ಬಹಳ ಜನ ಒಬ್ಬಿಬ್ಬರಲ್ಲ, ನೀವು ಯಾವುದೇ ಕ್ರಾಂತಿಕಾರಿಗಳು, ಯಾವುದೇ ಹೋರಾಟಗಾರರು, ಸಮಾಜಮುಖಿ ಚಿಂತನೆ ಮಾಡಿದವರು ಎಲ್ಲರೂ ಸಹಿತ ತಮ್ಮ ಪಾಳೆಗಾರಿ ಮೌಲ್ಯದ ಕುಟುಂಬದ ಒಳಗಿಂದ ಒಡ್ಕೊಂಡು ದಾಟಿ ಈಚೆಗೆ ಬಂದು ಲೋಕಾಂತಕ್ಕೆ ಒಡ್ಕೊಂಡಿರೋದು, ಸಮಾಜದ ಕಡೆಗೆ ಬಂದಿರೋದನ್ನ ನಾವು ನೋಡ್ತೀವಿ. ಎಷ್ಟೋ ಸರ್ತಿ ಕುಟುಂಬದ ಒಳಗಿನ ಪಾಳೆಗಾರಿ ಮೌಲ್ಯಗಳು, ಇವನ್ ಸ್ವತಂತ್ರ ಹೋರಾಟಗಾರರು ಪುಷ್ಪಲತಾ ಒಡೆಯದರನ್ನು ಹುಡುಗಿಗೆ, 16 ವರ್ಷದ ಹುಡುಗಿಗೆ ತಾಯಿ ತಂದೆ ಬೇಡ, ನೀನು ಸ್ವತಂತ್ರಕ್ಕಾಗಿ ಹೋರಾಟ ಮಾಡೋದು ಬೇಡ ಅಂತ ಹೇಳ್ತಾರೆ, ಆಕೆ ಕೇಳೋದಿಲ್ಲ, ಹೊರಗಡೆ ಬಂದು ಹೋರಾಟ ಮಾಡಿ ಕೊನೆಗೆ ಭಾರತದ ಬಾವುಟವನ್ನು ಹಾರಿಸಿ ಭಾರತ್ ಮಾತಾ ಕಿ ಜೈ, ಇನ್ಕಲಾಬ್ ಜಿಂದಾಬಾದ್ ಅಂತ ಹೇಳಿದ ಕೂಡಲೇ ಕೆಳಗಿರೋ ಪೊಲೀಸರು ಗೋಲಿ ಹೊಡಿತಾರೆ, ಅವಳು ಹುತಾತ್ಮಳಾಗ್ತಾಳೆ. ಎಷ್ಟು ಜನ ಕುಟುಂಬದ ಕಟ್ಟಳೆಗಳು ಅವರ ಸಾಮಾಜಿಕ ಕೆಲಸವನ್ನು ನಿಯಂತ್ರಣ ಮಾಡಿದಾಗ ಪ್ರಶ್ನಿಸಿ ದಾಟಿ ಬಂದವರು, ದೊಡ್ಡ ಪರಂಪರೆ ನಮ್ಮ ಭಾರತದೊಳಗ ಜಗತ್ತಿನ ಒಳಗೆ ಅದ. ಬಸವಣ್ಣಗೂ ಅಷ್ಟೇ, ನೀನು ಯಾಕೆ ಇದನ್ನೆಲ್ಲ ಪ್ರಶ್ನೆ ಮಾಡ್ತೀನಿ, ಹೌದು ನಾನು ಪ್ರಶ್ನೆ ಮಾಡ್ತೀನಿ, ಮನೆ ಬಿಟ್ಟು ಈಚೆಗೆ ಬಂದ, ಒಂದೆರಡಲ್ಲ ಅನೇಕ ಉದಾಹರಣೆಗಳು. ಹಂಗೆ ಮದರ್ ತೆರೇಸಾ ಒಂದು ಕುಟುಂಬದ ಕಡೆ ಹೊರಳಿ ನೋಡಲಿಲ್ಲ, ಎರಡನೇದಾಗಿ ಒಂದು ಸೀಮಿತ ಚೌಕಟ್ಟಿಗೆ ತನ್ನನ್ನು ತಾನು ಒಡ್ಕೊಳ್ಳಿಲ್ಲ, ಮೂರನೇದಾಗಿ ಜಾಗತಿಕ ತಾಯ್ತನಕ್ಕೆ ತನ್ನನ್ನು ತಾನು ಒಡ್ಕೊಂಡು ಕೆಲಸ ಮಾಡಲಿಕ್ಕೆ ಆರಂಭ ಮಾಡ್ತಾರಲ್ಲ. ಸೊ ಇದು ನನಗೆ ಬಹಳ ಕಾಡಿರೋ ಸಂಗತಿ. ಎಷ್ಟೋ ಸರ್ತಿಗೆ ಆರ್ಥಿಕ ಪ್ರಧಾನವಾದ ಹೋರಾಟ ಮಾಡುವಂಥ ಸಂಘ ಸಂಸ್ಥೆ ಶಕ್ತಿಗಳೆಲ್ಲವೂ ಸಹಿತ ಈ ಬದಲಾವಣೆಯನ್ನು, ಈ ಚಲನೆಯನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗದೇ ಇರೋದ್ರ ಹಿಂದೆ ಏನು ಅಂತನ್ನೋದ್ರ ಬಗ್ಗೆ ನಂಗೆ ಪ್ರಶ್ನೆ ಇವತ್ತಿಗೂ ಕಾಡ್ತದೆ. ಆರ್ಥಿಕ ಹೋರಾಟಗಳು ಖಂಡಿತ ನಮ್ಮಲ್ಲಿ ದೊಡ್ಡ ರೀತಿಯಲ್ಲಿ ನಡೆದಿದ್ದಾವ. ಭಾರತ ದೇಶದ ಅಂಕಿಸಂಖ್ಯೆ, ಜಗತ್ತಿನ ಅಂಕಿಸಂಖ್ಯೆ ಪುರುಷೋತ್ತಮ ಬಿಳಿಮಲೆ ಅವರು ಈಗಾಗಲೇ ನಿಮಗೆ ಕೊಟ್ಟಿದ್ದಾರ, ಎಂಥ ಕಷ್ಟದೊಳಗೆ ನಾವಿದ್ದೀವಿ ಅವತ್ತಿಂದ ಇವತ್ತಿನವರೆಗೂ ಅಂತ ನಾವು ನೋಡಿದ್ರೆ, ಖಂಡಿತ ಈ ದೇಶದ 71% ಜನರ ಜೀವನದ ಆದಾಯ, 71% ಒಂದೆರಡಲ್ಲ ಆದಾಯ ದಿನಕ್ಕೆ ತಲಾ ಕೇವಲ 20 ರೂಪಾಯಿ. ಜಾಗತಿಕ ತಾಯ್ತನಕ್ಕೆ ಒಡ್ಕೊಳ್ಳುವ ಆ ಪ್ರಕ್ರಿಯೆ ಇತ್ತಲ್ಲ, ಸೊ ಅದು ಇವತ್ತು ಎಲ್ಲರೂ ಸಹಿತ ನಮ್ಮ ಒಳಗೆ ತಗೊಳ್ಬೇಕಾದ ಸಂದರ್ಭ ಅಂತ ನನಗನ್ಸುತ್ತೆ. ನಮ್ಮೊಳಗೆ ಎಷ್ಟೋ ಸರ್ತಿಗೆ ಹಸಿವಿನ ಬಗ್ಗೆ ನಾವು ಪ್ರತ್ಯೇಕೀಕರಿಸಬಾರ್ದು, ಎಷ್ಟೋ ಸರ್ತಿಗೆ ಹಸಿವಿನ ಬಗ್ಗೆ ಮಾತ್ರ ಮಾತಾಡಿರೋದನ್ನು ನಾವು ನೋಡಿದ್ದೀವಿ, ಮತ್ತು ಅನ್ನದ ಬಗ್ಗೆ ಮಾತ್ರ ಮಾತಾಡಿರೋದು ನೋಡಿದ್ದೀವಿ, ಅಥವಾ ಪ್ರೇಮದ ಬಗ್ಗೆ ಮಾತ್ರ ಮಾತಾಡೋದನ್ನು ನೋಡಿದ್ದೀವಿ. ಪ್ರೇಮ ಅನ್ನ ಎರಡೂ ಸೇರಿಸಿ ಮಾತಾಡಿದ್ದನ್ನು ಬೇರ್ಪಡಿಸಿದ್ದಾರೆ ಎಷ್ಟೋ ಸರ್ತಿ. ಕಬೀರ್ ಬಗ್ಗೆ ಮಾತಾಡುವಾಗ 2.5 ಅಕ್ಷರ ಪ್ರೇಮಕ, 2.5 ಅಕ್ಷರದ ಪ್ರೇಮವನ್ನು ಪ್ರತ್ಯೇಕಿಸಿ ನಾವು ಮಾತಾಡ್ತೀವಿ. ಆದರೆ ಅದೇ ಸಂದರ್ಭದಲ್ಲಿ ಪ್ರೇಮದ ಬಗ್ಗೆನೂ ಅನ್ನದ ಬಗ್ಗೆನೂ, ಪ್ರೇಮದ ಹಸಿವು ಮತ್ತು ಅನ್ನದ ಹಸಿವು ಒಟ್ಟೊಟ್ಟಿಗೆ ಸೇರಿಸಿ ಈ ದೇಶದ ಮುಖ್ಯ ಸಮಸ್ಯೆಗೆ ಪರಿಹಾರ ಕಾಣಿಸುವ ದಿಕ್ಕಿನಲ್ಲಿ ನಡೆದಂಥ ಚಟುವಟಿಕೆಗಳಿದಾವಲ್ಲ, ಇವತ್ತಿನ ಸಂದರ್ಭ ನಮಗದು ಪ್ರಧಾನ ಆಗ್ತದೆ. ಯಾಕಂತ ಕೇಳಿದ್ರೆ 71% ಜನರ ಜೀವನ ಆದಾಯ 20 ರೂಪಾಯಿ ಅಂತಾದರೆ ನಿಮ್ಗೇನು ಖರೀದಿ ಮಾಡಿ ಉಣ್ಲಿಕ್ಕೆ ಸಾಧ್ಯ? ನಿಮಗೆ ಮೀನು ಖರೀದಿ ಮಾಡಲಿಕ್ಕಾಗಲ್ಲ, 1 ಕೆಜಿ ಅಕ್ಕಿ ಖರೀದಿ ಮಾಡಲಿಕ್ಕಾಗಲ್ಲ, 1 ಕೆಜಿ ಜೋಳ ಖರೀದಿ ಮಾಡಲಿಕ್ಕಾಗಲ್ಲ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಕೂಲಿ ಕಾರ್ಮಿಕರು ವಲಸೆ ಹೋಗ್ತಾ ಇದ್ದಾರೆ. ಎಷ್ಟು ನೀವು ನಮ್ಮ ಹೈದರಾಬಾದ್ ಕರ್ನಾಟಕ ಬಂದರೆ ಮಂಗಳೂರಲ್ಲಿ ಕಮ್ಮಿ ಕೂಲಿ ಕಾರ್ಮಿಕರು, ನಮ್ಮಲ್ಲಿ ಶೇಕಡ 60-64% ಕೃಷಿ ಕೂಲಿ ಕಾರ್ಮಿಕರು ಇದ್ದಾರೆ. ಆ ಕೂಲಿ ಕಾರ್ಮಿಕರಿಗೆ ಇಡೀ ದಿನ ದುಡಿದ್ರೆ ಕೇವಲ 50-60-100 ರೂಪಾಯಿ ಮಾತ್ರ ಕೂಲಿ, ಗಂಡಸರಿಗೆ ಸ್ವಲ್ಪ ಜಾಸ್ತಿ, ಹೆಂಗಸರಿಗೆ ಪೂರ್ತಿ ಕಮ್ಮಿ. ರೋಗವನ್ನು, ನಿರುದ್ಯೋಗವನ್ನು ಉತ್ಪಾದನೆ ಮಾಡುವಂಥ ದೊಡ್ಡ ಶಕ್ತಿಗಳಿದಾವಲ್ಲ, ಇದನ್ನು ಗುರುತಿಸ್ತಾನೆ. ನಾವಿವತ್ತು ಮದರ್ ತೆರೇಸಾ ಒಳಗಿನ ತಾಯ್ತನವನ್ನು ನಮ್ಮೊಂದಿಗೆ ಇಟ್ಕೊಳ್ಳೋದು ಅವಶ್ಯಕತೆ ಇದೆ. ಇವತ್ತು ನಮ್ಮೊಂದಿಗೆ ಇಟ್ಕೊಳ್ಳೋ ಅವಶ್ಯಕತೆ ಇದೆ ಇವತ್ತು.
1: ರೇಡಿಯೋ ಸಾರಂಗ್, 107.8 FM.
0: ನಾನು ಎರಡು ರೀತಿಯಲ್ಲಿ ಸೇವೆಯನ್ನ ನೋಡ್ತೀನಿ ಈ ದೇಶದ ಒಳಗೆ. ನಾನು ಎರಡು ಮೂರು ಅಂಶಗಳು ನಿಮ್ಮೊಂದಿಗೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದನೇದಾಗಿ ನಮ್ಮ ಹೆಣ್ಣು ಮಕ್ಕಳ ವಿಷಯಕ್ಕೂ ಸಹಿತ ಏನ್ ಮಾಡಿದ್ರು ಅಂತ ಕೇಳಿದ್ರ, ನಮ್ಮನ್ನ ಎಲ್ಲರೊಂದಿಗೆ ಬೆರೆತು ಭೇಟಿಯಾಡಿ ಮಸ್ತ್ ಚಂದ ಇರುವಂತ ಹೆಣ್ಮಕ್ಕಳನ್ನ ತಗೊಂಡು ಹೋಗಿ ಮನೆಯೊಳಗಿಟ್ರು. ಅಡಿಗೆ ಮಾಡ್ಕೊಂಡು ಬಿದ್ದಿರ್ರಿ ಮನೆಯೊಳಗ, ಹೊರಗಿನ ನಿಮಗೆ ಸಂಬಂಧ ಇಲ್ಲ. ಅಡಿಗೆ ಮಾಡಿದಕ್ಕೆ ರೊಕ್ಕ ಕೊಟ್ಟಿರೇನು? ಕೊಟ್ಟಿಲ್ಲ, ಇವತ್ತಿಗೂ ಇಲ್ಲ. ಅಂದ್ರೆ ಉತ್ಪಾದನಾ ಸಂಬಂಧದಿಂದ ನಮ್ಮನ್ನು ಬೇರ್ಪಡಿಸಿದ್ರು. ಉತ್ಪಾದನೆ ಏನು ಪ್ರೊಡಕ್ಷನ್ ಆಗ್ತದೋ ಅದ್ರ ಮೇಲೆ ಬಂದಂತ ಹಣದ ಸಮಪಾಲಿನಿಂದನೂ ನಮ್ಮನ್ನ ದೂರ ಇಟ್ಟರು, ಬೇರ್ಪಡಿಸಿದ್ರು. ಕೇವಲ ಹೆಣ್ಮಕ್ಳಿಗಲ್ಲ, ಸಮಸ್ತ ಶ್ರಮಿಕರಿಗೂ ಆ ರೀತಿ ಮಾಡಿ ಅವರನ್ನ ಬಡವರನ್ನಾಗಿ ನಿರ್ಗತಿಕರನ್ನಾಗಿ ಮಾಡಿ ಮೂಲೆಗೆ ತಳ್ಳಿ ಏನ್ ಮಾಡಿದ್ರು, ಸಮಾಜದ ರಾಜಕೀಯ ಆರ್ಥಿಕ ಚಟುವಟಿಕೆಯಿಂದ ಪೂರ್ತಿ ಬೇರ್ಪಡಿಸಿ ಇವರನ್ನ ಏಕಾಂತಕ್ಕೆ ತಳ್ಳಿದ್ರು. ಲೋಕಾಂತ ಬೇರೆ, ಏಕಾಂತ ಬೇರೆ ಅಂತ ಹೇಳಿದ್ರು. ಹಂಗಾಗಿ ಅದೇ ಪರಿಸ್ಥಿತಿ ಇವತ್ತಿಗೂ ಮುಂದುವರೆದಿದ್ದನ್ನ ನಾವು ನೋಡ್ತೀವಿ. ಅಂದ್ರೆ ಸಮಾಜಕ್ಕೂ ವ್ಯಕ್ತಿಗೂ ಸಂಬಂಧ ಇಲ್ಲ ಅಂತ ಒಂದು ಕಡೆ ಅಧ್ಯಾತ್ಮ ಲೋಕ ಹೇಳ್ತಾ ಇದ್ದಾಗ, ಸಮಾಜಕ್ಕೂ ವ್ಯಕ್ತಿಗೂ ಸಂಬಂಧ ಇಲ್ಲ, ವಿದ್ಯಾರ್ಥಿಗಳಿಗೆ ಯಾಕೆ ರಾಜಕೀಯ? ಅನೇಕ ಜನ ವಿದ್ಯಾರ್ಥಿಗಳು ನೀವೆಲ್ಲ ಬಂದಿದ್ದೀರಿ, ನೀವು ಮುಂಜಾನೆದ್ದು ಟಿವಿ ನೋಡ್ತೀರಿ, ಫೇಸ್ಬುಕ್ ನೋಡ್ತೀರಿ, ಏನೇನೋ ನೋಡ್ತೀರಿ, ನಿಮ್ ನಿಮ್ಮ ಲೆಕ್ಕದಲ್ಲೇ ನೀವು ರಿಯಾಕ್ಟ್ ಮಾಡ್ತಾ ಇರ್ತೀರಿ. ಆದ್ರೆ ಇವತ್ತಿಗೂ ಸಹಿತ ಭಾರತದ ರಾಜಕೀಯ ವ್ಯವಸ್ಥೆ ಏನ್ ಹೇಳ್ಕೊಂಡು ಬಂದದ ಅಂತ ಕೇಳಿದ್ರೆ, ವಿದ್ಯಾರ್ಥಿಗಳಿಗೆ ರಾಜಕೀಯ ಬೇಡ, ರೈತರಿಗೆ ರಾಜಕೀಯ ಬೇಡ, ಧಾರ್ಮಿಕ ಇವರುಗಳಿಗೆ ರಾಜಕೀಯ ಬೇಡ, ಯುವಕರಿಗೆ ರಾಜಕೀಯ ಬೇಡ, ಹೆಣ್ಣು ಮಕ್ಕಳಿಗೆ ರಾಜಕೀಯ ಬೇಡ. ನಿಮ್ಮ ಕೆಲಸ ಏನು? ನಿಮ್ಮ ಕೆಲಸ ಮನೆಯೊಳಗೆ ಅಡಿಕೆ ಮಾಡ್ಕೊಂಡು ಮಕ್ಕಳನ್ನ ಹೆತ್ತು ಎರಡು ದ್ವೀಪದಲ್ಲಿ ವಾಸ ಮಾಡಬೇಕು. ಅವತ್ತು ರೊಕ್ಕ ಇರಲಿಲ್ಲ, ರೊಕ್ಕ ಇರಲಿಲ್ಲ, ಬಡತನ ಇತ್ತು. ಆ ಕಾರಣಕ್ಕಾಗಿ ನೀವು ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕು. ನೀವು ಕೆಲಸ ಮಾಡೋ ಜಾಗ ಒಂದು ದ್ವೀಪ, ನಿಮ್ಮ ಮನೆ ಒಂದು ದ್ವೀಪ, ಎರಡು ದ್ವೀಪದಲ್ಲಿ ನೀವು ವಾಸ ಮಾಡಬೇಕು ಅನ್ನುವಂತ ವಾತಾವರಣ ಸೃಷ್ಟಿ ಮಾಡಿದ್ರು. ಆದ್ರೆ ಮದರ್ ತೆರೇಸಾ ತನ್ನ ಸೇವೆಯ ಮುಖಾಂತರ, ಸೇವೆ ಅನ್ನೋ ಪರಿಭಾಷೆಯನ್ನೇ ನಾವು ಬೇರೆ ರೀತಿಯಲ್ಲಿ ನೋಡಬೇಕು. ಮದರ್ ತೆರೇಸಾ ಈ ಸಂಬಂಧಗಳನ್ನ ಜೋಡಿಸಿದ್ರು ಅಂತ ನಂಗೆ ಲೆನಿನ್ ನೆನಪಾಗ್ತಾರೆ. ಎಷ್ಟೋ ಸರ್ತಿಗೆ ಲೆನಿನ್ ಹೇಳಿದ್ದೇನಂದ್ರೆ, ಅರ್ಧ ಸಂಖ್ಯೆ ಹೆಣ್ಣು ಮಕ್ಕಳನ್ನ ನಿರುಪಯುಕ್ತವಾದಂತ ಅಡಿಗೆ ಕೆಲಸಕ್ಕೆ ದೂಡಿ ಈ ಪ್ರಪಂಚದಲ್ಲಿ, ಈ ದೇಶದಲ್ಲಿ ಏನು ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಮಹಿಳೆಯರ ಶಕ್ತಿ ಸಾಮರ್ಥ್ಯವನ್ನ ಉತ್ಪಾದನಾ ಸಂಬಂಧಗಳ ಜೊತೆಗೆ ಜೋಡಿಸ್ಕೊಂಡು ಸಮಬಾಳು ಸಮಪಾಲಿನೊಂದಿಗೆ ಬೆರೆಸಬೇಕು. ಆ ಧ್ವನಿ ಎತ್ತರಿಸಿಗೆ ಬರಬೇಕು, ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣ ಸಮಾನತೆ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ನೀವು 12ನೇ ಶತಮಾನದ ವಚನಕಾರ ಚಳುವಳಿಯನ್ನು ತಗೊಂಡ್ರೆ ಅವರು ಸಹಿತ ವ್ಯಕ್ತಿಗೂ ಸಮಾಜಕ್ಕೂ ಕೊಂಡಿ ಹೆಣಿತಾರೆ. ಅದೇ ಅನುಭವ ಮಂಟಪ, ಅದೇ ಅನುಭವ ಮಂಟಪ. ಹೇಳಿದ್ದೇನವತ್ತು, ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದೊಡೆ ವಿಷವೇರಿತಯ ಅಪಾದ ಮಸ್ತಕಕ್ಕೆ, ಹಸಿವಿಗನ್ನವ ನಿಕ್ಕಿ ವಿಷವ ನಿಳುಹ ಬಲ್ಲಡೆ ಆತನೇ ಗಾರುಡಿಗ ಕಾಣ ರಾಮನಾಥ. ಹಸಿವಿನ ವಿಷವನ್ನ ಇಳಿಸಬಲ್ಲಂತ ಗಾರುಡಿಗ ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದ್ರೆ, ಅದಕ್ಕಾಗಿ ಅನುಭವ ಮಂಟಪದಲ್ಲಿ ಸೇರ್ಕೊಂಡು ಅವರು ತಮಗೆ ಅವಶ್ಯಕ ಇರುವ ಸಮಸ್ತ ಸಂಗತಿಗಳನ್ನ ಅವರು ಚರ್ಚೆಯನ್ನ ಮಾಡಬೇಕು. ಹಂಗಾಗಿನೇ ಅವರು ಹೇಳಿದ್ರು, ಮಾಡಿದನೆನ್ನದರ ಲೋಕಕ್ಕೆ, ಮಾಡಿದನೆನ್ನದರ ಜಂಗಮಲಿಂಗಕ್ಕೆ, ಮಾಡಿದನೆಂಬುದು ಮನದಲ್ಲಿ ಹೊಳಿದರೆ ಏಡಿಸಿ ಕಾಡುವುದು ಶಿವನ ಡಂಗುರ ಅನ್ನುವಂತ ಮಾತು ಹೇಳ್ತಾರೆ. ಸೊ ಮದರ್ ತೆರೇಸಾ ಮತ್ತು 12ನೇ ಶತಮಾನದ ವಚನ ಚಳವಳಿ, ತತ್ವಪದಕಾರ ಚಳವಳಿ, ಸೂಫಿಸ್ ಅಂತ ತತ್ವಪದಕಾರ ಸ್ವಲ್ಪ ಬೇರೆ ರೀತಿ, ಆ ವಿಷಯಕ್ಕೆ ಹೋಗಲ್ಲ, ಅದು ಬಹಳ ವಿಸ್ತಾರದ ವಿಷಯ. ಸೊ ಅವರೆಲ್ಲರ ಚಟುವಟಿಕೆಗಳ ಕೇಂದ್ರ ಏನಾಗಿತ್ತು ಅಂದ್ರೆ, ನಮ್ಮ ಜನತೆಗೆ ಸಂಬಂಧಪಟ್ಟಂತ ಅನ್ಯಾಯ, ಅಸಮಾನತೆ, ಬಡತನ, ರೋಗ, ಎಲ್ಲಾ ರೀತಿ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳುವ ದಿಕ್ಕಿನಲ್ಲಿ ನಮ್ಮ ಸೇವೆ, ಅದು ಸುಧಾರಣಾವಾದಿ ನೆಲೆಯ ಸೇವೆ, ಬರ್ತಾ ಬರ್ತಾ ಅದರ ಜೊತೆಗೆ ಆರ್ಥಿಕ ಕೆಲಸ ಮಾಡೋರು ಸಹಿತ ಬದಲಾವಣೆಗೆ ಬೇಕಾದ ರೀತಿಯಲ್ಲಿ ಜೋಡಿಸ್ಕೊಳ್ಳುವಂಥದ್ದು ನಡಿಬೇಕಾಗಿತ್ತು. 12ನೇ ಶತಮಾನದಲ್ಲಿ ಈ ಕೆಲಸ ಮಾಡಿದ್ರು. ಸೊ ಮದರ್ ತೆರೇಸಾ ಸಹಿತ ಒಂದು ಬೇಕರಿ ಇದಕ್ಕೆ ಹೋದಾಗ ಅವನು ಉಗುಳ್ತಾನೆ. ಇಲ್ಲಿ ನಿರ್ವಹಣೆ ಮಾಡುವ ಹಿರಿಯ ಸಹೋದರ ಹೇಳಿದ್ರು, ಉಗುಳಿದಾಗ, ಈ ಉಗುಳು ನನಗೆ ಇರಲಿ, ಮಾನಾಪಮಾನವು ನನ್ನದಲ್ಲ, ನಿನ್ನದೇ. ಕೂಡಲ ಸಂಗಮ ದೇವ, ಹಾಲಲ್ಲಾದರೂ ಎದ್ದು ನೀರಲ್ಲಾದರೂ ಎದ್ದು ಅಂತ ಹೇಳದಂಗೆ. ಹೌದಾ? ಆದ್ರೆ ನನ್ನ ಜನಕ್ಕೆ ಒಂದು ಬ್ರೆಡ್ ಅನ್ನ ಬೇಕು ಅಂತ ಕೇಳ್ತಾರೆ. ಅಂದ್ರೆ ಪ್ರೇಮ ಮತ್ತು ಅನ್ನ ಏಕಕಾಲಕ್ಕೆ ಒಂದು ಜೋಡಿಸ್ಕೊಂಡು ಆ ಎರಡು ಹಸಿವನ್ನ ನೀಗಿಸುವ ಸಲುವಾಗಿ ಮಾಡಿದಂತ ಬಹುದೊಡ್ಡ ಸೇವೆ ಮದರ್ ತೆರೇಸಾ ಸೇವೆ ಅಂತ ನನಗನ್ನಿಸ್ತದೆ. ಖಾಲಿ ಕೈಯಿಂದ ಕೆಲಸ ಆರಂಭ ಮಾಡಿ ಜಗತ್ತಿನ ತುಂಬಾ ಅವರ ಅನೇಕ ಮಿಷನರಿ ಶಾಖೆಗಳಾಗ್ತವೆ. ಜಗತ್ತಿನ ತುಂಬಾ ಓಡಾಡ್ತಾರೆ. ಯುದ್ಧ ನಡೆದ ಜಾಗದಲ್ಲಿ, ಪ್ರಾಕೃತಿಕ ವಿಕೋಪ ನಡೆದ ಜಾಗದಲ್ಲಿ, ಎಲ್ಲೆಲ್ಲಿ ಕಷ್ಟ ಸಂಕಟ ಅವರ ಕಣ್ಣಿಗೆ ಕಾಣಿಸ್ತದೋ ಅಲ್ಲೆಲ್ಲ ಧಾವಿಸ್ತಾರೆ. ತಾಯಿ ಧಾವಿಸ್ದಂಗೆ ಧಾವಿಸ್ತಾರೆ. ಸೊ ನನಗೆ ಈ ಧಾವಿಸುವ ಸೇವೆ ಇದೆಯಲ್ಲ, ಇದನ್ನು ಕೇವಲ ಸೇವೆಯನ್ನು ಚೌಕಟ್ಟಲ್ಲಿ ಮಾತ್ರ ಸೇರಿಸಬಾರದು, ಇದನ್ನು ಬಹುದೊಡ್ಡ ಬದಲಾವಣೆಗೆ ಬೇಕಾದಂತ ಶಕ್ತಿಯ ಚೌಕಟ್ಟಲ್ಲಿ ಸೇರಿಸಬೇಕು ಅಂತ ನನಗೆ ಅನ್ನಿಸ್ತದೆ. ನಾವು ಅಧ್ಯಾತ್ಮ ಮತ್ತು ಧಾರ್ಮಿಕ ನೆಲೆಯಲ್ಲಿ ಮಾತ್ರ ಇವತ್ತಿನವರೆಗೂ ಭಾರತ ದೇಶದ ಅನೇಕ ಪರಂಪರೆಗಳು ನೋಡ್ತಾ ಬಂದಿದ್ದೀವಿ. ಉದಾಹರಣೆ, 12ನೇ ಶತಮಾನದ ಚಳುವಳಿಯನ್ನೇ ನಾವೆಲ್ಲ ಚಿಕ್ಕವರಿದ್ದಾಗ ಸಣ್ಣವರಿದ್ದಾಗ ಏನ್ ಹೇಳ್ತಿದ್ರು, ಇದೊಂದು ಧಾರ್ಮಿಕ ಚಳುವಳಿ, ಬಸವಣ್ಣ ಅಂದ್ರೆ ಎತ್ತು, ನೀವು ಅದರ ಬಗ್ಗೆ ಆಲೋಚನೆ ಮಾಡಬಾರ್ದು. ಆಮೇಲೆ ನಮ್ಗೆ ಗೊತ್ತಾಗ್ತಾ ಹೋಯ್ತು, ನಮ್ಮ ಹಸಿವಿನ ಬಗ್ಗೆ, ನಮ್ಮ ಸಂಕಟಗಳ ಬಗ್ಗೆ, ನಮ್ಮ ಅಸ್ಮಿತಿ ಅಸ್ತಿತ್ವದ ಬಗ್ಗೆ ಎಲ್ಲ ಮಾತಾಡಿದ ಚಳುವಳಿ ಅದು ಅಂತ. ಹಂಗಾಗಿನೇ ಮದರ್ ತೆರೇಸಾ ಮಾಡಿದಂತ ಕೆಲಸವೂ ಸಹಿತ ನಾವು ಕೇವಲ ಅದನ್ನ ಒಂದು ಸೇವೆ ಅಂತ ಅಷ್ಟನ್ನೇ ನೋಡೋದು ಅಲ್ಲ, ಅದರ ಹಿಂದೆ ಇರುವಂತಹ ಬಹುದೊಡ್ಡ ಆರ್ಥಿಕ ಚಿಂತನೆ, ಅದರ ಹಿಂದೆ ಇರುವಂತ ಬಹುದೊಡ್ಡ ಬದಲಾವಣೆಗೆ ಬೇಕಾದಂತ ತುಡಿತ ಮಿಡಿತಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅಂತ ನನಗೆ ಅನ್ನಿಸ್ತದೆ ಬಂಧುಗಳೇ. ಸೊ ಹಂಗಿದ್ದಾಗ ನಾನು ಎರಡು, ಒಂದು ಸಮಾಜದೊಂದಿಗೆ ಸಂಬಂಧ ಏರ್ಪಡಿಸ್ಕೊಳ್ಳೋದು, ಎರಡನೇದಾಗಿ ನಡೆಯಂತ ರಾಜಕೀಯ ವಿದ್ಯಮಾನಗಳ ಸಂಬಂಧಪಟ್ಟಂಗ ನಮ್ಮ ಚಿಂತನೆಗಳನ್ನ ಹೆಚ್ಚು ಮಾಡ್ಕೊಳ್ಳೋದು. ಇಲ್ಲ ಅಂತ ಹೇಳಿದ್ರೆ ಅನ್ನದ ಸಮಸ್ಯೆ ಪರಿಹಾರ ಆಗಲ್ಲ. ನೀವು ನಿಮ್ಮ ಅಡುಗೆ ಹಾಕುವಂತ ಟಾಟಾ ಉಪ್ಪಿನ ಪಾಕೆಟ್ ಇದೆಲ್ಲ, ಉಪ್ಪಿದೆಲ್ಲ, ಅದರ ರೇಟ್ ಹೆಚ್ಚಾ ಕಡಿಮೆಯ ಅನ್ನೋ ತೀರ್ಮಾನ ಆಗೋದು ಅಲ್ಲಿ ಇಲ್ಲಿ ಅಲ್ಲ, ಹೌದಾ? ಅದಕ್ಕೂ ನಮ್ಮ ಉಪ್ಪಿಗೂ ರಾಜಕೀಯಕ್ಕೂ ನೇರವಾದ ಸಂಬಂಧ ಇರೋದ್ರಿಂದ ರಾಜಕೀಯ ಚಿಂತನಾ ಕ್ರಮವನ್ನ ಬಿಟ್ಕೊಟ್ಟು ನಾವು ಏನೋ ಮಾಡಿಬಿಡ್ತೀವಿ ಅಂತ ಅನ್ನೋದು ಖಂಡಿತ ಆಗೋದಿಲ್ಲ. ಪ್ರತಿಯೊಂದರ ಹಿಂದೂ ಸಹಿತ ಒಂದು ರಾಜಕೀಯ ಚಿಂತನಾ ಕ್ರಮ ಇರ್ತದೆ. ಹಾಗಾಗಿ ನಾವು ಈ ಎಲ್ಲ ದೃಷ್ಟಿಕೋನದಿಂದ ಇದನ್ನು ನೋಡ್ಲಿಕ್ಕೆ ಸಾಧ್ಯ ಆಗಬೇಕು. ಅದೇ ಸಂದರ್ಭದಲ್ಲಿ ಯಾವಾಗ ಕಲ್ಕತ್ತಾದ ನೋಡಿ, ನನಗೆ ಆಶ್ಚರ್ಯ ಆಗೋದೇನು ಗೊತ್ತಾ, ಮದರ್ ತೆರೇಸಾ ಒಳಗಡೆ ಉಪದೇಶ ಪ್ರವಚನ ಮಾಡೋ ಬದಲಿಗೆ ಬೀದಿಗೆ ಬಂದು ಕೊಳಗೇರಿಯ ಮಕ್ಕಳನ್ನ, ಜನತೆಯನ್ನ, ಕುಷ್ಠರೋಗಿಗಳನ್ನ, ಅತ್ಯಂತ ಕಡು ಕಷ್ಟದಲ್ಲಿರುವುದನ್ನ ಹೇಸಲಾರದೆ ಯಾರೋ ಒಂದ್ಸರ್ತಿ ಕೇಳಿದ್ರಂತ, ತಾಯಿ ನಿನ್ನ ಕೈಯಿಂದ ಈ ಹೊಲಸೆಲ್ಲ ತೆಗಿತೀಯಲ್ಲ, ನಿನಗೆ ಹೇಸಿಗೆ ಅನ್ನಿಸೋದಿಲ್ಲೇನು ಅಂತ. ಮದರ್ ತೆರೇಸಾ ಹೇಳ್ತಾರಲ್ಲಿ, ಇದರಲ್ಲಿ ಹೌದು ನನಗೂ ಅನ್ನಿಸ್ತದೆ, ಆದರೆ ಇದರಲ್ಲಿ ನನಗೆ ಜೀಸಸ್ ಕಾಣ್ತಾರೆ, ಜೀಸಸ್ ಕಾಣ್ತಾರೆ. ನಮ್ಮ ದೇಶದಲ್ಲಿ ದೇವರನ್ನ ಪ್ರೊಜೆಕ್ಟ್ ಮಾಡಿರುವ ಇನ್ನೊಂದು ಮಾರ್ಗ ಇದೆ, ಭಕ್ತಿಯನ್ನು ಪ್ರೊಜೆಕ್ಟ್ ಮಾಡಿರುವ ಇನ್ನೊಂದು ಮಾರ್ಗ ಇದೆ, ಸೇವೆಯನ್ನು ಪ್ರೊಜೆಕ್ಟ್ ಮಾಡಿರೋ ಇನ್ನೊಂದು ಮಾರ್ಗ ಇದೆ. ಆದರೆ ಮದರ್ ತೆರೇಸಾ, 12ನೇ ಶತಮಾನದ ವಚನಕಾರರು, ಸೂಫಿ ಸಂತರು, ಅನೇಕ ಜನ ತಮ್ಮ ಭಕ್ತಿಯನ್ನು, ತಮ್ಮ ಸೇವೆಯನ್ನು, ತಮ್ಮ ಕೆಲಸವನ್ನು ವ್ಯಕ್ತ ಮಾಡ್ತಾ ಇರೋ ರೀತಿ ಇದೆಯಲ್ಲ, ಅದು ಲೋಕಾಂತದ ಸಮಷ್ಟಿ ಹಿತಕ್ಕಾಗಿ ವ್ಯಕ್ತ ಮಾಡ್ತಾ ಇರೋದು ಅಂತ ನನಗೆ ಅನ್ನಿಸ್ತದೆ. ಮದರ್ ತೆರೇಸಾಗೆ ಹೊರಗಿನವರು ಒಳಗಿನವರು ಅನ್ನುವ ಭೇದ ಇರಲಿಲ್ಲ. ಯಾವ ಕುಷ್ಠರೋಗಿಗೆ ನೀನು ಯಾವ ಜಾತಿ ಅಂತ ಕೇಳ್ತಾ ಇರಲಿಲ್ಲ. ಸ್ಲಮ್ ವಾಸಿಗಳಿಗೆ ನೀನ್ ಯಾರು ಅಂತ ಕೇಳ್ತಾ ಇರಲಿಲ್ಲ. ಅವ್ರಿಗೆ ಒಂದೇ ಗೊತ್ತಾಗ್ತಿತ್ತು, ಇವರ ರೋಗ ಇರಬಾರ್ದು, ಇವರಿಗೆ ಹಸಿವು ಇರಬಾರ್ದು, ಇವರಿಗೆ ಬಡತನ ಇರಬಾರ್ದು. ಅದಕ್ಕೆ ಬ್ರೆಡ್ ಕೇಳುವಾಗ, ನಿನ್ನ ಉಗುಳು ಈ ಕೈಗೆ ನನಗಿರಲಿ, ಆದರೆ ನನ್ನ ಹಸಿದ ಮಕ್ಕಳಿಗೆ ಒಂದು ಬ್ರೆಡ್ ಕೊಡ್ರಿ ಅಂತ ಕೇಳ್ತಾಳೆ. ಸೊ ಪ್ರೇಮವನ್ನ, ನಿಮ್ಮ ಹೃದಯದಲ್ಲಿ ಅಡಗಿದ ಪ್ರೇಮವನ್ನ ಉದ್ದೀಪನಗೊಳಿಸಿ, ಅದನ್ನು ಪ್ರಜ್ವಲಗೊಳಿಸಿ, ಸಮಾನತೆ ಸಲುವಾಗಿ, ಹಸಿವನ್ನ ಬಡತನವನ್ನ ನೀಗಿಸುವ ಸಲುವಾಗಿ ಮನ ಪರಿವರ್ತನೆ ಮಾಡೋದಿದೆಯಲ್ಲ, ಇದು ಬಹುದೊಡ್ಡ ಸುಧಾರಣೆಯ ಕೆಲಸ ಅಂತ ನನಗನ್ನಿಸ್ತದೆ.
1: Radio Sarang 107.8 FM.
0: So ಈ ಎಲ್ಲ ಹಿನ್ನೆಲೆಯಲ್ಲಿ ನನಗೆ ಮದರ್ ತೆರೇಸಾ ಇವತ್ತಿಗೂ ಕಾಡದು ಏನು ಅಂತ ಹೇಳಿದ್ರೆ, ಎನಿವೇ ಮದರ್ ತೆರೇಸಾ ಕೆಲಸ ಮಾಡ್ತಾ ಮಾಡ್ತಾ ಅನೇಕ ಜನ ಪ್ರಧಾನಮಂತ್ರಿಗಳು ಹಾಡಿ ಹೊಗಳಿದ್ರು ಬಹಳ ಆ ಸಂದರ್ಭದಲ್ಲಿ, ಬೇರೆ ಬೇರೆ ಜನ ಸಪೋರ್ಟ್ ಮಾಡಿದ್ರು. ಅನೇಕ ಜ್ಯೋತಿ ಬಸು, ಆಕ್ಚುಲಿ ಕಲ್ಕತ್ತಾದಲ್ಲಿ ಆಫೀಸ್ ಇರೋದು, ನಮ್ಮ ಆಫೀಸ್ ಹತ್ರ ಅಲ್ಲಿ, ಆಕ್ಚುಲಿ ಜ್ಯೋತಿ ಬಸು ಅವ್ರ ಜೊತೆಗೆ ಮದರ್ ತೆರೇಸಾ ಅವರಿಗೆ ಸಂಪರ್ಕ ಇತ್ತು. ಇವರ ಅನೇಕ ಇಂಥ ಸುಧಾರಣವಾದಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಗೆ, ಪ್ರಾಂಜಲ ಮನಸ್ಸಿನ ಈ ದೊಡ್ಡ ಕೆಲಸದ ಸಂಬಂಧಪಟ್ಟಂಗೆ ಬಹಳ ದೊಡ್ಡ ಗೌರವ ಇತ್ತು ಆ ಸಂದರ್ಭದಲ್ಲೂ ಮತ್ತು ಇವತ್ತಿಗೂ. ಇದನ್ನೆಲ್ಲವೂ ನಾವು ಗಮನಿಸ್ತಾ ಹೋದಂಗೆ ಆಗಬೇಕಾಗಿರೋದು ಏನು ಅಂತ ಕೇಳಿದ್ರೆ, ಮದರ್ ತೆರೇಸಾ ಅನ್ನ ಮತ್ತು ಪ್ರೇಮ ಇವು ಎರಡರ ಹಸಿವನ್ನ ನೀಗಿಸುವ ಸಲುವಾಗಿ ಮಾಡಿದಂಥ ಕೆಲಸವನ್ನ ಇವತ್ತು ಜನಸಾಮಾನ್ಯರ ಮಧ್ಯದಲ್ಲಿ ಮುಟ್ಟುತ್ತಾ ಇಲ್ಲ, ಮುಟ್ಟಲಿಲ್ಲ. ಅದು ಪುನಃ ಏನಿದ್ರು ಕ್ರಿಶ್ಚಿಯನ್ ಮಿಷನರಿಗಳಿಗೆ, ಕ್ರಿಶ್ಚಿಯನ್ ಸಮುದಾಯಕ್ಕೆ, ಕ್ರಿಶ್ಚಿಯನ್ ಚರ್ಚ್ಗೆ ಸಾಧ್ಯ ಆದರೆ ಬೇರೆ ಸಮುದಾಯದವರು ಒಂದು ಪಾಠ ಆಗಿ ಓದಬೇಕು, ಅಥವಾ ಇಂಟ್ರೆಸ್ಟ್ ಇದ್ದವರು ಸ್ವಲ್ಪ ಏನೋ ಓದಬೇಕು. ಅದು ಅವರಿಗೆ, ಬಸವಣ್ಣ ಅಂದರೆ ಲಿಂಗಾಯತರಿಗೆ, ಮದರ್ ತೆರೇಸಾ ಅಂದರೆ ಕ್ರಿಶ್ಚಿಯನ್ರಿಗೆ, ಟಿಪ್ಪು ಅಂದರೆ ಮುಸ್ಲಿಮರಿಗೆ ಅನ್ನೋದು ವಾದ ಇವತ್ತೇನು ಹುಟ್ಟಾಕ್ತಾ ಇದ್ದಾರಲ್ಲ, ಅದರ ಹಿಂದಿನ ರಾಜಕೀಯವನ್ನು ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಮದರ್ ತೆರೇಸಾ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ, ಬುದ್ಧನ ಬಗ್ಗೆ, ಮತ್ತೆಲ್ಲದರ ಬಗ್ಗೆ, ಇವರ ಮೂಲ ತತ್ವವನ್ನು, ಮೂಲ ನಂಬಿಕೆಗಳನ್ನು, ಇವರ ಮೂಲ ವ್ಯಕ್ತಿತ್ವವನ್ನು ತಿರುಚಿ ತಮಗೆ ಬೇಕಾದ ರೀತಿಯಲ್ಲಿ ಕಟ್ಕೊಟ್ಟಿದ್ದಾರಾ? ಹಂಗಾಗಿನೇ ಈ ದೇಶದಲ್ಲಿ ನಡೀತಾ ಇರುವಂಥ ಆರ್ಥಿಕ ಚಳುವಳಿಗಳು ಸಹಿತ ಯೇಸು ಕ್ರಿಸ್ತನ ಬಗ್ಗೆ ಆಲೋಚನೆ ಮಾಡೋದಾಗ್ಲಿ, ಅವತ್ತಿನ ಬಂಡಾಯಿಗಾರರು ಇವರೆಲ್ಲ ಹೆಂಗೆ ನಾವು ಇವತ್ತು ನಮ್ಮಲ್ಲಿ ಭೂತದ ಕೋಲು ಸಂಬಂಧಪಟ್ಟಂಗೆ, ದೇಹಗಳ ಸಂಬಂಧಪಟ್ಟಂಗೆ, ನಮ್ಮ ನೆಲದ ಅನೇಕ ನೆಲಮೂಲದ ನಾಯಕರುಗಳ ಸಂಬಂಧಪಟ್ಟಂಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿಯಲ್ಲಿ ಅವತ್ತಿನ ಸಂದರ್ಭದ ಇವರುಗಳು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ ಹೋಗ್ಲಿಲ್ಲ. ಅವರೇನು ಧಾರ್ಮಿಕ ಚೌಕಟ್ಟಲ್ಲಿ ಕಟ್ಟಿಕೊಟ್ರು ಅಷ್ಟರಲ್ಲೇ ಅನೇಕ ಜನ ಅರ್ಥ ಮಾಡ್ಕೊಂಡು ಅದು ಅವರಿಗೆ ಇದು ಇವರಿಗೆ ಅಂತೇಳಿ ಬಿಟ್ರು ಅಂತ ನನಗೆ ಅನ್ನಿಸ್ತದೆ. ಆ ಅನುಮಾನ ನನಗಿದೆ. ಹಂಗಾಗಿನೇ ಯೇಸು ಕ್ರಿಸ್ತನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಅದು ಕ್ರಿಶ್ಚಿಯನ್ರು ಮಾತ್ರ, ಅದು ಧರ್ಮಕ್ಕೆ ಸಂಬಂಧಪಟ್ಟ ವ್ಯಕ್ತಿ. ಮತ್ತೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡಬೇಕು ಅಂದ್ರೆ ಅದು ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟ ವ್ಯಕ್ತಿ. ಆದ್ರೆ ಆ ಕಾಲಘಟ್ಟದಲ್ಲಿ ಯಾಕಾಗಿ ಅವರು ಈ ಮಾರ್ಗವನ್ನ, ಈ ತತ್ವಗಳನ್ನ ಕಟ್ಟಿಕೊಟ್ರು, ಅವತ್ತಿನ ಆ ಸಾಂಪ್ರದಾಯಿಕ ಆ ಸನಾತನ ನಂಬಿಕೆಗಳನ್ನ ಹೆಂಗೆ ಒಡೆದ್ರು, ಏನನ್ನ ಕಟ್ಟಿಕೊಟ್ರು ಅನ್ನೋ ದಿಕ್ಕಲ್ಲಿ ಅನೇಕ ಜನ ಇವತ್ತು ಚಿಂತನೆಯನ್ನ ಮಾಡುವುದು ಬಿಟ್ಟು ಬಿಟ್ಟಿದಾರ. ಹಂಗಾಗಿ ಅನೇಕ ಅವಘಡಗಳು ಘಟಿಸ್ತಾ ಇದಾವೆ ಅಂತೇಳಿ ನನಗಾದ್ರೂ ಅನ್ನಿಸ್ತದೆ ಬಂಧುಗಳೇ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ನನಗನ್ಸೋದು ಇಷ್ಟೇ, ಏನು ಅಂತ ಕೇಳಿದ್ರೆ, ಇವತ್ತು ಇಡೀ ಭಾರತ ದೇಶ, ಇಡೀ ಜಗತ್ತು ಅನ್ನ ಮತ್ತು ಪ್ರೇಮದ ಹಸಿವಿನಿಂದ ನರಳತಾ ಇದೆ. ಇವತ್ತು 1991 ತರುವಾಯ ಅಂತೂ ಜಾಗತೀಕರಣ, ಉದಾರೀಕರಣ ಬಂದ ಮೇಲಂತೂ ವ್ಯಕ್ತಿವಾದ ಇವತ್ತು ವಿಜೃಂಭಿಸ್ತಾ ಇದೆ. ನಾನೆನ್ನುವ ಅಹಂಕಾರ ಇವತ್ತು ವಿಜೃಂಭಿಸ್ತಾ ಇದೆ. ಸೇವೆಯನ್ನು ಸಹಿತ ಕಾರ್ಪೊರೇಟೀಕರಣದ ಮುಖವಾಡವನ್ನು ಇವತ್ತು ತೊಟ್ಟಿದ್ದಾವೆ. ಸೇವೆಯನ್ನು ಸಹಿತ NGO ಕರಣಗೊಂಡಿದ್ದಾವೆ. ಇವತ್ತು ಡಾಕ್ಯುಮೆಂಟ್ಗಳಿಗೆ, ರೆಕಾರ್ಡ್ಗಳು ಮಾಡೋದ್ರಲ್ಲಿ ಮಾತ್ರ ಇವತ್ತು ಸೀಮಿತ ಆಗಿದಾವ. ಎಷ್ಟೋ ಸರ್ತಿ ಬಾಲ ಮಕ್ಕಳನ್ನು ಸಂರಕ್ಷಿಸ್ತಾ ಇದ್ದಾರೆ, ಅನಾಥ ಹೆಣ್ಮಕ್ಕಳನ್ನು ಸಂರಕ್ಷಿಸ್ತಾ ಇದ್ದಾರೆ, ಮತ್ತು ಬೇರೆ ಬೇರೆ ರೀತಿಯ ಹಾಸ್ಪಿಟಲ್ಗಳು ನಡೆಸ್ತಾ ಇದ್ದಾರೆ. ನಾವು ಇಲ್ಲ ಅಂತನಲ್ಲ, ಆದರೆ ನಾ ಅನ್ನೋದು ಗಾಯದ ಮೇಲೆ ತಾತ್ಕಾಲಿಕ ನೋವು ಶಮನ ಮುಲಾಮು ಹಚ್ಚೋದ್ರಿಂದ ಪರಿಹಾರ ಆಗೋದಿಲ್ಲ. ನೋವು ಶಮನ ಮುಲಾಮು ಹಚ್ಚೋದ್ರಿಂದ ನಮಗೆ ಬೇಕಾಗಿರೋದು ಆ ಗಾಯ ಮಾಯಲಿಕ್ಕೆ ಬೇಕಾದಂಥ ರೋಗ ನಿರೋಧಕವಾದಂಥ ಟ್ಯಾಬ್ಲೆಟ್. ಯಾವ ಕೋಮುವಾದಿ ಶಕ್ತಿಗಳು ಇಡೀ ದೇಶ ತುಂಬ ತನ್ನ ಜಾಲದ ಮೂಲಕ ಅಸಮಾನತೆಯನ್ನು, ದಂಗೆಗಳನ್ನು ಹುಟ್ಟಾಕ್ತಾ ಇದ್ದಾರೋ ಅದನ್ನು ಹಿಮ್ಮೆಟ್ಟಿಸುವ ದಿಕ್ಕಿನಲ್ಲಿ ನಾವು ಮತ್ತೆ ಮತ್ತೆ ಮದರ್ ತೆರೆಸಾಳನ್ನ ಓದಬೇಕಾಗ್ತದೆ. ಮದರ್ ತೆರೆಸಾರನ್ನ ಪುನಃ ನಾನು ವಿನಂತಿ ಮಾಡೋದು ಏನು ಅಂತ ಕೇಳಿದ್ರೆ, ಅವರು ಕೇವಲ ಒಂದು ಚರ್ಚಿಗೆ ಮಾತ್ರ, ಒಂದು ಮಿಷನರಿ ಸಂಸ್ಥೆಗೆ ಮಾತ್ರ ಸೀಮಿತ ಮಾಡಿಕೊಳ್ಳೋದು ಆಗಬಾರದು. ಹೆಂಗೆ ಬಸವಣ್ಣನನ್ನ ಲಿಂಗಾಯತ ಚೌಕಟ್ಟಿಗೆ ಸೀಮಿತ ಮಾಡಿಕೊಳ್ಳೋ ಪ್ರಯತ್ನ ನಡೆದಿತ್ತು, ಮತ್ತು ಬೇರೆ ಬೇರೆಯವರನ್ನ ಆಯಾ ಚೌಕಟ್ಟಿಗೆ ಸೀಮಿತ ಮಾಡಿಕೊಳ್ಳೋ ಪ್ರಯತ್ನ ನಡೆದಿತ್ತು, ಅದು ಆಗಬಾರದು ಅಂತ. ಆದರೆ ಈ ರೀತಿಯ ವೇದಿಕೆಗಳಿದ್ದಾವಲ್ಲ, ಸೊ ಇವೆಲ್ಲವೂ ಸಹಿತ ಭಾರತದ ಬಹುಸಾಂಸ್ಕೃತಿಕ ಪರಂಪರೆಯನ್ನ ಗಟ್ಟಿಗೊಳಿಸುವ ದಿಕ್ಕಿನ ಇದೊಂದು ದೊಡ್ಡ ಹರಿವು, ದೊಡ್ಡ ಚಲನೆ ಅಂತ ನಾನಾದರೂ ಭಾವಿಸ್ತೀನಿ ಬಂಧುಗಳೇ. ಆ ಕಾರಣದಿಂದ ಮದರ್ ತೆರೆಸಾ, ಇವತ್ತಿನ ಸ್ವಾಸ್ಥ್ಯ ಸಮಾಜಕ್ಕೆ ಮದರ್ ತೆರೆಸಾ ಸೇವೆ ಅಗತ್ಯತೆ ಅನ್ನೋದನ್ನು ನಾನು ಮಾತಾಡಬೇಕು ಅಂತ ಹೇಳಿದಾಗ, ಆಯಿತು, ನನಗೆ ಗೊತ್ತಿರುವ, ನಾನು ಗ್ರಹಿಸಿರುವ ಮಟ್ಟಿಗೆ, ನಾನು ತಿಳ್ಕೊಂಡಿರುವ ಮಟ್ಟಿಗೆ ಖಂಡಿತ ನಾನು ಮಾತಾಡ್ತೇನೆ ಬಂದು ಅಂಥೇಳಿ ಒಪ್ಕೊಂಡಿದ್ದೆ. ನಾನು ಭಾಳ ದೊಡ್ಡ ತಯಾರಿ ಮಾಡ್ಕೊಂಡಿದ್ದಾರ ಅಂತ ನಿರ್ವಹಣೆ ಮಾಡೋರು ಹೇಳ್ತಿದ್ರು. ನಾನು ಭಾಳ ದೊಡ್ಡ ಅಕಾಡೆಮಿಕ್ ಆದ ತಯಾರಿಯನ್ನು ಖಂಡಿತ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಪುರುಷೋತ್ತಮ ಬಿಳಿಮಲೆ ಸರ್ ಮತ್ತು ಬೇರೆಯವರೆಲ್ಲ ಅಕಾಡೆಮಿಕ್ ಆಗಿ ಬಹಳ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದವರು. ಆದರೆ ನನಗೆ ಎಷ್ಟೋ ಸರ್ತಿಗೆ ನನಗೆ ಪ್ರಶ್ನೆಗಳು ಹುಟ್ಟಿದಾಗ ಆಯಾ ಸಮುದಾಯ, ಆಯಾ ಜನರ ಮಧ್ಯದಲ್ಲಿ ಹೋಗಿ ಉತ್ತರ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿರ್ತೀನಿ. ಹಾಗೆ ಪ್ರಯತ್ನ ಪಟ್ಟಾಗ ನನಗೆ ಮದರ್ ತೆರೆಸಾ, ನನ್ನ ಗ್ರಹಿಕೆಗೆ ದಕ್ಕಿದ್ದು ಇಷ್ಟೇ. ಮದರ್ ತೆರೆಸಾ ಜಗತ್ತನ್ನು ಪ್ರೀತಿ ಮಾಡಿದ್ರು, ಮದರ್ ತೆರೆಸಾ ಪ್ರೇಮದ ಹಸಿವನ್ನು ನೀಗಿಸಿದ್ರು, ಮದರ್ ತೆರೆಸಾ ಅನ್ನದ ಹಸಿವನ್ನು ನೀಗಿಸ್ಲಿಕ್ಕಾಗಿ ಬಡದಾಡಿದ್ರು. ಸೊ ಇವತ್ತು ಜಾಗತೀಕರಣ ಮತ್ತು ಸಾಮ್ರಾಜ್ಯಶಾಹಿ ಫ್ಯಾಸಿಸಂ ನಮ್ಮ ತಲೆ ಮೇಲೆ ಎರಗ್ತಾ ಇರುವ ಈ ಸಂದರ್ಭದಲ್ಲಿ ನಮಗೆ ಅನ್ನ ಮತ್ತು ಪ್ರೇಮ ಇವೆರಡನ್ನೂ ನಮ್ಮ ಕೈಯಲ್ಲಿ ಎತ್ಕೊಂಡು ನಾವು ನುಗ್ಗಬೇಕಾಗ್ತದೆ. ಚಳುವಳಿಯನ್ನು ಕಟ್ಟೋದು ಅಂತ ಹೇಳಿದ್ರೆ ಯಾಂತ್ರಿಕವಾದ ಚಟುವಟಿಕೆ ಅಲ್ಲ, ಜನರ ಮಧ್ಯದಲ್ಲಿ ಸೇವೆಯನ್ನು ಮಾಡೋದು ಅಂತ ಹೇಳಿದ್ರೆ NGO ಕರಣ ಅಲ್ಲ, ಅಥವಾ ಮತ್ಯಾವುದು ತಾಂತ್ರಿಕವಾದ ಇದು ಅಲ್ಲ. ಕೆಲಸ ಮಾಡೋದು, ಸೇವೆ ಮಾಡೋದು ಅಂತ ಹೇಳಿದ್ರೆ ನಾವು ಅಗಾಧವಾಗಿ ಪ್ರೇಮವನ್ನು ಮಾಡಲಿಕ್ಕೆ ಬೇಕಾದ ಶಕ್ತಿಯನ್ನು ನಮ್ಮೊಳಗೆ ತಗೊಳ್ತಾ, ಬಹಳ ಕಷ್ಟ ಪ್ರೇಮ ಮಾಡೋದು, ನಂಗೆ ಗೊತ್ತಿಲ್ಲ, ಇದು ಹೇಳೋದು ಬಹಳ ಸುಲಭ. ಪ್ರೇಮ ಮಾಡೋದು ಅಂದರೆ, ಪ್ರೀತಿಸೋದು ಅಂದರೆ ಬಹಳ ಕಷ್ಟ, ಸಕಲ ಜೀವರಿಗೆ ಪ್ರೀತಿಸೋದು ಅಂದರೆ ಅದು ಇನ್ನೂ ಕಷ್ಟ. ಅದರಿಂದ ಬಿಡುಗಡೆ ಆಗಲಾರ್ದಕ್ಕಾಗಿನೇ ಎಷ್ಟೋ ಸರ್ತಿ ಚಳುವಳಿಗಳು ಹಿಂದೆ ಸರಿದಿದ್ದಾವೆ. ಆ ಪ್ರೇಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ, ಎಲ್ಲರನ್ನು ಒಪ್ಕೊಳ್ಳಿಕ್ಕೆ ಬೇಕಾದಂಥ ಶಕ್ತಿ ಸಾಮರ್ಥ್ಯವನ್ನು ಇಲ್ಲದಕ್ಕಾಗಿ ಅನೇಕ ಕಷ್ಟಗಳು ಎದುರಿಸಿದ್ದಿದೆ. ಆದರೆ ಪ್ರಶ್ನೆ ಏನು ಅಂದರೆ, ಅನ್ನ ಮತ್ತು ಪ್ರೇಮ ಇವೆರಡರ ಹಸಿವನ್ನು ನೀಗಿಸಲಿಕ್ಕೆ ಬೇಕಾದ ರೀತಿಯಲ್ಲಿ ನಮ್ಮ ಸಮಸ್ತ ಸಂಘ ಸಂಸ್ಥೆಗಳು ಕೆಲಸ ಮಾಡಬೇಕು. ವಿಶೇಷವಾಗಿ ಇಲ್ಲಿ ಬಂದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, ದಯವಿಟ್ಟು ಫೇಸ್ಬುಕ್ ಮೂಲಕ ಮೀಡಿಯಾಗಳ ಮೂಲಕ ಏನು ಒಡೆದು ಹಾಕುವಂಥ ಇದನ್ನು ಕಟ್ಕೊಡ್ತಿದ್ದಾರೆ, ತಿಳುವಳಿಕೆ ಕಟ್ಕೊಡ್ತಿದ್ದಾರಲ್ಲ, ಅದನ್ನು ನಂಬಬಾರದು. ನಮ್ಮ ತಿಳುವಳಿಕೆ ಏನು ಅಂದರೆ ಕೂಡಿ ಬದುಕುವ ತಿಳುವಳಿಕೆ. ಮದರ್ ತೆರೇಸಾ ಯಾವ ರೀತಿಯಲ್ಲಿ ಎಲ್ಲರನ್ನ ಅಪ್ಪಿಕೊಂಡ್ರಲ್ಲ, ಅಪ್ಪಿಕೊಳ್ಳುವ ಪರಂಪರೆ ಅದು ನಮ್ಮ ಪರಂಪರೆ. ಎಲ್ಲವನ್ನ ಅಪ್ಪಿಕೊಳ್ಳುವ ಪರಂಪರೆಯ ಒಂದು ಕೂಡು ಸಂಸ್ಕೃತಿಯನ್ನು ನಮ್ಮ ಮುಂದಿನ ಜನಾಂಗ ಬೆಳೆಸಬೇಕಾಗ್ತದೆ, ಕಟ್ಟಿಕೊಂಡು ಹೋಗಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ ಬಂಧುಗಳೇ. ಹಾಗಾಗಿ ನನ್ನ ಕೊನೆಯ ಮಾತಲ್ಲಿ ಇಷ್ಟೇ ಇದೆ, ಮದರ್ ತೆರೇಸಾ ನಮ್ಮೆಲ್ಲರ ಒಳಗೆ ಸಕಲ ಜೀವರನ್ನ ಜೀವರಿಗೆ ಲೇಸು ಬಯಸುವಂಥ ಸರ್ವ ಸಮಾನತೆಯನ್ನು ತರಲಿಕ್ಕೆ ಬೇಕಾದಂಥ ಒಂದು ಶಕ್ತಿಯಾಗಿ ನಮ್ಮೊಳಗೆ ಬೆಳಕಾಗಲಿ. ಆ ದಿಕ್ಕಿನಲ್ಲಿ ಅನಾಲೈಸಿಸ್ ಮಾಡ್ತಾ ಮಾಡ್ತಾ ನಾವು ಮುಂದಕ್ಕೆ ಹೋಗೋಣ. ಖಂಡಿತ ಒಂದು ಮಾತು ಮದರ್ ತೆರೇಸಾ ಬಗ್ಗೆ ಇತ್ತು ಅವತ್ತು, ಏನಂದರೆ ಡಿವೋರ್ಸ್ ಬಗ್ಗೆ, ವಿಧವಾ ವಿಚ್ಛೇದದ ಬಗ್ಗೆ ಮತ್ತು ಗರ್ಭಪಾತದ ಬಗ್ಗೆ ಅವರ ನಂಬಿಕೆ ಅವತ್ತು ಪ್ರಶ್ನಿಸಿದರು. ನಾವು ಯಾವತ್ತೂ ವೈಟ್ ಆ್ಯಂಡ್ ಬ್ಲ್ಯಾಕ್ ಆಗಿ ನೋಡ್ಲಿಕ್ಕಾಗಲ್ಲ. ಖಂಡಿತ ಅವರು ಆ ತಿಳುವಳಿಕೆ ಅವತ್ತಿತ್ತು, ಅದು ವಿವಾದದ ತಿಳುವಳಿಕೆ ಆಗಿತ್ತು. ನಾವು ಅದನ್ನು ಆ್ಯಸ್ ಇಟ್ ಈಸ್ ಆಗಿ ತಗೋಬೇಕಾಗಿಲ್ಲ. ಇವತ್ತು ಬಹಳ ಬದಲಾವಣೆಗೆ ನಾವು ಒಡ್ಡಿಕೊಂಡಿರೋದ್ರಿಂದ ಮದರ್ ತೆರೇಸಾರ ಪ್ರೇಮ ಮತ್ತು ಅನ್ನದ ಪ್ರಶ್ನೆಯನ್ನೇ ನಾವು ಪ್ರಧಾನವಾಗಿ ತಗೊಂಡು ಲೋಕಾಂತದತ್ತ ಮುಖ ಮಾಡಬೇಕು. ಏಕಾಂತಕ್ಕೆ ಸಿಲುಕಿಕೊಂಡು ಒದ್ದಾಡುವ ಈ ಪ್ರತಿಗಾಮಿ ನಿಲುವನ್ನು ಹಿಮ್ಮೆಟ್ಟಿಸಬೇಕು, ಕೋಮುವಾದಿ ದಾಳಿಯನ್ನು ಹಿಮ್ಮೆಟ್ಟಿಸಬೇಕು. ವಿಶೇಷವಾಗಿ ಕರಾವಳಿ ಪ್ರದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಐಕ್ಯತೆಯನ್ನು ಕಟ್ಕೊಳ್ಳಿಕ್ಕೆ ಮದರ್ ತೆರೇಸಾ ಒಂದು ದೊಡ್ಡ ಶಕ್ತಿ ಆಗಬೇಕು ಅನ್ನೋ ಮಾತನ್ನು ಹೇಳಿ ನನಗೆ ಈ ವಿಷಯದ ಮೇಲೆ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂಘಟಕರಿಗೆ ವಿಶೇಷವಾಗಿ ನಾನು ವಂದಿಸ್ತೀನಿ. ಈ ಚಟುವಟಿಕೆಗಳು ಮುಂದುವರಿಬೇಕು ಅಂತ ಆಶಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.
2: ಧನ್ಯವಾದಗಳು ಶ್ರೀಮತಿ ಕೆ ನೀಲಾ ಮೇಡಮ್ ಇವರಿಗೆ.
1: ರೇಡಿಯೋ ಸಾರಂಗ್ 107.8 FM.
2: ಮುಂದಿನ ಪ್ರತಿಕ್ರಿಯೆಗಾಗಿ ಡಾಕ್ಟರ್ ಎನ್ ಇಸ್ಮಾಯಿಲ್, ಪ್ರಾಂಶುಪಾಲರು, ಬದರಿಯಾ ಕಾಲೇಜ್, ಮಂಗಳೂರು.
3: ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯ ಆಶ್ರಯದಲ್ಲಿ ನಡೆಯುವಂತಹ ಈ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿರತಕ್ಕಂತಹ ಎಲ್ಲ ಮದರ್ ತೆರೇಸಾ ಮೌಲ್ಯಗಳಿಗೆ ಓಗೊಡುವ ಮನಸ್ಸುಗಳಿಗೆ ದೊಡ್ಡ ಸಲಿಟೊಡೆಯುತ್ತ ಒಂದೆರಡು ಮಾತುಗಳು. ಬಿಳಿಮಲೆ ಅವರು ನನಗೆ ಒಂದು ಮಾತು ಹೇಳ್ತಾ ಇದ್ರು. ನಾನು ಪಿ ಎಚ್ ಡಿ ಓದಿ ನನ್ನ ಪಿ ಎಚ್ ಡಿ ಅವಾರ್ಡ್ ಆದಾಗ ಅವರು ನನ್ನ ಪಿ ಎಚ್ ಡಿ ಗುರುಗಳು. ಒಮ್ಮೆ ನಮ್ಮ ಕಾಲೇಜಿಗೆ ಅವ್ರು ಬಂದಿದ್ದರು, ಅವ್ರು ನೆನಪಿದೆಯೋ ನನಗೆ ಗೊತ್ತಿಲ್ಲ. ಆಗ ತುಂಬ ಗಟ್ಟಿಯಿದ್ರು, ಹುಷಾರಿದ್ದರು. ಒಮ್ಮೆ ಬಂದಿದ್ದರು, ಆಗ ಹೇಳಿದರು, ಇಸ್ಮಾಯಿಲ್ ಬದರಿಯಾ ಕಾಲೇಜಿನ ಪ್ರಿನ್ಸಿಪಾಲ್, ನೀನು ಸೆಕ್ಯುಲರ್ ಅಂತ, ಓ ಇಲ್ಲಿ ಒಂದು ಟವರ್ ಕ್ಲಾಕ್ ಅಂತ ಎತ್ತರದಲ್ಲಿ ಇತ್ತು ನಮ್ಮ ಸರ್ಕಲ್ನಲ್ಲಿ, ಅದರ ಮೇಲೆ ಹತ್ತಿ ಇಸ್ಮಾಯಿಲ್, ನನ್ನ ಹೆಸರು ಇಸ್ಮಾಯಿಲ್, ನಾನು ತುಂಬ ಸೆಕ್ಯುಲರ್ ಅಂತ ನಿನ್ನ ಎಷ್ಟು ಬೊಬ್ಬೆ ಹಿಡಿದ್ರೂ ಕೂಡ ಮಂಗಳೂರಿನ ಜನ ನಿನ್ನನ್ನು ಸೆಕ್ಯುಲರ್ ಅಂತ ಒಪ್ಪಲಿಕ್ಕಿಲ್ಲ. ಸರಿಗೆ ನೆನಪಿರಲಿಕ್ಕಿಲ್ಲ ಇದೆ. ಇದು ಯಾಕೆ ಈ ಮಾತನ್ನು ನಾನು ಉಲ್ಲೇಖಿಸಬೇಕು ಅಂದರೆ, ನಾನು ಮಾತಾಡ್ತಾ ಇದ್ದ ಹಾಗೇನೆ ನನ್ನ ಮೇಲೆ ಅನುಮಾನಗಳು, ನನ್ನ ಮೇಲೆ ಅವಮಾನಗಳು ಎಲ್ಲವೂ ಕೂಡ ಕೂಡಿಕೊಂಡು ನನ್ನ ವ್ಯಕ್ತಿತ್ವವನ್ನು ಅಥವಾ ನನ್ನ ಒಟ್ಟು ವ್ಯವಸ್ಥೆಯನ್ನು ಅಪಾರ್ಥ ಮಾಡುವ ಜನಮನಸ್ಸುಗಳು ನಮ್ಮ ಮುಂದೆ ಸಾಕಷ್ಟು ಇದ್ದಾವೆ. ಅದು ಮಂಗಳೂರಿನ ಕರಾವಳಿಯ ಅಂತ ನನಗೆ ಬಿಳಿಮಲೆ ಅವರು ಮಾತಾಡ್ತಾ ಶಿಕ್ಷಣದ ಬಗ್ಗೆ, ಮಾನವಿಕ ಸಬ್ಜೆಕ್ಟ್ ವಿಷಯಗಳ ಬಗ್ಗೆ ಮಾತಾಡಿದರು. ಇವತ್ತು ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇವೆಲ್ಲವೂ ತನ್ನ ಮೌಲ್ಯವನ್ನು ಕಳ್ಕೊಂಡಿಲ್ಲ ಸರ್. ಆ ಮೌಲ್ಯವನ್ನು ಕಳ್ಕೊಳ್ಳುವ ಹಾಗೆ ನಮ್ಮ ಕಾರ್ಪೊರೇಟ್ ಸಂಸ್ಥೆಗಳು ಮಾಡಿವೆ. ಇವತ್ತು ಕಾಲೇಜು, ನಾನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಆಸುಪಾಸಿನಲ್ಲಿದ್ದ ಒಬ್ಬ ವ್ಯಕ್ತಿಯಾಗಿ ನಾನು ನೋಡ್ತಾ ಇದ್ದೇನೆ. ವಿಶ್ವವಿದ್ಯಾನಿಲಯಗಳಲ್ಲಿ, ಎಕಾಡೆಮಿಕ್ ಕೌನ್ಸಿಲ್ಗಳಲ್ಲಿ ಮಾನವಿಕ ವಿಜ್ಞಾನಗಳ ಸಂಯೋಜನೆಗಳಿಗೆ ಬಂದಾಗ ಅವುಗಳು ದೂರ ಹೋಗಿ ಇವತ್ತು ಹೋಟೆಲ್ ಬಿಸ್ನೆಸ್ ಶುರು ಮಾಡ್ತೀರಾ, ಹೋಟೆಲ್ ಮ್ಯಾನೇಜ್ಮೆಂಟು, ಇವತ್ತು ಎಮ್ ಬಿ ಎ ಶುರು ಮಾಡ್ತೀರಾ, ಎಮ್ ಬಿ ಎಗೆ ಬೇಕಾದ್ದು. ಅದೇ ರೀತಿ ವಿಜ್ಞಾನದ ಕೆಲವು ಸಬ್ಜೆಕ್ಟ್ಗಳು ಕೂಡ ಇವತ್ತು ಮೌಲ್ಯವನ್ನು ಕಳ್ಕೊಂಡಿವೆ. ವಿಜ್ಞಾನವು ಕೂಡ ಬಿ ಎಸ್ ಸಿ ಬಿ ಎಡ್ ಮಾಡುವವರೆಲ್ಲ ಬಿ ಎಸ್ ಸಿ ಮಾಡಲಿಕ್ಕೆ ನಮ್ಮ ದೊಡ್ಡ ದೊಡ್ಡ ಕಾಲೇಜುಗಳಿಗೆ ಬರುವುದಿಲ್ಲ. ಮತ್ತು ಕಾಮರ್ಸ್ ಲೋಕ ಸ್ವಲ್ಪ ಗಟ್ಟಿಯಾಗಿದೆ. ಅದರಲ್ಲಿ ಕಾಮರ್ಸ್ ಅಂದರೆ ಅಕೌಂಟೆನ್ಸಿ ಅಂದರೆ ಏನಾದರೂ ಸ್ವಲ್ಪ ವ್ಯಾಪಾರ ಮಾಡಿ ಆದರೂ ಬದುಕಬಹುದು ಎನ್ನುವಂಥ ಒಂದು ಧೈರ್ಯ ಬಂದುಬಿಟ್ಟಿದೆ ನಮ್ಮ ಮಂಗಳೂರಿನ ಜನರಿಗೆ. ಇದು ಮಂಗಳೂರು ನಗರದಂಥ ಭಾಳಷ್ಟು ನಗರ, ಇಂಡಿಯಾದ ಭಾಳಷ್ಟು ನಗರಗಳಲ್ಲಿ ಕೂಡ ಇದೇ ರೀತಿ ನಡೆಯುತ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಒಂದೆರಡು ಚಿಕ್ಕ ಪುಟ್ಟ ನೋವುಗಳನ್ನು ಅಥವಾ ಅನುಭವಗಳನ್ನು ಹಂಚಿಕೊಳ್ಬೇಕು. ನಾನು ಸರ್ ತಮ್ಮ ಭಾಷಣದ ಬಗ್ಗೆ ಆಗಲಿ, ಮೇಡಮ್ ನಿಮ್ಮ ಭಾಷಣದ ಬಗ್ಗೆ ಆಗಲಿ ಅಲ್ಲ, ನಾನು ಬೇಕಿದ್ರೆ ಮತ್ತೆ ನಿಮ್ಮೊಟ್ಟಿಗೆ ಆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಂಗಳೂರಿನಂಥ ನಗರ 1992 ಅರ್ಧ ಬಾಬರಿ ಉರುಳಿದ ಸಮಯ, ಇಡೀ ಬಾಬರಿ ಉರುಳಿದ ಸಂದರ್ಭ 92. ಅಂದಿನಿಂದ, ಅದಕ್ಕಿಂತ ಮೊದಲೂ ಕೂಡ ಕೋಮುವಾದ ಇತ್ತು, ಅಂದಿನಿಂದ ಜೋರಾದ ಕೋಮುವಾದ ಬಂತು ಎನ್ನುವ ಒಂದು ಚರಿತ್ರೆಯ ವಿಚಾರ ಇದೆ. ಗಾಂಧೀಜಿಯವರನ್ನು ಕೊಂದವರಿಗೆ ನಾವು ದೇವಸ್ಥಾನ ಕಟ್ಟಿ ಇವತ್ತು ಆರಾಧನೆ ಮಾಡ್ತಾ ಇರುವುದು ಕೂಡ ಇವತ್ತಿನ ಸತ್ಯ. ಗಾಂಧೀಜಿಯವರನ್ನು ಕೊಂದದಲ್ಲ, ಅವರು ಕೊಂದದಲ್ಲ, ಇನ್ನು ಬೇರೆ ಯಾರೋ ನಾಲ್ಕನೇ ಗುಂಡಿನಲ್ಲಿ ಕೊಂದಿದ್ದಾರೆ ಸತ್ತೋದ್ರು ಅಂತ ಹೇಳುವಂಥ ಮಾತು ಕೂಡ ಇವತ್ತು ಕೇಳಿಕೊಂಡು ನಾವು ಕೇಳಿಕೊಳ್ತಾ ಇದ್ದೇವೆ. ಯಾರನ್ನ ಇದು ಯಾವುದು ಎಲ್ಲ ರೀತಿಯಲ್ಲಿ ಒಂದು ಮನುಷ್ಯ ಪ್ರೀತಿಗೆ ಕೊಡಲಿ ಇಟ್ಟು ಬೀಳುವಂಥ ಆರಂಭ ಮತ್ತು ಕೊನೆ. ಆರಂಭ ಯಾವತ್ತು ಆಗಿದೆ, ಕೊನೆ ಯಾವತ್ತು ಅಂತ ನಮ್ಗೆ ಗೊತ್ತಿಲ್ಲ. ಮದರ್ ತೆರೆಸಾ ಇದಕ್ಕೆ ಉತ್ತರ ಕೊಡಬಹುದು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವಲ್ಲ, ಅದು ನಮ್ಮ ಒಂದು ಭಾವನಾತ್ಮಕವಾದಂಥ ಆಲೋಚನೆ. ಮಂಗಳೂರಿನ ಜನರನ್ನು ಬಿಳಿಮಲೆಯವರು ಮಂಗಳೂರನ್ನು ಬಿಟ್ಟು ಹೋಗಿ, ಅಂದರೆ ಬಿಟ್ಟು ಹೋಗಿ ಅಂದರೆ ಅವರು ಆಗಾಗ ಬರ್ತಾ ಇದ್ದಾರೆ, ಅದು ಬೇರೆ ವಿಚಾರ. ಇಲ್ಲಿ ಅವರ ಬದುಕನ್ನು ಅರಸಿಕೊಂಡು ಅವರು ಡೆಲ್ಲಿಯಲ್ಲಿ ಸೆಟ್ಲ್ ಆಗಿ ಸುಮಾರು 20 ವರ್ಷಗಳಷ್ಟು ಕಾಲದಲ್ಲಿ ಮಂಗಳೂರಿನಲ್ಲಿ ವಿಚಿತ್ರವಾದ, ಭಯಾನಕವಾದ, ಮನುಷ್ಯರನ್ನು ಮನುಷ್ಯರು ಪ್ರೀತಿಸಲಿಕ್ಕೆ ಸಾಧ್ಯವೇ ಇಲ್ಲದ ಒಂದು ವಾತಾವರಣವನ್ನು ನಮ್ಮ ಬಹುಸಂಖ್ಯಾತರು, ಅವರಿಗೆ ಸರಿಸಾಟಿಯಾಗಿ ಅಲ್ಪಸಂಖ್ಯಾತರು ಕೂಡ ಇವತ್ತು ಸಿದ್ಧಪಡಿಸಿಕೊಂಡು ಬರ್ತಾ ಇರೋದು. ಒಂದು ರೀತಿಯಲ್ಲಿ ಹೋರಾಟ ಅಂದರೆ ಹಿಂಸೆಯ ಹೋರಾಟ, ಅದು ನಾಗರಿಕ ಬದುಕಿಗೆ ಬೇಕಾದ ಸವಲತ್ತಿಗಾಗಿ ನಾವು ಹೋರಾಡ್ತಾ ಇಲ್ಲ, ನಾಗರಿಕ ಜನರನ್ನು ಆ ಜನರ ನಾಗರಿಕರನ್ನು ಕೊಲೆ ಮಾಡಲಿಕ್ಕೆ ಸಿದ್ಧಪಡಿಸಿದಂತಹ ಹೋರಾಟ ಇವತ್ತು ಎರಡು ಸಮುದಾಯಗಳಲ್ಲೂ ಕೂಡ ನಾವು ಕಾಣ್ತಾ ಇದ್ದೇವೆ. ಸ್ವಲ್ಪ ಅವರು ಸಂಖ್ಯೆಯಲ್ಲಿ ಜಾಸ್ತಿ ಇದ್ದಾರೆ, ಸ್ವಲ್ಪ ಅವರೊಟ್ಟಿಗೆ ಅಧಿಕಾರ ಇದೆ, ಇವರ ಸಂಖ್ಯೆಯಲ್ಲಿ ಕಡಿಮೆ ಇದ್ದಾರೆ, ಇವರಲ್ಲಿ ಬಡತನ ಇದೆ. ಈ ಹೋರಾಟ ಎಲ್ಲ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಮದರ್ ತೆರೆಸಾ ಇದಕ್ಕೆ ಉತ್ತರ ಆಗಬಹುದೇ ಎನ್ನುವ ಕಳಕಳಿ ಎನ್ನುವಂಥ ಒಂದು ಥರದ ಕನ್ಸರ್ನ್ ನಮ್ಮಂಥ ಎಷ್ಟೋ ಜೀವಂತ ಮನಸ್ಸುಗಳ ಮಧ್ಯೆ ಇದ್ದಾವೆ. ನನಗೆ ಅನಿಸಿದ್ದು, ಮಂಗಳೂರಿನಲ್ಲಿ ಕಾಲೇಜ್ ತೆರೆಯುವುದು ಸುಲಭ ಸರ್. ನಾನು ಒಂದು ಪದವಿ ಪೂರ್ವ ಕಾಲೇಜಿನಲ್ಲಿ ಸುಮಾರು ಅಬಾಬ ಅಂದರೆ ಒಂದು 500 ಜನ ಮಕ್ಕಳಿರುವಂಥ ಒಂದು ಕಾಲೇಜಿನಲ್ಲಿ PUC ಮಟ್ಟದಲ್ಲಿ ಪಾಠ ಹೇಳುವ ಆಡಳಿತ, ಚಿಕ್ಕ ಪುಟ್ಟ ಆಡಳಿತ ನಡೆಸುವಂಥ ಒಂದು ಕಾಲೇಜಿನ ಮುಖ್ಯಸ್ಥನಾಗಿ ಸುಮಾರು 33 ವರ್ಷದ ನನ್ನ ಶೈಕ್ಷಣಿಕ ಬೋಧನಾ ಅವಧಿಯಲ್ಲಿ ನಾನು ಕಂಡುಕೊಂಡ ಕೆಲವು ಸತ್ಯಗಳನ್ನು ಹೇಳ್ತೇನೆ. ಒಂದು ದಿನ ಒಂದು ಚಿಕ್ಕ ಉದಾಹರಣೆ ನನಗೆ. ಒಂದಿನ ಒಂದು ಬೆಳಗ್ಗೆ ಒಬ್ಬರು ಅಮ್ಮ ಬರ್ತಾರೆ, ಟೀಚರ್ ಅವರು ಬಂದು ಹೇಳ್ತಾರೆ, ಸರ್ ಅವರ ಗಂಡ ತೀರಿಕೊಂಡಿದ್ರು ಅದಕ್ಕಿಂತ ಒಂದು 2-3 ತಿಂಗಳ ಹಿಂದೆ. ಪಾಪ ತುಂಬ ಕಷ್ಟದಿಲ್ಲಾರೆ ಟೀಚರ್, ಮಗಳಿಗೆ ಒಬ್ಬಳು MBAಗೆ ಸೀಟ್ ಬೇಕು ಸರ್, ಇಂಥ ಒಂದು ಕಾಲೇಜಿಗೆ ಹೋದೆ, ಅವ್ರ ಹತ್ರ ಒಂದು ಸೀಟ್ ಕೊಡಿ, ನನ್ನ ಯಜಮಾನರು ತೀರಿಕೊಂಡಿದ್ದಾರೆ, ನನಗೆ ನೀವು ಹೇಳಿದಷ್ಟು ಸಂಬಳ ಇದು ಫೀಸ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬರು ಪ್ರಿನ್ಸಿಪಾಲ್ರ ಹತ್ರ ಹೇಳ್ತಾರೆ. ಆ ಪ್ರಿನ್ಸಿಪಾಲ್ ಈ ಟೀಚರ್ ಅಮ್ಮನಿಗೆ ಏನು ಹೇಳ್ತಾರೆ, ಅವ್ರು ಟೀಚರ್ ಅಂತರೂ ಹೇಳ್ತಾರೆ, ಒಂದು ಶಾಲೆಯಲ್ಲಿ ಟೀಚರ್ ನಾನು, ಪ್ರಾಥಮಿಕ ಶಾಲೆ ಟೀಚರ್. ಆ ಟೀಚರ್ ಅಮ್ಮನ ಹತ್ರ ಪ್ರಿನ್ಸಿಪಾಲ್ ಏನು ಹೇಳ್ತಾರೆ, ನಿಮ್ಮ ಗಂಡ ತೀರಿಕೊಂಡದಕ್ಕೂ ನಮ್ಮ ಕಾಲೇಜಿನಲ್ಲಿ MBA ಕೊಡೋದಕ್ಕೂ ಯಾವುದೇ ಸಂಬಂಧ ಇಲ್ಲ, ಇಷ್ಟು ಫೀಸ್ ಆಗ್ತದೆ ಕಟ್ಟಿ, ಇವತ್ತು ಸಂಜೆ ಒಳಗಡೆ ಅಡ್ಮಿಷನ್ ಆಗಬೇಕು, ನಾಳೆ ಸೀಟ್ ಸಿಗುವುದಿಲ್ಲ ಅಂತ ಹೇಳಿದರು ಸರ್ ಅಂತ ಮೇಡಮ್ ಟೀಚರ್ ನನ್ನ ಹತ್ರ ಹೇಳ್ತಾರೆ. ನನಗೆ ಸೀಟ್ ಬೇಕಿತ್ತಲ್ಲ ಸರ್ ಅಂತ ನಾನು ಹೇಳಿದೆ, ಮೇಡಮ್ ನಿಮಗೆ ಅದೇ ಶಾಲೆ ಕಾಲೇಜಿನಲ್ಲಿ ಸೀಟ್ ಬೇಕಾ MBAಗೆ? ಬೇಡ ಸರ್, ಎಲ್ಲಿಯಾದರೂ ಆಗ್ಬೋದು. ನನ್ನ ಸ್ನೇಹಿತರೊಬ್ಬರು ಒಂದು ಇನ್ಸ್ಟಿಟ್ಯೂಷನ್ನ ಚೇರ್ಮ್ಯಾನ್ ಇದ್ದಾರೆ, ಅವರಿಗೆ ಫೋನ್ ಮಾಡಿ ಕೇಳಿದೆ, ಸರ್ ಹೀಗೀಗೆ ನನ್ನ ಒಬ್ಬರು ಬಹಳ ಆತ್ಮೀಯ ಬಂದು ಅವರಿಗೊಂದು ಸೀಟ್ ಕೊಡಬೇಕು, ಕೊಡೋಣ ಕಳಿಸಿ ಅಂದರು. ಫೀಸ್ ಇಲ್ಲ ಸರ್. ಫೀಸ್ ಯಾರು ಕೇಳಿದರು, ಸೀಟ್ ಕೊಡೋಣ ಅಂದರು. ಈ ಎರಡು ವಿಚಾರಗಳು ಕಾಲೇಜಿಗೆ ಸ್ಟಾರ್ಟ್ ಮಾಡಿ. ಒಂದು ದಿನ ಅತ್ಯಂತ ಕಷ್ಟದಲ್ಲಿ ಕಂಕಣಡಿ ಪಕ್ಕದಲ್ಲಿ ಅತ್ಯಂತ ಕಷ್ಟದಲ್ಲಿ ಒಂದು ಮುಳಿಹುಳ್ಳಿನ ಮನೆ ಇವತ್ತು ಇದೆ ಅಂತಾದರೆ ಕಂಕಣಿಯಲ್ಲಿ ಇತ್ತು, ಇವತ್ತು ಮೊನ್ನೆ ಚೇಂಜ್ ಮಾಡಿದ್ದಾರೆ. ಆ ಮುಳಿಹುಳ್ಳಿನ ಮನೆಯಲ್ಲಿ ಬದುಕುವಂಥ ಒಬ್ಬಳು ತಾಯಿ ಮತ್ತು ಹುಡುಗಿ, ನನ್ನಲ್ಲಿ PUC ಓದಿದ್ದಾಳೆ ಆ ಹುಡುಗಿ, ಅವಳು ಪಕ್ಕದ ಒಂದು ಕಾಲೇಜಿಗೆ BED ಸೀಟ್ ಕೇಳಲಿಕ್ಕೆ ಹೋಗ್ತಾಳೆ, ಡಿಗ್ರಿ ಯೂನಿವರ್ಸಿಟಿ ಕಾಲೇಜಲ್ಲಿ ಡಿಗ್ರಿ ಓದ್ತಾಳೆ, BED ಸೀಟ್ ಕೇಳಲಿಕ್ಕೆ ಹೋಗ್ತಾಳೆ ಸರ್. ಆಗ ಆ ಕಾಲೇಜಿನ ಪ್ರಿನ್ಸಿಪಾಲರು ಮತ್ತು ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಾಲರಿಗೆ ಏನು ಅಧಿಕಾರ ಇರುವುದಿಲ್ಲ, ಮ್ಯಾನೇಜ್ಮೆಂಟೇ ನೋಡುತ್ತೆ, ಆರ್ಥಿಕ ವಿಚಾರದಲ್ಲಿ ಮ್ಯಾನೇಜ್ಮೆಂಟೇ ನೋಡುತ್ತೆ. ಅವರು ಹೇಳ್ತಾರೆ, 35,000 ರೂಪಾಯಿ ಫೀಸು ಒಂದು ಕಂತಿನಲ್ಲಿ ಒಮ್ಮೆಗೆ ಕೊಡಬೇಕು, ಈಗ ತುಂಬ ಜಾಸ್ತಿ ಆಗಿದೆ ಫೀಸು. ಆ ದಿನಗಳಲ್ಲಿ ಇಲ್ಲ ಮೇಡಮ್ ನನ್ನಲ್ಲಿ ಹೀಗೆ ಕಷ್ಟ ಅಂತ, ಹೋಗಿಯಪ್ಪ ನೀವು ಬೇರೆ ಎಲ್ಲಿಯಾದರೂ ಕೇಳಿ, ನಮ್ಮಲ್ಲಿ ಆದರೆ 35,000 ರೂಪಾಯಿ ಸಿಗಿ ಅಂತ BED ಓದಿಸುವ ಆ ಕಾಲೇಜಿನ ಅಧ್ಯಕ್ಷರು ಅಧ್ಯಕ್ಷಣಿಯೋ ಯಾರೋ ಹೇಳ್ತಾರೆ. ಅವರಿಗೆ ಒಂದು BED ಅದೇ ಕಾಲೇಜಿನಲ್ಲಿ ಬೇಕು ಸೀಟು, ಯಾಕೆಂದರೆ ಅದೇ ಕಾಲೇಜು ಒಳ್ಳೆಯದು ಅಂತ, ಒಳ್ಳೆಯ ಕಾಲೇಜ್ ಅದು. ಅದಕ್ಕೆ ನನಗೇನು ಮಾಡಲಿಕ್ಕಾಗಲಿಲ್ಲ, ಬೇರೆ ಕಾಲೇಜಿನಲ್ಲಿ ಮಾಡಿಕೊಡ್ತೇನೆ, ಅಲ್ಲಿ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಅಲ್ಲ ಮತ್ತೆ ಕೊನೆಗೆ ಯಾವ ಕಾಲೇಜಾದರೂ ಆಗ್ಬೋದು. ಮತ್ತೆ ಯಾವುದೋ ಕಾಲೇಜಿನಲ್ಲಿ ಕಾಡಿ ಬೇಡಿ ನಾವು ಸ್ವಲ್ಪ ಏನೋ ವ್ಯವಸ್ಥೆ ಮಾಡಿಕೊಂಡು ಕಳಿಸಿದ್ವಿ. ಇಸ್ಲಾಮಿನ ಗುತ್ತಿಗೆ ಇಟ್ಕೊಂಡಿರತಕ್ಕಂಥ ಕೆಲವು ವ್ಯಾಪಾರಿಗಳು ನಮ್ಮಲ್ಲಿದ್ದಾರೆ, ಎಲ್ರಿಗೂ ಗೊತ್ತಿದೆ. ಅದು ಅವರ ಅಂಗಡಿಯ ಹೋಟೆಲಿನ ಫುಟ್ವೇರ್ ಅಂಗಡಿಯ ಮೇಲೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೋಟುಗಳನ್ನು ಹಾಕಿ, ಸಾಮಾಜಿಕ ನ್ಯಾಯದ ಕೋಟುಗಳನ್ನು ಹಾಕಿ ಚಪ್ಪಲಿ ವ್ಯಾಪಾರಕ್ಕೆ ಕೂತುಕೊಳ್ತಾರೆ. 300-400 ರೂಪಾಯಿ ಅದರ ಮುಖಬೆಲೆ ಆದರೆ 3,000-4,000 ರೂಪಾಯಿ ಹಾಕ್ಕೊಂಡು ಮಾರಾಟ ಮಾಡ್ತಾರೆ. ನಾನು ಇದನ್ನು ಯಾವುದೇ ರೀತಿಯಲ್ಲಿ ಬಂಡವಾಳಶಾಹಿ ವ್ಯವಸ್ಥೆಯ ವಿರುದ್ಧ ಮಾತಾಡಿದ್ದೇನೆ ಅಂತ ಮಾತ್ರ ಅಲ್ಲ, ಮಾತಾಡಿದ್ದೇನೆ, ಮಾತಾಡಲೇಬೇಕು. ನಾವು ಧ್ವನಿ ಎತ್ತಬೇಕು. ಬಿಳಿಮಲೆ ಅವರು ಕೇಳಿದರು, ದುಡಿಯುವ ಜನರಿಗೆ ಬಲ ಸಿಗುವುದು ಯಾವಾಗ? ನಾವು ಒಟ್ಟುಗೂಡದಿದ್ದರೆ ಅದು ಎಂಕ ಬಡಿತನ ಕೆಲಸ ಯಾರೋ ಮಲ್ಪಿರೇನ ಅಂತ ಹೇಳಿದರೆ ಮತ್ತೆ ಯಾರು ಅದನ್ನು ಮಾತೆತ್ತುತ್ತಾರೆ? ನನಗೆ ಅನಿಸೋದು, ನಮ್ಮ ಇಷ್ಟು ಜನ ವಿದ್ಯಾರ್ಥಿಗಳು ನಮ್ಮೊಟ್ಟಿಗಿದ್ದಾರೆ ಇವತ್ತು, ಅವರ ಮುಂದಿನ ಓದುಗಳಿಗೆ ಉನ್ನತ ಶಿಕ್ಷಣಕ್ಕೂ ಇನ್ನೊಂದು ಶಿಕ್ಷಣಕ್ಕೆ ಹೋಗಬೇಕು. ಆ ಸಂದರ್ಭದಲ್ಲಿ ಅವರಿಗೆ ಇದೆಲ್ಲವೂ ಕೂಡ ಸಮಸ್ಯೆಗಳು ಬರ್ತವೆ. 1 ರೂಪಾಯಿಗೆ 1 ಕೆಜಿ ಅಕ್ಕಿ ಅಥವಾ ಫ್ರೀ ಅಕ್ಕಿ ಕೊಡುವಂತಹ ಕುಟುಂಬದಿಂದ ಬರುವಂತಹ ಪಡೆದು ಮಕ್ಕಳನ್ನು ಓದಿಸುವ ಕುಟುಂಬದಿಂದ ಬರುವಂತಹ ಮಕ್ಕಳಿಗೆ ಅವರಿಗೆ ಯಾವ ಶಿಕ್ಷಣ ಯಾವ ಕಾಲೇಜಿನ ಸಿಗಬೇಕು? ಇವತ್ತು ಸರ್ಕಾರ ಸಾಕಷ್ಟು ಖಾಸಗಿ ಕಾಲೇಜುಗಳನ್ನು ತೆರೆಯಿರಿ, ಮಕ್ಕಳಿಂದ ಫೀಸ್ ತಗೊಳ್ಳಿ, ಉಪನ್ಯಾಸಕರಿಗೆ ಅಧ್ಯಾಪಕರಿಗೆ ಸಂಬಳ ಕೊಡಿ ಅಂತ ಒಂದು ರೇಷಿಯೋವನ್ನು ಹಾಕಿ, 1% ಸಂಬಳಕ್ಕೆ ಬಳಸ್ಬೋದು ಅಂತ. 1 ಲಕ್ಷ ರೂಪಾಯಿ ಫೀಸ್ ತಗೊಳ್ಳೋದಾದರೆ 35,000 ರೂಪಾಯಿನ ಸಂಬಳಕ್ಕೆ ಬಳಸಿ, 65,000 ರೂಪಾಯಿಯನ್ನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಬಳಸಿ. ಸಾಲದ 65,000 ರೂಪಾಯಿ ಒಂದು ಸಿಟಿ ಯಾವುದು? ಅದು MBBSನ ಬಗ್ಗೆ. MBBSಗೆ 1 ಕೋಟಿಯ ಹತ್ತಿರ ಇವತ್ತು ನಾವು ಫೀಸ್ ತಗೊಂಡು MBBSಗೆ ಸೇರಿಸ್ತಾ ಇರ್ತೇವೆ. ನಮ್ಮ ಮಕ್ಕಳು ಈ 1 ರೂಪಾಯಿ ಅಕ್ಕಿ ಅಥವಾ ಫ್ರೀ ಅಕ್ಕಿ ಪಡೆದಿರೋ ಮನೆಯಿಂದ ಬರುವಂಥ ಮಕ್ಕಳಿಗೆ ಯಾವ ಶಾಲೆ ಯಾವ ಕಾಲೇಜು ಯಾವುದು ಬೇಕು? ಸರ್ಕಾರದ ಆಪ್ ಸರ್ಕಾರದ ವಕ್ತಾರ ಅಲ್ಲ ಎನ್ನುವ ರೀತಿಯಲ್ಲೇ ನನ್ನ ಗುರುಗಳು ಮಾತಾಡಿ ಹೇಳಿದರು, ಅಲ್ಲಿ ಎಲ್ಲ ಫ್ರೀ ಶಿಕ್ಷಣ ಸಿಗುತ್ತೆ ಅಂತ. ನಮಗೆ ಡೆಲ್ಲಿ ಕಳಿಸ್ಲಿಕ್ಕೆ ಆಗುತ್ತಾ ಸರ್? ಅದು ಎಷ್ಟು ದಿವಸ ಕಳಿಸ್ಬೋದು? ಆ ರೀತಿಯಲ್ಲಿ ನಮ್ಮ ಶಿಕ್ಷಣದಲ್ಲಿಯೂ ಕೂಡ ಬಹಳಷ್ಟು ಮೂಲಭೂತವಾದಿ ಚಿಂತನೆಗಳು ಮತ್ತು ಅತ್ಯಂತ ಬಂಡವಾಳಶಾಹಿ ಚಿಂತನೆಗಳು ಆ ಶಿಕ್ಷಣ ಲೋಕದಲ್ಲಿ ಕೂಡ ನಡೆಯುತ್ತೆ. ಮಂಗಳೂರು ಅತ್ಯಂತ ಶ್ರೇಷ್ಠವಾದ ಶೈಕ್ಷಣಿಕ ಆಯಾಮವನ್ನು ಕೊಡ್ತಿರುವಂತಹ ಒಂದು ಜಾಗ ಇದು, ಪ್ರದೇಶ. ನಿನ್ನೆ ಮನೆಯವರೆಗೆ ಮಳೆ ಬರ್ತಾ ಇತ್ತು, ಇವತ್ತು ನಮಗೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಷ್ಟು ನಮ್ಮಲ್ಲಿ ಬಿಸಿಲಿನ ಶಾಖ ಇದೆ. ಇದು ಯಾತಕ್ಕೆ ಹೀಗೆ ಆಗ್ತಾ ಇದೆ ಅಂದರೆ, ನಮ್ಮ ಎಲ್ಲ ಪ್ರತಿಯೊಂದು ವಿಚಾರಕ್ಕೂ 1-10 ರೂಪಾಯಿ ಕೊಟ್ಟು ಚಹಾ ಕುಡಿಯುವಂಥ ಸ್ಥಿತಿ ಇವತ್ತು ಮಂಗಳೂರಿನಲ್ಲಿ ಇಲ್ಲ. ಬಿಲ್ಲಿನ ಕೊನೆಯಲ್ಲಿ GST ಅಂತ ಹೇಳಿಕೊಂಡು ಮತ್ತೊಂದು CST ಅಂತ ಹೇಳಿಕೊಂಡು 9% ಅಂತ ಹಾಕ್ಕೊಂಡು ಕೊಡ್ತಾರೆ. 1 ಗ್ಲಾಸ್ ಚಹಾ ಕುಡಿಬೇಕಾದ್ರೆ ಇವತ್ತು 130-150 ರೂಪಾಯಿವರೆಗೆ ನಾವು ಮಂಗಳೂರಿನಲ್ಲಿ ಕೊಟ್ಟು ಕುಡಿಬೇಕು. ಡೆಲ್ಲಿಯಲ್ಲಿ ಅಷ್ಟು ಇಲ್ಲ ಅಂತ ನಾನು ಕೇಳಿದ್ದೇನೆ. ಸೊ ಇದು ನಮ್ಮ ವಿಚಾರ. ಈ ಸಂದರ್ಭದಲ್ಲಿ ನನಗೆ ಮದರ್ ತೆರೆಸಾ ನನಗೆ ಮುಖ್ಯ ಆಗೋದು, ಅಥವಾ ನನ್ನಂಥ ಮನಸ್ಸುಗಳಿಗೆ ಮುಖ್ಯ ಆಗೋದು, ಅಥವಾ ನನ್ನ ಮುಂದಿನ ತಲೆಮಾರಿನ ನನ್ನ ವಿದ್ಯಾರ್ಥಿಗಳಿಗೆ ಮುಖ್ಯ ಆಗಬೇಕಾದ್ದು ಹೇಗೆ ಅಂದರೆ, ಆ ಬ್ರೆಡ್ ಬೇಕು ಎನ್ನುವಂತಹ ಬೇಡಿಕೆ ಬೇಡಪ್ಪ, ಪ್ರೀತಿ ಬೇಕು ಅಂತ ಹೇಳುವ ಬೇಡಿಕೆ ಬೇಕು ನಮ್ಮಲ್ಲಿ. ಅದು ಮನುಷ್ಯ ಪ್ರೀತಿಯನ್ನು ಕೊಡುವಂತಹ ಒಂದು ವೇದಿಕೆ ನಮಗೆ ಬೇಕು. ಇದು ದೊಡ್ಡ ಮರ ಆಗಿ ಮಂಗಳೂರಿಗೆ ನೆರಳನ್ನು ಕೊಡುವ, ಸಾಮಾನ್ಯ ಜನರಿಗೂ ಕೂಡ ಅತ್ಯಂತ ಶ್ರೇಷ್ಠವಾದ ಉತ್ತಮವಾದಂಥ ಶಿಕ್ಷಣ ಮತ್ತು ಉತ್ತಮವಾದಂಥ ಆರೋಗ್ಯ ಕೊಡಲಿಕ್ಕೆ. ನಮ್ಮ ವೈದ್ಯರು ಇವತ್ತು ಸ್ಟ್ರೈಕಿಗೆ ಇಳಿದಿದ್ದಾರೆ, ನಮ್ಮ ಶಿಕ್ಷಕರು ಸ್ಟ್ರೈಕ್ ಮಾಡ್ತಾನೆ ಇರ್ತಾರೆ, ಅವರ ಅಸ್ತಿತ್ವದ ಪ್ರಶ್ನೆ. ಇನ್ನೊಂದು, ನಾವು ಡಾಕ್ಟರನ್ನು ಕೇಳಿಕೊಂಡು ಹೋಗುವಾಗ ಕನ್ಸಲ್ಟಿಂಗ್ ಫೀಸ್ 1,000 ರೂಪಾಯಿವರೆಗೆ ಮಂಗಳೂರಿನಲ್ಲಿ ಬಂದಿದೆ. 1,000 ರೂಪಾಯಿ ಮೇಡಮ್, ತಮಗೆ ಗೊತ್ತಿದೆ ಗೊತ್ತಿಲ್ಲ ನನಗೆ, 1,000 ರೂಪಾಯಿವರೆಗೆ ಒಬ್ಬರು ಡಾಕ್ಟರ್ ಅವರು ಲೀಡಿಂಗ್ ಅಲ್ಲಿಗೆ ಹೋಗ್ತಾರೆ ನಮ್ಮ ಜನ. ಯಾಕೆಂದರೆ 1,000 ರೂಪಾಯಿ ತಗೊಳ್ಳೋರು ತುಂಬ ಶ್ರೇಷ್ಠ ಡಾಕ್ಟರ್ ಇರ್ಬೋದು ಅಂತ, 50 ರೂಪಾಯಿ ತಗೊಳ್ಳೋ ಅಲ್ಲಿಗೆ ಹೋಗೋದಿಲ್ಲ. ನಮ್ಮಲ್ಲಿ ಆ ಥರದ ಎಲ್ಲ ರೀತಿಯ ಬೌದ್ಧಿಕವಾದಂಥ ಶೋಕಿ ನಮ್ಮ ಮಂಗಳೂರಿನ ಜನರಲ್ಲಿ ತುಂಬಿ ಹೋಗಿದೆ. ನನ್ನ ಅಂತಹ ಆಲೋಚನೆಗಳಿಗೆ ನಾನು ನನ್ನ ಒಂದು ಕನ್ಸರ್ನ್ ಇರೋದು ಏನು ಅಂದರೆ, ಕೇವಲ ರೋಗಿಯನ್ನು ಪ್ರೀತಿಯಿಂದ ಅತ್ಯಂತ ಸೌಜನ್ಯದಿಂದ ಸಮನ್ವಯ ರೀತಿಯಲ್ಲಿ ನೋಡುವಂಥ ಎಷ್ಟೋ ಜನ ನಮ್ಮ ಸಿಸ್ಟರ್ಸ್ ನಮ್ಮೊಟ್ಟಿಗಿದ್ದಾರೆ, ಹೆಮ್ಮೆ ಪಡಬೇಕು. ನಾವು ಅತ್ಯಂತ ಪ್ರೀತಿಯಿಂದ ನಮ್ಮೊಟ್ಟಿಗೆ ಸೇರಿಕೊಳ್ಳೋರು ಇದ್ದಾರೆ. ಮತ್ತು ಯಾವ ಕಾಲಕ್ಕೂ ಕೂಡ ಕಾಲಾನುಕಾಲಘಟ್ಟದಲ್ಲಿ ಎಷ್ಟೋ ಕಾಲಗಳು ಬಂದರೂ ಕೂಡ ಮರೆಯಲಾಗದ ರೀತಿಯಲ್ಲಿ ನಮ್ಮನ್ನು ಪ್ರೀತಿಸುವಂತಹ ಜನಸಾಮಾನ್ಯರು ಕೂಡ ನಮ್ಮಲ್ಲಿದ್ದಾರೆ. ಸುಳ್ಯದ ಹಳ್ಳಿ ಮಾತ್ರ ಅಲ್ಲ, ನನ್ನಂಥ ಕೈರಂಗಳದ ಹಳ್ಳಿಯಲ್ಲಿ ಹೋಗಿ ನೋಡಿದಾಗಲೂ ಕೂಡ ಇವತ್ತು ತಾಯಿ ಪ್ರೀತಿ ಎಲ್ಲರಿಗೂ ಸಮಾನವಾಗಿ ಹಂಚುವ ತಾಯಿ ಪ್ರೀತಿಯನ್ನು ಕೊಡುವಂಥ ತಾಯಂದಿರು ನಮ್ಮಲ್ಲಿದ್ದಾರೆ. ಇವರಂತಹ ಎಲ್ಲ ತಾಯಂದಿರಿಗೆ ಪ್ರೇರಕವಾಗಿ ನಮ್ಮ ಅಮ್ಮ ಬರ್ತಾರೆ ನೋಡಿ. ಆ ಮದರ್ ಎನ್ನುವಂಥ ಮಾತು ಅದನ್ನು ಅಮ್ಮ ಅಂತ ಕರೆಯಲಿಕ್ಕೆ ಹೊರಟ್ರೆ ಅಮ್ಮ ಅಂತ ಕರೆಯಲಿಕ್ಕೆ ಹೋದ್ರೆ ನನಗೆ, ನಾನು ಯಾವತ್ತೂ ನನ್ನ ಮಕ್ಕಳೊಟ್ಟಿಗೆ ಮಾತಾಡ್ತಾ ಇರ್ತೇನೆ, ಸ್ಟೂಡೆಂಟ್ಸ್ ಒಟ್ಟಿಗೆ ಅಮ್ಮ ಅಂತ ಕೇಳಿದ ಕೂಡಲೇ ನನ್ನ ಮನಸ್ಸು ಮನೆಗೆ ಹೋಗುತ್ತೆ. ಮದರ್ ತೆರೆಸಾ ಅಂತ ಹೇಳಿದ ಕೂಡಲೇ ನನ್ನ ಮನಸ್ಸು ಮದರ್ ತೆರೆಸ ಹತ್ರ ಹೋಗುತ್ತೆ. ಅವರ ಚಂದದ ಮುಖ, ಆ ಸುಕ್ಕುಗಡ್ಡದಂಥ ಮುಖ, ಆ ಬಿಳಿ ಅಂಗಿ ಸೀರೆ, $1 ಅಂತ ಹೇಳಿದರು. 50, 60 ರೂಪಾಯಿ, 70 ರೂಪಾಯಿ ಬೆಲೆ ಬಾಳುವಂಥ ಸೀರೆಯಲ್ಲಿ ಅವರು ಬದುಕಂತ ಹೇಳಿದರು. ಇಲ್ಲಿ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿರ್ಬೋದು, ನಾರಾಯಣ ಗುರು ಅವರ ಮೇಲೆ ಪ್ರಭಾವ ಬೀರಿರ್ಬೋದು. ಸರಳತೆಯ ಬದುಕಿನ ಮೌಲ್ಯ ಅಂತ ತಿಳ್ಕೊಂಡಂತಹ ನಮ್ಮ ಎಲ್ಲ ಧೀಮಂತ ನಾಯಕರು ನಮ್ಮೊಟ್ಟಿಗಿರ್ಬೋದು. ಇವತ್ತು ನೆಹರು ಅವರ ಮಕ್ಕಳ ದಿನಾಚರಣೆ ಇರ್ಬೋದು, ಅಥವಾ ನಮ್ಮ ಮಾಜಿ ಅಧ್ಯಕ್ಷರು ರಾಷ್ಟ್ರಪತಿಯಾಗಿದ್ದಂತಹ ಕಲಂ ಸಾಹೇಬರ ಅವರು ಮಕ್ಕಳೊಟ್ಟಿಗೆ ಪ್ರೀತಿಸುವ, ಅಧಿಕಾರದಲ್ಲಿದ್ದಾಗ ಮಕ್ಕಳನ್ನು ಪ್ರೀತಿಸುವುದು ಸುಲಭ. ಇಂಥ ಒಬ್ಬ ಅಧಿಕಾರಿ ಅಥವಾ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಮಂತ್ರಿ ಬರ್ತಾನೆ ಅಂದರೆ 1,00,000 ಮಕ್ಕಳನ್ನು ನಾವು ಇವತ್ತು ಪ್ರೆಸೆಂಟ್ ಮಾಡ್ತೇವೆ ಟೌನ್ ಹಾಲ್ ನೆಹರು ಮೈದಾನದಲ್ಲಿ. ಮದರ್ ತೆರೇಸಾ ಅಂತ ಒಬ್ಬರು ಅಮ್ಮ ಬರ್ತಾ ಇದ್ದಾರೆ ಅಂದರೆ ಅವರೊಟ್ಟಿಗೆ 1,000 ಜನ ಮಕ್ಕಳು ಮತ್ತು ತಾಯಂದಿರು ಸೇರಿಕೊಳ್ತಾರಲ್ಲ, ಇದು ಸಾಮಾಜಿಕ ಪರಿವರ್ತನೆಗೆ ನಾಂದಿಯಾಗಲಿ. ಥ್ಯಾಂಕ್ ಯು.
2: ಧನ್ಯವಾದಗಳು. ಡಾಕ್ಟರ್ ಎನ್ ಇಸ್ಮಾಯಿಲ್ ಪ್ರಾಂಶುಪಾಲರು, ಪತ್ರಿಕಾ ಕಾಲೇಜ್, ಮಂಗಳೂರು.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ.
2: ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ.
1: ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ.
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

0: ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಯಕ್ಷಾಂಗಣ ಮಂಗಳೂರು ಇದರ ವತಿಯಿಂದ ನಡೆದ ಯಕ್ಷಗಾನ ತಾಳಮದ್ದಳೆ ಸ್ವರಾಜ್ಯ ಸ್ವಾತಂತ್ರ್ಯ ವಿಜಯ. ಭಾಗವತರು ಅಮೃತ ಅಡಿಗ, ಮದ್ದಳೆ ಮಯೂರ್ ನಾಯಕ, ಚೆಂಡೆ ಕೌಶಲ್ ರಾವ್ ಪುತ್ತಿಗೆ. ಅರ್ಥಧಾರಿಗಳು ಮಹಬಲ್ ಶೆಟ್ಟಿ ಕೂಡ್ಲು, ಜಿಕೆ ಭಟ್ ಸೇರಾಜೆ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಗಣರಾಜ ಕುಂಬಳೆ, ಸಂಜಯ್ ಕುಮಾರ್ ಶೆಟ್ಟಿ ಗೋಣಿಬೀಡು, ಸರಪಾಡಿ ಅಶೋಕ್ ಶೆಟ್ಟಿ, ಉಮೇಶ್ ಆಚಾರ್ಯ ಗೇರುಕಟ್ಟೆ, ಸದಾಶಿವ ಆಳ್ವ ತಲಪಾಡಿ. ಇದೀಗ ಸ್ವರಾಜ್ಯ ಸ್ವಾತಂತ್ರ್ಯ ವಿಜಯ ಈ ಯಕ್ಷಗಾನದ ಮೂರನೇ ಕಂತು.
1: ಪ್ರಥಮ ದರ್ಜೆಯ ರೈಲಿನಲ್ಲಿ ಹೋಗುವಾಗ ನನ್ನನ್ನು ಎಳೆದು ಹಾಕಿದ್ದು ಕೂಡ ಇದೆ. ಅದೆಲ್ಲವನ್ನೂ ಸಹಿಸಿಕೊಂಡು ನನ್ನ ಹೋರಾಟವನ್ನು ಮುಂದುವರಿಸಿದೆ. ಅವರಲ್ಲಿ ಆತ್ಮಾಭಿಮಾನವನ್ನು ಕರಿಯರಲ್ಲಿ ಅದನ್ನು ಉದ್ದೇಪಿಸಿದೆ. ಆ ಮೂಲಕವಾಗಿ ನನ್ನ ಪ್ರಯತ್ನದಿಂದ ಸುಮಾರು 20 ವರ್ಷ ನಾನು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದದ್ದು. ಆ ಪ್ರಯತ್ನದ ಫಲವಾಗಿ ಕೊನೆಗೂ ಅವರ ದಾಸ್ಯ ಸಂಕಲೆ ಬಿಡುಗಡೆ ಆಯಿತು ಎನ್ನುವುದರಿಂದ ನನಗೆ ಸಮಾಧಾನ ಆಯಿತು. ಮರಳಿ ತಾಯ್ನಾಡಿಗೆ ನಾನು ಬಂದೆ. ಇಲ್ಲಿಯ ಪರಿಸ್ಥಿತಿ ಬೇರೆ ಇರಲಿಲ್ಲ. ಇಲ್ಲಿಯ ದೇಶೀಯ ಸಂಸ್ಥಾನಗಳಲ್ಲಿದ್ದಂತಹ ಜನರನ್ನೆಲ್ಲ ಬ್ರಿಟಿಷರು ತುಳಿತಕ್ಕೆ ಒಳಪಡಿಸಿಕೊಂಡರು. ಲಾರ್ಡ್ ಕರ್ಜನ್ ಎನ್ನುವವ ಬಂಗಾಳ ವಿಭಜನೆಯನ್ನು ಮಾಡಿದ, ಕಾರ್ನವಾಲಿಸ್ ಎನ್ನುವಂತಹವ ಸೈನಿಕ ಸಹಾಯ ಪದ್ಧತಿಯನ್ನು ಜಾರಿಗೆ ತಂದ. ದೇಶೀಯ ಸಂಸ್ಥಾನಗಳಿಂದ ಸೈನ್ಯವನ್ನು ಅವನಿಗೆ ಕೊಡಬೇಕು. ಅವನ ಸೈನ್ಯದಲ್ಲಿ ಇದ್ದವರು ಭಾರತೀಯರೇ, ಅವರು ಭಾರತೀಯರೊಂದಿಗೆ ಹೋರಾಡಬೇಕು. ಡಾಲ್ ಹೌಸಿ ದತ್ತುಪುತ್ರರಿಗೆ ಹಕ್ಕಿಲ್ಲ ಎನ್ನುವುದನ್ನು ಜಾರಿಗೆ ತಂದ. ಇದೆಲ್ಲವನ್ನು ಕೇಳ್ತಾ ಕೇಳ್ತಾ ನನ್ನ ರಕ್ತ ಕುದಿಯ ತೊಡಗಿತು. ಆದರೆ ಏನು ಮಾಡೋಣ, ಸೂರ್ಯಮುಳುಗದ ಸಾಮ್ರಾಜ್ಯದ ಚಕ್ರವರ್ತಿಗಳಾದಂತಹ ಆ ಆಂಗ್ಲರು ಶಸ್ತ್ರಾಸ್ತ್ರ ಸುಸಜ್ಜಿತವಾದಂತಹ ವ್ಯವಸ್ಥೆಯಲ್ಲಿ ನಮ್ಮನ್ನೆಲ್ಲ ಬಗ್ಗುಬಡಿಯುವುದಕ್ಕೆ ಪ್ರಯತ್ನ ಪಟ್ಟರು. ಅದೇ ಧಾಟಿಯಿಂದ ಮುಂದುವರಿದರೆ ಅದರಿಂದ ಉಳಿಗಾಲ ಇಲ್ಲ ಅಂತ ಆಯಿತು. ಹಾಗಿದ್ರೆ ಒಂದು ಕೆನ್ನೆ ತೋರಿಸುವುದಕ್ಕೆ ಮತ್ತೊಂದು ಕೆನ್ನೆಯನ್ನು ತೋರಿಸುವುದು. ಆ ಮೂಲಕವಾಗಿ ಸತ್ಯ ಶಾಂತಿ ಅಹಿಂಸೆಯನ್ನು ಎತ್ತಿ ಹಿಡಿದು ಆ ಮೂಲಕವಾಗಿ ನಮ್ಮ ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ಳುವುದಕ್ಕೂ ಒಂದು ದಾರಿ ಇದೆ ಎನ್ನುವುದನ್ನು ನಾನು ಯೋಚನೆ ಮಾಡಿದೆ. ಯಾಕಂದರೆ ನಾನು ಗೋಪಾಲಕೃಷ್ಣ ಗೋಖಲೆಯವರ ಶಿಷ್ಯ, ಕ್ರಾಂತಿಕಾರಿ ಮನೋಭಾವ ನನ್ನಲ್ಲಿ ಇಲ್ಲ. ಅದಕ್ಕೊಂದು ಸಂಘಟನೆ ಬೇಕಲ್ವೇ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಉದಯವಾದದ್ದು ಹಾಗೆ ಒಂದು ಹಂತದಲ್ಲಿ ನಾನು ಅಧ್ಯಕ್ಷನಾಗಬೇಕಾದಂಥ ಪರಿಸ್ಥಿತಿ ಬಂತು. ಆದರೆ ನಾಯಕನಾಗಿ ಮುಂದುವರಿಯುವುದಲ್ಲ, ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಆ ಪದವಿಗೆ ನಾನು ತಿಲಾಂಜಲಿಯನ್ನು ಕೊಟ್ಟೆ. ಅದಕ್ಕೆ ಬೇಕಾಗಿ ಹೊಸ ಮುಖ ಬರಲಿ ಅಂತ ಹೇಳಿ ಇತ್ತೀಚೆಗೆ ಒಂದು ಚುನಾವಣೆ ಕೂಡ ನಡೆಯಿತು. ನಮ್ಮೆಲ್ಲರ ದೃಷ್ಟಿಯಲ್ಲಿ ಇದ್ದದ್ದು ಪಟ್ಟಾಭಿರಾಮರನ್ನು ಏರಿಸಬೇಕು ಅಂತ ಹೇಳಿ. ಯಾವ ರೀತಿಯಲ್ಲಿ ಭಗತ್ ಸಿಂಗ್ನಿಗೆ ಗಣೇಶ ಶಂಕರ ವಿದ್ಯಾರ್ಥಿಗಳು ಆದರ್ಶರಾಗಿದ್ದರು, ಅದೇ ರೀತಿ ಗೋಪಾಲಕೃಷ್ಣ ಗೋಖಲೆಯರು ನನಗೆ ಆದರ್ಶವಾದ ಕಾರಣ ಅದೇ ಮನೋಭಾವದವರು ಈ ಪಟ್ಟದಲ್ಲಿ ಕೂತರೆ ಒಳ್ಳೆಯದು ಅಂತ, ಪಕ್ಷದ ವರಿಷ್ಠರಾದರೆ ಒಳ್ಳೆಯದು ಅಂತ. ಆದರೆ ಹೊಸ ಹುಡುಗರು ಕೇಳ್ತಾರೋ, ಈಗ ಒಬ್ಬ ತಯಾರಾಗಿದ್ದಾನೆ, 32 ವರ್ಷದ ತರುಣ, ಸುಭಾಷ್ ಚಂದ್ರ ಬೋಸ. ಅವರಿಗೆ ನಮ್ಮ ದಾರಿ ಹಿಡಿಯುವುದಿಲ್ಲ, ಏನಾದರೂ ಹೊಸತನ್ನು ಮಾಡಬೇಕು ಅಂತ ಹೇಳಿ. ಯಾವುದೇ ಚುನಾವಣೆ ಇಲ್ಲದೆ ಪಟ್ಟಾಭಿರಾಮರು ಬರ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡದ್ದು. ಆದರೆ ನಾನು ಒಬ್ಬ ಅಭ್ಯರ್ಥಿ ಅಂತ ಘೋಷಿಸಿಕೊಂಡನಲ್ಲ, ಹಾಗಾಗಿ ಚುನಾವಣೆ ನಡೆಯಿತು. ಚುನಾವಣೆಯಲ್ಲೇನೋ ಸುಭಾಷ ಉತ್ತೀರ್ಣನಾಗಿದ್ದಾನೆ, ಜಯಗಳಿಸಿದ್ದಾನೆ. ವರ್ತಮಾನಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಪದವಿಗೂ ಏರಿದ್ದಾನೆ. ಅವನಲ್ಲಿ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕಾಗಿ ಹೇಳಿ ಕಳಿಸಿದ್ದೇನೆ, ನೋಡೋಣ.

0: ಅಮ್ಮ ಸುಭಾಷ
1: ಬಾಪೂಜಿ,
0: ಅಭಿನಂದನೆಗಳು ನಿನಗೆ.
1: ತಮ್ಮನ್ನು ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.
0: ಒಳ್ಳೇದಪ್ಪ, ರಾಷ್ಟ್ರೀಯ ಪಕ್ಷ ಒಂದರ ನಾಯಕ ನೀನು ಆಗಿದ್ದಿ.
1: ಹೌದೌದು,
0: ಆಲೋಚನೆ ಮಾಡಬೇಕು ನೀನು. ಈ ದೇಶ ಎನ್ನುವಂಥದ್ದು ಸನಾತನವಾದಂತಹ ಸಂಸ್ಕೃತಿಯನ್ನು ಪುರಸ್ಕರಿಸುವಂತಹ ಒಂದು ದೇಶ.
1: ಖಂಡಿತ,
0: ಆಗಿ ಹೋದವರು ತುಂಬ ಮೇಧಾವಿಗಳಿದ್ದಾರೆ, ಆದರೆ ಇವತ್ತು ನಮ್ಮದೇನು ನಡೆಯುವುದಿಲ್ಲ. ಎದುರಿಗಿರುವವರು ಬ್ರಿಟಿಷರು. ಹೇಗಾದರೂ ಅವರನ್ನು ಹಿಮ್ಮೆಟ್ಟಿಸಿ ನಮ್ಮ ಸ್ವರಾಜ್ಯವನ್ನು, ನಮ್ಮ ಸ್ವಾತಂತ್ರ್ಯವನ್ನು ನಾವು ಗಳಿಸಿಕೊಳ್ಳಬೇಕು ಅಂತ ಇದ್ರೆ ಹೋರಾಟ ಒಂದೇ ದಾರಿಯಲ್ಲ. ಹೋರಾಟ ಅಂದ್ರೆ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಹೋರಾಟ ಮಾಡುವುದಲ್ಲ, ಬೇರೆ ರೀತಿ ಅನ್ಯ ಮಾರ್ಗ ಏನಾದರೂ ಇದ್ರೆ ಅದನ್ನು ನೋಡುವುದಕ್ಕೂ ಬರ್ತದೆ. ಆ ಕಾರಣದಿಂದ ಸ್ವಲ್ಪ ಕಾದು, ಯಾವುದೇ ರೀತಿ ಅವಸರವನ್ನು ಮಾಡದೆ ಒಂದು ನಯವಾದ ರೀತಿಯಲ್ಲಿ ಅಸಹಕಾರ ಮನೋಭಾವ, ಅಹಿಂಸೆ, ಈ ಸತ್ಯ, ತ್ಯಾಗ ಇವುಗಳ ಮೂಲಕವಾಗಿ ಸ್ವಾತಂತ್ರ್ಯ ಪಡೆಯುವುದಕ್ಕೆ ಸಾಧ್ಯ ಆಗುತ್ತದೆ ಎನ್ನುವುದು ನನ್ನ ಅಂಬೋಣ. ಏನು ಹೇಳ್ತೀನಿ ನೀನು
1: ಪೂಜ್ಯರೇ?
0: ಓ,
1: ನೀವು ಹಿಡಿದಂತಹ ದಾರಿ, ಆ ಪಥ, ಅದು ನಿಮಗೆ ಭೂಷಣವೇ. ಯಾಕಂದ್ರೆ ನೀವು ಆರು ಸ್ವರೂಪದ ಶಿಕ್ಷಣವನ್ನು ಪಡೆದವರು. ಆ ಮಾರ್ಗದ ಮುಖಾಂತರ ಹೋದಾಗ ಮಾತ್ರ ನಿಮ್ಮ ವ್ಯಕ್ತಿತ್ವ ಅನಾವರಣ ಆಗ್ತದೆ ಎನ್ನುವಂತಹ ನಂಬಿಕೆ ಉಳ್ಳವರು ನೀವು.
0: ಸರಿ,
1: ಪೂರ್ತಿಯಾಗಿ ನಾವು ಅದನ್ನು ಅನುಸರಿಸೋದಕ್ಕೆ ಬದ್ಧರಲ್ಲ. ಯಾಕಂದ್ರೆ ನಾವು ಯೋಚಿಸಬೇಕು, ಯಾರೊಡನೆ ಹೇಗೆ ವ್ಯವಹರಿಸಬೇಕು. ಒಬ್ಬ ಶಿಕ್ಷಾರ್ಹ ಅಪರಾಧಿಯ ಜೊತೆಯಲ್ಲಿ ಒಬ್ಬ ನ್ಯಾಯಾಧೀಶನಾಗಿ ಆತನಲ್ಲಿ ಕೇಳಿದಾಗ, ಆತನನ್ನು ವಿಚಾರಿಸಿದಾಗ ಸರಿಯಾದಂತ ವಿಚಾರವನ್ನು ಆತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ ಅಪರಾಧಿ ಸ್ಥಾನದಲ್ಲಿದ್ದಾನೆ. ಹೇಗೆ ನಾನು ಇದರಿಂದ ಪಾರಾಗಬಹುದು, ಹೇಗೆ ಇದರಿಂದ ಹೊರಗೆ ನಿಲ್ಲಬಹುದು ಎನ್ನುವುದರ ಬಗ್ಗೆ ಯೋಚನೆ ಮಾಡುತ್ತಾ ಸತ್ಯ ಮಾರ್ಗದಲ್ಲಿ ಹೋಗುವುದಿಲ್ಲ, ವಾಮ ಮಾರ್ಗ ಹಿಡಿದೇ ಹಿಡಿತಾನೆ. ಬ್ರಿಟಿಷರು, ಆಂಗ್ಲರ ದಬ್ಬಾಳಿಕೆ ನಮ್ಮ ದೇಶದಲ್ಲಿ ಮಿತಿ ಮೀರುತ್ತಾ ಇದೆ. ಈ ಮಣ್ಣಿಗಾಗಿ, ಸಂಸ್ಕೃತಿಗಾಗಿ, ನಮ್ಮ ಸನಾತನ ಬದುಕಿಗಾಗಿ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟು ಹೋರಾಟ ಮಾಡಿದಂತಹ ವೀರಾಗ್ರಣಿಗಳು ಒಂದೆಡೆಯಲ್ಲಿ,
0: ಸರಿ,
1: ಅವರ ಬದುಕಿನಲ್ಲಿ ಚೆಲ್ಲಾಟ ಆಡುತ್ತಾ ಅಟ್ಟಹಾಸವನ್ನು ಮಾಡುತ್ತಿರುವಂತಹ ಬ್ರಿಟಿಷರು, ನೀವು ಶಾಂತಿಯ ಕಹಳೆಯನ್ನು ಊದಿದ್ರೆ ಅಶಾಂತಿಯನ್ನೇ ಉಂಟು ಮಾಡುವಂತ ಅವರಿಗೆ ಎಷ್ಟು ಪರಿಣಾಮ ಕೊಟ್ಟಿತ್ತು ಅಂತ ನಾನು ಯೋಚನೆ ಮಾಡುವುದು.
0: ಅದಕ್ಕೆ
1: ಕಠಿಣ ವ್ಯಕ್ತಿಗಳೊಡನೆ ಕಠಿಣ ರೀತಿಯಲ್ಲಿ ವರ್ತಿಸಿದರೆ, ಅಂದ್ರೆ ಮುಳ್ಳಿನಿಂದ ಮುಳ್ಳನ್ನೇ ತೆಗಿಬಹುದು ಹೊರತು ದೊಡ್ಡ ಶಸ್ತ್ರಾಸ್ತ್ರ ಬೇಕು ಅಂತ ಇಲ್ಲ. ಈ ಬ್ರಿಟಿಷರು ಆಂಗ್ಲರಿಗೆ ತಕ್ಕುದಾದಂತಹ ಶಾಸ್ತಿ ಮಾಡಬೇಕಿದ್ರೆ ಅವರ ಮಾತಿನಲ್ಲೇ ನಾವು ಉತ್ತರಿಸಬೇಕು. ಸತ್ಯ, ಶಾಂತಿ, ತ್ಯಾಗ ಇದೆಲ್ಲ ಅವರಿಗೆ ಪರಿಣಾಮ ಕೊಡ್ಲಿಕ್ಕಿಲ್ಲ.
0: ಓಹೋ,
1: ಯಾಕಂದ್ರೆ ಅವರು ಅದನ್ನು ಮೀರಿ ಮುಂದೆ ಬಂದಿದ್ದಾರೆ. ನಾವು ಅದನ್ನು ಅನುಭವಿಸಿದ್ದೇವೆ, ನೀವೆಲ್ಲ ನೋಡ್ತಾ ಇದ್ದೀರಾ ಎಂತೆಂತ ಕಲಿಗಳನ್ನು, ಹೋರಾಟಗಾರರನ್ನು ನಿರ್ದಾಕ್ಷಿಣ್ಯವಾಗಿ ದಂಡಿಸಿದ್ದಾರೆ, ಸೆರೆಮನೆಗೆ ತಳ್ಳಿದ್ದಾರೆ. ಅವರೊಡನೆ ಶಾಂತಿಯ ಮಾತುಕತೆ ಹೇಗೆ ನಡೆದಿತ್ತು? ಹೂವನ್ನು ಹಿಡಿಯುವುದಕ್ಕೆ ಮೃದುವಾದ ಹಸ್ತ ಬೇಕು, ಹಾವನ್ನು ಹಿಡಿಯುವಾಗ ಮೃದು ಮೃದುವಾಗಿ ಹಿಡಿದಕ್ಕೆ ಹೋದ್ರೆ ಏನಾದಿತ್ತು? ಕಚ್ಚಿತು. ಕಠಿಣವಾದಂತಹ ಕಲ್ಲೊಂದನ್ನು ಎತ್ತಬೇಕಿದ್ರೆ ನಮ್ಮ ಹಸ್ತದಲ್ಲಿ ಕಾಠಿಣ್ಯತೆ ಬೇಕು. ಅದೇ ಹತ್ತಿ

0: ಪಾಠ ಕಲಿಯಬೇಕು.
1: ಹೌದು,
0: ಹೌದಾ? ಈಗ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು,
1: ಹೌದು,
0: 1857 ಆಗ ಒಟ್ಟಾಗಿದ್ದಂತಹ ಝಾನ್ಸಿ ರಾಣಿ ಆಗಲಿ, ನಾನಾ ಸಾಹೇಬ್ ಆಗಲಿ, ಬಹದ್ದೂರ್ ಶಾರ್ ಆಗಲಿ, ತಾತ್ಯಾ ಟೋಪೆ ಆಗಲಿ, ಎಲ್ಲವರು ಆಂಗ್ಲರಿಗೆ ಬಲಿಯಾದದಲ್ವ?
1: ಹೌದಲ್ಲ.
0: ಈಗ ಬಹದ್ದೂರ್ ಶಾರ ನೇತೃತ್ವದಲ್ಲಿ ಮೊದಲ ಸಿಪಾಯಿ ದಂಗೆ ಆಯಿತು.
1: ಹೌದು,
0: ಅದು ಯಶಸ್ವಿ ಆಯ್ತಾ?
1: ಆದರೆ ಅವರೊಂದು ಎಚ್ಚರಿಕೆ ಕರೆಗಂಟೆ ಬಾರಿಸಿದಂತೆ ಆಯ್ತಲ್ಲ.
0: ಅದು ಆಯ್ತು. ಯಾವ ಕಾಲಕ್ಕೆ ಅವರು ಹೋರಾಟವನ್ನು ಮಾಡಬೇಕೋ ಒಂದು 10-20 ದಿವಸ ಮೊದಲೇ ಮಾಡಿಬಿಟ್ರು.
1: ಹೌದು,
0: ಅದರಿಂದ ವೈಫಲ್ಯವನ್ನು ಕಂಡಿತ್ತು. ಪರಿಣಾಮ ಏನಾಯ್ತು?
1: ಏನಾಯ್ತು?
0: ಬಹದ್ದೂರ್ ಶಾರನ್ನು ಸೆರೆ ಹಿಡಿದ್ರು, ತಾತ್ಯಾ ಟೋಪೆಯನ್ನು ಸೆರೆ ಹಿಡಿದ್ರು, ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದ್ರು.
1: ಹೌದು,
0: ಹೌದಾ? ಆಮೇಲೆ ಹೋರಾಟವನ್ನು ಮುಂದುವರೆಸಿದ ಲಾಲಾ ಲಜಪತ್ ರಾಯರ ಗತಿ ಏನಾಯ್ತು? ಅವರು ಗುಂಡೇಟಿಗೆ ಬಲಿಯಾದರು.
1: ಹೌದು,
0: ಭಗತ್ ಸಿಂಗನಂತಹ ಚಿರಯುವಕನಾದಂತಹ ಒಬ್ಬ ಹುಡುಗ, ಅವನನ್ನು, ಸುಖದೇವರನ್ನು, ರಾಜಗುರುವನ್ನು ಒಟ್ಟಿಗೆ ಸೇರಿಸಿ ಸಾರ್ವಜನಿಕವಾಗಿ ನೇಣುಗಂಬಕ್ಕೆ ಏರಿಸಿದರು.
1: ಹೌದು,
0: ಚಂದ್ರಶೇಖರ್ ಆಜಾದ್ ತಾನೇ ಆತ್ಮಾಹುತಿಯನ್ನು ಮಾಡಿಕೊಂಡ.
1: ಹೌದು,
0: ಪಾರಾಗುವುದಕ್ಕೆ ಸಾಧ್ಯ ಇಲ್ಲದೆ ಯಾರೆಲ್ಲ ಕ್ರಾಂತಿಯ ದಾರಿಯನ್ನು ಈ ದೇಶದಲ್ಲಿ ಹಿಡಿದರೋ ಬಾಳಿ ಬದುಕಬೇಕಾದಂತಹ ಮಂದಿಗಳು ಇವತ್ತು ನಮ್ಮ ಕಣ್ಣೆದುರಿಗಿಲ್ಲ. ಹಾಗಿದ್ರೆ ಕ್ರಾಂತಿ ಎನ್ನುವುದು ಬ್ರಿಟಿಷರ ಎದುರಲ್ಲಿ ನಡೆಯುವುದಿಲ್ಲ ಅಂತ ಆಯ್ತಲ್ಲ
1: ಬಾಪೂಜಿ.
0: ಓ,
1: ಅಷ್ಟೊಂದು ವ್ಯಕ್ತಿಗಳು ಬಲಿದಾನವಾದರು ಈ ದೇಶಕ್ಕಾಗಿ.
0: ಹೌದು,
1: ಅವರ ಸಾವು ವ್ಯರ್ಥ ಆಗಬಾರ್ದಲ್ಲ?
0: ಅದಾಗಬಾರ್ದು.
1: ಅವರ ಸಾವಿನ ಉದಾತ್ತ ವಿಚಾರಗಳನ್ನು ಎತ್ತಿ ಹಿಡಿಬೇಕಾದವರು ನಾವು.
0: ಹಾ,
1: ಅವರ ಸಾವನ್ನು ಕಂಡು ಸಂಭ್ರಮಿಸಿದವರು ನಾವಲ್ಲ.
0: ಏನು ಅಲ್ಲ,
1: ನಮ್ಮ ಧಮನಿ ಧಮನಿಗಳಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹೆಚ್ಚಾಗಿದೆ ಹೊರತು ಅದರಿಂದ ಕುಂಠಿತಾಗಲಿಲ್ಲ. ಇಂದಲ್ಲ ನಾಳೆ ಸಾವು ಕಟ್ಟಿದ್ದದ್ದೇ.
0: ಹೌದು,
1: ಸಾವು ಬಂದೇ ಬರಬಹುದು. ಭಾರತ ಮಾತೆಗೋಸ್ಕರ ಪ್ರಾಣಾರ್ಪಣೆ ಮಾಡಿದಂತಹ ಭಗತ್ ಸಿಂಗ್, ರಾಜಗುರು ಅವರಂತವರು ನಮಗೆ ಆದರ್ಶವಾದಿಗಳು. ಅವರ ಹಾದಿಯನ್ನು ತುಳಿಬೇಕು ಹೊರತು ಅವರೊಡನೆ ದಯಾ ಭಿಕ್ಷೆ ಕೇಳಿ ಬದುಕು ಬದುಕು ಅದು ಬದುಕಲ್ಲ.
0: ಹೋರಾಟ ಬೇಡ ಅಂತ ಹೇಳಿದಲ್ಲ ನಾನು, ಆದ್ರೆ ಕ್ರಾಂತಿಯ ಮಾರ್ಗ ಬೇಡ, ಅಹಿಂಸೆ ದಾರಿಯಿಂದ ಹೋಗುವ ಅಂತ ಹೇಳಿದ್ದೆ.
1: ಅದು ಸಾಧ್ಯವಿಲ್ಲ. ನಾನು ಕ್ರಾಂತಿಯ ಮಾರ್ಗವನ್ನು ತೊಳೆದಾಗಿದೆ, ನಾನು ದೀಕ್ಷೆಯನ್ನು ತೊಟ್ಟುಕೊಂಡಿದ್ದೇನೆ.
0: ನಿನಗಿಂತ ಹಿರಿಯನಾಗಿ ಒಂದು ಮಾತು ಹೇಳಿಯೋ, ನಿನ್ನೊಬ್ಬ ವ್ಯಕ್ತಿ ಅಲ್ಲ, ಈಗ ಒಂದು ಪಕ್ಷದ ಅಧ್ಯಕ್ಷ ನೀನು. ಹೌದಾ?
1: ಸರಿ,
0: ನಿನ್ನ ಮತ ಎನ್ನುವಂಥದ್ದು ಪಕ್ಷದ ಮತ ಆಗ್ತದೆ.
1: ಹೌದು,
0: ನಾಳೆ ಸರ್ವ ಪಕ್ಷದ ಸಭೆಯ ಎದುರಿನಲ್ಲಿ ನೀನು ಈ ಮಾತನ್ನು ಇಟ್ಟರೆ ಎಲ್ಲವರೂ ನಿನ್ನ ಕ್ರಾಂತಿಯ ದಾರಿಯನ್ನು ಅನುಸರಿಸ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆಗ ಏನಾಗ್ತದೆ? ಅವರೆಲ್ಲ ಒಂದಾಗ್ತಾರೆ, ಅಧ್ಯಕ್ಷನಾದ ನೀನು ಬೇರೆ ಆಗ್ತಾರೆ, ನಿನ್ನನ್ನು ಹೊರಗಾಗ್ತಾರೆ ಅವರು ಅಲ್ವಾ? ಆದ್ರಿಂದ
1: ಅಧಿಕಾರವನ್ನು ಕಳ್ಕೊಂಡೇನೆ ಎನ್ನುವಂತಹ ನನಗೆ ಅಧಿಕಾರದ ವ್ಯಾಮೋಹವನ್ನು ಇರಿಸಿಕೊಂಡು ಈ ಕ್ಷೇತ್ರಕ್ಕೆ ಇಳಿದದ್ದಲ್ಲ ನಾನು.
0: ಅಧಿಕಾರ ಅಲ್ಲ ಅದು,
1: ಅಧ್ಯಕ್ಷ ಪದವಿ. ಅಧ್ಯಕ್ಷ ಪದವಿ ಎನ್ನುವುದು ನಾನೊಬ್ಬ ನಾಯಕತ್ವವನ್ನು ವಹಿಸಿಕೊಂಡ ಹಾಗೆ.
0: ಹೌದೌದು,
1: ನನ್ನ ಅಭಿಪ್ರಾಯ ಇತರರು ಅನುಸರಿಸಬೇಕು ಅಂತ ನಾನು ಕರೆ ಕೊಡ್ತೇನೆ ನನ್ನವರಿಗೆ.
0: ಏನಿದ್ರೂ ಒಂದು ಪಕ್ಷದ ಉದ್ದೇಶ ಏನು? ಇವತ್ತು ರಾಜಕೀಯ ಪಕ್ಷ ಅಲ್ಲ ಅದು, ಮುಂದೆ ಆಗ್ತದೆ ಏನೋ ಗೊತ್ತಿಲ್ಲ. ಆದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎನ್ನುವಂಥದ್ದು ಭಾರತೀಯರ ಹೋರಾಟದ ಒಂದು ಸಂಘಟನೆ. ಹೌದಾ?
1: ಹೌದು, ಖಂಡಿತ.
0: ಹಾಗಾಗಿ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಮುಂದುವರಿಸಬೇಕಾದವನು ನೀನು. ಅವರೆಲ್ಲ ಬರುವುದಿಲ್ಲ ಅಂತ ಹೇಳಿದ್ರೆ ನೀನು ಒಬ್ಬಂಟಿ ಆಗ್ತಿ ಅಲ್ವಾ? ಹಾಗಾಗಿ ಯೋಚನೆ ಮಾಡುವಂತ ಅಧಿಕಾರ ಬಿಡಬೇಕಾಗ್ತದೆ.
1: ಇದರಲ್ಲಿ ಮರು ಪರಿಶೀಲನೆ ಅವಕಾಶವೇ ಇಲ್ಲ. ತೀರ್ಮಾನ ಮಾಡಿ ಆಗಿದೆ, ನನ್ನ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ. ಆ ಬ್ರಿಟಿಷರು, ಆ ದುಷ್ಟ ಪ್ರವೃತ್ತಿ ಅವರಿಗೆ, ಆ ಕುಹಕ ಬುದ್ಧಿ ಅವರಿಗೆ. ನಿಮ್ಮ ಯಾವ ಇದು ವಿಚಾರ ಉಂಟಲ್ಲ, ಒಂದು ಕೆನ್ನೆ ಬಾರಿಸ ಇನ್ನೊಂದು ಕೆನ್ನೆಯನ್ನು ತೋರಿಸಬೇಕು.
0: ಸೌಮ್ಯದಾರಿ ಅದು ಅಂತ
1: ಯಾರು ದುರ್ಬಲರದನ್ನು ಅನುಸರಿಸಬೇಕು. ದೇವರು ನಮಗೆ ಕೈ ಕೊಟ್ಟಿದ್ದಾರೆ, ಅಂಗಾಂಗ ಕೊಟ್ಟಿದ್ದಾರೆ.
0: ಹಿಂಸೆ ಎನ್ನುವುದು ದುರ್ಬಲರ ದಾರಿ ಅಂತ ಹೇಳುದ ನೀನು?
1: ಅದು ದೌರ್ಬಲ್ಯವೇ, ಒಂದು ರೀತಿಯ ದೌರ್ಬಲ್ಯವೇ. ನಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ವ್ಯಕ್ತಪಡಿಸೋಕೆ ಅವಕಾಶ ಇರುವಾಗ, ಅಂದ್ರೆ ಅವರು ನೇರ ಮಾರ್ಗದಲ್ಲಿ ಬಂದದ್ದಲ್ಲ, ವಾಮ ಮಾರ್ಗದಲ್ಲಿ ನಮ್ಮನ್ನು ಹಿಂಸಿಸ್ತಾರೆ ಎಂದಾದಾಗ ಅವರಿಗೆ ಅದೇ ಧ್ವನಿಯಲ್ಲಿ ಉತ್ತರ ಕೊಡಬೇಕು ಹೊರತು ಅವರೊಡನೆ ಶಾಂತಿ ಸಂಧಾನವನ್ನು ಮಾಡಿದರೆ ನಮ್ಮ ವ್ಯಕ್ತಿತ್ವಕ್ಕೆ ಏನು ಬೆಲೆ ಇದೆ? ನಮ್ಮಲ್ಲಿರುವಂತಹ ಸಾಮರ್ಥ್ಯಕ್ಕೆ ಏನು ಬೆಲೆ ಇದೆ? ನಮ್ಮಲ್ಲೂ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಪ್ರಕಟ ಆಗಬೇಕಿದ್ರೆ ಒಂದು ಕೆನ್ನೆಯನ್ನು ತೋರಿಸಿದಾಗ, ಹೊಡೆದಾಗ ಮತ್ತೊಂದು ಕೆನ್ನೆ ತೋರಿಸುದಲ್ಲ, ಅವನ ಕಪಾಳಕ್ಕೆ ಅವ ಯೋಚನೆ ಮಾಡೋದಕ್ಕಿಂತ ಮೊದಲು ಬಾರಿಸಬೇಕು.
0: ಒಳ್ಳೇದಪ್ಪ, ನಿನ್ನ ದಾರಿಗೆ ನಾನು ಅಡ್ಡ ಬರುವುದಿಲ್ಲ. ನಿನ್ನ ಇಷ್ಟದ ಹಾಗೆ ಮಾಡು.
1: ಹಾಗೆ ಮಾಡ್ತೇನೆ, ನೋಡೋಣ.
0: ಒಳ್ಳೇದು, ಒಳ್ಳೇದು.
1: ಸರಿ, ನನ್ನ ಅಭಿಪ್ರಾಯವನ್ನು ಸರ್ವಸಮ್ಮತಿಯಿಂದ ಒಪ್ಪಿಕೊಳ್ಳುವುದಕ್ಕೆ ಅಸಾಧ್ಯವೆಂದು ಬಾಪೂಜಿಯವರ ಮಾತಿನಿಂದ ನಾನು ಅರ್ಥವಿಸಿಕೊಂಡೆ. ಹಾಗಂತ ಹೇಳಿ ಹತಾಶನಾಗುವುದಿಲ್ಲ ಒಬ್ಬನೇ ಆಗಲಿ. ಈ ನಾಡಿನಲ್ಲಿ ಇದ್ದು ನನಗೆ ನನ್ನವರನ್ನು ಬ್ರಿಟಿಷರ ವಿರುದ್ಧ

ಭಕ್ತ ಯಾರೆಲ್ಲ ಇದ್ದಾರೋ ಅವರನ್ನು ಜೋಡಿಸೋಕೆ ಇಲ್ಲಿ ಅಸಾಧ್ಯವಾದರೆ ಬೇರೆ ನಾಡಿಗೆ ಹೋಗ್ತೇನೆ. ಅದೆಷ್ಟೋ ಮಂದಿ ಭಾರತೀಯರು ಈ ದೇಶ ಪರತಂತ್ರದಲ್ಲಿದೆ, ಗುಲಾಮಗಿರಿಯಲ್ಲಿ ನಮ್ಮವರು ಬಾಳುತ್ತಾ ಇದ್ದಾರೆ, ಬದುಕುತ್ತಾ ಇದ್ದಾರೆ ಎನ್ನುವಂತಹ ಹತಾಶ ಭಾವನೆಯಿಂದ ಇರುವಂತಹ ಅವರಲ್ಲೂ ಕೂಡ ಮಾನಸಿಕವಾಗಿ ಧೈರ್ಯ ತುಂಬಬೇಕು. ಅವರಲ್ಲೂ ಸ್ವಾತಂತ್ರ್ಯ ಚಳವಳಿಯಲ್ಲಿ ತೊಡಗಿಸಿಕೊಳ್ಬೇಕು, ಕ್ರಾಂತಿಕಾರಕವಾದಂತಹ ಹೆಜ್ಜೆ ನೀಡುವಾಗ ಅವರನ್ನು ಜೊತೆಗೂಡಿಸಿಕೊಳ್ಬೇಕೆನ್ನುವಂತ ಉದ್ದೇಶದಿಂದ ನಾಡನ್ನು ಬಿಟ್ಟಿದ್ದೇನೆ, ಮುಂದುವರಿಬೇಕು. ಯಾರೆಲ್ಲ ಈ ಸ್ವಾತಂತ್ರ್ಯ ಬೇಕೆನ್ನುವಂತಹ ಅಪೇಕ್ಷೆ ಇದ್ದ ಇರುವವರಿದ್ದಾರೋ ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಬ್ರಿಟಿಷರ ವಿರುದ್ಧ ನನ್ನದಾದಂತಹ ಕ್ರಾಂತಿಕಾರಕವಾದಂತಹ ಹೋರಾಟವನ್ನು ಮಾಡೋದಕ್ಕಾಗಿ ಮುಂದುವರಿದ್ದಾರೆ ನೋಡೋಣ.

0: ಸುಭಾಷ್ ಚಂದ್ರ ಬೋಸ್, ನಿನ್ನ ಹೆಸರು ಕೇಳುವುದಕ್ಕೂ ಹೇಳುವುದಕ್ಕೂ ಆನಂದ ಆಗುತ್ತದೆ.
1: ಆಹಾ,
0: ಸರಿಯಾಗಿ ವಿಚಾರ ಮಾಡು. ಸತ್ಯ ಯಾವತ್ತೂ ಸತ್ಯವೇ. ಒಂದನೇ ಲೋಕಮಾಯುದ್ಧದ ಮೇಲೆ ನಿಮಗಿಂತಲೂ ಹೆಚ್ಚು ಶತ್ರುಗಳು ನಮಗೆ ಈ ಜಗತ್ತಿನಲ್ಲಿ. ಮುಂದೆಯೊಂದು ದಿನ ಜರ್ಮನಿ ಜಪಾನ್ನೊಂದಿಗೋ ಇಟಲಿಯೊಂದಿಗೋ ಒಟ್ಟಾಗಿ ತುರ್ಕರನ್ನು ಸೇರಿಸಿಕೊಂಡು ಹೋರಾಟ ಆಗಬಹುದು ಎನ್ನುವಂತಹ ಸೂಚನೆ ನಮಗೂ ಇದೆ. ನೀನು ಇಲ್ಲಿಂದ ಎಲ್ಲಿಗೆ ಹೊರಡುವವನಿದ್ದೀ ಎನ್ನುವುದರ ಬಗ್ಗೆಯೂ ನನ್ನಲ್ಲಿ ಚಿಂತನೆ ಇದೆ. ಆದ್ದರಿಂದ ಬೇಸರ ಮಾಡಿಕೊಳ್ಳಬೇಡ. ಬಿಡುಗಡೆಗಾಗಿ ನೀನು ಅರ್ಜಿ ಹಾಕಿದ್ದಿ.
1: ನನ್ನನ್ನು ಬಂಧನಕ್ಕೊಳಪಡಿಸಿ 4 ತಿಂಗಳು ಸೆರೆ ವಾಸ ನನಗೆ ಆಗಿದೆ. ನಿನ್ನಲ್ಲಿ ವಿನಂತಿ ಅಲ್ಲ, ಆಜ್ಞೆ ಸ್ವರೂಪದ ಮಾತನ್ನು ಹೇಳ್ತಾ ಇದ್ದೇನೆ.
0: ಹೇಗೆ?
1: ನನ್ನನ್ನು ಬಿಡುಗಡೆಗೊಳಿಸಬೇಕು.
0: ಬಿಡುಗಡೆಗೊಳಿಸುವುದಕ್ಕೆ ನನಗಾಗಲಿ ಮತ್ತೊಬ್ಬರಿಗಾಗಲಿ ಅರ್ಹತೆ ಇಲ್ಲ. ನಾನಾಗಲೇ ಹೇಳಿದ ಹಾಗೆ ಸಿಸ್ಟಮ್ ವಿ ಹ್ಯಾವ್ ಟು ಫಾಲೋ.
1: ನೀನಾಗಿ ಬಿಡುಗಡೆ ಮಾಡದಿದ್ದಲ್ಲಿ ಇನ್ನು ಮುಂದಕ್ಕೆ ನೀವು ಕೊಡಲ್ಪಡುವಂತಹ ಅನ್ನ ನೀರನ್ನು ನಾನು ಸ್ವೀಕಾರ ಮಾಡುವುದಿಲ್ಲ.
0: ಕಷ್ಟ ಆಯ್ತಲ್ಲ.
1: ಅನ್ನ ನೀರನ್ನು ಬಿಟ್ಟು ತ್ಯಜಿಸಿ ಪ್ರಾಣವನ್ನು ಕಳಕೊಂಡೇನು ಹೊರತು ನಿಮಗೆ ವಿಧೇಯನಾಗಿ ನಿಮಗೆ ನಿಷ್ಠನಾಗಿ ನಾನು ಈ ಸೆರೆಮನೆಯಲ್ಲಿ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಪ್ರಾಣತ್ಯಾಗ ಮಾಡಿಯೇನು.
0: ನಿನಗೂ ಎಂ ಕೆ ಗಾಂಧಿಗೂ ಇದೇ ವ್ಯತ್ಯಾಸ. ದಟ್ ಹಾಫ್ ನ್ಯಾಕೆಡ್ ಫಕೀರ ಈಸ್ ಇನ್ ದ ರೈಟ್ ವೇ, ಯು ಆರ್ ಇನ್ ದ ರಾಂಗ್ ವೇ. ಅವನ ದಾರಿ ಸರಿ. ನೀನು ಈಗ ಸತ್ಯಾಗ್ರಹ ಮಾಡಿದರೆ ನೀನು ಅವನ ದಾರಿಗೆ ಬಂದಾಗ ಆಗ್ತದೆ. ಸತ್ಯಾಗ್ರಹ ಮಾಡಿ ಸಾಯಿ ಅಂತ ಅವ ಹೇಳಿದ್ದಲ್ಲ.
1: ಸತ್ಯಾಗ್ರಹ ಅಲ್ಲ ಇದರ ಅರ್ಥ. ಸತ್ಯಾಗ್ರಹ ಅಲ್ಲ,
0: ನಿನ್ನದು ಬೇರೆ.
1: ಪ್ರತಿಭಟನೆ, ಪ್ರತಿರೋಧ.
0: ಒಂದು ಕೆಲಸ ಮಾಡುವ, ನನಗೆ ಇರುವಂತ ಪರಿಧಿಯನ್ನು ನಾನು ನೋಡಬೇಕೋ ಬೇಡ. ಲಿಮಿಟ್, ವಾಟ್ ಲಿಮಿಟ್ ಐ ಹ್ಯಾವ್ ಐ ವಿಲ್ ಫಾಲೋ ದಟ್. ನಿನ್ನನ್ನು ಬಂಧನದಲ್ಲಿ ಹೀಗೆ ಇಡುವುದಿಲ್ಲ. ನಿನ್ನನ್ನು ಗ್ರಹ ಬಂಧನದಲ್ಲಿ ಇಡ್ತೇವೆ. ಈ ಗ್ರಹ ಬಂಧನ ಎನ್ನುವುದು ಜಗತ್ತಿಗೆ ಪರಿಚಯ ಆದದ್ದೇ ಸುಭಾಷ್ ಚಂದ್ರ ಬೋಸ್ ಅನ್ನು ಇಂಡಿಯಾದಲ್ಲಿ ಇಟ್ಟ ಹಾಗೆ. ಮತ್ತೆ ಮತ್ತೆ ಭವಿಷ್ಯತ್ತಿನಲ್ಲಿ ಬೇರೆ ಬೇರೆ ಸಂದರ್ಭ ಬರ್ತದೆ. ಗ್ರಹ ಬಂಧನಕ್ಕೂ ಬಂಧನಕ್ಕೂ ವ್ಯತ್ಯಾಸ ಉಂಟು. ಗ್ರಹ ಬಂಧನದಲ್ಲಿ ಆರಾಮಕ್ಕೆ, ವಿರಾಮಕ್ಕೆ, ಯೋಚನೆಗೆ, ವಿದ್ಯೆ ಓದುವುದಕ್ಕೆ, ಪ್ರವಚನ ನೀಡುವುದಕ್ಕೆಲ್ಲ ಅವಕಾಶ ಉಂಟು. ಆದರೆ ನೀನು ನಮ್ಮ ಮನೆಯನ್ನು ಬಿಟ್ಟು ಹೊರಗೆ ಹೋಗುವ ಹಾಗಿಲ್ಲ. ಸುಖವಾಗಿರು ಇಲ್ಲಿ.
1: ಅಷ್ಟೇ ಅಲ್ವಾ? ಸೆರೆಮನೆಯಿಂದ ಈ ಒಂದು ಕಠಿಣವಾದ ಸ್ಥಿತಿಯಿಂದ ನನಗೆ ಸ್ವಲ್ಪ ಸ್ವಾತಂತ್ರ್ಯ ಸಿಕ್ಕಿದಂತೆ ಗೃಹ ಬಂಧನ.
0: ಸ್ವಾತಂತ್ರ್ಯವನ್ನು ಹೀಗೆ ಕೊಟ್ಟಾಗಲೇ ನಿಮಗೆಲ್ಲ ಆಲೋಚನೆ ಮಾಡಲಿಕ್ಕೆ ಆಗುವುದು. ಈ ಗೃಹ ಬಂಧನ ಸುಮ್ಮನೆ ಕೊಟ್ಟದ್ದಲ್ಲ. ಯು ಥಿಂಕ್ ಥಿಂಕ್ ಆಲೋಚನೆ ಮಾಡು, ಆಲೋಚನೆ ಮಾಡು. ಅವನ ದಾರಿಗೆ ನೀನು ಹೋದ್ರೆ ಒಳ್ಳೇದು ಅಂತ ನಾನು ಹೇಳುದು.
1: ನಿನ್ನ ಭಾಷೆಯಲ್ಲಿ ಇದಕ್ಕೆ ಉತ್ತರ ಕೊಡು. ಥ್ಯಾಂಕ್ಸ್, ಧನ್ಯವಾದ.
0: ಈಗ ನನಗೆ ಅಶೋಕ ಇಲ್ಲ. ಈಗ ನನಗೆ ಶೋಕ ಇಲ್ಲ.
1: ಇಲ್ಲ,
0: ಈಗ ನಾನು ಅಶೋಕ.
1: ಸರಿ ಸರಿ. ಸೆರೆಮನೆ ಅನುಕಂಪದ ದೃಷ್ಟಿಯಲ್ಲಿ ನನ್ನನ್ನು ಕಾರಾಗ್ರಹದಿಂದ ಗೃಹಬಂಧನಕ್ಕೆ ಬದಲಾಯಿಸಿದ್ದಾನೆ. ಗೃಹಬಂಧನ ಅಂದ್ರೆ ಮುಕ್ತವಾಗಿ ಅಲ್ಲ, ಆ ಸೆರೆಮನೆಗಿಂತ ಸ್ವಲ್ಪ ವಿಶಾಲವಾಗಿದೆ, ವಿಸ್ತಾರವಾಗಿದೆ ಎನ್ನುವುದನ್ನು ಬಿಟ್ಟರೆ ಬೇರೇನು ವಿಶೇಷವಾಗಿ ಕಲ್ಪಿಸಿಕೊಳ್ಳುವಂಥದ್ದಲ್ಲ. ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಇಲ್ಲಿ ಇರುವುದಲ್ಲ, ಸೆರೆಮನೆಯಲ್ಲಿ ನನ್ನ ಬದುಕು ಅಂತ್ಯಗೊಳ್ಳಬಾರದು. ಯಾವ ದೀಕ್ಷೆಯನ್ನು ತೊಟ್ಟಿದ್ದೇನೋ, ತಾಯಿ ಭುವನೇಶ್ವರಿಯ ಅನುಗ್ರಹ ನನಗೆ ಉಂಟೋ, ಭಾರತ ಮಾತೆಯ ನನಗೆ ಶಕ್ತಿಯನ್ನು, ಬೌದ್ಧಿಕ ಮಟ್ಟ ವಿಕಸನವನ್ನು ಯಾವಾಗ ಒದಗಿಸಿದ್ದಾಳೆಂದರೆ ನಾನು ಈ ಸ್ವಾತಂತ್ರ್ಯದ ಕಿಚ್ಚನ್ನು ನನ್ನ ಹೃದಯದಲ್ಲಿ ಹಚ್ಚಿಕೊಂಡಾಗ. ಇದಕ್ಕೆ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗಿದೆ. ಗೃಹ ಬಂಧನದಿಂದ ನಾನು ಬಿಡುಗಡೆ ಆಗಬೇಕು. ಹೇಗೆ? ಅವರಲ್ಲಿ ಅಂಗಲಾಚಿ ಅಲ್ಲ, ಒಬ್ಬ ಮುಸಲ್ಮಾನ ಫಕೀರನಾಗಿ, ಮೌಲ್ಯಿಯಾಗಿ, ಸ್ವಲ್ಪ ಗಡ್ಡವನ್ನೆಲ್ಲ ಬಿಟ್ಟು ತಲೆಗೊಂದು ಟೊಪ್ಪಿ, ಅದು ಬೇಕೇ ಬೇಕು. ಅಂದರೆ ನನ್ನ ಗುರುತು ಪತ್ತೆ ಆಗಬಾರದು. ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಅಲ್ಲಿಂದ ಹೊರಟು ಬಂದಿದ್ದೇನೆ. ವರ್ತಮಾನ ಬಂತು, ನನ್ನನ್ನು ಹುಡುಕುವಂತ ಪ್ರಯತ್ನ ಮಾಡುತ್ತಿದ್ದಾರಂತೆ. ಹುಡುಕಿ ಎಲ್ಲಾದರೂ ನಾನು ಅವರ ಕೈವಶವಾದರೆ ಮತ್ತೆ ನನಗೆ ಬದುಕಿಲ್ಲ ಎನ್ನುವುದು ತೀರ್ಮಾನ ಆಗಿದೆ. ಹಾಗಾಗಿ ನಾನು ನೇರವಾಗಿ ಭಾರತ ದೇಶವನ್ನು ಬಿಟ್ಟಿದ್ದೇನೆ. ನನಗೆ ಸಂಗ್ರಹ ಆಗಬೇಕದ್ದು ಹೊರಗಿನವರು. ಭಾರತೀಯತೆಯ ಬಗ್ಗೆ ಅಭಿಮಾನ ಗೌರವ ಇದ್ದು ಎಲ್ಲೆಲ್ಲೋ ಜೀವಿಸ್ತಿರುವಂತಹ ಅನೇಕ ಮಂದಿಗಳಿಗೆ ಭಾರತಾಂಬೆಗೆ ಆಗುತ್ತಿರುವಂತಹ ಅನ್ಯಾಯದ ಬಗ್ಗೆ ಪ್ರತಿಭಟನೆ ಪ್ರತಿರೋಧ ಒಡ್ಡುವುದಕ್ಕೆ ಅಸಮರ್ಥರಾಗಿ ಅಂಥ ಒಬ್ಬ ನಾಯಕ ಯಾವಾಗ ಸಿಗ್ತಾನೆ ಎನ್ನುವಂತಹ ಆತುರ ಕಾತುರದಲ್ಲಿರುವಂತಹ ವ್ಯಕ್ತಿಗಳಿಗೆ ನಾನು ಸಾಂತ್ವನವನ್ನು ಹೇಳುತ್ತಾ ಅವರೆಲ್ಲರ ಒಲವು ಬೆಂಬಲವನ್ನು ಗಳಿಸ್ತಾ ಭಾರತ ಮಾತೆಗೆ ಸ್ವಾತಂತ್ರ್ಯ ಕೊಡಿಸುವ ಉದ್ದೇಶದಿಂದ ನೇರವಾಗಿ ಸೆರೆಮನೆಯಿಂದ ಹೊರಟವ ಬರ್ಮಾ ದೇಶಕ್ಕೆ ಬಂದೆ. ಅನೇಕ ಮಂದಿಯನ್ನು ಭೇಟಿಯಾದೆ, ಬೇರೆ ದೇಶಗಳಿಗೆ ಪ್ರಯಾಣ ಮಾಡಿದೆ, ಅಲ್ಲಿರುವಂತಹ ಭಾರತೀಯರನ್ನು ಒಟ್ಟುಗೂಡಿಸಿದೆ. ಅಲ್ಲಿನ ನಾನು ಬಂದು ನಿಂತಹ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್. ಇಲ್ಲಿಂದ ಭಾರತ ಮಾತೆಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎನ್ನುವಂತಹ ಒಂದು ದಿಕ್ಸೂಚಿಯಾಗಿ ತ್ರಿವರ್ಣ ಧ್ವಜವನ್ನು ಇಲ್ಲಿ ಹಾರಿಸ್ತಾ ಇದ್ದೇನೆ. ಕೇಸರಿ, ಬಿಳಿ, ಹಸಿರು, ಸತ್ಯ, ತ್ಯಾಗ, ಶಾಂತಿಯ ಸಂಕೇತವಾದಂತಹ ಮೂರು ವರ್ಣದ ಧ್ವಜವನ್ನು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಸ್ಥಾಪನೆ ಮಾಡಿ ಭಾರತ್ ಮಾತಾ ಕಿ ಜೈ ಎನ್ನುವಂತಹ ಉದ್ಘೋಷಣೆಯೊಂದಿಗೆ ಭಾರತ ಮಾತೆಯ ಆ ಒಂದು ಭವ್ಯತೆಯನ್ನು ಕಾಣುವಂತಹ ದಿನಗಳು ಅತಿ ಶೀಘ್ರದಲ್ಲಿ ನಮಗೆ ಮುಂದಕ್ಕೆ ಬರಲಿ ಎನ್ನುವಂತಹ ಆಶಯವನ್ನು ಇಟ್ಟುಕೊಂಡು ಮುಂದುವರಿತೇವೆ. ನೋಡೋಣ.

0: ಗಾಂಧೀಜಿ,
1: ಜವಾಹರ್ಲಾಲ್ ರೇ,
0: ನಮ್ಮ ದೇಶದ ಸ್ವಾತಂತ್ರ್ಯದ ಒಂದು ಹೋರಾಟದ ಇತಿಹಾಸವನ್ನು ಗಮನಿಸಿದರೆ ಎಷ್ಟು ಸಮಯಗಳಿಂದ ಎಷ್ಟು ಜನ ಎಷ್ಟು ವಿಧದಿಂದ ಹೋರಾಟ ಮಾಡಿದ್ದಾರೆ ಇದನ್ನು ನಾವು ಊಹಿಸುವುದಕ್ಕೂ ಕಷ್ಟ ಆಗಿದೆ.
1: ಹೃದಯ ವಿವೀರ್ಣವಾಗುತ್ತದೆ.
0: ಹಾಗಾಗಿಯೇ ಸಿಪಾಯಿ ದಂಗೆಯಿಂದ ತೊಡಗಿ ಕ್ರಾಂತಿಕಾರರ ಹೋರಾಟ, ಅದರ ಜೊತೆಯಲ್ಲಿ ಮಂದಗಾಮಿಗಳ ಹೋರಾಟ, ಅದರ ಜೊತೆಯಲ್ಲಿ ತೀವ್ರಗಾಮಿಗಳ ಹೋರಾಟ, ಅದರಲ್ಲಿಯೂ ನಿಮ್ಮದ್ದಾದಂತಹ ಪ್ರವೇಶ ಆದ ಮೇಲೆ ಅದನ್ನು ಗಾಂಧಿಯುಗ ಎನ್ನುವ ಹಾಗೆಯೇ ಕರೆಯುವ ಹಾಗಾಗಿದೆ. ಈ ರೀತಿಯಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ರೂ ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ನಾವು ತರುವಲ್ಲಿ ಯಾಕೋ ಯಾವುದೇ ವಿಧದಿಂದ ಆಶಾದಾಯಕವಾದಂತಹ ಯತ್ನಗಳು, ಆಶಾದಾಯಕವಾದಂತಹ ಬೆಳವಣಿಗೆಗಳು ಕಾಣದೇ ಇರುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಈಗಾಗಲೇ ನೀವು ಉಪ್ಪಿನ ಸತ್ಯಾಗ್ರಹವನ್ನೇನೋ ಮಾಡಿದ್ದೀರಿ, ಇರುವಿನ ಜೊತೆ ಒಪ್ಪಂದವನ್ನೂ ಮಾಡಿಕೊಂಡಿದ್ದೀರಿ, ಒಂದು ಉಪ್ಪಿನ ವ್ಯವಹಾರ ಜೊತೆ ಸುಂದರವಾದಂತಹ ವ್ಯೂಹದ ಬಳೆಯನ್ನು ಹೆಣೆದಿದ್ದೀರಿ ಎನ್ನುವ ಹಾಗೆ ಅವ ಹೇಳಿದ್ದಾನೆ ಹೌದು ಅಂತಾದ್ರು, ದುಂಡು ಮೇಜಿನ ಪರಿಷತ್ತಿನಲ್ಲಿ ತಾವು ಪಾಲ್ಗೊಂಡದ್ದು ಹೌದು ಅಂತಾದ್ರು, ಮುಂದೆ ಬಗೆಯೇನು ಅಂತ ನನಗೆ ಅರ್ಥ ಆಗುವುದಿಲ್ಲ. ಯಾವ ಸ್ವರೂಪದಿಂದ ನಾವು ಹೋರಾಟವನ್ನು ಮಾಡಿದರೆ ನಮಗೆ ನಿಜವಾದ ಯಶಸ್ಸು ಸಿಗಬಹುದು, ಇದು ನನ್ನದಾದಂತಹ ಒಂದು ನಿರೀಕ್ಷೆ.
1: ನೆಹರು ಅವರೇ,
0: ಓ,
1: ನೀವು ಶ್ರೀಮಂತ ಮನೆತನದಲ್ಲಿ ಹುಟ್ಟಿದವರು, ಆದರೂ ಕೂಡ ದೇಶ ಪ್ರೇಮದಿಂದಾಗಿ ಈ ಸತ್ಯಾಗ್ರಹದಲ್ಲಿ ನನ್ನೊಂದಿಗೆ ಸಹಭಾಗಿಗಳಾಗಿದ್ದೀವಿ.
0: ಹೌದು,
1: ನೀವು ನಾನು ಎಷ್ಟೋ ಸಲ ಸೆರೆಮನೆ ವಾಸವನ್ನು ಕೂಡ ಅನುಭವಿಸಿದ್ದೇವೆ. ನಾವು ಮಾಡಿದ ಯಾವ ಪ್ರಯತ್ನಗಳು ಕೂಡ ನಮ್ಮ ಅಸಹಕಾರ ಚಳವಳಿ ಆಗಲಿ ಸತ್ಯಾಗ್ರಹ ಆಗಲಿ ಅದು ಬ್ರಿಟಿಷ್ ಸಾಮ್ರಾಜ್ಯ ಶಾಹಿಯನ್ನು ಅಡುಗಾಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ.
0: ಹೌದು,
1: ಚಂಪಾರಣ್ಯದ ರೈತ ಕ್ರಾಂತಿ ಆಯಿತು.
0: ಹೌದು,
1: ಹೌದಾ? ಅದರಿಂದಲೂ ಹೆಚ್ಚಿನ ಏನಾದರೂ ಜಯ ವಿಜಯ ಎನ್ನುವಂಥದ್ದು ಆಗಲಿಲ್ಲ ನಮಗೆ.
0: ಇಲ್ಲ,
1: ಮಾತ್ರ ಅಲ್ಲ, ದಾಂಡಿ ಯಾತ್ರೆಯನ್ನು ಹೇಳಿದಿರಿ.
0: ಹೌದು,
1: ಅದು ಕೂಡ ಒಂದಷ್ಟು ಅವರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿದ್ದು. ಹೌದು,
0: ಒಂದು ಹಂತಕ್ಕೆ ನಮ್ಮದ್ದಾದ ಒಗ್ಗಟ್ಟನ್ನು ನಾವು ಪ್ರದರ್ಶಿಸಿದ್ದೇವೆ, ಆದರೆ ಬೇರೊಂದು ರೂಪದಿಂದ ಅವರದನ್ನು ಹತ್ತಿಕ್ತಾ ಇದ್ದಾರೆ.
1: ಹೌದು, ಅಸಹಕಾರ ಚಳವಳಿಯನ್ನು ಮಾಡಿದೆವು.
0: ಹೌದು,
1: ಮಾಡು ಇಲ್ಲವೇ ಮಡಿ.
0: ಹೌದು
1: ಅಲ್ವಾ? ದೇಶೀಯವಾದಂಥ ವಸ್ತುಗಳನ್ನೇ ಬಳಸಬೇಕು.
0: ಹೌದು
1: ಅಲ್ವಾ?
0: ಇದು ಒಂದು ಹಂತಕ್ಕೆ ಬಿಸಿ ಮುಟ್ಟಿಸಿದ್ದು ಉಂಟು.
1: ಉಂಟು ಉಂಟು, ಯಾಕಂದ್ರೆ
0: ಎಷ್ಟೋ ಜನ ವಿದ್ಯಾವಂತರಾದವರು ಈಗಾಗಲೇ ಅವರವರ ಹುದ್ದೆಗಳನ್ನು ತ್ಯಜಿಸಿದ್ದಾರೆ. ಅದರ ಜೊತೆಯಲ್ಲಿ ಪ್ರತಿಯೊಬ್ಬರು ಕೂಡ ಹೋರಾಟಕ್ಕೆ ಧುಮ್ಮಿಕ್ಕಿದ್ದಾರೆ. ಬ್ರಿಟಿಷರ ವಸ್ತುಗಳನ್ನು ತಾವು ಮುಟ್ಟುವುದಕ್ಕೂ ಕೂಡ ಹಿಂಜರಿದು ಒಂದು ಹಂತಕ್ಕೆ ಅವರು ಆಘಾತವನ್ನು ಅನುಭವಿಸಿದ ಹಾಗೆ ಇದ್ರೂ ಕೂಡ ನಮಗೆ ನಿರೀಕ್ಷಿತವಾಗಿ ಏನು ಮಾಡಬಹುದು, ನಮ್ಮಲ್ಲಿ ಏನಾದರೂ ಕೊರತೆ ಉಂಟೋ, ನಾವು ಯಾವ ರೀತಿಯಲ್ಲಿ ಸುಧಾರಣೆ ಆಗಬೇಕು, ಇನ್ನೂ ಹೆಚ್ಚಿನ ಹೋರಾಟದಿಂದ ಅವರನ್ನು ಮಣಿಸುವ ತಂತ್ರ ಹೇಗೆ, ಇದೇ ಅರ್ಥ ಆಗ್ತಾ ಇಲ್ಲ.
1: ಯೋಚನೆ ಮಾಡಬೇಕು.
0: ಹೌದು.

0: ಆತ್ಮ
1: ಯಾವುದೇ ಒಂದು ಮಹಾಯಾನ ಎನ್ನುವಂಥದ್ದು ಆರಂಭ ಆಗುವುದು ಒಂದು ಪುಟ್ಟ ಹೆಜ್ಜೆಯಿಂದ.
0: ಹೌದು
1: ಅಲ್ವಾ? ಹೆಜ್ಜೆಯನ್ನು ಮುಂದಿಡುತ್ತಾ ಏನೇನೋ ಎಲ್ಲವನ್ನೂ ಕೂಡ ಮಾಡಿಕೊಂಡು ನಾವು ಬಂದೆವು, ಆದರೂ ಗುರಿಯನ್ನು ಮುಟ್ಟಲಿಲ್ಲ. ಸ್ವರಾಜ್ಯ ಸ್ವಾತಂತ್ರ್ಯ ಎನ್ನುವುದು ನಮ್ಮ ಗುರಿ.
0: ಹೌದು.
1: ಅಸಹಕಾರ ಆಂದೋಲನೆಯನ್ನ ನಾವು ಮಾಡಿದೆವು.
0: ಹೌದು.
1: ಬೇರೆ ಬೇರೆ ರೀತಿಯ ಉಪವಾಸ ಸತ್ಯಾಗ್ರಹವನ್ನ ನಾವು ಮಾಡಿದೆವು.
0: ಹೌದು.
1: ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ
0: ಹೌದು
1: ಘೋಷಣೆಯನ್ನು ಕೊಟ್ಟಾಗೂ ಆಯಿತು.
0: ನಮ್ಮ
1: ಸ್ವದೇಶಿ ಆಂದೋಲನ
0: ಹೌದು
1: ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಯಿತು.
0: ಹೌದು.
1: ಯಾಕಂದ್ರೆ ನಮ್ಮ ದೇಶದ ವಸ್ತುಗಳನ್ನು, ಕಚ್ಚಾ ವಸ್ತುಗಳನ್ನು ವಿಲಾಯತಿಗೆ ಕೊಂಡು ಹೋಗಿ
0: ಹೌದು
1: ಅಲ್ಲಿ ಸಿದ್ಧ ವಸ್ತುಗಳನ್ನಾಗಿ ಮಾಡಿ ಮತ್ತೆ ನಮ್ಮವರಿಗೇ ಒಂದಲ್ಲ ಅವರು
0: ನಮ್ಮ ವಸ್ತುವನ್ನು ಇಲ್ಲಿಂದ ಕೊಂಡು ಹೋಗಿ ಮಾರ್ಪಡಿಸಿ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡಿ ನಮಗೆ ಮಾರುವುದು.
1: ನಮಗೆ ಮಾರುವುದು.
0: ನಮ್ಮಿಂದ ಕೊಂಡು ಹೋಗುವಾಗ ಬೆಲೆ ಇಲ್ಲ, ಅಲ್ಲಿಂದ ಬರುವಾಗ ದುಪ್ಪಟ್ಟು ಬೆಲೆ.
1: ಆದ್ರೆ ಆಲೋಚನೆ ಮಾಡಬೇಕು ನಾವು. ಕ್ರಾಂತಿ ಎನ್ನುವಂಥದ್ದು ಅವರ ಕಣ್ಣಿಗೆ ಕೆರಳಿಸುವ ಹಾಗೆ ಆಗಬಾರದು. ಒಳ್ಳೆಯ ಹುಡುಗ, 32 ವರ್ಷದ ಯುವಕ ಸುಭಾಷ್ ಚಂದ್ರ ಬೋಸ್.
0: ಹೌದು.
1: ವರ್ತಮಾನ ಕೇಳಿ ಬಹಳ ಬೇಸರ ಆಯಿತು ನಮಗೆ. ಟಿಬೆಟ್ಗೆ ಬರ್ಮಾಕ್ಕೆ ಹೋಗಿ ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಕಟ್ಟಿದ.
0: ಹೌದು.
1: ಅಲ್ಲಿರುವ ಭಾರತೀಯರೆಲ್ಲ ಒಟ್ಟು ಮಾಡಿದ.
0: ಹೌದು.
1: ಆದ್ರೆ ವರ್ತಮಾನ ಬಂತಲ್ಲ, ರಂಗೂನ್ನಲ್ಲಿ ಏನೋ ಒಂದು ದುರಂತಕ್ಕೆ ಈಡಾಗಿ ಹೋದರು.
0: ಕ್ರಾಂತಿಯಕಾರಿ ಹೆಜ್ಜೆಯನ್ನಿಟ್ಟಂತಹ ಬೋಸ್ ಈ ಕಾಲಕ್ಕಾಗುವಾಗ ನಮ್ಮ ಜೊತೆಯಲ್ಲಿಲ್ಲ ಎನ್ನುವುದೇ ನಮಗೊಂದು ದುಃಖ.
1: ಏನು ಮಾಡೋಣ. ಅಂತಹ ರಕ್ತಪ್ರಾಯರಾದಂತಹ ಭಾರತಾಂಬೆಯ ಕುವರನ್ನು ಕಳಕೊಂಡಂತಹ ಬೇಗುದಿ ಒಂದು ಕಡೆ ಇದೆ.
0: ಹೌದು.
1: ಅಂಥವರ ತ್ಯಾಗ ಬಲಿದಾನ ವ್ಯರ್ಥ ಆಗಬಾರದು ಎನ್ನುವಂತಹ ಎಚ್ಚರಿಕೆಯೂ ಉಂಟು. ಆ ಕಾರಣದಿಂದ ನಾವು ಮುಂದೆ ಇಡಬೇಕಾದಂತಹ ಅಡಿ ಉಂಟಲ್ಲ, ಅದು ಬಹಳಷ್ಟು ಸ್ಪಷ್ಟವಾಗಿರಬೇಕು.
0: ಹೌದು.
1: ಈಗ ನಾವೆಲ್ಲ ನಿಮ್ಮನ್ನು ಮಾತ್ರ ಅಲ್ಲ, ನಿಮ್ಮ ತಂದೆಯವರು ನಿಮ್ಮ ತಾಯಿಯನ್ನು ಸೆರೆಮನೆಯಲ್ಲಿಟ್ರು. ಹೌದಾ?
0: ಹೌದು.
1: ನಾನು ಜೊತೆಯಲ್ಲಿ ಬಂದೆ.
0: ಹೌದು.
1: ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಆಯಿತು. ಎಷ್ಟು ಸಲ ಅಂತ ಇಲ್ಲ, ನಮ್ಮನ್ನು ಸೆರೆಯಲ್ಲಿ ಹಾಕುವುದು, ಸೆರೆ ಬಿಡುವುದು.
0: ಹೌದು.
1: ಹಾಗಾಗಿ ಈಗ ಬಂದಿರುವಂತಹ ಕ್ರಿಪ್ಸ್ ಆಯೋಗ.
0: ಹೌದು.
1: ಸೈಮನ್ ಆಯೋಗಕ್ಕಿಂತ ಬೇರೆ ಏನು ಅಲ್ಲ ಅದು. ಭಾರತೀಯರದ್ದಾದಂತಹ ನಮಗೆ ಸ್ವಾತಂತ್ರ್ಯ ಕೊಡಬೇಕೋ ಬೇಡುವೋ ಎನ್ನುವುದನ್ನು ನಿರ್ಧಾರ ಮಾಡುವುದು ಅವರು. ಆ ಅರ್ಹತೆ ಉಂಟೋ ಇಲ್ವೋ ಎನ್ನುವ ಪ್ರಶ್ನೆಗೆ
0: ಹೌದು
1: ಎರಡು ದುಂಡು ಮೇಜಿನ ಪರಿಷತ್ತಿಗೆ ನಾನು ಇಲ್ಲಿ ಹೋಗಿದೆ.
0: ಹೌದು.
1: ಯಾವುದು ಫಲಕಾರಿ ಆಗಲಿಲ್ಲ ಇಂಗ್ಲೆಂಡ್ನಲ್ಲಿ ಆಗಿರುವಂಥದ್ದು. ಇಷ್ಟೆಲ್ಲ ಆದ ಮೇಲೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಈ ಕ್ರಾಂತಿಯನ್ನ ಅಥವಾ ಈ ಅಸಹಕಾರ ಕ್ರಾಂತಿಯನ್ನ ನಾವು ಮುಂದುವರಿಸಬೇಕು.
0: ಹೌದು.
1: ಸತ್ಯಾಗ್ರಹವನ್ನು ಮುಂದುವರಿಸಬೇಕು ಅಂತ ಇದ್ರೆ, ಭಾರತದಾದ್ಯಂತ ಇದು ಹರಡಬೇಕು ಅಂತ ಇದ್ರೆ, ದೇಶವ್ಯಾಸಿಗಳೆಲ್ಲ ಇದನ್ನು ಒಪ್ಪಿ ನಮ್ಮ ಜೊತೆಯಲ್ಲಿ ಬರುವ ಹಾಗೆ ಮಾಡಬೇಕು. ಒಂದು ಸ್ವದೇಶಿ ಆಂದೋಲನ, ನಮ್ಮ ವಸ್ತುಗಳನ್ನೇ ನಾವು ಬಳಸುವುದು.
0: ಹೌದು.
1: ನಮಗೆ ಬೇಕಾದದ್ದು ನಾವೇ ಮಾಡಿಕೊಡುವುದು.
0: ಹೌದು.
1: ಸಾಬರಮತಿ ಆಶ್ರಮದಲ್ಲಿ ಅದನ್ನು ಮಾಡಿ ತೋರಿಸಿದ್ದೇನೆ ನಾನು.
0: ಚರಕವನ್ನು ಕೈಯಲ್ಲಿ ಹಿಡಿಯುವುದರ ಮೂಲಕವಾಗಿ ನೂಲುವಂತಹ ಪ್ರಯತ್ನವನ್ನು ಮಾಡುವುದರಿಂದ ಈ ಸ್ವದೇಶಿ ಅಭಿಯಾನವನ್ನು ತಾವು ಸಾಂಕೇತಿಕವಾಗಿ ಒಂದು ರೀತಿಯಲ್ಲಿ ಪ್ರಚೋದನಾತ್ಮಕವಾಗಿ ಪ್ರತಿಯೊಬ್ಬರಿಗೂ ಪ್ರೇರಕವಾಗುವ ಹಾಗೆ ಮಾಡಿದ್ದೀರಿ.
1: ಈಗ ಒಂದು ಹಂತ ಮುಂದೆ ಹೋಗಿದ್ದೇವೆ ನಾವು. ಬ್ರಿಟಿಷರ ವಸ್ತುಗಳನ್ನು, ವಸ್ತ್ರಗಳನ್ನು ಸುಡುವುದು ಕಂಡ ಕಂಡಲ್ಲಿ
0: ಒಳ್ಳೆಯದು.
1: ಇನ್ನೊಂದು, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ
0: ಹೌದು
1: ಎನ್ನುವಂತಹ ಮಾತನ್ನು ಉತ್ಕಂಠಿತವಾಗಿ ಮಾಡುವುದು.
0: ಈಗಾಗಲೇ ನಮ್ಮ ಅಧಿವೇಶನಗಳಲ್ಲಿ ಸಾರಿದ ಹಾಗೆ ಅದನ್ನು ಮತ್ತೊಮ್ಮೆ ನನ್ನ ಧ್ಯೇಯ ವಾಕ್ಯವನ್ನಾಗಿಸಿಕೊಂಡು ನಮ್ಮ ಪ್ರಯತ್ನ. ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಲೇಬೇಕು. ತಾವು ಹೇಳಿದ ಹಾಗೆ ನಮ್ಮಲ್ಲಿರುವಂತಹ ಅಸಮಾನತೆ ಇದನ್ನು ನಿವಾರಿಸಬೇಕು ಅಂತ ಇದ್ರೆ ಈ ಕಾಲಕ್ಕಾಗುವಾಗ ಇರುವಂತಹ ಮಾಧ್ಯಮಗಳ ಬಳಕೆ ಆಗಬೇಕು, ನಮ್ಮಲ್ಲಿರುವಂತಹ ಯುವ ಶಕ್ತಿಯ ಬಳಕೆ ಆಗಬೇಕು. ಈ ಸಂವಹನವನ್ನು ಸಂಘಟಿತವಾಗಿ ಮಾಡುತ್ತಾ ಎಲ್ಲಾ ಕಡೆಯಲ್ಲಿಯೂ ಒಂದೇ ಘೋಷಣೆ ಮೊಳಗಲಿ, ನಮಗೆ ಸಿಗಬೇಕಾದಂತಹ ಆತ್ಯಂತಿಕವಾದಂತಹ ಸ್ವಾತಂತ್ರ್ಯ ಸಿಕ್ಕೇ ಸಿಗಬೇಕು. ಸ್ವರಾಜ್ಯ ನಮ್ಮ ಅಜನ್ಮ ಸಿದ್ಧ ಹಕ್ಕು ಎನ್ನುವ ಹಾಗೆ ನಮ್ಮ ಹಿರಿಯರೇನು ಹೇಳಿದ್ದಾರೋ ಅದು ಮುಂದುವರಿಯಬೇಕು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಭಿಯಾನ.
2: ಇದುವರೆಗೆ ಯಕ್ಷಾಂಗಣ ಮಂಗಳೂರು ಇದರ ವತಿಯಿಂದ ನಡೆದ ಸ್ವರಾಜ್ಯ ಸ್ವಾತಂತ್ರ್ಯ ವಿಜಯ ಈ ಯಕ್ಷಗಾನದ 3ನೇ ಕಂತು ಕೇಳಿದಿರಿ. ಇನ್ನು ಮುಂದುವರಿದ ಭಾಗ ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: നിക്കുന്നുള്ളത് റേഡിയോ സാരംഗ് 107.8 FM. ഇന്നത്തെ തുളു കാര്യക്രമം നിക്കുക മാത്രമല്ല മോക്കിതിഞ്ച് സൊൽമിടും. ഇന്നത്തെ ഈ കാര്യക്രമം തുളുവരെ ഔസ ബൊക്ക ബൗസ ആട്ടി ഈ വിചാരത ബഗട്ട് പാത്തിർന്നാർ തുളുനാട് പെർമെദ ജനപദ വിദ്വാംസരായിന ഡോക്ടർ ഗണേശ അമിൻ സംഘമാർ.
1: തുളുവരെ ഔസ ബൊക്ക ബൗസ ആട്ടി ആട്ടിടുതു ബൊക്ക അരെഗാല മായിടുതു ബൊക്ക മരിയാല ആട്ടിദ പെലക്കൈ നഞ്ചി മക അമ്മേ ബത്തേന തൂല മക ആട്ടി തിങ്കൊഴു നക്കുരു മരിട്ട പൊണ്ണുകേനരെ പോത്തുണ്ടുകെ ആട്ടിദ ബാലെ തുളുവെ പെലക്കൈദ ബോലെ ആട്ടിദ ദൊമ്പുടു ആനെദ ബെരിപുട ഉണ്ടുകെ ആട്ടി അടൊന്തു ബർപ്പുണ്ടുകെ ആട്ടിടു ബുടെദിന അപ്പെല്ലഗ് കടപ്പുടോടു ഇജ്ജിണ്ട മാമിന കണ്ണു പുട ഉണ്ടുകെ ആട്ടിടു ദൈവോലു ഗട്ടമി തരുവ ആട്ടി സൈത്തിന കലെ തിങ്കോലു ആട്ടിദ അമാസെഗ് ബലിചക്രവർത്തിന അപ്പെ തുളുനാടുകു ബർപ്പോലു ആട്ടിദ അമാസെദാനി സൈത്തിന കലെഗ് അകേലു ബലസോടു കെയ്ത്ത കണ്ടോഗു കായർദ കോലു കുത്തോടു പാലെദ കെത്തെദ മർദ് പരോടു മെത്തെദ ഗഞ്ചി ഉനോടു ആട്ടി തിങ്കോഴു തേവു തൊജങ്ക് റച്ച ഗൂഞ്ചി ബോലെ സാന്തനി പുൽക്കട്ടെ നോക്കട്ടെ പത്രഡ്ഡെ തുളുവെരെ ഉൻപു തിൻപു തിങ്കോൾദ അക്കേരിഗ് ആട്ടി പിതായി പാടോടു പഗ്ഗുടുതു പത്തിന സുഗ്ഗി മുട്ടദ പതരാട് തുളു തിങ്കോൾഡു ആട്ടി തിങ്കോലു തുളുനാടുദ ബൗസ ബൊക്ക ഔസോനു എച്ചാവുന തിങ്കോലു പണ്ട തപ്പത്ത് ആട്ടിടു ബത്തിനഞ്ചിന ബർസോടു ഭൂമി തനുവാപുണു മണ്ണ് കുരീത് കുർത്തേലാത് മൊലംപു തപ്പു കുരെ ഒന്നുതു മണ്ണ് ഫലദിഞ്ഞുണ്ടു ഇടീ വർസോഗു ബോടുത്തിനാത്ത് നീരുദ നിലെ കാട് ഗുഡ്ഡെടുത്ത് പത്തിന കടല ബരിമുട്ട അടി കൊൽപ്പുണ്ടു ഭൂമിടിത്തിന പ്രകൃതി ശക്തി ആയുർവേദ ശക്തി സഞ്ജീവിനി ശക്തി ആട്ടിദ തിങ്കൊഴു നരമാന്യ മെയ്മനസ് ദിഞ്ഞുണ്ടു തുളുവെരെഗ് ബടവുദ തിങ്കൊലു ആട്ടി ജൂവദ എഡ്ഡെപ്പുകു ബോടാത് തിങ്കൊലുഗൊര പാസപത്തത് പലാറോടു കുലുതു ബഞ്ചി കാലിദീത് മർദ് പരിലക്ക വർസൊടു പതിനാട് തിങ്കൊഴു തിന്ത് സ്വർക്കിന ബഞ്ചിഗ് ആട്ടിടു പാസപത്തിലേക്ക ആപ്പുണു ഉനരെ തിനരെ ദാന്തെ ബടപത്തിടു ബടവു ഇത്തുണ്ടല തുളുവെരെഗ് അവു ആരോഗ്യദ അനുകൂലനേ ആത്തുണ്ട് കലബാരി പത്പെ പുണിബാരി തിമരെ രാജബാരി തേവു അഴുത് മല്ല മർദ് ബൊക്കൊഞ്ചിജ്ജി ആനിദ കാലോടു ഒർസൊഗൊര ആട്ടിടു ഉപവാസ കുൽദു തൊപ്പു തിന്തിനെടുതേ ദുംബുദ കാലദ ജനുകുലു നൂതു വർഷ ബതുക്കുതിർ ആട്ടിദ അമാസെദാനി കോരിക്കെലപ്പു പുല്യക്കലോഗു ലക്കൊന്നു ಬತ್ತಲೆ ಪೋದು ಕಲ್ಲಿಡು ಗುದುದು ಕನತಿನ ಪಾಲೆದ ಕೆತ್ತೆದ ಮರ್ದ್ ಇಡೀ ವರ್ಷ ಸೀಕದಾಂತಿಲಕ ಅವೇನು ಪರ್ದು ಬದುಕದಿರ್ ಅಂಚಾದು ಆಟಿ ತುಳುವೆರೆಗೆ ಔಸ ಕೊರ್ತುಂಡು ಇಡೀ ವರ್ಷದ ಬೌಸೋನು ಪಂತುಂಡು ಆಟಿಡು ಇತ್ತಿನಾತ್ ನಂಬೊಲಿಗೆ ಆಚರಣೆ ಮರ್ದ್ ಮಾಯ ಪುರ್ಸತ್ತು ತೆಲಿಕೆ ನಲಿಕೆ ಬಡವು ಬಿನ್ನೇರು ಸಾಂಸ್ಕೃತಿಕ ಶ್ರೀಮಂತಿಕೆ ಬೇತೆ ವಾತಿಂಗೊಳ್ಳುಲ ಇಜ್ಜಿ ಉಂದೆಟ್ಟು ನಮ ಮೂಢನಂಬಿಕೆ ಉಂಡುಂದು ಪಂಡಲ ಆ ನಂಬೊಲಿಗೆದ ಉಲೈ ಒಂಜಿ ಸತ್ಯ ಒಂಜಿ ತತ್ವ ಉಂಡುಂದೇ ಪನುಡು ಒಂಜಿ ಕಾಲದ ತುತ್ತೈತ ಬೊಕ್ಕೊಂಜಿ ಕಾಲೋಗಾನಗ ಅವು ಸಂಸ್ಕೃತಿದ ಒಂಜಿ ಭಾಗ ಆಪುಂಡು ಎನ್ನ ಅಜ್ಜೆರು ತುತುದಿನ ಒಂಜಿ ಎಲತ್ರದ ಕುಚ್ಚಿ ಇನಿ ಅವು ಮ್ಯೂಸಿಯಮ್ಡು ದಿವೋಡಾಯಿನ ಸೊತ್ತು ಆಪುಂಡು ಒಂದು ಕಾಲದ ಕೊಲಲ ಅಂದ್ ಮೇಲಲ ಅಂದ್ ಒವ್ವೇ ಒಂಜಿ ಸಂಸ್ಕೃತಿ ಪರಿವರ್ತನೆದ ಪುರ್ತುಡು ವಿಕೃತಿ ಆವಂದಿಲಕ ತೂವೋಡಾಯಿನಲ ನಮ್ಮ ಕರ್ತವ್ಯ ಇನಿತ್ತ ದಿನೊಟ್ಟು ಆಟಿ ಪನ್ಪಿನ ವೈಭವದ ಆಚರಣೆ ಆದ ಮಲ್ಲ ಪರ್ಬ ಆದ ಪೋತಿಲಕ ತೋಜೊಂದುಂಡು ಸಂಘ ಸಂಸ್ಥೆಲು ಜಾತಿ ಸಂಘಟನೆಲು ಅಕಾಡೆಮಿಲು ಶಾಲೆ ಕಾಲೇಜಿಲು ವಿಶ್ವವಿದ್ಯಾನಿಲಯ ಮುಟ್ಟಲ ಈ ವೈಭವ ನಡತೊಂದುಂಡು ಆಟಿಡೊಂಜಿ ದಿನ ಆಟಿದ ತಮ್ಮನ ಆಟಿದ ವಣಸು ಇಂಚ ದುಂಬು ಮುಲಿತ್ತ ಇಲ್ಲದ ತೋರುನ ಮಾಡಿದ ಅಡಿಟ್ಟು ಗರಿದಿನ ಜರಿದಿನ ದಿಕ್ಕೆಲ್ದ ಕೋಡಿಡಿತ್ತಿನ ಆಟಿ ಇನಿ ಪಿದೈ ಬೈದಂಡು ತುಳು ಬದುಕದ ನೆಂಪು ಮಲ್ಪುನ ಮಲ್ಲ ಬೇಲೆ ಇನಿ ನಡತೊಂದುಂಡು ಅಂಡ ಈ ಪೊರ್ತುಡು ಒಂಜಿ ನೆನಪು ದಿವೋಡಾಯಿನ ಪಂಡ ನಮ್ಮ ಜೋಕ್ಲೆಗ್ ಆಟಿ ಪಂಡ ನಮ್ಮ ಹಿರಿಯರೆನ ಕಷ್ಟದ ಬದುಕಂದಲಾ ತೆರಿಪಾವುಡು ನಮ್ಮ ಅಜ್ಜೆರ್ನಕುಲು ತೊಪ್ಪು ತಿಂತೀನಿ ರಚ್ಚ ಗೂಂಜಿ ತಿಂತೀನಿ ತೇವು ತೊಜಂಕ್ ತಿಂತೀನಿ ಬಂಜಿಗು ನುಪ್ಪು ದಾಂತಿನೆಕ್ ಎನ್ನ ಅಜ್ಜಿ ವರ್ಕುಂಟು ತುತುದು ಕಂಡೊಗು ಪೋತಿನಿ ಕುಂಟು ದಾಂತಿನೆಕ್ ಇನಿ ಎನ್ನ ಮಗಲು ಎನ್ನ ಪುಲ್ಲಿ ವರ್ಕುಂಟು ತುತಿಯೊಳ್ಳ ಅವು ಫ್ಯಾಷನ್ಗ. ಇನಿತ್ತ ಕೆಲವು ಆಟಿದ ದಿನಕ್ಕುಲೆಡು ಕ್ಯಾಟ್ರಿಂಗ್ಡ್ ಅಟಿಲು ಮಲ್ಪಾದು ಪತ್ತು ಪದ್ನಾಜಿ ಬಗೆ ಕಜಿಪು ಬಲಸದು ನುಪ್ಪುಡ್ದು ಎಚ್ಚ ಕಜಿಪು ಆ ಒಂದುಂಡು. ಆಟಿದ ಮದಿಪು ಕೇನರೆ ಜನನೇ ಇಜ್ಜಿ. ಒಣಸುಗು ರಡ್ಡು ಸಾರ ಜನ ಸೇರುಂಡು. ಓಡೆ ಮುಟ್ಟ ಪಂಡ ದುಮ್ಮುದಕುಲು ಕೋರಿ ಸುಕ್ಕ ತಿಂದೊಂದಿತ್ತೀನಿ ವರ್ಸೊಗೊರ ಬೂತೊಗು ತಂಬಿಲಾನಗ ಮಾತ್ರ. ಅತ್ತಡ ಅಪೂರ್ಪಡು ಬಿನ್ನೇರು ಬತ್ತೆರಡ. ಇನಿ ಕೆಲವು ಆಟಿದ ಒಣಸುಲೆಡು ಚಿಕನ್ ಸುಕ್ಕ ಚಿಕನ್ ಕಬಾಬು ತಿಂದಿನ ಜೋಕುಲು ಎನ್ನರೆಯಾವು. ಅಜ್ಜರೆ ಕಾಲೋಡು ಇಂಚೇನೇ ಸ್ಟಾರ್ ಹೋಟೆಲ್ ಹಿಡ್ದು ತಿಂದಿನಲ್ಕ ತಿಂದೊಂದಿತ್ತೇರಿ ಪಣದು. ನಮ್ಮ ಎರಿಯರು ಪೊಕ್ಕಡೆ ಗಾದೆ ಕಟದು ಜೇರು ಅಕುಲು ಮಲ್ಪು ಬೇಲೆ ತಿನ್ಪಿ ತಿನ್ಪುಡು ರೋಗ ನಿರೋಧಕ ಸತ್ವ ಯೋಗ ಸತ್ವ ಇತ್ತಂಡು. ಪ್ರತಿ ನಂಬೊಲಿಗೆದ ಇಡೆಟ್ಟು ಪ್ರಾಕೃತಿಕ ವೈಜ್ಞಾನಿಕ ಕಾರಣ ಇತ್ತಂಡು. ಆಟಿದ ಪೆಲಕೈ ತಿಂದಂಡ ಜೋಕುಲೆಗು ಸೀಕ ಸಂಕಡ ಬರ್ಪುಂಡು. ಐಕ್ ಅಮ್ಮೆ ನೆರ್ಪೆ ಆಟಿದ ಬಾಲೆ ಕೈಕ್ ಪತ್ತರೆ ತಿಕ್ಕುಜಿ ಅವು ಜಾರುಂಡು. ದಾಯ ಪಂಡ ರೋಗಟ್ಟು ಬಾಲೆ ಆಟಿಡು ಪೆದ್ಮೆದಿ ತಾಂಕರೆಲ್ಲ ಕಷ್ಟ. ಆಟಿದ ದೊಂಬು ಭಾರಿ ಚುಟಿ ಬರ್ಸದ ಉಲಾಯಿದ ದೊಂಬುಡು ಚರ್ಮ ನುಂಗರೆ ಪಾಡಂಡ ಅರೆಗಾಲೊಡ್ದು ಬೇಗ ನುಂಗೊಂದಿತ್ತಂಡಿಗೆ. ಈ ಗುಟ್ಟು ಸಮಗಾರಗ ಮಾತ್ರ ಗೊತ್ತು. ಈ ದೊಂಬುಡು ಆನೆದ ಬೆರಿಲಾ ಪುಡ ಉಂಡು. ಕಂಡನೆ ಇಲ್ಲಡು ನಿಲ್ಕೆ ಜನ ಕೂಡು ಕುಟುಂಬದ ಇಲ್ಲು ಬಂಜಿಗೆ ಬೋಡ್ತಿನಾತ ಇಜ್ಜಿ ಒಂಜಿ ತಿಂಗೋಲಾಂಡಲ ಅಪ್ಪೆಲ್ಲಡೆ ಪೋವಾಡಂದು ಬೊಡೆದಿನಿ ಕಡಪುಡ್ನು. ಅತ್ತಂದೆ ಆಟಿಡು ಬಂಜಿ ಬತ್ತಂಡ ಸುಗ್ಗಿ ಪಗ್ಗುದ ಪುರ್ತುಡು ಸೆಕೆತ್ತ ಉರಿ ನೀರಿಗೆ ಕಷ್ಟದ ಕಾಲೋಡು ಪೆದ್ದರ್ಯಾಪುಂಡು. ಐಕಾತ್ರ ಆಟಿದ ಗರ್ಭಲ ಅನಿಷ್ಟ ಪಂಡೇರು. ಮರ್ಮಲು ಇಲ್ಲಡಿ ಇತ್ತೊಳ್ಡ ಮಾಮಿನ ಕಣ್ಣು ಪುಡವುಡು ಒಂದು ಪಂಡದು ಕಡಪುಡಿಯೇರು. ಬಾಕಿ ತಿಂಗೊಳ್ಡು ಇಲ್ಲು ನಿಲ್ಕೆ ಕಿದೆ ನಿಲ್ಕೆ ಬೇಲೆ ಉಂಡು. ಮಾಮಿ ಮರ್ಮಲೇನು ಕಡಪುಡುಜೋಲು ಒಂದು ಮಾಮಿನ ಅನುಕೂಲ ಶಾಸ್ತ್ರ. ಆಟಿಡು ಬರ್ಸ ಎಚ್ಚ ಜನಕುಳ್ಡ ತೊಟ್ಟಿಡು ತರುಲಾ ಇಜ್ಜಿ ಅಂಚಾದು ದೈವೊಲೆನ ಕೆಲಸ ಮಲ್ಪರೆಲ್ಲ ಕಷ್ಟನೆ. ಅಂಚಾದು ದೈವೊಲು ಗಟ್ಟ ಮಿತುರುಡಾತಂಡು. ದೈವೊಲು ಬೈದಿನಿಲ್ಲ ಗಟ್ಟಡ್ದೆ ಅತ್ತೆ ದೈವೊಲ್ಲ ಅಪ್ಪೆಲ್ಲಡೆ ಪೋಪಿನಾದ ಅನ್ನ. ಈ ಪುರ್ತುಡು ಊರುಡು ಸೀಕ್ ಸಂಕಡ ಬರ್ಪುಂಡು ಮಿತ್ತ ಮಿದಿಲೋ ಕೊಡ್ದು ದೇವೇರ್ಕುಲು ಆಟಿಕಳಂಜನ ಭೂಮಿಗೆ ಕಡಪುಡ್ನು. ಮಾಂತ್ರಿಕ ಶಕ್ತಿದ ಪ್ರತೀಕವಾದ ಆಟಿಕಳಂಜೆ ತುಳುನಾಡಿಗೆ ಬರ್ಪೆ. ಅಗೇಲು ಬಲಸರೆ ಆಟಿ ಎಡ್ಡೆ ಅಗೇಲುದ ಪುದಾರಡು ಮೀನ್ದ ಒಣಸಾಪುಂಡು. ಅಂಚ ಆಟಿ ಸೈತಿನ ಕಲೆ ತಿಂಗುಳು ಒಂದು ಪಂಡೇರು. ದುಂಬುದ ಕಾಲುಡು ಬಂಜಿಗದಂತೆ ಬರ್ಸದ ಚಳಿಟ್ಟು ಸೀತ ಮೀರ್ದು ಆಟಿಡು ಸೈಯೊಂದಿತ್ತೇರು. ನರಮಾನ್ಯಗ ಬಂಜಿಗೆ ಬೋಡುತ್ತಿನಾತ ಇಜ್ಜಿಂದಾಂಡ ಆಯಗ ಏಪಲ ಸೀಕ್ ತಪ್ಪುಜಿ. ಆಟಿದ ಅಮಾಸ್ಯದಾನಿ ಊರು ಸೇರ್ದು ತುದೆ ತೋಕೆ ಕರಿಯ ತೋಡುಲೆಡು ಮೀನು ಗೋರ್ದು ಪತದು ಆಟಿದ ಅಗೆಲು ಪಾಡೊಂದಿತ್ತೇರು. ಇನಿಲ ಭೂತ ಸೈತಿನ ಇತ್ತಿನ ಇಲ್ಲಲೆಡು ಆಟಿದ ಅಮಾಸ್ಯದಾನಿ ಆಟಿದ ಅಗೇಲು ಉಂಡು. ಬಾರಿ ಪುದರು ಪೋಯಿನ ಮರ್ದು ಪಂಡ ಪಾಲೆದ ಕೆತ್ತದ ಕಸಯ. ಇಡೀ ಭೂಮಿದ ಮರ್ದದ ಸತ್ವ ಆನಿದ ದಿನ ಆ ಮರಟ್ಟು ಸೇರುಣುಗೆ. ಆನಿ ಮಾತ್ರ ಪಾಲೆದ ಪೇರು ಪರುಡು. ಬೇತೆ ದಿನ ಪರಂಡ ಉಷ್ಣ ಸೂರ್ಯ ಮೂಡೊಡ್ಡ ಕೆತ್ತೆ ಕನವುಡು. ಸೂರ್ಯನ ದೊಂಬು ಬೂರ್ಂಡ ಕರ್ಬದ ಕತ್ತಿ ತಾಗಂಡ ಅವು ಇಸಾಪುಂಡು. ಪುಲ್ಯಕ್ಕಲುಡು ಪೋಪಿನಿ ದಾಯೆ ಪಂಡ ಬತ್ತಲೆ ಪೋವರೆ ಗಾತ್ರ. ಉಂದುಲಾವುಂಜಿ ಮಾಂತ್ರಿಕ ಶಕ್ತಿಯೇ ವಾ ಭೂತ ಸೈತಿನಲ ಅಪಗ ಆಯನ ಎದುರು ಬರ್ಪುಜಿ. ದುಮಿನಾನಿ ಪಗೆಲ್ಡು ಪೋದು ಪಾಲೆದ ಮರ ನಾಡ್ದು ಸಾದಿ ತೂದು ಬರ್ಪಿನಿ ದಾಯೆ ಪಂಡ ಮನದಾನಿ ರಾತ್ರಿಡು ಪೋದು ವಾ ವಾ ಮರತ್ತ ಕೆತ್ತೆ ಕನಪಿನ ಲೆಕ್ಕ ಆವರೆ ಬಲ್ಲಿ ಇಂದು. ಕೆಲವು ಕಡೆಟ್ಟು ಕಾಯರ್ದ ಕೆತ್ತೆ ಕಂತದು ಪರ್ದು ಸೈದಿನಲಾ ಉಂಡು. ಆಟಿ ಪಿದೈ ಪಾಡ್ನು ಪಂಡ ಇಲ್ಲದ ಕಜವು ಕುರೆ ದೆಕ್ಕದು ದಕ್ಕುನು. ತುಳುವೆರೆಗ ದುಂಬು ಅರೆಗಾಲೋಡು ಬೇಲೆಡು ಪುರ್ಸತ್ತೇ ಇಜ್ಜಿ. ಆಟಿಡು ಬೆನರೆ ಬೇಲೆ ಇಜ್ಜಿ. ಮಾತೆರ್ಲ ಇಲ್ಲಡು ಪೇನ್ ತೊಯ್ಪುಯರು ಅಪಗ ಇಲ್ಲ ಅಡಿಪುನು. ಅಡಿಪುನಗ ಅರೆಗಾಲುಡು ಮಾಡಿಡು ತಟ್ಟಿಡು ತಲ್ಲಾದು ದೀತಿನ ಒಟ್ಟೆ ಮುಕ್ಕಾಲು ಮಿನಿ ಇತ್ತಂಡ ನಾಡುನಲ ಆಟಿ ಪಿದಾಯಿ ಪಾಡು ನೆತ್ತ ಉಲಗುಟ್ಟು ಆದಿತ್ತಂಡು. ಆಟಿ ಕರಿಪುನು ಪಂಡ ಬಾರಿಮಲ್ಲ ಸಂತೋಸು. ಬೊಕ್ಕ ಅರೆಗಾಲದ ಅಟ್ಟಣೆ ಸುರುವಾಪುಂಡು. ಪರ್ಬ ಪರ್ವ ಜಾತ್ರೆಲು ಬರ್ಪುಂಡು. ಇನಿ ದಿನೋಲ ಜಾತ್ರೆ ಆತಂಡು. ಇನಿತ್ತ ತೇವು ತೊಜಂಕ್ ಬಾಯಿ ಕಿರ್ಮುಂಡು. ಆಟಿ ಕಳಂಜೆ ಬಜಿ ನೆಂಪು ಮಾತ್ರ ಆತಂಡು. ಆನಿ ಎಂಚ ಕಳಂಜೆ ಬೈದೆ ಐದಾಯಗಾತ್ರ ಬೈದೆ ಪಂಡದು ಆನಿದ ಕುಲು ಪಂತೇರು. ಓ ಕಳಂಜೆ ಕಳಂಜೆಂದೇ ಕಳಂಜೆ ಕಳಂಜ ಬೇರು ಮೇರು ಕಳಂಜಗ ಅಪ್ಪೆ ಬೇರು ಮೇರು ಕಳಂಜಗ ಅಮ್ಮೆ ಬೇರು ಮೇರು ಆಟಿಡು ಬತ್ತೇನೆ ಕಳಂಜೆ ಮಾರಿ ಕಳೆಪ್ಪೇನೆ ಸೋಣುಡು ಬತ್ತೇನೆ ಕಳಂಜೆ ಸೋಲು ಕಳೆಪ್ಪೇನೆ ನಾಯಿದ ಕುತ್ತಾಂಡ ಕಳಂಜೆ ಬೊಣ್ಣುಡುದೆತ್ತೇನೆ, ಪುಚ್ಚದ ಕುತ್ತಾಂಡ ಕಳಂಜೆ ಪೇರಿಡುದೆತ್ತೇನೆ, ಬಾರದ ಬಂಬು ತಿಂದೆನೆ ಕಳಂಜೆ ಬಂಜಿಲ ಬಲಪ್ಪಯೇನ, ಕೆನೆದ ಕಂಡೆ ತಿಂದೆನೆ ಕಳಂಜೆ ದೊಂಡೆಲ ಕಿರ್ಂಬ ಏನ, ಬಾಕಿಲು ಬಾಕಿಲು ಪೋಪೆನೆ ಕಳಂಜೆ ಮಾರಿ ಕಳೆಪ್ಪೇನ, ಓ ಕಳಂಜೆ ಕಳಂಜೆಂದೆ ಕಳಂಜೆ ಕಳಂಜ ಬೆರುಮೇರು, ಕಳಂಜಗ ಅಪ್ಪೆ ಬೆರುಮೇರು, ಕಳಂಜಗ ಅಮ್ಮೆ ಬೆರು.

ಈತನೇಟ ತುಳುವೆರೆ ಔಸ ಬೊಕ್ಕ ಬೌಸ ಆಟಿ. ಈ ವಿಚಾರದ ಬಗ್ಗೆ ಈತನೇಟ ಪಾತೆರ್ನಾರು ತುಳುನಾಡದ ಪೆರ್ಮೆದ ಜನಪದ ವಿದ್ವಾಂಸರಾಯಿನ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್. ಇಡಗು ಈ ಕಾರ್ಯಕ್ರಮ ಮುಗಿಂಡ ಮಾತರೆಗ್ಲ ಸೊಲ್ಮೆಡು. ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

ಈ ಊರದ ಮಾರಿಲು ಬೀರಿಲು ಇತ್ತಂಡ ಕಡೆಂಜ, ಕಷ್ಟಲು ನಷ್ಟಲು ಇತ್ತಂಡ ಕಡೆಂಜ, ದುಃಖ ದುಮ್ಮಾನಲು ಇತ್ತಂಡ ಕಡೆಂಜ, ಬಡಕೈ ಬಾಕಲ್ಡ್ 27 ಕಡಲದಾಟದು ಬಿದೈ.

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

ಈತ ನೇಟ ಕೆಲವಂಚಿ ತುಳು ಸಿನಿಮಾದ ಪದಕುಲಿನ ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತ ನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

107.8 FM. ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಇದು ಸಮುದಾಯ ಬಾನುಲಿ ಸಾರಂಗ್ ಎಫ್ಎಂ ಕಂಪನಾಂಕ 107.8. ಈಗ ಕೇಳಿ ಮಕ್ಕಳ ಹಕ್ಕು ಹಾಗೂ ರಕ್ಷಣೆಗೆ ಸಂಬಂಧಿಸಿದ ವಿಶೇಷ ಮಾಲಿಕೆ ಮಕ್ಕಳೆಡೆಗೆ ಸಾರಂಗ್.
1: ನೀವು ಕೇಳ್ತಾ ಇರ್ತೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ, ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ಒಂದು ದಟ್ಟವಾದ ಕಾಡು, ಅಲ್ಲಿ ಮೂವರು ಸ್ನೇಹಿತರು ವಾಸವಾಗಿದ್ದರು. ಅವರೇ ಆಮೆ, ಇಲಿ ಮತ್ತು ಕಾಗೆ. ಆ ಕಾಡಲ್ಲೊಂದು ಸರೋವರವಿತ್ತು. ಅದರಲ್ಲಿ ಆಮೆ ವಾಸವಾಗಿತ್ತು. ಸರೋವರದ ಪಕ್ಕದಲ್ಲಿ ದೊಡ್ಡ ಮರವೊಂದಿತ್ತು. ಆ ಮರದಲ್ಲಿ ಗೂಡು ಕಟ್ಟಿಕೊಂಡು ಕಾಗೆಯೂ ಇದ್ದಿತು. ಅಲ್ಲಿಯೇ ಸಮೀಪದ ಬಿಲವೊಂದರಲ್ಲಿ ಇಲಿ ವಾಸವಾಗಿತ್ತು. ಈ ಮೂವರು ಪರಸ್ಪರ ಭೇಟಿಯಾಗುತ್ತಿದ್ದರು, ನೋವು ನಲಿವುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಇವರಲ್ಲಿ ಆತ್ಮೀಯವಾದ ಸಂಬಂಧ ಬೆಳೆದಿತ್ತು. ಒಂದು ದಿನ ಆಮೆ, ಇಲಿ ಮತ್ತು ಕಾಗೆ ಸರೋವರದ ಪಕ್ಕದಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದರು. ಆಗ ಜಿಂಕೆಯೊಂದು ಓಡುತ್ತಾ ಇವರ ಬಳಿ ಬಂದಿತು. ಜಿಂಕೆಯ ಮುಖದಲ್ಲಿನ ಭಯವನ್ನು ನೋಡಿ ಇವರು ಭಯಭೀತರಾದರು. ತಕ್ಷಣವೇ ಆಮೆಯು ಸರೋವರದಲ್ಲಿ ಮಾಯವಾಯಿತು. ಇಲಿ ಬಿಲದಲ್ಲಿ ಅಡಗಿತು. ಕಾಗೆಯು ಹಾರಿ ಮರದ ಕೊಂಬೆಯ ಮೇಲೆ ಕುಳಿತಿತು. ಸ್ವಲ್ಪ ಸಮಯ ಕಳೆಯಿತು. ಕಾಗೆಗೆ ಯಾವುದೇ ಅಪಾಯಕಾರಿ ಪ್ರಾಣಿ ಅಥವಾ ಬೇಟೆಗಾರ ಸಮೀಪದಲ್ಲಿ ಇಲ್ಲ ಎಂದು ತಿಳಿಯಿತು. ಎಲ್ಲರೂ ಹೊರಬನ್ನಿ, ಇಲ್ಲಿ ಏನೂ ಅಪಾಯವಿಲ್ಲ ಎಂದು ಕೂಗಿ ತನ್ನ ಸ್ನೇಹಿತರನ್ನು ಕರೆಯಿತು. ಮೂವರೂ ಜೊತೆಯಾಗಿ ಜಿಂಕೆಯ ಬಳಿ ಬಂದರು. ಕಾಗೆ ಜಿಂಕೆಯನ್ನು ಕೇಳಿತು. ನಾನು ಸಮೀಪದಲ್ಲಿ ಯಾವ ಬೇಟೆಗಾರನನ್ನಾಗಲಿ ಕ್ರೂರ ಪ್ರಾಣಿಯನ್ನಾಗಲಿ ನೋಡಲಿಲ್ಲ, ನೀನು ಯಾಕೆ ಭಯದಿಂದ ಓಡಿ ಬಂದೆ? ಆಗ ಜಿಂಕೆಯು, ಕಳಿಂಗದ ರಾಜ ಕಾಡಿನಲ್ಲಿ ಬೇಟೆಯಾಡಲು ಬಿಡಾರ ಹೂಡಿರುವನು. ಅವನ ಇಬ್ಬರು ಸೈನಿಕರು ನನ್ನನ್ನು ಹಿಂಬಾಲಿಸುತ್ತಿದ್ದರು, ನಾನು ತಪ್ಪಿಸಿಕೊಂಡೆ. ನನಗೆ ಇಲ್ಲಿ ಅಡಗಿಕೊಳ್ಳಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಂದನೆಗಳು. ಇಲ್ಲದಿದ್ರೆ ನಾನೀಗ ಜೀವಂತವಾಗಿ ಇರುತ್ತಲಿರಲಿಲ್ಲ ಎಂದು ಹೇಳಿತ್ತು. ಆಗ ಕಾಗೆಯು, ಹೆದರಬೇಡ, ನಾವೀಗ ನಿನ್ನ ಸ್ನೇಹಿತರು. ಕಷ್ಟಕಾಲದಲ್ಲಿ ಸಹಾಯ ಮಾಡುವವರೇ ನಿಜವಾದ ಸ್ನೇಹಿತರು. ನಾವೆಲ್ಲ ನಿನ್ನ ಹಿತೈಷಿಗಳು. ನಮಗೆ ನೀನು ಏನು ನಡೆಯಿತೆಂದು ಸರಿಯಾಗಿ ವಿವರಿಸು. ನಿನ್ನ ಜೀವಕ್ಕೆ ಅಪಾಯ ಬರದಂತೆ ನಾವು ಉಪಾಯ ಮಾಡುತ್ತೇವೆ. ನೀನು ನಮ್ಮೊಡನೆ ಏನನ್ನು ಮುಚ್ಚಿಡಬೇಡ. ಸ್ನೇಹಿತರೊಡನೆ ಯಾವುದೇ ಸಂಗತಿಯನ್ನು ಮುಚ್ಚಿಡುವುದು ಅಪರಾಧ. ಅದು ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತದೆ ಎಂದು ಜಿಂಕೆಗೆ ಹೇಳಿತು. ಆಗ ಜಿಂಕೆಯು, ನೀವೀಗ ನನ್ನನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡಿದ್ದೀರಾ. ನಾನು ನಿಮಗೆ ಒಂದು ವಿಚಾರ ಹೇಳಬೇಕು. ರಾಜನ ಬಿಡಾರದಲ್ಲಿ ಕೆಲವು ಸೈನಿಕರು ಮಾತಾಡಿಕೊಳ್ಳುತ್ತಿದ್ದರು. ಅವರು ಈಗ ಸರೋವರದ ಪಕ್ಕದಲ್ಲಿ ಬಿಡಾರ ಹೂಡುವರಂತೆ. ಅವರ ಉದ್ದೇಶ ಮೀನುಗಳನ್ನು ಹಿಡಿಯುವುದಾಗಿದೆ. ಇದರಿಂದ ನಮ್ಮ ಸ್ನೇಹಿತ ಆಮೆಯು ಅವರು ಬೀಸುವ ಬಳೆಯಲ್ಲಿ ಸಿಕ್ಕಿಬಿದ್ದರೆ ಎಂದು ನನಗೆ ಚಿಂತೆಯಾಗಿದೆ ಎಂದು ಹೇಳಿತು. ಜಿಂಕೆಯ ಮಾತುಗಳನ್ನು ಕೇಳುತ್ತಿದ್ದಂತೆ ಆಮೆಗೆ ಭಯವಾಗಿ, ನನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಸರೋವರವನ್ನು ಬಿಟ್ಟು ಬೇರೆಡೆ ಹೋಗುವುದು ಒಳ್ಳೆಯದೆಂದು ನನಗನ್ನಿಸುತ್ತದೆ ಎಂದಿತು. ಆಗ ಇಲಿಯು, ಯಾಕೆ ನೀನು ಇಷ್ಟೊಂದು ಹೆದರುತ್ತೀಯ? ನೀನು ಹುಟ್ಟಿದ ಸ್ಥಳ, ಸ್ನೇಹಿತರು, ಪರಿಚಯ ಸ್ಥಳಗಳನ್ನು ಬಿಟ್ಟು ಎಲ್ಲಿಗೆ ಹೋಗುವೆ? ನೀನು ಹಾಗೆ ಹೋದರೂ ಅಪಾಯ ತಪ್ಪಿದ್ದಲ್ಲ, ಏಕೆಂದ್ರೆ ನೀನು ನಿಧಾನವಾಗಿ ನಡೆಯುತ್ತೀಯ. ಯಾವುದಾದರೂ ಪ್ರಾಣಿ ನಿನ್ನ ಮೇಲೆ ಆಕ್ರಮಣ ಮಾಡಬಹುದು. ನೀನು ನಮ್ಮೊಡನೆ ಇರುವುದೇ ಒಳ್ಳೆಯದು. ಎಂದು ಹೇಳಿತು. ಆಗಲೇ ಭಯದಿಂದ ತತ್ತರಿಸಿದ್ದ ಆಮೆಯು ಯಾವುದೇ ಉಪದೇಶ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅದು ಸರೋವರದಿಂದ ಹೊರನಡೆದು ತೆವಳುತ್ತಾ ನಡೆಯಿತು. ಆದರೆ ಸ್ನೇಹಿತರು ಅದಕ್ಕೆ ಯಾವುದೇ ಅಪಾಯ ಆಗದಿರಲೆಂದು ಅದನ್ನು ಹಿಂಬಾಲಿಸಿದರು. ಆಮೆಯ ದುರಾದೃಷ್ಟವೋ ಏನೋ, ಬೇಟೆಗಾರನೊಬ್ಬ ಸರೋವರದ ಬಳಿ ಬಂದನು. ಅವನು ತೆವಳುತ್ತಿರುವ ಆಮೆಯನ್ನು ನೋಡಿದನು. ತಕ್ಷಣವೇ ಅದನ್ನು ಹಿಡಿದು ತನ್ನ ಚೀಲದಲ್ಲಿ ಹಾಕಿಕೊಂಡನು. ಆಮೆಯ ಸ್ನೇಹಿತರು ಇದನ್ನು ಕಂಡು ಚಿಂತೆಗೀಡಾದರು. ಆಗ ಕಾಗೆಯು ಇಲಿಗೆ ಹೇಳಿತು, ಈಗ ನಾವೇನ್ ಮಾಡಬೇಕು? ನಮ್ಮ ಸ್ನೇಹಿತ ಕಷ್ಟದಲ್ಲಿದ್ದಾನೆ. ನೀನು ನಮ್ಮೆಲ್ಲರಿಗಿಂತಲೂ ಜಾಣ, ಏನಾದ್ರೂ ಉಪಾಯ ಮಾಡು. ಇಲಿಯು ಸ್ವಲ್ಪ ಹೊತ್ತು ಯೋಚಿಸಿ, ಈಗ ನನಗೊಂದು ಉಪಾಯ ಹೊಳೆಯಿತು. ಎಲ್ಲರೂ ಸರಿಯಾಗಿ ಕೇಳಿಸಿಕೊಳ್ಳಿರಿ. ಬೇಟೆಗಾರ ಹೋಗುವ ಹಾದಿಯಲ್ಲಿ ನಮ್ಮ ಸ್ನೇಹಿತ ಜಿಂಕೆಯು ಹೋಗಿ ಸತ್ತಂತೆ ಮಲಗಿರಲಿ. ಕಾಗೆಯು ಅದರ ಹಿಂಬದಿಯಲ್ಲಿ ಕೂತು ಸತ್ತ ದೇಹವನ್ನು ಕುಕ್ಕುತ್ತಿರುವಂತೆ ನಟಿಸಲಿ. ಆಗ ಬೇಟೆಗಾರ ಜಿಂಕೆಯನ್ನು ತೆಗೆದುಕೊಳ್ಳಲು ಬರುತ್ತಾನೆ. ಆಗ ಜಿಂಕೆಯು ತಕ್ಷಣವೇ ಓಡಿ ಹೋಗಲಿ. ಅಷ್ಟೊತ್ತಿಗೆ ನಾನು ಅವನ ಚೀಲವನ್ನು ಕಡಿದು ಆಮೆಯನ್ನು ಬಿಡಿಸುತ್ತೇನೆ ಎಂದು ಹೇಳಿತು. ಉಪಾಯವನ್ನು ಕೇಳಿಸಿಕೊಂಡ ನಂತರ ಜಿಂಕೆಯು ದಾರಿಯ ಬದಿಯಲ್ಲಿ ಹೋಗಿ ಸತ್ತಂತೆ ಮಲಗಿತು. ಕಾಗೆಯು ಅದರ ದೇಹವನ್ನು ಕುಕ್ಕುತ್ತಿರುವಂತೆ ನಟಿಸುತ್ತಿತ್ತು. ಈ ದೃಶ್ಯವನ್ನು ನೋಡಿ ಬೇಟೆಗಾರನು, ಇವತ್ತು ನನ್ನ ಅದೃಷ್ಟ ಚೆನ್ನಾಗಿದೆ, ಜೀವಂತ ಆಮೆ ಸಿಕ್ಕಿತು, ಸತ್ತ ಜಿಂಕೆ ನನ್ನ ಮುಂದಿದೆ, ಅದನ್ನು ಮನೆಗೆ ತಗೊಂಡು ಹೋಗಿ ಒಳ್ಳೆಯ ಮಾಂಸದ ಊಟ ಮಾಡಬಹುದು, ಅದರ ಚರ್ಮವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಿದ್ರೆ ಕೈ ತುಂಬಾ ಹಣ ಸಿಗುತ್ತದೆ ಎಂದು ಯೋಚಿಸಿದನು. ಬೇಟೆಗಾರನು ಚೀಲವನ್ನು ದಾರಿಯ ಬದಿಯಲ್ಲಿ ಇರಿಸಿ ಜಿಂಕೆಯ ಬಳಿಗೆ ಹೊರಟ. ಆಗ ತಕ್ಷಣವೇ ಇಲಿಯು ಚೀಲವನ್ನು ಕಡಿದು ಆಮೆಯನ್ನು ಬಿಡಿಸಿತು. ಆಮೆಯು ತೆವಳಿಕೊಂಡು ಸರೋವರವನ್ನು ಸೇರಿತು. ಇಲಿಯು ಬಿಲದಲ್ಲಿ ಹೊಕ್ಕಿತು. ಇತ್ತ ಬೇಟೆಗಾರನು ಜಿಂಕೆಯನ್ನು ಸಮೀಪಿಸುತ್ತಿದ್ದಂತೆ ಜಿಂಕೆಯು ಅವನಿಗೆ ಸಿಗದಂತೆ ಎದ್ದೋಡಿತು. ಬೇಟೆಗಾರನಿಗೆ ಆಶ್ಚರ್ಯವಾಯಿತು. ಬೇಟೆಗಾರನು ನಂತರ ತಾನು ಇರಿಸಿದ್ದ ಚೀಲದ ಬಳಿ ಬಂದನು. ಚೀಲ ಖಾಲಿಯಾಗಿತ್ತು. ಆಮೆ ತಪ್ಪಿಸಿಕೊಂಡು ಹೋಗಿತ್ತು. ನಾನೆಂತ ದುರಾಸೆಗೆ ಒಳಗಾದೆ, ಜಿಂಕೆಯನ್ನು ಪಡೆಯಲು ಹೋಗಿ ಆಮೆಯನ್ನು ಕಳೆದುಕೊಂಡೆನಲ್ಲ ಎಂದು ಬೇಟೆಗಾರನು ವ್ಯಥೆಪಟ್ಟನು. ಬೇಟೆಗಾರನು ಹೋದ ನಂತರ ನಾಲ್ಕು ಪ್ರಾಣಿಗಳು ಒಂದೆಡೆ ಸೇರಿದವು. ಇಲಿಯ ಜಾಣತನವನ್ನು ಪ್ರಶಂಸಿಸಿದವು. ಆಮೆಯು ಸ್ನೇಹಿತರ ಮಾತು ಕೇಳದೆ ತಪ್ಪು ಮಾಡಿದ್ದಕ್ಕಾಗಿ ಕ್ಷಮೆಯಾಚಿಸಿತು. ಆ ನಂತರದ ದಿನಗಳಲ್ಲಿ ಈ ನಾಲ್ವರು ಸ್ನೇಹಿತರು ಕಾಡಿನಲ್ಲಿ ಸುಖ ಸಂತೋಷದಿಂದ ಇದ್ದರು. ಸಾರಾಂಶ: ಒಗ್ಗಟ್ಟಿನಲ್ಲಿ ಬಲವಿದೆ.

0: ಒಂದು ದಿನದ ಮಾತು. ಆಗ ಸೂರ್ಯ ಮುಳುಗ್ತಾ ಇದ್ದ, ಮತ್ತೆ ಚಂದ್ರ ಉಟ್ತಾ ಇದ್ದ. ಆಗ ಸೂರ್ಯ ಚಂದ್ರನ ಹತ್ರ ಹೇಳಿದ್ರು,
1: ಇಲ್ ನೋಡಪ್ಪ, ನೀನ್ ಹೇಳು, ನೀನು ಬರ್ಬೇಕಾದ್ರೆ ಯಾರು ನಿನ್ನ ಏನಕ್ಕೆ ಪೂಜೆ ಮಾಡೋದಿಲ್ಲ? ಹಾಗೆಲ್ಲ ಇಲ್ಲ, ಎಲ್ಲರೂ ಕೂಡ ಒಂದೇ ರೀತಿ ಇರೋದಿಲ್ಲ. ಸುಮಾರು ಜನ ನನ್ನನ್ನು ಕೂಡ ಪೂಜೆ ಮಾಡ್ತಾರೆ. ಹಾಗಿದ್ರೆ ನಾನು ಉದಯ ಆಗ್ತಾ ಈ ಲೋಕನೇ ಬೆಳಕಿನಿಂದ ತುಂಬುತ್ತೆ, ಆದರೆ ನೀನ್ ಮಾತ್ರ ರಾತ್ರಿಯಲ್ಲಿ ಮಾತ್ರ ಬರ್ತೀಯ.
0: ಸೂರ್ಯ ಮತ್ತೆ ಚಂದ್ರನ ಈ ಮಾತುಗಳನ್ನ ಬೇಲಾಪುರದ ಜನರು ಕೇಳಿಸ್ಕೊಳ್ತಿದ್ರು. ಆಗ ಒಬ್ಬ ಮನುಷ್ಯ ಹೇಳ್ದ,
2: ನಾವು ಸೂರ್ಯನನ್ನ ಮಾತ್ರ ದೇವ್ರಂತ ನೋಡ್ತೀವಿ, ಹ ಚಂದ್ರ ನಮ್ಗೆ ದೇವ್ರಲ್ಲ. ಅಲ್ಲ,
3: ಇಲ್ಲ, ಆ ರೀತಿ ಅಲ್ಲ. ನಾವು ಚಂದ್ರನ ಕೂಡ ದೇವ್ರು ಅನ್ಕೋಬೇಕು.
2: ದೇವ್ರಾಗಿ ಇದ್ದು ಸೂರ್ಯ ನಮ್ಗೆ ಬೆಳ್ ಕೊಡ್ತಾನೆ, ಬಿಸಿಲನ್ನ ಕೊಡ್ತಾನೆ, ಈ ಚಂದ್ರ ಏನ್ ಕೊಡತ್ ಹೇಳಿ?
3: ಎಲ್ರಿಗೂ ಅವ್ರವ್ರದೇ ಕೆಲ್ಸ ಇರುತ್ತೆ. ಚಂದ್ರ ಕೂಡ ನಮ್ಗೆ ರಾತ್ರಿ ಹೊತ್ತು ಬೆಳಕ್ ಕೊಡಲ್ವಾ?
2: ಅರೆ, ಆ ಬೆಳ್ಕನ್ ಇಟ್ಕೊಂಡು ಏನ್ ಮಾಡಕ್ಕಾಗತ್ ಹೇಳಿ? ನೈಟ್ ಎಲ್ಲ ನಿದ್ದೆ ಮಾಡ್ತಾ ಇರ್ತೀವಿ, ನೈಟ್ ಅಲ್ಲಿ ಯಾರಿಗಾದ್ರೂ ಬೆಳಕ್ ಬೇಕಾ ಹೇಳಿ ನೋಡೋಣ.
3: ಆದ್ರೆ ಚಂದ್ರ ಕೂಡ ಇರ್ಬೇಕಲ್ಲ.
2: ಚಂದ್ರ ನಮ್ಗ್ ಬೇಕಾಗೇ ಇಲ್ಲ. ಆ ಚಂದ್ರ ಇಲ್ಲ ಅಂದ್ರು ಕೂಡ ನಮ್ಮ ಬಾಳಲ್ಲಿ ದೊಡ್ಡದಾಗಿ ಏನು ನಡೆಯೋದೇ ಇಲ್ಲ. ಅವ್ರು ಇದ್ರು ಇಲ್ಲ ಅಂದ್ರು ಒಂದೇ ರೀತಿನೇ.
0: ಈ ಮನುಷ್ಯ ಮತ್ತೆ ಆ ಹೆಂಗಸಿನ ಮಾತನ್ನ ಸೂರ್ಯ ಮತ್ತೆ ಚಂದ್ರ ಇಬ್ರು ಕೇಳಿಸ್ಕೊಳ್ತಾರೆ. ಇವನ ಮಾತನ್ನ ಕೇಳಿ ಸೂರ್ಯ ಖುಷಿ ಪಟ್ರು, ಮತ್ತೆ ಚಂದ್ರ ಸ್ವಲ್ಪ ಬೇಜಾರ್ ಪಟ್ಕೊಂಡ್ರು. ಸೂರ್ಯ ಚಂದ್ರನಿಗೆ ಹೇಳಿದ್ರು,
1: ನೋಡಿದ್ಯ, ಬೇಲಾಪುರದವರು ನನ್ನ ದೇವ್ರ ರೀತಿ ನೋಡ್ತಾ ಇದ್ದಾರೆ, ನಿನ್ ಬಗ್ಗೆ ಗಮನನೇ ಕೊಡೋದಿಲ್ಲ. ಈ ಜನ ನನ್ನನ್ನ ಪೂಜೆ ಮಾಡ್ತಿದ್ದಾರೆ,
4: ಆದ್ರೆ ಅವರಿಗೆ ನಾನು ಬೆಳಕನ್ನ ಕೊಡ್ತೀನಿ. ನಾನು ಇಲ್ಲಾಂದ್ರೆ ಇವರ ಬಾಳು ತಲೆ ಕೆಳಗಾಗ್ಬಿಡುತ್ತೆ.
1: ಪರವಾಗಿಲ್ಲ, ಹೇಗೋ ಅವರಿಗೆ ನಿನ್ನ ಅವಶ್ಯಕತೆ ಇಲ್ವೇ ಇಲ್ಲ.
4: ಹೋ, ಹಾಗಾ, ಸರಿ, ನಾನು ಇನ್ಮುಂದೆ ಬರೋದೇ ಇಲ್ಲ.
0: ಚಂದ್ರ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಚಂದ್ರ ಹೊರಟೋದ್ಮೇಲೆ ಬೇಲಾಪುರ ಫುಲ್ ಕತ್ತಲಲ್ಲಿ ಆವರಿಸ್ಕೊಂಡ್ಬಿಡುತ್ತೆ. ಹೇಗಿದ್ರೂ ಆಕಾಶದಲ್ಲಿ ಬಹಳಷ್ಟು ನಕ್ಷತ್ರಗಳಿದ್ವು, ಆದ್ರೆ ಅದರ ಬೆಳಕು ಬಹಳ ಕಡಿಮೆ ಇತ್ತು. ಕತ್ತಲು ಎಷ್ಟು ಜಾಸ್ತಿ ಇತ್ತು ಅಂದ್ರೆ ಯಾರಿಗೂ ಏನು ಕಾಣಿಸ್ತಾ ಇರಲಿಲ್ಲ. ಈಗ ಹೊಲಗಳನ್ನ ಉಳೋ ಅಂತ ಸಮಯ ಬಂದಿತ್ತು. ಅದಕ್ಕೆ ರೈತರು ಬೆಳಗ್ಗೆ ಬೇಗ ಎದ್ದು ಉಳೋದಕ್ಕೆ ಹೋಗ್ಬೇಕಿತ್ತು. ಆದ್ರೆ ಚಂದ್ರ ಇಲ್ದೇ ಇದ್ದಿದ್ದಕ್ಕೆ ಬಹಳ ಗಾಢ ಅಂಧಕಾರ ಇತ್ತು.
1: ಅರೆ ಎದಳು, ಇವತ್ತು ಹೊಲದ ಕೆಲಸ ಎಲ್ಲ ಮಾಡ್ಬೇಕು ತಾನೆ, ಬೇಗ ಎದಳು, ಇಲ್ಲಾಂದ್ರೆ ಎಣ್ಣೆ ಎಲ್ಲ ಆವಿಯಾಗ್ಬಿಡುತ್ತೆ, ಮತ್ತೆ ಬಿಸಿಲಲ್ಲಿ ಕೆಲ್ಸನೆ ಮಾಡಕ್ಕಾಗಲ್ಲ.
3: ಹೌದು, ಹೊಲ ಅಂತೂ ಉಳ್ಳೇಬೇಕು, ಆದ್ರೆ ಈಗ ರಾತ್ರಿ, ಹೊರಗಡೆ ಬಹಳ ಕತ್ಲಿದೆ.
1: ಹಾ, ನಂಗೇನ್ ಅನಿಸ್ತಾ ಇದೆ ಅಂದ್ರೆ ಬೆಳಗಾಗ್ತಾ ಇದೆ ಅನ್ಸುತ್ತೆ, ಬೇಗ ಹೋಗ್ಬೇಕು ಬಾ.
3: ಅದೆಲ್ಲ ಸರಿ, ಆದ್ರೆ ಹೊರಗಡೆ ಏನು ಕಾಣ್ತಿಲ್ವಲ್ಲ, ಹೇಗ್ ಹೋಗೋದು?
1: ಸರಿ, ಬೆಳಗಾದ ಕೂಡಲೇ ಹೋಗೋಣ.
0: ಇವರಿಬ್ರು ಬೆಳಕಾಗೋದಕ್ಕೆ ಕಾಯ್ತಾ ಇದ್ರು. ಬೆಳಕಾದ್ಮೇಲೆ ಇವರಿಬ್ರು ಹೊಲದ ಕಡೆ ಹೊರಟ್ರು. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಬಹಳಷ್ಟು ಬಿಸಿಲು ಬಂತು, ಮತ್ತೆ ಬಿಸಿಲಿಂದ ಇವ್ರಿಗೆ ಕೆಲ್ಸ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ.
3: ಬಹಳ ಬಿಸಿಲಿದೆ, ಬಂದ್ಬಿಡು, ಮನೆಗೆ ಹೋಗೋಣ, ಬೆಳಿಗ್ಗೆ ಬೇಗ ಬರೋಣ.
1: ಹಾ, ಸರಿಯಾಗಿ ಹೇಳ್ದೆ, ಈ ಬಿಸಿಲಲ್ಲಿ ನನ್ನಿಂದ ಕೆಲ್ಸನೇ ಮಾಡಕ್ಕಾಗ್ತಾ ಇಲ್ಲ, ನಾಳೆ ಬರೋಣ.
0: ಆ ಮನುಷ್ಯ ಮತ್ತೆ ಆ ಹೆಂಗಸು ಮನೆಗೆ ಹೊರಟ್ರು. ಮಾರನೇ ದಿನ ಅವರು ಎದ್ದಾಗ ರಾತ್ರಿ ಚಂದ್ರ ಇಲ್ದೆ ಇರೋದ್ರಿಂದ ಬಹಳ ಕತ್ಲಾಗಿತ್ತು. ಮತ್ತೆ ಇವತ್ತು ಅವರು ಎದ್ದಾಗ ಸೂರ್ಯ ಬಂದ್ಬಿಟ್ಟಿದ್ದ. ಸೂರ್ಯನ ಬಿಸಿಲಿನಿಂದ ಹೊಲದಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟ ಆಗಿತ್ತು. ಈ ಸಮಸ್ಯೆಯಿಂದ ಬೇಸತ್ತು ಆ ಮನುಷ್ಯ ಸೂರ್ಯನ್ಗೆ ಹೇಳ್ತಾನೆ,
1: ಏ ಸೂರ್ಯದೇವ, ನಮ್ಗೆ ಚಂದ್ರ ಬೇಕಾಗಿಲ್ಲ, ನೀವು ರಾತ್ರಿನೂ ಇದ್ರೆ ನಮ್ಗೆ ಚಂದ್ರನ ಅವಶ್ಯಕತೆನೆ ಇರೋದೇ ಇಲ್ಲ, ನಾವು ನಿಮ್ಮನ್ನ ಮಾತ್ರ ಪೂಜೆ ಮಾಡ್ತಾ ಇದ್ದೀವಿ.
5: ಸರಿ, ಇನ್ ಮುಂದೆ ನಾನು ರಾತ್ರಿಯಲ್ಲಿ ಕೂಡ ಇರ್ತೀನಿ.
0: ಈಗ ಹಗಲು ಮುಗಿದ್ಮೇಲೂ ಕೂಡ ಸೂರ್ಯ ರಾತ್ರಿ ಕೂಡ ಬೇಲಾಪುರದಲ್ಲಿ ಇರ್ತಾ ಇದ್ರು. ಅದರಿಂದ ಹಗಲು ಮುಗಿತಾನೆ ಇರ್ಲಿಲ್ಲ, ಮತ್ತೆ ರಾತ್ರಿ ಬರ್ತಾನೆ ಇರ್ಲಿಲ್ಲ.
1: ಅರೆ, ಬೇಗ ಅಡಿಗೆ ಮಾಡು, ನಂಗೆ ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡ್ಬೇಕು.
3: ಈಗಿನ್ನು ಮಧ್ಯಾಹ್ನ, ಏನ್ ಈಗ್ಲಿಂದಾನೆ ಅಡಿಗೆ ಮಾಡಕ್ ಶುರು ಮಾಡ್ಲಾ?
1: ಸರಿ, ಆಮೇಲೆ ಮಾಡು.
0: ಆ ಮನುಷ್ಯ ಮತ್ತೆ ಆ ಹೆಂಗಸು ಬಹಳ ಕಾಯ್ತಾರೆ, ಆದ್ರೆ ಸಂಜೆ ಆಗೋದೇ ಇಲ್ಲ, ಆದ್ರೆ ಸೂರ್ಯ ಮುಳುಗೋದೇ ಇಲ್ಲ, ಹೊಟ್ಟೆ ಹಸುವಿಂದ ಅವನಿಗೆ ಬಹಳ ಸುಸ್ತಾಗ್ತಿತ್ತು.
4: ಅರೇ ಸಾಯಂಕಾಲ ಆಯ್ತು ಅನ್ಸುತ್ತೆ, ನೀನು ಊಟ ರೆಡಿ ಮಾಡು.
0: ಸರಿ ನಾನ್ ಮಾಡ್ತೀನಿ. ಆ ಹೆಂಗಸು ಅಡಿಗೆ ಮಾಡಿದ್ಲು ಮತ್ತೆ ಇಬ್ರು ಊಟ ಮಾಡಿದ್ರು.
4: ಸರಿ ನಾನು ನಿದ್ದೆ ಮಾಡಕ್ ಹೋಗ್ತೀನಿ.
0: ಈಗಿನ್ನೂ ರಾತ್ರಿ ಆಗೇ ಇಲ್ಲ.
4: ಹೌದು ಬಿಸಿಲು ಬೇರೆ ಜಾಸ್ತಿ ಹೊಡಿತಾ ಇದೆ. ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ.
0: ಆ ಮನುಷ್ಯ ಸ್ನಾನಕ್ ಹೋದ. ಅಪ್ಪ ದೇವ್ರೆ ಎಷ್ಟು ಬಿಸಿಲಿವತ್ತು ಗೊತ್ತಿಲ್ಲ, ಇಷ್ಟು ಬಿಸಿಲಲ್ಲಿ ಹೇಗಿರೋದು ನಾವು. ಮನುಷ್ಯ ಸ್ನಾನ ಮಾಡಿ ವಾಪಸ್ ಬಂದ.
4: ತಣ್ಣೀರಲ್ಲಿ ಸ್ನಾನ ಮಾಡಿದ್ರು ಕೂಡ ಇಷ್ಟು ಶೆಕೆ ಆಗ್ತಾ ಇದೆ. ಸೂರ್ಯಾಸ್ತ ಆಗ್ತಾ ಇರೋದ್ರಿಂದ ಈ ರೀತಿ ಎಲ್ಲ ನಡೀತಾ ಇದೆ ಅನ್ಸುತ್ತೆ.
0: ಇದೆಲ್ಲಾನು ಸೂರ್ಯನಿಂದಾನೇ ಆಗ್ತಿರೋದು. ಏನು ಪರವಾಗಿಲ್ಲ, ಬನ್ನಿ ಮಲ್ಕೊಳ್ಳೋಣ. ಅವರಿಬ್ರು ಮಲ್ಗೋದಕ್ಕೆ ಅಂತ ಹೋಗ್ತಾರೆ. ಸೂರ್ಯನ ಬಿಸಿಲಿನ ತಾಪಕ್ಕೆ ಇಬ್ರು ಬೇಜಾರಾಗ್ಬಿಡ್ತಾರೆ. ಇವ್ರಿಗೆ ಬಹಳ ಬೆವರು ಬರ್ತಿತ್ತು.
4: ಫ್ಯಾನ್ ಫಾಸ್ಟ್ ಆಗಿಡು.
0: ಹೆಂಗ್ಸು ಫ್ಯಾನ್ ಅನ್ನ ಜೋರ್ ಮಾಡ್ತಾಳೆ. ಫ್ಯಾನ್ ಜೋರಾಗಿ ಓಡಿದ್ರು ಕೂಡ ಅವ್ರಿಗೆ ಬಹಳ ಸೆಕೆ ಆಗ್ತಾ ಇರುತ್ತೆ. ಈ ಬಿಸಿಲಲ್ಲಿ ಸತ್ತೇ ಹೋಗ್ತೀವಿ. ಸೂರ್ಯ ಮುಳುಗ್ಬೇಕಾಗಿತ್ತು ರೀ, ಬಿಸಿಲು ಕಡಿಮೆ ಆಗ್ತಿತ್ತು, ನಾವ್ ಆರಾಮಾಗಿ ನಿದ್ದೆ ಮಾಡಬಹುದಾಗಿತ್ತು.
4: ಅಯ್ಯೋ ಶೆಕೆ ತಡ್ಕೊಳಕ್ ಆಗ್ತಾ ಇಲ್ಲ, ಚಂದ್ರ ಇದ್ರೇನೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಾ ಸೂರ್ಯದೇವನ ಹತ್ರ ಹೋಗಿ ಮಾತಾಡೋಣ.
0: ಹಾ ಸರಿ ಬಾ ಹೋಗೋಣ. ಅವರಿಬ್ರು ಮೇಲ್ಗಡೆ ಬರ್ತಾರೆ.
4: ಹೇ ಸೂರ್ಯದೇವ, ಈ ಬಿಸಿಲನ್ನ ನಮ್ಮಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ,
5: ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ನೀವೇನೆ ಹೇಳಿದ್ದು ರಾತ್ರಿಯಲ್ಲೂ ಕೂಡ ಇರೋದಿಕ್ಕೆ, ಅದಕ್ಕೋಸ್ಕರ ನಾ ಇದ್ದೆ.
4: ಆಮ ನಾವೇ ಹೇಳಿದ್ವಿ, ಆದ್ರೆ ಈಗ ಚಂದ್ರ ಕೂಡ ನಮ್ ಬೇಕಾಗಿದೆ, ಯಾಕಂದ್ರೆ ಈ ಬಿಸಿಲನ್ನ ನಮ್ಮಿಂದ ತಡೆಯಕ್ಕಾಗ್ತಿಲ್ಲ.
0: ಇವತ್ತಿಂದ ನೀವು ಬರೀ ಹಗಲ್ ಮಾತ್ರ ಇದ್ರೆ ಸಾಕು, ರಾತ್ರಿ ಚಂದ್ರನೇ ಸಾಕು.
5: ಸರಿ ನಿಮ್ಮ ಇಚ್ಛೆಯಂತೆ ಆಗಲಿ, ಇನ್ ಮುಂದೆ ನಾನು ರಾತ್ರಿಯಲ್ಲಿ ಬರೋದೇ ಇಲ್ಲ.
0: ಈಗ ಮನುಷ್ಯ ಮತ್ತೆ ಹೆಂಗಸು ಚಂದ್ರನ್ನ ಕರೆದ್ರು.
4: ಹೇ ಚಂದ್ರದೇವ, ನಾವು ತಪ್ಪು ಮಾಡ್ಬಿಟ್ವಿ, ಆ ರೀತಿ ಬೈಬಾರ್ದಿತ್ತು, ನೀವು ನಮಗೆ ಬೇಕು.
0: ಹೇ ಚಂದ್ರದೇವ, ನೀವ್ ವಾಪಸ್ ಬಂದ್ಬಿಡಿ. ಹೇಗೆ ಹಗಲು ಸೂರ್ಯ ಬೇಕೋ ಹಾಗೆ ರಾತ್ರಿ ನೀವು ಚಂದ್ರನೂ ಬೇಕಾಗತ್ತೆ. ಇವರಿಬ್ರು ಕರೆಯೋದ್ರಿಂದ ಚಂದ್ರ ವಾಪಸ್ ಬರ್ತಾನೆ. ಚಂದ್ರನ ನೋಡಿ ಇವರಿಬ್ರು ಬಹಳ ಸಂತೋಷ ಪಡ್ತಾರೆ ಮತ್ತವ್ರಿಗೆ ನಮಸ್ಕಾರ ಮಾಡ್ತಾರೆ.
3: ಹೇ ಚಂದ್ರದೇವ, ನಾವು ಹೇಗೆ ಸೂರ್ಯನಿಗೆ ಸ್ವಾಗತ ಮಾಡ್ತೀವೋ ಅವ್ರಿಗೆ ನಾವು ಜಲ ಅರ್ಪಿಸ್ತೀವೋ ಅದೇ ರೀತಿ ಇವತ್ತಿಂದ ನಿಮ್ಗೂ ಸ್ವಾಗತ ಮಾಡ್ತೀವಿ.
4: ಸರಿ, ನಿಮ್ಗೆ ನನ್ನ ಅವಶ್ಯಕತೆ ಇದ್ರೆ ನಾನು ಖಂಡಿತವಾಗಿ ನಿಮ್ಗೆ ಬೆಳ್ಕೊಡ್ತೀನಿ.
5: ಮತ್ತೆ ನನ್ನ ಕ್ಷಮಿಸ್ಬಿಡು, ನನ್ನ ರೀತಿನೇ ನೀನು ಕೂಡ ಈ ಲೋಕಕ್ಕೆ ಬೇಕಾದವನೆ. ನಾನು ಬೆಳಿಗ್ಗೆ ಉದಯ ಆಗೋ ಸೂರ್ಯ ಆಗಿದ್ರೆ, ನೀನು ರಾತ್ರಿಯಲ್ಲಿ ಉದಯಿಸುವ ಸೂರ್ಯ.
0: ಸೂರ್ಯ ಮುಳುಗುದ್ರು ಮತ್ತೆ ಕತ್ಲಾಯ್ತು. ಆಗ ಚಂದ್ರ ನಾಲ್ಕು ಕಡೆ ಒಳ್ಳೆ ಬೆಳಕನ್ನ ಚೆಲ್ಲಿದ್ರು. ಆ ಹೆಂಗಸು ಮತ್ತೆ ಆ ಮನುಷ್ಯ ಚಂದ್ರನಿಗೆ ನಮಸ್ಕರಿಸಿದ್ರು ಮತ್ತೆ ಅವರ ಸ್ವಾಗತ ಮಾಡಿದ್ರು ಮತ್ತೆ ಇಬ್ರು ಆರಾಮಾಗಿ ನಿದ್ದೆ ಮಾಡಿದ್ರು. ನೀತಿ, ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಅದರದೇ ಮಹತ್ವ ಇದೆ. ನಾವು ಯಾವುದರದೇ ಮಹತ್ವವನ್ನ ಕಡೆಗಾಣಿಸಬಾರದು.

0: ನಿಮ್ಮ ಗ್ರಾಮ ಪಂಚಾಯತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗನಾಟ್ 7.8 FM. ಇದೀಗ ಇತ್ತೀಚೆಗೆ ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ಹರಿಕಥಾ ಪರಿಷತ್ ರಿಜಿಸ್ಟರ್ ಮಂಗಳೂರು, ರಾಮಕೃಷ್ಣ ಮಠ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ನಡೆದ ಅಮೃತಗಾತ ರಾಷ್ಟ್ರೀಯ ಕಥಾ ಕೀರ್ತನೋತ್ಸವ 2022. ಈ ಕಾರ್ಯಕ್ರಮದಲ್ಲಿ ನಡೆದ ಹರಿಕತೆ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಕೀರ್ತನಕಾರರು ಕಲಾರತ್ನ ಶ್ರೀ ಶಮ್ನ ಅಡಿಗ ಕುಂಬ್ಳೆ, ಹಿಮ್ಮೇಳದಲ್ಲಿ ಸಹಕಾರ ಶ್ರೀ ಸತ್ಯನಾರಾಯಣ ಐಲ ಹಾಗೂ ಶ್ರೀ ಜಗದೀಶ್ ಉಪ್ಪಳ.

ಈ ಭಾರತ ಇದು ಒಂದು ಕಲ್ಲು ಮಣ್ಣು ಗುಡ್ಡಗಳಿಂದ ಇರುವಂತಹ ಪ್ರದೇಶ ಅಲ್ಲ ಬಂಧುಗಳೇ. ಈ ಭಾರತ ಎನ್ನುವಂಥದ್ದನ್ನು ನಮ್ಮ ಭಾವನೆಗೆ ಸಿಲುಕದ ಒಂದು ಆರಾಧ್ಯ ಮೂರ್ತಿಯಾಗಿಟ್ಟುಕೊಂಡಿದ್ದೇವೆ. ಆದ್ದರಿಂದಲೇ ಭಾರತ ಮಾತೆ ಅಂತ ಕರೆಯುತ್ತೇವೆ ನಾವು. ನಾವು ತಾಯಿ ಅಂತ ಯಾರನ್ನು ಕರೆಯುತ್ತೇವೆ ಅಂತಂದರೆ, ನಮಗೆ ಆತ್ಯಂತಿಕವಾಗಿರತಕ್ಕಂತಹ ರಕ್ಷಣೆ ಕೊಟ್ಟಂತಹ, ನಮಗೆ ಆತ್ಯಂತಿಕವಾಗಿರತಕ್ಕಂತಹ ಅಭಯವನ್ನು ಯಾರು ಕೊಟ್ಟಿದ್ದಾರೋ ಅವರನ್ನು ತಾಯಿ ಅಂತ ಕರೆಯುತ್ತೇವೆ. ಆದ್ದರಿಂದಲೇ ಜಗತ್ತಿನ ಆದಿಶಕ್ತಿ ಯಾರಿದ್ದಾಳೋ ಅವಳನ್ನು ತಾಯಿ ಅಂತ ಸಂಬೋಧನೆ ಮಾಡ್ತೇವೆ. ಯಾ ದೇವಿ ಸರ್ವಭೂತೇಶು

ಯಾರನ್ನು ತಾಯಿ ಎನ್ನುವಂತಹ ಸ್ಥಾನದಲ್ಲಿಟ್ಟುಕೊಂಡು ಸರ್ವಭೂತ ಮಾತ್ರರಲ್ಲಿ ತಾಯಿ ಎನ್ನುವಂತಹ ಆ ಉನ್ನತ ಸ್ಥಾನದಿಂದ ನೆಲೆಗೊಂಡಿದ್ದಾಳೋ ಅಂತಹ ಮಹಾಮಾತೆಗೆ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ. ತಾಯಿ ಎನ್ನುವಂಥದ್ದು ಬರೀ ಒಂದು ಹೆಸರಿರುವಂತಹದ್ದು, ಏನೋ ಒಂದು ಸಂಬಂಧವಲ್ಲ, ಭಾವನೆಗೆ ಸಿಲುಕದಂತಹ ಸಂಬಂಧ. ಆದ್ದರಿಂದಲೇ ನಮ್ಮ ಭಾರತ ದೇಶಕ್ಕೋಸ್ಕರವಾಗಿ, ಆ ತಾಯಿ ನೆಲದ ರಕ್ಷಣೆಗೋಸ್ಕರವಾಗಿ ನೂರಾರು ಮಂದಿ, ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ತನ್ನ ಪ್ರಾಣತ್ಯಾಗವನ್ನು ಮಾಡಿದರಂತೆ. ದೇವಾದಿ ದೇವತೆಗಳು ಹೇಳುತ್ತಾರೆ, ಈ ಭಾರತ ಭೂಮಿಯಲ್ಲಿ ಹುಟ್ಟಿ ಬರುವುದೇ ಒಂದು ಭಾಗ್ಯ ಅಂತ. ವಿಷ್ಣು ಪುರಾಣದಲ್ಲಿ ವರ್ಣನೆ ಮಾಡಿದ್ದಾರೆ.

ಬಂಕಿಂಚಂದ್ರ ಚಟರ್ಜಿಯವರು ಭಾರತವನ್ನ ತಾಯಿ ಎಂಬುದಾಗಿ ಹೋಲಿಸಿ ಆ ತಾಯಿಗೆ ಸಮರ್ಪಣೆ ಮಾಡ್ತಾ ಇರ್ತಾನೆ ಭಾವನೆಯನ್ನ. ನಮ್ಮದೆಷ್ಟೋ ವೀರ ಯೋಧರಿಗೆ ಸ್ಫೂರ್ತಿಯಾಗಿರ್ತಕ್ಕಂತಹ ರಣಮಂತ್ರ ಇದು ಒಂದೇ ಮಾತರಂ.

ಅಂತಹ ಭಾರತಕ್ಕೋಸ್ಕರವಾಗಿ ಪ್ರಾಣ ತ್ಯಾಗ ಮಾಡಬೇಕು. ನಮ್ಮ ತ್ಯಾಗ ಭರತ ಭೂಮಿಯ ರಕ್ಷಣೆಗೋಸ್ಕರವಾಗಿ ಇದ್ದದ್ದು. ಈ ನೆಲ ಉಳಿದ್ರೆ ನಾವು ಉಳಿತೇವೆ ಬಂಧುಗಳೇ. ಒಬ್ಬ ಮುಸಲ್ಮಾನರಿಗೆ ಒಂದು ಮುಸಲ್ಮಾನ್ ರಾಷ್ಟ್ರ ಇರಬಹುದು, ಒಬ್ಬ ಕ್ರಿಶ್ಚಿಯನ್ನಿಗೆ ಒಬ್ಬ ಕ್ರಿಶ್ಚಿಯನ್ ರಾಷ್ಟ್ರ ಇರಬಹುದು, ಆದರೆ ಭಾರತೀಯರಿಗೆ ಈ ನೆಲ ಬಿಟ್ಟರೆ ಬೇರೆ ನೆಲ ಇಲ್ಲ. ಈ ನೆಲದಿಂದ ನಮ್ಮನ್ನು ಎಲ್ಲಿಯಾದರೂ ಹೊರಕ್ಕೆ ಹೋಗಿ ಅಂದರೆ ಸಾಮೂಹಿಕವಾಗಿ ಅರಬ್ಬಿ ಸಮುದ್ರದಲ್ಲಿ ಮುಳುಗಿ ಪ್ರಾಣತ್ಯಾಗ ಮಾಡಬೇಕೇ ಹೊರತು ಬೇರೆ ಸ್ಥಾನ ಇಲ್ಲ ನಮಗೆ. ಆದ್ದರಿಂದ ಈ ನೆಲವನ್ನು ನೆಚ್ಚಿಕೊಂಡು, ಈ ನೆಲವನ್ನು ಮೆಚ್ಚಿಕೊಂಡು, ಈ ನೆಲಕ್ಕೆ ಅಪ್ಪಿಕೊಂಡು, ಈ ನೆಲವನ್ನು ಒಪ್ಪಿಕೊಂಡು, ಇಲ್ಲಿ ನೆಲದಲ್ಲಿರತಕ್ಕಂತಹ ಭಾವನೆಗೆ ಆ ಸ್ಪಂದಿಸಿಕೊಂಡು ಬದುಕಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೋಸ್ಕರವಾಗಿ ಇವತ್ತೆಷ್ಟೋ ಲಕ್ಷಾಂತರ ಜನ ಪ್ರಾಣತ್ಯಾಗ ಮಾಡಿದ್ರು ಈ ರಾಷ್ಟ್ರವನ್ನು ಉಳಿಸಲಿಕ್ಕೋಸ್ಕರವಾಗಿ. ನಾವು ಹೇಗೆ ತೋರಿಸ್ಬೋದು ನಮ್ಮ ರಾಷ್ಟ್ರ ಪ್ರೇಮವನ್ನು? ಒಂದು ದಿವಸ ಕೊಡ್ಬೋದು ದೇಶಕ್ಕೋಸ್ಕರವಾಗಿ, ಒಂದು ವಾರ ಕೊಡ್ಬೋದು ದೇಶಕ್ಕೋಸ್ಕರವಾಗಿ. ನಮ್ಮ ಅರ್ಪಣೆ ಹೇಗಿರಬೇಕು? ಒಂದು ವರ್ಷ ನಾನು ರಾಷ್ಟ್ರಕ್ಕೋಸ್ಕರವಾಗಿ ಕೆಲಸ ಮಾಡ್ತೇನೆ ಅಂತ ಇರ್ಬೋದು. ನಮ್ಮ ಜೀವಮಾನ ಪೂರ್ತಿ ನಾನು ರಾಷ್ಟ್ರಕ್ಕೋಸ್ಕರವಾಗಿ ಅರ್ಪಣೆ ಮಾಡ್ತೇನೆ ಅಂತ ಇರ್ಬೋದು. ಆದರೆ ನನ್ನ ದೇಹದಲ್ಲಿರುವಂತಹ ಈ ಚೈತನ್ಯವನ್ನು, ಈ ಪ್ರಾಣವನ್ನು ಭರತ ಮಾತೆಗಾಗಿ ಅರ್ಪಣೆ ಮಾಡ್ತೇನೆ ಅಂತ ಹೇಳುವರು ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ? ಎಷ್ಟು ಜನ ಇದ್ದಾರೆ? ಅದನ್ನೇ ಪ್ರಾಣಾರ್ಪಣೆ, ಆತ್ಮಾರ್ಪಣೆ ಅಂತ ಹೇಳ್ತಾರೆ. ಒಂದು ಹಡಗು ಹೋಗ್ತಾ ಇತ್ತಂತೆ, ಇಡೀ ದೇಶದ ಜನರಲ್ಲಿ ಸೇರಿಕೊಂಡಿದ್ದರು. ಒಂದು 400-500 ಜನ ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ದರು. ಅರ್ಧಕ್ಕೆ ತಲುಪುವಾಗ ಹಡಗು ಓಲಾಡಲಿಕ್ಕೆ ಆರಂಭವಾಯಿತು. ಹಡಗು ಓಲಾಡಲಿಕ್ಕೆ ಆರಂಭವಾಯಿತು ಎಂದಾಗ ಆ ನಾವಿಕ ಬಂದು ಹೇಳಿದ, ಈ ಹಡಗಿನಲ್ಲಿ ಒಂದು 4 ಜನರು ಹೆಚ್ಚಾಗಿದ್ದಾರೆ, ಭಾರ ಹೆಚ್ಚಾಗಿದೆ, ಅವರು ನೀರಿಗೆ ಹಾರದೇ ಇದ್ದರೆ ಈ ಹಡಗು ಮುಳುಗುತ್ತದೆ, ಈ 400 ಜನರು ಸತ್ತು ಹೋಗ್ತೀರಿ. ಈಗ ಈ 400 ಜನರನ್ನು ಉಳಿಸಬೇಕಾದದ್ದು ಧರ್ಮ ಯಾರದ್ದು? ರಷ್ಯಾದವನಿದ್ದಾನೆ, ಅಮೇರಿಕದವನಿದ್ದಾನೆ, ನ್ಯೂಜಿಲ್ಯಾಂಡ್ನವನಿದ್ದಾನೆ, ಈಜಿಪ್ಟ್ನವನಿದ್ದಾನೆ, ಭಾರತದವನಿದ್ದಾನೆ, ಪಾಕಿಸ್ತಾನದವನಿದ್ದಾನೆ, ಎಲ್ಲ ರಾಷ್ಟ್ರದವರು ಕೂಡ ಆ ಹಡಗಿನಲ್ಲಿದ್ದಾರೆ. ಈಗ ನೀರಿಗೆ ಹಾರುವವರು ಯಾರು? ಕೊನೆಗೆ ಒಬ್ಬ ಅಮೇರಿಕದವನು ಎದ್ದು ನಿಂತ ಜೈ ಅಮೇರಿಕ ಅಂತ ನೀರಿಗೆ ಹಾರಿಯಬಿಟ್ಟ. ನೋಡಿ ಅವನ ರಾಷ್ಟ್ರ ಪ್ರೇಮ ನೋಡಿ. ಈ 400 ಜನರನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಅವ ನೀರಿಗೆ ಹಾರತಾನೆ. ರಷ್ಯದವನು ಎದ್ದು ನಿಂತುಕೊಂಡ, ಅಮೇರಿಕದವನು ಹಾರಿದ ಮೇಲೆ ನಾನು ಯಾಕೆ, ನನ್ನಲ್ಲೂ ರಾಷ್ಟ್ರ ಪ್ರೇಮ ಇಲ್ವೇ ಅಂತ ಜೈ ರಷ್ಯಾ ಅಂತ ಹೇಳಿದ. ಅವನೂ ಕೂಡ ನೀರಿಗೆ ಹಾರಿದ. 3ನೆಯ ಸರದಿ ಜಪಾನಿಯವನಿಗೆ ಬಂತು. ಜಪಾನಿಯರ ರಾಷ್ಟ್ರ ಪ್ರೇಮದ ಬಗ್ಗೆ ನಾವೇನು ಬೆರಡು ಮಾತಿಲ್ಲ, ಅಂತಹ ರಾಷ್ಟ್ರ ಪ್ರೇಮ ಅವರದು. ನನ್ನ ರಾಷ್ಟ್ರಕ್ಕೋಸ್ಕರವಾಗಿ ಅಲ್ಲ, ಇಡೀ ಜಗತ್ತನ್ನು ಉಳಿಸ್ಲಿಕ್ಕೋಸ್ಕರವಾಗಿ ನನ್ನ ರಾಷ್ಟ್ರ ಪ್ರೇಮ ತೋರಿಸಬೇಕಲ್ಲ. ಆ ಜಪಾನಿಯ ಜೈ ಜಪಾನ್ ಅಂತ ನೀರಿಗೆ ಹಾರಿಬಿಟ್ಟ. ಭಾರತದವನು ಕೂತ್ಕೊಂಡಿದ್ದಾನೆ, ನರನಾಡಿಗಳೆಲ್ಲ ಸೆಟೆದು ನಿಂತಿದೆ. ಭಾರತ ಅಂದರೆ ಏನಂತ ತಿಳ್ಕೊಂಡಿದ್ದೀರಿ? ಭಾರತ ಅಂದರೆ ರಾಷ್ಟ್ರ ಪ್ರೇಮಕ್ಕೆ ಹೆಸರಾಗಿರುವಂತಹದ್ದು. ನಾನು ಏನಾದರೂ ತೋರಿಸಲೇಬೇಕು, ನನ್ನ ರಾಷ್ಟ್ರ ಪ್ರೇಮ ತೋರಿಸಲೇಬೇಕು. ನಾನು ಏನು ಮಾಡೋದು, ಏನು ಮಾಡೋದು? ಎದ್ದು ನಿಂತುಕೊಂಡ, ನರನಾಡಿಗಳೆಲ್ಲ ಸೆಟೆದು ನಿಂತಿದೆ, ಮುಖವೆಲ್ಲ ಬಿಳಿಚಿಕೊಂಡಿದೆ, ಆ ಮುಖದಲ್ಲಿ ಬೆವರು ಸುರಿಯುತ್ತಾ ಇದೆ. ನಾನೀಗ ರಾಷ್ಟ್ರ ಪ್ರೇಮ ತೋರಿಸಬೇಕು ಅಂತ ಹೇಳಿದವನೇ ಬೋಲೋ ಭಾರತ್ ಮಾತಾ ಕಿ ಜೈ ಅಂದ. ತಾನು ಹಾರಲಿಲ್ಲ, ಪಕ್ಕದಲ್ಲಿದ್ದ ಪಾಕಿಸ್ತಾನಿಯವನ್ನು ನೆತ್ತಿ ನೀರಿಗೆ ಹಾಕಿದ. ಒಂದು ರೀತಿಯಲ್ಲಿ ಇದು ಕೂಡ ದೇಶ ಪ್ರೇಮ ಅಂತ ಅನ್ನಿಸುವುದಿಲ್ಲವೇ? ಆದರೆ ದೇಶಕ್ಕೋಸ್ಕರವಾಗಿ ದೇಹವನ್ನೇ ಬಿಟ್ಟವರು ಯಾರಿದ್ದಾರೆ? ಈ ದೇಹ ದೊಡ್ಡದಲ್ಲ, ದೇಶ ದೊಡ್ಡದು ಅಂತ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ ಕೊಟ್ಟವರು ಯಾರಿದ್ದಾರೆ? ಅಂಥವರನ್ನು ಜನ ಗುರುತಿಸ್ತಾರೆ. ಇವತ್ತು 75 ವರ್ಷಗಳ ಆ ನಿರಂತರವಾದ ನಡಿಗೆ ನಮ್ಮದು ರಾಷ್ಟ್ರ ಪ್ರೇಮದ ನಡಿಗೆ. 75 ವರ್ಷಗಳ ಹಿಂದೆ ನಾವು ಹೇಗಿದ್ದೆವು, ಇವತ್ತು ಹೇಗಿದ್ದೇವೆ, ಈ ಸ್ಥಿತಿ ನಮಗೆ ಬರಲಿಕ್ಕೆ ನಾವು ಮುಖ್ಯವಾಗಿ ರಾಷ್ಟ್ರ ಪುರುಷರನ್ನು ನೆನಪಿಟ್ಕೊಳ್ಬೇಕು. ಈ ದೇಶಕ್ಕೋಸ್ಕರವಾಗಿ ಪ್ರಾಣತ್ಯಾಗ ಮಾಡಿರೋದು.

0: ಗಡಿನಾಡಿನಲ್ಲಿ ಗಡಿಯಲ್ಲಿ ನಿಂತುಕೊಂಡು ರೈತ ಒಬ್ಬ ಫೌಜ್ ಒಬ್ಬ ಸೇನೆ ಕಾಯ್ತಾ ಇರ್ತಾನೆ. ಊರಿನಲ್ಲಿ ಒಬ್ಬ ರೈತ ತಾನು ಬೆಳೆಯನ್ನು ಮಾಡಿ ನಮ್ಮನ್ನು ಕಾಯ್ತಾ ಇರ್ತಾನೆ. ಊರಿನಲ್ಲಿರುವ ಒಬ್ಬ ಬೆಳೆಗಾರ ರೈತನನ್ನ ಗಡಿ ಕಾಯುವಂತಹ ಒಬ್ಬ ಸೈನಿಕನನ್ನು ನಾವು ಗೌರವಿಸಬೇಕು, ಗುರುತಿಸಬೇಕು. ಅದೇ ಪ್ರಕಾರ ನಮಗೆ ಈ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಅನೇಕಾನೇಕ ವೀರರಲ್ಲಿ ಎಲ್ಲರನ್ನು ಕೂಡ ನೆನಪು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲವಂತಾದರೂ ಕೂಡ ಕೆಲವರನ್ನು ಮಾತ್ರ ನೆನಪು ಮಾಡಿಕೊಳ್ಳುವಂತಹ ಭಾಗ್ಯ ಇವತ್ತು ಇಡೀ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಿಂಚಿನಂತೆ ಬೆಳಗಿ ಸಿಡಿಲಂತೆ ಘರ್ಜಿಸಿರತಕ್ಕಂತಹ ಅನೇಕ ಅನೇಕ ಯೋಧರ ಪೈಕಿ ಅಂಚೂಣಿಯಲ್ಲಿರ್ತಕ್ಕಂಥವನು ಯಾರು ಅಂತಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ನೇತಾಜಿ ಸುಭಾಷ್ ಚಂದ್ರ ಬೋಸರ ಆ ಕಾರ್ಯ ಚಟುವಟಿಕೆ, ಅವರು ಮಾಡಿದಂತಹ ಕೃತ್ಯ, ಅವರು ಮಾಡಿದಂತಹ ಕಾರ್ಯ, ಅವರು ತೋರಿದಂತಹ ದಾರಿ, ಅದು ಯಾವತ್ತೂ ಕೂಡ ಯಾರೂ ಮರೆಯಲಿಕ್ಕೆ ಸಾಧ್ಯವಿಲ್ಲದಿರತಕ್ಕಂಥದ್ದು. ಅತ್ಯಲ್ಪವಾದ ಅವಧಿಯಲ್ಲಿ ಅವರ ಜೀವನದ ಸಂಪೂರ್ಣ ವಿಚಾರವನ್ನು ಮಂಡಿಸಬೇಕಾದಂತಹ ಒಂದು ಜವಾಬ್ದಾರಿ ನನ್ನ ಮೇಲೆ ಉಂಟು. ಇವತ್ತಿನ ಈ ಕಥೋತ್ಸವದ ಕಥಾಕೀರ್ತನೋತ್ಸವದ ಎರಡನೆಯ ಅವಧಿಯಲ್ಲಿ ಸುಭಾಷ್ ಚಂದ್ರ ಬೋಸರ ಬಗ್ಗೆ ನಾವು ಸ್ವಲ್ಪವಾದರೂ ತಿಳಿದುಕೊಂಡು ಅವರಿಗೆ ನಮ್ಮ ಕಂಬನಿಯ ಅಶ್ರು ತರ್ಪಣದ ಶ್ರದ್ಧಾಂಜಲಿಯನ್ನು ಬಿಡಲಿಕ್ಕೊಂದು ಅವಕಾಶ, ಅದನ್ನು ತಾವು ಸ್ವೀಕರಿಸಿ ಅಂತ ಹೇಳಿಕೊಳ್ಳುತ್ತಾ ನೇತಾಜಿ ಸುಭಾಷ್ ಚಂದ್ರ ಬೋಸರ ಜೀವನದ ಕೆಲವೊಂದು ಘಟನೆಗಳನ್ನು ಮಾತ್ರ ಉಲ್ಲೇಖಿಸಿದಂತಹ ಕಥಾಭಾಗವನ್ನು ನಿಮ್ಮ ಮುಂದಿಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ.
1: ಭಾರತ ಮಾತಾ ಕೀ ಜೈ. ಭಾರತೀಯ ಬಂಧನವ ಬಿಡಿಸಲವ ತರಿಸಿದ

ಭರತ ಭೂಮಿಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಿಸಿರತಕ್ಕಂಥ ಅನೇಕಾನೇಕ ವೀರ ಯೋಧರ ಪೈಕಿ ಸುಭಾಷ್ ಚಂದ್ರ ಬೋಸ್ 1897 ಜನವರಿ 25 ತಾರೀಕಿನಂದು ಒರಿಸ್ಸಾದ ಕಟಕ್ ಎನ್ನುವಂತಹ ಪ್ರದೇಶದಲ್ಲಿ ಇವರ ಜನ್ಮವಾಗ್ತದೆ. ತಂದೆ ಜಾನಕಿನಾಥ್ ಬೋಸ್ ಆಗಿನ ಕಾಲದ ಸುಪ್ರಸಿದ್ಧ ವಕೀಲರು. ಅವರ ಮಡದಿಯಾದಂತಹ ಪ್ರಭಾವತಿ ದೇವಿ ಎಂಬವಳ ಗರ್ಭದಲ್ಲಿ 14 ಮಕ್ಕಳ ಪೈಕಿ 9ನೇವರಾಗಿ ಜನ್ಮ ತಳೆಯುತ್ತಾರೆ ಸುಭಾಷ್ ಚಂದ್ರ ಬೋಸರು. ನಮ್ಮ ಸಂಸ್ಕೃತಿಯಲ್ಲಿ 9 ಎನ್ನುವಂತಹ ಶಬ್ದಕ್ಕೆ ಒಂದು ಸಂಖ್ಯೆಗೆ ಬಹಳಷ್ಟು ವ್ಯಾಪಕವಾದಂಥ ಅರ್ಥ ಉಂಟು. ನಾವು ಭಕ್ತಿ ಮಾಡುವುದಿದ್ದರೆ 9 ವಿಧವಾದ ಭಕ್ತಿ, ನವವಿಧ ಭಕ್ತಿ ಅಂತ ಹೇಳ್ತಾರೆ. ದಾನ ಮಾಡುವುದಿದ್ದರೆ 9 ವಿಧವಾದ ಧ್ಯಾನ. ಆ ಧಾನ್ಯಕ್ಕೆ 9 ವಿಧವಾದ ಧಾನ್ಯವನ್ನು ಕೊಟ್ಟಿದ್ದಾರೆ ನವಧಾನ್ಯಗಳು ಅಂತ. ನಮ್ಮ ದೇಹದಲ್ಲಿ 9 ವಿಧವಾದ ರಂಧ್ರಗಳುಂಟಂತೆ, ನವರಂಧ್ರಗಳು ಅಂತ ಹೇಳ್ತಾರೆ. ಗ್ರಹಗಳನ್ನು ನಾವು ಬೆಳಿಗ್ಗೆ ಆರಾಧನೆ ಮಾಡ್ತೇವೆ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತವೇ ನಮಃ. ಅಲ್ಲಿ 9 ಗ್ರಹಗಳು, ಭಕ್ತಿಗೆ 9 ಭಕ್ತಿ, ಗ್ರಹಕ್ಕೆ 9 ಗ್ರಹಗಳು. ಅದೇ ಪ್ರಕಾರ 9 ಎನ್ನುವ ಸಂಖ್ಯೆ 9ಕ್ಕೆ ಗುಣಿಸಿಕೊಂಡು ಬನ್ನಿ. 9 1 9 9 9 2 18 1 8 9 9 3 27 2 7 9 9 4 36 3 6 9 9 5 45 4 5 9 9 6 63 6 3 9 9 7 72 7 2 9 9 9 8 1 9 9 8 90 ಈ 9 ಎನ್ನುವಂತಹ ಈ ಸಂಖ್ಯೆ ಬಹಳ ವಿಶೇಷವಾಗಿರತಕ್ಕಂಥದ್ದು. ಪ್ರಭಾವತಿ ದೇವಿಯ ಗರ್ಭದಲ್ಲಿ ಜನಿಸಿದ 14 ಮಕ್ಕಳಲ್ಲಿ 9ನೆಯವರಾಗಿ ಜನ್ಮ ತಾಳಿ ಬರ್ತಾರೆ ಸುಭಾಷ್ ಚಂದ್ರ ಬೋಸರು. ಬಾಲ್ಯದಲ್ಲೇ ಬಹಳ ವಿಶೇಷವಾದ ವ್ಯಕ್ತಿತ್ವ ಇವರದು. ಇವರನ್ನು ಏಕಸಂಧಿಗ್ರಾಹಿ ಅಂತ ಹೇಳ್ತಾ ಇದ್ರಂತೆ. ಒಮ್ಮೆ ಹೇಳಿದರೆ ಸಾಕು, ಅವರಿಗೆ ಅರ್ಥ ಆಗ್ತಾ ಇತ್ತು. ನಮ್ಮಲ್ಲಿ ಕೆಲವಾರು ಮಕ್ಕಳುಗಳಿದ್ದಾರೆ, ಒಮ್ಮೆ ಹೇಳಿದರೆ ಅರ್ಥ ಆಗೋದಿಲ್ವೇ ಅಂತ ಕೇಳೋದು ನಾವು. ಒಂದು ಸಾರಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಿನಗೆ ಅಂತ ಕೇಳ್ತೇವೆ ನಾವು. ಯಾಕಂದರೆ ಏಕಸಂಧಿಗ್ರಾಹಿ ಅಂತ ಹೇಳ್ತಾರೆ, ಒಮ್ಮೆ ಹೇಳಿದರೆ ಕೂಡಲೇ ಅರ್ಥ ಆಗ್ತದೆ. ಆದರೆ ವಿಪರ್ಯಾಸ ಅಂತಂದರೆ ನಮ್ಮಲ್ಲಿ 4 ಏಕಸಂಧಿಗ್ರಾಹಿಗಳಿದ್ದಾರೆ. ಈ ಹೇಳಿದಂತಹ ವಿಚಾರವನ್ನು, ಹರಿಕಥೆ ಆಗಿರ್ಬೋದು, ಪಾಠ ಆಗಿರ್ಬೋದು, ಏನೇ ಆಗಿರ್ಬೋದು, ಬುದ್ಧಿವಾದನ ಮಾತಿರ್ಬೋದು, ಇದನ್ನು ಹೇಳಿದಾಗ ಅರ್ಥ ಮಾಡಿಕೊಳ್ಳುವುದರಲ್ಲಿ 4 ವಿಧವಾದ ವ್ಯಕ್ತಿಗಳಿದ್ದಾರಂತೆ. ಒಂದು ಏಕಸಂಧಿಗ್ರಾಹಿ, ನಾನು ಹೀಗೆ ಹೇಳಿದ್ದು, ಒಮ್ಮೆ ಹೇಳಿದರೆ ಸಾಕು ಕೂಡಲೇ ಅರ್ಥ ಆಗಿಬಿಡ್ತದೆ. ಇನ್ನು ಕೆಲವರಿದ್ದಾರೆ ಬಹುಸಂಧಿಗ್ರಾಹಿ, ಅವರಿಗೆ ಇನ್ನು 1000 ಸಲ ಹೇಳಿದರೂ ಕೂಡ ಅರ್ಥ ಆಗೋದಿಲ್ಲ. ಇನ್ನು 1000 ಸಲ ಹೇಳಿದೆ ಮಹಾರಾಜ, ನಿನಗೆ ಇನ್ನೂ ಅರ್ಥ ಆಗಲಿಲ್ಲ ಅಂತ ಹೇಳ್ತೇವೆ ನಾವು. ಅದಕ್ಕೆ 1000 ಸಲ ಹೇಳಿದರೂ ಅರ್ಥ ಆಗದವರಿಗೆ ಬಹುಸಂಧಿಗ್ರಾಹಿಗಳಂತ ಹೇಳ್ತಾರೆ. ಇನ್ನು ಕೆಲವರಿದ್ದಾರೆ ನೋಡಿ, ಅವರು ತಿಳಿದಂತ ನಟಿಸ್ತಾರೆ. ನೀವು ಎಂಥಾರೊಂದು ವಿಷಯ ಹೇಳಿ ಗೊತ್ತಾಯ್ತು ಅಂತ ಹೇಳ್ತಾರೆ. ಎಲ್ಲ ಮುಗಿದ ಮೇಲೆ ಎಂತ ಹೇಳಿ, ನಮ್ಮಲ್ಲಿ ಒಬ್ಬರಿದ್ದಾರೆ, ಅವರು ಏನು ಹೇಳಿದರೂ ಕೂಡ ಗೊತ್ತಾಯ್ತು. ಈಗ ನಾವು ಅಲ್ಲಿ ರಾಮಕೃಷ್ಣ ಮಿಷನ್ ಅಂತ ಹೇಳೋದ್ರಲ್ಲಿ ಒಂದು ಹರಿಕಥೆ ಗೊತ್ತಾಯ್ತು, ಅಲ್ಲಿ ಆರಂಭ ಮಾಡಿದ್ದು 11 ಗೊತ್ತಾಯ್ತು. ಇದು ಎಲ್ಲಿ ಅದು ಹೇಳಿದ್ರಿ, ಎಷ್ಟು ಗಂಟೆಗೆ ನಿಮ್ಮದು, ಆ ಗೊತ್ತಾಗಿದ್ದೇನು ಮತ್ತೆ, ಆ ಗೊತ್ತಾದ ಹಾಗೆ ನಟಿಸ್ತಾರೆ. ಇನ್ನೊಂದು ವಿಚಾರ ಉಂಟು ಅವ್ರು, ಏನು ಗೊತ್ತೇ, ಗೊತ್ತಾಗ್ತದೆ ಅವರಿಗೆ ಏನು, ಅವರಿಗೆ ಹೇಗೆ ಮನಸ್ಸಿಗೆ ಬಂತು ಹಾಗೆ ಅರ್ಥ ಮಾಡಿಕೊಳ್ತಾರೆ ಅವರು. ನಾವು ಏನು ಹೇಳಿದರೂ ಕೂಡ ಅವರಿಗೆ ಹೇಗೆ ಮನಸ್ಸಿಗೆ ಅದು ಅರ್ಥವಾಯಿತು ಹಾಗೆ ಅರ್ಥವಾಗಿ ಗೊತ್ತಾಯಿತು ಅಂತ ತೀರ್ಮಾನ ಕೊಟ್ಟುಬಿಡ್ತಾರೆ. ಹರಿಶ್ಚಂದ್ರನ ಕಥೆಯನ್ನೆಲ್ಲ ಕೇಳಿದ ಮೇಲೆ ಅವ್ರ ಕೇಳಿ, ಹೇಗೆ ಕತೆ ಅರ್ಥ ಆಯ್ತು, ಓಹ್ ಅರ್ಥ ಆಯ್ತು, ಬಹಳ ಸುಂದರವಾಗಿದೆ, ಏನು ತಿಳ್ಕೊಂಡೆ ನೀನು, ಸತ್ಯ ಹೇಳಿದರೆ ಸುಡುಗಾಡ ಕಾಯಬಹುದು, ಅದನ್ನು ಸತ್ಯ ಹೇಳಬೇಡ, ಇದು ಅವ ತಿಳ್ಕೊಂಡದ್ದು, ಅವ ತಿಳ್ಕೊಂಡದನ್ನು ಅವ ಹೇಳ್ತಾನೆ. ಹಾಗಲ್ಲ, ಏಕಸಂಧಿಗ್ರಾಹಿ ಅಂತಂದರೆ ಒಮ್ಮೆ ಹೇಳಿದರೆ ಅದರ ಸಂಪೂರ್ಣ ಭಾವವನ್ನು ತಿಳಿಯತಕ್ಕಂಥ ವಿಶೇಷವಾದ ಗುಣ ಸುಭಾಷ್ ಚಂದ್ರ ಬೋಸರಲ್ಲಿ ಇತ್ತಂತೆ. ಬೆಳೆಯುತ್ತಾರೆ ಬೆಳವಣಿಗೆಯ ಸಂದರ್ಭದಲ್ಲಿ ಓದುವಂತಹ ಗುಣ, ಓದುವ ಹವ್ಯಾಸ. ಆವಾಗಿನ ಕಾಲದಲ್ಲಿ ರಾಮಕೃಷ್ಣ ಪರಮಹಂಸರ, ವಿವೇಕಾನಂದರ ಜೀವನ ತತ್ವಗಳು, ಅವರ ಸಂದೇಶಗಳು ವಿಶೇಷವಾದ ವಿಧ ವಿಧವಾಗಿರತಕ್ಕಂತಹ ಪತ್ರಿಕೆಗಳಲ್ಲಿ ಬರ್ತಾ ಇತ್ತು. ಅದನ್ನು ಶ್ರದ್ಧೆಯಿಂದ ಓದ್ತಾ ಇದ್ದರಂತೆ. ಅದರ ಜೊತೆಯಲ್ಲಿ ಮಹರ್ಷಿ ಅರವಿಂದರ ನೇತೃತ್ವದಲ್ಲಿ ಪ್ರಕಟವಾಗ್ತಾಯಿರ್ತಕ್ಕಂಥ ಆರ್ಯ ಎನ್ನುವಂಥ ಒಂದು ಮಾಸಪತ್ರಿಕೆ, ಅದನ್ನು ತಪ್ಪದೇ ಓದ್ತಾ ಇದ್ದರಂತೆ. ಅದರಲ್ಲಿರುವಂತಹ ವಿಚಾರಗಳು, ಈ ಎಲ್ಲ ವಿಚಾರಧಾರೆಗಳನ್ನು ಕೇಳ್ತಾ ಬೆಳವಣಿಗೆ ಬಂದಿದ್ದಾರೆ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕಟಕ್ನಲ್ಲಿರುವಂತಹ ನರಯಾವೆನ್ಶಾ ಕೊಲಿಜಿಯೇಟ್ ಶಾಲೆಯಲ್ಲಿ ತಾವು ನೆರವೇರಿಸಿ ಆ ವರ್ಷ ಮೆಟ್ರಿಕ್ಯುಲೇಷನ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಉತ್ತೀರ್ಣರಾಗ್ತಾರೆ. ವಿದ್ಯಾಭ್ಯಾಸದ ಮಟ್ಟಿಗೆ ಎಷ್ಟು ಅವರ ಆ ಒಂದು ಚಿಂತನೆ ಇತ್ತು, ಕಾಳಜಿತ್ತು ಅಂತ. ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗ್ತಾರೆ.
1919 ಇಸವಿಯಲ್ಲಿ ತತ್ವಶಾಸ್ತ್ರದಲ್ಲಿ ಬಿ.ಎ. ಪದವೀಧರರಾಗಿ ಬಿ.ಎ. ಪದವಿ ಅಂತ ಮಾಡ್ತಾರೆ. ಆಮೇಲೆ ಉನ್ನತ ವ್ಯಾಸಂಗ ಮಾಡಲಿಕ್ಕೋಸ್ಕರವಾಗಿ ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಬರುವಂತಹದ್ದು ಶಿಕ್ಷಣ, ಉನ್ನತ ವ್ಯಾಸಂಗವನ್ನು ಪಡೆದಾಗ, ಒಂದು ಶಿಕ್ಷಣವನ್ನು ನಾವು ಕಲಿತ ಆ ಮರುಕ್ಷಣ ಶಿಕ್ಷಣ ನಮ್ಮಲ್ಲಿ ವಿಧೇಯತೆಯನ್ನು ತರಬೇಕು. ವಿದ್ಯಾ ವಿನಯ ಸಂಪನ್ನಿ, ವಿದ್ಯಾ ದಧಾತಿ ವಿನಯಂ, ವಿನಯತೆ ಬರಬೇಕು ವಿದ್ಯೆಯಿಂದ. ಆ ವಿದ್ಯೆ ವಿನಯವನ್ನು ಕೊಟ್ಟಾಗ ಮನುಷ್ಯನ ಜೀವನಕ್ಕೆ ಸಂಪೂರ್ಣವಾದಂತಹ ಒಂದು ವಿಶೇಷವಾದಂತಹ ಒಂದು ಮೆರುಗು ಸಿಗ್ತದೆ. ಅದಕ್ಕೋಸ್ಕರವಾಗಿ ವಿದ್ಯೆ ಕಲಿಯುವಂತಹದ್ದು, ಬರೀ ನಾನೇನೋ ಕಲ್ತಿದ್ದೇನೆ, ವಿದ್ಯೆ ಕಲಿತು ಕಲಿತು ತಂದೆ ತಾಯಿಯನ್ನು ಕರ್ಕೊಂಡು ಹೋಗಿ ಆಶ್ರಮದಲ್ಲಿ ಸೇರಿಸುವವರಲ್ಲ, ಅದು ವಿದ್ಯೆ ಅಲ್ಲ. ವಿದ್ಯೆ ಕಲಿತಂತೆ ತಂದೆಯ ಮುಂದೆ ಬಾಗುವಂತಹ, ತಂದೆಯ ಪಾದಕ್ಕೆ ನಮಸ್ಕರಿಸುವಂತಹ ಗುಣ ನಮ್ಮಲ್ಲಿ ಬೆಳೆದುಕೊಂಡು ಬರಬೇಕು. ಸುಭಾಷ್ ಚಂದ್ರರು ಅತ್ಯಂತ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ತಾವು ಇಂಗ್ಲೆಂಡ್ಗೆ ತೆರಳುತ್ತಾರೆ 1919 ಇಸವಿಯಲ್ಲಿ ICS ಪರೀಕ್ಷೆಗೋಸ್ಕರವಾಗಿ, ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆ. ವಿಶೇಷ ಏನು ಅಂತಂದರೆ ಆ ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಇಡೀ ಜಗತ್ತಿನಲ್ಲಿ 4ನೇ ಸ್ಥಾನದಲ್ಲಿ ಉತ್ತೀರ್ಣರಾಗ್ತಾರೆ. ಇಂಗ್ಲೆಂಡ್ನಲ್ಲಿ ಒಂದು ವಿಶೇಷವಾದಂತಹ ಒಂದು ಉದ್ಯೋಗವನ್ನು ಕೊಟ್ಟು ಗಿಟ್ಟಿಸಿಕೊಂಡ್ರಂತೆ ಸುಭಾಷ್ ಚಂದ್ರ ಬೋಸ್. ನಾವೇನು ಮಾಡ್ತಾಯಿದ್ದೆವು, ಯಾವಾಗ ಇಂಗ್ಲೆಂಡ್ನಲ್ಲಿ ನಮಗೊಂದು ಕೆಲಸ ಸಿಕ್ಕಿತೋ ಅಲ್ಲೇ ಸೆಟ್ಲ್ ಆಗ್ತೇವೆ, ಭಾರತವನ್ನು ಮರೆಯುತ್ತೇವೆ. ಆದರೆ ವಿದ್ಯೆ ನೋಡಿ, ವಿದ್ಯೆ ಸುಭಾಷ್ ಚಂದ್ರ ಬೋಸರ ಸಂಪೂರ್ಣ ಜೀವನದಲ್ಲಿ ವಿನಯವನ್ನು, ರಾಷ್ಟ್ರ ಪ್ರೇಮವನ್ನು ತುಂಬಿತ್ತಂತೆ. ಒಂದು ವಿದ್ಯೆ ಕಲಿಯುವುದರಿಂದ ರಾಷ್ಟ್ರ ಪ್ರೇಮ, ದೇಶ ಪ್ರೇಮ, ದೈವ ಪ್ರೇಮ ಬೆಳೆಯಬೇಕಲ್ಲ. ಯಾವಾಗ ತಾನು ICS ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಆ ಇಂಗ್ಲೆಂಡ್ನಲ್ಲಿ ಒಂದು ಪದವಿಯನ್ನು ಪಡೆದರೋ, ಮರುವರ್ಷವೇ ಅದನ್ನು ಬಿಟ್ಟು ಬರ್ತಾರೆ, ಅದನ್ನು ತ್ಯಾಗ ಮಾಡಿ ಬರ್ತಾರೆ. ಎಲ್ಲಿಯ ತನಕ ಅಂತಂದರೆ ತನಗೆ ಬ್ರಿಟಿಷ್ ಸರ್ಕಾರ ನೀಡಿದ ICS ಪದವಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಕೊಟ್ಟು ಬಂದರು. ಯಾಕೆ ಬಂದ್ರಿ ಅಂತ ಕೇಳೋದಕ್ಕೆ ನೇತಾಜಿ ಹೇಳಿದಂತಹ, ಸುಭಾಷ್ ಚಂದ್ರ ಬೋಸ್ ಹೇಳಿದ ಮಾತೇನು ಗೊತ್ತೇ, ಭಾರತ ದೇಶ ಇವತ್ತು ಇರುವಂತಹ ಸ್ಥಿತಿ ನನ್ನನ್ನು ಚಿಂತೆಗೀಡು ಮಾಡಿದೆ. ಭಾರತದಲ್ಲಿ ಯಾರೂ ಕೂಡ ಸರಿಯಾದ ಸ್ಥಿತಿಯಲ್ಲಿಲ್ಲ.

ಸಂಸಾರ ಸೂತ್ರಗಳೆಲ್ಲ ತುಂಡಾಗಿ ಸೋತು ಪರಕೀಯತೆಯ ಸುಳಿಯಲ್ಲಿ ಮುಳುಗಿ ಹೋಗಿರೆ ದೇಶವೆಮ್ಮದು ಆತ್ಮವಿಸ್ಮೃತಿ ಕವಿದು ಘೂರ್ಮಿಸಿ ಶಕ್ತಿಗುಂದಿರೆ ನಾಡು. ಇಡೀ ದೇಶವನ್ನೇ ತನ್ನ ಕಪಿ ಮುಷ್ಟಿಯಲ್ಲಿಟ್ಟುಕೊಂಡಂತಹ ಬ್ರಿಟಿಷ್ ಸರಕಾರ, ಇವತ್ತು ನಮ್ಮನ್ನು ಗುಲಾಮಗಿರಿಗೆ ಸೇರಿಸಿದಂತಹ ಬ್ರಿಟಿಷ್ ಸರಕಾರ ಕೊಟ್ಟಂತಹ ಈ ಪದವಿ ನನಗೆ ಬೇಡ. ಯಾಕೆಂತಂದ್ರೆ ನಮ್ಮ ದೇಶವನ್ನ ನಮ್ಮ ಜನರನ್ನ ಗುಲಾಮಗಿರಿಗೆ ನೂಕಿದಂತಹ ಸರಕಾರದ ಪಾರಿತೋಷಕ ನನಗೆ ಯಾಕೆ ಬೇಕು ಅಲ್ವೇ? ಇದಲ್ವೇ ರಾಷ್ಟ್ರ ಪ್ರೇಮ? ಭಾರತ ದೇಶದ ಸ್ಥಿತಿ ಹಾಗೆ ಹಾಗೆ ಹೇಗಿತ್ತು ಅಂತಂದರೆ ನಮ್ಮ ಹಿರಿಯರು ಸನ್ಮಾನ್ಯ ಹೋವೇ ಶೇಷಾದ್ರಿ ಅವರು ಹೇಳ್ತಾ ಇದ್ರು. ನಮ್ಮ ಭಾರತದ ಆಗಿನ ಸ್ಥಿತಿ ಹೇಗಿತ್ತು ಗೊತ್ತೇ? ನಮ್ಮ ಜನರೆಲ್ಲ ಒಟ್ಟು ಸೇರಬೇಕು ಅಂತಿದ್ರೆ ನಮ್ಮ ಹೆಗಲಲ್ಲಿ 4 ಜನ ಮಲಗಬೇಕಂತೆ. 4 ಜನರು ಒಟ್ಟಿಗೆ ಸೇರಬೇಕು ಅಂತಿದ್ರೆ ನಮ್ಮ ಹೆಗಲಲ್ಲಿ 4 ಜನ ಮಲಗಬೇಕಂತೆ. ಹೇಗೆ? ಯಾರಾದರೂ ಸತ್ತಾಗ ಅವನನ್ನು ಹೊರಲಿಕ್ಕೆ 4 ಜನ ಬೇಕಲ್ಲ, ಆಗ ಮಾತ್ರ 4 ಜನ ಒಟ್ಟಿಗೆ ಸೇರ್ತಾ ಇದ್ರಂತೆ. ಇಲ್ಲದಿದ್ರೆ ಯಾರು ಬರೋದಿಲ್ಲ. ಅವನನ್ನು ನೋಡಿದ್ರೆ ಇವನಿಗಾಗುದಿಲ್ಲ, ಇವನನ್ನು ನೋಡಿದ್ರೆ ಅವನಿಗಾಗುದಿಲ್ಲ, ಅವನನ್ನು ನೋಡಿದ್ರೆ ಇವನಿಗಾಗುದಿಲ್ಲ. ಅದಕ್ಕೆ ನಮ್ಮನ್ನು ಒಟ್ಟು ಸೇರಿಸು ಅಂದರೆ ಕಪ್ಪೆ ತೂಗಿದ ಹಾಗೆ ಅಂತ. ಯಾರಿಗೋ ಒಬ್ಬನಿಗೆ ಒಂದು ಕೆಜಿ ಕಪ್ಪೆ ಬೇಕು ಅಂತ ಆಯಿತು. ಅದಕ್ಕೋಸ್ಕರವಾಗಿ ಎಲ್ಲಿಂದಲೋ ಹೆಕ್ಕಿ ಒಂದು ಕೆಜಿ ಕಪ್ಪೆ ಒಂದು ಸ್ವಲ್ಪ ಒಂದು ಬುಟ್ಟಿಯಲ್ಲಿ ಕಪ್ಪೆ ತಗೊಂಡು ಬಂದ, ಒಂದು ತೊಟ್ಟೆಯಲ್ಲಿ ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ತಗೊಂಡು ಬಂದ, ಮನೆ ಮುಂಭಾಗದಲ್ಲಿ ಒಂದು ತ್ರಾಸಿಟ್ಟ, 1 ಚೀಲದ ಕಲ್ಲಿಟ್ಟ, ಈಗ 4 ಕಪ್ಪೆ ತೆಗೆದು ಹಾಕಿದ, ಕಡಿಮೆ ಆಯಿತು, ಇನ್ನೊಂದು 2 ಕಪ್ಪೆ ತೆಗಿಬೇಕಂತ. ಹಾಗಾಗಿ ಇದ್ರ ಕೂತ್ಕೊಂಡಂತ 2 ಕಪ್ಪೆ ಹಾರಿ ಹೋಯಿತು. ಇದನ್ನು ಇಡುವಾಗ ಇಲ್ಲಿ ತೊಟ್ಟೆಯಲ್ಲಿದ್ದ ಕಪ್ಪೆಗಳು ಹಾರಲು ಶುರುವಾಯಿತು. ಅದನ್ನು ಹಿಡ್ಕೊಂಡು ಪುನಃ ಇಡೀ ವರ್ಷ ಅಲ್ಲ, ಇವನ ಜೀವಮಾನ ಕೂತ್ಕೊಂಡ್ರೆ ಇವನಿಗೆ 1 ಕಿಲೋ ಕಪ್ಪೆ ತೊಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಒಂದು ಕೂಡ ಸರಿಯಾಗಿ ನಿಲ್ಲೋದಿಲ್ಲ. ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಈ ಸ್ಥಿತಿಯಲ್ಲಿರುವಂತಹ ಸಂದರ್ಭ. ಹಾಗಿದ್ರೆ ನಾನೇನು ಮಾಡಬೇಕು ಇವತ್ತು? ಭಾರತ ಮಾತೆಗೋಸ್ಕರವಾಗಿ ನಾನೇನು ಮಾಡ್ಬೋದು? ನಾನು ಐಷಾರಾಮಿ ಜೀವನವನ್ನು ಸಾಗಿಸುವುದೇ? ಲಕ್ಸುರಿಯಸ್ ಲೈಫ್ ನಾನು ಮಾಡುವುದೇ? ಭಾರತದ ಜನರನ್ನು ಈ ಸ್ಥಿತಿಗೆ ಮುಳುಗಿಸಿ ನಾನು ದೇಶ ವಿದೇಶದಲ್ಲಿ ನಾನು ಐಷಾರಾಮಿ ಜೀವನವನ್ನು ಸಾಗಿಸುವುದು ಎಷ್ಟು ಸರಿ? ಭಾರತ ಮಾತೆಗೆ ನಾನು ಕೊಡುವ ಗೌರವ ಏನು ಕೊಡಬಹುದು? ಇದನ್ನು ಯೋಚನೆ ಮಾಡ್ತಾ ಜನರಲ್ಲಿ ಸ್ವಾವಲಂಬನೆ ಇಲ್ಲ ಎಂಬುದನ್ನು ಅವರು ತಿಳಿಯುತ್ತಾರೆ. ಯಾವಾಗಲೂ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಉಂಟು, ಏನಂತಂದ್ರೆ ದ ಸ್ಟ್ರೆಂತ್ ಆಫ್ ಎ ಚೈನ್ ಲೈಸ್ ಇನ್ ಇಷ್ಟು ವೀಕೆಸ್ಟ್ ಪಾಯಿಂಟ್ ಅಂತ. ಒಂದು ಚೈನ್ನ ಒಂದು ಸರಪಳಿಯ ಬಲ ಎಲ್ಲಿದೆ ಗೊತ್ತೇ? ಆ ಸರಪಳಿಯಲ್ಲಿರುವ ವೀಕ್ ಪಾಯಿಂಟ್ ಅಂದರೆ ದುರ್ಬಲವಾದಂತಹ ಪ್ರದೇಶ, ಅಂದರೆ ಎಲ್ಲಿ ಆ ಸರಪಳಿ ಸರಿಯಾಗಿ ಜೋಡಣೆ ಆಗಿಲ್ಲ, ಅದನ್ನು ಸರಿಪಡಿಸಿದರೆ ಇಡೀ ಸರಪಳಿ ಬಲ ಆಗ್ತದೆ. ಹಿಂದೂ ಎನ್ನುವಂತಹ ಅಥವಾ ಭಾರತೀಯತೆ ಎನ್ನುವಂತಹ ದೊಡ್ಡ ಸರಪಳಿಯನ್ನು ಬಲಪಡಿಸಬೇಕಾದ್ರೆ ಎಲ್ಲೆಲ್ಲಿ ಬಿಟ್ಟು ಹೋಗಿದೆ ಅದೆಲ್ಲವನ್ನು ಸೇರಿಸಬೇಕು, ಇದು ನಾನು ಮಾಡಬೇಕಾದ ಕೆಲಸ ಅಂತ ತೀರ್ಮಾನ ಮಾಡಿದ್ರಂತೆ ಸುಭಾಷ್ ಚಂದ್ರ ಬೋಸರು. ಹಾಗಿದ್ರೆ ಇದು ಒಂದಾಗಲಿಕ್ಕೆ ಇರುವಂತಹ ಅಡ್ಡಿ ಯಾವುದು? ಸ್ವಾವಲಂಬನೆ ಒಬ್ಬರಲ್ಲಿಲ್ಲ, ಪರಾವಲಂಬನೆಯೇ ಒಳ್ಳೆಯದು ಅಂತ ತಿಳ್ಕೊಂಡಿದ್ರಂತೆ. ಸ್ವಾವಲಂಬನೆ ಮಾಡಿದ್ರೆ ನಾವೇ ಕೆಲಸ ಮಾಡಬೇಕಲ್ಲ, ಪರಾವಲಂಬನೆ ಅಂದರೆ ಯಾರು ತಂದುಕೊಡ್ತಾರೆ, ನಮಗೇನು ತೊಂದರೆ ಇಲ್ಲ, ಇನ್ನೊಬ್ಬರನ್ನು ಅವಲಂಬಿಸಿ ಬದುಕುವಂತಹದ್ದು. ಇಬ್ಬರು ಮಲಗಿದ್ದಾರೆ ನೆಲ್ಲಿಕಾಯಿ ಮರದ ಅಡಿಯಲ್ಲಿ, ಮೇಲೆ ನೋಡ್ತಾ ಇದ್ದಾರೆ, ಒಬ್ಬರು ಮಾತಾಡೋದಿಲ್ಲ, ಸ್ವಾವಲಂಬಿಗಳವರು. ಇಬ್ಬರು ಮೇಲೆ ನೋಡ್ತಾ ಇದ್ದಾರೆ, ಒಂದು ನೆಲ್ಲಿಕಾಯಿ ತೊಟ್ಟು ಕಳಚಿ ಒಬ್ಬನ ಮೂಗು ಮತ್ತು ಕಣ್ಣಿನ ಮಧ್ಯಭಾಗದಲ್ಲಿ ಬಿತ್ತು, ಇಲ್ಲಿ ಬಿತ್ತು, ಅದಲ್ಲೇ ನಿಂತುಕೊಂಡಿತ್ತು. ಆವಾಗ ಪಕ್ಕದಲ್ಲಿರೋವನ್ನು ಕರೆದು ಹೇಳಿದಂತೆ, ಅಣ್ಣ ಈ ನೆಲ್ಲಿಕಾಯಿ ತೆಗೆದು ನನ್ನ ಬಾಯಿಗಿಡುತ್ತೀಯ ಅಂತ. ಇಲ್ಲೇ ಉಂಟು ನೆಲ್ಲಿಕಾಯಿ, ಇದನ್ನು ತೆಗೆದು ಬಾಯಿಗಿಡ್ಬೋದು ಇವನಿಗೆ, ಇವನು ಇಡೋದಿಲ್ಲ, ಅವನನ್ನು ಕೇಳ್ತಾನೆ ನೀ ಇಡ್ಬೋದು. ಆವಾಗ ಅವ ಹೇಳಿದ ನನಗೆ ಗೊತ್ತಂಟೆ ಆಗೋದಿಲ್ಲ. ಯಾಕೆ? ಆವಾಗ ಒಂದು 5 ನಿಮಿಷ ಮುಂಚೆ ಒಂದು ನಾಯಿ ಬಂದು ಕಾಲು ಎತ್ತಿ ನನ್ನ ಬಾಯಿಗೆ ಮೂತ್ರ ಮಾಡುವಾಗ ನೀನು ಯಾಕೆ ನಾಯಿಯನ್ನು ಓಡಿಸಲಿಲ್ಲ? ಅದಕ್ಕೆ ನಾನು ನೆಲ್ಲಿಕಾಯಿ ಅಂತ ನಿನ್ನ ಬಾಯಿಗಿಡುವುದಿಲ್ಲ. ಎಂತಹ ಪರಾವಲಂಬನೆ ನೋಡಿ ಅಲ್ವೇ? ನಾವು ಪ್ರತಿಯೊಂದಕ್ಕೂ ಪರಾವಲಂಬನೆ, ಅದನ್ನು ತಡೆಯಬೇಕು ಎನ್ನುವುದನ್ನು ಸುಭಾಷ್ ಚಂದ್ರ ಬೋಸರು ತಾವು ತಿಳ್ಕೊಳ್ತಾರೆ.

ಅವಲಂಬನೆಯೇ ಇದು ಮನುಷ್ಯನಿಗೆ ದಿವ್ಯ ಸಿದ್ಧಿಯಾಗಿರತಕ್ಕಂಥದ್ದು. ಅದು ಮನುಷ್ಯನಲ್ಲಿ ಇದ್ದದ್ದನ್ನು ನಾನು ಹೊರಕ್ಕೆ ತರಬೇಕು ಎಂಬುದನ್ನು ಯೋಚನೆ ಮಾಡ್ತಾರೆ. ಆವಾಗ ಸ್ವಾಮಿ ವಿವೇಕಾನಂದರ ಸಂಪೂರ್ಣ ಚಿಂತನೆಗಳನ್ನು ಮನಸ್ಸಿಗೆ ತಂದುಕೊಂಡವರು ಸುಭಾಷ್ ಚಂದ್ರ ಬೋಸರು. ಸ್ವಾಮಿ ವಿವೇಕಾನಂದರು ಏನು ಸ್ವಾತಂತ್ರ್ಯದ ಬಗ್ಗೆ ತಾನು ತಿಳಿಸಿದ್ದಾರೆ, ಕಂಪ್ಲೀಟ್ ಫ್ರೀಡಮ್, ಸಂಪೂರ್ಣ ಸ್ವಾತಂತ್ರ್ಯ. ಒಬ್ಬ ಮನುಷ್ಯನಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಬರಬೇಕು. ಅರ್ಧರ್ಧ ಸ್ವಾತಂತ್ರ್ಯ, ಅರ್ಧಂಬರ್ಧ ಸ್ವಾತಂತ್ರ್ಯದ ಬಗ್ಗೆ ಸ್ವಾಮಿ ವಿವೇಕಾನಂದರು ಯಾವತ್ತೂ ಕೂಡ ತಾವು ಘೋಷಣೆ ಮಾಡಲಿಲ್ಲ. ಕಂಪ್ಲೀಟ್ ಫ್ರೀಡಮ್, ಈ ಕಂಪ್ಲೀಟ್ ಫ್ರೀಡಮ್ ಏನುಂಟೋ ಇದನ್ನು ಜನರಲ್ಲಿ ತುಂಬಿಸಬೇಕು ಅಂತ ಯೋಚನೆ ಮಾಡಿದವರು ಸುಭಾಷ್ ಚಂದ್ರ ಬೋಸರು. ಆಗಿನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದಜಿಯವರು ಮಾಡಿದಂತಹ ಆ ಭಾಷಣಗಳು, ಅವರ ಆ ಕರಪತ್ರಗಳಲ್ಲಿ ಅಥವಾ ಅವರ ಸಾಹಿತ್ಯದಲ್ಲಿ ಇರುವಂತಹ ವಿಚಾರಗಳು ಇದೆಲ್ಲವನ್ನು ಸರಿಯಾಗಿ ಸೂಕ್ಷ್ಮವಾಗಿ ಓದ್ತಾರಂತೆ ಸುಭಾಷ್ ಚಂದ್ರ ಬೋಸರು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ದೇಶವನ್ನು ಪರಂ ವೈಭವೇನ್ ಏತುಮೇತ ಸ್ವರಾಷ್ಟ್ರಂ, ಪರಮ ವೈಭವ ಸ್ಥಿತಿಗೆ ನಮ್ಮ ಸ್ವರಾಷ್ಟ್ರವನ್ನು ತರಲಿಕ್ಕೆ ಶಕ್ಯರಾದವರು ಯಾರು ಅಂತಂದರೆ ಭಾರತದ ಯುವಶಕ್ತಿ, ಭಾರತದ ಯುವಕರು. ಭಾರತದ ಯುವಕರನ್ನು ನಾವು ಕಟ್ಟಬೇಕು. ಭಾರತದ ಯುವಶಕ್ತಿ ಮನಸ್ಸು ಮಾಡಿದರೆ ಈ ದೇಶದಲ್ಲಿ ಆಗದಿರುವ ಕೆಲಸವೇ ಇಲ್ಲ. ಆದ್ದರಿಂದ ನಾವು ಮಾಡಬೇಕಾದ ಕೆಲಸ ಏನು ಅಂತಂದರೆ ಯುವಶಕ್ತಿಯನ್ನು ಎಚ್ಚರಿಸಿಕೊಳ್ಬೇಕು. ಏಳು ಎದ್ದೇಳು, ಗುರಿ ತಲುಪುವ ತನಕ ನಿಲ್ಲದುರು ಎಂಬುದಾಗಿ ಯುವಶಕ್ತಿಯನ್ನು ಎಬ್ಬಿಸಬೇಕು. ಯುವಶಕ್ತಿಯನ್ನು ಎಬ್ಬಿಸಿದಾಗ ಯುವಕರು ಮುಂದಡೆಯಿಟ್ಟರೆ ಅವರನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಈ ದೇಶವನ್ನು ಪರತಂತ್ರದಿಂದ, ಪರಕೀಯರ ದಾಸ್ಯದಿಂದ ಉಳಿಸಲಿಕ್ಕೆ ಇವತ್ತು ಯುವಕರನ್ನು ನಾವು ಕಟ್ಟಿಡಬೇಕು ಅಂತ ಯೋಚನೆ ಮಾಡಿದ್ವಿ. ಹೇ ಯುವಕರೇ, ನೀವು ಸಾಮಾನ್ಯರಲ್ಲ, ನಿಮ್ಮಲ್ಲಿ ಅಗಾಧವಾದಂತಹ ಶಕ್ತಿ ಇದೆ. ನಿಮ್ಮಲ್ಲಿರೋ ಶಕ್ತಿಯನ್ನು ನೀವು ದೇಶ ಪ್ರೇಮಕ್ಕೂ ಆಗಿ ನೀವು ವಿನಿಯೋಗಿಸಿದಾಗ, ದೇಶದ ಬೆಳವಣಿಗೆಗಾಗಿ ವಿನಿಯೋಗಿಸಿದಾಗ, ಭಾರತ ಮಾತೆಯ ಬಿಡುಗಡೆಗಾಗಿ, ಅವಳ ಬಂಧನದಿಂದ ಬಿಡುಗಡೆಗೊಳಿಸ್ಲಿಕ್ಕೋಸ್ಕರವಾಗಿ ನಿಮ್ಮ ಈ ಶಕ್ತಿಯನ್ನು ನೀವು ಉಪಯೋಗಿಸಿದಾಗ ನಿಮ್ಮ ಜನ್ಮ ಸಾರ್ಥಕವಾಗುತ್ತದೆ ಎನ್ನುವುದನ್ನು ಸಾರಿ ಹೇಳಿದವರು ವಿವೇಕಾನಂದರು. ಅವರು ಹೇಳ್ತಾರೆ, ಹೇ ಯುವಕರೇ, ನಿಮ್ಮ ಶಕ್ತಿಯ ಮೇಲೆ ನನಗೆ ನಂಬಿಕೆ ಇದೆ, ನಿಮಗೆ ಯಾಕೆ ನಂಬಿಕೆ ಇಲ್ಲ? ನಿಮ್ಮ ಶಕ್ತಿಯ ಮೇಲೆ ನನಗೆ ನಂಬಿಕೆ ಇದೆ, ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಹೇಳಿ ಎದ್ದೇಳಿ, ಗುರಿ ತಲುಪುವ ತನಕವು ನಿಲ್ಲದಿರಿ. ನಮ್ಮ ಗುರಿಯೇನು? ಭಾರತ ಮಾತೆಯನ್ನು ಪರಮ ವೈಭವ ಸ್ಥಿತಿಗೆ ತಲುಪಿಸುವಂಥ, ಯಾವ ದಾಸ್ಯದಿಂದ, ಯಾವ ಪರಕೀಯತೆಯ ಆ ಸುಳಿವಿನಲ್ಲಿ ತಾವು ಒದ್ದಾಡ್ತಾ ಇದ್ದಾಳು ನಮ್ಮ ತಾಯಿ, ಆ ತಾಯಿಯ ಕಣ್ಣೀರು ಒರೆಸಬೇಕಾದದ್ದು ಮಗನಾದ ನಿನ್ನ ಕರ್ತವ್ಯ ಅಂತ. ಪ್ರತಿಯೊಬ್ಬ ಮನುಷ್ಯನ, ಪ್ರತಿಯೊಬ್ಬ ಮಗನ ಕರ್ತವ್ಯ ಏನು ಹೇಳಿ? ತಾಯಿಯ ಕಣ್ಣೀರು ಒರೆಸುವಂಥದ್ದು. ತಾಯಿಯ ಕಣ್ಣೀರು ಒರೆಸದಂತಹ ಮಗ ಇದ್ದರಷ್ಟು ಸತ್ತರಷ್ಟು.

ಸಂಕಲ್ಪವೇನು? ದಾಸರು ಹೇಳ್ತಾರೆ, ನೀನು ಹೆತ್ತ ತಾಯಿಯ ಮನಸ್ಸನ್ನು ನೋಯಿಸಿ, ಹೆತ್ತ ತಂದೆಯ ಮನಸ್ಸನ್ನು ನೋಯಿಸಿ 10 ದಾನ ಮಾಡಿದರೆ ಫಲ ಏನು? 100 ಸಮಾಜ ಸೇವೆ ಮಾಡಿದರೆ ಪ್ರಯೋಜನವೇನು? ಆದ್ದರಿಂದ ಮೊದಲಾಗಿ ಮಾಡಬೇಕಾದದ್ದು ತಾಯಿಯ ಆ ಬಂಧನವನ್ನು ಬಿಡಿಸಬೇಕು ಅಂತ. ಯೋಧರಾದಂತಹ ಯಾವ ಸುಭಾಷ್ ಚಂದ್ರ ಬೋಸರು ವಿವೇಕಾನಂದರ ಈ ಚಿಂತನೆಗಳಿಗೆ ಮಾರು ಹೋಗ್ತಾರೆ.

ಒಂದು ಕೆಲಸವನ್ನು ಪೂರ್ಣ ಮಾಡಬೇಕು ಅಂತಿದ್ರೆ ನಾನು ಕಷ್ಟಪಡಲಿಕ್ಕೆ ಸಿದ್ಧವಾಗಬೇಕು. ಸುಲಭವಾಗಿ ನಡೆಯುವಂತಹ ಕೆಲಸ ಇದಲ್ಲ. ಎಷ್ಟೋ ವರ್ಷಗಳಿಂದ ಬಂದಿರತಕ್ಕಂತಹ ಒಂದು ಒಂದು ಒಂದು ವಿರೂಪವನ್ನು, ಒಂದು ಕುರೂಪವನ್ನು ನಿವಾರಣೆ ಮಾಡುವುದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಮುಖದಲ್ಲಿರುವ ಒಂದು ಮೊಡವೆಯನ್ನು ತೆಗಿಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂತ ಮೊಡವೆ ಬಂದವನಿಗೆ ಗೊತ್ತು. ಅದನ್ನು ಎಷ್ಟು ತೆಗೆದರೂ ಕೂಡ ಮತ್ತೆ ಮತ್ತೆ ಉದ್ದಿಸಿ ಬರ್ತದಲ್ವೇ? ಎಷ್ಟೋ ವರ್ಷಗಳಿಂದ ಇರುವಂತಹ ಒಂದು ಕುರೂಪ ಇದು ಭಾರತಿಗೆ, ಆ ಭಾರತಿಗೆ ಇರತಕ್ಕಂಥ ಒಂದು ಕುರೂಪ. ಇದನ್ನು ತೆಗಿಲಿಕ್ಕೋಸ್ಕರವಾಗಿ ನಾನು ಕಷ್ಟಪಡಬೇಕು. ನಾನು ಕಷ್ಟಪಟ್ಟು ನನ್ನ ಸಂತ ಸ್ವರೂಪರಾಗಿ, ಒಬ್ಬ ಸಂತ ತನಗೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಬದುಕುತ್ತಾನೆ, ಅವನನ್ನು ಸಂತ ಅಂತ ಕರೀತಾನೆ. ನಾನು ಸಂತ ಸ್ವರೂಪನಾಗಿರಬೇಕು. ಇವತ್ತು ನನಗಾಗಿ ಏನು ನಾನು ಯಾವುದನ್ನು ಉಳಿಸಬಾರ್ದು, ಎಲ್ಲೂ ಸಮಾಜಕ್ಕೋಸ್ಕರವಾಗಿ. ಹಾಗಿರುವಾಗ ನನಗಾಗಿ, ನನ್ನ ಸ್ವಾರ್ಥಕ್ಕಾಗಿ, ನನ್ನ ಸುಖ ಜೀವನಕ್ಕಾಗಿ ಏನನ್ನು ಇಟ್ಟುಕೊಳ್ಳದೆ ನಾನು ಕಷ್ಟಪಟ್ಟು ಜೀವನ ಮಾಡಬೇಕು ಎನ್ನುವಂತಹ ಬನ್ನದ ಬದುಕನ್ನು ತಾನು ಬಯಸುತ್ತಾರೆ ಉನ್ನಂತ ಮಹಿಮರಾದಂತಹ ಸುಭಾಷ್ ಚಂದ್ರ ಬೋಸರು. ಅವರು ಹೇಳ್ತಾರೆ, ಕ್ರಾಂತಿ ಪಥವೇ ದೇಶದ ಬಿಡುಗಡೆಗೆ ಮೂಲವಾದಂತಹ ಮಾಧ್ಯಮ ಮಾರ್ಗ. ಶಾಂತಿಯಿಂದ ಏನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲ ಅಲ್ಲಿರತಕ್ಕಂತಹ ಪ್ರತಿಯೊಂದು ಯುವಕರನ್ನು ತಾನು ಭೇಟಿಯಾಗ್ತಾರೆ. ಆ ಕಾರ್ಯದಲ್ಲಿ ಅವರಿಗೆ ಚಿತ್ತರಂಜನ್ ದಾಸ್ ಎನ್ನುವಂಥ ಒಬ್ಬರು ಮಹನೀಯರು ತಾವು ಮಾರ್ಗದರ್ಶನ ಕೊಡ್ತಾರೆ. ಎಲ್ಲ ಯುವಕರನ್ನು ಸೇರಿಸಿದರು. ನೀವು ಸಾಮಾನ್ಯರಲ್ಲ, ನೀವು ಯೋಧರು. ನೀವು ಯೋಧರು ಮಾಡತಕ್ಕಂತಹ ಕೆಲಸ ಯಾವುದು ಅದನ್ನು ಮಾಡಿ. ಯೋಧರೇ ಬಯಸಿ ಬನ್ನಿ ಶುಭೋದಯಕ್ಕೆ ಸ್ವಾಗತ. ಹೇ ಯೋಧರೇ, ನೀವು ಶುಭೋದಯಕ್ಕೆ ಸ್ವಾಗತವನ್ನು ಮಾಡಿ ಬನ್ನಿ. ಇವತ್ತು ನಾವು ಅಸ್ತಮಾನ ಸ್ಥಿತಿಯಲ್ಲಿ ಇದ್ದೇವೆ ಅಂತ ಚಿಂತೆ ಮಾಡಬೇಡಿ. ಭಾರತ ಮಾತೆ ಮತ್ತೆ ಪರಮ ವೈಭವ ಸ್ಥಿತಿಗೆ ಬರುವ ಆ ಉದಯ ಕಾಲವನ್ನು ನೆನೆಯಿರಿ.

ದೇಶದ ಪ್ರತಿಯೊಬ್ಬ ಯುವಕನು ಕೂಡ ಯೋಧನಾಗಬೇಕು. ನಾನು ಯೋಧನಾಗಿ ಈ ದೇಶದ ಬಂಧನವನ್ನು ಬಿಡಿಸಲಿಕ್ಕೆ ಸಿದ್ಧನಾಗಬೇಕು ಅನ್ನುವಂಥ ಎಲ್ಲ ಯುವಕರನ್ನು ಸಂಘಟನೆ ಮಾಡಿದ್ದಕ್ಕೆ ಫಲವಾಗಿ ಆಗಿನ ನ್ಯಾಯಾಲಯ ಇವರಿಗೆ 6 ತಿಂಗಳ ಕಾಲ ಸಜೆಯನ್ನು ಕೊಡ್ತದಂತೆ. ಈ 6 ತಿಂಗಳ ಕಾಲ ಸಜೆ ಕೊಟ್ಟಾಗ ಸುಭಾಷ್ ಚಂದ್ರ ಬೋಸರು ಕೇಳ್ತಾರಂತೆ, ಇಷ್ಟೇ 6 ತಿಂಗಳ ನಾನು ಮಾಡಿದ ಈ ಕೆಲಸಕ್ಕೆ 6 ತಿಂಗಳು ಸಜೆಯ, ನಾನೇನು ಕೋಳಿ ಕದ್ದಿದ್ದೇನೆ ಅಂತ ಕೇಳ್ತಾರೆ. ಆಲೋಚನೆ ಮಾಡಿ, ಒಬ್ಬ ಒಂದು ವಿಶೇಷವಾದಂತಹ ಒಂದು ಪಾರಿತೋಷಕ ಕೊಟ್ಟಾಗ ನಾನು ಇಷ್ಟು ಹರಿಕತ್ತು ಗಟ್ಟಿಯಲ್ಲಿ ಮಾಡಿದ್ದೇನೆ, ಬೆವರು ಸುರಿಸಿದ್ದೇನೆ, ನನಗೆ ಇಷ್ಟೇ ಕೊಟ್ಟದ್ದು ಅಂತ ಕೇಳುವುದು ಸ್ವಾಭಾವಿಕ. ಆದರೆ ಕಷ್ಟ ಕಂಡಾಗ ನನಗೆ ಇಷ್ಟೇ ಕಷ್ಟವ ಅಂತ ಕೇಳುವ ಯಾರು ಒಬ್ಬನಿದ್ದಾನೆ ಭಾರತ ದೇಶದಲ್ಲಿ? ಸುಭಾಷ್ ಚಂದ್ರ ಬೋಸರಿದ್ದಾರೆ. ಅವ್ರು ಹೇಳ್ತಾರೆ, ನನಗೆ ಕೊಟ್ಟಂತಹ 6 ತಿಂಗಳ ಸಜೆಯೇ ನನ್ನನ್ನು ನೀವು 60 ವರ್ಷ ನೀವು ಸೇರಿಸಿವೆ. ಯಾಕೆ? ಭಾರತ ಭೂಮಿಯ ಸಮಸ್ತ ಯೋಧರನ್ನ, ಸಮಸ್ತ ಯುವಕರನ್ನ ಯೋಧರನ್ನಾಗಿ ಮಾಡುವಂತಹ ನಿಮಗೆ ವಿರುದ್ಧವಾದ ಕೆಲಸ ನಾನು ಮಾಡ್ತಾ ಇದ್ದೇನೆ. ಆಗ ನೀವು ನನಗೇನು ಮಾಡಬೇಕು? ನನ್ನನ್ನು ಹತ್ತಿಕ್ಕಬೇಕು. ಹತ್ತಿಕ್ಕಲಿಲ್ಲವಲ್ಲ, ನೋಡೋಣ ಅಂತ ಅಲ್ಲಿಂದ ಬಿಡುಗಡೆಯಾಗಿ ಬರ್ತಾರೆ. 1910 ಇಸವಿಯಲ್ಲಿ ಅವರು ಡಾಕ್ಟರ್ಜಿಯವರನ್ನು ಭೇಟಿಯಾದ್ರಂತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿರ್ತಕ್ಕಂತಹ ಡಾಕ್ಟರ್ ಹೆಡಗೇವಾರನ್ನು ಅವರನ್ನು ಭೇಟಿಯಾಗಲಿಕ್ಕೆ ಬರ್ತಾರೆ. ಯಾಕೆಂತಂದರೆ ಒಂದು ಸಂಘಟನೆಗೆ ಏನೆಲ್ಲ ವಿಷಯಗಳು ಬೇಕಾದಲ್ಲ ಸಂಗ್ರಹ ಮಾಡ್ತಾರೆ. ಒಂದು ಒಳ್ಳೆಯ ಒಂದು ವಿಚಾರ ಕೆಲಸ ಮಾಡುವಾಗ ಇಂತಹ ಕೆಲಸ ಮಾಡಿದವರನ್ನು ನಾವು ಸಂಪರ್ಕಿಸುವಂತಹದ್ದು, ನೀವು ಹೇಗೆ ಮಾಡಿದ್ರಿ, ಇದರಲ್ಲಿ ಏನಾದರೂ ಕುಂದುಕೊರತೆಗಳುಂಟೋ, ಲೋಪದೋಷಗಳು ಏನು ಬರಬಹುದು ಅಂತ ನಾವು ಮೊದಲೇ ಯೋಚನೆ ಮಾಡುವಂಥದ್ದು. ಅದಕ್ಕೆ ಎಲ್ಲರನ್ನು ನಾವು ಸಂಪರ್ಕಿಸುವಂತಹದ್ದು ಸ್ವಾಭಾವಿಕ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆವಾಗ ದೇಶಭಕ್ತರ ಒಂದು ಗುಂಪನ್ನು ತಯಾರು ಮಾಡ್ತಾ ಇತ್ತು ನೋಡಿ. ಅದಕ್ಕೋಸ್ಕರವಾಗಿ ಹೇಗೆ ನಾನು ಸಂಘಟನೆ ಇನ್ನನ್ನು ಬಲಪಡಿಸಬಹುದು ಎನ್ನುವುದನ್ನು ತಿಳಿದಕ್ಕೋಸ್ಕರವಾಗಿ ಡಾಕ್ಟರ್ಜಿಯವರನ್ನು ಭೇಟಿಯಾಗಲಿಕ್ಕೋಸ್ಕರವಾಗಿ ಬಂದಿದ್ದರಂತೆ ಸುಭಾಷ್ ಚಂದ್ರ ಬೋಸರು. ಆದರೆ ಅನಾರೋಗ್ಯದ ಕಾರಣದಿಂದ ಅವರಿಗೆ ಡಾಕ್ಟರ್ಜಿಯವರನ್ನು ಭೇಟಿ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಯಾವ ಭೇಟಿಗೋಸ್ಕರವಾಗಿ ಬಂದಿದ್ದರೋ ಅಲ್ಲಿಂದ ಕೆಲವೇ ದಿನಸಗಳಲ್ಲಿ ಡಾಕ್ಟರ್ಜಿಯವರು ಇಹಲೋಕ ವ್ಯಾಪಾರವನ್ನು ತ್ಯಾಗ ಮಾಡ್ತಾರೆ. ಆವಾಗ ಸುಭಾಷ್ ಚಂದ್ರ ಬಾಯಿಯಿಂದ ಬಂದಂತಹ ಒಂದು ಮಾತು ಏನಂತಂದರೆ, ನನ್ನ ಜೀವನದಲ್ಲಿ ನಾನು ಒಂದು ಅಮೋಘ ಮಿಲನವನ್ನು ಕಳೆದುಕೊಂಡೆ. ನಾನು ಅವರನ್ನು ಭೇಟಿಯಾಗಿರ್ತಿದ್ದರೆ ಇವತ್ತು ನಾನು ಎಷ್ಟು ದಿವಸ ಅಂತ ಯೋಚನೆ ಮಾಡಿದ್ನೋ ಅದಕ್ಕಿಂತ ಮೊದಲೇ ನಾನು ಯುವಶಕ್ತಿಯನ್ನು ಸಂಘಟನೆ ಮಾಡ್ತಾ ಇದ್ದೇನೆ. ಅವರಿಗೆ ಭೇಟಿಯಾಗಲಿಕ್ಕೆ ಆಗಲಿಲ್ಲ. ಬೆಳೀತಾ ಇದೆ, ಬೆಳೆಯುತ್ತಾ ಇದೆ ಇವರ ಈ ವಿಶೇಷವಾಗಿರತಕ್ಕಂತಹ ಯೋಜನೆಗಳು. ತಾನು ಈ ಕೆಲಸವನ್ನು ಮಾಡಬೇಕಾದ ತನಗೊಂದು ನೆಲೆ ಬೇಕು ಎಂಬುದನ್ನು ತಿಳಿದುಕೊಂಡಂತಹ ಸುಭಾಷ್ ಚಂದ್ರ ಬೋಸರು ಬಂಗಾಳದ ರಾಷ್ಟ್ರೀಯ ಕಾಂಗ್ರೆಸ್, ಆವಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಈಗಿನ ಕಾಂಗ್ರೆಸ್ ಅಲ್ಲ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಆವಾಗ ರಾಷ್ಟ್ರೀಯ ಕಾಂಗ್ರೆಸ್, ಅದರ ಬಂಗಾಳ ಪ್ರದೇಶದ ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ. ಮುಂದೆ ಇಡೀ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ತಾವು ನೇಮಕಗೊಳ್ತಾರೆ. ಯಾಕೆಂತಂದ್ರೆ ನಾನು ಈ ಕೆಲಸವನ್ನು ಮಾಡಬೇಕಾದ್ರೆ ನನಗೊಂದು ಅಧಿಕಾರ ಚುಕ್ಕಾಣಿ ಬೇಕಲ್ಲ, ನಾನು ಹೇಳಿದ ಮಾತಿಗೆ ಬೆಲೆ ಸಿಗಬೇಕಲ್ಲ, ಭಾರತೀಯರು ನನ್ನ ಮಾತನ್ನು ಒಪ್ಪಿಕೊಳ್ಳಬೇಕಲ್ಲ. ಅದಕ್ಕೋಸ್ಕರವಾಗಿ ಅಲ್ಲಿ ತಾವು ಸಾಕಷ್ಟು ಇಂತಹ ಕ್ರಾಂತಿಕಾರಿ ವಿಚಾರಗಳಿಂದ ಜನರನ್ನು ಸಂಘಟಿಸಿದಾಗ ಅಲ್ಲಿ ಶಾಂತಿ ಪಥದಿಂದ ಹೋಗುವವರಿದ್ದಾರೆ. ಮಹಾತ್ಮ ಗಾಂಧೀಜಿ ಅಂತವರು, ನೆಹರು, ಮಹಾತ್ಮ ಗಾಂಧೀಜಿ, ವಲ್ಲಭಾಯ್ ಪಟೇಲ್, ಇಂತಹ ಮಹಾನ್ ಧುರೀಣರು ರಾಷ್ಟ್ರೀಯ ಕಾಂಗ್ರೆಸ್ನ ಆ ಸದಸ್ಯರಾಗಿದ್ದರು. ಆ ಸಮಯದಲ್ಲಿ ಅವರು ಇವರ ಕ್ರಾಂತಿಕಾರಿ ಧೋರಣೆಯನ್ನು ವಿರೋಧ ಮಾಡಿದರು ಅಂತ ಕೂಡ ಇತಿಹಾಸದಲ್ಲಿ ಹೇಳ್ತದೆ. ಯಾಕೆಂತಂದರೆ ನೇರವಾಗಿ ಕ್ರಾಂತಿಯುಕ್ತವಾಗಿ ಹೋಗುವುದು ಸರಿಯಲ್ಲ, ನಾವು ಶಾಂತರಾಗಿ ಬಗ್ಗಿ ಸಲಾಮು ಹೊಡೆದು ನಾವು ಬ್ರಿಟಿಷರಿಂದ ಇದನ್ನು ಪಡ್ಕೊಳ್ಳುವ ಅಂತ ಹೇಳುವಂತಹ ವಿಚಾರವನ್ನು ಇವರು ಅಲ್ಲಗಳೆದರಂತೆ. ಇವರು ಹೇಳ್ತಾರೆ, ನಮ್ಮ ಹಕ್ಕನ್ನು ಕಿತ್ತುಕೊಳ್ಳಿಕ್ಕೆ ನಾವು ಬಲಪ್ರಯೋಗ ಮಾಡಬೇಕು. ಬಲಪ್ರಯೋಗ ಮಾಡದೇ ಇದ್ದರೆ ಒಂದು ಹಕ್ಕನ್ನು ಕಿತ್ತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮಗೆ ನೀನಾಗಿ ಹಕ್ಕು ತಗೊಂಡು ಹೋಗುವಂತ ಕೊಡುವವ ಇಲ್ಲ. ಆದ್ದರಿಂದ ನನ್ನ ಬಲಪ್ರಯೋಗ ನಾನು ಮಾಡಬೇಕಾಗಿದೆ. ಆದ್ದರಿಂದ ಕ್ರಾಂತಿಕಾರಿ ವಿಚಾರಗಳಿಂದ ಈ ಪ್ರಕಾರವಾಗಿ ಸುಭಾಷ್ ಚಂದ್ರ ಬೋಸರು ವಿಶೇಷವಾದಂತಹ ತಮ್ಮ ಪ್ರಭಾವವನ್ನು ಬೀರ್ತಾ ಬರ್ತಾರೆ. ಅನೇಕ ವರ್ಷಗಳು ಕಳೆಯುತ್ತದೆ. ಇವರ ಕ್ರಾಂತಿಕಾರಿ ವಿಚಾರಗಳು ಬರೀ ಭಾರತ ದೇಶಕ್ಕೆ ಸೀಮಿತವಾಗಿರಬಾರದು ಇದನ್ನು ತಿಳ್ಕೊಂಡ್ರಂತೆ ಸುಭಾಷ್ ಚಂದ್ರ ಬೋಸರು. ನಾನು ಇಲ್ಲೇ ನಿಂತುಕೊಂಡು ಕೆಲಸ ಮಾಡುವುದು ಸರಿಯಲ್ಲ, ವಿದೇಶಕ್ಕೆ ಹೋಗಬೇಕು. ವಿದೇಶದಲ್ಲಿ ಇದಕ್ಕೇನಾದರೂ ವಿಶೇಷವಾಗಿರತಕ್ಕಂತಹ ಯಾವುದಾದರೂ ಒಂದು ಮಾರ್ಗ ಇದೆಯೋ ಅಂತ ತಿಳ್ಕೊಳ್ಬೇಕು ಅಂತ ತಿಳಿದು ಆ ಕೂಡಲೇ ಅಲ್ಲಿಂದ ನೇರವಾಗಿ ವಿದೇಶಕ್ಕೆ ತಾನು ಹೊರಡುತ್ತಾರೆ. ಸಾಧಾರಣ 1939 ಅವಧಿಯಲ್ಲಿ ಸುಭಾಷ್ ಚಂದ್ರ ಬೋಸರನ್ನು ಬ್ರಿಟಿಷ್ ಸರ್ಕಾರ 11 ಬಾರಿ ಸೆರೆಮನೆಗೆ ಹಾಕಿತ್ತಂತೆ. ಆಲೋಚನೆ ಮಾಡಿ, 11 ಬಾರಿ ಸೆರೆಮನೆಗೆ ಹಾಕಿತ್ತು. ಯಾಕೆ? ರಾಷ್ಟ್ರ ವಿರೋಧಿ ಕೆಲಸವನ್ನು ನೀನು ಮಾಡ್ತೀ ಅಂತ. ಯಾರಿಗೆ ರಾಷ್ಟ್ರ ವಿರೋಧಿ? ಅವರಿಗೆ ರಾಷ್ಟ್ರ ವಿರೋಧಿ ಕೆಲಸ. ಸುಭಾಷ್ ಚಂದ್ರ ಬೋಸರಿಗೆ ಅದು
ಇಡೀ ರಾಷ್ಟ್ರವನ್ನು ಮೇಲೆತ್ತಲಿಕ್ಕೋಸ್ಕರವಾಗಿ ತಾನು ದೇಶ ಪ್ರೇಮದಿಂದ ಮಾಡುವ ಕೆಲಸವಾಗಿತ್ತು. ಇದನ್ನು ತಿಳಿಯದೆ ರಾಷ್ಟ್ರ ವಿರೋಧಿ ಕೆಲಸ ಮಾಡ್ತಾ ಇದ್ದಿ. ಸೈದ್ಧಾಂತಿಕವಾಗಿ ಎಲ್ಲ ವಿಚಾರಗಳನ್ನು ಅಲ್ಲಗಳೆದು ಕ್ರಾಂತಿ ಪಥದಲ್ಲಿ ಜನರನ್ನು ಒಂದು ರೀತಿಯ ಟೆರರಿಸಂ, ಒಂದು ಭಯೋತ್ಪಾದನೆಯ ದೃಷ್ಟಿಯಲ್ಲಿ ಜನರನ್ನು ಬೆಳೆಸ್ತಾ ಇದ್ದಿ ಎನ್ನುವಂತಹ ಕಾರಣಕ್ಕೋಸ್ಕರವಾಗಿ 11 ಬಾರಿ ಸುಭಾಷ್ ಚಂದ್ರ ಬೋಸರನ್ನು ಕಾರಾಗಿರಕ್ಕೆ ಹಾಕಿದರೆ ಸುಭಾಷ್ ಚಂದ್ರ ಬೋಸರಂಥವರಿಗೆ ಇದು ಏನಾಯಿತು ಗೊತ್ತೇ? ಒಂದು ಚೆಂಡನ್ನು ನಾವು ನೆಲಕ್ಕೆ ಹೊಡೀರಿ, ನೆಲಕ್ಕೆ ಹೊಡೆದಂತಹ ಚೆಂಡು ನೀವು ಎಷ್ಟು ಬಲವಾಗಿ ಹೊಡೆಯುತ್ತೀರೋ ಅಷ್ಟು ಬಲವಾಗಿ ಮೇಲಕ್ಕೆ ನೆಗೆಯುತ್ತದೆ. ಚೆಂಡಿನ ಗುಣ ಏನು ಗೊತ್ತೇ ನಿಮಗೆ? ಗಾಳಿ ತುಂಬಿದ ಒಂದು ಚೆಂಡನ್ನು ಬಲವಾಗಿ ನೀವು ನೆಲಕ್ಕೆ ಹೊಡೆದಾಗ ನೆಲಕ್ಕೆ ಹೊಡೆದಂತಹ ಆ ಚೆಂಡು ಮತ್ತೆ ಮತ್ತೆ ಪುಟಿದೇಳುವಂತೆ. ಎಷ್ಟು ಬಾರಿ ಬ್ರಿಟಿಷರು ಇವರಿಗೆ ಈ ಪ್ರಕಾರವಾದ ಶಿಕ್ಷೆ ಕೊಟ್ಟರೋ ಅಷ್ಟು ಬಾರಿಯೂ ಕೂಡ ಸುಭಾಷ್ ಚಂದ್ರ ಬೋಸರ ಆಂತರಿಕವಾದಂತಹ ಯಾವ ಕಿಚ್ಚು ಅದು ಹೆಚ್ಚಾಗುತ್ತಾ ಬಂತೆ ಹೊರತು ಕಡಿಮೆ ಆಗಲೇ ಇಲ್ಲ. ಬಿಡುಗಡೆ ಆದಾಗ ಪ್ರತಿಯೊಬ್ಬರನ್ನು ತನ್ನ ಸಂಘಟನಾ ವಾಹಿನಿಗೆ ಸೇರಿಸಲಿಕ್ಕೆ ಆರಂಭ ಮಾಡಿದರು. ಅದಕ್ಕೋಸ್ಕರವಾಗಿ ವಿದೇಶಕ್ಕೆ ಹೋಗ್ತಾರೆ, ವಿದೇಶಕ್ಕೆ ಹೋಗಿ ಅಲ್ಲಿ ಸಂಘಟನೆ ಆರಂಭ ಮಾಡಿದ್ರಂತೆ. ಇತಿಹಾಸದಲ್ಲಿ ಒಂದು ಬಹಳ ಸುಂದರವಾದಂತಹ ಒಂದು ವಿಚಾರವನ್ನು ಹೇಳ್ತಾರೆ ಏನಂತಂದ್ರೆ, ಬ್ರಿಟಿಷರು ಭಾರತಕ್ಕೆ ಬಂದು ಏನು ಮಾಡಿದ್ರು ಅಂತಂದ್ರೆ, ಇಲ್ಲಿರುವಂತಹ ಜನರನ್ನು ವಿಘಟನೆ ಮಾಡಿದರು, ಒಡೆದು ಆಳಿದರು. ಇಲ್ಲಿರುವ ದೇಶದ ಜನರನ್ನು ಒಡೆದು ಆಳುವ ಕೆಲಸವನ್ನು ಬ್ರಿಟಿಷರು ಇಲ್ಲಿ ಬಂದು ಮಾಡಿದರೆ ಸುಭಾಷ್ ಚಂದ್ರ ಬೋಸರು ವಿದೇಶಕ್ಕೆ ಹೋಗಿ ಅಲ್ಲಿರುವಂತಹ ಜನರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ಆರಂಭ ಮಾಡಿದ್ರಂತೆ. ಅವರು ಹೇಳ್ತಾರೆ, ನಮ್ಮ ಕೆಲಸ ತೋಡ್ನೇಕಾ ನಹಿ ಜೋಡ್ನೇಕಾಯೆ, ನಾವು ಸಂಘಟನೆ ಮಾಡಬೇಕು. ಯಾತಕ್ಕೋಸ್ಕರ ಸಂಘಟನೆ? ಇನ್ನೊಬ್ಬರ ಮನೆ ಮುರಿಲಿಕ್ಕೆ ಸಂಘಟನೆ ಅಲ್ಲ, ಇನ್ನೊಬ್ಬರ ಚಾರಿತ್ರ ಹರಣ ಮಾಡಲಿಕ್ಕೆ ಸಂಘಟನೆಯಲ್ಲ. ಈ ದೇಶವನ್ನ ಭರತ ಮಾತೆಯನ್ನ ದಾಸ್ಯದಿಂದ ಬಿಡುಗಡೆ ಮಾಡಲಿಕ್ಕೆ, ವಿಮುಕ್ತಿ ಮಾಡಲಿಕ್ಕೆ ನಮ್ಮ ಸಂಘಟನೆ ಅಂತ. ಅದಕ್ಕೋಸ್ಕರವಾಗಿ ಎಲ್ಲ ಜನರನ್ನ ಸಂಘಟನೆ ಮಾಡಿ ಸಂಘಟನಾ ವಾಹಿನಿಯಲ್ಲಿ ತಾನು ಕರ್ಕೊಂಡು ಬರ್ತಾನೆ. ಪ್ರತಿಯೊಬ್ಬರನ್ನು ಕೂಡ ಈ ಪ್ರಕಾರವಾಗಿ ಬೆಳೆಸುತ್ತಾ ಮುಂದುವರಿಯುತ್ತಾರೆ. ಒಂದು ಸಮಸ್ಯೆ ಸುಭಾಷ್ ಚಂದ್ರ ಬೋಸರಿಗೆ ಅಡ್ಡಿಯಾಯಿತು ಏನಂತಂದ್ರೆ, ಯಾವ ತನ್ನ ರಾಷ್ಟ್ರೀಯ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ತಾನು ಅಧ್ಯಕ್ಷನಾಗಿದ್ದೇನೋ, ಇಲ್ಲಿ ಬೇರೆ ಬೇರೆ ವಿಧವಾಗಿರತಕ್ಕಂಥ ಅವರ ಮನಸ್ಸಿಗೆ ನೋವುಂಟು ಮಾಡುವಂಥ ಅನೇಕ ವಿಚಾರಗಳು ಬಂತು. ಸ್ವತಃ ಗಾಂಧೀಜಿಯವರೇ ಅವರ ಧೋರಣೆಗಳನ್ನು ವಿರೋಧ ಮಾಡಲಿಕ್ಕೆ ಆರಂಭ ಮಾಡಿದರು ಅಂತ ಇತಿಹಾಸದಲ್ಲಿ ಹೇಳ್ತಾರೆ. ಹಾಗಾದರೆ ನಾನು ಯಾವ ಕೆಲಸಕ್ಕೋಸ್ಕರವಾಗಿ ಒಂದು ಸಂಘಟನೆಯನ್ನು ಸೇರಿಕೊಂಡಿದ್ದೇನೋ, ಆ ಸಂಘಟನೆಯಲ್ಲಿ ತನಗೆ ಬೇಕಾದಂಥ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಅಂತಾದರೆ ನಾನೇನು ಮಾಡಬೇಕು? ತೊರೆಯಬೇಕದನ್ನು. ಸಿದ್ಧಾಂತ ಏನು ಹೇಳ್ತದೆ ಗೊತ್ತೇ? ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನಂ ಅಂತ ಹೇಳ್ತಾರೆ. ನಾವು ಮೊತ್ತ ಮೊದಲಾಗಿ ಮಾಡಬೇಕಾದ ಕೆಲಸ ಏನು? ಅನುಕೂಲ ಸಂಕಲ್ಪ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರು ಕೂಡ ಇವತ್ತು ನಾನು ಬೆಳಗ್ಗಿನಿಂದ ಕಡಿಮೆ ಪಕ್ಷ ಮಧ್ಯಾಹ್ನ ತನಕವಾದರೂ ಹರಿಕತೆಗೆ ಬಂದು ಕೂತುಕೊಳ್ಳುತ್ತೇನೆ ಎನ್ನುವ ಅನುಕೂಲ ಸಂಕಲ್ಪ. ಈ ಅನುಕೂಲ ಸಂಕಲ್ಪ ನಾವು ಮನಸ್ಸಿಗೆ ಮಾಡಿದ ಮೇಲೆ ಅದಕ್ಕೆ ಕೆಲವೊಂದು ಪ್ರತಿಕೂಲಗಳು ಬರ್ತವಲ್ಲ, ಅದನ್ನು ವರ್ಜನೆ ಮಾಡ್ತಾ ಬರಬೇಕು ಅಲ್ವಾ? ವಿದ್ಯಾತುರಾಣಾಂ ನ ಸುಖಂ ನ ಲಜ್ಜ, ವಿದ್ಯಾತುರಾಣಾಂ ಎನ್ನುವಂಥದ್ದು ಅನುಕೂಲ ಸಂಕಲ್ಪ. ಅದಕ್ಕೆ ಪ್ರತಿಕೂಲವಾಗಿರುವಂತಹದ್ದು ನ ಸುಖಂ ನ ನಿದ್ರಾ, ಸುಖವನ್ನು ನಿದ್ರೆಯನ್ನು ಬಿಟ್ಟು ಬಿಡಬೇಕು ವಿದ್ಯಾರ್ಥಿಗಳು. ಅದು ಬಿಡದೇ ಇದ್ರೆ ಇಲ್ಲಿ ವಿದ್ಯೆ ಸಿಕ್ಕೋದಿಲ್ಲ. ಆ ತತ್ವವನ್ನು ಹಿಡ್ಕೊಂಡು ಸುಭಾಷ್ ಚಂದ್ರ ಬೋಸರು ಯೋಚನೆ ಮಾಡ್ತಾರೆ, ನನ್ನ ಮಾನಸಿಕವಾದಂತಹ ಯಾವ ಸಂಕಲ್ಪ ಉಂಟೋ ಆ ಸಂಕಲ್ಪಕ್ಕೆ ಎಂದು ವಿಕಲ್ಪ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ನನ್ನ ಸಂಕಲ್ಪಕ್ಕೆ ವಿಕಲ್ಪ ತರುವಂತಹ ಯಾವತ್ತನ್ನು ಕೂಡ ನಾನು ಎದುರು ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸ್ವಂತ ಸಂಬಂಧಿಗಳಾಗಿದ್ದರೂ ಕೂಡ ನಾನು ವರ್ಜಿಸಬೇಕು ಎಂಬುದಾಗಿ ತಿಳುವಳಿಕೆ ಮಾಡಿಕೊಂಡವರೇ, ಯಾವ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷ ಪೀಠವನ್ನು ತಾನು ಏರಿದ್ರೋ ಆ ಪೀಠಕ್ಕೆ ರಾಜೀನಾಮೆ ಕೊಟ್ಟು ಇಡೀ ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ಯಾಕೆ? ಅದು ನನಗೆ ನನ್ನ ಸಂಕಲ್ಪಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ತಿಳಿದ್ದಾರೆ. ಅಲ್ಲಿಂದ ವಿದೇಶಕ್ಕೆ ಬಂದರು. ವಿದೇಶಕ್ಕೆ ಬಂದು ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಘಟನೆಯನ್ನು ಕಟ್ತಾರೆ. ಅದಕ್ಕೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೇಳ್ತಾರೆ. ಇಂಡಿಯನ್ ನ್ಯಾಷನಲ್ ಆರ್ಮಿ ಇಡೀ ದೇಶವನ್ನು ಸ್ವತಂತ್ರ ಮಾಡಲಿಕ್ಕೋಸ್ಕರವಾಗಿ, ಆಜಾದ್ ಇಂಡಿಯಾವನ್ನು ನೋಡಲಿಕ್ಕೋಸ್ಕರವಾಗಿ ಕಟ್ಟಿದಂತಹ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಎನ್ನುವಂಥ ಒಂದು ಸಂಘಟನೆಯ ಮೂಲಕವಾಗಿ ಜನರನ್ನು ಸಂಘಟನೆ ಮಾಡ್ತಾ ಬಂದರು. ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿಗೂಡಿ ನಲಿಯುವ ಯುಗದ ಹಣೆಯ ಬರಹಟ್ಟಿದ್ದಿ ಹಗೆಯ ಕುಲವ ತೊಡೆಯುವ. ನಾವೆಲ್ಲರೂ ಹೆಗಲು ಹೆಗಲು ಹೆಜ್ಜೆ ಕೊಟ್ಟು ನಾವು ಈ ಕೆಲಸವನ್ನು ಮಾಡಬೇಕು. ಯುಗದ ಹಣೆಯ ಬರಹವನ್ನು ತಿದ್ದಬೇಕು. ಈ ಜಗತ್ತಿನಲ್ಲಿ ಯುಗಕ್ಕೆ ಒಂದು ಹಣೆ ಬರಹ ಉಂಟಲ್ಲ, ಅದನ್ನು ತಿದ್ದಿ ಬರೆಯಬೇಕು ನಾವು. ಅದಕ್ಕೋಸ್ಕರವಾಗಿ ವಿಂಧ್ಯ

ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮುಂದುವರಿಯುತ್ತಾರೆ. ಆಜಾದ್ ಇಂಡಿಯಾ ಎನ್ನುವಂಥ ಆ ಒಂದು ತಾತ್ವಿಕ ಚಿಂತನೆಯನ್ನೇ ಇಂಡಿಯನ್ ನ್ಯಾಷನಲ್ ಆರ್ಮಿ ಎಂಬುದಾಗಿ ಬೆಳೆಸಿದರು. ಈ ಇಂಡಿಯನ್ ನ್ಯಾಷನಲ್ ಆರ್ಮಿ ಭಾರತದ ಈಶಾನ್ಯ ಭಾಗದಲ್ಲಿರುವಂಥ ಕೆಲವು ಬ್ರಿಟಿಷರ ಆಧಿಪತ್ಯಕ್ಕೆ ಒಳಪಟ್ಟಂತಹ ಕೆಲವು ಕೆಲವು ಪ್ರದೇಶಗಳ ಮೇಲೆ ತಾನು ದಾಳಿ ನಡೆಸ್ತದೆ. ಆಲೋಚನೆ ಮಾಡಿ, ದೇಶದ ಹೊರಗೆ ನಿಂತು ದೇಶದ ರಕ್ಷಣೆಗೋಸ್ಕರವಾಗಿ ತಾನು ಒನ್ ಮ್ಯಾನ್ ಆರ್ಮಿ ಅಂತ ಕೆಲಸ ಮಾಡ್ತಾನೆ. ಒನ್ ಮ್ಯಾನ್ ಆರ್ಮಿ, ಏಕವ್ಯಕ್ತಿ ಸೈನೆ. ನಾವು ಸೇನೆ ಹೇಗೆ, ಏಕವ್ಯಕ್ತಿ ಸೇನೆ, ಅದರ ಪ್ರಕಾರವಾಗಿ ಕೆಲಸ ಮಾಡ್ತಾರೆ. ಈಶಾನ್ಯ ಭಾಗದಲ್ಲಿರುವಂತಹ ಕೆಲವಾರು ಪ್ರದೇಶಗಳನ್ನು ತಾವು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಶಕ್ಕೆ ತೆಗೆದುಕೊಂಡು ಹಾಗೆ ಮುಂದುವರೆದು ಬರ್ತಾ ಇದ್ದರೆ ಯಾರು ಹೇಳಿದ ಮಾತನ್ನು ಕೇಳ್ತಾ ಇರಲಿಲ್ಲವಂತೆ. ಅವರನ್ನು ಬಗ್ಗುಬಡಿಯುವಂತಹ, ಅವರ ಆ ಕಾರ್ಯದ ಓಘವನ್ನು ವೇಗವನ್ನು ತಡೆಯುವಂತಹ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾಗ್ತದೆ. ಯಾಕೆ? ಯಾಕೆಂತಂದರೆ ಮುಖ್ಯವಾಗಿ ಇಲ್ಲಿ ನೋಡಬೇಕಾದದ್ದು ಏನು ಅಂತಂದರೆ, ಸುಭಾಷ್ ಚಂದ್ರ ಬೋಸರ ವ್ಯಕ್ತಿ ಧರ್ಮಕ್ಕೆ ಅನುಗುಣವಾಗಿ ಅವರು ವ್ಯಕ್ತಿ ಧರ್ಮವನ್ನು ರೂಪಿಸಿಕೊಂಡಿದ್ದರು. ಇದೊಂದು ಪ್ರಧಾನವಾದ ಅಂಶ ಬಂಧುಗಳೇ. ನಾವು ಯಾವುದೇ ನಮ್ಮ ಜೀವನದಲ್ಲಿ ಯಾವುದೇ ಕೆಲಸವನ್ನು ನಾವು ಮಾಡಬೇಕು ಅಂತಿದ್ದರೂ ಕೂಡ ನಮ್ಮ ವ್ಯಕ್ತಿ ಧರ್ಮ ವೃತ್ತಿ ಧರ್ಮ ಹೊಂದಾಣಿಕೆ ಆಗಬೇಕು, ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ನಮ್ಮ ವ್ಯಕ್ತಿ ಧರ್ಮ ಬೇರೆ, ವೃತ್ತಿ ಧರ್ಮ ಬೇರೆ. ಆದರೆ ವ್ಯಕ್ತಿ ಧರ್ಮ ಅಂತಂದರೆ ಒಬ್ಬ ಮನುಷ್ಯ ತಾನು ಸ್ವಾಭಾವಿಕವಾಗಿರ್ತಕ್ಕಂಥ ಗುಣ, ಅದು ವ್ಯಕ್ತಿ ಧರ್ಮ. ವೃತ್ತಿ ಧರ್ಮ ಅಂತಂದರೆ ಒಂದು ಕೆಲಸದಲ್ಲಿರುವಾಗ ಅವ ಏನು ಗುಣವನ್ನು ಪ್ರದರ್ಶನ ಮಾಡಬೇಕು, ಅದು. ಇದು ಎರಡೂ ಕೂಡ ಸಮಾನವಾಗಿ ಬರಬೇಕು. ಸುಭಾಷ್ ಚಂದ್ರ ಬೋಸರ ಹೃದಯದಲ್ಲಿ ಆ ಶಕ್ತಿ ಚೈತನ್ಯ ಅದು ಕೆಚ್ಚು ಇದ್ದ ಕಾರಣದಿಂದ ಅವರು ಮಾಡುವ ಕೆಲಸಕ್ಕೆ, ಆ ವೃತ್ತಿಗೆ ಅದು ಪೂರಕವಾಯಿತು. ಇಲ್ಲಂತಾದರೆ ಸ್ವಲ್ಪ ಯಾರೋ ಏನೋ ಹೇಳ್ತಾರಂತಾಗ ಬಿಟ್ಟು ಹೋಗುವಂಥದ್ದು ಅಲ್ವೇ. ಒಬ್ಬ ದೇಶದ ಮೇಲೆ ಭಯಂಕರ ಭಕ್ತಿ ಇರುವವ, ಈ ದೇಶವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುವಂಥ ಒಬ್ಬ ಶೂರ, ಅವನು SSLC ಎಲ್ಲ ಪಾಸ್ ಆದ ಮೇಲೆ ಸೇನೆಗೆ ಸೇರಬೇಕು ಅಂತ ಬಂದ. ಅವನ ಮನಸ್ಸಿನಲ್ಲಿ ದೇಶವನ್ನು ರಕ್ಷಣೆ ಮಾಡಬೇಕು ಎನ್ನುವಂತಹ ಒಂದು ವ್ಯಕ್ತಿ ಧರ್ಮ, ದೇಶಕ್ಕೋಸ್ಕರವಾಗಿ ಪ್ರಾಣತ್ಯಾಗ ಮಾಡಬೇಕು ಎನ್ನುವಂಥ ವ್ಯಕ್ತಿ ಧರ್ಮ. ಯಾರು ದೇಶಕ್ಕೆ ವಿರುದ್ಧವಾಗಿ ನಡೀತಾರೆ ಅವರನ್ನು ಬಗ್ಗುಬಡಿಬೇಕು, ಗುಂಡು ಹಾಕಬೇಕು ಎನ್ನುವಂಥ ವ್ಯಕ್ತಿ ಧರ್ಮ. ಅವ ಬಂದ ಸೇನೆಗೆ ತಾನು ಭಾಗವಹಿಸ್ಲಿಕ್ಕೋಸ್ಕರವಾಗಿ, ಆ ಆರ್ಮಿಗೆ ಸೇರ್ಲಿಕ್ಕೋಸ್ಕರವಾಗಿ. ಆದರೆ ಪರೀಕ್ಷೆ ಸಮಯದಲ್ಲಿ ಅವನ ಚೆಸ್ಟ್ ಕಡಿಮೆ ಉಂಟು ಎನ್ನುವ ಕಾರಣಕ್ಕೋಸ್ಕರವಾಗಿ ರಿಜೆಕ್ಟ್ ಮಾಡಿಬಿಟ್ರು. ಚೆಸ್ಟ್ ಕಡಿಮೆ ಉಂಟು ಅಂತ ರಿಜೆಕ್ಟ್ ಮಾಡಿದ್ರು, ಚೆಸ್ಟಿನ ಒಳಗೆ ಎಷ್ಟು ಕಿಚ್ಚು ಉಂಟು ಅಂತ ಹೇಳೋದನ್ನು ನೋಡಲಿಲ್ಲ ಅವರು, ರಿಜೆಕ್ಟ್ ಮಾಡಿಬಿಟ್ರು. ಕೊಡೆಗೆ ಹೊಟ್ಟೆ ತುಂಬಿಸಬೇಕಲ್ಲ, ಅದಕ್ಕೋಸ್ಕರವಾಗಿ ಕೆಲಸಕ್ಕೆ ಸೇರಿದೆ. ಏನು ಕೆಲಸ ಗೊತ್ತೇ? ಪ್ರೈಮರಿ ಶಾಲೆಯಲ್ಲಿ ಮಾಸ್ಟರಾಗಿ ಸೇರಿಕೊಂಡ. ಯಾವಾಗ ಪ್ರೈಮರಿ ಶಾಲೆಯಲ್ಲಿ ಮಾಸ್ಟರಾಗಿ ಸೇರಿಕೊಂಡೋ, ಇವನ ವ್ಯಕ್ತಿ ಧರ್ಮ ಏನು, ತಪ್ಪು ಮಾಡಿದವರನ್ನು ಗುಂಡು ಹಾಕಬೇಕು ಅಂತ ಲೆಕ್ಕ ಅಲ್ವೇ. ಈ ತಪ್ಪು ತಪ್ಪು ಮಗ್ಗಿ ಹೇಳುವಂಥ ಮಕ್ಕಳನ್ನು ಕಂಡಾಗ ಇವನಿಗೆ ಕುತ್ತಿಗೆ ಹಿಸಬೇಕು ಅಂತ ಆಗ್ತದೆ. ಓ ಅಂತ ಹೋಗಿ ಹತ್ರ ಬರ್ತಾನೆ, ಬರೋ ಗೊತ್ತಾಗ್ತದೆ, ಓ ಇದು ಮಕ್ಕಳು, ನಾನು ಆರ್ಮಿ ಅಲ್ಲ ಅಂತ. ಯಾಕೆ? ಅವನ ವ್ಯಕ್ತಿ ಧರ್ಮಕ್ಕೆ ವಿರುದ್ಧವಾಗಿರುವಂತಹ ವೃತ್ತಿ ಸಿಕ್ಕಿತು ನೋಡಿ. ಅವನ ವ್ಯಕ್ತಿ ಧರ್ಮಕ್ಕೆ ವಿರುದ್ಧವಾದಂತಹ ವೃತ್ತಿ ಯಾವಾಗ ಸಿಕ್ಕಿತೋ ಆವಾಗ ಎಲ್ಲ ಅಡಿಮೇಲಾಗ್ತದೆ. ಆದರೆ ಅದೇ ವ್ಯಕ್ತಿ ಧರ್ಮಕ್ಕೆ ಅನುಗುಣವಾಗಿ ಅವನ ಚೆಸ್ಟ್ ಕಡಿಮೆ ಇದ್ದರೂ ಕೂಡ ಹೃದಯಂತರಾಳದಲ್ಲಿ ಆ ಕಿಚ್ಚು ಉಂಟು, ರಾಷ್ಟ್ರ ಪ್ರೇಮ ಉಂಟು ಅಂತ ತಿಳಿದು ಆ ಯಾರ ನಿರೀಕ್ಷಕರಿದ್ದಾರೋ ಅವರು ಅವನನ್ನು ಸೇನೆಗೆ ಸೇರಿಸಿದ್ರೆ ಕಾರ್ಗಿಲ್ ಯುದ್ಧದಲ್ಲಿ ಒಂದು 25 ಜನರನ್ನಾದರೂ ಕೂಡ ಗುಂಡು ಹಾಕಿಕೊಳ್ತಿದ್ದ. ಯಾಕೆ? ಅವನ ವೃತ್ತಿ ಧರ್ಮ ಅದಕ್ಕನುಗುಣವಾಗಿತ್ತು. ಇಲ್ಲಿ ನೇತಾಜಿ ಯಾರು ಸುಭಾಷ್ ಚಂದ್ರ ಬೋಸರಿದ್ದಾರೆ, ಅವರ ವೃತ್ತಿ ಧರ್ಮ ವ್ಯಕ್ತಿ ಧರ್ಮ ಎರಡು ಹೊಂದಾಣಿಕೆ ಇದ್ದದ್ದರಿಂದ ಅವರ ಯಾವ ಕಾರ್ಯವನ್ನು ಕೂಡ ತಡೆಯೋದಕ್ಕೆ ಯಾರನ್ನೂ ಸಾಧ್ಯವಾಗಲಿಲ್ಲ. ಅವರನ್ನು ನೇತಾಜಿ ಅಂತ ಕರೆದ್ರಂತೆ. ನೇತಾಜಿ ಅಂತಂದರೆ ಲೀಡರ್ ಅಂತ ಅರ್ಥ ಅಲ್ವೇ. ನೇತಾಜಿ ಅಂತ ಹೆಸರು ಮಾತ್ರ ಅಲ್ಲ ಅವ್ರದ್ದು, ನಮ್ಮಲ್ಲಿ ಎಷ್ಟೋ ಜನರಿದ್ದಾರೆ ಹೆಸರು ಮಾತ್ರ. ಈ ಫೈಲ್ ಮ್ಯಾನ್ ರಾಮಯ್ಯ ಶೆಟ್ಟಿ ಅಂತ ಒಬ್ಬ ಇದ್ದಾನೆ, ಫೈಲ್ ಮ್ಯಾನ್ ರಾಮಾನಂದ ಶೆಟ್ಟಿ ಅಂತ. ಫೈಲ್ ಮ್ಯಾನ್ ಹೇಗಿರ್ತಾನೆ? ಫೈಲ್ ಮ್ಯಾನ್. ಆ ಫೈಲ್ ಮ್ಯಾನಿಗೆ ಕೆಳಗೆ ಜಿರಳೆ ಬಂದರೆ ಅವನು ಮೇಲೆ ಹತ್ತಿ ಕೂತ್ಕೊಳ್ಳೋದು, ಯೋ ಜಿರಳೆ ಅಂತ ಅಲ್ವೇ. ಫೈಲ್ ಮ್ಯಾನಿಗೆ ಜಿರಳೆ ಬಂದ ಕೂಡಲೇ ಇದ್ದು ಹೊಡ್ತಾನಂತ ನಾವು ಫೈಲ್ ಮ್ಯಾನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನೇತಾಜಿ ಎನ್ನುವಂತಹ ಹೆಸರನ್ನು ಪಡೆಯುತ್ತಾರೆ. ಅಲ್ಲಿಂದ ನೇರವಾಗಿ ಮುಂದೆ ಸಾಗುತ್ತಾರೆ. ಇಡೀ ದೇಶವನ್ನು ರಕ್ಷಣೆ ಮಾಡಬೇಕೆನ್ನುವಂತಹ ಆ ಒಂದು ಗುರಿಯಿಂದ ತಾನು ಮುಂದೆ ಹೋದಂತಹ ಸಂದರ್ಭ, ಎಲ್ಲ ರಾಷ್ಟ್ರಗಳು ಅವರಿಗೆ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದೆ. ಈ ಸಹಕಾರ ಕೊಟ್ಟಂತಹ ಸಂದರ್ಭದಲ್ಲಿ 1943 ಇಸವಿ ಅಕ್ಟೋಬರ್ 21 ಸಿಂಗಾಪುರ್ ರಾಷ್ಟ್ರದಲ್ಲಿ ಒಂದು ಭಾರತದ ಸ್ವತಂತ್ರ ಭಾರತದ ಹಂಗಾಮಿ ಸರಕಾರವನ್ನು ನೇಮಕ ಮಾಡ್ತಾರೆ. ಆಲೋಚನೆ ಮಾಡಿ ಬಂಧುಗಳೇ, ಒಬ್ಬ ವ್ಯಕ್ತಿ ಏನೆಲ್ಲ ಮಾಡಬಹುದು ಎನ್ನುವುದಕ್ಕೆ ಸುಭಾಷ್ ಚಂದ್ರ ಬೋಸರೇ ದಾರ್ಶನಿಕ ದೃಶ್ಯ, ಅವರ ಒಂದು ಒಂದು ಉದಾತ್ತವಾದ ದೃಷ್ಟಿಕೋನವನ್ನು ಕೊಟ್ಟವರು. ಒಂದು ಹಂಗಾಮಿ ಸರಕಾರ, ಭಾರತ ದೇಶದ ಸ್ವತಂತ್ರ ಭಾರತದ ಒಂದು ಸರಕಾರವನ್ನು ಸಿಂಗಾಪುರದಲ್ಲಿ ಇದ್ದುಕೊಂಡು ಮಾಡ್ತಾರೆ. ಯಾವ ಆ ಹಂಗಾಮಿ ಸರಕಾರವನ್ನು ಮಾಡಿದರೋ ಆ ಸರಕಾರಕ್ಕೆ ಇಟಲಿ, ಜಪಾನ್, ಜರ್ಮನಿ, ಫಿಲಿಪೈನ್, ಕೊರಿಯಾ, ಐರ್ಲ್ಯಾಂಡ್ ಸರಕಾರ ಎಲ್ಲ ಈ ಹಂಗಾಮಿ ಸರಕಾರವನ್ನು ಬೆಂಬಲಿಸಿದವು. ಯುದ್ಧ ಮುನ್ನಡೆಯುತ್ತ ಬರುವಂತಹ ಸಂದರ್ಭದಲ್ಲಿ ಜಪಾನ್ನ ಸರ್ವವಿಧವಾದಂತಹ ಆ ಶಕ್ತಿಯಿಂದ, ಬೆನ್ನೆಲುಬಿನಿಂದ, ಅವರ ಬೆಂಬಲದಿಂದ ಮುನ್ನಡೆಯುವಂತಹ ಸಂದರ್ಭ, ಸುಭಾಷ್ ಚಂದ್ರ ಬೋಸರ ಈ ಓಘಕ್ಕೆ ಅಡ್ಡಿ ಬರುವಂತಹ ಕೆಲಸವೊಂದು ನಡೆಯಿತಂತೆ.
ಜಪಾನ್ ದೇಶ ಯುದ್ಧದಲ್ಲಿ, ಜಾಗತಿಕ ಯುದ್ಧದಲ್ಲಿ ಶರಣಾಗುತ್ತದೆ. ಯಾವಾಗ ಜಪಾನ್ ಶರಣಾಗುತ್ತದೋ ಸುಭಾಷ್ ಚಂದ್ರ ಬೋಸರ ಜಂಘಾ ಫಲವೇ ಉಡುಗಿ ಹೋಗ್ತದೆ. ಯಾಕೆ? ನಾನು ಯಾವ ರಾಷ್ಟ್ರದ ಬೆಂಬಲದಿಂದ, ಯಾವ ರಾಷ್ಟ್ರವನ್ನು ನಂಬಿಕೊಂಡು ಈ ಕೆಲಸವನ್ನು ಮಾಡಿದ್ದೇನೋ ಆ ರಾಷ್ಟ್ರವೇ ಶರಣಾಯಿತು ಅಂತ ಆದರೆ ಹಾಗಿದ್ರೆ ನಾನು ಯಾರನ್ನು ನಂಬಲಿ? ಹಾಗಿದ್ರೆ ನಾನು ನಂಬಬೇಕಾದದ್ದು ಇನ್ನು ಯಾರನ್ನೂ ಅಲ್ಲ. ಇಂಥವರನ್ನು, ಅವರನ್ನು, ಇವರನ್ನು ನಂಬುವಂಥ ಕೆಲಸ ನಾನು ಮಾಡಬಾರದು. ನನ್ನ ಸ್ವಂತ ಬಲವನ್ನು ನಂಬಬೇಕು, ನನ್ನ ಸ್ವಂತ ಬೆಂಬಲಿಗರು ಯಾರಿದ್ದಾರೆ ಅವರನ್ನು ನಂಬಬೇಕು ಎನ್ನುವಂತಹ ಮಾತುಗಳನ್ನು ಹೇಳಿ ಜಪಾನ್ ಕೈಬಿಟ್ಟರೆ ಏನಾಯ್ತಂತೆ? ಇಷ್ಟು ಜನರು ನಮ್ಮಲ್ಲಿದ್ದಾರಲ್ಲ, ಅವರನ್ನು ಪ್ರೇರಣೆ ಕೊಡ್ತಾರಂತೆ. ಹೇ ಯುವಕರೇ, ನೋಡಿ ನಿಮ್ಮ ತಾಯಿಯನ್ನು.

ಈ ದೇಶದ ಋಣವನ್ನು ತೀರಿಸಲಿಕ್ಕೋಸ್ಕರವಾಗಿ ನೀವೆಲ್ಲ ನಮ್ಮ ಜೊತೆಯಲ್ಲಿ ಸೇರಬೇಕು ಎನ್ನುವಂತಹ ಮಾತುಗಳನ್ನು ಹೇಳಿ ಅವರನ್ನು ಪ್ರಚೋದಿಸಿ ಮುನ್ನೋಡಿಯುತ್ತಾ ಇನ್ನು ನನಗೆ ಬೆಂಗಾವಲಾಗಿರ್ತಕ್ಕಂಥವರು ರಷ್ಯಾ. ಆ ರಷ್ಯಾವನ್ನು ತನ್ನ ಕೈವಶ ಮಾಡಿಕೊಳ್ಳಬೇಕು, ಅವರನ್ನು ಒಲಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ತಾನು ರಷ್ಯಕ್ಕೆ ಹೋಗುವಂತಹ ವಿಮಾನವನ್ನು ಏರಿದ. ಸುಭಾಷ್ ಚಂದ್ರ ಬೋಸರು ಕೆಳಗಿಳಿಯಲಿಲ್ಲ. ರಷ್ಯವನ್ನು ತಾನು ಭೇಟಿಯಾಗಿ ರಷ್ಯದಲ್ಲಿರತಕ್ಕಂತಹ ಜನರನ್ನು ಸಂಘಟಿಸಿ ರಷ್ಯದ ಯಾವ ರಾಜಕೀಯ ಧುರೀಣರ ಜೊತೆಯಲ್ಲಿ ರಷ್ಯದ ದೇಶದ ಬೆಂಬಲವನ್ನು ಪಡೆದು ನನ್ನ ದೇಶವನ್ನು ನಾನು ಮತ್ತೆ ನನ್ನ ಆ ಕಪಿಮುಷ್ಟಿಯಿಂದ ಬಿಡಿಸಿ ದೇಶದ ಮಾತೆಯ ಋಣ ತೀರಿಸಬೇಕು ಅಂತ ಪ್ರಯತ್ನ ಪಟ್ಟರು ನೋಡಿ. 1945 ಆಗಸ್ಟ್ 18 ವಿಮಾನದಲ್ಲಿ ರಷ್ಯಾಕ್ಕೆ ಹೊರಟಂತಹ ಯಾವ ಸುಭಾಷ್ ಚಂದ್ರ ಬೋಸರ ಆ ವಿಮಾನ ಅಪಘಾತಕ್ಕೀಡಾಗ್ತದೆ. ಎಡರೆಕ್ಕೆಗೆ ಬೆಂಕಿ ತಗಲಿತು, ಯಂತ್ರಕ್ಕೆ ಬೆಂಕಿ ತಗಲಿತು. ಆ ತಕ್ಷಣವೇ ಇಡೀ ವಿಮಾನಕ್ಕೆ ಬೆಂಕಿ ತಗಲಿದಾಗ ನನ್ನ ರಾಷ್ಟ್ರ ಪ್ರೇಮದ ಕಿಚ್ಚನ್ನು ತೋರಿಸಿಕೊಳ್ಳಿಕ್ಕೋಸ್ಕರವಾಗಿ, ನನ್ನ ರಾಷ್ಟ್ರವನ್ನು ಬಂಧನದಿಂದ ಬಿಡಿಸಿಕೊಳ್ಳಿಕ್ಕೋಸ್ಕರವಾಗಿ ಅವಕಾಶ ನನಗೆ ಬೇಕು ಎನ್ನುವಂತಹ ಉದ್ದೇಶದಿಂದ, ನನ್ನ ಪ್ರಾಣ ಉಳಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದಲ್ಲ, ಈ ರಾಷ್ಟ್ರವನ್ನು ಉಳಿಸಿಕೊಳ್ಳಬೇಕು ಅದಕ್ಕೋಸ್ಕರ ನನ್ನ ಪ್ರಾಣ ಅತ್ಯಗತ್ಯ ಎನ್ನುವ ಕಾರಣಕ್ಕೋಸ್ಕರವಾಗಿ ಜೀವ ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಸುಭಾಷ್ ಚಂದ್ರ ಬೋಸ್ ಅತೀವ ಗಾಯಗಳಾಗಿ ಆಸ್ಪತ್ರೆಯಲ್ಲಿ, ತೈಪೆ ಆಸ್ಪತ್ರೆಯಲ್ಲಿ ನಿಧನರಾದರು ಎನ್ನುವಂತಹ ವಿಚಾರವನ್ನ ಜಪಾನ್ನ ಪತ್ರಿಕೆ, ಜಪಾನ್ನ ಮಾಧ್ಯಮಗಳು ಹೊರಗೆಡುತ್ತದೆ. ಇವತ್ತಿಗೂ ಕೂಡ ನಿಧನರಾಗಿಲ್ಲ ಅವರು, ಇಲ್ಲ ಅವರು ತಪ್ಪಿಸಿಕೊಂಡಿದ್ದಾರೆ, ಹಾಗೆ ಏನಿದ್ರೂ ಕೂಡ ಅವರು ಇಲ್ಲ ಎನ್ನುವ ಭಾವನೆ ಇಲ್ಲ. ಯಾಕೆ? ನಮ್ಮ ಹೃದಯದಲ್ಲಿ ಅವರು ಇದ್ದಾರೆ. ಅವರು ಸತ್ತಿಲ್ಲ, ಸುಭಾಷ್ ಚಂದ್ರ ಬೋಸ್ ಸತ್ತಿಲ್ಲ. ಘಂಟಾಘೋಷವಾಗಿ ನಾವು ಹೇಳ್ತೇವೆ ಸುಭಾಷ್ ಚಂದ್ರ ಬೋಸ್ ಸತ್ತಿಲ್ಲ, ನಮ್ಮೆಲ್ಲರ ಹೃದಯದಲ್ಲಿ ಇದ್ದಾರೆ.

ನಾನು ನಿರ್ಮಾಣ ಮಾಡಿದ್ದೇನೆ ಎನ್ನುವಂತಹ ಆ ತೃಪ್ತಿಯಿಂದ ದೇಹತ್ಯಾಗ ಮಾಡ್ತಾರೆ. ಇವತ್ತಿಗೂ ಕೂಡ ಭಾರತ ಮಾತೆಯ ದಿವ್ಯ ಚರಣದಲ್ಲಿ ಇವತ್ತು ಸುಭಾಷ್ ಚಂದ್ರ ಬೋಸರ ಆ ಚಿತ್ರ ಬಹಳ ಶೋಭಾಯಮಾನವಾಗಿ ಬೆಳಗುತ್ತಾ ಇದೆ. ಟೋಪಿಯನ್ನಿಟ್ಟುಕೊಂಡು ಆ ವಿಶೇಷವಾದ ಕಳೆಯಿಂದ ಬೆಳಗುವಂತಹ ಭಾರತ ಮಾತೆಯ ಪುತ್ರ ಇವತ್ತು ನಮ್ಮ ಕಣ್ಣ ಮುಂಭಾಗದಲ್ಲಿದ್ದಾನೆ. ಆ ಮಾತುಗಳನ್ನು ಹೆಚ್ಚು ಹೇಳಲಿಕ್ಕೆ ನಮಗೆ ಆಗದೇ ಇದ್ದರೂ ಕೂಡ ಈ ಅತ್ಯಲ್ಪ ಅವಧಿಯಲ್ಲಿ ನನ್ನ ಕರಣಕ್ಕೆ ಏನು ಸ್ಫುರಣವಾಗಿದೆಯೋ ಅದನ್ನು ನಿಮ್ಮ ಮುಂಭಾಗದಲ್ಲಿ ನಾನು ಅರ್ಪಣೆ ಮಾಡಿಕೊಂಡಿದ್ದೇನೆ. ಕಥೆಯಲ್ಲಿರತಕ್ಕಂಥ ಯಾವ ನ್ಯೂನತೆಗಳುಂಟದೆಲ್ಲವನ್ನು ನೀವು ಹೊಟ್ಟೆಗೆ ಹಾಕಿಕೊಂಡು ಅಲ್ಲಿರತಕ್ಕಂಥ ಯಾವ ಆ ಚಿಂತನೆಗಳುಂಟು ಅದನ್ನು ಮಾತ್ರ ನೀವು ತಕ್ಕೊಂಡು ನಮ್ಮನ್ನು ಆಶೀರ್ವಾದ ಮಾಡಬೇಕು. ಹರಿಕಥಾ ಪರಿಷತ್ತಿನ ಈ ಕಾರ್ಯಕ್ಕೆ ನಿಮ್ಮ ಸಂಪೂರ್ಣವಾದ ಬೆಂಬಲ ಕೊಡಬೇಕು ಎನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಇಂಥ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಹರಿಕಥಾ ಪರಿಷತ್ತಿಗೆ ಮೊತ್ತ ಮೊದಲಾಗಿ ತನ್ನ ಆ ಸುಂದರವಾದಂಥ ಆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದಂಥ ಮಾಡಿಕೊಟ್ಟಂತಹ ಇಂದು ಅವಕಾಶ ಕೊಟ್ಟಂತಹ ಈ ರಾಮಕೃಷ್ಣ ಮಿಷನ್ ಮಠದ ಈ ಮಠದ ಪೂಜ್ಯರಾದಂಥ ಜಿತಕಾಮಾನಂದ ಸ್ವಾಮೀಜಿಯವರ ದಿವ್ಯ ಚರಣಕ್ಕೆ ನಮಸ್ಕರಿಸುತ್ತಾ ಅವರಿಗೂ ನಮ್ಮ ಧನ್ಯವಾದ ಸಮರ್ಪಣೆ ಮಾಡುತ್ತಾ ಇಷ್ಟು ಕಾಲ ಈ ಕಥೆಯನ್ನು ಕೇಳಿದಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡುತ್ತಾ ಹಿಮ್ಮೇಳದಲ್ಲಿ ಸಹಕರಿಸಿದವರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮಂಗಲವನ್ನು ಹಾಡೋಣವಂತೆಯೇ.

0: ಇದುವರೆಗೆ ಇತ್ತೀಚೆಗೆ ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ಹರಿಕಥಾ ಪರಿಷತ್ ರಿಜಿಸ್ಟರ್ ಮಂಗಳೂರು, ರಾಮಕೃಷ್ಣ ಮಠ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ಅಮೃತಗಾಥ ರಾಷ್ಟ್ರೀಯ ಕಥಾ ಕೀರ್ತನೋತ್ಸವ 2022 ಈ ಕಾರ್ಯಕ್ರಮದಲ್ಲಿ ನಡೆದ ಹರಿಕತೆ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಕೀರ್ತನಕಾರರು ಕಲಾರತ್ನ ಶ್ರೀ ಶಮ್ನಾ ಅಡಿಗ ಕುಂಬ್ಳೆ, ಹಿಮ್ಮೇಳದಲ್ಲಿ ಸಹಕಾರ ಶ್ರೀ ಸತ್ಯನಾರಾಯಣ ಐಲಾ ಹಾಗೂ ಶ್ರೀ ಜಗದೀಶ್ ಉಪ್ಪಳ. ಇದು ಇಂದಿನ ಹರಿಕಥಾ ಪ್ರಸಾರ. ಇನ್ನು ಮುಂದಿನ ಭಾನುವಾರ ಇನ್ನೊಂದು ಹರಿಕತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in.

0: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: 107.8 FM.
1: Radio Siren 107.8 FM.
2: Radio Siren. Iga app nalu kuda labhya.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.

0: ಹಲೋ, ಹಾಯ್, ನಮಸ್ಕಾರ, ಅಸ್ಸಲಾಮು ಅಲೈಕುಂ. ಕೇಟೊಂಡುಲ್ಲಾರಿ ರೇಡಿ ಸಾರಂಗ್ 107.8 FM. ಇದೆ ರಂಗ್ ರಂಗ್ರು ಜೀವನ. ಎಲ್ಲರೂ ಒಂದೈತು ಒಟ್ಟೈತು ಮುಂಡ್ರ ಏಕೈಕ ವಿಶೇಷ ನೇರ ಪ್ರಸಾರ ತೋ ಕಾರ್ಯಕ್ರಮಮೇ ಇದು ಮೈಕಲ್ದ ಬಲಕ ಕಾರ್ಯಕ್ರಮ. ಸೊ ಎಪ್ಪಂ ಮೈಕಲ್ದ ಬಲಕ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಬಿಸಿಯ ತೊಟ್ಟಗು, ಬೇರೆ ಬೇರೆ ವಿಚಾರ ತೊಟ್ಟಗು, ಬೇರೆ ಬೇರೆ ಸುದ್ದಿ ರೊಟ್ಟಿಗೂ, ಬೇರೆ ಬೇರೆ ಕೊರಿಯ ಮಾಹಿತಿಗಳು ನಿಂಗಳ್ಟ ಚೊಲ್ರಂಕೆ ತೋರೋ ಪ್ರಯತ್ನ ಕೂಡ ಇವರು ಮೈಕಲ್ದ ಬಲಕ ಕಾರ್ಯಕ್ರಮದಲ್ಲಿ ಕೂಡ ಹಾಕ್ಯೊಂಟಿಂದ ಓರೋರು ಕಣಗಳೊಟ್ಟಿಗೆ ಓರೋರು ಬಿರಂದರು ಕೂಡ ಇಕ್ಕರು. ಸೊ ಅಂಗಳೊಟ್ಟಿಗೆ ಕೂಡ ಓರೋರು ಸಂದರ್ಶನ ಕೂಡ ಹಾಕ್ಯೊಂಟಿಕ್ರೆ. ಸೊ ಇಂದು ಕೂಡ ನಂಗಳೊಟ್ಟಿಗೆ ಅವರು ಬಿರಂದರು ಕೂಡ ನಂಗಳೊಟ್ಟಿಗೆ ಉಂಡು ಅತಿಥಿ ಇಂದು ಕೂಡ ಚೆಲ್ಲ. ಸೊ ಒಟ್ಟಾರೆ ಇತ್ತು ನಂಗೆ ಎದೇದು ಬಿಸಿಯತ್ತಲ್ಲಿ ನಂಗೆ ಮುಂಡೇದು ಕೂಡ ಉಂಡು. ಬ್ಯಾರಿ ಆಚಾರ ವಿಚಾರ ಇಟ್ಟಿಗು, ಸಂಪ್ರದಾಯ ಇಟ್ಟಿಕು, ಅದ ಇಟ್ಟಿಗು, ಇದೇ ಇಟ್ಟಿಕು, ಕಲೆ ಇಟ್ಟಿಕು. ಸೊ ಇದಕ್ಕೆ ಸಂಬಂಧಪಟ್ಟದಲ್ಲ ನಂಗೆ ಮುಂಡಿ ಉಂಟು ಬಂದು ಉಂಟಿದ್ದೆ. ಆಯಂಗ ಇಂಡತ್ತವರು ವಿಶೇಷ ಸಂದರ್ಶನ ಕೂಡ ಐತಿಕ್ರೆ ಚಂದ್ರ ಕನಟ. ಹೆಂಗೆ ಮೈಂಡ್ ಪಿನ್ ಬ್ರೈನ್ ಇದು ನಂಗೆ ಕೇಕೋಬೋಂಬತ್ತು. ಮೈಂಡ್ ಓಡುಂಡು ಕೇಟಂಡ್ ಕನಟ, ನೆವರ್ ಮೈಂಡ್ ಡೋಂಟ್ ಮೈಂಡ್ ಹಿಂಗೆಲ್ಲ ನಂಗೆ ಚೆಲ್ಡ. ಬಟ್ ನಂಗೆ ಮೈಂಡ್ ಅದು ಓಡುಂಡು ಎಂದ್ರೆ ಸ್ವರ ಹಾಕಿದ್ರೆ ಅದರ ಉಪಯೋಗ ಎಂದ್ರೆ ಬ್ರೈನ್. ಸೊ ಇದಕ್ಕೆ ಸಂಬಂಧಪಟ್ಟದಲ್ಲ ಕೊರಿಯಾಲ್ಟ ಮೈಂಡ್ ಪಿನ ಬ್ರೈನ್ಗೆ ಇದಕ್ಕೆ ಪ್ರಶ್ನೆ ಕೇಟೆಂಡ ಕನಟ, ಆದರೆ ಡಿಫ್ರೆನ್ಸ್ ಕೇಟೆಂಡ ಕನಟ. ಹೆಂಗು ಕೊರಿಯಾಲ್ಗೆ ಚೊಮ್ಮೆಲ್ಗೆ ಗೊಂದಲ ಕೂಡ ಇಕ್ಕಿರದ ಇಟ್ಟಿಕ್ರೆ, ಚೊಮ್ಮೆಲ್ಗೆ ಇದ್ರ ಬಗ್ಗೆ ಮಾಹಿತಿ ಕೂಡ ಇಕ್ಕಿಲ್ಲ. ಆಯಸಬಲ್ಲ ನಂಗೆ ಮೈಂಡ್ರ ಕಂಟ್ರೋಲ್ ಹಾಕ್ರೆಂಗನೆ. ಸೊ ಅದರೇನೀತ ಅದರಲ್ಲಿ ಎತ್ತರ ವಿಧ ಉಂಡು ಅದೇ ಎಂದ್ರೆ ಏದು. ಸೊ ಇದರೆಲ್ಲದ ವಿಷಯದಲ್ಲಿ ಕೂಡ ಇಂಡತ್ತೆ ಕಾರ್ಯಕ್ರಮದಲ್ಲಿ ನಂಗೆ ಕೂಡ ಮುಂಡನ ಅವರು. ಸೊ ಅದಗೈತಿಕ್ರೆ ನಾನು ಚೊಂದು ಇದವರು ವಿಶೇಷ ಸಂದರ್ಶನ ಅಂತೆ. ಆಯಸಬಲ್ಲು ಹಿಂಡತೆ ಇವರು ಕಾರ್ಯಕ್ರಮದಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದೆ ಹಿಂಡತ್ತೆ ಟಾಪಿಕ್ ನಂಗೆ ಬೇಯಿಸಿರ ಮೈಂಡ್ ಪ್ರೋಗ್ರಾಮಿಂಗ್. ಈ ಮೈಂಡ್ ಪ್ರೋಗ್ರಾಮಿಂಗ್ ಚೊಲ್ರಂಕೆತು ಬಿಸಿಯತ್ತಲ್ಲಿ ಇಂಡು ನಂಗಳೊಟ್ಟಿಗೆ ಮುಂಡ್ರಂಕೆತು ಆಲೆ ಮೈಂಡ್ ಟ್ರೈನರ್ ಐತಲ್ಲ ಕನೀಸ್ ಫಾತಿಮಾ. ಸೊ ಇಂಡತ್ತೆ ನಂಗಲಿ ಇವರು ಮೈಕಲ್ದ ಬಳಕ ಕಾರ್ಯಕ್ರಮದಲ್ಲಿ ಬಂದರೆ. ಸೊ ಇವರು ಪಿರ್ಸತ್ತೋಡು ಕೂಡ ಇಂಡತ್ತೆ ಇವರು ಕಾರ್ಯಕ್ರಮದಾಗ ನಾನು ಸ್ವಾಗತ ಹಾಕೊಂಡ್ರಲ್ಲ. ಅಸ್ಸಲಾಮು ಅಲೈಕುಂ ಮೇಡಮ್, ಸ್ವಾಗತ.
1: ವಾಲೇಕುಮ್ ಸ್ಲಾಮ್ ರಹಮತುಲ್ಲಾ. ಅದೇ ಪಲ್ಲೆ ನಂಡು ಪಲ್ಕ ಕೇಕ್ ಹೋಗೈತು ಉಲ್ಲೋ ಎಲ್ಲ ಸಹೋದರ ಸಹೋದರಿ ಮಾರ್ಗಂ ಅಸ್ಸಲಾಮು ಅಲೈಕುಂ ರಹಮತುಲ್ಲಾ.
0: ಎಸ್, ಓಕೆ. ಹಿಂಡತ್ತೆ ಇವರು ಕಾರ್ಯಕ್ರಮ ನಂಗೆ ಎಪ್ಪಂ ಬೇರೆ ಬೇರೆ ಬಿಸಿಯೊತ್ತೊಟ್ಟಿಗೆ ನಂಗೆ ಮುಂಡಿ ಉಂಟು ಕೂಡ ಬಂದೊಂಟಿದ್ದೆ. ಅದೇ ಬ್ಯಾರಿ ಕಲೆ ಇಟ್ಟಿಕ್ಕು ಅಥವಾ ಸಂಪ್ರದಾಯ ಇಟ್ಟಿಕ್ಕು ಅಥವಾ ಓರೋರು ವ್ಯಕ್ತಿಗಳು ಆಮೇಲೆ ಅಂಗಳೊಟ್ಟಿಗೆ ಅವರು ಸಂದರ್ಶನ ವೈಯಕ್ತಿಕ ಸಂದರ್ಶನ ಹಿಂಗೆ ಹಾಕೊಂಡು ಬಂದೊಂಟಿದ್ದೆ. ಬಟ್ ಹಿಂಡತ್ತೆ ಅವರು ಕಾರ್ಯಕ್ರಮ ಅವ್ರ ತೆಲ್ಲ ಅವರು ವಿಶೇಷಮಾಯಿಟ್ಟುಲ್ಲಂಕೆ ಅವ್ರ ಕಾರ್ಯಕ್ರಮ ಅಂತ ಕೂಡ ಚೆಲ್ಲ ಚಂದ್ರ ಕನಟ. ಈ ಮೈಂಡ್ ಬ್ರೈನ್ ಸೊ ಇದೆಲ್ಲ ಕೇಕು ಮತ್ತು ಚೊಮ್ಮೆ ಅಲ್ಲಿಗೆ ಚೊಮ್ಮೆ ಕನ್ಫ್ಯೂಸ್. ಮೈಂಡ್ ಮೈಂಡ್ ಓಡುಂಡು ಇದು ಪ್ರಶ್ನೆ ಕೇಳ್ಕೊಂಬುದು ಮೈಂಡ್ ಬ್ರೈನ್ ಐಟಿಕೊಂಡು ಚಂತ ಚೊಲ್ರಂಕೆ ಆಲ್ಮಾರು ಕೂಡ ನಂಗಲೆ ನಡುಲು ಉಳ್ಳದೆ ಉಳ್ಳಾರು. ಆಯಸಬಲು ಇದಕ್ಕೆ ಸಂಬಂಧಪಟ್ಟದ್ದು ನಂಗೆ ಹಿಂಡತ್ತೆ ಇವರು ಕಾರ್ಯಕ್ರಮದಲ್ಲಿ ನಂಗಲೆ ಕೇಕ್ರಂಕ್ ಎಲ್ಲ ಈ ಬಿಸಿಯತ್ತಲುಳ್ಳಂಕೆ ತೋ ವಿಚಾರಂಗ ಕೂಡ ಅದರ ಮಾಹಿತಿಂಗ ಕೂಡ ನಂಗೆ ಕೊಡ್ಕೊನ ಅವರು. ಫಸ್ಟ್ ಆಫ್ ಆಲ್ ನಾನು ಕೇಟೊಂಡಲ್ಲ ನಂಗಲ್ಲಿ ಹಿಂಡತ್ತೆ ಟಾಪಿಕ್ ಕೂಡ ಮೈಂಡ್ ಪ್ರೋಗ್ರಾಮಿಂಗ್. ಈ ಮೈಂಡ್ ಪ್ರೋಗ್ರಾಮಿಂಗ್ ಚೆನ್ನಿಂಗೆಂದ್ರು. ಸೊ ಅದೇ ಈ ರೂಪದಲ್ಲಿ ನಿಂಗೆ ವಾಕ್ಯತ್ತಲ್ಲಿ ಚಿಲ್ಡ್ರನ್ ಟೈಮ್
1: ಅದೇ ನಿಂಗೆ ಚೆನ್ನ ಪಲೆ ಚೊಮ್ಮೆ ಆಲ್ಗದವ್ರು ಇಲ್ಯೂಷನ್ ಪಲೆ ಅಂದ್ರು ಮೈಂಡ್ ಚೆನ್ನಾಗಿ ಅಂದ್ರು ಬ್ರೈನ್ ಚೆನ್ನಾಗಿ ಅಂದ್ರು ಎಂದೂ ಪಿಡಿಲ್ಲ. ಓಡ್ತೋಲ್ಲ ಚೆನ್ನಾಗಿ ನಂಗೆ ಕೊರಿಯ ಇಮೋಷನ್ಸ್ ರಬಿಸಕ್ಕೆ ಕೊಂಬತ್ತು ಅಂಕ ಓಡ ಉಲ್ಲೋ ಎಂದ್ರು ಫೀಲಿಂಗ್ಸ್ ಅವರು ಓಡ ಅವರು ಎಂದೂ ಚೆಲ್ಲೋಗೆ ಪಿಡಿಲ್ಲ.
0: ಬಿಕಾಸ್
1: ಮೈಂಡುಮ್ ಬ್ರೈನ್ ಟೋಟಲ್ ಡಿಫ್ರೆಂಟ್ ಐಡೆಂಟಿಟಿ. ಜಂಡುಮ್ ಜಂಡ್ ಬೇರೆ ಬೇರೆ ಮೇ ಉಲ್ಲೋ ಅದು ಅದು ಸೇಮ್ ಅಲ್ಲಮೇ ಅಲ್ಲ. ಇಪ್ಪ ಮೈಂಡ್ ಪ್ರೋಗ್ರಾಮಿಂಗ್ ಸಿಂಪಲ್ ಟರ್ಮ್ಲ ಚೆಲ್ಲರು ಉಂಟ ಹಿಂಗೆ ನಂಗಲ್ಲ ಮೈಂಡ್ಲ ಚೆನ್ನಾಗಿ ನಂಗೆ ಚರಿಯ ಕುಂಬತ್ತಿಗೆ ನಂಗಲ್ಲ ಕೊರಿಯ ಪ್ರೋಗ್ರಾಮಿಂಗ್ ಆಯೋ ಅಂತಿಕ್ರು ಅಂದ್ರೆ ಚೆನ್ನಾಗಿ ಚರಿಯ ಕುಂಬತ್ತಿಗೆ ಮರ ಪತ್ತಂಡ ಅವಡು ಬೂಳ್ರೆ ಮೇಲೆ ಅಂಜ ಪೋಯ ಅಂಟ ಹಿಂಗೆ ಪಾಂಬು ಕೊತ್ತರು ಹಿಂಗಂತೆಲ್ಲ ಬಿಸಿಯ ಇದ್ಲ ನಂಗೆ ಆಲ್ರೆಡಿ ನಂಗಲ್ಲ ಪ್ರೋಗ್ರಾಮ್ ಆಯ್ತಿಕ್ರು ಅಂದ್ರು ಅವಡ ಪೋಯಂಗ್ ನಂಕರು ಪೇಡಿ ಅಂಟ ಇಲ್ಲ ಹಿಂಗೆ ಇಪ್ಪ ನಿಂಗಲ್ಲ ಸಮ ಅವ್ರು ಸಿಂಪಲ್ ಟರ್ಮ್ಲ ಚಲ್ರೆ ಹಿಂಗೆ ಜೋಯಿ ಬಂಡು ಚಲ್ರಾರು ಚರಿಯ ಮಕ್ಕಳು ಅಪ್ಪ ಚರಿಯದ್ಲೇ ನಂಗಲ್ಲವರು ಕಾನ್ಸೆಪ್ಟ್ ನಂಗಲ್ಲ ಪ್ರೋಗ್ರಾಮಿಂಗ್ ಆಯ್ತಿಕ್ರು ಜೋಯಿ ಚಲ್ರ ಬಸ್ತ್ ಮಾತ್ರ ದುನಿಯಾವ್ಲು ಇತ್ತರ್ ತೋಲವರಾಲು ಜೋಯಿರೋ ಕಂಡು ತಿಕ್ಕಾಲ ನಿಂಗಲ ನಜರ್ಲ ಬೇರೆ ಮೇಕು ಇದು ಇದ್ರ ಪ್ರೋಗ್ರಾಮಿಂಗ್ ಹಾಕೋಗ ಅವರು ಚೆನ್ನಂಗೆ ಬ್ರೈನ್ ಚಲ್ರದು ಒರಾಲ್ಗು ಎಲ್ಲಾರ್ಗು ಒರೇ ಪೊಲ್ತ ನ್ಯೂರಾಲಜಿ ಒರೇ ಪೊಲ್ತ ಸ್ಟ್ರಕ್ಚರ್ ಇಮೋಷನ್ಸ್ ರೂಲ್ ಆವಟ್ ಎಂದ್ರ ಹೆಂಗು ಹಿಂಗಂತದ್ಲು ನಂಗೆ ಚೇಂಜಸ್ ಕೊಂಬರೋ ಬಾರಿ ಸುಲಭತ್ಲ ಹಾಕೋಗ ಅವ್ರು ಅತ್ತರವೇ ಒಲ್ಲ ಮೈಂಡ್ ಪ್ರೋಗ್ರಾಮಿಂಗ್.
0: ಇಪ್ಪ ನಾನು ಕೇಕರು ಮೈಂಡ್ ಪಿನ್ ಬ್ರೈನ್ ಇದ್ರೆ ಡಿಫ್ರೆನ್ಸ್ ಮೇಡಮ್ ಕರೆಕ್ಟ್ ಐತೆ
1: ಸಿಂಪಲ್ ನಾನಿಪ್ಪ ಅದ್ರ ಎಕ್ಸಾಂಪಲ್ ರೂಲ್ ಇಪ್ಪ ನಾನು ಚೆಲ್ರ ಉಂಟ ಹೆಂಗ್ ಬ್ರೈನ್ ಚಲ್ರದು ಅವರು ಹಾರ್ಡ್ವೇರ್ ಕಂಪ್ಯೂಟರ್ ಮೆದುಳು ಅಪ್ಪ ಮೆದುಳು ಚಲ್ರದು ಅದು ഹാർഡ്വെയർ ആയിട്ട്. അതേമേ സോഫ്റ്റ്വെയർ ചെന്നെങ്കിൽ നമുക്ക് കാണില്ല
2: അല്ലെ.
1: ഇപ്പൊ ഞങ്ങളെ മൊബൈൽ ഉള്ളത് ഹാർഡ്വെയർ, മൊബൈൽ നമുക്ക് കണ്ടത് ഹാർഡ്വെയർ. അതേമേ അതിലൊക്കെ ഉള്ള വാട്സ്ആപ്പ് ആവട്ടെ, യൂട്യൂബ് ആവട്ടെ, ഇല്ലെങ്കിൽ നിങ്ങൾ ഇപ്പൊ റേഡിയോ സാറങ്ക ആപ്പ് ആവട്ടെ, ഇതെല്ലാം സോഫ്റ്റ്വെയർ. അത് തുടങ്ങാവുള്ള ഇത്രമേ ഉള്ളൂ ഡിഫറൻസ്. മാത്രം ഉള്ള എന്തെച്ചെങ്കിൽ ബ്രെയിൻറതിൽ നമുക്ക് കമ്പയർ ആക്കി നോക്കിയാണ്ടെങ്കിൽ ഞങ്ങൾ എല്ലാവരും ബ്രെയിൻ സ്ട്രക്ചർ ഒരേപോലെ ഉണ്ട്. നിങ്ങൾ ഇപ്പൊ നോക്കിയെങ്കിൽ ഇപ്പം ഒരു കാലി ബ്രെയിൻ റണിങ് എടുത്തിട്ട് നോക്കിയാണ്ടെങ്കിൽ ആരെ ഏ ബ്രെയിൻ ഉണ്ട് ഐഡന്റിഫൈ ആക്കുക ഉള്ളേ. അത് അംബാനി ആവട്ടെ, അമിതാഭ് ബച്ചൻ ആവട്ടെ,

0: ശ്രോത്രങ്ങളെ കേട്ടോണ്ടുള്ള ഇത് റേഡി സാറും ഗുൺ 07.8 FM. ഇത് രംഗ് രംഗ് ജീവന. സോ അതേപോലെ മുണ്ടിട്ടുള്ള ഞാൻ നിങ്ങൾ സൈഫുള്ളക്കുത്താർ. ഇന്നത്തെ ഈ ഒരു കാര്യക്രമത്തിൽ കൂടെ മൈൻഡ് പ്രോഗ്രാമിംഗ് ഈ ഒരു വിഷയത്തിൽ ഞങ്ങൾ മുണ്ടിട്ടുള്ള. സോ ഞങ്ങളൊട്ടിക്ക് മൈൻഡ് ട്രെയിനർ ആയിട്ടുള്ളൂ കനീസ് ഫാത്തിമ ഇമ ഞങ്ങളൊട്ടിക്കൊണ്ടു. മൈൻഡ് പിന്നെ ബ്രെയിൻ ഇത് ഉള്ളത് ഒരു ഡിഫറൻസ് ഒരു വിഷയത്തിൽ കൂടെ മുണ്ടിത്ത്. സോ അതേപോലെ ഞാൻ നേരമായിട്ട് കനീസ് ഫാത്തിമരൊട്ടിക്ക് പോയിട്ടുള്ളത് ഇപ്പോൾ കേട്ട പോലെ സബ് കോൺഷ്യസ് മൈൻഡ് കോൺഷ്യസ് മൈൻഡ് ഉണ്ട് കൂടെ ഉണ്ട് ഇതിൽ. ഈ കോൺഷ്യസ് മൈൻഡ് പിന്നെ സബ് കോൺഷ്യസ് മൈൻഡ് എന്തിനു സോ അതിനെ ബഗ്ഗി ഓർത്തില്ലെ ആൾമാർഗത്തിൽ ബന്ധാക്കണം.
1: നിങ്ങൾ ചെന്ന പോലെ ഒരു ലെവൽസ് ഓഫ് മൈൻഡ് ചെലറു മൂന്ന് ലെവൽ ഉണ്ട്. മൂന്ന് ലെവൽ അതും ഞാൻ ഇപ്പൊ മൊബൈൽ റമേ ഒരു എക്സാമ്പിൾ എടുത്തിട്ട് ഞാൻ നിങ്ങൾക്ക് ചെലറ ബിക്കോസ് എല്ലാവർക്കും അർത്ഥമാവല്ലേ ആ ടൈമിൽ. എല്ലാവരും ഇപ്പൊ മൊബൈൽ കയ്യിൽ ഉള്ള സബുള്ളൂ എല്ലാവർക്കും ആ ബിസിയത്തിൽ ചെന്നെങ്കിൽ എല്ലാം അർത്ഥമാവും. ഇപ്പൊ ഞങ്ങൾ ഫസ്റ്റ് മൊബൈൽ എടുക്കുമ്പോത്തുക ഞങ്ങൾ ഫോൺ യൂസ് ആക്കി തിക്കറ അല്ലെങ്കിൽ ഫോൺ യൂസ് ആക്കിയോണ്ടിക്കുമ്പോത്തുക ഞങ്ങൾ പുറത്തിൽ കണ്ടത് ഞങ്ങൾ ഫോൺ നമ്പർ ഇല്ലാണ്ടെങ്കിൽ ഞങ്ങളെ ഡയൽ നമ്പർ എന്തായും ഒന്ന് നിക്ക്. ഇത് ഉള്ളു ഞങ്ങൾ കോൺഷ്യസ് മൈൻഡ് ഞങ്ങൾ റെപ്രസെന്റ് ആക്കുക. അതേപോലെ നിങ്ങൾ എല്ലാതിരോ ബാക്ക് പോയ സാത്ത് നിങ്ങൾ ഇതിന് മുന്നോട്ട് യൂസ് ആക്കിയോണ്ടിരുന്ന ആപ്പ് ഏതെല്ലാം ഉണ്ട് യൂട്യൂബ് ആവട്ടെ വാട്സ്ആപ്പ് ആവട്ടെ ഇതെല്ലാം കാണും
0: ഹിസ്റ്ററി
1: ഹിസ്റ്ററി ചെന്നെങ്കിൽ നിങ്ങൾ ഇതിന് മുന്നോട്ട് ഈ ഇതിൽ ഇപ്പൊ നിങ്ങൾ ഊടിക്ക് ബർവ് പോയിത്ത് മാപ്പ് യൂസ് ആക്കി തിക്കുവാറ് ഇതെല്ലാം ഓപ്പൺ ആയി തിക്കറ് ക്യാമറമാ ഇല്ലെങ്കിൽ എന്തായും ഒന്ന്. അപ്പൊ ഓപ്പൺ ആയത് കുറേ ഇതുണ്ടല്ലേ ഞങ്ങളെ ആപ്പ് അതെല്ലാം ഓപ്പൺ ആയതിക്ക് ഇതിങ്ങ് ഞങ്ങൾ സബ് കോൺഷ്യസ് ചെലറും. ഇന്നൊരു ലെവലുണ്ട് അൺകോൺഷ്യസ് മൈൻഡ്. അത് ഇപ്പൊ ഞങ്ങൾ ഒരു ആപ്പ് ഞങ്ങൾ യൂസേ ആക്കിയിട്ടില്ല ഓക്കെ യൂസേ ആക്കാത്ത ഒരു ആപ്പ് എക്സാമ്പിൾ ഇപ്പൊ ടെലിഗ്രാം ഞങ്ങൾക്ക് ഇത് പിടിയേ ഇല്ലാന്ന് ഞാൻ അവിടെ പോയിട്ട് ഇൻസ്റ്റാൾ ആക്കിയിട്ട് അത് വെച്ച മൊബൈൽ ഇത് ഉള്ളു സ്റ്റോറേജ് ബോക്സ് ചെലറു അൺകോൺഷ്യസ് മൈൻഡ്. അപ്പൊ ഇപ്പൊ ഞങ്ങൾ ആക്ച്വലി അത് ഞങ്ങൾ സമാധത്തിൽ ഹയലാക്കിയാണ്ടായെങ്കിൽ ഞങ്ങൾ പണി ആക്കിയോണ്ടുള്ളോണ്ടല്ലേ കോൺഷ്യസ്
0: മൈൻഡിലാക്കിയോണ്ടുള്ള
1: കോൺഷ്യസ് മൈൻഡിൽ ഞങ്ങൾ പണി ആക്കിയോണ്ടുള്ളൂ. അത് ഞാൻ ഇപ്പൊ നിങ്ങളൊട്ട് നോക്കിയോണ്ടുള്ള പൽക്ക പറഞ്ഞോണ്ടുള്ള ഇതെല്ലാം ഞങ്ങൾ കോൺഷ്യസ് ഞാൻ ഇവിടേക്ക് വന്നത് കോൺഷ്യസ് ആയിട്ട് ഞാൻ വന്നു ഈ ടൈം കൂടെ ഉണ്ട് പ്രോഗ്രാം ഉണ്ട് നിങ്ങൾ വിളിച്ചിരാറ് അത് കോൺഷ്യസ്. അത് 10% മാത്ര കോൺഷ്യസ് മൈൻഡ് വർക്ക് ആവും.
0: ഓക്കെ
1: ഞങ്ങൾ കോൺഷ്യസ്ലി പണി ആക്കുറോ 10% മാത്രം. 90% ഞങ്ങളെ പണി ആവറോ എല്ലാം സബ് കോൺഷ്യസ്ലാവും. സബ് കോൺഷ്യസ്ലാവും എന്താ വെച്ചെങ്കിൽ ഇപ്പൊ ഫോർ എക്സാമ്പിൾ ഇപ്പൊ ഞാൻ നിങ്ങളൊട്ട ചെലറേ നിങ്ങൾ എടുത്ത കയറോ ലാസ്റ്റ് ബാരലോ ടെമ്പറേച്ചർ എന്തോ നിങ്ങക്ക് പിടില്ല. നിങ്ങൾ തൊട്ട് നോക്കുമ്പോഴത്തേക്ക് നിങ്ങക്ക് നെൻപോറാ ഒക്കെ ഇത് ഇത് ആയോണ്ടുണ്ട്. ഇപ്പൊ ഞങ്ങളെ എക്സാമ്പിൾ ഞങ്ങൾ ചെലറ ഞങ്ങളെ കണ്ണിറ റെപ്പ ഞങ്ങൾ മുച്ചോണ്ടുള്ള ഇല്ലാണ്ടെങ്കിൽ ഞങ്ങളെ ബ്രീതിങ് ആയോണ്ടുണ്ട് ഞങ്ങളെ ഡൈജസ്റ്റീവ് സിസ്റ്റം ഇപ്പൊ ആയോണ്ടേ ഉണ്ട്. ഇതിൽ എന്തും ചേഞ്ചസ് ആയോണ്ടില്ല ബട്ട് അത് സബ് കോൺഷ്യസ്ലി ആയോണ്ടുണ്ട് ഈ പണി ആയോണ്ടുണ്ട്. എക്സാമ്പിൾ ഇപ്പൊ ഞങ്ങൾ ചെലറോ കോൺഷ്യസ്ലി ഇപ്പൊ ഞാൻ നിങ്ങളൊട്ട് ചെലറേ ഊടുത്തോ റെഡ് കളറുള്ള എന്തെല്ലാം സാമാനം ഉണ്ട് നിങ്ങത്തെ നോക്കാറുണ്ട്. അപ്പൊ നിങ്ങൾ എന്താക്കാറ് എല്ലാം കോൺഷ്യസ്ലി നിങ്ങൾ നോക്കാറ് ഓക്കു നക്ക് റെഡ് കളർ എന്തെല്ലാം ഉണ്ട് കാണ്ട്. ഇപ്പൊ ഞാൻ സഡൻലി ചെലറെ ഗ്രീൻ കളറിന്റെ സാമാനം എന്തുണ്ടോ നിങ്ങൾക്ക് പിടിയില്ല നിങ്ങൾ വാപ്പസ് നോക്കണം അവരോട്. ചെന്നെങ്കിൽ പ്രോഗ്രാമിംഗ് ആക്ച്വലി നിങ്ങളെ തലയിൽ ഉണ്ടു ഗ്രീൻ കളറിന്റെ വസ്തു കൂടെ ഉണ്ടോ ചെന്ന് നിങ്ങൾക്ക് പിടിയുണ്ട് മാത്രം നിങ്ങൾ അത് ഡൈവേർട്ട് ആക്കിയിട്ട് നോക്കിയിട്ടില്ല ടെൻഷൻ ഡൈവേർട്ട് ആയിട്ടില്ല അവിടേക്ക് കോൺഷ്യസ്ലി നിങ്ങൾ നോക്കിയിട്ടില്ല. അപ്പൊ സബ് കോൺഷ്യസ്ലി ചുമ പണി ആയോണ്ടുണ്ട്. അൺകോൺഷ്യസ് ചെന്നിട്ടെങ്കിൽ ഞാനിപ്പോ ഒരു ഈവെന്റ് ചെലറ ഇത് നണ്ട മങ്ങിലത്തെ ടൈമിൽ നീ നിങ്ങൾ ഇന്ന് തിന്നാറല്ല അപ്പൊ നിങ്ങൾ ഇന്നപ്പൊ ഇങ്ങനെ എന്തായി നിങ്ങൾക്ക് പിടിണ്ട ഇല്ലെങ്കിൽ ബർത്ത്ഡേ ടൈമിൽ ഒരു ആനിവേഴ്സറി ആകുമ്പോഴത്തേക്ക് എന്താ എന്തായാലും ഒരു ഈവെന്റ് ഞങ്ങൾ എടുത്തിട്ട് ഞങ്ങൾ ചെലറ അണ്ടൊരു നാൾ ആക്സിഡന്റ് ആയി തിന്ന് അപ്പൊ ഞാൻ ഇങ്ങനെ ആക്കി തിന്ന ഇങ്ങനെ ആക്കി തിന്ന ഞങ്ങളെ സ്റ്റോറേജ് ബോക്സിൽ ഉള്ള കൊറിയ മെമ്മറീസോ കൊറിയ ഞങ്ങളെ നെൻപുർ എന്തെല്ലാം ഉണ്ട് ഞങ്ങൾക്ക് നെൻപിന്ന കൊറിയ ബിസ്യ അതിലും ഞങ്ങൾ എക്സ്പ്രസ് ആക്കുക ഇത് അൺകോൺഷ്യസ് ആയിട്ട്.
0: ആക്ച്വലി
1: കോൺഷ്യസ് ഉള്ളു 10% മാത്ര.
0: ഓക്കേ
1: ഫിസിക്കലി പവർഫുൾ അതല്ല. ഓക്കേ ഫിസിക്കൽ പവർഫുൾ അതല്ല സബ് കോൺഷ്യസ് ഉള്ളു 90% പവർഫുൾ ഉണ്ട് ഫിസിക്കലി പവർഫുൾ ഉള്ള അത്
0: ഉറങ്ങുന്നല്ലോ നേരത്തെ കണ്ണു മുച്ചോണ്ടിക്കര ആ ഒരു സന്ദർഭം അത് സബ് കോൺഷ്യസ് മൈൻഡ് ഉണ്ട് കൂടെ ചെല്ലാറ്
1: അത് ട്രാൻസ് സ്റ്റേറ്റ് ചെല്ലോ അത് യൂഷ്വലി.
0: ഓക്കെ
1: അത് ഉള്ളോ ട്രാൻസ് സ്റ്റേറ്റ് സാധാരണ നമുക്ക് ഈ ഹിപ്നോട്ടൈസ് ആക്കുകയല്ല ഈ ട്രാൻസ് സ്റ്റേറ്റ് അങ്ങ് യൂസ് ആക്കിയിട്ട് സബ് കോൺഷ്യസ്ലി ഞങ്ങളെ പൽക്ക ഡയറക്റ്റ് ആയിട്ട് അങ്ങ് സബ് കോൺഷ്യസ് ലെവലിക്ക് പോകത്ത് ഈ ട്രാൻസ് സ്റ്റേറ്റ് യൂസ് ആക്കിയിട്ട് അങ്ങ് പോണ്ട പോലത്തെ ഒരു സ്റ്റേറ്റ് ആയിട്ട് ട്രാൻസ്. അപ്പൊ ആ ഈ വർഗ്ര ടൈം ആവുമ്പോഴത്തേക്ക് സാധാരണ സബ് കോൺഷ്യസ്ലി ഡയറക്റ്റ് പോണ്ട ടൈം നമുക്ക് சென்னோ ஆ ஒரு டைம் ஆகி திக்கிறது. நாங்கள் எந்த பல்கை இருந்தெங்கும் டைரக்ட் அது சப்கான்ஷியஸ்க்கு போன்ற ஒரு டைம் ஆகி திக்கிறது.
0: ஓகே, கண்டித்தமாயிட்டும். ஸோ அப்போ இங்கே சப்கான்ஷியஸ் மைண்டு ஒரு ரூபத்தில், கான்ஷியஸ் ஒரு லெவலில், அதே போல கான்ஷியஸ் மைண்டு கூட சொன்னார். இப்போ ஒரு சப்கான்ஷியஸ் மைண்ட் விஷயத்தில் நாங்கள் போன்றது கரெக்டாக எங்கு நாங்கள் எந்திரது நிற்கிறா. ஸோ அது லைஃப்பில் ஒரு ரியாக்ட் ஆக்குறது ஈ ரூபத்துலலாம் குறைய பிஸியெல்லாம் நாங்கள் கேட்டது கூட உண்டு. அதில் எந்திர அது ஒரு மிராக்கல்ன்று கூட சொல்கிறாரு. என்ன கரெக்டாக நாங்கள் எந்திர பைசா வேணும்ன்ட்டு கரெக்டாக எங்கு அது அதே ரூபத்தில் நமக்கு அது பண்டுன்ட்டு ஆ ரூபத்தில் குறைய பிஸியாங்க உண்டு. ஸோ இதர் விஷயத்தில் எந்திர சொல்கிறாரு.
1: ஆக்சுவலி சப்கான்ஷியஸ்லி நாங்கள் இப்போ எந்திர திங்க் ஆக்கியோண்டுலாம் அதில் எத்தனைப்பட்ட நீங்கள் திங்க் ஆக்குறாரு அதர் விஷயத்தில் அது நீங்க மேனிஃபெஸ்டேஷன் சொல்றோம். நீங்க விஜுவலைஸ் ஆக்கி தத்ர எதுர் நீங்க கண்ணுல கண்ட பல்ல வரும்.
0: அது நாங்க நிர்ச்சோ நிர்ச்சோன்ட் கான்ஷியஸ் மைண்டுக்கு கமாண்ட் ஆக்குறோம்.
1: இப்ப உள்ள எந்திரச்ச நீங்க நான் இப்ப நீங்களோட பேரியல் பல்க்க பர்ணோ இல்ல நீங்க சந்த அர்த்த வரும் இல்ல. இப்ப நான் நீங்களோட சைனீஸ்ல அர்த்தாக்கு ஸ்டார்ட் ஆக்க நான் பல்க்க பரைய ஸ்டார்ட் ஆக்குறேன். நீங்களோட சைனீஸ் லாங்குவேஜ்ல நான் நீங்களோட பல்க்க
0: பர்றேன்.
1: நீங்க எந்த அர்த்தம் இல்ல. ஓகே, நான் ஐத்து நீங்க சைனீஸ் பேண்டா நான் ஜாப்பனீஸ்ல ஸ்டார்ட் ஆக்குறேன் சொல்றேன்.
0: ஓகே,
1: அப்ப எங்கும் நீங்க எந்த அர்த்தம் இல்ல எந்திக்கு நீங்கள லாங்குவேஜ் அல்ல அது. ஓகே, இப்ப நங்கு சாதாரண நாங்க இத்தர பெல்லிய ஒரு டெவலப்மெண்ட் ஆயோன்ட்டு நாங்கள சாதாரண எல்லாம் நாங்க இன்ஃப்ராஸ்ட்ரக்சர் ஆகட்டு நாங்கள ஊடுத்தோம் டெவலப்மெண்ட் இப்ப நாங்க நோக்கியன்ட்டோம் எல்லா நம்ம நாங்க டெவலப் ஆக்கியோன்ட்டு அதுக்கு பேன் ஆயிரம்ன்ற நாங்க பேன் ஆயிர பிரெயின் இ பிரெயினும் மைண்ட் விஷயத்துல ஸ்டடி ஆக்கு நாங்க எந்தும் எஃபர்ட் இட்டுல இத்தரத்தோலும். ஓகே, அதர் சந்த் மெயின் எல்லாம் லாஸ் ஆயோன்ட்டு நாங்கள லாங்குவேஜ் வந்துடும் மைண்ட்ரும் ஆர்கும் பிடில மைண்ட் ரொட்ட நாங்க பல்க்க படுறேங்க நான் நண்ட மைண்ட் ரொட்டமே நான் எங்கன பல்க்க பறையணும் நமக்கு பிடில உள்ளமே அதுக்கு மூணே லாங்குவேஜ் உள்ளும் அதுல மூணு லாங்குவேஜ் உண்டு. ஒன்னும் இப்ப நமக்கு நமக்கு இப்ப மல்டிபிள் லாங்குவேஜஸ் நமக்கும் உண்டல இப்ப நமக்கு ஒரு ஒரு துணியாவில் நாங்க இக்கோனுட்டா எங்க ஒரே லாங்குவேஜ் பிச்சத்து நமக்கு பல்க்க பறையோ காவல துணியாவில் நமக்கு இக்கோ காவல அட்லீஸ்ட் இங்கிலீஷ் கன்னடா ஹிந்தி இங்கந்த கொரியல்ல மேஜர் நமக்கு எந்திர வேணும் உடைய போயப்ப நமக்கு தெல்ல பல்க்க பறையோகோ வேணாய போல்தான். அதே பலயத்துக்கு மனசுக்கும் மனசுக்கும் ஒரு லாங்குவேஜ் உண்டு அது மூணு லாங்குவேஜ் அது எந்த சொன்னீங்க விஜுவல்ஸ் விஜுவல் சொன்னீங்க நாங்க நோக்குறோம் நோக்குறது கண்ணுற காண்ட திருஷ்டி எந்திரல்ல உண்டு நாங்க கண்ணுல நாங்கள திருஷ்டியில் நாங்க எந்திரல கண்டோம் தோண்டு இது ஒன்னு விஜுவல்ஸ் ஆடிட்ரி ஆடிட்ரி சொன்னீங்க சவுண்ட் கேட்கறது பின்ன கைனஸ்தெட்டிக் சொல்றாரு ஃபீலிங்ஸ் இமோஷன்ஸ் இது மூணு ஐத்திக்கு நாங்கள மைண்ட் உள்ள லாங்குவேஜ் ஈ பாசையில் நாங்கள் பல்க்க பர்ஞ்சாங்க நாங்கள் ப்ராப்ளம் சால்வ் ஆகும். சாதாரண இப்போ நமக்கு பேடி ஆகட்டு இல்லைன்ட்டா இங்கு ஒரு ஃபோபியா சொல்றதெல்லாம் இருக்கிறல்ல எங்கந்த இதுலலாம் நாங்கள் நோக்கியன்ட்டா இங்கு மெயின் பேன் ஆயிரமே ஈ கான்ஷியஸ்லி நாங்கள் ஈ மூணு லாங்குவேஜ் யூஸ் ஆக்கிங்க. எக்ஸாம்பிள் இப்போ நீங்கள் சின்ன போல நீங்கள் இப்போ நான் கேட்டோம்ல அது பேன் ஆயது நாங்கள் எங்கே கிட்டுறோம் மெடிடேஷன் ஆக்குறாரு சாதாரண மெடிடேஷன் ஆக்கிங்க நீங்கள் பேன் ஆயது நீங்கள் பேக பேக கிட்டுற சொல்கிறாரு. ஆக்சுவலி மெடிடேஷன்ல எந்த ஆயோன்ட்டு உள்ள எந்திரச்சு நீங்கள் ரிஃப்ளெக்ஷன் ஆகிறோம் நீங்கள் எந்திரல்ல திங்க் ஆக்கியோன்ட்டுள்ளாரு அதில் ஒரு பிக்சர் ஃபார்மில் நீங்கள் ஹயலைக்கு திக்குவார் நீங்கள் ஒரு பிக்சர் ஃபார்மில் இந்த ஆயங்க ஒன்று காண்டு அவுடைங்க இல்லை நீங்கள் வந்து கேட்ட பல்லாவரோ ஆராயங்க ஒன்று சென்ன பல்லாவரோ அப்போ நீங்கள் ஒரு ப்ரீதிங்கிற நீங்கள் ஒரு எக்ஸசைஸ் ஆக்கும்போதுக்கு நீங்கள் அதில் ஃபீல் ஆகிறோம் நண்ட எல்லா இது நெகட்டிவ் இமோஷன்ஸ் எல்லாம் நண்டது பறத்து போயோண்டு உள்க வந்தோண்டு இது நாங்கள் ஆ கமாண்ட் மெடிடேஷன் இப்போ கமாண்ட்ஸ் எல்லாம் இருக்கு ஆ கமாண்ட்ற த்ரூலு நீங்கள மைண்டுக்கு ஆ லாங்குவேஜில் நீங்கள் அது ப்ரோசஸ் ஆகோண்டு ஆ ப்ரோசஸ் ஆகிற ஆ ஸ்டைல் எந்த ஒரு சொன்னீங்க ஆ மைண்டுக்கு ஆக்சுவலி ரியாலிட்டி எந்திரோ ஈ வெர்தோ இல்யூஷன்ஸ் எந்திரோ பிடில ரியாலிட்டி எந்திரோன்ட்டு நிறைய நேராய இது எந்திரோன்ட்டு பிடியே இல்லை நீங்கள் எந்திரோ நிற்சோன்ட்டு போண்டாரு நீங்கள் எந்திரோ ஹயால் ஆக்கியோன்ட்டு போண்டாரு அது ரியாலிட்டி ஆயிட்டு நாங்கள மைண்டு அக்செப்ட்
0: ஆகும்
1: அத்தனை நீங்கள் எத்தனை தீர் நீங்கள கோல்ஸ் ரபிசியத்தில் இப்போ நாங்களும் சொன்னோம் நீங்கள கோல்ஸ் ரபிசி நீங்கள் விஜுவலைஸ் ஆக்கியோன்ட்டு எங்கள் டெய்லி வரங்குற முன்னோலு ட்ரான்ஸ் ஸ்டேட் நீங்கள் எந்திரிச்சு சொன்னோம் இப்போ ட்ரான்ஸும் இல்லைங்க சுபேக் என்கிறோம் ஆல்ஃபா ஸ்டேட் ஆ டைம் ஆகும் போது காவட்டு ஏது டைம் நீங்கள் கோல்ஸ் ரபிசிய செட் ஆக்கிட்டு நீங்கள் அதுமே ஹயல் ஆக்கியோன்ட்டு நீங்கள் விஜுவலைசேஷன்
0: நாங்கள் நோக்க போயிட்டு கரெக்டாக இப்போ நியூ இயர்ன்ட்டு வரும்போதுக்கு ஜனவரி ஒன்றுக்கே ஸ்டார்ட் ஆக்குறாரு நான் எக்ஸசைஸ் ஆக்கணும் நான் கரெக்டாக ஜோக்கு நிஸ்கரிக்கணும் நான் நல்ல ஒரு ஸ்வரம் ஆகணும் அதாகணும் எல்லாம் நியத்தாக்குறாரு ஒரு தாரீக்கு பந்து அது ஒருத்திங்களை கழிஞ்சுட்டு அது சக்சஸ் ஆயிட்டிக்கல பட் ஆ சமயத்தில் கூட சப்கான்ஷியஸ் மைண்ட் எங்கே உபயோகிச்சு அது அச்சீவ்மெண்ட் ஆக்கோ சாத்தியம் உண்டா என்று
1: இப்போ நான் அதில் ஒரு சிறிய அது ஒரு எக்ஸாம்பிள் ரூபத்தில் நான் சொல்கிறேன். எங்களுக்கு
0: சந்திரகிரண்டி இது சும்மாட ப்ராப்ளம்.
1: சந்திரகிரண்டி
0: ஒரு நல்ல ஒரு டைம் வைச்சு நிற்கிறாரு, பட் ஆ டைமுக்கு தான் ஆகும்ல. சுபம் 5 எனக்கணும்னு கூட நாங்கள் இதாக்குறோம், டிசைட் ஆக்குறோம், பட் ஆ டைமில் எனக்கு ஆகும்ல.
1: ஓகே,
0: எந்திரன்ட்டு இது இதுக்கு ஒரு சொல்யூஷன்
1: உள்ள எந்திரச்சனைங்க. நீங்கள் இப்போ ஒரு குதிரை சவாரி நீங்கள் நோக்கி திக்குவார் அல்லே, குதிரை சவாரியில் சாதாரண ஆதரவு நாங்கள் நோக்கி அன்ட்டா இங்கு ஆர் யார பவர்ஃபுல் ஃபிசிக்கலி அங்கே பவர்ஃபுல் ஆறுலோ குதிரைமா அல்ல குட் சவாரி ஆக்குறவனா
0: குதிரை.
1: குதிரை ஃபிசிக்கலி ஸ்ட்ராங் அல்ல, நாங்கள் குடிண்டு குதிரை பயங்கர ஸ்ட்ராங் உண்டு. நாங்க ஆ ஓடோகு நாங்கள் அதர போல ஓடோகாவுல அதர உத்தாக்கித்து நாங்கள் நடக்கோகாவுல அல்லே. பட் நான் கேட்குறோம் இப்போ ஆ குதிரை சவார ஒருத்த வந்து அதர மேல் தச்சான் தச்சி தவுனுக்கு பேனாய போல லகாமெட்டு தவுன் போண்டா
0: போண்டா
1: அவரா இல்லை குதிரை கேக்குறா இல்லை
0: கேக்குற
1: அத்தரமே உள்ள நாங்கள டிஃபரன்ஸ். ஆக்சுவலி ஃபிசிக்கலி ஸ்ட்ராங் உள்ள சப்கான்சியஸ் மைண்ட் ஓகே அதில் 90% ஸ்ட்ராங் உள்ள சப்கான்சியஸ் மைண்ட். டோட்டலி அக்ரி, பிகாஸ் எல்லாம் நாங்கள் ஆக்கியோன்ட்டுள்ள நாங்கள் சப்கான்சியஸ்லி யாரும் ஆக்கியோன்ட்டுள்ள பணி. ஓகே, பின் எப்போ எங்க பேனாயப்பா அன்கான்சியஸ் மைண்ட் நாங்கள் டோர் கொட்டித்து நோக்காக்கித்து இது வெந்திர பேனும் அதை எடுத்து நாங்கள் பண்ணா அத்தரமே அன்கான்சியஸ்ல உள்ள கான்சியஸ்லி ஆக்குறது பண்ணி 10% மாத்திரம். பட் எப்போ கான்சியஸ் ஆயிட்டு ஒரு ஆள் கண்ட்ரோல் எடுக்கிறாரு சப்கான்சியஸ்ரோ அதை எடுக்கோக வரும். இப்போ நான் அதே கேட்குறேன், இன்னொரு க்வெஸ்சன் நான் இப்போ கேட்குறோம். இப்போ ஈ குதிரை மேல் ஒரு ஆள் தச்சித்து தச்சித்து மாத்திரம் எந்த ஆக்குல்ல ஆ குதிரை எந்த ஆக்குற அதுல ஹால்க்கு அதுல அதுக்கு பேனாய பக்கத்துக்கு போண்டு புல்லு தின்னு எந்த ஆக்குண்டு அதை ஆக்கித்து பண்டு சரிங்க. அவன் அதுல உள்க அவன் அதுல மேல தச்சி தின்னிங்கும் கண்ட்ரோல் எடுத்து தில்லான்ட்டா இங்கு இட் டேக்ஸ் இட்ஸ் ஓன் டர்ன். அதுக்கு பேனாய டர்ன் அதை ஆக்கியோன்ட்டே போண்டு அவனு சரிங்க. இதுக்கு ஆளு லகாம ஆக்கறன்னு இல்லன்ட்டு அவங்கத்துக்கு எந்த ஆக்கு வரும் கண்ட்ரோல் ஆக்கு ஆகும் யாருமே இல்லை சரிங்க. இன்னத்தும் வேஸ்ட் வேஸ்ட் பாடி. அப்ப அங்கே ஆகும்போதுக்கு அவட யாரும் கண்ட்ரோல் ஆக்கு ஆகும்ல. அப்ப கான்சியஸ்லி நாங்கள் ஒரு ஆள் ஒரு ஒரு சப்கான்சியஸ் மைண்ட் நாங்கள் இதாக்கு ஆகும்லான்ட்டு நாங்கள் வச்சான்ட்டா இங்கு நாங்கள் பின் அது ஆகுறே இல்லை. கண்ட்ரோல் எடுக்கோக்கு நாங்கள் கான்சியஸ்லி நாங்கள் எடுத்தான்ட்டா இங்கு அது நாங்கள் எடுக்கோக்கு 100% நாங்கள் சான்சஸ் உண்டு. பட் நாங்கள் எடுத்ததில்லன்ட்டா இங்கே அது அல்லக்க நாங்கள் எடுக்கோக்கு ஆகுறே இல்லை. இன்னொரு க்வெஸ்சன் கேட்குறேன் நான், ஜெண்டு நம்மத்தோ இதுக்கு அந்தரோ குதிரை. ஓகே, ஜெண்டு நம்மத்தோ குதிரை இப்போ நீங்கள் ஒன்று ரேஸில் ரேசிங்குக்கு யூஸ் ஆகிற போல குதிரை. அதே போல் இதுக்கு பாராத்தல் எடுத்தோம் போண்டாரல்லே மங்கிலத்த டைம்கெல்லாம் அது ஜெண்டரு ஆட்டிடியூட் வேறமே உண்டு அல்லே. இதே நினைச்சா நீங்கள் பயங்கர ஸ்மார்ட் எந்த அப்புறம் அப்புறம் நோக்கில்ல பயங்கர ஃபோக்கஸ்டு ஓடணும் ஓடுறோம் இதுலேயுமே ஃபோக்கஸ் ஆக்கியோன் டிக்கிறோம் நான் ஃபஸ்ட்டு வரணும் சொல்கிற ஒரு ஃபோக்கஸ் ஆக்கியோன் டிக்கிறோம் மாத்திரம் மங்கிலத்துக்கு உள்ள கூட மங்கிலத்துக்கு உள்ள ஒரு ஆ குதிரை உண்டல்ல அதில் ஸ்டைலே வேறு. அதுக்கு பேனாய பாஸ் சம்ம பாஸ் நீங்கள் எல்லோரும் துள்ளித்தும் டான்ஸ் ஆக்கித்தும் மெல்ல மெல்ல மெல்ல போன்ற ஒரு ஸ்டைல். அப்போ நான் கேட்குறோம் இதே ஒரு ரைடர் ஈ ரைடருக்கு அவன் தச்சு திக்கிறனாலே இப்போ ஆ ரேஸரோ குதிரைரோ மங்கிலத்துக்கு யூஸ் ஆக்கோ மங்கிலத்த குதிரை ரேஸுக்கு யூஸ் ஆகுற போல ட்ரைனிங் கொடுக்கோக அவரா இல்லை கண்டித்த ஐத்தா அவர் அத்தனமே உள்ள நாங்கள பணி. இப்போ நாங்கள மைண்ட் எந்த ஆயிடுச்சு நீங்கள் மங்கிலத்துக்கு வேணா குதிரை வேலை உண்டு அதுல நாங்க எந்த கொஞ்சம் தெரியல ரேஸுக்கு பேனாய குதிரை போல நாங்க தெரியல அதுல மாடிஃபை ஆக்கணும் தெல்ல ட்ரைனிங் கொடுத்தீங்கமே அவர்
0: அதுக்கு எந்த டெக்னிக்ஸ் உண்டா
1: சம்ம டெக்னிக்ஸ் உண்டு அது அது அதுவும் எங்கன்னா சொன்னீங்க சம்ம எஃபர்ட்லெஸ் ஆயிட்டு நாங்குள்ள டெக்னிக்ஸ் அது அல்ஹம்துலில்லா. இப்போ எத்தனை கேசஸ் அங்கே வரும்போது அங்கே எத்தனை கேசஸ் நாங்கள் அங்கே சால்வ் ஆக்கியது உண்டு சம்ம கொரோடி டைம் நாங்க அதுக்கு எந்த டைம் வேணும் உண்டே இல்லை அல்ஹம்துலில்லா அதுக்கு பாரி ஈஸிலி பணி எடுக்கோங்க அவர் தெல்லாதர பிசியா நாலேஜ் வேணும் அத்தரமே.
0: ஓகே எஸ் ஓகே, அதில் குறைய எக்ஸ்பீரியன்ஸை நீங்கள் அனுபவிச்சு திக்குவார் சந்திரக்கிற டைங்க ஆ ரூபத்தில் உள்ள கேட்டது. ஸோ அதில் ஏதாவது ஒன்றும் எக்ஸ்பீரியன்ஸை நீங்கள் ஷேர் ஆக்குறேன் டைங்க.
1: இப்போ நான் ஒரு ஒரு ஸ்டூடெண்ட் கொஞ்சம் இருக்க வந்தினாலும் எனக்கு பேடி அவர் ஸ்கூலுக்கு போக பேடி அவரும் பயங்கர பேடி அவர் எந்த பேடி அவரும் എന്തോ നക്ക പിടിയില്ല, ഓടെ പോകൂ, നക്ക എന്തരാക്കണോ എന്തരാക്കണോ പിടിയേ ആവില്ല. ചെന്നു ഉഷാറുള്ള ആൾ, 85-86% എക്സാം ടെൻത്തിൽ അവൾക്ക് മാർക്സ് കിട്ടി. അങ്ങനെ എന്തും എന്തും എന്തും ഇല്ലാത്ത പെണ്ണെന്തും അല്ല. അപ്പൊ ഞാൻ കേട്ടെ, ഓടെ പേടിയാവറോ, പിടിയില്ല മാം ചെന്നാൽ. ഇന്നോർക്ക് കേട്ടെ, ഓടെ പേടിയാവറോ, സാറല്ല പിടിയില്ല ഇന്നോർക്ക് കേട്ടെ. അങ്ങനെ ഒരു നാലഞ്ച് പട്ട കേട്ട് താമസിച്ചാൽ ബൈത്രോൾക്ക് എന്ത്രമാവും പോകുമ്പോഴത്തേക്ക് ഇങ്ങനെ ബൈത്രോൾ കേന്ദ്രമാവും എങ്ങനെ ഫീൽ ആവറോ കേട്ടെ. ചെന്നെങ്കിൽ ഈ മൈൻഡ് നിങ്ങൾ സമാഹായല്ലാക്കൂ, ആ മൈൻഡ് അവിടെ കൺട്രോൾ ആക്കിയോണ്ടുള്ള ഓല തടീര കംപ്ലീറ്റ് ആയിട്ട് കൺട്രോൾ ആക്കിയോണ്ടുള്ള ആ സബ് കോൺഷ്യസ് മൈൻഡ് ഇപ്പൊ അത് ചെന്നോണ്ടുണ്ടോ നീ പോയെങ്കിൽ എനിക്ക് അത് ആ ഫീലിങ്സ് എല്ലാം വന്നോണ്ടുള്ളൂ. അപ്പൊ ഞാൻ കേട്ടെ, എങ്ങനെ ഫീലിങ്സ്, ആ ഫീലിങ്സ് എനിക്ക് എങ്ങനെ പോലെ അവർക്ക് ഒരു ബോൾ ഇങ്ങനെ തിരിഞ്ഞ പോലെ അവർ ചെന്നാൽ ഒരു ബോൾ തിരിഞ്ഞ പോലെ അവർ ആ ബോൾ ഏ സൈഡിൽ തിരിയോ കേട്ടെ. ഞാൻ ഇതിപ്പോ വിഷ്വൽ ഇപ്പൊ നിങ്ങൾക്ക് പിടിയായിട്ടുണ്ട്, ഇതെല്ലാം വിഷ്വൽസിൽ കണ്ടോണ്ടുള്ളൂ. ഇതോ എന്താക്കിയാൽ ഞാൻ ചെന്നെ ഓക്കെ, അത് അതൊരു ആന്റി ക്ലോക്ക് വൈസ് തിരിഞ്ഞോണ്ടുണ്ടോ ചെന്നാൽ ബോൾ ഇങ്ങനെ തിരിഞ്ഞ പോലെ ആവും മാം. രണ്ട് ബൈത്രോൾ യന്ത്രമാവും. അപ്പൊ യന്ത്രമാവും ചെല്ലുമ്പോൾ കയ്യിലും കാട്ടിയോണ്ടുള്ള ആള് തിരിഞ്ഞ പോലെ. അപ്പൊ ഞാൻ കേട്ടെ, അത് ഉൾട്ട തിരിക്കോ ഗൗറാ കേട്ടെ, ബോൾ റണ്ണിന് ഉൾട്ട തിരിവല്ല. ഈ ബോൾ ചെല്ലത് ബൈത്രോൾ യന്ത്രമാവുന്നത് ആക്ച്വലി സബ് കോൺഷ്യസ്ലി അവള് തലയില ധച്ചി. ഞാനവള കോൺഷ്യസ്ലി ചേഞ്ച് ആക്കു പാട്ടെ, ഞാൻ ചെന്നെ ഉൾട്ട തിരി ആ ബോൾ ഇപ്പൊ എനിക്ക് എങ്ങനെ ഓർമ്മ. അതെന്താ അങ്ങനെ ആയോ കേട്ടാൽ സഡൻ നക്കെല്ലാം ഇടീ ബ്രൈറ്റ് കണ്ടോ എന്ന് തോണ്ടു ചിമ്മ പലായോണ്ട് എന്ത് നക്കിപ്പ അങ്ങനെ ആയോണ്ടില്ല ചെന്നാൽ ഞാൻ ചെന്നെ ഇന്നോർക്ക് അങ്ങനെ തിരി ഇതിൽ ഫാസ്റ്റ് ഇന്നത് സ്ലോ ആക്കിയിട്ട് തിരി മെല്ലെ മെല്ലെ മെല്ലെ ഇതിലുള്ളോ ചെനെങ്ക് കോൺഷ്യസ്ലി തെല്ല് നങ്ങ ചേഞ്ച് ആക്കിയാണ്ടായെങ്കിൽ ചെറിയ നിങ്ങക്കിതിപ്പോ ഒരു ഇതെന്ത്ര ബിസി ആയിത്തിക്കൂ. ബട്ട് സയൻസ് ഓഫ് മൈൻഡ്, മൈൻഡ് സയൻസ് നിങ്ങൾ പഠിച്ചാണ്ടായെങ്കിൽ ഇത് ചുമ സിമ്പിൾ ബിസിയാ ബേസിക്
2: ഒരു ബസ് തല കുത്തി കൊണ്ടുപോകും. ആക്ച്വലി നമ്മൾ നോക്ക് പോയിന്റ് കാരണം
1: നമ്മൾ ഇമോഷൻസ് മേലുള്ള അത് സാധാരണ ഇമോഷൻസ് കൺട്രോൾ ആക്കണ്ടെങ്കിൽ സാധാരണ കൺട്രോൾ ആക്കുക. ഓർ ഇമോഷൻസ് തന്നെ നമ്മൾ റിസൾട്ട് മേൽ ഓറിയന്റ് ആയിട്ട് നമ്മൾ ഇമോഷൻസ് ഇപ്പൊ അർസ പണ്ടത് എക്സാമ്പിൾ അർസ പണ്ടതിനോ നമുക്ക് പിടിയേ ഇല്ല എങ്ങനെ കൺട്രോൾ ആക്കണം. സാധാരണ എല്ലാവർക്കും
2: ഓപ്പറേഷൻ തിയേറ്ററിൽ പ്ലാസിബോ എഫക്ട് കൊടുക്കാറ്. സോ ഇതും കൂട നമുക്ക് നോക്കുക സാധ്യമാവോ. ഒരു കോളർ ഉണ്ട് ആരെന്ന് കേൾക്കുക. ഹലോ
3: ನಮಸ್ತೆ.
2: ಯಾರು ಮಾತನಾಡ್ತಿರೋದು? ಅಶೋಕ್ ಮಂಗಳ ದೇವಿ ಹೇಳಿ ಸರ್.
3: ಒಳ್ಳೆ ಕಾರ್ಯಕ್ರಮ ನಮಗೆ ಬಂದಿದ್ದೀರಿ.
2: ಮೇಡಮ್ ಇದ್ದಾರ?
3: ಅವರು ಡಾಕ್ಟರ್
2: ಮೈಂಡ್ ಟ್ರೈನರ್. ಅವರು ಹೌದು ಹೌದು ಹೇಳ್ಬಹುದು. ನಿಮ್ಮ ಏನಾದ್ರೂ ಒಂದು ಪ್ರಶ್ನೆ ಇದ್ರೆ ಕೇಳ್ಬಹುದು, ಅವ್ರು ಪರಿಹಾರ ಕೊಡ್ತಾರೆ.
3: ಈಗ ಒಬ್ಬನಿಗೆ ಜ್ವರ ಬರ್ತದೆ.
2: ಓಕೆ,
3: ಜ್ವರ ಬಂದ್ರೆ ಅವರು ಸಣ್ಣದಿಂದಲೇ ಬೇರೆ ಒಂದು ಕಡೆ ನಬ್ಬಿ ಹೋಗ್ತಾರೆ. ಅದಕ್ಕೆ ಅವನು ದೊಡ್ಡಾದ ನಂತರ ಅವನಿಗೆ ಸಣ್ಣ ಮಕ್ಕಳೆಲ್ಲ ಜ್ವರ ಬರ್ತದೆ. ಜ್ವರ ಬಂದು ಅವರು ಒಂದು 10-12 ವರ್ಷ ತನಕ ಒಂದೇ ಕಡೆ ಹೋಗ್ತೇವೆ.
2: ಅಂದ್ರೆ ಒಂದೇ ಡಾಕ್ಟರ್ ಬಳಿ ಮಾತ್ರ ಹೋಗ್ತಾರೆ?
3: ಏನಾದ್ರೂ ಕೈಕಾಲು ನೋವು ಜ್ವರ ಬಂದು ಒಂದೇ ಡಾಕ್ಟರ್ ಹತ್ರ ಹೋಗ್ತದೆ.
2: ಓಕೆ,
3: ದೊಡ್ಡಾದ ನಂತರ ಮಕ್ಕಳು ಕೇಳುದಿಲ್ಲಲ್ಲ. ಅವ್ರು ಜ್ವರ ಬಂದೇ ಬೇರೆ ಅದು ಯಾವ ಡಾಕ್ಟರ್ ಯಾಕೆ ಮಾಡ, ನಾವು ಬೇರೆ ಡಾಕ್ಟರ್ ಹೋಗುವ. ಅದು ಬೇರೆ ಡಾಕ್ಟರ್ ಕಡೆಗೆ ಹೋದ್ರೆ ಮದ್ದು ಕೊಡುದು ಒಂದೇ, ಅಲ್ಲಿ ಗುಣ ಆಗುದಿಲ್ಲ. ಅದೊಂದು ಭ್ರಮೆ ಏನಂತ ಅದೊಂದು
2: ಪ್ರಶ್ನೆ.
3: ಅಲ್ಲಿ ಗುಣ ಆಗುದಿಲ್ಲ, ಅವನು ಮತ್ತೆ ಅದೇ ಡಾಕ್ಟರ್ ಹತ್ರ ಹೋಗ್ತಾನೆ. ಅದೊಂದು ಭ್ರಮೆ ಅಂತ ಗೊತ್ತಿಲ್ಲ. ಮತ್ತೊಂದು ಮಕ್ಕಳು ಮಕ್ಕಳು ಒಂದು ಆಡ್ಲಿಕ್ಕೆ ಹೋದ್ರೆ ಅಂಗಳದಲ್ಲಿ ಅಂಗಳದಲ್ಲಿ ಆಡ್ತಿರ್ತಾರೆ. ಎಷ್ಟು ಕಡಿದ್ರು ಅವರು ಆಡುದು ಆಡ್ತಿರ್ತಾರೆ. ಅದೊಂದು ಭ್ರಮೆ ಆಗಿ, ಯಾಕಂದ್ರೆ ನಾವ್ ಎಷ್ಟು ಕಡಿದ್ರು ಅಷ್ಟು ದೂರ ಕಡಿದ್ರು ಅವರು ಕೇಳುದಿಲ್ಲ.
2: ಓಕೆ ಓಕೆ,
3: ಅದೊಂದು ಭ್ರಮೆ ಏನಂತ ಗೊತ್ತಾಗಿ ಮತ್ತೊಂದು ಕೆಲವರು ಟೆನ್ಷನ್ ಮಾಡಿ ಕೂತ್ಕೊಳ್ತಾರೆ.
2: ಹೌದು ಹೌದು ಹೌದು,
3: ಒಂದೇ ಟೆನ್ಷನ್, ಅವ್ರಿಗೆ ಎಂತ ಹೇಳುದು ಕೇಳುದಿಲ್ಲ. ಮತ್ತೆ ಒಂದ್ಸಲ ಜೋರು ಕರಿವಾಗ ಒಮ್ಮೆಲ್ಲ ಇದು ಮಾಡ್ತಾರೆ. ಅದೊಂದು ಅದೇ ಬ್ರೈನ್ ಮಿಸ್ಟೇಕ್.
2: ಅಂದ್ರೆ ನೀವು ಹೇಳುವುದು ಟೆನ್ಷನ್ ಆದ್ರೆ
3: ಕೆಲವರು ಮನೆಯಲ್ಲಿ ಟೆನ್ಷನ್ ಆಗಿ ಕುತ್ಕೊಂಡಿರ್ತಾರೆ
2: ಕುತ್ಕೊಂಡಿರ್ತಾರೆ
3: ನಾವು ಎಷ್ಟು ಕಲ್ತ್ರೆ ಗೊತ್ತಾಗಿಲ್ಲ ಅವರಿಗೆ ಅರಿತು ಇರ್ಬೇಕು ಒಂದ್ಸಲ ಒಮ್ಮೆ ಇದು ಮಾಡ್ತಾರೆ
2: ಸರಿ ಸರಿ ಸರಿ ಓಕೆ ಎಸ್ ರೇಡಿಯೋದಲ್ಲಿ ಕೇಳಿ ಉತ್ತರ ಕೊಡ್ತಾರೆ ಎಸ್ ಊಡ ಇಲ್ಲಿ ಕೇಟೊಂಡ್ರೆ ಪ್ರಶ್ನೆ
4: ಹಲೋ
2: ಜಯಪ್ರಕಾಶ್ ಸರ್ ಮೇಡಮ್
1: ನಮಸ್ತೆ ಸರ್ ಸರ್
4: ನೀವು ಮಾತಾಡ್ತಾ ಹೇಳಿದೀರಿ ಮೇಡಮ್, ಮದುವೆ ಸಂದರ್ಭದಲ್ಲಿ ಬಳಸುವ ಕುದುರೆಗೆ ಬದಲಾಗಿ ರೇಸಿನಲ್ಲಿ ಬಳಸುವ ಕುದುರೆ ಅಂದ್ರೆ ಆಗ್ಬೇಕು ಅಂತ ಹೇಳಿ ಎಲ್ಲರಿಗೆ ನನ್ನ ಪ್ರಶ್ನೆ ಏನ ಹೇಳಿದ್ರೆ ಇಂದಿನ ದಿನಗಳಲ್ಲಿ ಸ್ಟ್ರೆಸ್ ಇದೆ, ಆತಂಕದಿಂದಾಗಿ ಅಥವಾ ಶುಗರ್ ಇದು ಹೆಚ್ಚಾಗ್ತಾ ಇದೆ ಮತ್ತು ಎಲ್ಲರಿಗೂ ರೇಸ್ನಲ್ಲಿ ಆಗುವ ಕುದುರೆ ಆಗ್ಲಿಕ್ಕೆ ಸಾಧ್ಯ ಉಂಟಾ?
1: ஒரு கலர் பேடியாவும் ஸ்டார்ட் ஆகிட்டு இது நல்ல ஃபோபியா இருக்கு. ಇಪ್ಪಡೇ ಇದೆ. ಇದು ಫೋಬಿಯಾ ಫಿಯರ್ ಅಂತ
2: ಆರು ಟ್ರೆಂಡ್ ಪೋಲೆ ಚಂದ್ರದಲ್ಲಿ ಇಲ್ಲಿ ಎಲ್ಲ ಹೊರತಿ ನ್ಯೂಸ್ ಪೇಪರ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಯ್ ನಿಂದ ಒಡನೆ ಹಾರ್ಟ್ ಅಟ್ಯಾಕ್ ಆಯ್ ಎಲ್ಲರೂ ಚಂದ್ರಂಗ್ ಅವರು ಹೊರತಿ ನ್ಯೂಸ್ ಎಲ್ಲ ನಮಗೆ ಕಿತ್ತು. ಸೊ ಇಪ್ಪ ಅವರು ವೇಲ್ ಕಟ್ಟಿ ಅಲ್ಲಿ ನಿಂದ ಅಂದ್ರೆ ಅಥವಾ ಏದಾವ ಫಂಕ್ಷನ್ ಎಲ್ಲ ಇನ್ನೊಮ್ಮೆ ನಿಂದ ಅವ್ರದ್ದೆಲ್ಲ ಲೀಟ್ನೆಸ್ ಪ್ರಾಬ್ಲಮ್ ಅವರು ಹಾಯ್ತು ಅಂತ ಹಾರ್ಟ್ ಅಟ್ಯಾಕ್ ಆಗೋದು ಈಗ ತೆಗೆ ತೆಗೆ ನ್ಯೂಸ್ ಬಸ್ ಬಂತು ನಿಂದ ಒಟ್ಟಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಹಾಗೆ ನಿಮಗೆ ನಿಮಗೆ ಆರು ಪಾತ್ರಗಳು ಬೇಗ ನನಗೆ ಕ್ರಿಯೇಟ್ ಆಯ್ತಾ ಅಂತ ಸೀರಿಯಸ್ ನಿಮಗೆ ಮಾಡೋದು
1: ಅದೇನೇ ಅದೇ ಚೊಮ್ಮೆ ಬಂತು ನಿಮಗೆ ಎಂದ ಹಿಂಗ ಸಿಂಪ್ಟಮ್ ಬಂದಂಡಂಗೆ ಎಕ್ಸಾಂಪಲ್ ಇಪ್ಪ ಅವ್ರು ವೈರ್ ನೇಬಲ್ ಸೈಡ್ ಎಲ್ಲಿಂದ ಹಿಂಗ ವೈರ್ ನೇಬಲ್ ಗೂಗಲ್ ಅಲ್ಲಿ ಇದು ಇದು ಲಕ್ ರೈಟ್ ಸೈಡ್ ಇದೆಲ್ಲ ವೈರ್ ನೇಬಲ್ ಅವರು ಸಿಂಪ್ಟಮ್ ಸ್ಟಾರ್ಟ್ ಆದ್ರೆ ಹಿಂಗಲ್ಲಿ ಕನೆಕ್ಷನ್ ಪೆನ್ ಮಕ್ಕಳು ಬ್ಲಾಂಕ್ ಕಾಲ್ಸ್ ಬಂದು ಅಂತ ಫೋನ್ ಬಂದು ಪಲ್ಪ ಸ್ಕ್ಯಾಮರ್ಸ್ ಹೆಂಗ್ ಬ್ಯಾಂಡ್ ಆದ್ರಂತ ಹೆಂಗ್ ಚೆಲ್ರು ಇಲ್ಲಿ ಪೈಸಾ ಕಟ್ ಅವ್ರಂತ ಈವೆಂಟ್ ಬ್ಯಾಲೆನ್ಸ್ ಆಸೆ ಪಿನ್ ಆಲ್ ಮಾರ್ ಫೋನ್ ರಿಂಗ್ ಪೇಡಿ ಸ್ಟಾರ್ಟ್ ಆಗ್ತಾರೆ ಫೋನ್ ರಿಂಗ್ ಅವಂಗತ್ತಿಗೆ ಪೇಡಿ ಆಕ್ಚುಲಿ ಇದು ಈ ಫೋನ್ ಇರೋದೊಂದು ಈ ಅವ್ರು ಈವೆಂಟ್ ಕನೆಕ್ಷನ್ ಆಯ್ತು ಬಂದ್ ಆಕ್ಚುಲಿ ಆ ಫೋನ್ ಪ್ರಾಬ್ಲಮ್ ಅಲ್ಲ ಅಲ್ಲ ನಂಗೆ ಮಾತ್ರ ಫೋನ್ ಪಿನ್ನೆ ಹರಾಮ್ ಅಲ್ಲ ಅಲ್ಲ ಅಂಕ ತೊಡೋಗೇ ಬ್ಯಾಂಡ್ ಬ್ಯಾಂಡ್ ಅವರು ಅಂತಾರೆ ಪೇಡಿ ಆಲ್ ಮಾರ್ಕ್ ಬಂದ್ ಬಂದ್ ಹಂಗನ ಪೇಡಿ ಅವ್ರು ಅಲ್ಲ ಅಲ್ಲ ಪೇಡಿ ಕಿರಂಗ ಅಲ್ಲ
2: ಅಲ್ಲ ಸೊ ಇದಕ್ಕೆ ಉಲ್ಲೇಖ ಸೊಲ್ಯೂಷನ್ ಇದೆ ಬೇರೆ ಬೇರೆ ನಾವು ತೇಡಿ ಒಂದು ನೋಡ್ಕೋಬೇಕು ಇದರಲ್ಲಿ ನಿಮಗೆ ಎಲ್ಲ ಒಟ್ಟಾರೆ
1: ಉಲ್ಲ ಎಲ್ಲ ಚೆನ್ನಾಗಿದೆ ನನಗೆ ಬೇನಾಗಿರೋ ಇಮೋಷನ್ಸ್ ಕಂಪ್ಲೀಟ್ ಆಯ್ತು ಅವ್ರ ಚೇಂಜ್ ಆಗಬಲ್ದು ನಾನು ಈವೆಂಟ್ಸ್ ನಾ ಕ್ರಿಯೇಟ್ ಹಾಕೋಣ ಒಂದು ಹೆಂಗನೆ ಚೆನ್ನಾಗಿದೆ ಸ್ಟೇಜ್ ಇತ್ತು ಒಂದು ಎಕ್ಸಾಂಪಲ್ ಸ್ಟೇಜ್ ಹತ್ತೊಂಬತ್ತು ನಕ್ಕಿಂಗ್ ನಾನು ನಿಶ್ಚಿತ ಹಂಗ ನಾನು ಆಲ್ ಮಾರು ನಾನು ಬಲ್ಕ ಬರ ನಾನು ನಿಶ್ಚಿತ ಅಪ್ಪ ಅಕ್ಕ ನಾನು ಚೊಮ್ಮೆ ಚೆಂಗೆ ಕಾರ ಇಂಪ್ರೂವ್ ಮಾಡ್ಬಿಟ್ಟೆ ನಾನು ಆರು ಬಲ್ಕ ಬರೀಲೆ ಹಂಗನಲ್ಲ ನಾನು ಬಂಗಿತ್ತ ಮುನ್ನಲ್ಲಿ ನಾನು ಆಗ್ತಿಲ್ಲ ಹಂಗನೇ ಮೇಲೆ ಅಪ್ಪ ನಾನು ನಿಶ್ಚಿತ ಇಲ್ಲ ಹಂಗನಲ್ಲಿ ನಾವು ಸಿಚುವೇಶನ್ ಬರುವ ಈ ಥರ ಮೇಲೆ ಬರಬೇಡ ಅಪ್ಪ ಉಲ್ಲ ಅಂದ್ರೆ ಚೆರಿಯ ಒಂದು ಟೆಕ್ನಿಕ್ ಇಲ್ಲ ನಾನು ಯೂಸ್ ಆಗ್ತಾ ಉಂಟು ಸ್ಟೇಜ್ ಕನೆಕ್ಷನ್ ಬಿಲ್ಡ್ ಆಗಿರು ಟ್ರೈನಿಂಗ್ ಸೆಷನ್ ಆಗಿ ನಂಗೊಂದು ಕನೆಕ್ಷನ್ ಬಿಲ್ಡ್ ಆಗಿರಿ ಕೈ ಜಂಡ ಕಟ್ಟಿ ಬಿಡ್ಸಿ ಹಂಗ ಸಕ್ಸಸ್ಫುಲ್ ಈವೆಂಟ್ ಅಂದ್ರೆ ಆದ್ರೂ ಕನೆಕ್ಟ್ ಆಗ್ತಾರೆ ಕನೆಕ್ಟ್ ಆಗಿದ್ರೆ ಎಸ್ ಅಂತ ಜೋರ್ ಹೋಗ್ಬಿಟ್ರೆ ಅದಾದ ಅದು ವರ್ಕ್ ಆಗತ್ತೆ ಸಬ್ಕಾನ್ಶಿಯಸ್ಲಿ ಅದು ಫೋನ್ ಫಿಫ್ಟೀನ್ ಟ್ವೆಂಟಿ ಟೈಮ್ಸ್ ಹಾಕಿ ಹಂಗ ಈ ಪೇಡಿ ಒಟ್ಟಿಗೆ ಪೇಡಿ ಬರ್ಬೋದು ಎಂದಿನ ಸಕ್ಸಸ್ಫುಲ್ ಈವೆಂಟ್ ಮುನ್ನೂರು ನಂಗೆ ಹಾಕಿರತ್ತೆ ನಿನ್ನ ಇಪ್ಪ ಅಕ್ಕ ಸ್ಕೂಲ್ಗೆ ಹೋಗಿ ಪೇಡಿ ಆ ಪೇಡಿ ಟೈಮ್ ಈ ಸ್ಕೂಲ್ ಪೇಡಿ ಜಂಡ ಕನೆಕ್ಷನ್ ಆಯ್ತು ಈ ಸ್ಕೂಲ್ ಬಾಡಿ ಲ್ಯಾಂಗ್ವೇಜ್ ಮೈಂಡ್ ಒಟ್ಟಿಗೆ ಎಲ್ಲ ಕನೆಕ್ಷನ್ ಉಂಟು ಇದ್ರ ನೀನು ವರ್ಕ್ ಬ್ರೇಕ್ ಹಾಕಿ ಅದು ಫೋನ್ ಅವಡಿನ ನಿಂಗೆ ಒಟ್ಟಿಗೆ ನಿಮಗೆ ಆ ಸಿಂಕ್ರೊನೈಸೇಷನ್ ಸಕ್ಸಸ್ಫುಲ್ ಈವೆಂಟ್ ಅಂದ್ರೆ ಸಕ್ಸಸ್ಫುಲ್ ನೀವು ಹಾಕಿರ ಆ ಈವೆಂಟ್ ಈ ಸ್ಟೇಜ್ ಒಟ್ಟಿಗೆ ಬಂದದ್ದು ಇಲ್ಲಿ ಸ್ಕೂಲ್ಗೆ ಹೋಗ್ಬಂದ್ರೆ ಒಟ್ಟಿಗೆ ಕನೆಕ್ಷನ್ ಆಗ್ತಾವೆ ಅದು ಮೇನ್ ನಾನು ಬಾಡಿ ಲ್ಯಾಂಗ್ವೇಜ್ ನಮಗೆ ಯೂಸ್
2: ಆಗ್ತದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು ಅಂಜು ಗಂಟೆ ಆಗಿದೆ ಕುಳಿತು ಬಗ್ಗೆ ಮುಳುಗೆದ ಗಂಟೆ ತೀರಾ ಸಿಗಲಿ ಈ ಒಂದು ಗಂಟೆಲೆ ಆ ಎತ್ತರ ನಗರದಲ್ಲಿ ಸಂಕ್ಷಿಪ್ತ ಮಾಹಿತಿ ಕೇಕ್ ಪ್ರಯತ್ನ ಕೂಡ ಆಗಿರಲಿಲ್ಲ ಇನ್ನೂ ಕೂಡ ಕಾಲ ಅಲ್ಲಿ ಒಂದು 10 ನಿಮಿಷಕ್ಕೆ ಮಾತ್ರ ಅವಕಾಶ ಇರಲಿ. ಪಡಿಕೆರೆ ಮೆಡಿಕಲ್ ಅಸೋಸಿಯೇಷನ್ ಮೂವ್ಮೆಂಟ್ ಬರೋದು ಹಾಗೆ ಸೇರಿಸಿ ಕೂಡ ನಾನು ಕೇಳ್ಕೊಳ್ಳೋಣ. ಒಂದು ಓದಿದ್ದೆ ಬ್ರೈನಲ್ಲಿ ಮೈಂಡ್ ಫ್ರೀ ಟೈಟ್ ಆಗಿ ಇಟ್ಕೊಂಡು ಅದು ಬಿ ಸಿ ಎಸ್ ಸಿ ಅಂದರೆ ಜನರಲ್ ಬಂದು ಇದನ್ನು ಎಕ್ಸಾಮ್ಸ್ ಮಾಡ್ಕೊಂಡು. ಸೊ ಆ ಸಂದರ್ಭದಲ್ಲಿ ಮಕ್ಕಳ ಹೆಂಗಿನ ಪ್ರಿಪೇರ್ ಆಗಿರ್ಬೋದು ಇದು ಏನೇ ಪ್ರಾಬ್ಲಮ್ ಅಂದರೆ ರೀಡ್ ಆಯ್ಕೆ ಆದರೆ ಮೈಂಡ್ ಹೆಂಗಿನ ಏರ್
1: ಚಪ್ಪಮೆ ಟೆಕ್ನಿಕ್ಸ್ ಒಂದು ಮೆಮರಿ ಟೆಕ್ನಿಕ್ಸ್ ನಾನು ಸಾಧಾರಣ ವರ್ಕ್ಶಾಪ್ಗಳಲ್ಲ ಮಕ್ಕಳಿಗೆ ವರ್ಕ್ಶಾಪ್ ಹಾಕೊಂಡು ನಾನು ಅದೇ ಬೆಲೆ ಕಾಟಿ ಕೊಡಕ್ಕೆ ಜನರಲ್ ಅಂತ ವರ್ಕ್ಶಾಪ್ ಶಾಪ್ ಇರೋದು ಅದರಲ್ಲೆಲ್ಲ ಮಕ್ಕಳಿಗೆ ಮೈಂಡ್ ರಿಟೈನ್ ಆಗ್ತದೆ ಅದೇ ಮೆಮರಿ ಎಲ್ಲ ರಿಟೈನ್ ಆಗ್ತಾವೆ ಇದೆಲ್ಲ ನಾನು ಕಾಟಿ ಮಾಡ್ಕೊಂಡು ಇದು ಚೆರಿಯ ಇದು ಕೊರಿಯ ನಾನು ಚಲೋ ಚೆನ್ನಾಗಿ ಒಂದು ಸ್ಟೋರಿ ಮೆಥಡ್ ಎಕ್ಸಾಂಪಲ್ ಇಪ್ಪ ನಿಂಕು ಎಲ್ಲ ಪಾಯಿಂಟ್ಸ್ ನಿಂಕು ನೆನ್ಪಬೇಕು ಅವ್ಲೆ ಅಪ್ಪ ಅದ್ರ ಓರೋರ್ ಪಾಯಿಂಟ್ ಓರ್ ಕೀವರ್ಡ್ ಇಟ್ಟು ಕೀವರ್ಡ್ ಇಟ್ಟು ಒಂದೊಂದು ಇಂಪಾರ್ಟೆಂಟ್ ವರ್ಕ್ ಪಾಯಿಂಟ್ ಅದು ಅಪ್ಪ ಇಪ್ಪ ನಾವೆಲ್ಲ ಹಿಸ್ಟ್ರಿಲ್ ನಾನು ನೋಕ್ರಂಟ ಹಿಂಗೆ ಪಾಣಿಪತ್ರದ ಪಾಣಿಪತ್ರ ನೋಕ್ರಂಟ ಹಿಂಗೆ ಅದ್ರ ಓರ್ ಅದ್ಲಿ ನಂಗೆ ಹಿಸ್ಟ್ರಿ ನೋಕೊಂಬತ್ತು ಪತ್ತು 12 ಪಾಯಿಂಟ್ಸ್ ನಾನು ಹೇಳ್ದೋನಲ್ಲ ಆ 12 ಪಾಯಿಂಟ್ಸ್ ಇರೋದು ನಂಗೆ ಹೆಂಗನ ಹಾಕಿರೋ ಅಂಕ ಅವಡಮೆ ಹಾಕಿದ್ ಕಾಟಿದ್ ಕೊಡ್ಕರ ನಂಗೆ ಯಾಕಂದ್ರೆ ಈ ಪಾಯಿಂಟ್ ನಿಂಗೆ ಏನ ಇವರು ಕೀವರ್ಡ್ ಇಟ್ಟು ಕೀವರ್ಡ್ ಇಟ್ಟಿರ್ತದೆ ಅದನ್ನ ನೆನ್ಪಬೇಕು ನಂಬರ್ ಒನ್ನಲ್ಲಿ ಇದು ಸೆಕೆಂಡ್ಲಂದ್ರು ಈ ಕೀವರ್ಡ್ಸ್ ಇರ್ತದೆ ಅದ್ರ ಸ್ಟೋರಿ ಫಾರ್ಮಲ್ಲಿ ಕ್ರಿಯೇಟ್ ಆಗ್ತದೆ ಒಂದ ಮತ್ತದ ಅದು ಜಂಡ ಮತ್ತೆ ನಂಗೆ ಕೊರಿಯ ಇದು ಇದಕ್ಕೆ ಕೊರಿಯ ಅಂದ್ರೆ ಅವರು ಸಾಮಾನು ನಂಗೆ ನೆನ್ಪಬೇಕು ಕೊರಿಯ ಬಸ್ತು ಮಾತ್ರ ಎಕ್ಸಾಂಪಲ್ಸ್ ಇರ್ಬೋದು ಅವ್ರವ್ರ ವರ್ಡ್ ಇರೋದು ಮೀನಿಂಗ್ಸ್ ಇರೋದಿಲ್ಲ ಎಂದ ಹಿಂಗೆ ಒಂದು ನಂಗೆ ನೆನಪಾಗೋಯ್ತು ಬೇನಾಯ್ಬೋದು ಅದು ನಂಗೆ ಕ್ಯಾಸಲ್ ಮೆಥಡ್ಸ್ ಅಂತ ಒಂದುಂಟು ಕ್ಯಾಸಲ್ ಚೆನ್ನಾಗಿ ಅವರು ಅವರು ಅರಮನೆ ಎಕ್ಸಾಂಪಲ್ ಅವ್ರ ಅರಮನೆಗೆ ಹೋಗಂಬತ್ತಿಗೆ ಫಸ್ಟ್ಗೆ ನಂಗೆ ಎಂಟ್ರೆನ್ಸ್ ರೋಡೆ ಡೋರ್ ರೋಡೆ ನಂಗೆ ಈ ಅವ್ರ ವರ್ಡ್ ಈ ಕೀವರ್ಡ್ ಅಂದ್ರೆ ನಂಗೆ ಇಪ್ಪ ಇದಾಕ್ರ ಆ ಕೀವರ್ಡ್ ರೋಡ್ ಬಾಯಲ್ ರೋಡಿಗೆ ನಂಗೆ ಈ ಅವ್ರ ಕೀವರ್ಡ್ ಬೆಚ್ಚಿರ ಅಂತ ಎಕ್ಸಾಂಪಲ್ ಜಂಡ ಮತ್ತಲ್ಲಿ ತೆಲ್ಲು ಅಪ್ಪ ತೆಲ್ಲು ಮುನ್ನಲ್ಕೊಂಬ ಸೋಫಾ ಇತ್ತು ಸೋಫಾದಲ್ಲಿ ಜಂಡಲ್ಲಿ ನಿನ್ನ ಪಲ್ಕ ಬರ್ನೋಡ್ರ ಏದು ಜಂಡ ವರ್ಡ್ಸ್ ನಂಗೆ ಬೇಕು ಈ ಕೀವರ್ಡ್ಸ್ ರಮೇ ಯೂಸ್ ಹಾಕ್ರು ಇದು ಜಂಡ ವರ್ಡ್ಸ್ ನಂಗೆ ಹೆಂಗನಕ ಅಪ್ಪ ಪಿನ್ನತೆಲ್ಲ ಟಿ ವಿರ ಮೇಲೆ ನಂಗೆ ಎಂದ್ರೆ ಬೆಚ್ಚಿರ ಹಿಂಗೆ ಹಂಗ ನಾವು ಬತ್ತಿಗು ಅಂಕ ಎಂಟರ ಅವ್ರ ಫುಲ್ ಪಿಕ್ಚರ್ ಅವಡೆ ಕಾಣು ಮೈಂಡಿಗೆ ಭಾರಿ ಸುಲಭ ಆನ್ಸರ್ ಹಂಗ ಕಂಪ್ಲೀಟ್ ಬೈ ಹಾಟ್ ಹಾಕ್ರ ಬೈ ಹಾಟ್ ಹಾಕ್ರೆ ಚೆನ್ನಾಗಿ ಇನ್ನೊಂದು ಹೆಂಗ ಹಿಂಗೆ ಅಂಕರು ಎಪ್ಪ ನಂಗಲ್ಲ ಏ ಅವ್ರ ಬಸ್ತು ನಂಗೆ ಅಟ್ಯಾಚ್ ಐತಿಕ್ರು ಅದು ನಂಗೆ ಮರ್ಕಿಲ್ಲ
2: ಎಸ್ ಓಕೆ ಲಾಸ್ಟ್ ಒಂದು ಕಾಲರ್ ಅಂದರೆ ಅದೊಂದು ಕೇಟದ ನಂಗೆ ಆ ಕಾರ್ಯಕ್ರಮದ ಕೂಡ ನಿಪ್ಪಾಟ್ರಂಗೆ ಸಂದರ್ಭ ಲಾಸ್ಟ್ ಒಂದು ಕಾಲರ ಹಲೋ ಇಸ್ಮಾಯಿಲ್ ಅಕ್ಕ ಇದರ ಪ್ರಶ್ನೆ ಕೂಡ ಕೇಳ್ರಿ ಇದು ಚಂದ ಉಂಟು. ಸೊ ಅದೇ ಫಲಮೇ ಆರ್ಗ ಇಂದ್ರ ಹಿಂಗೆ ಪ್ರಾಬ್ಲಮ್ ಇನ್ನಟ್ಕನಟ ಹಿಂಗೆ ಅಥವಾ ಚೊಮ್ಮೆ ಸ್ಟ್ರೆಸ್ ಉಳ್ಳಾರಂಟಕನಟ ಬೇರೆ ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ಸ್ ಇನ್ನಟ್ಕನಟ ನೀವು ಹೆಂಗೆ ಕಾಂಟ್ಯಾಕ್ಟ್ ಹಾಕ ಸೊ ಇದ್ರ ಬಗ್ಗೆ
1: ನಂಗೆ ಅಲ್ಲ ಕಾಂಟ್ಯಾಕ್ಟ್ ನಂಬರ್ ನಂಗೆ ತರ ಪಿನ್ನೆ ಆನ್ಲೈನ್ ಮುಂಡು
2: ಓಕೆ ಆನ್ಲೈನ್ ಅಂದ್ರೆ ಏನ್ರಿ
1: ಯೂಟ್ಯೂಬ್ ಉಂಡು ಫೇಸ್ಬುಕ್ ಉಂಡು ಇನ್ಸ್ಟಾಗ್ರಾಮ್ ಉಂಡು ಹಿಂಗೆ ಏದು ಬೇ ನಿಂಗೆ ನಿಂಗೆ ಕನೆಕ್ಟ್ ಹಾಕ
2: ಓಕೆ
1: ಇನ್ಶಾಲ್ಲ ಪಿನ್ನೆ ಅವರು ಕಾಲ್ಗೆ ನಂಗೆ ಲಿಂಕುಮ್ ತಂಡ ಬೇ ನಿಂಗೆ ಅದ್ರ ಯೂಸ್ ಹಾಕಿತ್ತು ನಂಗೆ ಕಾಲ್ ನಿಂಗೆ ಬುಕ್ ಹಾಕಿ ಅಂತ ಹಿಂಗೆ ನಂಗೆ ಅದು ನಂಗೆ ಕಾಲ್ ಹಾಕ್ರ
2: ಕಾಲ್ ಹಾಕ್ರಿ ಎಸ್ ಓಕೆ ಇಸ್ಮಾಯಿಲ್ ಹಾಕ್ರ ಪ್ರಶ್ನೆಗೂ ಕೂಡ ಆ ಸಂದರ್ಭದಲ್ಲಿ ಕಾಲ್ ಹಾಕಿತ್ತು ಚೆಲ್ಲ ಚಂದ್ರಕನಟಿ ಕೂಡ ಟೈಮ್ ಕೂಡ ನಂಗಲ್ಟಿಲ್ಲ. ಸೊ ಇಂಡತೆ ಇವರ ಕಾರ್ಯಕ್ರಮದಲ್ಲಿ ಚೊಮ್ಮೆ ಬಿಸಿಯ ಚೊಲ್ಲೋನುಂಟಿಂತೆ ಆ ಹೆಂಗು ಎಲ್ಲತೆ ಕವರ್ ಹಾಕೋ ಆಯಿಲ್ ಅವ್ರತ್ತೆಲ್ಲ ಹೆಂಗು ನಂಗೆ ಆಲ್ಮಾರ್ಗೆ ತೆಲ್ಲ ಕೊಡುಕ್ರಂಕೆ ತೋರ್ ಪ್ರಯತ್ನ ಕೂಡ ನಂಗೆ ಹಾಕಿರಂಟು ಚಂದ ಉಂಟು. ಸೊ ಇಂಡತೆ ಇವರು ಕಾರ್ಯಕ್ರಮ ತೆಗೆ ಬಿರಿಸಬೇಕು ಬಂದಿಕ್ಕೆ ನಿಂಗೆ ಕಲ್ಬುನರ್ಜ ನಂದಿ ಮೇಡಮ್ ಎಸ್ ಓಕೆ ಶ್ರೋತೃಗಳೇ ಇದೇ ಹೆಂಡತ್ತು ಮೈಕಲ್ ಬಳಿಕ ಕಾರ್ಯಕ್ರಮದ ಮೈಂಡ್ ಪ್ರೋಗ್ರಾಮ್ ಚಲ್ರಂಕಿತ ಅವರು ಬಿಸಿಯ. ಸೊ ಹೆಂಡತ್ತು ಇವರ ಕಾರ್ಯಕ್ರಮದಲ್ಲಿ ಕೂಡ ನಂಗಳೊಟ್ಟಿಗೆ ಮೈಂಡ್ ಟ್ರೈನರ್ ಐತಲ್ಲೋ ಕನಿಸ್ ಪಾತಿಮಿಮ ಅನೇಕ ವಿಚಾರಗಳೇ ಅನೇಕ ಮಾಹಿತಿಗಳ ಬಗ್ಗೆ ಕೂಡ ಚಂತ ಮೈಂಡ್ ಪಿನ ಬ್ರೈನ್ ಇದಕ್ಕೆ ಸಂಬಂಧಪಟ್ಟಿದೆ. ಸೊ ಅದರ ತೋಲ್ ಕೇಟೊಂಡಿಕರು ಇದು ರೇಡಿ ಸಾರಂಗ್ 107.8 FM ಇದೆ ರಂಗ್ ರಂಗ್ರು ಜೀವನ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ ಎಂತ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ
2: ಸಂಸಾರಾಚ್ಯ ಶಿಮಾಪುರಿಯಾದ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ
3: ತಾಳು ಅನಿ ಉಮಾಳ
4: ಹಲೋ ಹಾಯ್ ನಮಸ್ಕಾರ ಐಕುನ ಸಮ ರೇಡಿಯೋ ಸಾರಂಗೇಕ್ಷ 7.8 ಹಾರ್ಡ್ ಎಫ್ಎಂ ಹಿ ಸೌನ ಸ ರಂಗ ರಂಗಾಳ್ ಚಿನಿ ಐಚ ಸುಬೀತ್ ಸಕಾಣಿ ತಾಳೋ ಮಾಡೋ ಕಾರ್ಯಕ್ರಮ ಮೊಗಾಸ ಸ್ವಾಗತ ಮಂಟ ಹರಿಯೇಕ ಹಪ್ತೆಯನ್ ಮಂಗಳರಾಚ ದಿಸ ರೇಡಿಯೋ ಸಾರಂಗಾಚ ತಾಳೋ ಮಾಡೋ ಕಾರ್ಯಕ್ರಮ ಅಂತ ಅಜ ಪಾಂಗರ್ತಾತ ಮುಣಿವೆದ ಮುಂಚೆ ಏಕೇಕ ನೋವು ನೋವು ಸೈರ ಇವನ್ ಬಸೋನು ತಂಚ ಜಿನಿಯಚಿ ಕಾಣಿ ಜಾಂಗ್ ಪುರ ತಂಚ ಜಿನಿ ಅಂತ ಸೋಲೋನ ಇಲ್ಲಿ ವಾಟ್ ಅನಿ ಯಾ ತಂಚ ಪೌಂಡ್ ಅಪವಾಜಿದಲ್ಯಾ ಸದನಾಚ ಶಿಕಾರ ಅಪವಾಜಿದಲ್ಯಾರ ಯಾ ಸಮಾಜ ಕತೆ ಕಿತಿ ತನಿ ದೀಜೆ ಜಲ್ಯಾರ ತಚಿ ಪಾಠ ತಳ್ಪಳೋಂಕ ಅಮ್ಕ ಏಕ ಅವಕಾಶ ಮೇಳ್ತ ಜಾಂಗ್ ಪುರ ಹರಿಯಕ್ ಶೇತಾನಿ ಹರಿಯಕ್ ವ್ಯಕ್ತಿ ಪರ್ಜಳ್ತ ಅನಿ ತಚಿ ಮುಖಾಂತ ಸಮಾಜ ಕಿತಿ ತರೆ ದೇಣಿಗೆ ಮೇಳ್ತ ಜಲ್ಯಾನ್ ಐಚ ದಿಸ ಮುಗೋಚನೋ ಆಜ್ ಹಂಗಸರ್ ಅಮ್ಚೆ ಸಂಗತ ಹಜರಸ್ಚ ಯಾ ಮನೆಸ್ ತಚಿ ಓಳೋಕ ಅಂದಿತ ಸನ ಮಕ ವೃತ್ತ ಅಭಿಮಾನ ಬಗ್ತಾ ಕಷ್ಟ ಮುಳ್ಯ ಏಕ ಭವಾರ ಆಗ್ತಾನೆ ವೆಂಗ್ಲೆ ಬಾಳ್ಪೋಣಾರ ಅನಿ ತೋ ಭವಾರ್ ತಾನೆ ಸೊಬೈಲೋ ಅನಿ ತ್ಯಾ ಭವಾರಂತ ತಾನೆ ಮಿನತ್ ಕಾಡ್ಲಿ ವೌಂಡ್ ಕಾಡ್ಲಿ ಜಿಕ್ಲೋ ಅನಿ ಮುಗಚನು ಆಯ್ತು ದಿವಸ ಏಕ ಉಂಸ್ದ್ಯಾ ಹಂತರ್ ತೋ ಅಸ ಅನಿ ಖಂಡಿಜಾವನು ಸಮಸ್ತಕ ಒಳಕತ ಬುಂಟ್ ಒಳ್ಳಂತ ಮುಂಚೆ ಮೋಡಂಕಪ್ಪ ಅಂತ ಲೋಕ್ತಕ ಮಂತ ಕಿತ್ಯಾಕ ಜೈತ್ಯ ರೀತಿಚಿ ಸೇವಾ ತ್ಯಾ ಒರ್ತಲಂತ ಕರ್ನಸ ಸಂಗತ ಸುಪತಿನ ಫ್ಲೇವಿ ರೇಷ್ಮ ಅನಿ ದೋಗ ಸುಬೀತ್ ಭುರ್ಗ್ಯಾ ಸಂಗತ ಚೆರ್ಕು ಅನಿ ಚೆಡುವ ಸಂಗತ ಅನಿ ಆಪ್ಲ್ಯಾ ಅವೈ ಸಂಗತ ಏಕ ಸುಖಿ ಸಂತೋಷ ಭರಿತ ಕುಟಾಂ ಜೀವನ ಸೊ ಓ ಮನೆಸ್ತ ಬುಂಟ್ವಳ್ ಕ್ರೆಡಿಟ್ ಕ್ಯಾಥೋಲಿಕ್ ಬ್ಯಾಂಕ್ ಯಾ ಸೊಸೈಟಿ ಅಮಿ ಮುಂಟಾಂತ ಸೊ ಅಧ್ಯಕ್ಷದ ದೂಸರೆ ಅವಧಿ ಕಥ ಪ್ರಸ್ತುತ ಸೇವಾ ದೇವನ ಸ ಸಂಗತ ಎಸ್ ಬ್ಯಾಂಕ್ ಅಂತ ದಿರೆಕ್ಟರ್ ದೋನದ ಸೌದ ಇಸ್ವೆತ ಅವನು ಮುಂಜೆ ತೀನ ಅವಧಿ ತಾವಂತ ನಿರಂತರ ತಿನ್ ವಾ ಊರ್ನ ಸ ಏಕ ಸೊಸೈಟಿ ವಾ ಬ್ಯಾಂಕ್ ಕಶೆ ಅಭಿವೃದ್ಧಿ ಅಂತ ಕೊರ್ವೇತ ಕಶೆ ಅಮಿ ದೀಸ್ ಫುಡೆ ಫುಡೆ ಆಯ್ತ ಅಸ್ತನ ಥೈಸರ್ ಲೋಕಾಂಗ್ ಬೋರೆ ಪಣ ಕರಿವೇತ್ ಸಮಾಜಕ್ಕೆ ಬೋರೆ ಪಣ ದಿವ್ಯತ ಬ್ಯಾಂಕ ಮುಖಾಂತರ ಅಲ್ಲಿ ಬ್ಯಾಂಕಾಚಿ ಅಭಿವೃದ್ಧಿ ಕಶಿ ಕರ್ಬೇತ ಮುನ್ನ ಜನ ಸಾಂಕ್ ಓ ವ್ಯಕ್ತಿ ಸೂಕ್ತ ಜಾವನ ಸ ಸಂಗತಸ್ ಜಾತಿ ಇಂತೋ ಏಕ ವಕೀಲ ಅನಿ ಯಾ ವಕೀಲಾಚ ಹಂತಕ್ ಪಾವಾಜಿ ದಲ್ಯಾರ ಯಾ ವಕೀಲ ಸೊ ಏಕ ದರ್ಜೋ ತಾನೆ ಜೋಡಿ ಜದರ ತಚೆ ಪಟ್ಲ್ಯಾನ ತಾನೆ ದೀಸ್ ರಾತ್ ವಾ ಉರ್ಲು ಅಸ ಲಾನ್ ಪೋಣಾರ್ ಕಷ್ಟ ಕಾಡ್ನ ತೋ ವೈರ ಇಲ್ಲ ಅಸ ಲಾನ್ ಲಾನ್ ಕಮಾ ಕರ್ನ ತಾನೆ ಆಪ್ಲ್ಯ ಶಿಕ್ಪಾಚ ಏಕ ಸ್ಥಿತಿ ಖೂಬ್ ತಾನೆ ಮಿನತ್ ಕಾಡ್ನ ತೋ ಜೈತೆ ಒಂದ್ಸಲ ಮಾತ್ರ ನೈ ಮುಗಚನು ಗೋಕರ್ನಾಥೇಶ್ವರ ಕಾಲೇಜ್ ಇತ್ತ ತಾನೆ ಆಪ್ಲ ಬಿಬಿಎಂ ಶಿಕಾಪ್ ಸುಂಪೈರ್ಲೆ ಉಪರಾಂತ ಪುತ್ತೂರ್ ವಿವೇಕಾನಂದ ಕಾಲೇಜ್ ಇತ್ತ ಎಲ್ ಎಲ್ ಬಿ ಕರ್ನ ತೋ ಹನಿ ಸಂಗತಸ್ ಹಮ್ಕ ಕಳಿತಸ ತುಂಬೆ ವಿಲೇಜ್ ಪಂಚಾಯತ್ ಸೊ ಸಂದೋ ಅಧ್ಯಕ್ಷ ದೈತ್ಯ ಸೇವಾ ತಾನೆ ದೀವನ್ ಮುಗಚನು ತೋ ಫಮಾಜಲ ಅನಿ ತೋಸ ಮನೆಸ್ತ ಜೀವನ್ ಲಾಯ್ಡ್ ಪಿಂಟೋ ಮೋಡಂಕ ಬಂಟ್ವಳ್ತ ಐದು ದಿವಸ ಆಮ್ಚ ಸಂಗತ ಹಜರ ಅಸ ಹಕೀಕತ್ ಸಂಚೆ ತಂಚಿ ಇಂಟರ್ವ್ಯೂಕ್ ದೋನ್ ತೀನ್ ಹಪ್ತೆ ಪೈಲ ಐಜೆ ಅಸಲಿ ಪೋಸ್ಟರ್ ನೀ ಪೂರಾ ಮೀ ಕೆಲ್ಲೆ ಪೂರ್ಣ ತೊಡೆ ಏಕ ಚಿಂತಿನಾತ್ಲ ಘಡಿತ ಓರ್ವೆ ತೀ ಅಮಿ ಪಾಟಿಂಗ್ ಗಲಿಜೆ ಪೊಡ್ಲಿ ಅನಿ ವೈ ಖಂಡಿಜಾವನು ತುಮ್ ಕಳಿತ್ ಕೊರಂಗ್ ನಾ ಪೂರ್ಣ ಸಗಳೇ ಅಮಿ ತಯಾರಾಯ್ ಕೇಳಿ ಜರರಿ ತೀ ಆಜ್ ಐಚಿ ವೇಳ ಗಡಿ ದೇವ ಅನ್ವಿನ್ಸ್ಲರಿ ಮನ ಚಿಂತನ್ ಗೆತ ಮನನ್ ಗೆತ ಅನಿ ಖಂಡಿಜಾವ್ ಜೀವನ್ ದಟ್ಟು ಬರೀ ಸಕಲ್ ಮಗೋನ್ ಯಾ ಕಾರ್ಯಕ್ರಮ ತುಕ ಮೋಗಾಸ ಸ್ವಾಗತ ಮುಂಟ ಬೋರೋ ಸ್ವಾಗತ ಜೀವನದಟ್ಟು ಗುಸ್ಸು ಆಸ ಇದು ಇಲ್ಲೇನ್ ಪೈನ ಸಂಗಮಕ ಖುಷಿ ಏನಸೆ ಜೀವನದಟ್ಟು ಸಗಳೆ ತುಜ ಜೀವಿತ ಅಂತ ಅಪ್ಪಡ್ಲೆ ಬಂಗಾರ ಜಾಯ್ಜೆ ಜಾಲ್ಯಾರ ಥೈಸರ್ ಲೊಂಕ್ ಡಾಕ್ ದಡಾಯಿಲ್ಯ ಬರೀ ತುವೆನ್ಸ್ ತುಕ ದಡಾವನು ತುಜನ್ ಜೀವಿತ ಶೇಪಿಂಗ್ ಕೆಲ್ಲ ಆಸೆ ಮುಂಚೆ ಯಾ ಹಂತ ಪಾವಜಲ್ಲ ಪಟ್ಲೆ ದಿವಸ ಮಿ ಉಡಾಸ್ ಕಾಡಿಜೆ ತಶೆ ಮುಂಟಸನ ತೊಡೆ ಆಮಿ ಪಾಟಿ ಓಸೋನಿ ಆಗಿ ತುಜ ಬಾಳ್ಪೋಣ ತವನ್ ಯಾ ಹಂತ ಪೌಂಚ ಮನ ಸರ್ ತುವೆ ವೈ ಕಡಲೆ ಕಷ್ಟ ಒಳಗಿಲ್ಲಿ ದುಃಖ ಯಾ ಮಕ ಕಳಿತ ಸ ತೂ ಕಿತ್ತ ಕಷ್ಟ ಅಂತ ಅವನು ವೈರ ಇಲ್ಲ ವ್ಯಕ್ತಿ ಮನ್ ಆತ ಸೊಗ್ಳಿ ಸೊಸೈಟಿ ವಕೀಲ್ ಜೀವನ್ ಯಾ ಬ್ಯಾಂಕಾಸು ಅಧ್ಯಕ್ಷ ಜೀವನ್ ಮನ್ ಒಳ್ಕತ್ತದಲ್ಲ ರೀ ತೇ ಏಕ ದೋನ್ ಪೊಸಿಷನ್ ಯಾ ಜಾಗೋ ತುಂಬ ಅಪ್ನಾಯ್ತದಲ್ಲ ದೀಸ್ ರಾತ್ ವಾ ಊರ್ಲ ಸಂಗೀತ ಗೀತೊಡೆ
5: ಸಟ್ಟಂಕ್ಯಾಲ್ಲೆ ಬರಿ ಆಮೆ ಪುರ 1985 ಅಥವಾ 95 ಅಂತಲೇ ಬರ್ಗೆ ಅಂಕ ತ್ಯಾ ಟೈಮರ್ ಸಟ್ಟಂಕಿ ಸಾಧಾರಣ ಕಷ್ಟ ಅಲ್ಲೆತ್ತು ತಶೆ ಅಂತ ಆಮ್ಚಿ ಏಕ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲಾಣಸ್ತಂತವನಿಲ್ಲ ಕಷ್ಟ ಅಲ್ಲಿ ಅದೆಲ್ಲರ ಮುಜಿ ಮಮ್ಮಿ ಕೆದಾಳೆ ಶಿಕ್ಪಾಕೇಕ ಪ್ರಮೋಟ್ ಕರ್ನ ಅಲ್ಲಿ ಶಿಕ್ಷೆ ವಿಷಯ ಕಂಚಾಕಿ ಕಾಂಪ್ರಮೈಸ್ ಕೊರೋಣ ತೀ ಆಮಚ ಶಿಕ್ಪಾಕ ತೀರ ತ್ಯಾ ಟೈಮರು ತಿನ್ನೆ ಫಾರಿನ್ ಸಜ್ಜೆ ಪಡ್ಲೆ ಫಾರಿನ್ ಗುಳು ನಮ್ಚ ಶಿಕ್ಪಾಕ್ ಪುರ ಮುಜ್ಜ ಅಣಿ ಮುಜ್ಜೆ ಭವಚ್ಚ ಶಿಕ್ಪಾಕ್ ತಿನ್ನೆ ಮುಸ್ತು ಅವರು ಕೇಳ ತೆದಳ ತಚ್ಚ ಉಪರಂತ ನಮ್ ಕೈ ಪೂರ ತಿಚ್ಚೆ ವೈರ್ ಗಲ್ನಸನ ಆಮಿ ತೋಡೆ ಪಾರ್ಟ್ ಟೈಮ್ ಕಾಮ್ ಕರ್ನ ಆಮಚೆ ಬುಕ್ಸ್ ಅಚ್ಚೆ ತಿನ್ ಪೂರ ಕರ್ನ ಆಮಿ ಆಮಚ ಶಿಕ್ಪಾಕ್ ಜೋಡ್ಲೆ ತಚ್ಚ ಉಪರಂತ ಗ್ರಾಜ್ಯುಯೇಷನ್ ಜಲೆ ಗ್ರಾಜ್ಯುಯೇಷನ್ ಜರ್ತನಂತ ಪಾರ್ಟ್ ಟೈಮ್ ಕಾಮ ಸೋನಿ ಆಮಿ ಇಲ್ಲ ಇನ್ಕಮ್ ಕರ್ತೇಲ್ಯ ಶಿಕ್ತೇಲ್ಯ ತಚ್ಚ ಉಪರಂತ 2009 ಆಕ ಮುಜೆ ಬಿಬಿಎಂ ಗ್ರಾಜ್ಯುಯೇಷನ್ ಜಲ್ಲೆ ತಚ್ಚ ಉಪರಂತ ಆಮೆ ಮುಖರ್ ಶಿಕ್ಷೆ ಕಷ್ಟ ಮುನಲ್ಲ ಖಾತೀರ ಹಾಂ ಜಾಬ್ ಆಗ ಸೇರ್ವಾಯ ಮುನಲ್ಲ ಸುಮಾರು ಇಂಟರ್ವ್ಯೂಸ್ ಇಲ್ಲ ಇಲ್ಲ ಏಕ ದೋನ್ ಮಹಿನೆ ಎಂಫಸಿಸ್ ಅದಲ್ಲೋ ಅನೇಕ ಚಾರ್ ಮಹಿನೆ ನೈಟ್ ಶಿಫ್ಟ್ಸ್ ಪೂರ ಮ್ಯಾಂಗ್ಳೂರ್ ಸ್ಪೋರ್ಟ್ಸ್ ಲಿಮಿಟೆಡ್ ಮುನೇಕ ವೆಬ್ಸೈಟ್ ಅಂದಿ ಕಾಮ್ ಕೆಲ ತ್ಯಾ ಟೈಮ್ ಪಾರ್ಟ್ ಟೈಮ್ ರೆವೆನ್ಯೂ ಡಾಕ್ಯುಮೆಂಟ್ ಮುಜ ಕಸಿನ್ ಭವಸ ಅರುಣ್ ರೋಷನ್ ಡಿಸೋಜ ವಕೀಲ್ ತಾಚೆ ಒಟ್ಟು ಇಲ್ಲೇ ರೆವೆನ್ಯೂ ಡಾಕ್ಯುಮೆಂಟೇಷನ್ ಕರ್ನ ಅಲ್ಲ ತಶೆ ಕರ್ನ ಕರ್ನ ತನ 2009 ಗ್ರಾಜ್ಯುಯೇಷನ್ ಪಾಸ್ ಔಟ್ ಜಲ್ಲರ್ ತಿಂಗ್ ಪಂಚಾಯತ್ ಎಲೆಕ್ಷನ್ಸ್ ಅಲ್ಲೇ ತ್ಯಾ ಟೈಮ್ ಆಮಚ ಏರಿಯಾ ತನ್ನ ಕ್ಯಾಂಡಿಡೇಟ್ಸ್ ತನ್ನ ತಿಂಗ್ ತನಿ ಮಕ್ಕ ಏಕ್ ಅವಕಾಶ ದಿಲು ಯಂಗ್ ಏಜ್ ಅಂದಿತ್ತು ಎಲೆಕ್ಷನ್ಸ್ ಅಲ್ಲ ಅಂದ್ರೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಎಲೆಕ್ಷನ್ ಕಂಟೆಸ್ಟ್ ಅಲ್ಲ ವಿನ್ಸ್ ಅಲ್ಲೋ ಫೈವ್ ಇಯರ್ಸ್ ತುಂಬೆ ಗ್ರಾಮ ಪಂಚಾಯತ್ ಅಂತ ಸೇವಕ ದಿನಕ್ಕೂ ಅವಕಾಶ ಮೇಲೂ

0: వెల్పరదికి బొడి తాళవు మాడో కార్యక్రమము సుస్వాగతం అనే జీవన్లో ఇట్ పిన్ టామ్ చే సంగత హజార సాయిజ తాళవు మాడో కార్యక్రమం తో మీతో చే సంగత ఉలో ఇది ఫోన్ కరా 6364204949 సంఖ్య 6364224949 సంఖ్యకి కరే మాడి శ్వేతా జీవన్లో ఇట్ పిన్ టో ఇవర్ జొతె మాట్లాడబోదు అభిప్రాయాలను కేళబోదు సొసైటి బ్యాంక్ ಆಗಿರಬಹುದು ಬ್ಯಾಂಕ್ನಲ್ಲಿ ಎಲ್ಲ ಸವಲತ್ತುಗಳು ಇರ್ತವೆ ವಿಶೇಷವಾಗಿ ನಿಮ್ಗೇನಾದ್ರೂ ಬಂಟ್ವಾಳ ಕ್ಯಾಥಲಿಕ್ ಬ್ಯಾಂಕ್ ಅಲ್ಲಿ ನಿಮ್ಮದು ಏನಾದರೂ ಅವಕಾಶಗಳನ್ನು ಬಳಸಿಕೊಳ್ಳಕ್ಕೆ ಬೇಕಾದ್ರೆ ಕೂಡ ನೀವು ಅವರ ಜೊತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಳುವಾಗ ಆತ ಒಂದು ಅನೇಕ ವೃತ್ತೆಗೆ ತಾ ಓಕೆ ಲಾಚ ವೃತ್ತೆಗೆ ತಾ ಅದ ಶಿಕಾಪ್ ತೊಡೆ ವರ್ಷಾಂಚೆ ತಾಚೆ ಉಪರಾಂತ ಎಸ್ಟಾಬ್ಲಿಷ್ಮೆಂಟ್ ಕರ್ಚೆ ಅಂಚೆ ಜೀವಿತ ವಕೀಲ ಶಿಕ್ಕೊಂಡ್ ತಾ ನೀವು ಅವ್ರ ಕೇಳರ್ ಮಾತಂಕ ಆಸ ಮೇಂಗಿ ತುಕ ಊರಲ್ಲೇ ಶಿಕ್ಪಾ ಬರೇನೆ ಆತ ಬಿ ಕಾಮ್ ಕೇಳೆ ಈಗ ಕಂಚಮನೆ ಕಂಪನಿ ಚೇತುಕ ಅಪ್ಪೈತಿತ್ತು ಸ್ಯಾಲರಿ ಬೇಸ್ ತುಕ ಸಂಬಳ ಆಗದು ಬರ್ತಿತ್ತು ಹಂಗಾಗಿ ವಕೀಲ ಅಂತ ಅಪ್ಪೈತ ಆತ ಪೂರ್ಣ ತಾನೆ ನಂತರ ದೂಸರೆ ದೂಸರೆ ಎಕ್ಸಾಮ್ ಬರೋನ್ ಗೌರ್ಮೆಂಟ್ ವಕೀಲ್ ಜಾಂಚೆ ಯಾ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅತ ಸಲ ಅಂತ ಅವಕಾಶ ಕಾಣ್ಗೇತ ಅಶ್ವೇದ ಪೂರ್ಣ ಹಂಗಸ ಸೆಲ್ಫ್ ಯಾ ಕಾಲ ಮಂಟತ ಮೇ ತುಮಕ ತುಮಿ ಆತ ಕರ್ತದ ಓನ್ ಪ್ರಾಕ್ಟೀಸಿಂಗ್ ಕರ್ಚೆ ಜೀವನ ಇನಿಷಿಯಲ್ ಸ್ಟೇಜ್ ಇತ್ತು ಆತಾಯ ಅಸ್ತಾನ ತುಕ ಈಗ ಕಶೆ ಪೈಲೆ ಕಾಲ್ ಏನು ಅಸದ ಚೆಪ್ಪೇನೆ ಹಲೋ ನಮಸ್ಕಾರ ನಮಸ್ತೆ
1: ಹಲೋ ನಮಸ್ತೆ
0: ನಮಸ್ತೆ ಸರ್ ಯಾರಿದು
1: ಅಶೋಕ್ ಮಂಗಳದಿಂದ
0: ಅಶೋಕ್ ಮಂಗಳ ದೇವಿ ಅವರೇ ಮಾತಾಡಿ ಸರ್
2: ನಮಸ್ತೆ ಅಶೋಕ್ ರೀ
1: ನಮಸ್ತೆ ಸರ್
2: ಹೇಳಿ ಅಶೋಕ್ ರೀ
1: ಯಾಕಂದ್ರೆ ನೀವು ಸೊಸೈಟಿಯಲ್ಲಿ ಇದ್ದೀರಿ ಈಗಿನ ಪರಿಸ್ಥಿತಿ ನೋಡುವಾಗ ಈ ಗೂಗಲ್ ಪೇ ಆಗಿ ಕೆಲವರ ತಾನ ಇರುದಿಲ್ಲ ಈಗ ಒಂದು ಕಡೆ ಅಂಗಡಿಗೆ ಹೋದ್ರೆ ಒಂದು 5 ರೂಪಾಯಿ ಗೂಗಲ್ ಪೇ ಮಾಡ್ತಾರೆ ಅದು ಅಂಗಡಿಯಲ್ಲಿ ಬೇರೆ ಕಸ್ಟಮರ್ ಬಂದ್ರೆ ಅವರು ತಾನ ಇರುದಿಲ್ಲ ಅದೇ ಗೂಗಲ್ ಪೇ ಒಳ್ಳೇದಾ ಅಲ್ಲ ಅಂತ ಒಂದು ಪ್ರಶ್ನೆ ಮತ್ತೆ ಕೆಲವರು ತಾನೇ ಇಡುದಿಲ್ಲ ಒಂದು ಒಂದು ಬೇಸ 2 ರೂಪಾಯಿ ಆದ್ರೂ ಗೂಗಲ್ ಪೇ ಮಾಡ್ತಾರೆ ಮತ್ತೊಂದು ನಿಮ್ಮ ಹಿರಿಯರಿಗೆ ಎಂತ ಫೆಸಿಲಿಟಿ ಉಂಟು ಅಂತ 60 ವರ್ಷ ಕಾಲದ ನಂತರ ನಿಮ್ಮ ಇದ್ದ ಸೊಸೈಟಿಯಲ್ಲಿ ಮತ್ತು ಒಂದು ದೊಡ್ಡ ದೊಡ್ಡವರು ಲೋನ್ ತೆಗ್ದ್ರೆ ಈಗ ಒಂದು ಪಾಪದವರು ಮೊನ್ನೆ ನನ್ನ ಒಂದು ಫ್ರೆಂಡ್ ಅವರು ಪಾಪದವರು ಒಂದು ಲೋನ್ ತಿದ್ರು 50,000 ಲೋನ್ ತಿದ್ರು ಕರೆಕ್ಟ್ ತಿಂಗಳ ತಿಂಗಳ ಕಟ್ಟರು ಲಾಸ್ಟ್ ಒಂದು 700 ರೂಪಾಯಿ ಒಂದೇ ಬಾಕಿತ್ತು ಅವರು ಗಡಿ ಗಡಿ ಫೋನ್ ಮಾಡ್ತಿದ್ವಿ ಅದು ತುಂಬಾ ಬೇಸರ ವಿಷಯ ಯಾಕಂದ್ರೆ ಪಾಪದವರು ತಿಂಗಳ ತಿಂಗಳು ಲಾಸ್ಟ್ ಕಷ್ಟ ಬಂದು ಕಟ್ತಾರೆ ದೊಡ್ಡವರು 2 ಲಕ್ಷ 3 ಲಕ್ಷ ಇಟ್ಟು ಮಾತಾಡುದಿಲ್ಲ ಅದು ಒಂದು ತುಂಬಾ ಬೇಸರ ವಿಷಯ
0: ಓಕೆ ಸರ್ ನಿಮ್ಮ ಪ್ರಶ್ನೆ ಓಕೆ ಸಾಮಾಜಿಕ ಕಳಕಳಿಯಿಂದ ನೀವು ಕೇಳಿದರೆ ಖಂಡಿತವಾಗಿದ್ದರೆ ಉತ್ತರ ಸಿಗುತ್ತೆ ನಿಮಗೆ ಸೊ ತನಿಖೆ ಸರ್ ತೀನ್ ಪ್ರಶ್ನೆ ಗೂಗಲ್ ಪೇ
2: ಗೂಗಲ್ ಪೇ ಚೇಷನ್ ಸಂಚಲರ್ ಗೂಗಲ್ ಪೇ ಅಂತ ಮಸ್ತ್ ಬೆನಿಫಿಟ್ ಯಾ ಡಿಮೆರಿಟ್ ಯಾ ಮುಳರ್ ಬೆನಿಫಿಟ್ ಕಲ ಮಳ ಮೆತ್ತ ವರ್ಷ ಗೆಲ್ಲೇ ಬರಿತ್ ಆಧುನಿಕತ ಸರ್ ಜೊತೆ ಇತ್ತ ಗೂಗಲ್ ಪೇ ಆಕ್ಚುಲಿ ವೆಂಡರ್ ಸಂಗ ಪುರ ಬರ ತುಕಾ 100 ರೂಪಾಯಿ ಸೊ ನೋಟ್ ಅಣ್ಣ ಇಲ್ಲ ತಚ್ಚಿ 47 ರೂಪಾಯಿ ಬಿಲ್ಸ್ ಅಲ್ಲ 53 ಚೇಂಜ್ ಇಜೆಲ್ಲ ತಚ್ಚಡಿ ಬೊಂಗಸ್ತ ಗೂಗಲ್ ಪೇ ಇಂದಲ್ಲೇ 47 ಗಲ್ಲಿ ಇತ್ತ ಅಕೌಂಟ್ ಬೆನಿಫಿಟ್ ಏ ಅಕ್ಕ ಲೋಕ್ ಅಡಾಪ್ಟ್ ಜೌನ್ ಜೌನ್ ಬೋಲ್ಸ್ ಅಂದ್ ಕ್ಯಾಶ್ ದೂರ ವಿಸರ್ಲಾ
0: ಮೊಬೈಲ್
2: ಗತ್ತ ಮೊಬೈಲ್ ಬಂದ್ರೆ ಗತ್ತ ತೊಡೆ ನೆಟ್ವರ್ಕ್ ನಟ್ಲ ಏರಿಯಾ ಅಂತ ಗೆಲ್ಯಾರ ಕ್ಯಾಶ್ ಕ್ಯಾಶ್ ಜೈ ಜತ್ ಪೊಟ್ಟ ಕ್ಯಾಶ್ ಅಸನ್ ಅಂತ ತೊಡೆ ಬಟ್ಟಿ ಮಸ್ತ್ ತೊಟ್ಟಿ ಅಮ್ ಕೈ ತಶನ್ ಫೀಲ್ ಜತ ಅಮ್ಚೆ
0: ಇನ್ಸೆಕ್ಯೂರ್
2: ಇನ್ಸೆಕ್ಯೂರ್ ಮೊನ್ನೆ ಅಮ್ ಕೈ ಫೀಸ್ ದಿತ್ತಾನ ಪೂರ ಗೂಗಲ್ ಪೇ ಅಂತ ದಿತ್ತಾತ ಪ್ರತ್ಯಾಮಿಕಲಿ ಪೇಮೆಂಟ್ ಆನ್ಲೈನ್ ಕ್ಯಾಶ್ ಆಲ್ಮೋಸ್ಟ್ ಕ್ಯಾಶ್ಲೆಸ್ ಆಕ್ಚುಲಿ ಎಕನಾಮಿಕ್ ಬೋರೆ ಕಲಮಳ ಬ್ಲಾಕ್ ಮನಿ ಊನೆ ಜತ ಪುಣೆ ಡಿಸೆಂಟ್ ಅಮೌಂಟ್ ಆಫ್ ಕ್ಯಾಶ್ ಆತಂತರ್ ಬೆಟರ್
0: ಸೊಸೈಟಿ ಲಿಂಕ್ಸ್ ಗೂಗಲ್ ಪೇ ಆಪ್ಷನ್
2: ದೋರ್ಲಾಂಗ್ ಕೋಪರೇಟಿವ್ ಸೊಸೈಟಿ ಗವರ್ನ್ಡ್ ಬೈ ಕರ್ನಾಟಕ ಕೋಪರೇಟಿವ್ ಆಕ್ಟ್ ಆಮೇತ ಗೂಗಲ್ ಪೇ ಪುರ ಕರಿಜಲ ಸಾಫ್ಟ್ವೇರ್ ಅಪ್ಗ್ರೇಡ್ ಕರ್ನ್ ಆಸ್ ಪರ್ ಆಮಚ ಅರ್ಬನ್ ಬ್ಯಾಂಕ್ ಜಾವಿ ನ್ಯಾಷನಲ್ ತಚೆ ಬರೀ ಕರಿಜೆ ಪಟ್ಟ ಸಾಫ್ಟ್ವೇರ್ ಕೆಲ ಉಪರಾಂತ ಆಮೇ ತಕದ ಇನ್ಫ್ರಾಸ್ಟ್ರಕ್ಚರ್ ಪೂರ ರೆಡಿ ಕರ್ಜಿತೆ ಕಾಸ್ಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಸೇವ್ ಜಾತ
0: ಕಾಲ್ ಅಸಲ್ಲ ಹಲೋ ನಮಸ್ಕಾರ
3: ನಮಸ್ತೆ ಸರ್ ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ
0: ಮಾತಾಡಿ ಸರ್
2: ನಮಸ್ತೆ
3: ಸರ್ ನಮಸ್ತೆ ಸರ್
2: ಹೇಳಿ ಸರ್
3: ನಾನು ಅಲ್ಲಿ ವಕೀಲರ ಹತ್ರ ಪ್ರಶ್ನೆ
2: ಹೇಳಿ ಸರ್
3: ಈ ಬಡ್ಡಿ ಆಹಾರದ್ದು ಬಿಡಿ ತೊಂದ್ರೆ ಇಲ್ಲ ಅದು ಇಂಟ್ರೆಸ್ಟ್ ಗೆ ಕೊಟ್ಟದ್ದು ಅವ್ರು ಕೊಡುದಿಲ್ಲ ಸರ್ ಇದು ನಾವು ಈಗ ಒಂದು ಸಾಲ ಕೊಡ್ತೇವಲ್ಲ ಸರ್ ಅಲ್ಲಿ ವಾಪಸ್ ಕೊಡದಿದ್ದಕ್ಕೆ ಎಂತ ಹೇಗೆ ಹೋಗ್ಬೇಕು ಅಂತ.
0: ಕೈಸಾಲ ಕೈಸಾಲವಾ?
2: ಕೈಸಾಲ ಹ್ಯಾಂಡ್ ಲೋನ್
3: ಹೀಗೆ ಇಂಟ್ರೆಸ್ಟ್ ಗೆ ಅಲ್ಲ ಹೀಗೆ ಕೊಟ್ಟದ್ದು.
2: ಪ್ರಿನ್ಸಿಪಲ್
3: ಎಲ್ಲ ಕೊಡ್ತೇವಲ್ಲ
2: ಹ್ಯಾಂಡ್ ಲೋನ್,
3: ಮತ್ತೆ ಅವರು ಕೊಡದೆ ಕೊಡದೆ ಕೊಡದೆ ಆಗಿ ಹೀಗೆ, ಮತ್ತೆ ಅದಕ್ಕೆ ಪ್ರೂಫ್ ಇರುವುದಿಲ್ಲ. ನಾವ್ ಹೀಗೆ ಪ್ರಿನ್ಸಿಪಲ್ ಕೊಡುವಾಗ ಒಳ್ಳೆದಲ್ಲಿ ಕೊಡ್ತೇವೆ, ಅದಕ್ಕೆ ಏನಾದ್ರು ಉಂಟಾ ಇದರಲ್ಲಿ? ಅದು ಅಂದ್ರೆ ಪ್ರೂಫ್ ಇಲ್ಲದೆ ಅವರು ನಲಿಸುವುದೇನಾ? ಕೆಲವು ಈಗ ತುಂಬಾ ಕಡೆಯಲ್ಲಿ ಅದೇ ಆಗುದು, ತಗೊಳ್ಳುವಾಗ ಒಳ್ಳೆ ತಗೊಳ್ತಾರೆ, ಮತ್ತೆ ಕೊಡ್ತೇನೆ ನಾ ಓಡ್ತೇವ ಅದು ಇದೆ ಹೇಳಿ ಮಂಗ ಮಾಡ. ಅದಕ್ಕೆ ಏನಾದ್ರು ಕಾನೂನು ಕ್ರಮ ಉಂಟಾ ಅಂತ ಒಂದು ರೇಡಿಯೋದಲ್ಲಿ ಕೇಳ್ತೇನೆ.
2: ಧನ್ಯವಾದ.
0: ಗೂಗಲ್ ಪೇ ವಿಷಯ ನಮಗೆ
2: ಗೂಗಲ್ ಪೇ ಆಕ್ಚುಲಿ ಕನ್ನಡ ಅನ್ಸಂಗ್ಲರ್ ಬೆಟರ್ ಗೇಮ್ ಆಲ್ರೆಡಿ ಕನ್ನಡದಲ್ಲಿ. ಗೂಗಲ್ ಪೇ ಇಂದ ಬೆನಿಫಿಟ್ ಇದೆ, ಡಿಮೆರಿಟ್ ತುಂಬಾ ಕಮ್ಮಿ. ವಿಷಯ ಅಂದ್ರೆ ನೆಟ್ವರ್ಕ್ ಇಲ್ಲಾದ್ರೆ ಅಥವಾ ನಿಮ್ದು ಫೋನ್ ಆಗ್ಲಿ ಆಪ್ ಆಗ್ಲಿ ಆ ಟೈಮಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಮಾತ್ರ ಅದರಿಂದ ನಿಮ್ಗೆ ಡಿಮೆರಿಟ್ ಬಿಟ್ರೆ, ಅದರವೈಸ್ ಗೂಗಲ್ ಪೇ ನನ್ನ ಪ್ರಕಾರ ಒಳ್ಳೆ, ನಿಮ್ಗೆ ಎಲ್ಲ ಕ್ಯಾಶ್ ಲೆಸ್ ಅಲ್ಲಿ ಆಗ್ತದೆ. ಆದ್ರೂ ಸ್ವಲ್ಪ ಕ್ಯಾಶ್ ನಮ್ಗೆ ಎಮರ್ಜೆನ್ಸಿ ಸ್ವಲ್ಪ ಇರುವುದು ಬೆಟರ್,
0: ಕೈಯಲ್ಲಿ ಇರುವುದು ಬೆಟರ್.
2: ಬೆಟರ್
0: ಓಕೆ. ನೆಕ್ಸ್ಟ್ ತಾನೇ ಈ ಸರ್ ಅನೇಕ ಅನೇಕ ಹಾಲ್ ಏನು ಸರ್ ಕೊಣಾಚೆ ಬಿಡೋ. ಹಲೋ ನಮಸ್ಕಾರ. ನಮಸ್ತೆ ನಮಸ್ತೆ
2: ನಮಸ್ತೆ ನಮಸ್ತೆ.
0: ಕಾರ್ಕಳದಿಂದ ಮಾತಾಡಿ
2: ಹೇಳಿ.
0: ಮಾತಾಡಿ
2: ಹೇಳಿ ರಮಣ ಅವರು.
4: ಸರ್ ಈಗ ಇದು ಎಜುಕೇಶನ್ ಸ್ಟೂಡೆಂಟ್ಸ್ ಗೆ ಏನಾದ್ರೂ ಸೊಸೈಟಿಯಲ್ಲಿ ಏನಾದ್ರು ಸ್ಪೆಷಾಲಿಟಿ ಇದೆ ಅಂತ ಅಂತ ಒಂದು ನಂಗೆ ಮಾಹಿತಿ ಬೇಕು. ಅನೇಕ ಕಾಲ ಗೊತ್ತೆ ಸರ್ ಅಂತ ಎಸ್ ಸಿ ಎಸ್ ಸಿ ಗ್ಯಾಸ್ ತಟ್ಟಬೇಡ ತಂಕ ಕಂಚೆ ಬುರ್ಜ್ಯಾಂಕ್ ಅನಿ ಕಂಚೆ ಗಸ್ಯ ಬುರ್ಜ್ಯಾಂಕ್ ಪುರ ಕಾಲೇಜ್ನಲ್ಲಿ ಸ್ಪೆಷಾಲಿಟಿ ಅಸಾಗಿ ಮತ
0: ಗೂಗಲ್ ಪೇ ನಂತರ ಅವರು ಹೇಳಿದ್ರು ಸೀನಿಯರ್ ಸಿಟಿಜನ್ ಗೆ ನಿಮ್ಮ ಬ್ಯಾಂಕ್ ಅಲ್ಲಿ ಏನಾದ್ರೂ ಇದೆ ಅಂತ ಕೇಳಿದ್ರು. 60 ವರ್ಷ ದಾಟಿದವರಿಗೆ
2: ಸೀನಿಯರ್ ಸಿಟಿಜನ್ಸ್ ಗೆ ನಮ್ದಂತ ಸಾಧಾರಣ ಎಲ್ಲ ಬ್ಯಾಂಕ್ ಅಲ್ಲಿ ಕೂಡ 0.5% ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ.
0: ಓಕೆ. ದೆನ್ ಮೂರನೇ ಪ್ರಶ್ನೆ ಅವರು ಕೇಳಿದ್ರು, ಅದಕ್ಕಿಂತ ಮುಂಚೆ ನಮ್ಮ ಇನ್ನೊಬ್ರು ಕೈ ಸಾಲದ ಬಗ್ಗೆ ಮಾತಾಡಿದ್ರು ಕುಸುಮಾಕರ್ ಅವರು. ಅವರಿಗೆ
2: ಕೈ ಸಾಲದ ಬಗ್ಗೆ ಹೇಳುವುದಾದ್ರೆ, ಫ್ರೆಂಡ್ಶಿಪ್ ಅಲ್ಲಿ ನೀವು ಕೊಡ್ತೀರಿ ಆದ್ರೆ ಯಾವಾಗ್ಲೂ ಒಂದು ಡಾಕ್ಯುಮೆಂಟ್ ಮಾಡಿ ಇಡೋದು ಬೆಟರ್. ನಾರ್ಮಲಿ ಇಷ್ಟು ಚೆಕ್ ಕೇಸಸ್ ಎಲ್ಲ ಇರೋದು ಎಲ್ಲ ಕೈ ಸಾಲದ್ದೇ. ಕೈ ಸಾಲ ಕೊಟ್ಟು ಮತ್ತೆ ಹಿಂದೆ ತಗೊಂಡ ಕೊಡ್ಲಿಕ್ಕೆ ಆಗದೀಗ ಲಾಸ್ಟಿಗೆ ಅವರೊಂದು ಚೆಕ್ ಬರೆದು ಕೊಡ್ತಾರೆ, ಹೀಗೆ ಚೆಕ್ ಹಾಕಿ ನಾನು ಕೊಡ್ತೇನೆ ಅಂತ. ಅದನ್ನ ಚೆಕ್ ಹಾಕುವಾಗ ಅದು ಬೌನ್ಸ್ ಆಗ್ತದೆ, ಅದ್ರ ಮೇಲೆ ಮತ್ತೆ ಕ್ರಿಮಿನಲ್ ಪ್ರೊಸೀಡಿಂಗ್ ಕೋರ್ಟ್ ಅಲ್ಲಿ ಮಾಡೋದು ಅದೊಂದು ಆಪ್ಷನ್ ಇದೆ.
0: ಎಷ್ಟು ದೊಡ್ಡ ಗೆಳೆಯನಾದ್ರೂ ಕೂಡ ಕೈ ಸಾಲ ಕೊಡ್ಲಿಕ್ಕೆ ಹೋಗಬೇಡಿ.
2: ಕೈ ಸಾಲ ಕೊಟ್ಟರು ಅದು ಅಕೌಂಟ್ ಅಲ್ಲಿ ಕೊಡಿ, ಮತ್ತೆ ಅವರಿಂದ ಮತ್ತೆ ರಿಕವರಿ ಆಗುವಾಗ ಕೊಡ್ಲಿಲ್ಲ ಅದೇ ಚೆಕ್ ತಕೊಳ್ಳಿ, ಚೆಕ್ ಮೇಲೆ ರಿಕವರಿ ಮಾಡಬಹುದು. ಅಥವಾ ಡಿಮಾಂಡ್ ಪ್ರಾಮಿಸರಿ ನೋಟ್ ಅಂತ ಮಾಡ್ತೇವೆ, ಅದು ಮಾಡಿದ್ರು ಆಗ್ತದೆ, ಆದ್ರೆ ಅದು ಸಿವಿಲ್ ಅಲ್ಲಿ ಹೋಗ್ತದೆ ಅಷ್ಟೇ, ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ.
0: ಓಕೆ. ಸೊ ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ರು, ಆಗ ಅವರು 700 ರೂಪಾಯಿ ಬಾಕಿ ಇಟ್ಟರೆ ಪಾಪ ಸತಾಯಿಸೋದು ಇದೆ, 2-3 ಲಕ್ಷ ಬಾಕಿ ಇಟ್ಟವರಿಗೂ ಕೂಡ ಆ ರೀತಿ ಇದು ನಿಮ್ಮ ಸೊಸೈಟಿ ಅಂತ ಹೇಳಿದಲ್ಲ, ಅವರು ಜನರಲ್ ಆಗಿ ಮಾತಾಡಿದ್ರೆ.
2: ಸಹಕಾರ ಸಂಸ್ಥೆಗಳು ನಾರ್ಮಲಿ ಸತಾಯಿಸುದಿಲ್ಲ, ನಿಮ್ದು ಅನ್ಲೈಕ್ ಬ್ಯಾಂಕ್ ಫಿನಾನ್ಸಸ್ ಎಲ್ಲ ನಿಮ್ಗೆ ಕಮ್ಮಿ ಪರ್ಸೆಂಟ್ ಅಂತ ಹೇಳಿ ಮತ್ತೆ ಅವರು ಒಳಗಿಂದ ಒಳಗೆ ಜಾಸ್ತಿ ಪರ್ಸೆಂಟ್ ಹಾಕಿ ತುಂಬಾ ಅಮೌಂಟ್ ಜಾಸ್ತಿ ಮಾಡ್ತಾರೆ, ಮತ್ತೆ ಸೆಟಲ್ಮೆಂಟ್ ಅಮೌಂಟ್ ಅಂತ ಒಂದು ಸ್ವಲ್ಪ ಬಿಡ್ತಾರೆ, ನಿಮ್ಮಿಂದ ಎಲ್ಲ ವಸೂಲ್ ಮಾಡ್ಕೊಳ್ತಾರೆ. ಆದ್ರೆ ಸಹಕಾರ ಸಂಘಗಳು ಇರುವುದೇ ಸದಸ್ಯರಿಗೋಸ್ಕರ. ಸೊ ಸದಸ್ಯರಿಗೆ ಸಾಲ ತಗೊಳ್ಳುವ ಸದಸ್ಯರು ಕೂಡ ಜವಾಬ್ದಾರಿತವಾಗಿ ಆ ಸಾಲವನ್ನು ಹಿಂದೆ ಕಟ್ಟುವ ಮನೋಭಾವ ಇರಬೇಕು. ಸಾಲ ಕೊಟ್ಟ ಸಾಲವನ್ನು ಹಿಂದೆ ಕೊಡುವಾಗ ಬೇಸರ ಆಗ್ತವಂತ ಒಂದು ಸದಸ್ಯ ಹೇಳಬಾರದು. ಅವರ ಕಷ್ಟ ಟೈಮ್ಗೆ ಸಹಕಾರ ಸಂಘ ಅವರಿಗೆ ಸಾಲ ಕೊಟ್ಟಿದೆ, ಆ ಸಾಲವನ್ನು ಹಿಂದೆ ಕೊಟ್ರೆ ಬಡ್ಡಿ ಸಮೇತ ಆ ಬಡ್ಡಿಯನ್ನು ಇನ್ನೊಬ್ಬ ಅಲ್ಲಿ ನಿಮ್ಗೆ ಸಾಲ ಕೊಡ್ಬೇಕಂತ ಇಲ್ಲಿ ಡೆಪಾಸಿಟ್ ಇತ್ತು ಅವನಿಗೆ ಬಡ್ಡಿ ಕೊಡ್ಬೇಕಲ್ಲ ಆ ಸಂಸ್ಥೆ. ಆದ್ರಿಂದ ಅದೆಲ್ಲ ಇಂಟರ್ಲಿಂಕ್ಡ್, ಆ ಒಂದು ಸಣ್ಣ ಮಾರ್ಜಿನ್ ಅಲ್ಲಿ ಆ ಸಹಕಾರ ಸಂಸ್ಥೆ ನಡೀತಿದೆ. ಸೊ ಸಹಕಾರ ಸಂಸ್ಥೆಯಲ್ಲಿ ಯಾವಾಗ್ಲೂ ಸಾಲ ಬಾಕಿ ಇಡಬೇಡಿ. ಹಾಗಂತ ನಿಮ್ಗೆ ತುಂಬಾ ಟಾರ್ಚರ್ ಕೊಡ್ತಾರೆ ಅಂತ ನಾನು ಭಾವಿಸುವುದಿಲ್ಲ. ಹಾಗೇನು ಟಾರ್ಚರ್ ಸ್ಟಾಫ್ ಕೊಟ್ಟಿದ್ದಾರೆ ಆದ್ರೆ ನೀವು ನಿಮ್ಮ ಮ್ಯಾನೇಜ್ಮೆಂಟ್ ಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಹತ್ರ ವಿಷಯ ಹೇಳಿದ್ರೆ ಖಂಡಿತವಾಗಿ ಮ್ಯಾನೇಜ್ಮೆಂಟ್ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ.
0: ಓಕೆ. ಇದು ಅಶೋಕ್ ಮುಳಿತ್ಲು ಮತ್ತು ನಮ್ಮ ಕುಸುಮಾಕರ್ ಕೊಟ್ಟಾರ ಅವರ ಪ್ರಶ್ನೆ. ಗೊತ್ತಾರ ಅಮ್ಮನ್ನ ಕಾರ್ಕಳ್ತಾ ಅಂತೇನೆ, ದೋನ್ ಸವಾಲೇ ಸರ್ ಲೈ ತುಮಚ ಬ್ಯಾಂಕ್ ಅಂತ ಪರ್ಟಿಕ್ಯುಲರ್ ದಿನ ಸರ್ ಲೈ ವಿದ್ಯಾರ್ಥಿ ಕಾಲ ಮನೆ ಫೆಸಿಲಿಟೀಸ್ ಆಗಿ
2: ವಿದ್ಯಾರ್ಥಿ ಚವಿಷನ್ ಇತ್ತಾನ ಓಯ್ ಸ್ಕಾಲರ್ಶಿಪ್ ಲೋನ್ಸ್ ಅನಿ ಪುರ ತೋಡಿ ಬ್ಯಾಂಕ್ ಸಪುರ ದಿತ ಬೇಸ್ಡ್ ತಂಕ ಸಬ್ಸಿಡಿ ಗೌರ್ಮೆಂಟ್ ತೌನ್ ಎತ್ತ ತಂಕ ಸ್ಪೆಷಲೈಸ್ಡ್ ಸ್ಕಾಲರ್ಶಿಪ್ ಲೋನ್ ಆರ್ ಎಜುಕೇಶನ್ ಲೋನ್ ತಂಕ ದಿಮ್ಕ್ ಸಾಧ್ಯದತ್ತ ಅಮ್ಚ ಕ್ರೆಡಿಟ್ ಕೋಪರೇಟಿವ್ ಸೊಸೈಟೀಸ್ ಅಂತ ಅಮ್ಕ ಗೌರ್ಮೆಂಟ್ ತಮ್ಮ ಕೈಯೇ
0: ಫಂಡಿಂಗ್
2: ನಾ ಆಮೇಲೆ ಕಾಲೆ ವರ್ಕೌಟ್ ಕರಿ ಜಲ್ಲರೆ ಅಮ್ಚ ಸದಸ್ಯ ದೋರ್ಲೆ ಡೆಪಾಸಿಟ್ ತೇ ಡೆಪಾಸಿಟ್ ಅಮ್ಮ ಕನ್ವರ್ಟ್ ಕನ್ ಲೋನ್ ಕನ್ ದಿವಂಚೆ ಅದೇ 10% ಡೆಪಾಸಿಟ್ ಆಗಿಲ್ಲ ಜಿವೆಲ್ ಲೋನ್ ಆದ ತನ್ನ 11.5-11.2 ಆಕಮ್ಮೆ ಲೋನ್ ದಿತ್ತ 1% ಅನ್ನ ಅಮ್ಮಿ ವರ್ಕೌಟ್ ಕರ್ತ ಆಮೇಲೆ ಪ್ರಾಫಿಟ್ ಅವೈರ್ ಸರ್ಡ್ ಕಾನ್ಸಂಟ್ರೇಟ್ ಕರ್ನ ಸರ್ವಿಸ್ ಓರಿಯಂಟೆಡ್ ಕರ್ತ ಎಜುಕೇಶನ್ ನಮ್ಕ ಸೆಪರೇಟ್ ಕಾಯಿ ಕಾನ್ಸೆಪ್ಟ್ ದೇವಂಕು ಕಷ್ಟ
0: ಅನಿ ತಂತ ತುಮಿ ಓರಲ್ಲ ಸ್ಯಾಲರಿ ಜಾಂಗ್ ಪುರೋ ಇನ್ಫ್ರಾಸ್ಟ್ರಕ್ಚರ್ ಜಾಂಗ್ ಪುರೋ ಯಾ ಎಲೆಕ್ಟ್ರಿಕ್ ಬಿಲ್ ಜಾಂಗ್ ಪುರೋ ಅನಿ ಉರಲ್ಲ ತೋಡೆ ಕರ್ಸ ಸತೆ ಪೂರ ಎ ಮ್ಯಾನೇಜ್ ಕರಿ ತತ್ಯಕ 1.55% ಅಂದ್ರೆ
2: ತುಮಿ
0: ಅನಿ ಅಂಕ ತುಮಿ ಏನ್ ದಿಜೆ ಪಟ್ಟ ನಿಂಗೆ ಓಕೆ ತಕ್ಷಣದಲ್ಲೇ ಬ್ಯಾಂಕ್ ಅಂಕಾನೆ ಸೊಸೈಟಿ ಮುಸ್ತು ವ್ಯತ್ಯಾಸ ಸರ್
2: ಅನಿ ಸಬ್ಸಿಡಿ
0: ಸಬ್ಸಿಡಿ ನಾ ವೈ ಹಂಗ ಸರ್ ಅನೇಕ ಸವಾಲು ತಿನ್ನ ಸರ್ ಎಸ್ ಸಿ ಎಸ್ ಟಿ ಚಿಂತಾ ಚಿವಿಷನ್ ಕಾಲ ಸಮ
2: ಸದಸ್ಯರ ಕಲ್ಯಾಣ ನಿಧಿ ಮನ ದೋರ್ಲ ತಂತು ಅಮ್ಚನ್ ಕೋನ್ಪುರ ಮೆಂಬರ್ಸ್ ಆತು ತಂಚೆ ಕಷ್ಟಚೆ ಪರಿಸ್ಥಿತಿ ಅಲ್ಲರ್ ಕಾಲ ಅಲ್ಲರ್ ತಿ ಅಮ್ಕ ಅಪ್ಲಿಕೇಶನ್ ಗಲ್ತ ತೆ ಅಮೆ ಬೋರ್ಡ್ ಅಂತ ಅಪ್ಲಿಕೇಶನ್ ವೆರಿಫೈ ಕರ್ ಮೈ ರಾಮ್ಚ ಸೊಸೈಟಿ ತೌನ್ ಇಟ್ಲ ಅಮೌಂಟ್ ಅಮೆ ಸಹಾಯಧನ ದಿತ
0: ಓಕೆ
2: ಈ ಸಹಾಯಧನ ಮಸ್ತ್ ದಿಲ್ಲ ಯಸ
0: ಓಕೆ ಅನೇಕ ಕಾಲ್ ಇವನ ಸರ್ ನಮಸ್ಕಾರ ಹಲೋ
5: ನಮಸ್ಕಾರ
0: ನಮಸ್ಕಾರ
5: ಹಲೋ
0: ಕೋಣ ಲೈತಾ ಸ್ವಾಗತ
5: ಕನ್ಸರ್ನ್ ಲೋನ್ ಕೊನಕಿ ವಾಡತಿತ್ತ ಪೈಸೆ ದಿತ್ತ ಅನಿ ಪಾರ್ಟಿ ಮಾಡ್ಲ ಫ್ರೆಂಡ್ಶಿಪ್ ಅದೇ ತು ಕೈ ಗೊತ್ತ ಮುಜಿ ಕೇಸ್ ಸೋ ತಶ ಅವೆ ಇಂಚಿಂತ ಲೆ ಸವಾಲ್ ಗಲಂ ಪೊನ ಒಂದು ಸಾನಿ ಗಲೆ ಮಕ ಇಂ ಬೋರೆ ದಿಸ್ ಇಸ್ ದಿ ಆನ್ಸರ್ ಅಂಡ್ ಇಟ್ಸ್ ಗುಡ್ ವೆಲ್ ಆನ್ಸರ್ ಸೋ ಐ ಜಸ್ಟ್ ವಾಂಟ್ ಟು ಟೆಲ್ ಯು ಯು ಆರ್ ಡೂಯಿಂಗ್ ವೆಲ್ ಅಂಡ್ ಐ ಆಮ್ ಪ್ರೌಡ್ ಆಫ್ ಯು ಆಸ್ ಎ ಫ್ರೆಂಡ್ ಅಂಡ್ ಕ್ಲಾಸ್ಮೇಟ್
2: ಥ್ಯಾಂಕ್ ಯು
5: ಕೀಪ್ ಡೂಯಿಂಗ್ ವೆಲ್
0: ಥ್ಯಾಂಕ್ ಯು ಡಾಮಿನಿಕ್ ಯು ಕಾಲ್ಡ್ ಮಕ ಖುಷಿ ಅಲ್ಲಿ ರೇಡಿಯೋ ಸಾರಂಗ್ ಆಗ್ತೀನಿ ಕಾಲ್ ಕೇಳ ಐಕಾನ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲಾಟ್ ಇದೆ ಬರೀ ಓಕೆ ಸರ್ ತಿಂತು ಸೈತ್ಯಂಜಿ ಸವಾಲ್ ಅಂತ ಹಂಗ ಸರ್ ಅಸ್ತಾನ ತುಜ ಜೀವಿತ ಶಿನ್ಮಕ ಉಲೋಂಗಿಲ್ ಅಂತ ಜೀವನ್ ತುಜ ಜೀವಿತ ಅಂತ ಬಾಳ್ ಪೋಣಾರ ಮುಸ್ತು ರಡ್ಲೈ ರಡ್ಲೈ ಅಮ್ಳ ಒಡಿಲ ಅಂತ ಒಂದ್ ಜೋರ್ಕ ಒಂದ್ ಪುಣ್ ಕಸ್ಟ್ ಮುಂಚೆ ರಡ್ ನಿಂತಕೆ ತೇ ದಿಸ ನಮ್ಕ ಪುಣ್ ತೆ ಕಸ್ಟ್ ಫುಡ್ ಕರ್ನ ತು ಜೀವಿತ ಬೋರೆ ಕೊರಂಗ್ ಪೊಳೆಯಲ ಸೊ ಹೌ ಅವ ಹಾರ್ಡ್ ವರ್ಕ್ 1985 to 2000 ಅಮ್ಮನ ಸರ್ ಅಸಲ್ ರೇಖ ಲಂಗ್ ಅಸಲ್ ಜೈತ್ಯ ಮಾಡ್ಯಕ್ ಕೈ ಮೀಗರ್ ಲೈಕ್ 25% ಬುರ್ಗಿ ಮಾತ್ರ ಸುಖಾಚ ಗಜ್ರೇ ಅಸಲ್ ಊರ್ಲಿ ಪೂರ ಗುಲೋ ಬಚ್ಚ ಕಂಟ್ಯಾಚ ಗಜ್ರೇ ತೋಡಲ್ ಬುರ್ಗಿಂತಿ ಅಶೆ ಮುಂಟಸ್ತನ ಕಸ್ಟ್ ಅಮ್ಕ ಸಮಾಜ ಅಂತ ಅನಿ ಮುಜತ್ ಮಯಂಗ ಮಂತ್ರ ಒಂತು ಬೈರೋಸೋನೆ ಸಕ್ಕಡ್ ಪೂರ ಗಲ್ಫ್ ಆಚೆ ಅನಿ ಯುರೋಪ್ ಆಚೆ ಸ್ವಪ್ನ ದೇಖ್ತಾನ ತು ಮುಜತ್ ಮಯಂಗ ಒಂದ್ ಮುಜತ್ ಮತ್ತೆ ಏನ್ ಕೇತೆ ಸಮ ಪತ್ಕೆಲ್ಲೋ ಮುನಿಸ್ ಅದನ್ನ ವೈ ಕಸ್ಟ್ ಅಮ್ಕ ಕಿತ್ತೆ ಖುಷಿ ಜೈತೆ ಒಂದ್ ಕರ್ತಾ ಸರ್
2: ಅವೇ ಸಬ್ಸ್ಟೆನ್ಶಿಯೇಟ್ ಕರಿ ಜಾಲ್ಯಾರ ಕಷ್ಟ ಸಟ್ಟಂಗೆ ಅಸ್ತದ ಕಷ್ಟ ತವನು ಒಯ್ರೇ ಜಾಲ್ಯಾರ ತ್ಯಾ ಟೈಮರ್ ತುಮ್ಕ ದಿವಂಚಿ ದೇಕ್ ಕಷಿ ಅಸ ಅಮನಸ್ತ ಮಸ್ತ್ ಬಟ್ಟಿ ಕಷ್ಟ ಅಲ್ಲೇ ಬರ್ಗೆ ತೈ ಎಜುಕೇಶನ್ ರವ ಐತಾತ ಮಗಿರ ಸ್ಕಿಲ್ಡ್ ಲೇಬರ್ ಹಾಕಿತ್ತ ತೈಂತ ಬಾಕಿ ಮಸ್ತ್ ಕೇಸ್ ಅಂದ್ ಹಂಗ ಮುಜ ಮಮ್ಮಿಕ್ ಎಜುಕೇಶನ್ ವಿಷಯ ಅಂತೇನೆ ಕಾಂಪ್ರಮೈಸ್ ಕೊರೋನ
0: ನೆವರ್
2: ಎಜುಕೇಶನ್ ತೇಕ ಸ್ಟೇಜ್ ಮುಸ್ ಎಜುಕೇಶನ್ ಜೈಜೆತ್ತ ಮುಂತಿ ಗಟ್ರ ಅವರ್ಲಿ ಅಂತ ಯಾಕತಿರ್ ತಿತ್ತದಲ್ಲರಿ ಫಾರಿನ್ ಹೊಸದಲ್ಲರಿ ಅಮ್ಚ ಎಕ್ಸ್ಪೆನ್ಸ್ ಪೊಳೆಯಲ್ಲ ಯಾಕತಿರ್ ಎಜುಕೇಶನ್ ಪ್ರಮೋಟ್ ಕೆಲ್ಲಿ ಪೇರೆಂಟ್ಸ್ ಅಂಚಿ ಬುರ್ಗಿ ಪೂರ ಎಂಡಕ್ ಪೌತ ಊರ್ಲೆ ಕಷಮ್ಳರ್ ತ್ಯಾ ಪೇರೆಂಟ್ಸ್ ಅಂಕಿತಚ್ಚಿ ನಾಲೆಜ್ ಅಸ ಬುರ್ಗಿ ಕಷ್ಟ ರಸ ಅತ್ಬಿಟ್ಟ ತ್ಯಾ ಟೈಮ್ ತ್ಯಾ ಬುರ್ಗಿಯಾಗತ್ತ ಕೈ ಕೈಂತ ಅವ್ನ ದೇಕ್ ಮೇಳಂತೂ ಏಕ್ ಬೆಟರ್ ಲೈನ್ ಕಾಣ್ಗೆದ್ಲಾರ ತಲೆ ಮುಸ್ತು ಬುರ್ಗಿ ಅಸತ್ ಕಷ್ಟ ಇಲ್ಲ ಅದರ್ವೈಸ್ ಬಾಕಿ
0: ಹಲೋ ನಮಸ್ಕಾರ ನಮಸ್ಕಾರ ಕೋಣ ರತ್ನ ಶೆಟ್ಟಿ ಉಲಯ್ಯ
2: ನಮಸ್ತೆ ನಮಸ್ತೆ ಮೇಡಮ್
0: ಕ್ಲಿಯರ್ ಇಲ್ಲ ರತ್ನ ಶೆಟ್ಟಿ ಸ್ವಲ್ಪ ಹೇಳ್ಬಹುದಾ ಒಂದ್ಸಲ ರೀಕಾಲ್ ಮಾಡಬಹುದಾ ನಿಮ್ಗೆ ನೆಟ್ವರ್ಕ್ ಸ್ವಲ್ಪ ನೀವು ಮತ್ತೆ ಕಾಲ್ ಮಾಡಬಹುದಾ ಅಂದ್ರೆ ನಿಮ್ದು ನೆಟ್ವರ್ಕ್ ಸ್ವಲ್ಪ ವೀಕ್ ಇರಬೇಕು ಜಸ್ಟ್ ಮಾಡ್ತೀರಾ ಕಾಲ್
6: ಮತ್ತೆ
0: ಹಾ ಇಲ್ಲ ಸ್ಪಷ್ಟತೆ ಇಲ್ಲ ಮಾತಾಡಿದ್ದು ರೀಕಾಲ್ ಮಾಡ್ತೀರಾ ಓಕೆ ಓಕೆ ತಿನ್ನೇ ಉಲ ಇಲ್ಲ ಮೇಡಮ್ ತಡೆಪಟ್ಟಿ ನೆಟ್ವರ್ಕ್ ಅಸನ್ನೋದಿಲ್ಲ ಸಂಭ್ರಮ ಕಷ್ಟ ವಿಷಯ ಲೋನ್ ಅಸ್ತಾನ
2: तशें एज्युकेशन एक आमकां दिल्लें तें मेन गायडन्स. मागीर आमी कश्ट आयले बरी मुखार आमच्या भुरग्यांनी कश्ट येवं नजो म्हणलें एक चिंताप आसता. त्या खातीर आमी लायफांत अभिवृद्धी पळयचीत पडटा. आमी ते इंत बाकी जाल्यार आमचे नेक्स्ट जनरेशन बाकी जाता ऑर ताणी ते स्टेप काडचे ताणी एक जनरेशनाचे गॅप मिस आउट जाता.
0: ओके, सो तशें जाल्यार आज आनीक कितें तुजे उलयता पूण ल्हानशें एक विराम काण घेता. तुजें आनी फेवरेट पद आसा ते पद हांव प्ले करता कित्याक हांव सांगू सांग उपरांत सांगता. ಕೊನೆಯ ಒಂದು ಕೆಲವು ನಿಮಿಷ ಹೊತ್ತಿದೆ ಈ ಒಂದು ಹಾಡಿನ ಬಳಿಕ ನಮ್ಮ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇನೆ.

0: ತಳು ಮಳು ಕಾರ್ಯಕ್ರಮ ಕ್ರೀಚ ಮಂಟ್ಯ ಮೊಗ ಸುಸ್ವಾಗತ ವೇಳದಂತ ಫಿಲ್ಫಿ ಹಬ್ಬ ಚಪದ ಪರಮಾಣೆ ವೇಳ್ಕೊಂಡ ಆಯ್ಕೆ ರಾಕನ ಪಣ ಹಂಗ ಸರ್ ಅನಿ ಏಕ ಉಲೋ ಎತ್ತ ಪಳ ಯಾಕೋಣ ಸೊ ಹಲೋ ನಮಸ್ಕಾರ
1: ಹಲೋ ನಮಸ್ಕಾರ
0: ನಮಸ್ಕಾರ
2: ನಮಸ್ತೆ ಮೇಡಮ್
0: ಹೇಳಿ ಹೇಳಿ ರತ್ನ ಶೆಟ್ಟಿ ಅವರೇ
1: ಏನ್ ಗೊತ್ತಾ ಅಲ್ಲ ಎಲ್ಲ ಕಥೆನೆಲ್ಲ ಹಂಚಿಕೊಂಡ್ರು ಅವರು ಮತ್ತೆ ಏನೆಲ್ಲ ರೂಲ್ಸ್ ಕಾನೂನು ಎಲ್ಲ ಉಂಟು ಅದೆಲ್ಲ ಹೇಳಿದ್ರಲ್ಲ ಅದೆಲ್ಲ ಖುಷಿ ಆಯ್ತು ನನ್ನ ಸ್ಟುಡಿಯೋಗೆ ಬಂದು
0: ಧನ್ಯವಾದಗಳು ನಿಮಗೂ ಕೂಡ ಧನ್ಯವಾದಗಳು ಕಾಲ್ ಮಾಡಿದಿರಲ್ಲ ನೀವು ತುಂಬಾ ಖುಷಿ ಆಯ್ತದೆ ಓಕೆ ರತ್ನ ಶೆಟ್ಟಿ ಅವರೇ
2: ಥ್ಯಾಂಕ್ ಯು ಮೇಡಮ್
0: ಓಕೆ ಸೊ ರತ್ನ ಶೆಟ್ಟಿ ಇವಲ್ಲಿ ಸೊ ಜೀವನ ದಟ್ಟು ಆಸ್ ಟು ರೇಡಿಯೋ ಸಾರಂಗ ಕಾಯಿಲೋಯ್ ತುಂಬ ಸೊ ವೇಳ್ ಹಪ್ತೆ ಮೊದಲ ದಿವಸಾನೆ ಗೌರ್ಮೆಂಟ್ ರಜಾ ಎಲ್ಲ ರೊಣ್ಣಿ ತೆಸ ಕೋರ್ಟ್ ಬಂದ್ ಅಸ್ತ ಪಣ ಹಪ್ತೆ ಮೊದಲ ದಿವಸಾನೆ ಕೋರ್ಟ್ ಬಿಸಿ ಅಸ್ಸು ವೇಳು 10 to 11 ತ್ಯಾ ಟೈಮರ್ ತುಂಬ ಆ ಸಂಗಸರ ಇಲ್ಲಿ ಆತ ಅನಿ ಖುಷಿ ಬಗ್ಗೆ ರೇಡಿಯೋ ಸಾರಂಗಾಗೆ
2: ಆಕ್ಚುಲಿ ಬಾರಿ ಬರೇ ಬೊಗ್ಲೆ ಮಕ್ಕ ಬರೇ ಅನುಭವ ತುಂಬ ಏಕ ಎಫ್ ಎಮ್ ಅಂತ ಏಕ ಇಟ್ಲೆ ವಿದೌಟ್ ಪ್ರಾಫಿಟ್ ಎಕ್ಸ್ಪೆಕ್ಟ್ ಕರ್ನಾಸ್ತಾನ ಇಟ್ಲೆ ಇನ್ವೆಸ್ಟ್ಮೆಂಟ್ ಗರ್ಲ್ ತುಂಬ ಏಕ ಕ್ರಿಸ್ತವ ಲೋಕ ಕ್ರಿಸ್ತವ ಭಾಷೆ ಕತ್ತೀರ ಅಣಿ ಕ್ರಿಸ್ತವ ಪೋದ ಕೊಂಗ್ನಿ ಪೋದ ಸಾರಿ ಕೊಂಗ್ನಿ ಪೋದ ಕರ್ನ ಬರೇ ಕಾಮ್ ಕರ್ತಿತ್ತ ಅದು ಈ ರೇಡಿಯೋ ಅಣಿಕೆ ಎಕ್ಸ್ಪ್ಯಾಂಡ್ ಜೈಜೆ ಸ್ಟೇಟ್ ಎಕ್ಸ್ಪ್ಯಾಂಡ್ ಜೈಜೆ ಮಗೆ ನೇಷನ್ ಎಕ್ಸ್ಪ್ಯಾಂಡ್ ಜೈಜೆ ಆಲ್ರೆಡಿ ತುಂಬ ಆಪ್ ಅದರ್ಮ ಇಂಟರ್ನ್ಯಾಷನಲಿ ಐಕ ಆಯ್ತು ಪುಣ್ ಬೇರ್ ಆಮೇ ಆತ ಕಾರ ಈ ರೇಡಿಯೋ ಸಾರಂಗ್ ದೋರ್ಚೆ ಬರೀ ಜೈಜೆ
0: ಹಂಗ ಸರ್ ತುಜ ಕಡೆ ಅನಿ ತೊಡಿ ಸವಾಲ ಸರ್ಚಲ್ಲ ಜೀವನ್ ದಟ್ಟು ಜೀವಿತ ಅಂತಲಿ ತೊಡಿ ಚಿಕ್ನಿ ಸವಾಲ ಮಾಡ ಚಿಕ್ನಿ ಸವಾಲ ಮಾಡತ್ತಿ ಒನ್ ವರ್ಡ್ ಆನ್ಸರ್ ಒನ್ ಸೆಂಟೆನ್ಸ್ ಆನ್ಸರ್ ಜೀವನ್ ದಟ್ಟು ಯಾ ತುಮ್ಚ ಜೀವಿತ ಅಂತಲೆ ಓಡ್ ಸೊಪಾಣ ಕಂಚಿನ ರಸಾಗಿ ಅದೂರೆ ಸ್ವಲ್ಪ ಜೀವಿತ ಅದೂರೆ ಸೊಪಾಣ ಅದೂರೆ ಓಡ್ತಾ ಉಂಟ
2: ಸ್ವಪ್ನ ಅಸಾತ್ ಡಿಸ್ಕ್ಲೋಸ್
0: ಮೊಗಾಸು ವ್ಯಕ್ತಿ
2: ಏಕ ನೀ ದೋಗ್ ತೇಗ್ ಅಸಾ ಆಮ್ಚೆ ಏಕ ಟೀಮ್ ಅಸಾ ಏಕ ಮುಜ ಕಝಿನ್ ದಟ್ಟು ರೋಷನ್
0: ಅಸಾ
2: ಮುಜ ಕ್ಲೋಸ್ ಫ್ರೆಂಡ್ ಕಾರ್ತಿಕ್ ಅಸಾ ಮಾಗಿರ್ ಮುಜ ಬಾವು ಅಸಾ ಚೇತನ್ ಮಾಗಿರ್ ಆಮ್ಚೆ ಆಮೇ ಕಝಿನ್ಸ್ ಅಸಾ ಸಂತೋಷ್ ಅವಿಲ್ ರಾಬಿನ್ ಆಮೇ ಮೋರ್ ಅಬೌಟ್ ಕಝಿನ್ಸ್ ಮುನ್ನಿ ಫ್ರೆಂಡ್ಸ್ ಬರೀ ಅಸ ಮುಸ್ತು ವರ್ಷ ತಗೊಂಡ ಸ ಮುಸ್ತು ಆಮ್ಚೆ ಗರ್ಜೆ ಪುರ ಪೌತ ತಶೆ ಒಟ್ಟು ಟೀಮ್ ಜಗೋಣ ಸ
0: ಓಕೆ ಪಸಂದ ಚೇ ಮಾಸ್
2: ಪಸಂದ ಚೇ ಮಾಸ್ ಬೊಕ್ರಿಯಾ ಮಾಸ್
0: ಬೊಕ್ರಿಯಾ ಮಾಸ್ ಓಕೆ ಪಸಂದ ಚೇ ಸ್ವೀಟ್ಸ್
2: ಸ್ವೀಟ್ಸ್ ಅವ್ ಬಾರಿ ಉಣೆ ಕೌಂಚೆ
0: ಕೆಲರಿ
2: ಕೆಲರಿ ತೊಡೆ ಬಟ್ಟೆ ಗೀ ಮಾಲ್ಪುರಿ ಬರೀ ಜಾತ
0: ಓಕೆ ಖಂಡಿತ ಮಳೆ ತ್ಯಾ ಸಂಚೆ ಮಳೆ ತುಮಕಾ ಆತ ಸ್ಟುಡಿಯೋ ತನ ಬೈರ್ ಗೆಲೆ ಅಪರ ಬಂಡೋಳೆ ಅನ್ಕೊಂಡೆ ಮನೆ ಕಾಣಿ ಗಂದಿ ಪರ್ಸಲಂಟಿ ಜಾ ಮುಚ್ಚಿ
2: ಸ್ವೀಟ್ ಸಮ್ ಕ ದಿತ್ತ ಆತ ಅವು ಮೋರೆ ಬಟ್ಟೆ ಕತ್ತ ಆಫೀಸ್ ಅಂದೋರ್ ತಾ ನದ ಗರ ಬೈಲ್ ವರ್ ಗ್ಯಾಂಗ್ ಮಮ್ಮಿ ಕಾಣಿ ದಿತ್ತ
0: ಓಕೆ ಅನ್ಲೈಕ್ ಮ್ಯಾಟರ್ ಯಾ ವಿಷಯ ತುಮಕಾ ಕೊನ್ಸೋ ವಿಷಯ ಲೈಕ್ ನಾ ಜಿನಿ ಅಂತ
2: ಲೈಕ್ ನಾ ಮುಳ್ಯಾರ ಡೋಂಟ್ ವಿಶ್ ಟು ಹ್ಯಾವ್ ಎನಿಮೀಸ್
0: ಎನಿಮೀಸ್ ಓಕೆ ಪೂರ ಮಿತ್ರತ್ವದ ಇದೆ ಅನಿ ಫ್ರೆಂಡ್ಸ್ ಇತ್ತದ ಇದೆ ಮನಶೇತ ಓಕೆ ಸಂಗ್ಲಾ ವಿಷಯ ತಮ್ಮ ಸಹಿತ ಓಲ ಇಲ್ಲ ಅಂದ್ರೆ ಪಣ ಐಲಿ ಬಾರ್ ಆಮ್ಚೆ ಕಿತ್ತೆ ಆಮ್ಚೆ ಏಕ ಕಾರ್ಯ ಪಾಟಿ ಪೋಡೊಲ್ಲೆ ತೆ ಅವು ಗುಡ ವರ್ವಿ ತುಜ ಮೊಗಾಸ ಮನ ವ್ಯಕ್ತಿತ್ವ ಮನಲ್ಲಿ ಕಿತ ತುಜ ಕಳೆದ ಸೊ ಗೊಂಡು ತುಕ ಮೇಳ ಆಜಿಸಲೆ ಯಾರ ತ್ಯಾ ವ್ಯಕ್ತಿನ ತುಕ ತನ್ನದಿಲ್ಲ ಸವನ ಸ ಸಡನ್ ಕುಟುಂಬ ಅಂತ ಏಕ ವಾದಾಡೋಟ್ಲೆ ತುಜ ಮಾವಂತಾರಲ್ಲೋ ಆತ
2: ಬಾರಿ ಕ್ಲೋಸ್ ಅಲ್ಲ ಪಪ್ಪ ಬರೀ ಅವ್ನ ಪಪ್ಪ ಮುಂಚೆ ತಕ್ಕ ಈ ವಾಸ್ ಅ ಜೆಂಟಲ್ಮ್ಯಾನ್ ಜೆಂಟಲ್ಮ್ಯಾನ್ ತಚ್ಚೆ ಹರಿಯಕ್ಲಾಡೆ ಊಲ ಇಜ್ಜೆ ತಚ್ಚೆ ಮಗಿ ತಚ್ಚೆ ಇಲ್ಲಿ ಸಮಾಜ ಸೇವಾ ಅಲ್ಲಿ ಬೈರ್ಕೊಣಕ್ಕೆ ಕಳ್ನಾಟ್ಲಿ ತಚ್ಚೆ ಎಟ್ಲೆ ಹಾಕಿ ಕರ್ನ ಕೈ ಹೆಚ್ಚಿ ಊಟ ಒಂದು ಸೀದ ಹೆಚ್ಚೆ ಕಾಲೆ ಸಂಗ್ಲಾರಿ ಕಾಲೆ ಹೆಂಕೆಲ್ಲಾರಿ ಕೆದಳೆ ಗರ್ಜೆಕ್ ರೆಡಿ ಮಸ್ತು ಜೆಂಟಲ್ ಮ್ಯಾನ್ ತೋ ತಚ್ಚೆ ಲಾಸ್ ಅಮ್ಕ ಬೇರ್ ಕುರು ಜಾಯ್ನ ಪೂರ್ಣ ಪ್ರಕೃತಿ ಚ ನಿಯಮ ಐಲ್ ಮುನಿಸ್ ಹೊಸ ಜೆತ್ ಶೆಟ್ರುಕ್ ತಮ್ಮ ಎಕ್ಸೆಪ್ಟ್ ಕರಿ ಜೆತ್ ಎಕ್ಸ್ಪೆಕ್ಟೇಷನ್ ಅಲ್ಲೇ ಅಣ್ಣ ಇಲ್ಲಿ ವರ್ಷ ಅಸ್ತೋ ಪೂರ್ಣ ಕೈ ಕೊರು ಜಾಯ್ನ
0: ನಿಮಾನೆ ಸವಾಲ್ ಮುಚೆ ಎಲ್ ಎಲ್ ಬಿ ಸ್ಕೋಪ್ ನ ತುಲ್ಲು ಏಕ ಕಳಾರ ಮುಂಟಾಲೆ ಎಲ್ ಎಲ್ ಬಿ ಸ್ಕೋಪ್ ಅಸ ಆತಂಚೆ ಕಳಾರ ಆತ ಪೂರ ಏ ಆಯ್ತು ಪೂರ ಎಸಲ ಅಂದಲ್ಲ ರೀ ಸಗ್ಲಿ ನಾಲೆಜ್ ಅಮ್ಕ ಲಟ್ಟೆ ಏಕ ಸ್ಕ್ರೀನರ್ ಮೆಲ್ಟ್ ಅದಲ್ಲ ರೀ ಮೊಬೈಲ್ ಅಚ್ಚ ವಕೀಲ್ನಸ್ತನ ಕೋರ್ಟ್ ಮೊಬೈಲ್ ಐಕಾನ ಯಾ ಜಡ್ಜಸ್ ಐಕಾನ एलएल बी करूंक तुम्ही युवा जनांक कितें प्रेरेपीत करता कित्याक म्हळ्यार आर्ट्स म्हणल्यार लोकांक कंटाळो येवन गेला थोडे पोटी या तले स्ट्रीम इन्स्टिट्यूटाच्या पाटीर येवचे तुम्ही एक तांकां सल्ला दिवचे
2: एलएल बी करूंक हांव सगळ्यांक प्रोत्साहन दिता तांतु आर्ट्स म्हणजे तुका ग्रॅज्युएशन खंयचेय कर मागीर 3 इयर्स कोर्स करया एलएल बी तुज्या इंट्रस्टाचे पयलें ग्रॅज्युएशन कर मागीर 3 इयर्स करया आता इस कंबायन करताय जाल्यार 3 इयर्स आर्ट्साचे ओट्टूत एलएल बी 5 इयर्स कोर्स करया पूण एलएल बी केल्ले कुडले तुम्ही तुमचे फ्युचर ब्रायट म्हणून चिंतल्यार इट इज अ रॉंग थिंग एलएल बी जाले उपरांत ती आमची प्रोसेस म्हळ्यार कंटिन्यू स्टडी कंटिन्यू हार्ड वर्क एक लॉयराचे जिनियन ताणें इनिशियल हार्ड वर्क विदाउट इनकम ताणें करचें पडटा ताचे उपरांत एक मिड डे टायम येता थंय तुका इल्लो इनकमूय आसता हार्ड वर्कूय आसता मागीर तशें तूं ग्रो जाता तुजें ऑफीस स्टार्ट जाता कॅरियर ग्रो जाता मागीर एक टायम येता तूं खाली उलयल्यार पुरो 4 शब्द तुजें इनकम जनरेट जावन वत आसता सो तुजें टीम कशें आसा ताचे वयर अशें एलएल बी इज अ गूड थिंग तुका कोण सक्सेसफूल आहा ताका पळोवन हांव एल एल बी केल्ले कुडले जाता म्हण एल एल बी केल्या उपरांत मस्त हार्ड वर्क मस्त सॅक्रिफायस करूंक आसा कंटिन्यूस येवचे लॉज जावन दी अमेंडमेंट जावन दी अडॉप्ट करून तो साचे पडटा सो इट इज कंटिन्युअस प्रोसेस
0: ये कॉल येवन आसा निमाणे हॅलो नमस्कार
3: हॅलो
0: नमस्कार
2: नमस्ते
3: नमस्कार कोर्टात म्हणजे केस झाली केस हांव जामिनीक रावलो जामिनीक म्हाका पैसे बांदूंक पडले म्हणल्यार म्हजो जागो ना म्हणून जावन म्हाका 8,000 रुपये जड्जान 8,000 रुपये दी म्हळ्यार आतां म्हाका केस गोड जाल्या आतां ते पैसे म्हाका फाटी मेळटा की
0: ओके तुमचें नांव सांगा सर
3: म्हजें डॅनीस सिल्वा
0: खंय था सर
3: वा
0: खंय था न्हू
3: हांव
0: ओके ओके
2: ओके म्हाका म्हळ्यार तुवें आतां तुजी कंप्लीट केस कशी म्हणून म्हाका फॉर श्युरिटी फॉरफीट जाले जाल्यार कश्ट श्युरिटी म्हणून रावण जागो ना म्हळ्यार तुवें कोर्टाक बिस्कायट गेल्ले बरे पूण आजच्या केसीन ताणें खाल्या एज अ पॅनल्टी बांदल्या गी एज अ श्युरिटी बांदल्या गी खाल्या म्हणून क्लियर पिक्चर ना
0: तशें समजलें जाल्यार कळात
2: कळात ते पिक्चर एक करेक्ट दिल्यार गायड करयात अदरवायज इन्फॉर्मेशन रॉंग जाता
0: पळयनासतना आतां शेळ आयल्या म्हणून डॉक्टरा कडेन आमी फोनार गुळयो काण घेवचे की वचून दाखोवन काण घेवचे डिफरंस आसा ओके तर जिवन रट्टायचे ताळो मोळां कडेन तुमी भाग घेतले सैरोसांव जायतें तुवें सांगलें उलोवंक मस्त आसलें पूण वेळाची बंदड आसा वेळ तो आमकां हातांत मेळना काय पूण 1 घंट्या भितर कितें तुमी उलोवंक जाता सगळें उलयलां तुमची जिणी बँका खातीर तुमी कसो वावर एल एल बी जावं पुरो या हेर तुमचे बीबीएम शिकप केल्ले आनी तुमच्या कुटुंबा विशीं तुमी सगळें उलयलां तुमकां हांव रेडियो सारंगाचे निर्देशक बापा तर्फेन सांगत आसा लुबीस परिगणीत विश्वविद्यालया तर्फेन आनी रेडियो सारंगाची बंदी तर्फेन देव बरें करूं म्हणटा सर
2: थँक्यू थँक्यू म्हाका तुमी एक अवकाश कर दिले धन्यवाद
0: मोगाचे आयकूप येना सो ताळो मोडो हांगा सर सोमता परत मेळटा तुमच्या मंगळारा दीस अनेक मोगाच्या सैर्य सांगता हय सैरो कोण म्हणून सांगना पूण तुमकां कंडी जावन येवचे हप्त्यान कडेन
4: कोंकणी मातयेंत आसात साबार पाळां संस्कृतीची मुळां
5: संवसाराच्या शिमापुर्यांत विस्तारल्यांत कोंकणी बाळां
4: हाचे मोलादीक सादरपण
5: ताळो आनी उमाळ
6: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ ನಾನು ಹೇಳಿದೆ ನೋಡಪ್ಪ ಹೆಸರೇ ಹೀಗೆ ಇದೆ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಹಲೋ ಡಾಕ್ಟರ್, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸ್ವಾಗತ. ಪ್ರತಿ ವಾರ ಒಬ್ರು ತಜ್ಞ ವೈದ್ಯರು ನಮ್ಮ ಜೊತೆಗಿರ್ತಾರೆ. ಬೇರೆ ಬೇರೆ ವಿಷಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೇವೆ. ಆರೋಗ್ಯ ಸಂಬಂಧಿತ ನಿಮ್ಮ ಪ್ರಶ್ನೆಗಳಿಗೂ ಕೂಡ ವೈದ್ಯರು ಸರಿಯಾದಂಥ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇವತ್ತಿನ ಈ ದಿನದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಅವಿನಾಶ್ ಕೃಷ್ಣ ಅವರು ಇದ್ದಾರೆ. KMC ಹಾಸ್ಪಿಟಲ್ ಜ್ಯೋತಿ ಏನಿದೆ ಇಲ್ಲಿನ ಸಹಭಾಗಿತ್ವದಲ್ಲಿ ಮೂಡಿ ಬರ್ತಾ ಇರುವಂಥ ಈ ಕಾರ್ಯಕ್ರಮ. ಇವತ್ತು ನಾವು ಹೊಟ್ಟೆ ಆರೋಗ್ಯದ ಬಗ್ಗೆ ಮಾತಾಡ್ತೇವೆ. ಹೊಟ್ಟೆ, ಕರುಳು, ಅದರಲ್ಲೂ ಕೂಡ ಯುವ ಜನರಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಬೇರೆ ಬೇರೆ ರೀತಿಯ ಹೊಟ್ಟೆಯ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಗಿದೆ. ಲೆಪ್ರೋಸ್ಕೋಪಿ, ಎಂಡೋಸ್ಕೋಪಿ ಇಂಥ ಬೇರೆ ಬೇರೆ ತಂತ್ರಜ್ಞಾನಗಳ ಮೂಲಕ ಪರಿಚಿತರು, ಶಸ್ತ್ರಚಿಕಿತ್ಸೆಯ ಅಲ್ಲೂ ಕೂಡ ಪರಿಣಿತರಾಗಿರುವಂಥ ವೈದ್ಯರು ಡಾಕ್ಟರ್ ಅವಿನಾಶ್ ಕೃಷ್ಣ ಅವರು. ಸುಮಾರು 11 ವರ್ಷಗಳಿಂದ ತನ್ನ ವೈದ್ಯ ಒಂದು ವೃತ್ತಿಯಾಗಿ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇರುವವರು. ನಡೆದ ಬೇರೆ ಬೇರೆ ಕಡೆಗಳಲ್ಲಿ ತನ್ನ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿತ್ವ. ಬಹಳ ಪ್ರೀತಿಯಿಂದ ಇವತ್ತಿನ ಈ ದಿನದ ಕಾರ್ಯಕ್ರಮಕ್ಕೆ ನಾನು ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಡಾಕ್ಟರ್ ನಮಸ್ಕಾರ.
1: ನಮಸ್ತೆ.
0: ಹೇಗಿದ್ದೀರಿ ಡಾಕ್ಟರ್?
1: ಎಲ್ಲ ಚೆನ್ನಾಗಿದ್ದೇನೆ. ನೀವೇಗಿದ್ದೀರಿ?
0: ಎಸ್ ಡಾಕ್ಟರ್, ಆರೋಗ್ಯದ ಬಗ್ಗೆ ಮಾತಾಡುವಾಗ ಈ ಹೊಟ್ಟೆ ಅನ್ನೋದ್ರ ಬಗ್ಗೆ ಐ ಥಿಂಕ್ ಎಲ್ಲರೂ ಕೂಡ ಪ್ರತಿದಿನ ಏನಾದರೂ ಮಾತಾಡುವಂಥದ್ದೇ. ಹೊಟ್ಟೆ ಸರಿಯಿಲ್ಲ, ಹೊಟ್ಟೆ ನೋವು, ಏನಾದರೂ ಅಂತೂ ಇಂತೂ ಹೊಟ್ಟೆ ಅನ್ನುವಂಥದ್ದು ಸಮಸ್ಯೆ ಕೊಡ್ತಾ ಇರ್ತದೆ ಅಂತ. ಏನಾದರೂ ನಮಗೆ ಆರೋಗ್ಯದಲ್ಲಿ ಏನು ಏರುಪೇರಾದರೂ ಕೂಡ ಮೊದಲು ನಮಗೆ ಹೊಟ್ಟೆಯ ಆರೋಗ್ಯ ಅದು ಮೊದಲು ಗಣನೆಗೆ ಬರ್ತದೆ. ಸೊ ಈ ಎಲ್ಲ ದೃಷ್ಟಿಯಿಂದ ಹೊಟ್ಟೆಯ ಆರೋಗ್ಯದ ಬಗ್ಗೆ ಮಾತಾಡುವುದು ಬಹಳ ಅಗತ್ಯ ಅಂತ ನೀವು ಹೇಳ್ತೀರಿ. ಏನು ಹೇಳ್ತೀರಿ?
1: ಹೌದು, ಅಬ್ಸಲ್ಯೂಟ್ಲಿ. ಹೊಟ್ಟೆ ಸರಿ ಇದ್ದರೆ ಎಲ್ಲ ಸರಿ ಇದ್ದಾಗೆ. ಆ್ಯಕ್ಚುಲಿ ಹೊಟ್ಟೆ ಅಂದರೆ ಜನರಲ್ ಪಬ್ಲಿಕಲ್ಲಿ ಹೊಟ್ಟೆ ಅಂದರೆ ಒಂದು ಎಲ್ಲದನ್ನು ಒಟ್ಟಿಗೆ ಕಲೆಕ್ಟಿವ್ ಆಗಿ ಹೇಳ್ತಾರೆ, ಬಟ್ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟ್ಸ್ ಇರ್ತದೆ. ಹೊಟ್ಟೆ ಹೆಲ್ತ್ ಅಂದರೆ ಆ ಹೊಟ್ಟೆನು ನಾವು ಡಿವೈಡ್ ಮಾಡಿ ನೋಡಿದರೆ ಅದರಲ್ಲಿ ಸ್ಟಮಕ್, ಇಂಟೆಸ್ಟೈನ್, ಲಿವರ್, ಪ್ಯಾಂಕ್ರಿಯಾಸ್, ಬೇರೆ ಬೇರೆ ಗ್ರಂಥಿಗಳಿರ್ತದೆ. ಈ ಎಲ್ಲದ್ರದ್ದು ಪರ್ಪಸ್ ಏನಂದರೆ ನಾವು ತಿನ್ನುವಂಥ ಫುಡ್ಡನ್ನು ಒಳ್ಳೆ ರೀತಿ ಡೈಜೆಸ್ಟ್ ಮಾಡಿ ಅದರಿಂದ ಎಷ್ಟಾಗ್ತದೆ ಅಷ್ಟು ನ್ಯೂಟ್ರಿಯೆಂಟ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಮಗೆ ಎನರ್ಜಿ ಇದನ್ನೆಲ್ಲ ಕೊಟ್ಟು ದೆನ್ ಅದರ ವೇಸ್ಟ್ ಅದನ್ನು ಎಕ್ಸ್ಕ್ರೀಟ್ ಮಾಡೋದು. ಈ ಪ್ರೊಸೆಸ್ಸಲ್ಲಿ ಏನು ಬೇಕಾದರೂ ಚೇಂಜಸ್ ಬರ್ಬೋದು. ಜನರಿಗೆ ಹೊಟ್ಟೆ ನೋವು ಬಂದಾಗ, ಹೊಟ್ಟೆ ಪ್ರಾಬ್ಲಮ್ ಬಂದಾಗ ಎಲ್ಲದನ್ನು ಕಲೆಕ್ಟಿವ್ ಆಗಿ ಒಂದೇ ಒಂದು ವರ್ಡ್ ಬರ್ತದೆ, ಗ್ಯಾಸ್. ಏನು ಹೇಳ್ತಾರೆ ಅಂದರೆ ಗ್ಯಾಸ್. ಏನು ಪ್ರಾಬ್ಲಮ್ ಬಂದರೂ ಗ್ಯಾಸ್, ಗ್ಯಾಸ್ಟ್ರಿಕ್, ಗ್ಯಾಸ್ಟ್ರಿಕ್, ಗ್ಯಾಸ್ಟ್ರಿಕ್. ಬಟ್ ಎಲ್ಲದೂ ಒಂದೇ ಇರಲ್ಲ. ಪೇಷಂಟ್ಸು ಅವರಷ್ಟಕ್ಕೆ ಗ್ಯಾಸ್ ಅಂತ ಟ್ರೀಟ್ ಮಾಡಿಕೊಂಡು ಮಾಡಿಕೊಂಡು ಮಾಡಿಕೊಂಡು ಕೆಲವರೆಲ್ಲ ವರ್ಷಗಟ್ಟಲೆ ಅವರ ಏನು ಕಂಡೀಷನ್ ಇದೆ ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಂಡು ಬರ್ತಾರೆ. ಕನ್ಸಲ್ಟ್ ಮಾಡೋ ಬದಲು ಎಲ್ಲದಕ್ಕೂ ಒಂದೇ ಡಯಾಗ್ನೋಸಿಸ್ ಕೊಟ್ಬಿಡ್ತಾರೆ. ನಮ್ಮ ಫುಡ್, ತಿನ್ನುವ ಫುಡ್ ಅದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ತಿನ್ನುವ ಫುಡ್ಡಲ್ಲೇ ನಮ್ಮ ಎಲ್ಲ ಬೆಳವಣಿಗೆ ಆಗಲಿ, ನಮ್ಮ ಮನಸ್ಸಿನ ಶಾಂತಿ ಆಗಲಿ, ನಮ್ಮ ಗ್ರೋತ್ ಆಗಲಿ, ನಮ್ಮ ಇಮ್ಯುನಿಟಿ ಸಿಸ್ಟಮ್ ಆಗಲಿ, ನಮಗೆ ಮುಂದೆ ಬರುವಂಥ ಕಾಯಿಲೆಯಿಂದ ಪ್ರೊಟೆಕ್ಷನ್ ಆಗಲಿ, ಹೀಲಿಂಗ್ ಆಗಲಿ, ಎಲ್ಲ ಆಗೋದು ನಮ್ಮ ತಿನ್ನುವ ಫುಡ್ಡಿಂದ. ಆ ಫುಡ್ಡಿನ ಈಗಿನ ಜನರೇಷನಲ್ಲಿ ಸ್ವಲ್ಪ ಬೇಜವಾಬ್ದಾರಿತನ ನಡೀತಾ ಉಂಟು. ಹಾಗಾಗಿ ಈ ಗಟ್ ಹೆಲ್ತ್ ಅನ್ನೋದು ಈಗ ತುಂಬಾ ಇಂಪಾರ್ಟೆಂಟ್ ಆಗಿ ಪರಿಗಣಿಸಬೇಕಾಗ್ತದೆ.
0: ಎಸ್, ಖಂಡಿತ. ಸೊ ಒಂದು ಹಾಡಿದೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅಂತ. ಸೊ ಆದರೆ ಆ ಮಾಡಿದನ್ನೆಲ್ಲವನ್ನು ಕೂಡ ಹೊಟ್ಟೆಗೆ ಸುರಿಯೋದಲ್ಲ ಅಂತ ಅಲ್ವಾ? ಅದರಲ್ಲೂ ಕೂಡ ನಾವು ನೋಡ್ಕೊಳ್ಬೇಕು ಅನ್ನೋದು ಇವತ್ತಿನ ಈ ದಿನದ ಅಗತ್ಯ. ಡಾಕ್ಟರ್, ನಾನು ನಿಮ್ಮ ಹತ್ರ ಕೇಳೋದು, ನೀವು ಅನೇಕ ವರ್ಷಗಳಿಂದ, ಒಂದು 20 ವರ್ಷಗಳ ನಿಮಗೆ ಅನುಭವ ಇರ್ಬೋದು ಈ ವೈದ್ಯಕೀಯ ಸೇವೆಯಲ್ಲಿ, ನೀವು ಮೊದಲ ದಿನ ವೈದ್ಯಕೀಯ ವೃತ್ತಿಗೆ ಜಾಯಿನ್ ಆಗುವಾಗ ಇದ್ದಂಥ ಜನರ ಹೊಟ್ಟೆಯ ಸಮಸ್ಯೆಗಳಿಗೂ ಈಗಿನ ಕಾಲದಲ್ಲಿ 2026 ಹೊಟ್ಟೆಯ ಸಮಸ್ಯೆಗಳಿಗೂ ಬಹಳ ವ್ಯತ್ಯಾಸ ಇದೆ ಅಂತ ನಿಮ್ಗೆ ಅನಿಸುತ್ತೆ?
1: ಡೆಫಿನೆಟ್ಲಿ ತುಂಬಾನೇ ವ್ಯತ್ಯಾಸ ಇದೆ. ಈಗಿನ ಜನರೇಷನ್ ಸೋ ಕಾಲ್ಡ್ ಏನಿದ್ದಾರೆ, ಅವರ ಫುಡ್ ಹ್ಯಾಬಿಟ್ಸ್ ಆಗಲಿ, ಲೈಫ್ ಸ್ಟೈಲ್ ಆಗಲಿ, ಟೋಟಲಿ ಡಿಫ್ರೆಂಟ್ ಫ್ರಮ್ ಪ್ರೀವಿಯಸ್ ಜನರೇಷನ್. ನಮ್ಮ ಆ್ಯಕ್ಚುಲಿ ನಮ್ಮ ಸಿಸ್ಟಮ್ ರೆಡಿಯಾಗಿರೋದು ವರ್ಕಿಗೆ, ಇಟ್ ಈಸ್ ಎಕ್ಸಸೈಸ್ ರಿಲೇಟೆಡ್ ವರ್ಕ್. ಇವಾಗ ಏನಾಗಿದೆ, ಹೆಚ್ಚಿನ ಕೆಲಸ ಕೂತ್ಕೊಂಡು ಕೆಲಸ ಇರ್ತದೆ. ಸೊ ಎಕ್ಸಸೈಸ್ ಆ್ಯಕ್ಚುಲಿ ತುಂಬ ಕಡಿಮೆ ಆಗಿದೆ. ತುಂಬ ನೀವು ಪಾಪ್ಯುಲೇಷನ್ ನೋಡಿದರೆ ಒಂದು 100 ಜನರಲ್ಲಿ 50-60 ಜನರಿಗೆ ಒಂದು ಬೇಡವಾದ ಬೊಜ್ಜು ಇರ್ತದೆ.

0: ಅದರ ಕಲರಿಂಗ್ ಚೇಂಜ್ ಆಗಿದೆ, ತಿನ್ನುವಂಥ ಪಾಪ್ಯುಲೇಷನ್ ಸಹ ಚೇಂಜ್ ಆಗಿದೆ. ಹೀಗಿರುವಾಗ ಅವರ ಈ ಲೈಫ್ ಸ್ಟೈಲ್ ಏನು ಚೇಂಜ್ ಆಗಿದೆ, ಇದು ತುಂಬ ಇಂಪ್ಯಾಕ್ಟ್ ಬೀಳ್ತಾ ಇದೆ. ಪ್ಲಸ್ ಅವರ ಸ್ಲೀಪ್ ಆಗಲಿ, ಅವರ ಎಕ್ಸಸೈಸ್ ಆಗಲಿ, ಅವರ ವರ್ಕಿಂಗ್ ಪ್ಯಾಟರ್ನ್ ಆಗಲಿ, ಇದೆಲ್ಲದೂ ಸಹ ನಮ್ಮ ಗಟ್ ಮೇಲೆ ಎಫೆಕ್ಟ್ ಬೀಳ್ತಾ ಇದೆ. ಮುಂಚೆ ಅವರು ಅವರ ಸಿಸ್ಟಮೇ ವೆರಿ ಲಿಮಿಟೆಡ್ ಇರ್ತಿತ್ತು, ಅವರು ತಿನ್ನುವಂಥ ಫುಡ್ಡು ಎಡಕ್ಯುಯೇಟ್ ಆಗಿ ಕರೆಕ್ಟ್ ಇತ್ತು, ಅವರು ಆ ಥರ ಕೆಲಸ ಮಾಡ್ತಿದ್ರು. ಈಗ ನಮ್ಮ ಎಕ್ಸೆಸಿವ್ ಫುಡ್ ಏನು ಉಳಿತದೆ ಕ್ಯಾಲರೀಸ್, ಸೋ ಕಾಲ್ಡ್ ಎಕ್ಸಸ್ ಕ್ಯಾಲರೀಸ್, ಅದು ನಮ್ಮ ಬೊಜ್ಜಾಗಲಿಕ್ಕೆ ಹೋಗ್ತಾ ಇದೆ. ಈಗ ನಾವು ಅದನ್ನು ಬರ್ನ್ ಮಾಡಲಿಕ್ಕೆ ಎಕ್ಸ್ಟ್ರಾ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ ಈಗ.
1: ಓಕೆ, ಈ ಹೊಟ್ಟೆಯ ಆರೋಗ್ಯದ ಸಮಸ್ಯೆಗಳು ಯಾವಾಗದಿಂದ ಆರಂಭ ಆಗುತ್ತೆ? ಅಂದರೆ ಚಿಕ್ಕ ಮಗು ಜನಿಸಿದಂಗೆದಿಂದಲೇ ಆರಂಭ ಆಗ್ತದ? ಹೇಗೆ?
0: ಎಸ್, ಅದರಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬರೋದು ಬ್ರೆಸ್ಟ್ ಫೀಡಿಂಗ್. ಮುಂಚೆ ನಮ್ಮ ನಮ್ಮ ಕರಿಕ್ಯುಲಮಲ್ಲಿ ಹೇಗಿದೆ ಅಂದರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಫಾರ್ 6 ಮಂತ್ಸ್. ಅಂದರೆ 6 ತಿಂಗಳ ತನಕ ಬ್ರೆಸ್ಟ್ ಫೀಡಿಂಗ್ ಬಿಟ್ಟರೆ ಬೇರೆ ಏನನ್ನು ಕೊಡಬಾರ್ದಂತಿದೆ. ಬಟ್ ಈಗೇನಾಗಿದೆ, ಅರ್ಲಿ ವೀನಿಂಗ್ ಅಂತ ಮಾಡ್ತಾರೆ. ವೀನಿಂಗ್ ಅಂದರೆ ಬೇರೆ ಫುಡ್ಡಿಗೆ ಮಕ್ಕಳ ಗಟ್ಟನ್ನು ಎಕ್ಸ್ಪೋಸ್ ಮಾಡೋದು. ಈಗ 6 ಮಂತ್ಸ್ ಬ್ರೆಸ್ಟ್ ಫೀಡಿಂಗ್ ಕೊಟ್ಟಾಗ ಅವರ ಗಟ್ ಹೆಲ್ತ್ ಏನಂತ ಹೇಳ್ತಾರೆ, ಅದು ತುಂಬ ಎನ್ಹಾನ್ಸ್ ಆಗುತ್ತೆ. ಯಾಕಂದರೆ ಇಮ್ಯುನಿಟಿ ಆಗಲಿ, ಅದರ ಅಬ್ಸಾರ್ಪ್ಷನ್ ಆಗಲಿ, ಎಲ್ಲದೂ ಸಹ ಒಳ್ಳೆ ಎನ್ಹಾನ್ಸ್ ಆಗ್ತದೆ. ಅವುಗಳಿಗೆ ಬೇಗ ಎಕ್ಸ್ಪೋಸ್ ಮಾಡೋದ್ರಿಂದ ಈ ಟಾಕ್ಸಿನಿಗೆ ಎಕ್ಸ್ಪೋಸ್ ಮಾಡಬೇಕಾಗ್ತದೆ. ಅವರ ಗಟ್ಟಲ್ಲಿ ತುಂಬ ಚೇಂಜಸ್ ಬರ್ಬೋದು. ಈಗ 3-4 ಮಂತ್ಸಿಗೆ ಮಕ್ಕಳಿಗೆ ರೆಗ್ಯುಲರ್ ಬೇರೆ ಫುಡ್ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ರೆಕಮೆಂಡೆಡ್ ಪ್ರಕಾರ 6 ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಇದೆ. ಸೊ ಹುಟ್ಟಿನ ಮಗುವಿನಿಂದಲೇ ಈ ಗಟ್ ಹೆಲ್ತ್ ಚೇಂಜಸ್ ಈಗ ಸ್ಟಾರ್ಟ್ ಆಗಿದೆ.
1: ಓಕೆ, ಇನ್ನು ಡಾಕ್ಟರ್, ನೇರವಾಗಿ ನಾವು ಇವತ್ತಿನ ವಿಷಯಕ್ಕೆ ಬರುವುದಾದರೆ, ಹೆಚ್ಚಾಗಿ ಈ ಹೊಟ್ಟೆಯ ಆರೋಗ್ಯ ಅಂತ ಹೇಳಿದರೆ ಹೆಚ್ಚಾಗಿ ಕಂಡು ಬರುವಂಥ ಪ್ರಮುಖ ಸಮಸ್ಯೆಗಳು ಯಾವುದೆಲ್ಲ ಅಂತ.
0: ಓಕೆ, ಸೊ ಗಟ್ ಹೆಲ್ತ್ ಅಂತ ಬಂದಾಗ ಅದರಲ್ಲಿ 2 ಪಾರ್ಟ್ ಬರ್ತದೆ. ಒಂದು ಅಪ್ಪರ್ ಜಿ ಐ ಪಾರ್ಟ್ ಅಂದರೆ ಹೊಟ್ಟೆಯ ಪಾರ್ಟ್ ಅಂದರೆ ಮೇಲಿನ ಪಾರ್ಟ್, ಇನ್ನೊಂದು ಕೆಳಗಡೆನ ಪಾರ್ಟ್ ಅಂದರೆ ಎಕ್ಸ್ಕ್ರೀಟಿವ್ ಪಾರ್ಟ್. ಈ ಅಪ್ಪರ್ ಜಿ ಐ ಪಾರ್ಟಲ್ಲಿ ಹೆಚ್ಚು ಬರೋದು ಪೇಷಂಟಿಗೆ ಈ ಬ್ಲೋಟಿಂಗ್ ಸೆನ್ಸೇಷನ್ನು, ಅಥವಾ ತಿನ್ನಲಿಕ್ಕೆ ಅಷ್ಟು ಮನಸ್ಸು ಬರದೇ ಇರೋದು, ಲಾಸ್ ಆಫ್ ಅಪೆಟೈಟ್ ಅಂತ ಹೇಳ್ತಾರೆ, ಅಥವಾ ತಿಂದ ಕೂಡಲೇ ಹೊಟ್ಟೆ ನೋವು ಬರೋದು, ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಬರೋದು, ಅಥವಾ ವಾಮಿಟಿಂಗ್ ಆಗುವುದು, ಈ ಥರ ಅಪ್ಪರ್ ಜಿ ಐ ಸಿಂಪ್ಟಮ್ಸ್ ಅಂತ ಬರ್ತದೆ. ಇನ್ನೊಂದು ಲೋವರ್ ಜಿ ಐ ಸಿಂಪ್ಟಮ್ಸ್ ಅಂದರೆ ಈ ಫುಡ್ ಹೊರಗಡೆ ಹೋಗುವಂಥ ಪಾರ್ಟಲ್ಲಿ, ಇದರಲ್ಲಿ ಕಾನ್ಸ್ಟಿಪೇಷನ್ ಬರ್ತದೆ, ಡೈರಿಯಾ ಬರ್ತದೆ, ಅಥವಾ ಏನಾದರೂ ಬ್ಲೀಡಿಂಗ್ ಆಗೋದು, ಅಥವಾ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ದ ಮೋಷನ್, ಅಥವಾ ಏನಾದರೂ ಅದರಲ್ಲಿ ಕಲರ್ ಚೇಂಜ್ ಆಗೋದು, ಏನಾದರೂ ಆಗೋದು, ಆ ಥರದ್ದಾಗ್ತದೆ. ಇದು ಜಿ ಐ ಸಿಂಪ್ಟಮ್ಸ್. ಅದರ್ವೈಸ್ ಆಲ್ಸೋ ದೇರ್ ಆರ್ ಜನರಲ್ ಸಿಂಪ್ಟಮ್ಸ್, ಅಂದರೆ ಪೇಷಂಟಿಗೆ ಐದರ್ ಎಕ್ಸೆಸಿವ್ ವೆಯ್ಟ್ ಲಾಸ್ ಆಗೋದು, ಅಥವಾ ಪೇಷಂಟ್ ಫ್ರೀಕ್ವೆಂಟ್ಲಿ ಸಿಕ್ಕಾಗೋದು, ಅವರಿಗೆ ಯಾವತ್ತು ನೋಡಿದರೂ ಆಲಸ್ಯ ಇರೋದು, ಯಾವತ್ತು ನೋಡಿದರೂ ನಿದ್ದೆ ಮಾಡ್ತಿರ್ತಾರೆ, ಫಟಿಗೆಬಿಲಿಟಿ, ಈ ಥರದೆಲ್ಲ ಜನರಲ್ ಸಿಂಪ್ಟಮ್ಸ್ ಬರ್ತದೆ. ಸೊ ಇದನ್ನು ನಾವು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿ ನೋಡಿದಾಗ ಒಂದು ಪಾರ್ಟ್ ಯಾವ ಸಿಸ್ಟಮ್ ಎಫೆಕ್ಟ್ ಆಗ್ತಿರ್ತ ನಮಗೆ ಅದರಲ್ಲಿ ಗೊತ್ತಾಗ್ತದೆ.
1: ಓಕೆ ಓಕೆ ಓಕೆ. ಸೊ ಕೇಳುಗರೆ, ನಾವು ಹೊಟ್ಟೆ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿರ್ಬೋದು, ಖಂಡಿತವಾಗಿಯೂ ಕರೆಯನ್ನು ಮಾಡಿ ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕರೆಯನ್ನು ಮಾಡುವುದರ ಮೂಲಕ ನಿಮ್ಮಲ್ಲಿರುವಂಥ ಬೇರೆ ಬೇರೆ ಪ್ರಶ್ನೆಗಳನ್ನು ನೀವು ಕೂಡ ಕೇಳ್ಬೋದು ಅನ್ನೋದನ್ನು ಹೇಳ್ತಾ, ನೀವಾಗ್ತಾನೆ ಮಾತಾಡುವಾಗ ಹೇಳಿದರೆ ಹೊಟ್ಟೆಯ ಆರೋಗ್ಯದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರುವಂಥದ್ದು ನಾವು ತೆಗೆದುಕೊಳ್ಳುವಂಥ ಆಹಾರ ಅಂತ. ಸೊ ಆಹಾರದ ಬಗ್ಗೆ ನಾವು ಆಲೋಚಿಸಬೇಕಾಗಿದೆ ಅಂತ. ನೀವು ಏನು ಹೇಳ್ತೀರಿ ಡಾಕ್ಟರ್, ಒಂದು ವ್ಯಕ್ತಿಯ ರುಟೀನ್ನ ಬಗ್ಗೆ ಅಥವಾ ತೆಗೆದುಕೊಳ್ಳುವಂಥ ಆಹಾರಗಳ ಪದ್ಧತಿ, ಸೊ ಯಾವ ರೀತಿಯಲ್ಲಿ ಇದನ್ನು ನಾವು ಸರಿಯಾದಂಥ ಸಮತೋಲನ ರೀತಿಯಲ್ಲಿ ಇಟ್ಕೊಳ್ಬೋದು ಅಂತ ಹೇಳ್ತೀರಿ?
0: ಒಂದು ಫಾರ್ ಎಕ್ಸಾಂಪಲ್ ನಾವು ತಗೊಂಡ್ರೆ, ಒಂದು ಈಟ್ ಇನ್ ಟೈಮ್, ಟೈಮನ್ನು ಶೆಡ್ಯೂಲನ್ನು ಚೇಂಜ್ ಮಾಡಬೇಡಿ. ಯಾಕಂದರೆ ಸಪೋಸ್ ನೀವೀಗ ನಾಳೆ ಬೆಳಿಗ್ಗೆ ಏಳಬೇಕು, ನೀವು ಒಂದು ದಿವಸ ಅಲಾರಾಮ್ ಇಡ್ತೀರಾ, 6 o'clock ಏಳಬೇಕು, 6 o'clock ಅಲಾರಾಮ್ ಇಡ್ತೀರಾ, ನೀವು ಅಲಾರಾಮಿಂದ ಎದ್ದೇಳ್ತೀರಾ. ಸೆಕೆಂಡ್ ಡೇ ಸಹ ಅಲಾರಾಮ್ ಇಡ್ತೀರಾ, ಥರ್ಡ್ ಡೇಗೆ ನೀವು ಅಲಾರಾಮ್ ಇಡುವಂಥ ಪರಿಸ್ಥಿತಿ ಇರಲ್ಲ. ಯಾಕಂದ್ರೆ ನಿಮ್ಮ ಸಿಸ್ಟಮ್ ಆಟೋಮ್ಯಾಟಿಕಲಿ ಡಿಟೆಕ್ಟ್ ಮಾಡುತ್ತೆ ದಟ್ ನಿಮಗೆ 6 ಗಂಟೆಗೆ ಎದ್ದೇಳ್ಬೇಕಂತ. ವಿದೌಟ್ ಅಲಾರ್ಮ್ ನೀವು ಏಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದೇ ತರ ನಮ್ಮ ಗಟ್ ಸಹ ನಾವು ತಿನ್ನುವ ಟೈಮನ್ನು ಅದು ನೋಟ್ ಡೌನ್ ಮಾಡ್ಕೊಳ್ತದೆ. ಸಪೋಸ್ ನೀವು ಬೆಳಿಗ್ಗೆ 8 o'clock ತಿಂತಿದ್ದೀರಾ, ನೆಕ್ಸ್ಟ್ ಡೇನು 8 o'clock ತಿಂತಿದ್ದೀರಾ, ಥರ್ಡ್ ಡೇ ಆಟೋಮ್ಯಾಟಿಕಲಿ ಸಿಸ್ಟಮ್ ರೆಡಿ ಆಗಿ ಬಿಡ್ತದೆ. ಅಂದರೆ ನೀವು ಇಷ್ಟೇ ಟೈಮಿಗೆ ತಿಂತೀರಂತ. ನಾವು ಆ ಟೈಮಿಗೆ ತಿನ್ನದಿದ್ದರೆ ಆವಾಗ ಆ ಸಿಸ್ಟಮ್ ಆಲ್ರೆಡಿ ರೆಡಿಯಾಗಿದ್ದು ಅದು ಓವರ್ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಅದು ಪರಿಣಾಮ ಬೀರ್ತದೆ. ಸೊ ಆಲ್ವೇಸ್ ಈಟ್ ಇನ್ ಟೈಮ್, ಯಾಕಂದರೆ ಬಾಡಿ ಶೆಡ್ಯೂಲೇ ಆ ಥರ ಇರ್ತದೆ, ಅದನ್ನು ಮಾಡ್ಕೋಬೇಕು. ನೆಕ್ಸ್ಟ್, ಡೋಂಟ್ ಓವರ್ ಈಟ್, ತುಂಬಾ ತಿನ್ನಬಾರ್ದು. ನಮಗೆ ಏನು ಬೇಕು ಅದನ್ನು ತಿನ್ನಬೇಕು.

0: ನಮ್ಮ ತಿನ್ನುವ ಆಹಾರ ಪದಾರ್ಥದಲ್ಲಿ ಮೂರು ಮೇನ್ ಕಾಂಪೋನೆಂಟ್ ಇರ್ತದೆ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್. ಎಲ್ಲದು ಬಾಡಿಗೆ ರಿಕ್ವೈರ್ಮೆಂಟ್ ಇದೆ, ಎಲ್ಲದಕ್ಕೂ ಅದರದೇ ಆದ ಫಂಕ್ಷನಾಲಿಟಿ ಇದೆ. ಯಾವುದನ್ನು ಎಕ್ಸೆಸ್ ಮಾಡ್ಲಿಕ್ಕೆ ಹೋಗ್ತೇವೆ ಆವಾಗ ಇಲ್ಲಿ ಇಫೆಕ್ಟ್ ಸ್ಟಾರ್ಟ್ ಆಗ್ತದೆ. ಸೊ ಈಟ್ ಎಟ್ ದ ರೈಟ್ ಪೋರ್ಷನ್. ಮತ್ತೆ ಎವ್ರಿಬಡಿ ಏನಿದೆ ಅವರಿಗೆ ಒಂದು ಸರ್ಟನ್ ಕ್ಯಾಲರಿ ರಿಕ್ವೈರ್ಮೆಂಟ್ ಅಂತ ಇರ್ತದೆ. ನಮ್ಮ ಒಂದು ಬಾಡಿಗೆ ನಾವೀಗ ಒಂದು 70 kg ಆದರೆ 70 kg ಎಷ್ಟು ಕ್ಯಾಲರೀಸ್ ಬೇಕು ಅಂತ ಡೈಲಿ ರಿಕ್ವೈರ್ಮೆಂಟ್ ಇರ್ತದೆ. ಆ ಟಾರ್ಗೆಟನ್ನು ರೀಚ್ ಆಗ್ಲಿಕ್ಕೆ ನೋಡಬೇಕು. ಅದಕ್ಕಿಂತ ಎಕ್ಸೆಸ್ ಆದರೆ ಅದು ಆ ಎಕ್ಸೆಸ್ ಫುಡ್ಡನ್ನು ಸ್ಟೋರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದು ಯಾವಾಗ ಸ್ಟೋರ್ ಆಗ್ತಾ ಆಗ್ತಾ ಹೋಗ್ತದಲ್ಲ ಆವಾಗ ಈ ಇಲ್ ಇಫೆಕ್ಟ್ ಸ್ಟಾರ್ಟ್ ಆಗ್ತದೆ. ಸೊ ಒಂದು ಈಟ್ ರೈಟ್ ಇನ್ ಟೈಮ್, ಈಟ್ ರೈಟ್ ಫುಡ್, ಈಟ್ ರೈಟ್ ಅಮೌಂಟ್, ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಈ ಫುಡ್ ಏನ್ ತಿಂದದಿದೆ, ನಾವು ತಿನ್ನುವ ಫುಡ್ಗೆ ಸಮ್ ಪರ್ಪಸ್ ಇದೆ, ಅಂದ್ರೆ ಇಟ್ ಹ್ಯಾಸ್ ಟು ಬಿ ಯೂಸ್ಡ್. ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ ಅಂತ ಆಗ್ತದೆ, ಅದು ನಮ್ಮ ಗ್ರೋತ್ಗೆ, ನಮ್ಮ ಇಮ್ಯುನಿಟಿಗೆ, ಮತ್ತೆ ನಮ್ಮ ಬೇರೆ ಬೇರೆ ಇದಕ್ಕೆ ಫೈಟ್ ಮಾಡ್ಲಿಕ್ಕೆ ಬೇಕು. ಅದರ್ವೈಸ್ ಮೇನ್ಲಿ ಅದು ಎನರ್ಜಿಗೆ ಬೇಕಾಗ್ತದೆ. ಏನ್ ಎನರ್ಜಿ ಆಗ್ತದೆ ಅದು ನಮ್ಮನ್ನು ಆಕ್ಟಿವ್ ಆಗಿಡ್ತದೆ. ನಾವು ತಿಂದು ಬಂದಿಲ್ಲ ಅಂತಂದ್ರೆ ಇವತ್ತು ನಾವು ಬೆಳಿಗ್ಗೆ ಇದು ಪಾಡ್ಕಾಸ್ಟ್ ಮಾಡುವಾಗ್ಲೂ ನಮಗೆ ಕಷ್ಟ ಆಗ್ಬೋದು, ಯಾಕಂದ್ರೆ ಇಟ್ ಹ್ಯಾಸ್ ಡೈರೆಕ್ಟ್ ಎಫೆಕ್ಟ್ ವಿತ್ ದ ಬ್ರೈನ್ ಹೆಲ್ತ್. ಸೊ ಅದು ಸಹ ಎಫೆಕ್ಟ್ ಆಗ್ತದೆ. ಥರ್ಡ್ಲಿ ಈ ಫಿಸಿಕಲ್ ಎಕ್ಸಸೈಸ್ ಅಂತ ಹೇಳ್ತಾರೆ, ಈ ಫಿಸಿಕಲ್ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನಮ್ಮ ಕೆಲಸ ಈಗ ಫಿಸಿಕಲ್ ಎಕ್ಸಸೈಸ್ ಇರಲ್ಲ ತುಂಬಾ ಕೆಲಸ. ಸೊ ನಾವು ತಿಂದ ಫುಡ್ ಸ್ಟೋರ್ ಆಗ್ತಾ ಹೋಗ್ತದೆ, ಬಾಡಿ ಎಣಿಸ್ತದೆ ಏನಂದ್ರೆ ನಾವು ತಿನ್ನುವ ಫುಡ್ ಯೂಸ್ ಆಗ್ತದೆ ಅಂತ, ಅದು ಸ್ಟೋರ್ ಆಗ್ಲಿಕ್ಕೆ ಹೆಚ್ಚು ಯೂಸ್ ಆಗ್ತದೆ, ಅದು ತುಂಬಾ ಪರಿಣಾಮ ಬೀಳ್ತದೆ. ಸೊ ಅದರ್ ಫ್ಯಾಕ್ಟರ್ಸ್ ತಗೊಂಡ್ರೆ ಸ್ಲೀಪ್, ಈಗ ಸ್ಲೀಪ್ ಅಂದ್ರೆ ತಿಂದ ಕೂಡಲೇ ಸ್ಲೀಪ್ ಆಗ ಮಲಗ್ಲಿಕ್ಕೆ ಹೋಗುದಲ್ಲ, ಅದು ತಿನ್ನುವ ಫುಡ್ ಅಲ್ಲಿ ಕಾರ್ಬೋಹೈಡ್ರೇಟ್ ಅಂದ್ರೆ ಶುಗರ್ ಅಂಶ ಜಾಸ್ತಿ ಇದ್ರೆ ಬ್ರೈನ್ ಇಸ್ ಸೋಲಿ ಡಿಪೆಂಡೆಂಟ್ ಆನ್ ಶುಗರ್. ಯಾವಾಗ ಅದಕ್ಕೆ ಓವರ್ ಶುಗರ್ ಫ್ಲೋ ಆಗ್ತದೆ ಬ್ರೈನ್ ಸಡನ್ ಒಂದ್ಸಲ ನಿದ್ದೆಗೆ ಹೋಗಿಬಿಡ್ತದೆ. ಇದು ನಿದ್ದೆ ಬರುವ ಕಾಮನ್, ಯಾಕಂದ್ರೆ ಓವರ್ ಶುಗರ್ ತಿಂದಾಗ. ಅದು ಒಳ್ಳೇದಂತಲ್ಲ, ಯು ಶುಡ್ ಈಟ್ ದ ರೈಟ್ ಅಮೌಂಟ್. ನಿದ್ದೆ ಮಾಡ್ಲಿಕ್ಕಂತ ಒಂದು ಟೈಮ್ ಇದೆ, ಆ ಟೈಮಲ್ಲಿ ನಿದ್ದೆ ಬರ್ತದೆ. ನಾವು ರೈಟ್ ಫುಡ್ ಅನ್ನು ರೈಟ್ ಟೈಮಲ್ಲಿ ತಿಂದ್ರೆ ಈ ತರ ನಿದ್ದೆ ಬರೋದು ಸಹ ತಪ್ತದೆ.
1: ಓಕೆ ಓಕೆ ಓಕೆ. ಇನ್ನು ಈ ಫುಡ್ನ ಬಗ್ಗೆ ಮಾತಾಡುವಾಗ, ಈ ಜಂಕ್ ಫುಡ್ಗಳು ಅನ್ನುವಂಥದ್ದು ಇವತ್ತಿನ ಕಾಲಘಟ್ಟದಲ್ಲಿ ನಾವು ಒಂದು ದಾರಿಯಲ್ಲಿ ಹೋದರೆ ಒಂದು ಅಲ್ಲಲ್ಲೇ ಅಲ್ಲಲ್ಲಿ ಎಲ್ಲ ಫುಡ್ಗಳು ನಮಗೆ ಸಿಗ್ತದೆ. ಅದಕ್ಕಿಂತಲೂ ನಾವು ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಪ್ರಚಾರ ಆಗ್ತಿರೋದು ಯಾವುದು ಅಂತ ಹೇಳಿದರೆ ಅದು ಫುಡ್ಗಳು, ಎಲ್ಲಿ ಹೋಟೆಲ್ಸ್ ಇದೆ, ಯಾವ ಫುಡ್ ಇದೆ. ಸೊ ಒಟ್ಟಿನಲ್ಲಿ ಇವತ್ತಿನ ಕಾಲಕ್ಕೆ ಆಹಾರ ಅನ್ನುವಂಥದ್ದು ಬಹಳ ದೊಡ್ಡ ಏನು ಕಷ್ಟದ ದಿನಗಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಆ ರೀತಿಯಲ್ಲಿದೆ. ಸೊ ಈ ನಿಟ್ಟಿನಲ್ಲಿ ಹೇಳುವುದಾದರೆ, ಯುವ ಜನತೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಮಾತಾಡುವುದಾದರೆ, ಹೇಗೆ ತುಂಬ ಯೂತ್ಸ್ ಬರ್ತಾರೆ ಹೊಟ್ಟೆಯ ಸಮಸ್ಯೆ ಇಟ್ಕೊಂಡು ನೀವು ಮಾತ್ರ?
0: ಆ್ಯಕ್ಚುಲಿ ವಾಟ್ ಈಸ್ ಗುಡ್ ಫಾರ್ ಐಸ್, ಗ್ರೇಟ್ ಫಾರ್ ಟಂಗ್, ಬ್ಯಾಡ್ ಫಾರ್ ಹೆಲ್ತ್.
1: ಹೆಲ್ತ್ ಓಕೆ
0: ಓಕೆ
1: ಓಕೆ.
0: ಯಾವುದು ಚೆನ್ನಾಗಿ ಕಾಣ್ತದೆ ಕಣ್ಣಿಗೆ, ಯಾವುದು ಬಾಯಿಗೆ ತುಂಬಾ ರುಚಿ ಬರ್ತದೆ, ಅದು ದೇಹಕ್ಕೆ ಒಳ್ಳೇದಲ್ಲ. ಯಾವುದು ಚೆನ್ನಾಗಿ ಕಾಣುದಿಲ್ಲ, ಯಾವುದು ಬ್ಯಾಡ್ ಟೇಸ್ಟ್ ಇರ್ತದೆ, ಬ್ಯಾಡ್ ಟೇಸ್ಟ್ ಅಂದ್ರೆ ಟೇಸ್ಟ್ಲೆಸ್, ಅದು ಗುಡ್ ಫಾರ್ ಹೆಲ್ತ್. ಬಟ್ ನಮ್ಮ ಜನತೆ ಯಾವುದಕ್ಕೆ ಅಟ್ರಾಕ್ಟ್ ಆಗ್ತದೆ, ಯಾವುದು ಕಲರ್ಫುಲ್ ಇರ್ತದೆ, ಯಾವುದು ಬಾಯಿಗೆ ಒಳ್ಳೆ ಖುಷಿ ಕೊಡ್ತದೆ ಅಂತದಕ್ಕೆ ಹೋಗ್ತಾರೆ. ಅದರ ಪ್ರಿಪರೇಷನ್ ಸಹ ಹಾಗೆ ಇರ್ತದೆ. ಅದು ನಮಗೆ ಒಂದು ವೈಟ್ ಕಾಣುವಂತ, ನೀಟ್ ಕಾಣುವಂತ ಫುಡ್ ನಮಗೆ ಅಟ್ರಾಕ್ಟ್ ಮಾಡುದಿಲ್ಲ, ಆಯ್ತಾ? ಅದರ ಇಲ್ಲಿ ಎಫೆಕ್ಟ್ ಇರ್ತದೆ. ಮತ್ತೆ ಈಗಿನ ಫುಡ್ಡಲ್ಲಿ ಮೆಜಾರಿಟಿ ಆಫ್ ದ ಫುಡ್, ಅದರಲ್ಲಿ ಪ್ರೊಸೆಸ್ಡ್ ಫುಡ್, ಅನ್ಪ್ರೊಸೆಸ್ಡ್ ಫುಡ್ ಅಂತ ಬರ್ತದೆ. ಈ ಅನ್ಪ್ರೊಸೆಸ್ಡ್ ಫುಡ್ ಅಂದ್ರೆ ವಿಚ್ ಕ್ಯಾರೀಸ್ ದ ನ್ಯಾಚುರಲ್ ಟೇಸ್ಟ್ ಅಂಡ್ ದ ನ್ಯಾಚುರಲ್ ಎಲಿಮೆಂಟ್ಸ್, ಅದು ಅದರ ಏನ್ ನ್ಯಾಚುರಲ್ ಟೇಸ್ಟ್ ಇದೆ ಅದೇ ಇರ್ತದೆ. ಈ ಪ್ರೊಸೆಸ್ಡ್ ಫುಡ್ ಏನಂತ ಹೇಳ್ತಾರೆ, ಅಥವಾ ವಿಚ್ ಆಕ್ಚುಲಿ ಟೇಸ್ಟ್ ವೆರಿ ಗುಡ್, ಇಟ್ ಈಸ್ ಮೋರ್ ಆಫ್ ಶುಗರ್ ಅಂಡ್ ಫ್ಯಾಟ್, ಅಂತದ್ದೇ ಫುಡ್ ಇರ್ತದೆ. ನಮ್ಮ ಬಾಯಿಗೆ ತಿನ್ನುವ ಏನಾದ್ರೂ ಬಾಯಿಗೆ ಖುಷಿ ಆದ್ರೆ ಅದರಲ್ಲಿ ಸಕ್ಕರೆ ಇದೆ ಅಂತ ಅರ್ಥ. ನಾವು ಇನ್ಫ್ಯಾಕ್ಟ್ ಅದನ್ನು ತಿನ್ನೋ ಬದಲು ತಿಂತ ಇರೋದು ಸಕ್ಕರೆ, ಶುಗರ್. ಈವನ್ ಇಫ್ ಯು ಟೇಕ್ ದ ಚಾಕ್ಲೇಟ್ ಆಲ್ಸೋ, ಹೆಚ್ಚು ಜನ ಏನು ಸಿಗದಿದ್ರೆ ಚಾಕ್ಲೇಟ್, ಅದೊಂದು ಟ್ರೆಂಡ್ ಮಾಡಿಬಿಟ್ಟಿದ್ದಾರೆ. ಏನಾದ್ರೂ ಕೊಡದಿದ್ರೆ ಚಾಕ್ಲೇಟ್ ಕೊಡೋದು. ಚಾಕ್ಲೇಟ್ ಅಲ್ಲಿ ಈ ರೆಕಮೆಂಡೆಡ್ ಒಂದು ಸರ್ಟನ್ ಕ್ವಾಂಟಿಟಿ ಆಫ್ ಶುಗರ್ ಅಂತ ಇರಬೇಕಂತಿದೆ, ಬಟ್ ಅವರು ಚಾಕ್ಲೇಟ್ ಅಮೌಂಟ್ ಕಡಿಮೆ ಮಾಡಿ ಶುಗರೇ ಜಾಸ್ತಿ ಮಾಡಿದ್ದಾರೆ. ದಟ್ಸ್ ವೈ ಆಲ್ವೇಸ್ ಚಾಕ್ಲೇಟ್ ಟೇಸ್ಟ್ ಗುಡ್, ರಿಯಲ್ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ಡಸಂಟ್ ಟೇಸ್ಟ್ ಗುಡ್. ಸೊ ಆ ತರ ಬರ್ತದೆ. ಸೆಕೆಂಡ್ಲಿ ಈ ಅವೈಲೇಬಿಲಿಟಿ, ಈಗ ಈ ಪ್ರಿಪರೇಷನ್ ಆಫ್ ದ ಜಂಕ್ ಫುಡ್ ಇದೆಲ್ಲ ಈಸಿ, ಅಂಡ್ ಯೂತ್ ಆಲ್ಸೋ ಅವರಿಗೆ ಅಂಥದ್ದೇ ಫುಡ್ ಅಟ್ರಾಕ್ಟ್ ಆಗೋದು. ಎಲ್ಲ ಕಡೆ ನಿಮಗೆ ಹೋದರೆ ಒಂದು 10 shops ಏಳೆಂಟು ಶಾಪ್ ಜಂಕ್ ಫುಡ್ ಶಾಪೇ ಸಿಗ್ತದೆ ಎಲ್ಲ ಕಡೆಗೆ. ಈಸಿ ಇನ್ಸ್ಟಾಲೇಷನ್, ಈಸಿ ಪ್ರಿಪರೇಷನ್, ಈಸಿ ಮೇಕಿಂಗ್, ಎಲ್ಲದು ಈಸಿ. ಅವರ ಟಾರ್ಗೆಟ್ ಪಾಪ್ಯುಲೇಷನ್ ಸಹ ಯೂತ್ ಆಗಿರ್ತಾರೆ, ಯಾಕಂದ್ರೆ ಯೂತ್ಗೆ ಒಂದು ಇಟ್ಸ್ ಅವೈಲೇಬಲ್ ಚೀಪ್, ಅದರ ರೇಟ್ ಕಡಿಮೆ ಇರ್ತದೆ. ಗುಡ್ ಫುಡ್ ಇದು ರೇಟ್ ಜಾಸ್ತಿ ಇರ್ತದೆ. ಜನರ ಹತ್ರ ಆ ಟೈಮಲ್ಲಿ ಹಣ ಎಲ್ಲ ಇರಲ್ಲ, ಪೇರೆಂಟ್ಸ್ ಎಲ್ಲ ಅಷ್ಟು ಹಣ ಕೊಡಲ್ಲ, ದೇ ವಿಲ್ ನಾಟ್ ಇನ್ವೆಸ್ಟ್. ಅವ್ರೇನ್ ಮಾಡ್ತಾರೆ, ಆ ಚಿಕ್ಕ ಇದರಲ್ಲಿ ಏನ್ ಕೊಡ್ಲಿಕ್ಕೆ ಆಗ್ತದೆ, ಏನ್ ತಗೊಳ್ಲಿಕ್ಕೆ ಆಗ್ತದೆ, ಅದನ್ನು ಹೋಗಿ ಅವರು ಟಾರ್ಗೆಟ್ ಆಗಿ ತಿಂತಾರೆ. ಅದನ್ನೇ ಹಾಗೆ ಆ ಟೈಮಲ್ಲಿ ತಿಂದು ತಿಂದು ತಿಂದು ತಿಂದು ಅದರ ಇಲ್ ಎಫೆಕ್ಟ್ಸ್ ಆ ಟೈಮಲ್ಲಿ ಗೊತ್ತಾಗಲ್ಲ. ಯಾಕಂದ್ರೆ ಯಂಗ್ಸ್ಟರ್ ಅಲ್ಲಿ ಅವರ ಇಮ್ಯುನಿಟಿ ಪವರ್, ಹೀಲಿಂಗ್ ಪವರ್ ಅಲ್ಲಿ ಚೆನ್ನಾಗಿರ್ತದೆ, ಎಲ್ಲದು ಫೈಟ್ ಮಾಡ್ತದೆ. ಯಾವಾಗ ಏಜ್ ಆಗ್ತಾ ಬರ್ತದಲ್ಲ, ಯಾವಾಗ ಇಂಜಿನ್ ಓಲ್ಡ್ ಆಗ್ತದಲ್ಲ, ಆವಾಗ ಮಾಡ್ಕೊ ಬಂದಿರೋ ಎಲ್ಲಾ ಇಫೆಕ್ಟ್ಸ್ ಆವಾಗ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆ ಫುಡ್ ಆ ಟೈಮಲ್ಲಿ ಯಾರು ಕಂಟ್ರೋಲ್ ಇರ್ತಾರೆ, ಯಾರು ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇರ್ತಾರೆ, ಅವರ ನೆಕ್ಸ್ಟ್ ಜನರೇಷನ್. ಜನರಲಿ ಈ ಇಲ್ ಇಫೆಕ್ಟ್ ಸ್ಟಾರ್ಟ್ ಆಗಿದೆ 40 ಇಯರ್ಸ್ ನಂತರ. ಸೊ ಆವಾಗ ಅವರ ಪಾಸ್ಟ್ ಏನಿದೆ ಅದು ಇಂಪ್ಯಾಕ್ಟ್ ಮಾಡ್ತದೆ. ಸೊ ಈ ಫುಡ್ ಅಲ್ಲಿ ತುಂಬಾ ಅದರಲ್ಲಿ ಸ್ವಲ್ಪ ಕೇರ್ ತಗೊಳ್ಳುವಂತ ಅಗತ್ಯ ಇದೆ.
1: ಅಂತ ಇನ್ನು ಡಾಕ್ಟ್ರೆ, ನಾವು ಹೆಚ್ಚಾಗಿ ಏನಾದರೂ ಹೊಟ್ಟೆಯಲ್ಲಿ ಯಾಕಂತ ಹೇಳಿದ್ವಿ, ಏನು ಸಮಸ್ಯೆ ಬಂದರೂ ಕೂಡ ಗ್ಯಾಸ್ಟ್ರಿಕ್ ಅಂತ ಗ್ಯಾಸ್ ಅಂತ ಹೇಳ್ಬಿಡ್ತೇವೆ, ಯಾವ ಸಮಯದಲ್ಲಿ ಡಾಕ್ಟರನ್ನ ಕನ್ಸಲ್ಟ್ ಆಗೋದು ತುಂಬ ಅಗತ್ಯ ಅಂತ ನೀವು ಹೇಳ್ತೀರಿ?
0: ಯಾವಾಗ ಅವರ ಸಿಂಪ್ಟಮ್ಸ್ ಒಂದು ಎರಡು ದಿನದಲ್ಲಿ ರಿಸಾಲ್ವ್ ಆಗೋದಿಲ್ಲವೋ, ಅಥವಾ ಸಿಂಪ್ಟಮ್ಸ್ ಯಾವಾಗ ಪರ್ಸಿಸ್ಟೆಂಟ್ ಇರ್ತದೋ, ಅಥವಾ ಪ್ರೋಗ್ರೆಸಿವ್ ಅಂದ್ರೆ ಯಾವಾಗ ಜಾಸ್ತಿ ಆಗ್ತಿರ್ತದೆ, ಅಥವಾ ಅದರಿಂದ ಇನ್ನೊಂದು ಸಿಂಪ್ಟಮ್ ಸ್ಟಾರ್ಟ್ ಆಗ್ತದೆ. ಸಪೋಸ್ ಈಗ ಗ್ಯಾಸ್ಟ್ರಿಕ್ ಅಂತ ಹೇಳಿದಾಗ ಹೊಟ್ಟೆಯಲ್ಲಿ ಒಂಥರ ಉಬ್ಬು ತರ ಆಗೋದು, ನೋವು ತರ ಬರೋದು ಬರ್ತದೆ. ಆ ನೋವು ಗ್ಯಾಸ್ಟ್ರಿಕ್ನ ಟ್ಯಾಬ್ಲೆಟ್ ಅವ್ರು ಹೋಗಿ ತಕೊಂಡು ಬರ್ತಾರೆ, ತಕೊಂಡ್ರೆ ಸಹ ಕಡಿಮೆ ಆಗದಿದ್ರೆ ದೆನ್ ಸಮಥಿಂಗ್ ಎಲ್ಸ್ ಇಸ್ ಸೇರ್, ಅದನ್ನು ನಾವು ಹುಡುಕಬೇಕಾಗ್ತದೆ. ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಅಲ್ಲ, ಒಂದು ಟ್ಯಾಬ್ಲೆಟ್ ತಗೊಂಡಾಗ ಅದೇನು ಮ್ಯಾಜಿಕ್ ಡ್ರಗ್ ಅಲ್ಲ, ಎಲ್ಲದು ಸರಿಯಾಗುವ ಹಾಗೆ. ಅದಕ್ಕೆ ಸಹ ಸರ್ಟನ್ ಕೋರ್ಸ್ ಇದೆ, ಅದನ್ನು ತಗೊಳ್ಳುವಂತ ರೀತಿ ಇದೆ. ಈಗ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ ಏನಂದ್ರೆ ಅವರು ಸೆಲ್ಫ್ ಡಾಕ್ಟರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನೋ ಅವರದೇ ಒಂದು ಡಿಸೀಸ್ ಆಗ್ತಾರೆ. ಆದ್ರೆ ಎಲ್ಲಾದ್ರೂ ಗೂಗಲ್ ಅಲ್ಲಿ ಹಾಕಿದ್ರೆ ಅವರ ಸಿಂಪ್ಟಮ್ ಅನ್ನು, ಫಸ್ಟ್ ಡಯಾಗ್ನೋಸಿಸ್ ಕ್ಯಾನ್ಸರ್ ಅಂತ ಕೊಡ್ತದೆ, ಅವಾಗ ಓಡಿ ಬರ್ತಾರೆ. ಬಟ್ ಇಟ್ ಇಸ್ ನಾಟ್ ಸೋ, ಹೆಚ್ಚಿನದೆಲ್ಲ ಮೈನರ್ ಸಿಂಪ್ಟಮ್ಸ್ ಇರ್ತದೆ. ಬಟ್ ಏನ್ ಸಿಂಪ್ಟಮ್ ಸ್ಟಾರ್ಟ್ ಆಗ್ತದೆ, ಇಟ್ ಮೈಟ್ ಬಿ ಅ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಅ ಮೇಜರ್ ಪ್ರಾಬ್ಲಮ್. ಸೊ ಅದನ್ನು ಆವಾಗಲೇ ಸರಿ ಮಾಡಿಕೊಂಡ್ರೆ ಆವಾಗ ಮುಂದೆ ಬರುವಂತ ದೊಡ್ಡ ಪ್ರಾಬ್ಲಮ್ ಅನ್ನು ಸಹ ಕಡಿಮೆ ಮಾಡಬಹುದು. ಆ ಸಿಂಪ್ಟಮ್ಸ್ ಏನೇ ಆಗಲಿ, ಎಸ್ಪೆಷಲಿ ಡಾಕ್ಟರ್ಸ್ ಹತ್ರ ಯಾಕೆ ಬರ್ತಾರೆ ಪೇಷಂಟ್ಸ್ ಅಂದ್ರೆ, ಒನ್ ಮೇನ್ ಸಿಂಪ್ಟಮ್ ಇಸ್ ಪೇನ್. ಪೇನ್ ಬರದಿದ್ರೆ ಬರಲ್ಲ, ಬೇರೆ ಎಲ್ಲ ಸಿಂಪ್ಟಮ್ಸ್ ಗೆ ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೋತಾರೆ. ಯಾವಾಗ ಪೇನ್ ಬಂದು ಕಡಿಮೆ ಆಗುದಿಲ್ಲ ಆವಾಗ ಬರ್ತಾರೆ. ಈ ಸಪೋಸ್ ಈಗ ಪೇನ್ ಹೊಟ್ಟೆಯಲ್ಲಿ ಪೇನ್ ಸ್ಟಾರ್ಟ್ ಆಯ್ತು ಅಂತ, ಪೇನ್ ಸ್ಟಾರ್ಟ್ ಆಗೋದು ಗ್ಯಾಸ್ಟ್ರಿಕ್ ಇಂದ ಪೇನ್ ಸ್ಟಾರ್ಟ್ ಆಗ್ಬೋದು, ಬೇರೆ ಕಾರಣದಿಂದ ಪೇನ್ ಸ್ಟಾರ್ಟ್ ಆಗ್ಬೋದು. ಅದರಲ್ಲಿ ಒಂದು ಕ್ಯಾಚ್ ಇದೆ, ಸಪೋಸ್ ಅವರು ಪೇನ್ ಸ್ಟಾರ್ಟ್ ಆಗಿದೆ ಅಂತ ಪೇನ್ ಕಿಲ್ಲರ್ ತಗೊಂಡ್ರು. ಪೇನ್ ಕಿಲ್ಲರ್ ಇದ್ರೆ ಎಲ್ಲಾದ್ರೂ ಗ್ಯಾಸ್ಟ್ರಿಕ್ ಇಂದ ಪೇನ್ ಕಿಲ್ಲರ್ ತಗೊಂಡ್ರೆ ಪೇನ್ ಇನ್ನೂ ಜಾಸ್ತಿ ಆಗ್ತದೆ, ಯಾಕಂದ್ರೆ ಪೇನ್ ಕಿಲ್ಲರ್ಸ್ ಇಟ್ ಎಲಿವೇಟ್ ದ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್. ಸೊ ಆ ತರ ಆಗ್ತದೆ. ಸೊ ಏನೇ ಸಿಂಪ್ಟಮ್ಸ್ ಇದ್ರೆ, ಇಫ್ ಇಟ್ ಡಸಂಟ್ ಗೆಟ್ ರಿಸಾಲ್ವ್ ಇನ್ 1 or 2 days, ಯು ಬೆಟರ್ ಕನ್ಸಲ್ಟ್ ಅಂಡ್ ಗೆಟ್ ದ ಅಡೆಕ್ವೇಟ್ ಟ್ರೀಟ್ಮೆಂಟ್.
1: ನಾವೇ ವೈದ್ಯರಾಗೋದಕ್ಕಿಂತ ವೈದ್ಯರ ಬಳಿ ಹೋಗೋದು ತುಂಬ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತಿರೋದು. ಇನ್ನು ನಾವು ಎಲ್ಲರೂ ಕೂಡ ಒಂದಿಷ್ಟು ವೆಜಿಟೇರಿಯನ್ಸ್ ಇದ್ದೇವೆ, ಒಂದಿಷ್ಟು ನಾನ್ ವೆಜಿಟೇರಿಯನ್ಸ್ ಇದ್ದೇವೆ, ಹೀಗೇನಾದರೂ ಇದೆಯಾ ವೆಜ್ ತಿನ್ನುವವರ ಹೊಟ್ಟೆ ಆರೋಗ್ಯ ಕಡಿಮೆ ಹಾಳಾಗೋದು ಅಥವಾ ಆ ರೀತಿಯಲ್ಲಿ ಏನಾದರೂ ಏನಿಲ್ಲ?
0: ಡಯಟ್ ಆಕ್ಚುಲಿ ನೀವು ಕಾಡಿಗೆ ಹೋದ್ರೂ ಸಹ ವೆಜಿಟೇರಿಯನ್ಸ್ ಇದ್ದಾರೆ, ನಾನ್ ವೆಜಿಟೇರಿಯನ್ಸ್ ಇದ್ದಾರೆ. ಸೊ ಇಬ್ರು ಬದುಕ್ತಾರೆ, ಇಬ್ರು ಹೆಲ್ದಿಯಾಗಿ ಬದುಕ್ತಾರೆ, ಇಬ್ರು ಅನ್ಹೆಲ್ದಿಯಾಗಿ ಬದುಕಬಹುದು. ಸೊ ಅದು ಅಷ್ಟು ಮ್ಯಾಟರ್ ಆಗುದಿಲ್ಲ. ಬಟ್ ರಿಲೇಟಿವ್ಲಿ ಏನಂದ್ರೆ, ನಮ್ಮ ಈಗ ವೆಜಿಟೇರಿಯನ್ ಫುಡ್ ಅಲ್ಲಿ ಈಗ ನ್ಯಾಚುರಲ್ ಆಗಿ ಸಿಗುವಂತ ಎಲಿಮೆಂಟ್ಸ್ ಜಾಸ್ತಿ ಇರ್ತದೆ, ಹಾಗಾಗಿ ಅದು ಚೆನ್ನಾಗಿ ಅಂತ. ಬಟ್ ಅದರಲ್ಲಿ ಸಹ ಪ್ರೊಸೆಸ್ಡ್ ಫುಡ್ ಎಲ್ಲ ಬಂದಿದೆ ಈಗ. ಈಗ ಕಟ್ ಫ್ರೂಟ್ಸ್, ಕಟ್ ವೆಜಿಟೇಬಲ್ಸ್ ಎಲ್ಲ ಸ್ಟೋರ್ಡ್ ಎಲ್ಲ ಸಿಗ್ತದೆ, ಅದರಲ್ಲಿ ಪ್ರಿಸರ್ವೇಟಿವ್ ಆಡ್ ಮಾಡಿರ್ತಾರೆ, ಅಥವಾ ಏನಾದರೂ ಎಮಲ್ಸಿಫೈರ್ ಆಡ್ ಮಾಡ್ತೀವಿ, ಇದೆಲ್ಲ ನಮ್ಮ ಹೆಲ್ತ್ಗೆ ಎಫೆಕ್ಟ್ ಮಾಡ್ತದೆ. ಈ ಒಂದು ಈಸ್ ವೆಜಿಟೇರಿಯನ್ ಫುಡ್, ಬಟ್ ಸ್ಟಿಲ್ ಇಟ್ ಕ್ಯಾನ್ ಎಫೆಕ್ಟ್. ಅದರ ಪ್ರಿಪರೇಷನ್ ಏನಿದೆ, ಅದರ ಸ್ಟೋರೇಜ್ ಹೇಗಿದೆ, ಅದನ್ನು ಯೂಸ್ ಮಾಡುವಂತ ರೀತಿ ಏನಿದೆ, ಅದನ್ನು ಮತ್ತೆ ತಿನ್ನುವಂತ ರೀತಿ. ನಾವು ನಿನ್ನೆ ಮಾಡಿದ್ದು ಇವತ್ತಿಗೆ ತಿಂತಿದ್ರೆ ಆ ವೆಜಿಟೇರಿಯನ್ ಫುಡ್ ಆದ್ರೂ ಎಫೆಕ್ಟ್ ಆಗಿ ಆಗ್ತದೆ. ಸೊ ಅದು ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ ಅಂತ ಮ್ಯಾಟರ್ ಆಗಲ್ಲ. ಬಟ್ ವಾಟ್ ಕೈಂಡ್ ಆಫ್ ಫುಡ್, ವಾಟ್ ಕೈಂಡ್ ಆಫ್ ಪ್ರಿಪರೇಷನ್ ನೀವು ತಿಂತಿರಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ.
1: ಇನ್ನೊಂದು ಡಾಕ್ಟರ್, ಹೆಚ್ಚಾಗಿ ನಾವು ಮನೆಗಳಲ್ಲಿ ನೋಡುವಂತದ್ದು, ಒಂದ್ ದಿವಸ ಏನ ತರಕಾರಿ ತಂದ್ರೆ ಅಥವಾ ಏನಾದ್ರೂ ನಾನ್ ವೆಜ್ ತಂದ್ರೆ ಅದನ್ನ 3-4 ದಿವಸ ಫ್ರಿಜ್ ಅಲ್ಲಿ ಇಟ್ಟು ಅದನ್ನ ಮಾಡುವಂತದ್ದು, ಇದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್? ಇಲ್ಲ,
0: ಯಾವಾಗ ತರ್ತೀರಾ ಆವಾಗೆ ಮಾಡಿ, ಆವಾಗೆ ತಿನ್ನಿ, ಆವಾಗೆ ಡಿಸ್ಪೋಸ್ ಮಾಡಿ, ಅದು ಬೆಟರ್. ತುಂಬಾ ಟೈಮ್ ಇಡೋದು, ನಾನು ಅದನ್ನೇ ಹೇಳಿದ್ದು, ನಿನ್ನೆ ತಕೊಬಂದು ನಿನ್ನೆ ಮಾಡಿ ಇವತ್ತು ತನಕ ಓಕೆ. ರೀಹೀಟಿಂಗ್ ಯಾವತ್ತು ಫುಡ್ಡಿನ ಟೇಸ್ಟ್ ಜಾಸ್ತಿ ಮಾಡಲ್ಲ, ಅದರ ಕ್ವಾಲಿಟಿ ಇದನ್ನೆಲ್ಲ ಕಡಿಮೆ ಮಾಡ್ತಾ ಹೋಗ್ತದೆ. ಅದರಲ್ಲ ನ್ಯೂಟ್ರಿಯಂಟ್ಸ್ ಏನಿದೆ ಅದೆಲ್ಲ ಮೆಲ್ಟ್ ಆಗಿ ಅದರಲ್ಲಿ ಲಾಸ್ಟಿಗೆ ಉಳಿಯೋದು ಫುಡ್ ಮಾತ್ರ. ಅದ್ರ ನ್ಯೂಟ್ರಿಷನ್ ಎಲ್ಲ ಹೋಗಿರ್ತದೆ. ಅದನ್ನ ಯಾವಾಗ ಪ್ರಿಪೇರ್ ಮಾಡ್ತೀರಾ ಆ ದಿನದಲ್ಲೇ ತಿಂದ್ರೆ ಬೆಸ್ಟ್. ಅದಕ್ಕೆ ಮಾಡುವಾಗ ಎರಡು ಮೂರು ದಿವಸಕ್ಕೆ ಸೇರಿ ಮಾಡಬಾರದು. ಅದಕ್ಕೆ ಆ ದಿನಕ್ಕೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ತಿಂದ್ರೆ ಆಯ್ತು. ಅದನ್ನ ಹಿಡ್ಕೊಂಡು ಕೂತಾಗ ಈಗ ಸ್ಟೋರ್ಡ್ ಫುಡ್ ಈಗ ಯಾವ್ದು ತರ್ತಾರೆ ಅಂತಂದದ್ದು ಅರ್ಧ ಇವತ್ತು ಮಾಡಿ ಅರ್ಧ ನಾಳೆಗೆ, ಕೆಲವರೆಲ್ಲ ಒಂದು ವಾರ ಬಿಟ್ಟು ತಿಂತಾರೆ ಅಷ್ಟು ಫ್ರೀಜ್ ಮಾಡಿ ಅಷ್ಟು. ಈಗ ಯಾರು ತಿನ್ನುವುದಿಲ್ಲ ಅಂತ ಇಲ್ಲ, ಬಟ್ ಇಟ್ ಮೈಟ್ ಇಂಪ್ಯಾಕ್ಟ್ ಅ ಲಾಟ್ ಆಫ್ ಹೆಲ್ತ್ ಇಶ್ಯೂಸ್ ಬರಬಹುದು.
1: ಓಕೆ, ಇನ್ನು ಹೊಟ್ಟೆಯ ಆರೋಗ್ಯಕ್ಕೆ ಈ ಕುಡಿಯುವಂತ ನೀರು ಎಷ್ಟು ಮುಖ್ಯ ಆಗ್ತದೆ ಅಂತ?
0: ವೆರಿ ವೆರಿ ಇಂಪಾರ್ಟೆಂಟ್. ಅದು ಅದು ಒನ್ 50% ಆಫ್ ದ ರೋಲ್ ಇಸ್ ಪ್ಲೇಡ್ ಬೈ ದ ವಾಟರ್. ಬಿಕಾಸ್ ನಾವು ತಿನ್ನುವ ಫುಡ್ ಅಲ್ಲಿ ಸಹ ವಾಟರ್ ಉಂಟು. ಆ ತಿನ್ನುವ ಏನು ಫುಡ್ ತಿಂತೇವೆ ಅದರ ವಾಟರ್ ಸಹ ಅಬ್ಸಾರ್ಬ್ ಆಗ್ತದೆ. ಅದರ್ವೈಸ್ ಆಲ್ಸೋ ವಾಟರ್ ವಿಲ್ ಪ್ಲೇ ಅ ರೋಲ್. ನಮ್ಮ ಅಡೆಕ್ಯುಯೇಟ್ ವಾಟರ್ ಡ್ರಿಂಕಿಂಗ್ ಇಲ್ಲದಿದ್ದರೆ ಫುಡ್ ರಾ ಆಗಿ ಹೋಗ್ತಾ ಇರ್ತದೆ. ಈ ನಮ್ಮ ಅದನ್ನು ಡೈಜೆಸ್ಟ್ ಮಾಡುವಂಥ ಪಿತ್ತ ಅಂತ ಹೇಳ್ತಾರೆ, ಅದು ಲಿವರಿಂದ ಬರ್ತದೆ, ಇನ್ನು ಪ್ಯಾಂಕ್ರಿಯಾಸಿಂದ ಬರ್ತದೆ, ಸ್ಟಮಕಲ್ಲೇ ಆಸಿಡ್ ಪ್ರೊಡಕ್ಷನ್ ಆಗ್ತದೆ, ಇಂಟೆಸ್ಟೈನಲ್ಲ ಲಿಕ್ವಿಡ್ ಬರ್ತದೆ. ಈ ಲಿಕ್ವಿಡ್ ಎಲ್ಲ ಬರೋದು ಲಿಕ್ವಿಡ್ ಫಾರ್ಮ್. ಲಿಕ್ವಿಡ್ ಫಾರ್ಮ್ ಅಂದರೆ ಮೆಜಾರಿಟಿ ವಾಟರ್. ನಮ್ಮ ಅಡೆಕ್ಯುಯೇಟ್ ಹೈಡ್ರೇಷನ್ ಆಗದಿದ್ದರೆ ಇದೆಲ್ಲದರದ ಕ್ವಾಂಟಿಟಿ ಅಷ್ಟು ಸರಿಯಾಗಿರುವುದಿಲ್ಲ. ಸೊ ಇಟ್ ವಿಲ್ ಇಂಪ್ಯಾಕ್ಟ್ ದ ಡೈಜೆಷನ್ ಆಫ್ ದ ಫುಡ್. ಫುಡ್ ಡೈಜೆಸ್ಟ್ ಆಗಿಲ್ಲ ಅಂದರೆ ಫುಡ್ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ ಆಗಲಿಕ್ಕೆ ಕಷ್ಟ ಆಗ್ತದೆ, ತಿಂದದ್ದೆಲ್ಲ ಹಾಗೆ ಹೊರಗಡೆ ಹೋಗ್ತದೆ. ಸೊ ವಾಟರ್ ಇನ್ ರೈಟ್ ಅಮೌಂಟ್ ರೈಟ್ ಟೈಮ್ ಈಸ್ ಬೆಸ್ಟ್.
1: ಓಕೆ, ರೈಟ್ ಟೈಮ್ ರೈಟ್ ಅಮೌಂಟ್ ಅಂದರೆ ಏನು?
0: ಈಗ ಫುಡ್ ಒಟ್ಟಿಗೆ ಕೆಲವರೆಲ್ಲ ತುಂಬ ನೀರು ಕುಡಿಯೋದು ಮಾಡ್ತಾರೆ, ಇಮಿಡಿಯೇಟ್ಲಿ ಫುಡ್ ತಿನ್ನುವಾಗ ಕುಡಿಯೋದು. ಆಕ್ಚುಲಿ ಫುಡ್ ಹೊಟ್ಟೆಯಲ್ಲಿ ಒಂದು ಹಾಫ್ ಆನ್ ಅವರ್ ಟು ಟೂ ಅವರ್ಸ್ ನಿಲ್ತದೆ, ಅಂದರೆ ಸ್ಟಮಕ್ ಅಲ್ಲಿ. ಅದಕ್ಕೆ ಓವರ್ ಅದನ್ನು ಡೈಲ್ಯೂಟ್ ಮಾಡುವಾಗಿಲ್ಲ. ಸೊ ಅದನ್ನು ಎಷ್ಟು ನಿಯಮಿತವಾಗಿ ಅಷ್ಟು ನಿಯಮಿತವಾಗಿ ವಾಟರ್ ಕುಡಿಬೇಕು. ವಾಟರ್ ಕುಡಿಯುವಂಥ ಟೈಮ್ ಇರ್ತದೆ. ವಾಟರ್ ಕುಡಿಲಿಕ್ಕೆ ಅಂತಲೇ ಅದನ್ನು ಸಪ್ರೇಟ್ ಟೈಮ್ ಇಟ್ಕೋಬೇಕು. ಬಟ್ ಡಜಂಟ್ ಮೀನ್ ದಟ್ ನೀವು ಫುಡ್ ಒಟ್ಟಿಗೆ ಇಡೀ ಇಡೀ ಒಂದು ಲೀಟರ್ ಕುಡಿಬೇಕಂತ ಹೇಳಿದ್ರೆ ಫುಡ್ ಒಟ್ಟಿಗೆ ಅರ್ಧ ಲೀಟರ್ ಕುಡಿಯೋದು ಎಲ್ಲ ಟೈಮ್ ಕುಡಿಯೋದು ಆ ಥರ ಮಾಡಿದರೆ ಅದು ಫುಡ್ಡಿಗೆ ಡೈಜೆಷನ್ಗೆ ಹೆಲ್ಪ್ ಮಾಡಲ್ಲ ಅದು. ಸೊ ಅದನ್ನು ಕುಡಿಯುವ ಟೈಮಿಗೆ ಕುಡಿಬೇಕು. ಸರ್ಟನ್ ಕ್ವಾಂಟಿಟಿ ಅಂತ ಇರ್ತದೆ ಒಂದು ಪರ್ ಡೇಗೆ. ಸಪೋಸ್ 70 kg ಅವರಿಗೆ ಒಂದು 2 liters, 2.5 liters ನೀರು ಕುಡಿಬೇಕಂತ ಇರ್ತದೆ ಪರ್ ಡೇ. ಸೊ ಅದನ್ನು ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಕುಡಿದ್ರೆ ಆಯ್ತು ಅಷ್ಟೇ. ಅದನ್ನು ಒಂದೇ ಸಲ 2.5 liters ಕುಡಿದು ಆಮೇಲೆ ಸುಮ್ಮನೆ 8 days ಕೂತ್ಕೊಂಡ್ರೆ ಡಸಂಟ್ ಮೇಕ್ ಎನಿ ಸೆನ್ಸ್.
1: ಬೆಳಗ್ಗೆ ತಕ್ಷಣ ನೀರು ಕುಡಿಯುವುದು ಒಳ್ಳೆಯದು ಅಂತ ಒಂದು,
0: ಇಟ್ ಇಸ್ ಗುಡ್. ಇಟ್ ವಿಲ್ ಆಕ್ಚುಲಿ ಏನಂದ್ರೆ ನಮ್ಮ ನಾವು ಹೇಗೆ ಮಲಗಿರ್ತೇವೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸಹ ಮಲಗಿರ್ತದೆ. ಇಟ್ ವಿಲ್ ಟೇಕ್ ಸಮ್ ರೆಸ್ಟ್. ಸೊ ಏನಾದರೂ ತಿಂದಾಗ ಈಗ ಯಾರಿಗಾದರೂ ಎದ್ದು ಸಡನ್ 100 meters ಓಡ್ ಅಂತ ಹೇಳಿದ್ರೆ ಅವನಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ದೂರ ನಡೆದು ಮತ್ತೆ ಓಡ್ ಅಂತ ಹೇಳಿದ್ರೆ ಹಿ ಮೈಟ್ ಗಿವ್ ಅ ಬೆಟರ್ ಪರ್ಫಾರ್ಮೆನ್ಸ್. ಅದೇ ತರ ನಮ್ಮ ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡ್ಲಿಕ್ಕೆ ನೀರಿಂದ ಸ್ಟಾರ್ಟ್ ಮಾಡಿದ್ರೆ ಸೇಫ್ ಅಂಡ್ ಬೆಟರ್.
1: ಈಗ ನೀವು ಹೇಳಿದ್ರಿ ಒಂದೊಂದು ಕೆಜಿಗೆ ಇಷ್ಟಿಷ್ಟು ನೀರು ಕುಡಿದ್ರೆ ಒಳ್ಳೇದು ಅಂತ. ಆ ನೀರನ್ನು ಕೇವಲ ನೀರು ಮಾತ್ರ ಕೌಂಟ್ ಆಗುತ್ತಾ ಅಲ್ಲ, ದಿನದಲ್ಲಿ ಕುಡುವಂತ ಜ್ಯೂಸ್ ಟೀ ಕಾಫಿ ಇದೆಲ್ಲ ಕೂಡ ಕೌಂಟ್ ಆಗುತ್ತೆ?
0: ಡೆಫಿನೆಟ್ಲಿ ಎಲ್ಲದು ಕೌಂಟ್ ಆಗುತ್ತೆ.
1: ಓಕೆ ಎಸ್, ಕೇಳುಗರೆ ಹೊಟ್ಟೆ ಆರೋಗ್ಯದ ಬಗ್ಗೆ ಮಾತಾಡ್ತಿದ್ದೀವಿ. ಡಾಕ್ಟರ್ ವಿನಾಶ್ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಬೇರೆ ಬೇರೆ ಸಂಗತಿಗಳು ಇವತ್ತು ನಾವು ಚರ್ಚೆ ಮಾಡ್ತಿದ್ದೀವಿ. ಇನ್ನು ನೀವು ಕರೆಯನ್ನು ಮಾಡ್ಬೋದು. ಕಾಲ್ ಮಾಡಬೇಕಾ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡುವುದರ ಮೂಲಕ ಹೊಟ್ಟೆಯ ಆರೋಗ್ಯದ ಬಗ್ಗೆ ಇರುವಂಥ ನಿಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಿಯೂ ನೀವು ಕೇಳಿ ಕರೆಯನ್ನು ಮಾಡಿ 6364204949 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ಹೊಟ್ಟೆಯ ಆರೋಗ್ಯದ ಬಗ್ಗೆ ಮಾತಾಡುವಾಗ ಡಾಕ್ಟರ್, ಹೆಚ್ಚಾಗಿ ಕಂಡುಬರುವಂಥ ಈಗ ನಾವು ನಿರ್ಲಕ್ಷ್ಯ ಮಾಡಿದರೆ ಅದು ಯಾವ ಹಂತಕ್ಕೆ ಹೋಗ್ಬೋದು, ಏನೆಲ್ಲ ಸಮಸ್ಯೆಗಳು ಆಗ್ಬೋದು?
0: ಹೊಟ್ಟೆಯಲ್ಲಿ ಒಂದು ಸಿಂಪಲ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಂದ ಹಿಡಿದು ಕ್ಯಾನ್ಸರ್ ತನಕನು ಹೋಗ್ಬೋದು. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಈ ಥರನೇ ಸ್ಟಾರ್ಟ್ ಆಗ್ತದೆ, ಅಂದರೆ ಸಿಂಪಲ್ ಗ್ಯಾಸ್ಟ್ರೈಟಿಸ್, ಆಸಿಡ್ ಪೆಪ್ಟಿಕ್ ಡಿಸೀಸ್ ಅಂತ ಹೇಳ್ತೇವೆ. ಈಗ ಫುಡ್ ಹ್ಯಾಬಿಟ್ಸ್ ಎಲ್ಲ ಸರಿಯಾಗಿಲ್ಲ, ಅಥವಾ ನಮ್ಮ ತಿನ್ನುವಂಥ ಫುಡ್ಡಲ್ಲಿ ತುಂಬ ಟಾಕ್ಸಿನ್ಸ್ ಇದೆ, ಅಥವಾ ನಾವು ತಿನ್ನುವ ಲೈಫ್ ಸ್ಟೈಲ್ ಏನು ಫಾಲೋ ಮಾಡ್ತೇವೆ ಅದು ಸರಿಯಾಗಿಲ್ಲ ಅಂತಾದರೆ ಇನಿಷಿಯಲ್ ಪೀರಿಯಡಲ್ಲಿ ಈ ಥರ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸ್ ಅಂದರೆ ಬರ್ತದೆ. ಅದಕ್ಕೆ ಆಸಿಡ್ ಪೆಪ್ಟಿಕ್ ಡಿಸೀಸ್ ಅಂತ ಹೇಳ್ತಾರೆ. ಇದು ನಮ್ಮ ಫಸ್ಟ್ ಪಾರ್ಟ್ ಅಂದರೆ ಸ್ಟಮಕ್ ಮತ್ತು ಫಸ್ಟ್ ಪಾರ್ಟ್ ಆಫ್ ದ ಇಂಟೆಸ್ಟೈನ್ಗೆ ಎಫೆಕ್ಟ್ ಮಾಡ್ತದೆ. ಇದರಿಂದ ಏನಾಗ್ತದೆ, ಈ ಗ್ಯಾಸ್ಟ್ರಿಕ್ ಪ್ರೊಡಕ್ಷನ್ ಜಾಸ್ತಿ ಆಗಿ ಅಲ್ಲಿ ಹೊಟ್ಟೆಯಲ್ಲಿ ಹುಣ್ಣು ಬರುವ ಚಾನ್ಸಸ್ ಇರ್ತದೆ. ಈ ಹೆಚ್ಚಿನ ಹುಣ್ಣುಗಳು ಅದರಷ್ಟಕ್ಕೆ ಗ್ಯಾಸ್ ಅಮೌಂಟ್ ಎಲ್ಲ ಆಸಿಡ್ ಅಮೌಂಟ್ ಕಡಿಮೆ ಮಾಡಿದ್ರೆ ಅದರಷ್ಟಕ್ಕೆ ಸರಿ ಆಗ್ತದೆ.
1: ಹಲೋ, ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ, ಮಾತಾಡಿ ಮಾತಾಡಿ. ನಿಮ್ಮ ಹೆಸರು? ಮಾತಾಡಿ ಮಾತಾಡಿ, ಡಾಕ್ಟರ್ ಇದ್ದಾರೆ,
0: ಹೇಳಿ ಮೇಡಮ್.
2: ನಮಸ್ತೆ. ಮಕ್ಕಳಿಗೆ ಈ ಬೋರ್ಡ್ ಇಷ್ಟೆಲ್ಲ ಮಿಡಿಸಿನ್ ತರ ಮಾಡ್ತಾರಲ್ಲ, ಅಂದ್ರೆ ವಾರದಲ್ಲಿ 3 ದಿನ ಏನೋ ಒಂದು ಸಸಿ ಮದ್ದು
1: ಅಂದ್ರೆ ನೀವು ಹೇಳ್ತಿರೋದು ಮನೆಯಲ್ಲಿ ತಯಾರಿಸುವಂತ ವಸ್ತುಗಳ ಬಗ್ಗೆ ಹೇಳ್ತಿರೋದ? ಸಣ್ಣ ಮಗು ಇರುವಾಗ ಸರಿ ಅಮ್ಮ, ನೀವು ಒಂದೇ ಪ್ರಶ್ನೆ ಅಲ್ವಾ ಇದು? ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಎಸ್ ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಡಾಕ್ಟ್ರೆ,
0: ಅವರು ಮಕ್ಕಳಿಗಂತ ಹೇಳಿದರು. ಈಗ ನಾನು ಚಿಕ್ಕ ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗಾದ್ರೆ ನಾನು ಹೇಳಿದ್ದೆ 6 ತಿಂಗಳು ಬ್ರೆಸ್ಟ್ ಫೀಡಿಂಗ್ ಬಿಟ್ಟು ಬೇರೆ ಏನಾದರೂ ಬಾಯಲ್ಲಿ ಹಾಕೋದು ಅಷ್ಟು ಒಳ್ಳೇದಲ್ಲ, ಬಟ್ ವೀನಿಂಗ್ ಪೀರಿಯಡ್ ಅಂತ ಬಂದಾಗ ಕೆಲವೆಲ್ಲ ಸ್ಟಾರ್ಟ್ ಮಾಡ್ಬೋದು. ಇವರು ಹೇಳಿದ್ರು ಈಗ ಕೆಲವೆಲ್ಲ ಅದನ್ನು ಹಾಕೋದು, ತುಪ್ಪ ಹಾಕೋದು, ಇದೆಲ್ಲ ಹಾಕೋದು ಮಾಡ್ತಾರಂತ. ಈ ಕೆಲವೆಲ್ಲ ಈಗ ತುಪ್ಪ ಆಗಲಿ ಇದಾಗಲಿ ಅದನ್ನು ಬ್ಯಾಡ್ ಅಂತಲ್ಲ, ಈವನ್ ಎನರ್ಜಿಗೆಲ್ಲ ತುಪ್ಪ ಕೊಡೋದು, ಇದು ಅದರ ಈ ಕೆಲವು ಕಷಾಯ ಎಲ್ಲ ಹೇಳ್ತಾರೆ, ಬೆಳ್ಳುಳ್ಳಿ ಕಷಾಯ, ಆನಿಯನ್ ಕಷಾಯ ಇದೆಲ್ಲ ಹೇಳ್ತಾರೆ. ಇದೆಲ್ಲ ಕೆಲವರೆಲ್ಲ ಅದರ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗ್ತದೆ, ಮತ್ತು ಯಾವ ರೀತಿ ಕೊಡ್ತಿದ್ದಾರೆ, ಯಾವ ಇದರಲ್ಲಿ ಕೊಡ್ತಿದ್ದಾರೆ. ಕೆಲವೆಲ್ಲ ಸಿಂಪಲ್ ಹಳೆಯಿಂದ ಮಾಡ್ಕೊಬಂದಿರೋದಿದೆ, ಬಟ್ ಈಗಿನ ಏನು ನಾವು ಮಾಡ್ತೇವೆ ಅದಕ್ಕೆ ಅಷ್ಟು ಪರಿಣಾಮ ಬೀಳಲ್ಲ ಅದು. ಆದರೆ ಅದನ್ನು ಈಗ
1: ಮಾಡುವಂತರು ಏನು ಮಾಡಿದ್ರು ಕೂಡ ಮನೆಯಲ್ಲಿ
0: ತಯಾರಿಸುವಂತದ್ದು, ಎಸ್, ಅವರು ಮಾಡುವ ಏನು ಫುಡ್ ಇದೆ ಏನು ಮಾಡ್ತಾರೆ ಆವಾಗ ಅದಕ್ಕೆ ಆಕ್ಚುಲಿ ಪರಿಣಾಮ ಇದೆ, ಅದ್ರದ್ದು ಸರ್ಟನ್ ಎಫೆಕ್ಟ್ಸ್ ಇದ್ದೇ ಇದೆ. ಅಷ್ಟು ಬ್ಯಾಡ್ ಅಂತ ಹೇಳಿಕ್ ಬರಲ್ಲ, ಬಟ್ ಓವರ್ ಆಗಿ ಎಲ್ಲದನ್ನು ಅದಕ್ಕೆ ಸಂಬಂಧ ಮಾಡೋದು ಅಷ್ಟು ಸರಿಯಲ್ಲ ಅಂತ.
1: ಸೊ ಕೆಲವು ಏನಾಗ್ತಿದೆ ಅಂತ ಹೇಳಿದರೆ ಡಾಕ್ಟ್ರೆ, ಸರ್, ಹಿರಿಯರು ಮಾಡಿದ್ದಾರೆ, ಅದೆಲ್ಲವೂ ಕೂಡ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದೆ. ಆದರೆ ಇವತ್ತಿನ ಕಾಲದಲ್ಲಿ ಬದಲಾಗ್ತಾ ಆಗ್ತಾ ಕೆಲವೊಂದಿಷ್ಟು ನಮ್ಮ ನಾವು ಮಾಡುವಂಥ ಕೆಲವು ಪ್ರಾಕ್ಟೀಸ್ಗಳು, ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಲಾಸ್ಟ್ ಟೈಮ್ ಒಬ್ಬರು ಮಲೇರಿಯಾದ ಬಗ್ಗೆ ಮಾಡಲಿಕ್ಕೆ ನಾನು ಡಾಕ್ಟರ್ ಜೊತೆ ಮಾತಾಡ್ತಾ ಇದ್ದೆ, ಡೆಂಗ್ಯೂ ಬಗ್ಗೆ ಮಾತಾಡುವಾಗ ಅವ್ರು ಹೇಳ್ತಾ ಇದ್ರು, ಈ ವಾಟ್ಸಪ್ಪಲ್ಲೆಲ್ಲ ಒಂದು ಮೆಸೇಜ್ ಓಡುತ್ತೆ, ಡೆಂಗ್ಯೂಗೆ ಈ ಏನು ಪಪ್ಪಾಯದ ಎಲೆಯ ರಸವನ್ನು ಕೊಡೋದು ಅಂತ ಈಗಿನವರು ಹೇಳುವಂಥದ್ದು. ಸೊ ಅದನ್ನು ಲೆಕ್ಕಕ್ಕಿಂತ ಹೆಚ್ಚು ಕೊಟ್ಟು ಹೊಟ್ಟೆಯೊಳಗೆ ಅಲ್ಸರ್ ಆದಂಥ ಉದಾಹರಣೆಗಳು ಕೂಡ ಇದೆ ಅಂತ. ಸೊ ಅಂಥದ್ದನ್ನೆಲ್ಲ ನಂಬಿಬಿಟ್ಟು ಅಂಥ ಆರೋಗ್ಯವನ್ನೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಅಲ್ವಾ,
0: ಏನೇ ಮಾಡೋದಿದ್ರು ಅದನ್ನು ಮಿತವಾಗಿ ಮಾಡಿ. ಯಾವಾಗ ಎಕ್ಸೆಸ್ ಆಗುತ್ತಲ್ಲ ಆವಾಗ ಪ್ರಾಬ್ಲಮ್ ಬರ್ತದೆ. ಇವರೀಗ ಈಗ ಹೇಳಿದ್ರು ಅವರ ಮನೆಯಲ್ಲಿ ಹಿರಿಯರು ಕೊಡ್ತಾರಂತ. ಇನ್ಫ್ಯಾಕ್ಟ್ ನನ್ನ ಮನೆಯಲ್ಲಿ ಸಹ ನನಗೆ ಒಂಚೂರು ಶೀತ ಏನಾದರೂ ಆದ್ರೆ ನನ್ನ ಅಮ್ಮ ಸಹ ಒಂದು ಕಷಾಯ ಮಾಡಿ ತಂದು ಕೊಡ್ತಾರೆ. ನಾನು ಅದನ್ನ ಇಲ್ಲ ಅಂತ ಹೇಳಲ್ಲ, ಯಾಕಂದ್ರೆ ಅವರು ಯೂಸ್ ಮಾಡ್ತಿರೋದು ಹೌಸ್ ಹೋಲ್ಡ್ ಐಟಮ್ಸ್. ಅದನ್ನ ನಮ್ಮ ಕರಿಯಲ್ಲಿ ಸಹ ಬರ್ತದೆ, ನಮ್ಮ ಫುಡ್ ಅಲ್ಲಿ ಸಹ ಬರ್ತದೆ. ಅದನ್ನೇ ಒಂದು ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿ ಕೊಡ್ತಾರೆ. ನಾನು ಅದಕ್ಕೆ ರಿಫ್ಯೂಸ್ ಮಾಡಲ್ಲ. ಈವೊಂದು ನಾನು ಒಂದು ಅಲೋಪತಿ ಡಾಕ್ಟರ್ ಆದ್ರೂ ಸಹ ಅವರು ಕೊಟ್ಟದನ್ನ ನಾನು ರಿಫ್ಯೂಸ್ ಮಾಡಲ್ಲ, ಯಾಕಂದ್ರೆ ಅವರ ಕಂಟೆಂಟ್ ನಂಗೆ ಏನಂತ ಗೊತ್ತು. ಆ ಕಂಟೆಂಟ್ ಏನಾದರೂ ಕೆಟ್ಟದಂತ ಆದ್ರೆ, ಏನಾದರೂ ಕೊಡುದು ಏನಾದರೂ ಮಾಡುದು, ಆವಾಗ ನಾನು ರಿಫ್ಯೂಸ್ ಮಾಡೇ ಮಾಡ್ತೇನೆ.
1: ಹಾಗಂತೇಳಿ ವಾಟ್ಸಪ್ ಅಲ್ಲಿ ಇವತ್ತಿನ ಕಾಲದಲ್ಲಿ ಏನು ಬಂತು ಎಲ್ಲವನ್ನು ಕೊಡುದು ಅದನ್ನು ಮಾಡಬಾರದು,
0: ಅದನ್ನು ಕ್ರಾಸ್ ಚೆಕ್ ಮಾಡಿ.
1: ಅವರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ ನಮಸ್ತೆ, ಮಾತಾಡಿ. ಅಶೋಕ್ ಅವರೇ, ಮಾತಾಡಿ ಮಾತಾಡಿ ಮಾತಾಡಿ.
0: ನಮಸ್ತೆ ನಮಸ್ತೆ, ಹೇಳಿ ಹೇಳಿ ಸರ್.
2: ಯಾಕಂದ್ರೆ ಈಗ ನನ್ನ ಮಗನಿಗೆ ಮಾತಾಡ್ತು, ಬೆಳಿಗ್ಗೆ ಎದ್ದು ಹಾಗೆ ಚಹಾ ಕುಡಿಯುವಾಗ ಒಂದು 2 ದೋಸೆ 1 ಇಡ್ಲಿ ದಿನಕ್ಕೆ, ಜಾಸ್ತಿ ತಿಂದಿಲ್ಲ. ನಾನು ಅದು ಬೈದ್ರೆ ಸ್ವಲ್ಪ ತಿಂತಾನೆ, ಮತ್ತೆ ವಾಮಿಟ್ ಆಗ್ತದೆ. ಅದಕ್ಕೆ ಬೆಳಿಗ್ಗೆ ಒಂದು ಜಾಸ್ತಿ ತಿನ್ನುವುದಿಲ್ಲ, ಒಂದು 1 ದೋಸೆ 2 ದೋಸೆ ಹಾಗೆ, ಮತ್ತೆ 10 ಗಂಟೆ ನಂತರ ತಿಂತಾನೆ ಬೇಕಾದ್ರೆ. ಅದಕ್ಕೆ ಅದು ಯಾವ್ದು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಮತ್ತೊಂದು ವಿಷಯ ಪ್ರಶ್ನೆ, ಯಾಕಂದ್ರೆ ಕೆಲವರು ಮನೆಯಲ್ಲಿ ಫ್ರಿಡ್ಜ್ ಅಲ್ಲಿ ಅನ್ನ ಬೇಯಿಸಿಡ್ತಾರೆ, ಪದಾರ್ಥ ಮಾಡಿಡ್ತಾರೆ, ಅದನ್ನು ಬಿಸಿ ಮಟ್ಟದ ತಿಂತಾರೆ, ಒಂದು 2-3 ದಿನ ಅದೇ, ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಉಂಟಾ ಅಂತ ಅದೊಂದು.
0: ಓಕೆ, ಸೊ ಅವ್ರು ಹೇಳಿದ್ರು ಅವರ ಮಗ ಬೆಳಿಗ್ಗೆ 7 ಗಂಟೆಗೆ ಕೊಟ್ಟ ಫುಡ್ಡನ್ನು ಅಷ್ಟು ಫೋರ್ಸ್ಫುಲ್ಲಿ ಮಾಡಿದ್ರು ತಿನ್ನಲ್ಲ. ಐ ಥಿಂಕ್ ಅದೇ ಫುಡ್ ಅನ್ನು 10 ಗಂಟೆ ತಿಂತಾನ. ಮೇ ಬಿ ಅವನ ಅವನ ಸಿಸ್ಟಮ್ ಆ ಥರ ಸೆಟ್ ಆಗಿದೆ, ಅವನಿಗೆ ಆ ಟೈಮಿಗೆ ಫುಡ್ ತಿನ್ಲಿಕ್ಕೆ ಇಲ್ಲ. ಕೆಲವರಿಗೆ ಅವ್ರ ಅಷ್ಟು ಬೇಗ ಫುಡ್ ಕೊಟ್ಟರೆ ಅವರಿಗೆ ತಿನ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಹಸಿವಾದ್ರೆ ಅವರೇ ತಿಂತಾರೆ. ನಾವೇ ಫೋರ್ಸ್ಫುಲ್ಲಿ ಅವರಿಗೆ ತಿನ್ನಿಸೋದು ಇಲ್ಲ ತಿಂದು ಹೋಗು, ಅದರ ಬದಲು ಟಿಫಿನ್ ಕೊಟ್ಟು ಕಳಿಸಿದ್ರೆ ಬೆಟರ್. ಯಾಕಂದ್ರೆ ಅವನು 10 ಗಂಟೆಗೆ ಅದೇ ಫುಡ್ ಅನ್ನು ತಿನ್ನುದಾದ್ರೆ ಆ ಟೈಮಿಗೆ ತಿನ್ಲಿ, ಅವನು ಏನು ಪ್ರಾಬ್ಲಮ್ ಆಗುದಿಲ್ಲ. ಯಾಕಂದ್ರೆ ತಿಂತಾನಲ್ಲ ಅಷ್ಟು ಸಾಕು. ಅದನ್ನ ಬಿಟ್ಬಿಟ್ಟು ಅವನಿಗೆ ಫೋರ್ಸ್ಫುಲ್ಲಿ ತಿಂದಕ್ಕೆ ಹೋದ್ರೆ ಅವನಿಗೆ ಹೊಟ್ಟೆಲ್ಲಿ ನಿಲ್ಲಿಕ್ಕಿಲ್ಲ, ಅದು ವಾಮಿಟ್ ಮಾಡಿ ಆಗ ತಿಂದದ್ದು ವೇಸ್ಟ್ ಆಯ್ತು. ಸೊ ಅಂಡ್ ಮೋರ್ ಓವರ್ ಅವನಿಗೆ ಅದು ಸೆಟ್ ಆಗೋದಿಲ್ಲ ಮತ್ತೆ. ಐ ಥಿಂಕ್ ಅವರಿಗೆ ಯಾವಾಗ ತಿನ್ಲಿಕ್ಕೆ ಮನ್ಸಾಗ್ತದೆ, ಯಾವಾಗ ಸಿಸ್ಟಮ್ ಕೇಳ್ತದೆ, ಆವಾಗ ಫುಡ್ ಹೋದ್ರೆ ಬೆಸ್ಟ್. ಅಂಡ್ ಸೆಕೆಂಡ್ಲಿ ಅವ್ರು ಹೇಳಿದ್ರು ಸ್ಟೋರ್ಡ್ ಫುಡ್ ಬಗ್ಗೆ. ಸ್ಟೋರ್ಡ್ ಫುಡ್ ಬಗ್ಗೆ ನಾನು ಅಷ್ಟು ರೆಕಮೆಂಡ್ ಮಾಡಲ್ಲ, ಯಾಕಂದ್ರೆ ಪ್ರಿಪೇರ್ಡ್ ಫುಡ್ ಅವ್ರ ಕುಕ್ಡ್ ಫುಡ್ ಅದನ್ನು ಅದೇ ದಿವಸ ತಿಂದ್ರೆ ಬೆಟರ್. ಅದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು 2 ದಿವಸ 3 ದಿವಸ ತಿನ್ನೋದು ಅಷ್ಟು ಒಳ್ಳೇದಲ್ಲ. ಆದರೆ ಯಾಕಂದ್ರೆ ಒಂದ್ಸಲ ಅದು ಫ್ರೀಜ್ ಆದ್ರೆ ಅದರ ನ್ಯೂಟ್ರಿಷನ್ ವ್ಯಾಲ್ಯೂ ಎಲ್ಲ ಕಡಿಮೆ ಆಗಿ ಬಿಡ್ತದೆ. ಆಮೇಲೆ ತಿನ್ನೋದು ನೀವು ಜಸ್ಟ್ ಪ್ರಿಪೇರ್ಡ್ ಫುಡ್ ಅಷ್ಟೇ, ಅದರಿಂದ ನ್ಯೂಟ್ರಿಷನ್ ಎಲ್ಲ ಸಿಗೋದು ಅಷ್ಟಕ್ಕಷ್ಟೇ ಅದು.
1: ಮತ್ತೊಬ್ರು ಕಾಲ್ ಇದ್ದಾರೆ. ಹಲೋ ನಮಸ್ಕಾರ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ ಡಾಕ್ಟರ್ ಇದ್ದಾರೆ, ಮಾತಾಡಿ. ಎಸ್ ಮೊಹದ್ ಅವರೇ, ಮಾತಾಡಿ.
3: ಒಳ್ಳೆ ಸಂದರ್ಶನ ಮಾಡ್ತಾ ಇದ್ದೀರಿ.
1: ಎಸ್ ಎಸ್,
3: ನಾವು ಏನು ಪ್ರಶ್ನೆ ಕೇಳಬೇಕು ಅದನ್ನು ತಾವೇ ಕೇಳಿ ಬಹಳ ನಮಗೆ ಉಪಕಾರ ಮಾಡ್ತಾ
1: ಇದ್ದೀವಿ.
3: ಈಗ ನನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಫುಡ್ ಕಂಟ್ರೋಲ್ ಮಾಡುದ ಆ ರೀತಿಯಲ್ಲಿ ನಾವು ವಾರಕ್ಕೆ ಒಂದು ಉಪವಾಸ ಹಿಡಿದರೆ ಒಳ್ಳೇದು ಅಂತ ಹೇಳ್ತಾರೆ, ಇದು ಒಳ್ಳೇದ ಅಂತ ಡಾಕ್ಟರ್ ಹೇಳ್ಬೇಕು.
1: ಓಕೆ, ಒಳ್ಳೆ ಪ್ರಶ್ನೆ, ಥ್ಯಾಂಕ್ ಯು.
3: ಏನಂದ್ರೆ ವಾರಕ್ಕೆ ಒಂದು ಉಪವಾಸ ಮಾಡಿ ಸಂಜೆ ಊಟ ಮಾಡುವ ವ್ಯವಸ್ಥೆ ಮಾಡಿದರೆ ಅದು ನಮ್ಮ ಬಾಡಿಗೆ ಪ್ರಯೋಜನ ಇದೆಯಾ?
1: ಓಕೆ,
3: ಇಲ್ಲದಿದ್ದರೆ ಒಂದು ಊಟ ವಾರಕ್ಕೆ ಯಾವಾಗ ಒಂದು ಊಟ ಬಿಡಬಹುದಾ, ಆಗ ಏನು ಶಕ್ತಿ ಜಾಸ್ತಿ ಬರಬಹುದಾ ಅಂತ ನನ್ನೊಂದು ಪ್ರಶ್ನೆ.
1: ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಡೆಫಿನೆಟ್ಲಿ ಒಳ್ಳೆಯದು, ಯಾಕಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ನಾವೇನು ಹೇಳ್ತೇವೆ ಅದು ಬಾಡಿಗೆ ತುಂಬಾ ಹೆಲ್ಪ್ ಮಾಡ್ತದೆ. ಈ ನಮ್ಮ ಈ ಮೇನ್ಲಿ ಶುಗರ್ ಅನ್ನು ಡೈಜೆಸ್ಟ್ ಮಾಡುವಂಥ ಒಂದು ಹಾರ್ಮೋನ್ ಅಂತ ಹೇಳ್ತೇವೆ, ಅದು ಇನ್ಸುಲಿನ್. ಈ ಇನ್ಸುಲಿನ್ ಅನ್ನೋದು ನಮ್ಮ ಎಕ್ಸೆಸ್ ಶುಗರನ್ನು ಬರ್ನ್ ಮಾಡ್ಲಿಕ್ಕೆ ಅಂತ ಬಂದಿರೋದು. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಈ ಇನ್ಸುಲಿನ್ ಆಲ್ಸೋ ಹೆಲ್ಪ್ಸ್ ಇನ್ ಗ್ರೋತ್. ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಇರ್ತದೆ. ಸೊ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡೋದ್ರಿಂದ ಈಗ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ಸ್ ಇಟ್ ಸ್ಟಿಮ್ಯುಲೇಟ್ ಮಾಡ್ತದೆ. ಸೊ ಗ್ರೋತ್, ಬೆಳವಣಿಗೆಗೆ ಅಥವಾ ಮೆಟಬಾಲಿಸಮ್ಗೆಲ್ಲ ಇದು ಒಳ್ಳೇದು. ಸೊ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅದು ಮುಂಚೆಯಿಂದ ಮಾಡ್ಕೊಂಡ್ಬಂದಿದ್ದಾರೆ. ಈಗ ಹಿರಿಯರು ಯಾಕೆ ಒಂದು ಪರ್ಟಿಕ್ಯುಲರ್ ದಿನದಲ್ಲಿ ಫಾಸ್ಟಿಂಗ್ ಮಾಡ್ತಿದ್ರು, ಏನೋ ದೇವರಿಗೋಸ್ಕರ ಮಾಡ್ತಿದ್ರು, ಬಟ್ ಇಟ್ ಹ್ಯಾಸ್ ಅ ಪರ್ಟಿಕ್ಯುಲರ್ ರೀಸನ್, ಅಂದ್ರೆ ಹೆಲ್ತಿಗೆ ಅದು ಒಳ್ಳೇದೇ.
1: ಸೊ ಪೂರ್ತಿ ಬೆಳಿಗ್ಗೆಯಿಂದ
0: ಮಾಡಬಹುದು, ಮಾಡಬಹುದು. ಅವರ ಸಿಸ್ಟಮ್ ಅವರ ಅದಕ್ಕೆ ತಡ್ಕೊಳ್ಳುವಂತ ಶಕ್ತಿ ಇದ್ರೆ ಡೆಫಿನೆಟ್ಲಿ ಮಾಡಬಹುದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅಂಡ್ ಇಟ್ ಇಸ್ ಗುಡ್ ಫಾರ್ ಹೆಲ್ತ್. ಎಲ್ಲಾ ಟೈಮು ತಿನ್ನೋದ್ರಿಂದ ಏನು ಒಳ್ಳೇದಾಗ್ಬೇಕಂತ ಹೇಳಿಲ್ಲ. ಕಾಡು ಪ್ರಾಣಿಗಳಿದ್ದಾವೆ, ಅವುಗಳು ಡೈಲಿ ತಿನ್ನುದಿಲ್ಲ. ಕೆಲವು ಮಾಂಸಾಹಾರಿಗಳೆಲ್ಲ ಒಂದ್ ದಿವಸ ತಿಂದ್ರೆ ನೆಕ್ಸ್ಟ್ ತಿನ್ನೋದು 3-4 ದಿವಸ ನಂತರ. ನಾವು ಮನುಷ್ಯರು ನಮ್ಮ ಸಿಸ್ಟಮ್ ಅನ್ನು ಹಾಗೆ ತಿನ್ನುವ ಹಾಗೆ ಸೆಟ್ ಮಾಡಿದ್ದೇವೆ. ಹಾಗೇನದು ನಾವು ಒಂದು ಟೈಮ್ ಇದ್ದು ಫುಡ್ ಅನ್ನು ತಿನ್ನದೆ ಹೋದ್ರೆ ಅಥವಾ ಒಂದು ಡೇ ಫಾಸ್ಟಿಂಗ್ ಮಾಡಿದ್ರೆ ಏನು ನಾವೇನು ಅಷ್ಟೇನು ನಮಗೆ ಪ್ರಾಬ್ಲಮ್ ಆಗುದಿಲ್ಲ. ಇನ್ಫ್ಯಾಕ್ಟ್ ಬಾಡಿಗೆ ರೀ ಟ್ಯೂನ್ ಆಗ್ಲಿಕ್ಕೆ ಹೆಲ್ಪ್ ಸಿಗ್ತದೆ, ಡೆಫಿನೆಟ್ಲಿ ದಟ್ ವಿಲ್ ಹೆಲ್ಪ್.
1: ಇನ್ನು ಈ ಆಹಾರ ತೆಗೆದುಕೊಳ್ಳುವಂತ ರೀತಿಯಲ್ಲಿ ನಾವು ಪ್ರತಿದಿನ ನಮ್ಮದೇ ಆದಂಥ ಒಂದು ಸಿಸ್ಟಮ್ ಇದೆ. ಈಗ ನೀವು ಮಂಗಳೂರಿನ ಕಡೆ ನೋಡಿದರೆ ಹೆಚ್ಚಾಗಿ ಇಲ್ಲಿ ಅನ್ನವನ್ನೇ ತಿನ್ನುವಂಥದ್ದು. ಈಗಷ್ಟೇ ಒಂದಿಷ್ಟು ಏನು ಡಯಾಬಿಟೀಸಲ್ಲಿದ್ದವರು ಚಪಾತಿ ತಿನ್ನುವಂಥದ್ದು ಇಂಥದ್ದೆಲ್ಲ ಹವ್ಯಾಸವನ್ನು ಇಟ್ಕೊಂಡಿದ್ದಾರೆ. ಸಿ 3 ಹೊತ್ತು ಕೂಡ ಊಟ ಅನ್ನ, ಇದರಲ್ಲಿ ಕೂಡ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನೀವು ಹೇಳ್ತೀರಾ? ಬದಲಾವಣೆಗಳಿದ್ದರೆ
0: ಅದು ಮೇನ್ ಫ್ಯಾಕ್ಟರ್ ಏನಾಗಿದೆ ಅಂದರೆ ನಮ್ಮ ಜಿಯೋಗ್ರಫಿಕಲ್ ಚೇಂಜಸ್. ಅಂದರೆ ನಮ್ಮ ಸೌತ್ ಇಂಡಿಯಾ ಪರ್ಸೆ ಇಫ್ ಯು ಟೇಕ್, ನಮ್ಮ ಸೌತ್ ಇಂಡಿಯಾದಲ್ಲಿ ರೈಸ್ ಪ್ರೊಡಕ್ಷನ್ ಜಾಸ್ತಿ ಇದೆ. ಸೊ ಯಾವ ಪ್ರೊಡಕ್ಷನ್ ಜಾಸ್ತಿ ಇದೆ ಆ ಥರದ್ದೇ ಫುಡ್ ನಮ್ಮಲ್ಲಿ ಪ್ರಿಪರೇಷನ್ ಆಗ್ತದೆ. ವೆರಿ ನಾರ್ತ್ ಇಂಡಿಯಾಕ್ಕೆ ಹೋದಾಗ ಅವರ ರೈಸ್ ಪ್ರಿಪರೇಷನ್ ಕಡಿಮೆ, ಅವರ ಸ್ಟೇಪಲ್ ಡಯಟಲ್ಲಿ ಸಹ ಹೆಚ್ಚಿಂದು ವೀಟ್ ಎಲ್ಲ ಇರೋದು. ಸೊ ಕಂಪ್ಯಾರಿಟಿವ್ಲಿ ಡಯಾಬಿಟಿಕ್ ಪಾಪ್ಯುಲೇಷನ್ ಆರ್ ಮೋರ್ ಇನ್ ದ ಸೌತ್ ಇಂಡಿಯನ್. ಹೆಚ್ಚು ಹೊಟ್ಟೆ ಉಬ್ಬರ ಇರೋದು, ಶುಗರ್ ಪೇಷಂಟ್ಸು ಎಲ್ಲ ಇರೋದು ಸೌತ್ ಇಂಡಿಯನ್. ನಾರ್ತ್ಗೆ ಹೋದಾಗೆ ಅವರ ಸಿಸ್ಟಮ್ ಸ್ವಲ್ಪ ಚೇಂಜ್ ಆಗಿದೆ. ನಮ್ಮ ಇಲ್ಲಿ ಸಪೋಸ್ ಮಂಗಳೂರಲ್ಲಿ ತಗೊಂಡ್ರೆ ಹೆಚ್ಚಿನ ಫುಡ್ ಪ್ರಿಪರೇಷನ್ ರೈಸಿಂದ ಮಾಡಿರ್ತೇವೆ. ಬೆಳಿಗ್ಗೆ ದೋಸೆ, ಅಕ್ಕಿ ದನದ ಪ್ರಿಪರೇಷನ್, ದೋಸೆದಲ್ಲಿ ಒಂದು 10 ವೆರೈಟಿ ಇದೆ. ಇಡ್ಲಿ ಆಗಲಿ ಅಥವಾ ಏನಾದರೂ ತಿನ್ನುವ ನಾವು ಅವಲಕ್ಕಿ ಆಗಲಿ ಮಂಡಕ್ಕಿ ಆಗಲಿ ಎಲ್ಲದೂ ರೈಸ್ ಪ್ರಿಪರೇಷನ್, ಯಾಕಂದ್ರೆ ಈಸಿಲಿ ಅವೈಲೇಬಲ್ ಇದೆ. ಬಟ್ ರೈಸ್ ಆಸ್ ಸಚ್ ಅದರಲ್ಲಿ ಲಿಮಿಟೆಡ್ ವಿಟಮಿನ್ಸ್ ಇದೆ, ಬಟ್ ಮೋರ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ರೈಸ್ ನಮಗೆ ಏನಾಗ್ತದೆ ಅಂದರೆ ನಮ್ಮ ಶುಗರ್ ಲೆವೆಲ್ಗೆ ಅದು ಮೇಲೆ ಮಾಡ್ತಾ ಇರ್ತದೆ. ಮೂರು ಹೊತ್ತು ರೈಸ್ ತಿನ್ನೋದು ಅಷ್ಟು ಒಳ್ಳೇದಲ್ಲ. ಈಗಿನ ಜನರಿಗೆ ಸ್ವಲ್ಪ ಅವೇರ್ನೆಸ್ ಬಂದಿದೆ. ನಾನು ಹೇಳಿದೆ ರೈಸ್ ಮುಂಚೆ ತಿಂತಿದ್ರು, ಇಲ್ಲಿನ ಜನರೇಷನ್ ತಿನ್ನದೇ ಇರೋರಲ್ಲ, ಬಟ್ ಆ ರೈಸ್ ಯೂಸ್ ಆಗ್ತಿತ್ತು, ಅವರ ಕೆಲಸಕ್ಕೆ ಯೂಸ್ ಆಗ್ತಿತ್ತು. ಈಗಿನವರು ಅಷ್ಟು ಕೆಲಸ ಮಾಡೋದಿಲ್ಲ, ಕೂತ್ಕೊಂಡು ಕೆಲಸ. ಆ ರೈಸ್ ಏನಾಗ್ತದೆ, ಅದು ಫ್ಯಾಟ್ ಆಗಿ ಸ್ಟೋರ್ ಆಗ್ತದೆ. ವೆರಿ ನಾರ್ತ್ ಕಡೆ ಎಲ್ಲ ಹೋದಾಗ ಅವರದ್ದು ಮೋರ್ ಆಫ್ ವೀಟ್ ರಿಲೇಟೆಡ್ ಇರ್ತದೆ ರೈಸ್, ಅವ್ರದ್ದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ತಿಂತಾರೆ. ನಮ್ಮ ಬ್ರೈನ್ ಪರ್ಸೆ ಇಟ್ ಸೋಲಿ ಡಿಪೆಂಡೆಂಟ್ ಆನ್ ಕಾರ್ಬೋಹೈಡ್ರೇಟ್. ಅಂದರೆ ರೈಸ್ ಶುಗರ್ ಬೇಕೇ ಬೇಕು ಬಾಡಿಗೆ, ನಮ್ಮ ಬ್ರೈನ್ ಆಕ್ಟಿವೇಟ್ ಆಗಬೇಕಾದ್ರೆ ಶುಗರ್ ಬೇಕೇ ಬೇಕು. ಆದರೆ ಓವರ್ ಕೊಟ್ಟಾಗ, ನಾನು ಹೇಳಿದಲ್ಲ ತುಂಬ ನಾವೊಂದು ಹೆಲ್ದಿ ಒಂದು ಒಂದು ಬಟ್ಲು ಫುಲ್ ಒಂದು ಬಿರಿಯಾನಿ ತಿಂದುಬಿಟ್ರೆ ನಮಗೆ ನಿದ್ದೆ ಬಂದುಬಿಡ್ತದೆ. ಅದೇ ನೀವು ಪ್ರೋಟೀನ್ ರಿಲೇಟೆಡ್ ಫುಡ್ ತಿನ್ನಿ, ನಿಮಗೆ ಅಷ್ಟು ನಿದ್ದೆ ಬರಲ್ಲ. ನೀವು ಫ್ರೂಟ್ಸನ್ನು ಆ್ಯಡ್ ಮಾಡಿ ಅಥವಾ ಫ್ರೂಟ್ ಬಾಲನ್ನು ತಿನ್ನಿ, ನಿಮಗೆ ನಿದ್ದೆ ಬರಲ್ಲ. ಯಾಕಂದರೆ ಈ ರೈಸ್ ಮತ್ತು ಶುಗರ್ ಅನ್ನೋದು ಸ್ವಲ್ಪ ತುಂಬ ಡಿಫ್ರೆನ್ಸ್ ಮಾಡ್ತದೆ. ಇನ್ಫ್ಯಾಕ್ಟ್ ನಮ್ಮ ಈಗ ಶುಗರ್ ಪೇಷಂಟ್ಸ್ ಏನಂತ ತಿಳ್ತೇವೆ, ಅವರಿಗೆ ನಾವೊಂದು ಮಾರ್ಕರ್ ಒಂದು HbA1c ಅಂತ ಒಂದು ಮಾಡ್ತೇವೆ. ಇದು ನಮ್ಮ ಶುಗರ್ ಲೆವೆಲಿಗೆ ಒಂದು ಒಂದು 3-4 months ಇದು ಎಷ್ಟು ವ್ಯಾಲ್ಯೂ ಇದೆ ಅಂತ ಒಂದು ಡಿಟೆಕ್ಟ್ ಮಾಡುವಂಥ ಒಂದು ಟೆಸ್ಟ್ ಅದು. ಇದು ಆ್ಯಕ್ಚುಲಿ ಸೌತ್ ಪಾಪ್ಯುಲೇಷನಲ್ಲಿ ನೀವು ನೋಡಿದರೆ ಎಲ್ಲರದ್ದು ಸ್ವಲ್ಪ ಜಾಸ್ತಿನೇ ಇರ್ತದೆ, ಯಾಕಂದರೆ ನಮ್ಮ ಸ್ಟೇಪಲ್ ಫುಡ್ಡೇ ರೈಸ್. ಹಾಗಂತ ಏನು ಕಂಪ್ಲೀಟ್ ಚೇಂಜ್ ಮಾಡೋಕ್ಕಾಗಲ್ಲ, ತುಂಬ ಜನರಿಗೆ ಅದು ತುಂಬ ಕಷ್ಟ ಆಗ್ತದೆ. ಈಗ ಒಂದು 50-60 years ರೈಸ್ ತಿನ್ಕೊಂಬಂದವರಿಗೆ ಸಡನ್ ಇವತ್ತು ನೀವು 3 ಹೊತ್ತು ರೈಸ್ ಬಿಡಿ, ಓನ್ಲಿ ಚಪಾತಿ ತಿನ್ನಿ, ಓನ್ಲಿ ತಿಂದೆ ಅಂದರೆ ಅವರಿಗೆ ಅವರ ಲೈಫೇ ಅವರಿಗೆ ಬೇಸತ್ತು ಹೋಗ್ತದೆ. ಹಾಗಾಗಿ ಅದನ್ನು ಲಿಮಿಟ್ ಮಾಡಿ ಸ್ವಲ್ಪ ಆ್ಯಡ್ ಆನ್ ಮಾಡಿಕೊಂಡು ಸ್ವಲ್ಪ ಮಾಡಿಫೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು.
1: ಒಳ್ಳೆಯದು. ಇನ್ನು ಡಾಕ್ಟರ್, ಕೆಲವೆಲ್ಲ ಲಕ್ಷಣ ಹೇಳಿದ್ರಿ ನೀವು, ಹೊಟ್ಟೆ ಸರಿಯಿಲ್ಲ ಅಥವಾ ಹೊಟ್ಟೆ ಆರೋಗ್ಯ ಸರಿಯಾಗಿಲ್ಲ ಅನ್ನೋದಕ್ಕೆ ಇರುವಂಥ ಬೇರೆ ಬೇರೆ ಲಕ್ಷಣಗಳು ಯಾವುದೆಲ್ಲ ಅಂತ.
0: ಒಂದು, ಕೆಲವರಿಗೆ ಹೊಟ್ಟೆ ನೋವು ಬರ್ತದೆ. ಆ್ಯಸ್ ಸಚ್ ನೋವು ಬರೋದು, ಮೇಲೆ ಸಹ ನೋವು ಬರ್ಬೋದು, ಕೆಳಗಡೆ ಸಹ ನೋವು ಬರ್ಬೋದು. ಇನ್ನೊಂದು, ತಿಂದ ಕೂಡಲೇ ಹೊಟ್ಟೆ ಉಬ್ಬರಾಗೋದು. ಕೇಳ್ತಾರೆ ಕೆಲವರು, ತಿಂದ ಕೂಡಲೇ ಹೊಟ್ಟೆ ಡುಬ್ಬಾಯಿತು, ಹೊಟ್ಟೆ ಊದ್ಕೊಬಿಟ್ಟಿದೆ, ಇನ್ನು ತಿನ್ಲಿಕ್ಕಾಗಲ್ಲ ಅಂತ. ಥರ್ಡ್ಲಿ, ತಿಂದದ್ದು ಆಡಿಗೆ ಥರ ಮೇಲೆ ಬರೋದು, ತುಂಬ ಬರ್ಬ್ಸ್ ಅಂತ ಹೇಳ್ತಾರೆ, ಬರ್ಪ್ ಥರ ಬರ್ಬೋದು ಅಥವಾ ರೀಗರ್ಜಿಟೇಟ್ ಆಗ್ಬೋದು. ಅವರಿಗೆ ಎದೆ ಉರಿ ಸಹ ಬರ್ಬೋದು. ಈ ಎದೆ ಉರಿ ಬರೋದನ್ನು ಹೆಚ್ಚು ಜನರು ಹಾರ್ಟಿದು ಸಿಂಪ್ಟಮು ಅಂತ ಅಂದ್ಕೋತಾರೆ. ಅದಕ್ಕೆ ಹಾರ್ಟ್ ಬರ್ನ್ ಅಂತ ಹೇಳ್ತಾರೆ, ಬಟ್ ಅದು ಮೋರ್ ಆಫ್ ಅಪರ್ ಜಿಯ ಸಿಂಪ್ಟಮ್ಸ್ ಅದು. ಇನ್ನು ಕೆಲವರಿಗೆ ಫುಡ್ಡಿನ ಇಂಟ್ರೆಸ್ಟ್ ಹೋಗ್ಬಿಡ್ತದೆ, ಲಾಸ್ ಆಫ್ ಅಪೆಟೈಟ್ ಅಂತ ಹೇಳ್ತಾರೆ. ಅಂದರೆ ಅವರು ರೆಗ್ಯುಲರ್ ತಿನ್ನುವ ಫುಡ್ಡಲ್ಲೇ ಅವರಿಗೆ ಇಂಟ್ರೆಸ್ಟ್ ಬರಲ್ಲ. ಈಗ ಸಪೋಸ್ ನಾವೊಂದು ಮನೆಯಲ್ಲಿ ಮಾಡಿದ ಫುಡ್ ನಮಗೆ ಯಾವತ್ತೂ ತಿನ್ಲಿಕ್ಕಾಗ್ತದೆ, ಆ ಫುಡ್ಡನ್ನೇ ತಿನ್ಲಿಕ್ಕೆ ಅವರ್ಷನ್ ಬಂದರೆ ಏನೋ ಒಂದು ಬಾಡಿಯಲ್ಲಿ ಚೇಂಜಸ್ ಬಂದಿದೆ ಅಂತ ಅರ್ಥ. ಇದು ಅಪ್ಪರ್ ಜಿಯ ಸಿಂಪ್ಟಮ್ಗೆ. ಇನ್ನು ಕೆಲವರಿಗೆ ಯಾವತ್ತು ನೋಡಿದ್ರು ಮೋಷನ್ ಗಟ್ಟಿ ಹೋಗೋದು ಅಥವಾ ಮೋಷನ್ ಹೋಗುವುದಿಲ್ಲ, ಕರೆಕ್ಟಾಗಿ ಎಂಟಿ ಆಗುವುದಿಲ್ಲ. ಕೆಲವರಿಗೆ ಮೋಷನ್ಲಿ ಒಂದು ಕೂತ್ಕೊಂಡು 1.5 ಗಂಟೆ ಕೂತ್ಕೋತಾರೆ, ಆದರೂ ಕರೆಕ್ಟಾಗಿ ಹೋಗುದಿಲ್ಲ, ಇನ್ನೊಂದು 2 ಗಂಟೆ ಬಿಟ್ಟು ಮತ್ತೆ ಪುನಃ ಮೋಷನ್ ಬರ್ತದೆ ಅಂತ ಹೇಳ್ತಾರೆ. ಅಥವಾ ಕೆಲವರಿಗೆ ಫ್ರೀಕ್ವೆಂಟ್ ಆಗಿ ಲೂಸ್ ಮೋಷನ್ ಆಗೋದು, ಅನ್ಡೈಜೆಸ್ಟೆಡ್ ಫುಡ್ಡೇ ಹೋಗೋದು, ಅಥವಾ ಏನಾದರೂ ಬ್ಲೀಡಿಂಗ್ ಆಗೋದು, ಅಥವಾ ನೊರೆ ಥರ ಮೋಷನ್ ಹೋಗೋದು, ಈ ಥರ ಎಲ್ಲ ಡಿಫ್ರೆನ್ಸ್ ಬಂದಾಗ ನಮ್ಮ ಗಟ್ ಹೆಲ್ತ್ ಎಫೆಕ್ಟ್ ಆಗಿದೆ ಅಂತ ಅರ್ಥ.
1: ಓಕೆ ಓಕೆ ಓಕೆ. ಈಗ ನೀವೊಬ್ಬರು ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡುವವರು, ಪ್ರಶ್ನೆ ಇದೆ, ಒಬ್ಬರು ಕಾಲರ್ ಇದ್ದಾರೆ. ಡಾಕ್ಟ್ರೆ ಹಲೋ, ನಮಸ್ಕಾರ.
4: ನಮಸ್ತೆ ಸರ್, ಜಯಪ್ರಕಾಶ್ ಇಬ್ಬರು ಮಾತಾಡೋದು.
1: ಮಾತಾಡಿ ಮಾತಾಡಿ ಸರ್, ಮಾತಾಡಿ.
4: ಡಾಕ್ಟ್ರೆ ನಮಸ್ತೆ. ಡಾಕ್ಟ್ರೆ
0: ನಮಸ್ತೆ,
4: ತುಂಬಾ ಮಾಹಿತಿ ಕೊಡ್ತಾ ಇದ್ದೀರಿ, ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು.
4: ಎಲ್ಲ ಕೇಳುಗಾರ ಬರವಾಗಿ.
0: ಎಸ್, ಥ್ಯಾಂಕ್ ಯು.
4: ಸಣ್ಣ ಮಗುವಿಗೆ 6 ತಿಂಗಳ ತನಕ ಯಾವುದೇ ಆಹಾರ ಕೊಡಬಾರ್ದು, ಎದೆ ಹಾಲು ಮಾತ್ರ ಅಂತೇಳಿ ಹಾಗೆ ಹಿಂದಿನ ವೈದ್ಯರೆಲ್ಲ ಹೇಳ್ತಾ ಇದ್ದದ್ದು ಗೊತ್ತು ನನಗೆ. ಆದ್ರೆ ಈಗ ಆಗ ನೀರು ಕೂಡ ಕೊಡ್ತಾ ಇರ್ಲಿಲ್ಲ ತಾಯಂದಿರು, ಬಹಳ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ರು. ಇತ್ತೀಚೆಗೆ ನಾನು ಕೇಳಿದ ಹಾಗೆ ಗೈನಕಾಲಜಿಸ್ಟ್ ಹೇಳಿದ್ರು ಕೊಡ್ಬಹುದು ಪ್ಯಾಕೇಜ್ ಆಹಾರ, ಮತ್ತು ಮಕ್ಕಳ ತಜ್ಞರು ಹೇಳಿದ್ರು ಕೊಡ್ಬಹುದಂತೆ ಅಂತೇಳಿ. ನಾನು ಬಹಳ ಹತ್ತಿರದಿಂದ ಬಲ್ಲೆ ಕೊಟ್ಟದ್ದು. ಅದನ್ನು ಕೊಡುವ ಜೊತೆ ಜೊತೆ ಐಸ್ ಕ್ರೀಮ್ ಕೂಡ ಕೊಡ್ತಾ ಇದ್ದಾರೆ, ಒಂದಷ್ಟು 6 ತಿಂಗಳ ಮೊದಲೇ ಮಕ್ಕಳಿಗೆ ಕೇಕ್ ಕೂಡ ಕೊಡ್ತಾ ಇದ್ದಾರೆ. ನಾನು ಕೇಳುದು, ವೈದ್ಯಕೀಯ ವಿಜ್ಞಾನದ ಪುಸ್ತಕದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ, ಹೊಸತ್ತೇನಾದ್ರೂ ರಿಸರ್ಚ್ ಆಗಿದೆ ಈ ಬಗ್ಗೆ ಕೊಡ್ಬಹುದು ಅಂತೇಳಿ, ಒಂದು ಪ್ರಶ್ನೆ. ಅದು ಯಾಕೆ ಹಾಗೆ ಹೇಳ್ತಾ ಇದ್ದಾರೆ ವೈದ್ಯರು ಅಂತೇಳಿ. ಮತ್ತು ಇನ್ನೊಂದು ಪ್ರಶ್ನೆ, ಶಾಲಾ ಕಾಲೇಜುಗಳ 50 meters ಅಂತರದಲ್ಲಿ ಜಂಕ್ ಫುಡ್ ಮಾರಾಟ ಮಾಡುವಂತಿಲ್ಲ ಅಂತೇಳಿ ಹೊಸ ಕಾನೂನನ್ನು ಮಾಡಿದ್ದಾರೆ, ಕಾನೂನು ಬರ್ತಾ ಇದೆ, ಒಳ್ಳೆಯ ಬೆಳವಣಿಗೆ. ಆದ್ರೆ ಈ ಕಾನೂನುಗಳು ಮಾತ್ರ ಸಾಕ? ಪೋಷಕರು ಅಥವಾ ಶಿಕ್ಷಕರು ಎಚ್ಚೆತ್ತುಕೊಳ್ಬೇಕಾ? ಅವರಿಗೆ ಏನು ಕಿವಿ ಮಾತು ಹೇಳ್ತೀರಿ ಡಾಕ್ಟ್ರೆ? ನಾನು ನಿಮ್ಮ ಉತ್ತರ ರೇಡಿಯೋದಲ್ಲಿ ಕೇಳ್ತೇನೆ. ಧನ್ಯವಾದಗಳು.
1: ಅವರ ಮೊದಲ ಪ್ರಶ್ನೆ, ಡಾಕ್ಟರ್ಸ್ಗಳು ಬದಲಾಗಿದ್ದಾರೆ ಅಲ್ವಾ ಪುಸ್ತಕ ಬದಲಾಗಿದೆ ಅಂತ ಅವರು ಹೇಳಿದ್ರು.
0: ಡೆಫಿನೆಟ್ಲಿ ಎವಲ್ಯೂಷನ್ ಆಗ್ತಾ ಇರ್ತದೆ.
1: ಓಕೆ,
0: ಹೇಗೆ ನಾವು ಅಡ್ವಾನ್ಸ್ಮೆಂಟ್ ಹೋಗ್ತೇವಲ್ಲ, ಹಾಗಾಗಿ ನಮ್ಮ ಈಗ ನೆಕ್ಸ್ಟ್ ಬರುವ ಜನ್ರೇಷನ್ ಸಹ ಅದಕ್ಕೆ ಅಡಾಪ್ಟ್ ಆಗ್ತಾ ಇರ್ತಾರೆ. ನಾವು ಮುಂಚೆ ಏನು ಮಾಡ್ಕೊಬಂದಿದ್ದೇವೆ ಅದನ್ನು ನಾವು ಈಗ ಮಾಡ್ತಾ ಇಲ್ಲ. ಈವನ್ ಪ್ರೋಟೋಕಾಲ್ ಪ್ರಕಾರ 6 ಮಂತ್ಸ್ ಪ್ರಕಾರ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಇದ್ರೂ ಸಹ ನಾನು ಹೇಳಿದೆಲ್ಲ ಅವಾಗ, ಈಗಲೇ ಅರ್ಲಿ ವಿನಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ನಾನು ಅದನ್ನು ಯಾವತ್ತು ಬ್ಯಾಡ್ ಅಂತ ಹೇಳಿಲ್ಲ, ಬಟ್ ಅದು ಆ ಥರ ಸಿಸ್ಟಮ್ ಸ್ಟಾರ್ಟ್ ಆಗಿದೆ ಈಗ. ಯಾಕಂದರೆ ಆದಷ್ಟು ಬೇಗ ಮುಂಚೆ ಮಕ್ಕಳನ್ನು 6 ವರ್ಷದ ನಂತರ ಸ್ಕೂಲಿಗೆ ಹಾಕ್ತಿದ್ರು. 6 ವರ್ಷ ಯಾಕೆ ಇಂಪಾರ್ಟೆಂಟ್ ಅಂದರೆ 6 ವರ್ಷದ ತನಕ ನಮ್ಮ ಬ್ರೈನ್ ಬೆಳವಣಿಗೆ ಆಗ್ತದೆ. ಆ ಬ್ರೈನ್ ಕಂಪ್ಲೀಟ್ ಬೆಳವಣಿಗೆ ಆದ ಮೇಲೆ ಮಕ್ಕಳು ಸ್ಕೂಲಿಗೆ ಹೋಗಲಿಕ್ಕೆ. ಈಗೇನು ಮಾಡಿದ್ದಾರೆ, ಈಗ LKG UKG ಈಗ ನರ್ಸರಿ ಸಹ ಬಂದಿದೆ, 3ನೇ ವರ್ಷದ ಮಗುವನ್ನು ಅಲ್ಲಿಗೆ ಹಾಕ್ತಿದ್ದಾರೆ. ಮುಂಚಿನ ಪ್ರೋಟೋಕಾಲ್ ಪ್ರಕಾರ 6ನೇ ವರ್ಷಕ್ಕೆ ಹಾಕ್ಲಿಕ್ಕಿತ್ತು. ಈಗ ಅಷ್ಟು ಬೆಳವಣಿಗೆ ಆಗದೇ ಇರುವಂಥ ಬ್ರೈನನ್ನು ತಗೊಂಡೋಗಿ ನಾವು ಸ್ಟ್ರೆಸ್ಸಿಗೆ ಒಳಪಡಿಸ್ತಿದ್ದೇವೆ. ಇದು ಜನರೇಷನ್ ಹಾಗೆ ಚೇಂಜಸ್ ಇವಲ್ಯೂಷನ್ ಆಗ್ತಾ ಬಂದಿದೆ. ಹಾಗಂತ ನಾವು ನಮ್ಮ ಮಕ್ಕಳನ್ನು ಸಹ 6 ವರ್ಷದ ತನಕ ಕಾಯ್ತಾ ಇಲ್ಲ, ಎಲ್ಲರನ್ನೂ ಸಹ ನರ್ಸರಿಗೆ ಹಾಕೋದು ಹಾಕ್ತಾನೆ ಇದ್ದೇವೆ. ಯಾಕಂದರೆ ಪ್ರೋಟೋಕಾಲ್ ಆ ಥರ ಬಂದಿದೆ. ಈವನ್ ಅಡ್ಮಿಷನ್ಗೆ ಹೋಗುವಾಗ ಸಹ ಎಲ್ಲಾದರೂ UKG LKG ನರ್ಸರಿ ಮಾಡಿಲ್ಲಂತಾದರೆ ನಿಮ್ಮ ಮಕ್ಕಳು ಕಾಂಪಿಟೆಂಟ್ ಇರಲಿಕ್ಕಿಲ್ಲ ಬೇರೆ ಮಕ್ಕಳಿಗಂತ ಈ ಥರ ಹೇಳುವಂಥ ಪರಿಸ್ಥಿತಿ ಸಹ ಬಂದಿದೆ. ಇದನ್ನು ನಮಗೆ ಸಹ ಗೊತ್ತು, ಬಟ್ ನಾವು ಸಹ ಅದರಿಂದ ಎಸ್ಕೇಪ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಸರ್ಟನ್ ಇವಲ್ಯೂಷನ್ ಆಗ್ತಾ ಇರ್ತದೆ. ಈವನ್ ರಿಗಾರ್ಡಿಂಗ್ ಬ್ರೆಸ್ಟ್ ಫೀಡಿಂಗ್ ಸಹ ಮುಂಚೆದೇನಿದೆ ಅದು ಮುಂಚೆದು ಪ್ರೋಟೋಕಾಲ್ ಇದೆ, ಬಟ್ ಈಗ ಅರ್ಲಿ ವಿನಿಂಗ್ ಇಸ್ ಸ್ಟಿಲ್ ಅಲೌಡ್. ಅಂದರೆ 3-4 ಮಂತ್ಸ್ಗೆ ತಿನ್ನಲಿಕ್ಕೆ ಬೇರೆ ಫುಡ್ಗೆ ಎಕ್ಸ್ಪೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ಲಿಟ್ರೇಚರ್ ಪ್ರಕಾರನೂ ಅಕ್ಸೆಪ್ಟೆಡ್ ಇದೆ. ಈವನ್ ಅದನ್ನು ಫಾಲೋ ಸಹ ಮಾಡ್ತಾರೆ, ನಾವು ಅದನ್ನು ಕಂಡೆಮ್ ಮಾಡಲಿಕ್ಕೆ ಹೋಗಲ್ಲ.
1: ಓಕೆ ಓಕೆ ಓಕೆ. ಇನ್ನೊಂದವ್ರು ಕೇಳುವಂಥದ್ದು, ಸ್ಕೂಲ್ ಕಾಲೇಜ್ಗಳ ಪಕ್ಕದಲ್ಲಿ ಜಂಕ್ ಫುಡ್ಗಳನ್ನು ಮಾರಬಾರದು ಅಂತ ಹೇಳ್ತಾರೆ, ಬಟ್ ರೂಲ್ಸ್ಗಳ ಮೂಲಕ ಕಾನೂನುಗಳ ಮೂಲಕ ಮಾತ್ರ ತಡೆ ಹಿಡಿಯಲಿಕ್ಕೆ ಸಾಧ್ಯನಾ, ಅಥವಾ ಪೋಷಕರ ಶಿಕ್ಷಕರ ಪಾತ್ರ ಏನಿದೆ ಇದರಲ್ಲಿ?
0: ಡೆಫಿನೆಟ್ಲಿ, ಯಾಕಂದರೆ ಮಕ್ಕಳು ಆ ಏಜಲ್ಲಿ ತುಂಬ ಚಂಚಲಾಗಿರ್ತಾರೆ. ಅವರಿಗೆ ಇಂಥ ಫುಡ್ಡೆಲ್ಲ ಬಾಯಿ ರುಚಿಗೆ ತರುವಂಥ ಫುಡ್ ಮನೆಯಲ್ಲಿ ಮಾಡೋದಕ್ಕಿಂತ ಹೊರಗಡೆ ಫುಡ್ ಭಾರಿ ಟೇಸ್ಟ್ ಆಗಿ ಕಾಣ್ತದೆ. ಅವರು ನಾವು ಸಹ ಮಾಡಿದ್ದೇವೆ, ಯಾಕಂದರೆ ಅದು ಕದ್ದು ಮುಚ್ಚಿ ಅದನ್ನು ತಿಂದೇ ತಿಂತಾರೆ. ಯಾಕಂದರೆ ಅವೈಲೇಬಲ್ ಇದ್ದರೆ ಡೆಫಿನೆಟ್ಲಿ ಅವ್ರು ಹೋಗೇ ಹೋಗ್ತಾರೆ, ಅದನ್ನು ತಡಿಲಿಕ್ಕೆ ತುಂಬ ಕಷ್ಟ. ಅದಕ್ಕೆ ಪ್ರೋಟೋಕಾಲ್ ಸಹ ಬಂದಿದೆ, ಪ್ರೋಟೋಕಾಲ್ಸ್ ಇದೆ. ಎಷ್ಟು ಫಾಲೋ ಆಗ್ತದೆ ಅದು ನಮ್ಮ ಕೈಯಲ್ಲಿಲ್ಲ, ನಮ್ಮ ಕಂಟ್ರೋಲಿ ಸಹ ಇಲ್ಲ. ಇನ್ಫ್ಯಾಕ್ಟ್ ಅದಕ್ಕೆ ಸ್ಕೂಲ್ ಮತ್ತು ಕಾಲೇಜ್ ಅಥಾರಿಟಿ ಏನಿದೆ ಅದು ಸಹ ಒಂದು ಮೇಲ್ಮನವಿ ಸಲ್ಲಿಸಬೇಕು. ಇನ್ಫ್ಯಾಕ್ಟ್ ಈ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದ್ದಾಗಲೂ ಸಹ ಈ ಪೋಷಕರು ಏನು ಹೋಗ್ತಾರಲ್ಲ ಇವರು ಈ ಇಶ್ಯೂಸ್ ಬಗ್ಗೆ ಸಹ ಸ್ಕೂಲಿಗೆ ಮನವರಿಕೆ ಮಾಡಬೇಕು. ಈ ಥರ ಮಕ್ಕಳು ಸಹ ಈ ಥರ ಎಕ್ಸ್ಪೋಸ್ ಆಗ್ಬೋದು, ಅದನ್ನು ನೋಡಿ ಅವರು ಮನವರಿಕೆ ಮಾಡಿದರೆ ಯಾರಾದರೂ ಅದರ ಬಗ್ಗೆ ಇಶ್ಯೂಸ್ ರೈಸ್ ಮಾಡ್ಬೋದು.
1: ಸೊ ಮನೆಯಲ್ಲೂ ಕೂಡ ಪೋಷಕರ ಪಾತ್ರ ಬಹಳ ದೊಡ್ಡ.
0: ಡೆಫಿನೆಟ್ಲಿ ಡೆಫಿನೆಟ್ಲಿ ಎಸ್
1: ಎಸ್. ಇನ್ನು ಡಾಕ್ಟರ್ ಹಾಕ್ತಾ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೆ, ನೀವೊಬ್ಬರು ಶಸ್ತ್ರಚಿಕಿತ್ಸೆಯನ್ನು ಮಾಡುವುದು, ಒಬ್ಬ ಸರ್ಜನ್ ನೀವು, ಹೊಟ್ಟೆ ಆರೋಗ್ಯದ ವಿಷಯಕ್ಕೆ ಬಂದಾಗ ಈ ಸರ್ಜರಿ ಅನ್ನುವಂಥದ್ದು ಯಾವಾಗ ಅನಿವಾರ್ಯ ಆಗುತ್ತೆ ಅಂತ?
0: ನಾವು ಹೊಟ್ಟೆಗೆ ಸರ್ಜರಿ ಮಾಡೋದು ಸರ್ಟನ್ ಡಿಸೀಸಸ್ ಡಿಟೆಕ್ಟ್ ಆಗಿ ಸರ್ಜಿಕಲಿ ಟ್ರೀಟ್ ಆಗುವಂಥ ಕಾಯಿಲೆಗಳಿಗೆ ಮಾತ್ರ ನಾವು ಸರ್ಜರಿ ಮಾಡ್ತೇವೆ. ಯಾವ ಕಾಯಿಲೆಯನ್ನು ನಾವು ಮೆಡಿಸಿನ್ ಕೊಟ್ಟು ಅಥವಾ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಅಥವಾ ಡಯಟ್ ಚೇಂಜ್ ಮಾಡಿ ಮಾಡುವಂಥದ್ದಿದ್ದರೆ ನಾವು ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡ್ತೇವೆ. ಅದಕ್ಕೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂದರೆ ಎಲ್ಲಿ ಸಹ ಯಾವ ಮೆಡಿಸಿನ್ ಅಥವಾ ಡಾಕ್ಟ್ರಿನ ಮೆಡಿಸಿನ್ ಅಥವಾ ಸರ್ಜಿಕಲ್ ಪಾತ್ರ ಇರದೇ ಗುಣ ಮಾಡುವಂಥದ್ದು. ಅದು ಪೇಷಂಟ್ಸ್ ಅವರ ಮನೆಯಲ್ಲೇ ಅವರದೇ ಚೇಂಜಸ್ ಮಾಡ್ಕೊಂಡು ಮಾಡ್ಬೋದು. ಯಾವಾಗ ಕನ್ಸರ್ವೇಟಿವ್ ಮೆಡಿಸಿನ್ ಫೇಲ್ ಆಗ್ತದೆ ಆವಾಗ ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬರ್ತದೆ. ಅಂದರೆ ನಾವು ಮೆಡಿಸಿನ್ ಕೊಟ್ಟು ಸರಿ ಮಾಡುವಂಥ ಕಾಯಿಲೆ ಬರ್ತದೆ, ಅಂದರೆ ಗುಣ ಮಾಡುವಂಥ ರೀತಿ ಇರ್ತದೆ. ಅದು ಆದರೂ ಏನು ಯೂಸ್ ಇಲ್ಲ ಅಂತ ಆದರೆ ಮಾತ್ರ ನಾವು ಸರ್ಜರಿ ಅಂದರೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಗುಣಪಡಿಸುವಂಥ ಇದಕ್ಕೆ ಪೇಷಂಟನ್ನು ಕೌನ್ಸಿಲಿಂಗ್ ಮಾಡ್ತೇವೆ. ಈಗ ಫಾರ್ ಎಕ್ಸಾಂಪಲ್, ನಾನು ಲ್ಯಾಪ್ರೋಸ್ಕೋಪಿ ಸರ್ಜನ್, ನಾನೀಗ ಒಂದು ಗಾಲ್ ಬ್ಯಾಡ್ರಲ್ಲಿ ಒಂದು ತೊಂದರೆ ಇದೆ, ಪಿತ್ತಕೋಶ ಅಂತ ಹೇಳ್ತೇವೆ. ಪಿತ್ತಕೋಶದಲ್ಲಿ ಒಂದೆರಡು ಕಲ್ಲು ಹಿಡ್ಕೊಂಡು ಬಂದರು ಪೇಷಂಟು. ಕಲ್ಲಿದ್ದ ಕೂಡಲೇ ನಾನು ಹೋಗಿ ಅವರಿಗೆ ಸರ್ಜರಿ ಮಾಡುವುದಿಲ್ಲ, ಅದಕ್ಕೆ ಸರ್ಟನ್ ಇಂಡಿಕೇಷನ್ಸ್ ಅಂತ ಇರ್ತದೆ. ಕೆಲವು ಸಲ ಈ ಕಲ್ಲುಗಳಲ್ಲಿ ಬೇರೆ ಬೇರೆ ವೆರೈಟಿ ಇರ್ತದೆ. ಹೆಚ್ಚಿನ ಕಲ್ಲುಗಳು ಈ ಕೊಲೆಸ್ಟ್ರಾಲ್ ಕಲ್ಲುಗಳಿರ್ತವೆ. ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆದಾಗೆ ಈ ಕಲ್ಲುಗಳ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆದರೆ ಅದು ಸಹ ಮಾಯ ಆಗುವ ಚಾನ್ಸಸ್ ಇರ್ತದೆ. ಆವಾಗ ನಾವು ಅವರಿಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಡಯಟ್ ಚೇಂಜಸ್ ಎಲ್ಲ ಹೇಳಿ ಅವರಿಗೆ ಬಂದ ಕೂಡಲೇ ನಾವು ಸರ್ಜರಿ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಅದೂ ಏನಾದರೂ ವರ್ಕ್ ಆಗಿಲ್ಲ ಅಂದರೆ ಕೆಲವು ಸಲ ಡೆಸೊಲ್ಯೂಷನ್ ಥೆರಪಿ ಅಂತ ಹೇಳ್ತೇವೆ, ಅಂದರೆ ಕಲ್ಲುಗಳು ಕರಗಿಸುವಂಥ ಮೆಡಿಸಿನ್ಸ್ ಕೆಲವರಿಗೆ ಟ್ರೈ ಮಾಡ್ತೇವೆ. ಆದರೆ ನಮಗೆ ಆ ಕಲ್ಲುಗಳು ಯಾವ ರೀತಿ ಇದ್ದಂಥ ಈ ಸ್ಕ್ಯಾನಿಂಗಲ್ಲಾಗಲಿ ನಮಗೆ ಟೆಸ್ಟ್ ಮಾಡಿದ್ರೆ ಗೊತ್ತಾಗೋದಿಲ್ಲ, ಅದನ್ನು ಸರ್ಜಿಕಲಿ ತೆಗೆದ್ರೆ ಮಾತ್ರ ಯಾವ ಕಲ್ಲಂತ ಗೊತ್ತಾಗೋದು. ಸೊ ಈ ಥರ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಕೊಟ್ಟು ವರ್ಕ್ ಆದರೆ ನಾವು ಫಾಲೋಅಪ್ ಮಾಡ್ತೇವೆ. ಇಲ್ಲ ಅದು ಕಲ್ಲುಗಳು ಕರೆಕ್ಟನೇ ಇಲ್ಲ ಅಥವಾ ಅದರಿಂದ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಿದೆ ಅಥವಾ ಅದರಿಂದ ಕಾಂಪ್ಲಿಕೇಶನ್ ಆಗುವ ಚಾನ್ಸ್ ಜಾಸ್ತಿ ಅಂತಾದರೆ ನಾವು ಅವರಿಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿಸಿಕೊಳ್ಳಿ ಅಂತ ಹೇಳ್ತೇವೆ. ಸೊ ಸ್ಟಾರ್ಟ್ ಬಂದಾಗ ಪೇಷಂಟ್ಗೆ ನಾವು ಡೈರೆಕ್ಟಾಗಿ ಸರ್ಜರಿ ಅಂತ ಹೇಳೋದಿಲ್ಲ, ಬಟ್ ಸರ್ಟನ್ ಇಂಡಿಕೇಶನ್ಸ್ ಇದ್ದಾಗ ಮಾತ್ರ ನಾವು ಪೇಷಂಟ್ಸ್ಗೆ ಆ ಸರ್ಜಿಕಲ್ ಆಸ್ಪೆಕ್ಟ್ ಬಗ್ಗೆ ಮನವರಿಕೆ ಮಾಡಬೇಕು.
1: ಸೊ ಈಗಂತೂ ಈ ಏನಿದೆ ಸರ್ಜರಿ ಅಥವಾ ಮೆಡಿಕಲ್ ಸೆಕ್ಟರ್ ಏನಿದೆ ಬಹಳ ದೊಡ್ಡ ಮಟ್ಟಿನ ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆ ಆಗ್ತಾ ಇದೆ. ಅಂದರೆ ಮೊದಲೆಲ್ಲ ದೊಡ್ಡ ಸರ್ಜರಿ ಮಾಡುವಂಥವರು ದೊಡ್ಡ ಡಾಕ್ಟರ್ ಅಂತ, ಈಗ ದೊಡ್ಡ ಸಂಗತಿಯನ್ನು ಸಣ್ಣದರಲ್ಲಿ ಸರ್ಜರಿ ಮಾಡುವವರು ದೊಡ್ಡ ಡಾಕ್ಟರ್ ಅನ್ನುವಂಥ ರೀತಿಯಲ್ಲಿ ಬೆಳೆದಿದೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಿ, ಈಗ ಈಗಿನ ವ್ಯವಸ್ಥೆ ಈಗ ಅಪ್ಡೇಟ್ ಆಗಿರುವಂಥ ಬೇರೆ ಬೇರೆ ಟೆಕ್ನಾಲಜಿ ಬಗ್ಗೆ?
0: ಒಂದು ಸ್ಟೇಟ್ಮೆಂಟ್ ಇದೆ ಅಂದರೆ ಒಂದು ಗುಡ್ ಸರ್ಜನ್ ಯಾರಂದರೆ ಯಾವಾಗ ಒಳ್ಳೆ ರೀತಿಯಲ್ಲಿ ಸರ್ಜರಿ ಮಾಡ್ತಾನೆ ಅಂತ. ಗ್ರೇಟ್ ಸರ್ಜನ್ ಅಂದರೆ ಯಾವಾಗ ಸರ್ಜರಿ ಮಾಡಬಾರ್ದಂತ ಯಾವಾಗ ಸರ್ಜರಿ ಮಾಡಬಾರ್ದಂತ ಗೊತ್ತಿರಬೇಕು. ಎಲ್ಲದಕ್ಕೆ ಸರ್ಜರಿ ಅನ್ನೋದು ಸೊಲ್ಯೂಷನ್ ಅಲ್ಲ. ಸರ್ಟನ್ ಇದಕ್ಕೆ ಪೇಷಂಟ್ಸಿಗೆ ಪ್ರಾಬ್ಲಮ್ ಅಂದರೆ ಈಗ ಸರ್ಜರಿ ಅಂತ ಕೊಟ್ಟರೆ ಪೇಷಂಟ್ ಹೆದರಿ ಬಿಡ್ತಾರೆ ಏನೋ ಆಗ್ಬಿಡ್ತದೆ ಅಂತ. ಈಗ ಸರ್ಜರಿ ಹೇಗೆ ಅಡ್ವಾನ್ಸ್ ಆಗಿದೆ ಅಂದರೆ ಮುಂಚಿನ ಥರ ದೊಡ್ಡ ಗಾಯ ತುಂಬ ಹಾಸ್ಪಿಟಲ್ ಸ್ಟೇ ಆ ಥರ ಇಲ್ಲ. ಈಗ ನಮ್ಮ ಏನು ಪ್ರೋಟೋಕಾಲ್ಸ್ ಬಂದಿದೆ ಇದು ಆಲ್ಮೋಸ್ಟ್ ನನ್ನದೀಗ ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಂದರೆ ಚಿಕ್ಕ ಗಾಯ ಚಿಕ್ಕ ತೂತು ಮಾಡಿ ಕ್ಯಾಮರಾ ಹಾಕಿ ಆಪರೇಷನ್ ಮಾಡುವಂಥದ್ದು. ಅದರಲ್ಲಿ ಒಳಗಡೆ ಎಷ್ಟೇ ದೊಡ್ಡ ಕಾಯಿಲೆ ಇದ್ದರೂ ಸಹ ಎಷ್ಟೇ ದೊಡ್ಡ ಸರ್ಜರಿ ಆದರೂ ಸಹ ಅದರ ಚಿಕ್ಕ ಹೋಲಿಂದಲೇ ನಾವು ಅದನ್ನು ಕ್ಲಿಯರ್ ಮಾಡಿಬಿಡ್ತೇವೆ. ಇದು ಪೇಷಂಟಿಗೆ ಬೆನಿಫಿಟ್, ಯಾಕಂದರೆ ಎಷ್ಟು ದೊಡ್ಡ ಗಾಯ ಇರ್ತದೆ ಅಷ್ಟು ದೊಡ್ಡ ಅಷ್ಟು ಪೇಯ್ನ್ ಇರ್ತದೆ, ಹಾಸ್ಪಿಟಲ್ ನಿಲ್ಲಬೇಕಾಗ್ತದೆ ಮತ್ತು ರಿಕವರಿ ಎಲ್ಲ ತುಂಬ ಸ್ಲೋ ಇರ್ತದೆ. ವೆರಿನ್ ಕೀವಲ್ ಸರ್ಜರಿಲ್ಲ ಆದಾಗ ಪೇಷಂಟ್ ಆರಾಮ್ಸೆ ರಿಕವರಿ ಆಗ್ತಾರೆ, ಬೇಗ ಅವರ ವರ್ಕಿಗೆ ರಿಟರ್ನ್ ಆಗ್ಬೋದು, ಬೇಗ ಮನೆಗೆ ಹೋಗ್ಬೋದು. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಎಲ್ಲ ತುಂಬ ಪ್ಲೇ ಮಾಡ್ತದೆ. ದೊಡ್ಡ ಸರ್ಜರಿ ದೊಡ್ಡ ಗಾಯ ಮಾಡಿ ಓಪನ್ ಮಾಡಿ ನಮಗೆ ಒಳಗೆ ಹೋದರೆ ಮಾಡಲಿಕ್ಕೆ ಬೇಗ ಆಗ್ಬೋದು, ಲ್ಯಾಪ್ರೋಸ್ಕೋಪಿಯಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು, ಕೆಲವು ಸರ್ಜರಿಯಲ್ಲಿ ಕೆಲವು ಲ್ಯಾಪ್ರೋಸ್ಕೋಪಿಯಲ್ಲಿ ಬೇಗ ಆಗ್ತದೆ, ಓಪನ್ ಸರ್ಜರಿ ಲೇಟ್ ಆಗ್ತದೆ. ಬಟ್ ಪೇಷಂಟಿಗೆ ನಾವು ಯಾವುದು ಒಳ್ಳೆತಿದೆ ಅದನ್ನು ನಾವು ಚೂಸ್ ಮಾಡ್ತೇವೆ. ಆದಷ್ಟು ನಮ್ಮ ಸರ್ಜರಿಯಲ್ಲಿ ಏನಂದ್ರೆ ಪೇಷಂಟನ್ನು ಎಷ್ಟು ಕಡಿಮೆ ಸಮಯದಲ್ಲಿ ಸರ್ಜರಿಗೆ ಎಕ್ಸ್ಪೋಸ್ ಮಾಡೋದು, ಎಷ್ಟು ಬೇಗ ಅಂದರೆ ಪೇಷಂಟನ್ನು ಎಷ್ಟು ಬೇಗ ಮನೆ ಕಳಿಸ್ತಾನೆ ಒಳ್ಳೆ ರೀತಿಯಲ್ಲಿ ಗುಣ ಮಾಡಿ ಅವನು ಒಳ್ಳೆ ಸರ್ಜನ್ ಅಂತ. ನಮಗೆ ಪೇಷಂಟು ಈ ಸರ್ಜರಿ ಆಗೋದು ಯಾವ ಥರದ ಸರ್ಜರಿ ಅದೇನು ಮ್ಯಾಟರ್ ಆಗಲ್ಲ, ಬಟ್ ಪೇಷಂಟಿಗೆ ಯಾವುದು ಒಳಿತಾಗ್ತದೆ ಅದನ್ನು ನಾವು ಚೂಸ್ ಮಾಡ್ತೇವೆ.
1: ಓಕೆ ಓಕೆ ಓಕೆ. ಸೊ ಡಾಕ್ಟರ್, ನಿಮಗೆ ಈಗ ಹೊಟ್ಟೆ ಆರೋಗ್ಯ ಅಂತ ಹೇಳಿದರೆ, ಸೊ ಹೊಟ್ಟೆಯ ವ್ಯಾಪ್ತಿ ಎಲ್ಲಿವರೆಗೆ ಇರ್ತದೆ ಡಾಕ್ಟರ್, ಏನೆಲ್ಲ ಅದರಲ್ಲಿ ವಿಷಯಗಳು ಬರ್ತದೆ?
0: ಆ್ಯಕ್ಚುಲಿ ಜಿ ಐ ಸಿಸ್ಟಮ್ ಅಂತ ಸ್ಟಾರ್ಟ್ ಆಗೋದು ನಮ್ಮ ಎಲ್ಲಿಂದ ಎಂಟ್ರಿ ಆಗ್ತದೆ ಫುಡ್ ಅಲ್ಲಿಂದ ಎಕ್ಸಿಟ್ ಆಗೋ ತನಕನೂ ಅದು ಎಲ್ಲದೂ ಬರ್ತದೆ. ಆದರೂ ಈ ಬಾಯಿಯಿಂದ ಹಿಡಿದು ಈ ಸ್ಟಮಕ್ಕಿಗೆ ಎಲ್ಲಿ ರೀಚ್ ಆಗ್ತದೆ ಇಲ್ಲಿ ಮಿನಿಮಲ್ ಡೈಜೆಷನ್ ಆಗೋದು ಒಂದು 10-15% ಮಾತ್ರ ಡೈಜೆಷನ್ ಆಗೋದು. ಯಾಕಂದರೆ ಬಾಯಲ್ಲೇ ಡೈಜೆಷನ್ ಸ್ಟಾರ್ಟ್ ಆಗ್ತದೆ, ನಮ್ಮ ಏನು ಎಂಜಲ್ ಅಂತ ಹೇಳ್ತೇವಲ್ಲ ಇದರಿಂದಲೇ ಡೈಜೆಷನ್ ಸ್ಟಾರ್ಟ್ ಆಗ್ತದೆ. ಇನ್ನೊಂದು ಪೈಪ್ ಏನು ಅನ್ನನಾಳ ಅಂತ ಹೇಳ್ತೇವೆ, ಅದರಲ್ಲಿ ಏನು ಡೈಜೆಷನ್ ಆಗಲ್ಲ, ಅದು ಒಂದು ಪ್ಯಾಸೇಜ್ ಅಷ್ಟೇ. ಇನ್ನೂ ಮೆಜಾರಿಟಿ ಆಫ್ ದ ಏನು ಡೈಜೆಷನ್ ಆಗ್ತದೆ ಇದು ಸ್ಟಮಕಿಂದ ನಂತರ ಎಲ್ಲಿಂದ ಹೊರಗಡೆ ಹೋಗ್ತದೆ ಏನಲ್ ಕೆನಲ್ ಅಂತ ಹೇಳ್ತೇವೆ ಆ ಪಾರ್ಟ್ ತನಕನು ಫುಡ್ಡಿಂದು ಏನಾದರೂ ಬಾಡಿ ಅದರಿಂದ ಏನಾದರೂ ಒಂದು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತದೆ. ಅಪ್ಪರ್ ಪಾರ್ಟ್ ಈ ಸ್ಟಮಕ್ಕು ಸ್ಮಾಲ್ ಇಂಟೆಸ್ಟೈನ್ ಇದೇನಂತ ಹೇಳ್ತೇವೆ ಇದರಲ್ಲಿ ಹೆಚ್ಚಿನ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಆಗ್ತದೆ. ಯಾವಾಗ ದೊಡ್ಡ ಕರಳಿಗೆ ಬರ್ತದೆ ಇದರಲ್ಲಿ ನ್ಯೂಟ್ರಿಷನ್ ತುಂಬ ಕಡಿಮೆ ಇರ್ತದೆ, ಇದರಲ್ಲಿ ಮೋಷನ್ ದಪ್ಪ ಗಟ್ಟಿಯಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ಉಳಿದಿರೋದು ಒಂದೇ ಅಂದರೆ ವಾಟರ್, ಆದಷ್ಟು ವಾಟರ್ ಅಬ್ಸಾರ್ಬ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಂದರೆ ಬಾಡಿ ಯಾವ ಫುಡ್ಡಲ್ಲಿ ಯಾವ ಅಂಶವನ್ನು ಬಿಟ್ಟು ಕಳಿಸಲ್ಲ.
1: ಓಕೆ, ಇನ್ನೊಂದು ಡಾಕ್ಟರ್ ಅಂತ ಹೇಳೋದು ಈ ಮೋಷನನ್ನು ಅಬ್ಸರ್ವ್ ಮಾಡುವಂಥದ್ದು ಬಹಳ ಮುಖ್ಯ ಅಂತ ನೀವು ಹೇಳ್ತೀರ ಅಂತ, ಇದರ ಬಗ್ಗೆ ನಿಮ್ಮ?
0: ಡೆಫಿನೆಟ್ಲಿ, ಯಾಕಂದರೆ ಈ ಮೋಷನ್ ಏನು ಹೋಗ್ತದಲ್ಲ ಇದು ನಮ್ಮ ತಿನ್ನುವ ಫುಡ್ಡಿನ ಮೇಲೆ ಡಿಪೆಂಡ್ ಆಗಿರ್ತದೆ, ನಮ್ಮ ಡೈಜೆಷನ್ ಮೇಲೆ ಹೆಲ್ಪ್ ಡಿಪೆಂಡ್ ಆಗಿರ್ತದೆ, ನಮ್ಮ ಒಳಗಡೆಯಲ್ಲಿ ಏನಾದರೂ ಸಿಸ್ಟಮಲ್ಲಿ ಏನಾದರೂ ಚೇಂಜಸ್ ಹಾಕಿದರೆ ಸಹ ಅದಕ್ಕೆ ಸಹ ಡಿಪೆಂಡ್ ಆಗಿರ್ತದೆ. ಮೋಷನಿನ ಒಂದು ನಾರ್ಮಲ್ ಕಲರ್ ಎಲ್ಲರಿಗೂ ಗೊತ್ತಿರ್ತದೆ, ನಾರ್ಮಲ್ ಕನ್ಸಿಸ್ಟೆನ್ಸಿ ಇದು ಸಹ ಎಲ್ಲರಿಗೂ ಗೊತ್ತಿರ್ತದೆ, ಎಷ್ಟು ಕ್ವಾಂಟಿಟಿ ಹೋಗಿರ್ತದೆ ಇದು ಸಹ ಎಲ್ಲರಿಗೂ ಗೊತ್ತಿರ್ತದೆ. ಈ ಸಿಸ್ಟಮ್ ಏನಿರ್ತದಲ್ಲ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಇರ್ಬೋದು, ಕೆಲವರಿಗೆಲ್ಲ ಒಂದೇ ಸಲ ಕರೆಕ್ಟಾಗಿ ಮೋಷನ್ ಹೋಗ್ಬೋದು, ಕೆಲವರಿಗೆ ಸ್ವಲ್ಪ ಹೋಗಿ ಇನ್ನೊಂದು ಸಲ ಬರ್ಬೋದು, ಏನೂ ತೊಂದರೆ ಇಲ್ಲ ಅದರಲ್ಲಿ. ಯಾವಾಗ ಈ ನ್ಯಾಚುರಲ್ ಏನಿದೆ ಅವರ ನಾರ್ಮಲ್ ಮೆಕ್ಯಾನಿಸಮ್ ಏನಿದೆ ಅದರಲ್ಲಿ ಏನಾದರೂ ಚೇಂಜಸ್ ಬಂದರೆ ಆವಾಗ ಬಾಡಿಯಲ್ಲಿ ಏನಾದರೂ ಒಂದು ನಡೀತಿರ್ಬೋದಂತ ಪೇಷಂಟು ಡಿಟೆಕ್ಟ್ ಮಾಡಬೇಕಾಗ್ತದೆ. ಸೊ ಆವಾಗ ಮೋಷನ್ ಅಬ್ಸರ್ವ್ ಮಾಡೋದು ಬೆಟರ್ ಅದರಲ್ಲಿ ಏನಾದರೂ ಚೇಂಜಸ್ ಬಂದಿದೆ ಅಂತ.
1: ಓಕೆ, ಒಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ. ನಮಸ್ತೆ, ಮಾತಾಡಿ, ನಿಮ್ಮ ಹೆಸರು? ಮಾತಾಡಿ.
0: ನಮಸ್ತೆ.
1: ಇಂಡಿಪೆಂಡೆನ್ಸ್ ಡೇ ಅಲ್ವಾ. ಕೆಳಗರೆ, ಕೊನೆಯ ಒಂದು 4-5 ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಯಾರಿಗಾದರೂ ಕಾಲನ್ನು ಮಾಡಲಿಕ್ಕಿದ್ರೆ ನೀವು ಮಾತಾಡ್ಬೋದು. ನಿಮ್ಮಲ್ಲೂ ಕೂಡ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಿಯೂ ನೀವು ಕೇಳಬಹುದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕರೆಯನ್ನು ಮಾಡಿ ಅಂತ ಹೇಳ್ತಾ ಡಾಕ್ಟರ್, ನಾನಿಷ್ಟು ಎಲ್ಲ ನಿಮ್ಮ ಹತ್ರ ಮಾತಾಡಿದೆ. ಯಾವುದಾದ್ರೂ ನಿಮಗೆ ಈ ವಿಷಯವನ್ನು ಹೇಳಬೇಕಿತ್ತು ಅಂತ ಇರುವಂಥದ್ದು ಏನಾದರೂ ಸಂಗತಿಗಳು ಇದೆಯಾ ಹೊಟ್ಟೆಯ ಆರೋಗ್ಯದ ಬಗ್ಗೆ ನಾವು ಮಾತಾಡುವಾಗ?
0: ಈ ಹೊಟ್ಟೆ ಆರೋಗ್ಯ ಒಂದು ಫ್ಯಾಕ್ಟರ್ ಆಗಿ ತಗೊಂಡ್ರೆ ಒಂದು ಸರ್ಟನ್ ಎಂಟಿಟೀಸ್ ಇರ್ತದೆ. ಅಂದರೆ ನಮ್ಮ ಖಾಲಿ ಫುಡ್ ಮಾತ್ರ ಇಂಪಾರ್ಟೆಂಟ್ ಅಂತಾಗಲ್ಲ. ತಿನ್ನುವ ಫುಡ್ ಆಗಲಿ, ಅದನ್ನು ತೆಗೆದುಕೊಳ್ಳುವ ರೀತಿಯಾಗಲಿ, ಅದರಲ್ಲಿರುವ ಕ್ವಾಂಟಿಟಿ ಆಗಲಿ, ಅದರಲ್ಲಿರುವ ಕ್ವಾಲಿಟಿ ಆಗಲಿ, ಇದು ಮೇಜರ್ ರೋಲ್ ಪ್ಲೇ ಮಾಡ್ತದೆ. ಇದನ್ನು ಬಿಟ್ಟು ನಮ್ಮ ಸರ್ಟನ್ ಅದರ್ ಫ್ಯಾಕ್ಟರ್ಸ್ ಅರಸ್ತದೆ, ಅಂದರೆ ಬೇರೆ ಫ್ಯಾಕ್ಟರ್ಸ್ ಇದೆ. ಫಾರ್ ಎಕ್ಸಾಂಪಲ್, ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮ್ಮ ಬಾಡಿ ಇಷ್ಟು ಟೈಮು ನಿದ್ದೆ ಮಾಡಬೇಕಂತ ಅದು ಸಿಸ್ಟಮಲ್ಲಿ ಒಂದು ಪ್ರೀ ರೆಕಾರ್ಡೆಡ್ ಆಗಿದೆ. ಅಂದರೆ ಇಷ್ಟು ಟೈಮ್ಸ್ ನಿದ್ದೆ ಮಾಡಬೇಕು. ಆ ನಿದ್ದೆ ಸರಿ ಹೋಗಿಲ್ಲಂತಾದರೆ ನೀವು ಎಷ್ಟೇ ಫುಡ್ ತಿನ್ನಿ, ಏನೇ ತಿನ್ನಿ, ಅದು ಇಲ್ಲಿ ಇಫೆಕ್ಟ್ ಮಾಡೇ ಮಾಡ್ತದೆ. ಒಂದು ನಿದ್ದೆ, ಸೆಕೆಂಡ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ, ಅಂದರೆ ಏನು ಎಕ್ಸಸೈಸ್ ಅಂತ ಹೇಳ್ತೇವೆ, ಅದು ತುಂಬ ಲ್ಯಾಕಿಂಗ್ ಇದೆ ಈಗಿನ ಪಾಪ್ಯುಲೇಷನಲ್ಲಿ. ಈಗ ನಾವು ಫಿಸಿಕಲ್ ಆ್ಯಕ್ಟಿವಿಟಿಗೋಸ್ಕರನೇ ಜಿಮ್ಮಿಗೆ ಹೋಗೋದು, ಇದೆಲ್ಲ ಮಾಡೋದು ಮಾಡ್ತಿದ್ದೇವೆ. ಪ್ಲೇ, ಎಸ್ಪೆಷಲಿ ಈಗ ಯಂಗ್ಸ್ಟರ್ಸಲ್ಲಿ, ಕಿಡ್ಸಲ್ಲಾಗಲಿ, ಅಡಲ್ಟಲ್ಲಾಗಲಿ, ಈ ಆಟ ಆಡುವ ಯಾರಾದರೂ ಮಕ್ಕಳು, ಈ ಪೋಷಕರಿಗೆ ನಾನು ಹೇಳ್ತಿರೋದು, ಯಾರಾದರೂ ಮಕ್ಕಳು ಆಟ ಆಡ್ತಾರಂದರೆ ಖುಷಿ ಪಡಿ. ಈಗಿನ ಹೆಚ್ಚಿನ ಮಕ್ಕಳು ಆಟ ಆಡ್ತಾರೆ ಎಲ್ಲಿ, ಅವರ ಮೊಬೈಲಲ್ಲಿ. ಎಲ್ಲರೂ ಟ್ಯಾಲೆಂಟೆಡ್ ಗೇಮರ್ಸು ಈ ಥರ ಇರ್ತಾರೆ. ಅದರಿಂದ ಫಿಂಗರಿಗೆ ಎಕ್ಸಸೈಸ್ ಬಿಟ್ಟರೆ ಬಾಡಿಗೆ ಎಕ್ಸಸೈಸ್ ಇಲ್ಲ. ಅದನ್ನೇನು ಆಟ ಆಡಲೇಬಾರ್ದು ಅಂತ ಹೇಳ್ತಿಲ್ಲ, ಬಟ್ ಯಾವ ಮಕ್ಕಳಾದರೂ ಗ್ರೌಂಡ್ಗೆ ಹೋಗಿ ಆಟ ಆಡ್ತೇನೆ ಅಥವಾ ಬೇರೆ ಔಟ್ಡೋರ್ ಗೇಮ್ಸ್ ಆಡ್ತೇನೆ ಅಥವಾ ಇಂಡೋರ್ ಗೇಮ್ಸ್ ಬೇರೆ ಆಡ್ತೇನೆ ಅಂದರೆ ಯಾರನ್ನು ತಡಿಲಿಕ್ಕೆ ಹೋಗಬೇಡಿ. ಬಿ ವೆರಿ ಹ್ಯಾಪಿ, ಅಟ್ಲೀಸ್ಟ್ ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಆಗ್ತಾ ಇರ್ತದೆ. ಈ ಚಿಕ್ಕ ವಯಸ್ಸಿನಲ್ಲೇ ಬೊಜ್ಜು ಬರುವುದನ್ನು ತುಂಬ ತಡೆಗಟ್ಬೋದು ಈ ಥರ ಮಾಡಿದರೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ಯಾವತ್ತೂ ಫೋಕಸ್ಡ್ ಇರಿ. ಥರ್ಡ್ಲಿ, ಹೈಡ್ರೇಷನ್, ನೀವು ಹೇಳಿದ್ರಿ ನೀರು ಕುಡಿಯೋದು. ನೀರು ಕುಡಿಯೋದು ಹೆಚ್ಚಿನವರಿಗೆ ಎಲ್ಲದು ಬೇರೆ ಬೇರೆ, ಒಂದು ತಲೆನೋವು ಬರ್ತದೆ, ತಲೆನೋವು ಬಂದಾಗ ಒಂದು ಪ್ಯಾರಾಸಿಟಮಾಲ್ ಏನು ತಗೊಳ್ಳೋದು ಮಾಡ್ತಾರೆ. ಆ್ಯಕ್ಚುಲಿ ಡಿಹೈಡ್ರೇಷನ್ ಇರ್ತದೆ ಕೆಲವು ಸಲ. ಒಂದು ಗ್ಲಾಸ್ ಎರಡು ಗ್ಲಾಸ್ ನೀರು ಕುಡಿದ ಕೂಡಲೇ ಆಟೋಮೆಟಿಕ್ ಎಲ್ಲದೂ ಸರಿಯಾಗಿ ಬಿಡ್ತದೆ. ಇಡೀ ಸಿಸ್ಟಮ್, ನಮ್ಮ ಏನು ಈ ಮೇಜರ್ ಆರ್ಗನ್ಸ್ ಅಂತ ಹೇಳ್ತೇವೆ, ಈ ಹಾರ್ಟ್ ಆಗಲಿ, ಲಂಗ್ಸ್ ಆಗಲಿ, ಲಿವರ್, ಕಿಡ್ನಿ, ದೇ ಆರ್ ಆಲ್ ಇಂಟರ್ ಕನೆಕ್ಟೆಡ್. ಇದೆಲ್ಲದೂ ಹೈಡ್ರೇಷನಿಂದ ತುಂಬ ಅದರದ್ದು ಫ್ಯಾಕ್ಟರ್ ರೋಲ್ ಮಾಡ್ತದೆ ಅದರದ್ದು. ಸೊ ಅದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಸೊ ಹೈಡ್ರೇಷನಲ್ಲಿ ಯಾವತ್ತೂ ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ಫೋರ್ತ್ಲಿ, ಸ್ಟ್ರೆಸ್. ಹೆಚ್ಚಿನ ಪಾಪ್ಯುಲೇಷನ್ ಈಗ ಸ್ಟ್ರೆಸ್ಸಲ್ಲಿ ಹೋಗ್ತಾ ಇದೆ. ನಿಮಗೂ ಇರ್ಬೋದು, ನನಗೂ ಇರ್ಬೋದು, ಅದು ಯಾವುದೇ ವಿಷಯ ಇರ್ಬೋದು. ಸ್ಟ್ರೆಸ್ಸು, ನಾವು ತಿನ್ನುವ ಫುಡ್ ಹ್ಯಾಬಿಟ್ಸಿಗೆ ಸಹ, ನಮಗೆ ಕರೆಕ್ಟ್ ಸ್ಟ್ರೆಸ್ಫುಲ್ ಇದ್ದರೆ ತಿನ್ನೋಕ್ಕೂ ಮನಸ್ಸು ಬರಲ್ಲ. ಆ ತಿನ್ನದೇ ಹೋದರೆ ನಮ್ಮ ಸಿಸ್ಟಮ್ಗೆ ಸಹ ಎಫೆಕ್ಟ್ ಆಗ್ತದೆ. ಸ್ಟ್ರೆಸ್ಸಿಂದಾಗಿ ಕೆಲವರು, ಹೆಚ್ಚಿನವ್ರಿಗೆ ಏನಾಗ್ತದೆ, ಈ ಸ್ಟ್ರೆಸ್ಸನ್ನು ಹೇಳಿಕೊಳ್ಳುವಂಥ ಪರಿಸ್ಥಿತಿ ಇರಲಿಲ್ಲ. ಯಾಕಂದರೆ ಕೆಲವರೆಲ್ಲ ಪರ್ಸನಲ್ ಇರ್ತದೆ ಕೆಲವು, ಅದು ಆದರೆ ಅವರ ಆ ಸ್ಟ್ರೆಸ್ಸಿನ ಎಫೆಕ್ಟ್ ಫುಡ್ಡಲ್ಲಿ ಕಾಣಿಸ್ತದೆ. ಯಾಕಂದರೆ ಏನೋ ತಿನ್ನಂತ ಹೇಳಿದರೆ ತಿನ್ನಲ್ಲ, ನನಗೆ ಬೇಡ ಇವತ್ತು ಬೇಡ ಅನ್ನೋದು. ಆ್ಯಕ್ಚುಲಿ ಅವರಿಗೆ ಫುಡ್ ಬೇಡಲ್ಲ, ಅವರ ತಲೆಯಲ್ಲಿ ನಡೀತಿರೋದು, ಅದು ಫುಡ್ಡಿಗೆ ಎಫೆಕ್ಟ್ ಮಾಡ್ತದೆ. ಸೊ ಸ್ಟ್ರೆಸ್ ಅನ್ನೋದು ತುಂಬ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಪ್ಲೇ ಮಾಡ್ತದೆ.
1: ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಹೊಟ್ಟೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಎಸ್,
0: ಒಂದು ಇಂಪಾರ್ಟೆಂಟ್ ನಾನು ಆ್ಯಕ್ಚುಲಿ ಹೇಳೋದನ್ನು ಮರೆತೆ, ರಿಗಾರ್ಡಿಂಗ್ ಮೆಡಿಸಿನ್ಸ್. ಈಗ ಆ್ಯಂಟಿಬಯೋಟಿಕ್ ಅಂತ ಹೇಳ್ತೇವೆ ನಮ್ಮ ಈಗ ಹೊಟ್ಟೆ ಒಳಗಡೆ, ಈಗ ಹೊರಗಡೆ ಹೇಗೆ ಬ್ಯಾಕ್ಟೀರಿಯಾಗಳಲ್ಲಿರ್ತವೆ ಹಾಗೆ ಹೊಟ್ಟೆ ಒಳಗಡೆ ಸಹ ಬ್ಯಾಕ್ಟೀರಿಯಾಗಳಿವೆ. ಅದು ದೊಡ್ಡ ಕರುಳಿನಲ್ಲಿ ಅಥವಾ ಚಿಕ್ಕಗಳಲ್ಲಿ ಎಲ್ಲ ಕಡೆ ಬ್ಯಾಕ್ಟೀರಿಯಾ ಇದೆ. ಅದು ಗುಡ್ ಬ್ಯಾಕ್ಟೀರಿಯಾಸ್, ಅದು ನಮ್ಮ ಫುಡ್ ಡೈಜೆಷನ್ ಅಂದರೆ ಬ್ರೇಕ್ ಡೌನ್ ಮಾಡಿ ಅದರಿಂದ ನ್ಯೂಟ್ರಿಷನ್ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಈಗ ನಾವೇನಾದರೂ ಒಂದು ಇನ್ಫೆಕ್ಷನ್ ಏನಾದರೂ ಆಯಿತು ನಮಗೆ, ಈಗ ಆ್ಯಂಟಿಬಯೋಟಿಕ್ ಎಲ್ಲ ತಗೊಂಡ್ವಿ, ಆ್ಯಂಟಿಬಯೋಟಿಕನ್ನು ಅದಕ್ಕೆ ಒಂದು ಸರ್ಟನ್ ಶೆಡ್ಯೂಲ್ ಮತ್ತು ಡೋಸೇಜ್ ಅಂತ ಇರ್ತದೆ, ಅಷ್ಟು ಮಾತ್ರ ಡಾಕ್ಟ್ರಿಗೆ ಕೊಡ್ತಾರೆ ಇಷ್ಟು ಟೈಮ್ಗೆ ತಗೊಳ್ಳಿ ಅಂತ ಹೇಳ್ತೇವೆ, ಅಷ್ಟು ಟೈಮಿಗೆ ತಗೊಂಡು ಅದನ್ನು ನಿಲ್ಲಿಸಬೇಕು. ಕೆಲವ್ರು ಏನು ಮಾಡ್ತಾರೆ, ಕೆಲವರು ಬುದ್ಧಿವಂತ ಇರ್ತಾರೆ, ಎರಡು ಟ್ಯಾಬ್ಲೆಟ್ ತಗೋತಾರೆ ಸಾ ಸರಿ ಆಯಿತು ಅಂತ ನಿಲ್ಲಿಸ್ಬಿಡ್ತಾರೆ, ಅದು ಕೋರ್ಸ್ ಕಂಪ್ಲೀಟ್ ಆಗೋಲ್ಲ. ಅವ್ರು ಇಟ್ಕೊಂಡಿರ್ತಾರೆ ಇನ್ನೊಂದು ನಾಲ್ಕು ಟ್ಯಾಬ್ಲೆಟ್ ಇಟ್ಕೊಂಡಿರ್ತಾರೆ, ನೆಕ್ಸ್ಟ್ ಟೈಮ್ ಏನಾದರೂ ಸಿಂಪ್ಟಮ್ ಬಂದಾಗ ಯಾರು ಡಾಕ್ಟ್ರಿಗೆ ಹೇಳಲ್ಲ, ಯಾಕಂದ್ರೆ ಡಾಕ್ಟ್ರ್ ಹತ್ರ ಇದೇ ಕೊಡ್ತಾರೆ ಅಂತ ಗೊತ್ತು, ಇವ್ರು ಸ್ಟಾರ್ಟ್ ಮಾಡಿಬಿಡ್ತಾರೆ, ಅವರಷ್ಟಕ್ಕೆ ಟ್ರೀಟ್ಮೆಂಟ್ ತಗೊಂಡು ಏನೇನು ಮಾಡಿಬಿಡ್ತಾರೆ. ಈ ಆ್ಯಂಟಿಬಯೋಟಿಕ್ ಅನ್ನೋದು ಈ ಏನು ಬ್ಯಾಕ್ಟೀರಿಯಾ ಬರ್ತದೆ ಆ ಬ್ಯಾಕ್ಟೀರಿಯನ್ನು ಹೊಡೆದಾಗ್ತದೆ, ಇನ್ಫ್ಯಾಕ್ಟ್ ನಮ್ಮ ಕರಳಲ್ಲಿರುವ ಬ್ಯಾಕ್ಟೀರಿಯನ್ನು ಹೊಡೆದಾಕುವ ಚಾನ್ಸಸ್ ಇರ್ತದೆ. ಹಾಗಾಗಿ ಕೆಲವರಿಗೆ ಆ್ಯಂಟಿಬಯೋಟಿಕ್ ಎಲ್ಲ ತಗೊಂಡ ಕೆಲವರು ಲೂಸ್ ಮೋಷನ್ ಆಗೋದು, ಇಂಡೈಜೆಷನ್ ಆಗೋದು ಇದೆಲ್ಲ ಕಾಮನ್ ಆಗಿರ್ತದೆ. ಆದರೆ ಆ ಬ್ಯಾಕ್ಟೀರಿಯಾಗಿಂತ ನಮಗೆ ಈಗ ಇನ್ಫೆಕ್ಷನ್ ಬ್ಯಾಕ್ಟೀರಿಯಾ ಇಂಪಾರ್ಟೆಂಟ್ ಆಗ್ತದೆ, ಫಸ್ಟ್ ಅದನ್ನು ಎಲಿಮಿನೇಟ್ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಕೆಲವು ಸಲ ಆ್ಯಂಟಿಬಯೋಟಿಕ್ ಕಂಟಿನ್ಯೂ ಮಾಡ್ತೇವೆ, ಮಾಡಿ ಅದರ ನಂತರ ಆ ಗಟ್ ಹೆಲ್ತ್ನು ರೀಸ್ಟೋರ್ ಮಾಡಬೇಕಾಗ್ತದೆ. ಅದು ಹೇಗಂದ್ರೆ ಈಗ ಪ್ರೊಬಯೋಟಿಕ್ ಪ್ರಿಬಯೋಟಿಕ್ ಅಂತ ಹೇಳ್ತೇವೆ. ಈಗ ಇನ್ಫ್ಯಾಕ್ಟ್ ಇಫ್ ಯು ಟೇಕ್ ಒಂದು ಸಿಂಪಲ್ ಪ್ರೊಬಯೋಟಿಕ್ ಅಂದರೆ ಕರ್ಡ್, ಕರ್ಡಲ್ಲಿ ಸಹ ಅದು ಆ ಥರ ಈ ಗುಡ್ ಬ್ಯಾಕ್ಟೀರಿಯಾ ಕೊಡುವಂಥ ಕೆಪಾಸಿಟಿ ಇರುವಂಥದ್ದು, ಸೊ ಇಟ್ ವಿಲ್ ಹೆಲ್ಪ್ ನಮ್ಮ ಬಾಡಿಯಲ್ಲಿ ಅದು ರೀಜನರೇಟ್ ಆಗ್ತದೆ. ಬಟ್ ಮಿಸ್ಯೂಸ್ ಆಫ್ ಆ್ಯಂಟಿಬಯೋಟಿಕ್ ಇದು ತುಂಬ ಗಟ್ ಹೆಲ್ತ್ಗೆ ರೋಲ್ ಪ್ಲೇ ಮಾಡ್ತದೆ, ಯಾಕಂದರೆ ಇಟ್ ವಿಲ್ ನಾಟ್ ಓನ್ಲಿ ಎಲಿಮಿನೇಟ್ ದ ಗುಡ್ ಬ್ಯಾಕ್ಟೀರಿಯಾ, ಇಟ್ ಎಲಿಮಿನೇಟ್ ದ ಬ್ಯಾಡ್ ಬ್ಯಾಕ್ಟೀರಿಯಾ ಆಲ್ಸೋ, ಎರಡೂ ಮಾಡ್ತದೆ. ಆದರೆ ನಾವು ಏನು ಪ್ರಿಸ್ಕ್ರಿಪ್ಷನ್ ಕೊಡ್ತೇವೆ ಅದನ್ನು ಅದೇ ರೀತಿಯಲ್ಲಿ ಫಾಲೋ ಮಾಡಿದರೆ ತುಂಬ ಒಳ್ಳೆಯದು. ಮತ್ತು ಈ ಆ್ಯಂಟಿಬಯೋಟಿಕ್ ಇಂಡ್ಯೂಸ್ಡ್ ಡೈರಿ ಅಂತಲೇ ಒಂದು ಸಪರೇಟ್ ಎಂಟಿಟಿ ಇದೆ, ಅಂದರೆ ಈ ಆ್ಯಂಟಿಬಯೋಟಿಕ್ಕಿಂದಲೇ ಡೈರಿ ಆಗಿಬಿಡ್ತದೆ, ಯಾಕಂದರೆ ಅದು ಫುಡ್ಡನ್ನು ಹಿಡ್ಕೊಳ್ಳಲ್ಲ. ಹಾಂ, ಅವುಗಳೊಟ್ಟಿಗೆ ಈ ಬ್ಯಾಕ್ಟೀರಿಯಾ ರೆಗ್ಯುಲರ್ ಬ್ಯಾಕ್ಟೀರಿಯಾ ಒಟ್ಟಿಗೆ ಈ ಗುಡ್ ಬ್ಯಾಕ್ಟೀರಿಯಾ ಸಹ ಹೋಗಿಬಿಡ್ತದೆ, ಸೊ ಅದೇ ಎಫೆಕ್ಟ್ ಮಾಡ್ತದೆ. ಸೊ ಆ್ಯಂಟಿಬಯೋಟಿಕ್ ತುಂಬ ಫ್ಯಾಕ್ಟರ್ ಲೋಡ್ ಮಾಡ್ತದೆ.
1: ಸೊ ಇತ್ತೀಚೆಗೆ ಗೌರ್ಮೆಂಟ್ಗಳು, ನಮ್ಮ ಸರ್ಕಾರ ಈ ಫುಡ್ನ ಮೇಲೆ ಕಲರ್ ಹಾಕುವುದನ್ನು ನಿಷೇಧ ಮಾಡಿದೆ. ಇದೊಂದು ರೀತಿಯಲ್ಲಿ ಹೊಟ್ಟೆ ಆರೋಗ್ಯ ದೃಷ್ಟಿಯಲ್ಲಿ ಕೂಡ ಒಳ್ಳೇದು ಅಂತ ಹೇಳ್ತೀನಿ.
0: ಡೆಫಿನೆಟ್ಲಿ, ನಾನು ನಿಮಗೆ ಫಸ್ಟ್ ಸ್ಟೇಟ್ಮೆಂಟ್ ಹೇಳಿದೆ, ಗುಡ್ ಫಾರ್ ರೈಸ್ ಗ್ರೇಟ್ ಫಾರ್ ಟಂಗ್
1: ಅಲ್ವಾ,
0: ಬ್ಯಾಡ್ ಫಾರ್ ಹೆಲ್ತ್. ಯಾವುದು ಕಣ್ಣಿಗೆ ಒಳ್ಳೇದು ಕಾಣ್ತದೆ ಅದು ದೇಹಕ್ಕೆ ಒಳ್ಳೆ ಕಾಣ್ಬೇಕಂತೇಳಿಲ್ಲ, ಅದು ನಮ್ಮ ಮಾರ್ಕೆಟಿಂಗ್ ಟೆಕ್ನಿಕ್ ಅದೆಲ್ಲ.
1: ಮತ್ತೆ ಇದ್ರ ಬಗ್ಗೆ ಏನ್ ಹೇಳ್ತೀವಿ ಡಾಕ್ಟರ್, ಅಜಿನೋಮೋಟೋ ಅಂತ ನಾವು ಏನ್ ಹೇಳ್ತೀವಿ, ಟೇಸ್ಟಿಂಗ್ ಪೌಡರ್, ಸೊ ಅದು ಕೂಡ ಅದರ ಬಗ್ಗೆ ತುಂಬಾ ಎಲ್ಲ ಮಾತುಗಳು.
0: ಸೆಕೆಂಡ್ ಪಾಯಿಂಟ್ ಗುಡ್ ಫಾರ್ ಟೇಸ್ಟ್
1: ಅಲ್ವಾ. ಸೊ ನಾವು ಹೀಗೆ ಹೇಳಬಹುದಾ ಅಂತ, ಎಲ್ಲಾದ್ರೂ ಈಗ ಜಂಕ್ ಫುಡ್ ಅನ್ನ ತಿನ್ನಲೇಬೇಡಿ ಅಥವಾ ಅಪರೂಪಕ್ಕೆ ತಿನ್ನುವುದಾದ್ರೂ ಕೂಡ ಯಾರು ಪ್ರಿಪೇರ್ ಮಾಡ್ತಾರೆ ಆ ಟೈಮಲ್ಲಿ ನಂಗೆ ಟೇಸ್ಟಿಂಗ್ ಪೌಡರ್ ಹಾಕಬೇಡಿ ಅಂತ ಹೇಳಿದ್ರೆ ಅದೊಂದು ಒಳ್ಳೆ ವಿಷಯ ಅಂತ ಹೇಳಿ.
0: ಡೆಫಿನೆಟ್ಲಿ ಅದನ್ನು ಈಗ ಸರ್ಟೇನ್ ಫುಡ್, ಈಗ ನೀವು ಒಂದು ಚಿಕನ್ ಕಬಾಬ್ ತಗೊಂಡ್ರೆ ಅದು ಆಯಿಲ್ ಅಲ್ಲಿ ಮಾಡಿದ್ರೆ ಚಿಕನ್ ಕಬಾಬ್ ಆಗುತ್ತೆ, ಇಲ್ಲದಿದ್ರೆ ಚಿಕನ್ ಕಬಾಬ್ ಆ ತರ ಆಗುದಿಲ್ಲ. ಅದರ ಪ್ರಿಪರೇಷನ್ ಆ ತರ ಇದೆ. ಬಟ್ ಅದನ್ನ ಮಾಡುವಾಗ ಯು ಕ್ಯಾನ್ ಸರ್ಟನ್ಲಿ ಟೆಲ್, ಈಗ ನಿಮ್ಗೆ ಅಲ್ಲಿ ಏನೇನು ಮಿಕ್ಸ್ ಮಾಡ್ತಾರೆ ಅಂತ ನಿಮ್ಗೆ ಸಹ ಗೊತ್ತಿರೋದಿಲ್ಲ, ನಿಮ್ಗೆ ಅದರ ಬಗ್ಗೆ ಐಡಿಯಾ ಇದ್ರೆ ನೀವು ಅದನ್ನ ಹೇಳ್ಬಹುದು. ಈಗ ಕೆಲವರಿಗೆ ಒಂದು ದೋಸೆ ತಗೊಳ್ಳೋ ಹೇಳ್ತಾರೆ ಸ್ವಲ್ಪ ಆಯಿಲ್ ಕಡಿಮೆ ಹಾಕಿ ಅಂತ. ಸೊ ನಿಮ್ಮ ಕಡೆಯಿಂದ ಏನು ಮಾಡ್ಬೋದು ನೀವು ಅದನ್ನು ಕುಕ್ಕಿಗೆ ಹೇಳ್ಬೋದು, ಇಲ್ಲದಿದ್ರೆ ಕುಕ್ ಅವರ ರೀತಿಯಲ್ಲಿ ಅವರು ಕುಕ್ ಮಾಡ್ತಾರೆ ಕೊಡ್ತಾರೆ. ಅವರಿಗೆ ಹೆಚ್ಚಿನವರಿಗೆ ಮಾರ್ಕೆಟಿಂಗ್ ಚೆನ್ನಾಗಾಗಬೇಕು, ಡೆಫಿನೆಟ್ಲಿ ಅದು ಅವರು ಜನರಿದ್ ನೋಡಲ್ಲ ಅಲ್ಲಿ. ಸೊ ಜನರಿಗೆ ಬೇಕಾದ್ರೆ ಅವರೇ ಬೇಕಾದಾಗೆ ಅವರು ಪ್ರಿಪೇರ್ ಮಾಡಲಿಕ್ಕೆ ಹೇಳ್ಬೋದು, ಅವ್ರಿಗೆ ಆಪ್ಷನ್ಸ್ ಡೆಫಿನೆಟ್ಲಿ ಇದೆ.
1: ಎಸ್ ಡಾಕ್ಟ್ರೆ, ಅನೇಕ ವಿಷಯಗಳನ್ನು ಮಾತಾಡಿದ್ವಿ, ನಾವು ಮಾತಾಡ್ತಿದ್ವಿ ಇನ್ನು ಕೂಡ ಒಂದು ಗಂಟೆ ಮಾತಾಡ್ಬೋದಾ ಅಂತ, ಅಷ್ಟಿದೆ ಸಂಗತಿಗಳು. ಅದೇ ಟೈಮ್ ಆಗ್ತಾ ಬಂತು. ಕೊನೆಯದಾಗಿ ಡಾಕ್ಟರ್, ನಾವು ಕೇಳ್ತಿರುವಂತೆಲ್ಲ ಕೇಳಿದ್ರಿ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ತಿನ್ನಿ, ತಿನ್ನೋದು ನಿಲ್ಲಿಸ್ಬೇಡಿ, ತಿನ್ನುವ ರೀತಿಯಲ್ಲಿ ತಿನ್ನಿ, ತಿನ್ನುವ ಟೈಮಲ್ಲಿ ತಿನ್ನಿ, ತಿನ್ನುವಂಥದ್ದನ್ನು ತಿನ್ನಿ. ತಿನ್ನದೇ ಇರುವಂಥ ಕಾಲ ಬಂದಾಗ ನಾವಿಲ್ಲಿ ಇರೋದಿಲ್ಲ.
1: ಓಕೆ, ಜಗದು ತಿನ್ನಿ,
0: ಜಗದು ತಿನ್ನಿ,
1: ಇಂಪಾರ್ಟೆಂಟ್.
0: ಎಷ್ಟು ಟೈಮ್ ಆಗ್ತದೆ ಅಷ್ಟು ಟೈಮ್ ಬಾಯಲ್ಲಿ ಇಟ್ಕೊಳ್ಳಿ.
1: ಎಷ್ಟೋ ಸಲ ಹೇಳ್ತಾರಲ್ಲ ಡಾಕ್ಟರ್, ಎಷ್ಟು ಒಂದು
0: 32 ಸಲ ಕೆಲವರು ಹೇಳ್ತಾರೆ, ಇಟ್ ಡೆಫಿನೆಟ್ಲಿ ಹೆಲ್ಪ್. ಯಾಕಂದ್ರೆ ಹೊಟ್ಟೆಗೆ ಕೆಲಸ ಕೊಡೋಕ್ಕಿಂತ ಬಾಯಿ ಕೆಲಸ ಕೊಟ್ಟರೆ ಒಳ್ಳೇದು, ಆವಾಗ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗ್ತದೆ. ತಿನ್ನುವವರಿಗೆ ಯಾರು ತಡಿಬೇಡಿ, ಓವರ್ ತಿನ್ನೋದಾದ್ರೆ ತಡೀರಿ, ಬಟ್ ತಿನ್ನಿ.
1: ಎಸ್ ಡಾಕ್ಟರ್, ನಿಮ್ಮ ಅಮೂಲ್ಯವಾದ ಸಮಯ, ಬಹಳ ಚೆನ್ನಾಗಿ ಮಾತಾಡಿದ್ದೀರಿ, ಜನರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೊಟ್ಟೆಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಿ, ಇದೆಲ್ಲವೂ ಕೂಡ ಜನರಿಗೆ ಸಹಾಯ ಆಗ್ಬೋದು ಅಂತ ಅಂದ್ಕೊಳ್ತಾ ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ರೇಡಿಯೋ ಸಾರಂಗ್ ವತಿಯಿಂದ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ಅವಿನಾಶ್ ಕೃಷ್ಣ ಅವರು ನಮ್ಮ ಜೊತೆಗೆ ಇದ್ದರು, ಹೊಟ್ಟೆ ಆರೋಗ್ಯದ ಬಗ್ಗೆ ಮಾತಾಡಿದರು. ಇದು KMC ಹಾಸ್ಪಿಟಲ್ ಜ್ಯೋತಿ ಹಾಗೂ ರೇಡಿಯೋ ಸಾರಂಗ್ ಸಹಯೋಗದಲ್ಲಿ ಮೂಡಿಬರ್ತಾ ಇರುವಂಥ ಹೆಲೋ ಡಾಕ್ಟರ್ ನೇರಪ್ರಸಾರ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ತಜ್ಞ ವೈದ್ಯ ಜೊತೆಗೆ ಮತ್ತೆ ಭೇಟಿಯಾಗ್ತೇವೆ. ಕೇಳ್ತಾರೆ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಇದು ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರ.
1: ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುವಂತ, ಮನದ ಕದ ತಟ್ಟುವಂತ ಏಕೈಕ ಕಾರ್ಯಕ್ರಮ ಹೃದಯ ರಾಗ. ಸೊ ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಾಳೆ ದಿನ ಆರ್ಜೆ ಎಡ್ವರ್ಡ್ ಇವತ್ತು ನಮ್ಮ ಜೊತೆ ಮಾತಾಡೋಕೆ ಓರ್ವ ಅತಿಥಿ ಕೂಡ ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಸೊ ಇವರು ಹುರುಗ ಪ್ರೇಮಿ, ಸ್ನೇಕ್ ಕ್ಯಾಚರ್, ಸ್ನೇಕ್ ಕಿರಣ್ ಮಂಗಳೂರು ಅಂತ. ನಾಗರ ಹಾವೆ ಹಾವಳು ಹೂವೆ, ಬಾಗಿಲ ಬಿಳಿದಲ್ಲಿ ನಿನ್ನೆ ಎಟಾವೆ, ಕೈಗಳ ಮುಗಿವೆ, ಹಾಲನಿವೆ, ಪಂಜಮಂಗೇಶ್ವರಾಯರ ಒಂದು ಹಾಡನ್ನು ನೀವು ಕೇಳಿದ್ರೆ. ಸೊ ಇವತ್ತು ಹಾವಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನು, ವಿಷಯಗಳನ್ನು ನಮ್ಮ ಜೊತೆ ಮಾತಾಡೋಕೆ ನಮ್ಮ ಸ್ನೇಕ್ ಕ್ಯಾಚರ್ ಸ್ನೇಕ್ ಕಿರಣ್ ಅವರು ಬಂದಿದ್ದಾರೆ. ವನ್ಯಜೀವಿಗಳಿಂದ ಏನು ನಮ್ಮ ಸಮಾಜಕ್ಕೆ, ಪರಿಸರಕ್ಕೆ ಏನು ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವರು ತಿಳಿಸಿಕೊಡ್ತಾರೆ. ಸ್ನೇಕ್ ಕಿರಣ್ ಅವರು ಬಂಟ್ವಾಳದವರು. ಹಾಗೆ ಇವರಿಗೆ ಹಾವು ಹಿಡಿಯುವುದಲ್ಲದೆ ವನ್ಯಜೀವಿಗಳನ್ನು ರಕ್ಷಿಸುವುದು, ಹಾಗೆ ಕುದುರೆ ಸವಾರಿ, ಟ್ರಕ್ಕಿಂಗ್, ಬೈಕ್ ರೈಡಿಂಗ್, ಸ್ವಲ್ಪ ನಟನೆ ಎಲ್ಲ ಮಾಡ್ತಾರೆ. ಡ್ರಾಮಾ ಆರ್ಟಿಸ್ಟ್ ಆಗಿ ಕೂಡ ಗುರುತಿಸಿಕೊಂಡಿದ್ದಾರೆ. 7ನೇ ತರಗತಿಯಿಂದ ಹಾವು ಹಿಡಿಯಲು ಶುರು ಮಾಡಿದ್ದಾರೆ. ಆದರೆ ಇವರಿಗೆ ಗುರು ಆದವರು ಇವರ ತಂದೆ. ತಂದೆಯಿಂದ ಇವರು ಹಾವು ಹಿಡಿಯೋಕೆ ಕಲಿತಾರೆ. ಮೊದಲು ಹಿಡಿದದ್ದು ಇವರು ಹೆಬ್ಬಾವಂತೆ, ಹೆಬ್ಬಾವಿಗೆ ಕೈ ಇಕ್ಕಿದ್ದಾರೆ. ಸೊ ನಂತರ ಬೇರೆ ಬೇರೆ ಹಾವುಗಳು ಇವರ ಕೈಗೆ ಸಿಕ್ಕಿವೆ. ಸೊ ಹಾವಲ್ಲದೆ ಹಾವಿನ ವರ್ಗಗಳನ್ನು, ಅಂದರೆ ಹಾವಿನ ಎಷ್ಟೊಂದು ಸಂಕುಲಗಳಿವೆ ಅದನ್ನೆಲ್ಲ ಹಿಡಿಯೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇತ್ತೀಚೆಗೆ ಅವರು ಹಿಡಿದಂಥ ಬಿಳಿ ಹೆಬ್ಬಾವು ಕೂಡ ಅದು ಎಲ್ಲ ಕಡೆ ವೈರಲ್ ಆಗಿದೆ ವಿಡಿಯೋ ಕೂಡ. ಬಂಟ್ವಾಳದಲ್ಲಿ ಸಿಕ್ಕಿದ್ದು ಅದು ಮೊದಲ ಬಾರಿಗೆ ಅಂತ ಹೇಳ್ತಾರೆ. ಸೊ ಒಂದಷ್ಟು ವಿಚಾರಗಳನ್ನು, ಹಾವಿನ ವಿಚಾರವನ್ನು ಅವರು ನಮ್ಮ ಜೊತೆ ಹೇಳ್ತಾರೆ. ಹಾವಿನ ಮೊಟ್ಟೆಗಳನ್ನು ಕೂಡ ಸಂರಕ್ಷಿಸ್ತಾರೆ. ಹಾಗೆ ಹಾವಿನ ಬಗ್ಗೆ, ಹಾವಿನ ಈ ವನ್ಯಜೀವಿಗಳ ರಕ್ಷಣೆ ಬಗ್ಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಅವರು ಭಾಗವಹಿಸಿದ್ದಾರೆ. ನಮ್ಮ ಎಲೋಶಿಯಸ್ ಕಾಲೇಜಿಗೆ ಕೂಡ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ, ಇಲ್ಲಿನ ವಿದ್ಯಾರ್ಥಿಗಳಿಗೆ ಅದರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಸ್ನೇಹ ಕಿರಣ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಎಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
1: ಸ್ನೇಹ ಕಿರಣ್ ರವರೇ, ಈ ವನ್ಯಜೀವಿಯ ಜೊತೆ ನಿಮ್ಮ ಒಡನಾಟ ಹೇಗೆ ಶುರುವಾಯಿತು? ಅಂದರೆ ತಂದೆಯಿಂದ ಕಲ್ತೀರಿ ಹಾವು ಹಿಡಿಯೋಕೆ, ತಂದೆ ಹಾವು ಹಿಡಿತಾ ಇದ್ರು, ಇದರ ಮೊದಲು ಹೆಬ್ಬವನ್ನು ಹಿಡೀಲಿಕ್ಕೆ ಹೋದ್ರಿ?
2: ಹೌದು ಹೌದು. ಅಂದರೆ ನಮ್ಮದು ಮನೆ ಇರುವಂಥದ್ದು ನಮ್ಮ ಕಾರಂಜ, ಬಂಟ್ವಾಳದ ಕಾರಂಜ ಅರಣ್ಯ ಪ್ರದೇಶ ಉಂಟು, ಕೊಡ್ಯಮಲೆ ರಿಸರ್ವ್ ಫಾರೆಸ್ಟ್ ಉಂಟು, ಅದರ ಹತ್ತಿರನೇ ನನ್ನ ಮನೆ ಇರುವಂಥದ್ದು. ಸೊ ಹಾವುಗಳೊಂದಿಗೆ ಒಡನಾಟ ಸಹಜ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಗಳಿಗೆ ಎಲ್ಲ ಹಾವು ಬರುವಂಥದ್ದು ಸಹಜ ನಮ್ಮ ಊರಿಗೆಲ್ಲ. ಸೊ ಬಂದ ಕೂಡಲೇ ನನ್ನ ತಂದೆಗೆ ಕರೆ ಮಾಡ್ತಾ ಇದ್ರು ಮುಂಚೆ ಹೆಬ್ಬಾವು ಹಿಡಲಿಕ್ಕೆ. ಅದು ಬಿಟ್ಟು ನನಗೆ ಅವರು ಅದೇ ನೀವು ಹೇಳಿದ ಪ್ರಕಾರ 7ನೇ ತರಗತಿಯಲ್ಲಿ ನನಗೆ ಹಿಡಲಿಕ್ಕೆ ಕೊಟ್ಟಿದ್ದು ಪ್ರಥಮ ಬಾರಿಗೆ. ಸೊ ಅದರಿಂದ ನನ್ನ ಕುತೂಹಲ ಸ್ವಲ್ಪ ಮತ್ತೆ ಆಸಕ್ತಿ ಬೆಳೆಯಿತು. ಸೊ ಬರಬಾರದು ಎಲ್ಲ ಹಾವುಗಳನ್ನ ಒಂದೊಂದೇ ಒಂದೊಂದೇ ಒಂದೊಂದೇ ಕಲಿತಾ ಕಲಿತಾ ಕಲಿತಾ ಇವಾಗ ಎಲ್ಲಾ ಹಾವುಗಳನ್ನು ಸಹ ಕಲಿಯುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ದೇನೆ.
1: ಸೊ 7ನೇ ತರಗತಿಯಿಂದಲೇ ಯಾಕೆ, ಅದಕ್ಕಿಂತ ಮುಂಚೆ ಯಾಕೆ

0: ಹಿಡಿದಿದ್ರಿ, ಅಥವಾ ಬೇರೆ ಬೇರೆ ವನ್ಯಜೀವಿಗಳನ್ನು ಕೂಡ ರಕ್ಷಣೆ ಮಾಡಿದ್ದೀರಿ.
1: ಹೌದು ಹೌದು.
0: ಈ ಹಾವನ್ನು ಹಿಡಿಯುವಾಗ ಎಚ್ಚರಿಕೆ ವಹಿಸುವುದು ಕೂಡ ಮುಖ್ಯವಾಗಿದೆ. ಈ ಹೇಗೆ ಈ 4,500 ಹಾವುಗಳನ್ನು ಹಿಡಿಯೋಕೆ, ಈ ವನ್ಯಜೀವಿಗಳನ್ನು ರಕ್ಷಿಸಲಿಕ್ಕೆ ಸಾಧ್ಯ ಆಯ್ತು ನಿಮಗೆ?
1: ಅಂದರೆ ನಮಗೆ ನಮ್ಮ ಪರಿಸರದಲ್ಲಿ ಅಥವಾ ಯಾರಾದರೂ ಮನೆಗೆ ಹಾವು ಬಂದ ಕೂಡಲೇ ಅವರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ತಿಳಿಸ್ತಾರೆ. ಆ ಅರಣ್ಯ ಇಲಾಖೆಯವರು ಅಲ್ಲಿ ಹತ್ತಿರದಲ್ಲಿ ಯಾರು ರೆಸ್ಕ್ಯೂರ್ಸ್ ಇದ್ದಾರೆ, ಹಾವುಗಳನ್ನು ಸಂರಕ್ಷಿಸುವವರು ಯಾರಿದ್ದಾರೆ ಅವರಿಗೆ ಕರೆ ಕೊಡ್ತಾರೆ.
0: ಸರಿ.
1: ಸೊ ಆ ಸಂದರ್ಭದಲ್ಲಿ ನಮಗೆ ಕರೆ ಬರ್ತದೆ, ನಾವು ಹೋಗಿ ಅಲ್ಲಿ ಹಿಡಿದು ಅದನ್ನು ಸುರಕ್ಷಿತ ತಾಣಕ್ಕೆ ಬಿಡ್ತೇವೆ. ಅದು ಅರಣ್ಯ ಇಲಾಖೆಯವರ ಜೊತೆಯೇ ಹೋಗಿ ಅವರ ಸಮ್ಮುಖದಲ್ಲಿ ನಾವು ಅರಣ್ಯಕ್ಕೆ ಬಿಡ್ತೇವೆ.
0: ಓಕೆ ಓಕೆ. ಹಾಗೆ ಹಾವನ್ನು ಯಾಕೆ ಹಿಡಿಬೇಕು?
1: ಹೌದು, ಯಾಕೆಂತ ಹೇಳಿದ್ರೆ ನೋಡಿ, ಮನೆಗೆ ಬಂದಾಗ ಈ ಹಾವಿನ ವಿಷಕ್ಕಿಂತ ಅದರ ಹೆದರಿಕೆ ಹೆಚ್ಚು ಡೇಂಜರ್ ಅಂತ ಹೇಳ್ಬೋದು. ಅಂದ್ರೆ ಮನುಷ್ಯರಿಗೆ ಸಾಮಾನ್ಯವಾಗಿ ಹಾವಿಂದ ಕೂಡಲೇ ಹೆದರಿಕೆ ಆಗ್ತದೆ.
0: ಹೆದರ್ತಾರೆ.
1: ಮನೆಗೆ ಬಂದ ಕೂಡಲೇ ಇನ್ ಕೇಸ್ ಮನೆಗೆ ಬರ್ತದೆ, ಅದರ ಆಹಾರವನ್ನು ಅರಸಿ ಮನೆಗೆ ಬರುವಂತದ್ದು ಹಾವು, ಬೇರೆ ನಮಗೆ ದೋಷಕ್ಕೆ ಅಥವಾ ನಮಗೆ ತೊಂದರೆ ಮಾಡಲಿಕ್ಕೆ ಬರುವಂತದ್ದಲ್ಲ, ಅದರ ಆಹಾರವನ್ನು ಹುಡುಕಿಕೊಳ್ತಾ ಬರ್ತದೆ. ಮನೆ ಒಳಗಡೆ ಏನಾದರೂ ಬೇರೆದು ವಸ್ತು ಇದ್ರೆ, ಅಂದ್ರೆ ಈ ಆಹಾರ ಪದಾರ್ಥಗಳನ್ನು ನಾವು ಬಿಸಾಡಿದ್ರೆ ಅಥವಾ ಕಸವನ್ನ ಎಲ್ಲ ಶುಚಿತ ಇಲ್ಲದಿದ್ರೆ ಮನೆ ಒಳಗಡೆ, ಆಟೋಮೆಟಿಕ್ ಆಗಿ ಇಲಿಗಳು ಬರ್ತವೆ. ಆ ಇಲಿಗಳನ್ನ ನಿಯಂತ್ರಿಸಲಿಕ್ಕೆ ಹಾವುಗಳು ಬರುವಂತದ್ದು. ಆ ಬಂದ ಸಂದರ್ಭದಲ್ಲಿ ಮನೆಯವರಿಗೆ ಗಾಬರಿ ಆಗುವಂತದ್ದು ಸಹಜ. ಯಾಕೆಂತ ಹೇಳಿದ್ರೆ ಎಲ್ಲ ಕಡಿದು ಏನೋ ಸಮಸ್ಯೆ ಆಗ್ಬೋದು, ನಮ್ಮ ಜೀವಕ್ಕೆ ತೊಂದರೆ ಆಗಬಹುದು ಅಂತ ಹೇಳಿ ಅವರು ಭಾವಿಸ್ತಾರೆ. ಸೊ ಅವರು ಹೆದರಿ ನಮ್ಮನ್ನ ಕಲಿಕೆ
0: ಹೆಚ್ಚಾಗಿ ಅಂದ್ರೆ ರಾತ್ರಿ ಹೊತ್ತು ಬಂದು ನಮ್ಮ ನಾವು ನಿದ್ರೆ ಮಾಡುವಾಗ ಬಂದು ಕಡಿಯುತ್ತದೆ ಅಂತ ಹೆದರಿಕೆ ಇರಬಹುದಲ್ಲ.
1: ಹೌದು, ಹಾಗೆ ಅದೇ ಹೆದರಿಕೆ ತುಂಬಾ ಜಾಸ್ತಿ ಹಾವಿನ ಬಗ್ಗೆ. ಹೌದು, 90% ಹೆದರಿಕೆಯಿಂದಲೇ ಜನರು ಸಾಯೋದು. ಮನುಷ್ಯರು ಸಾಯಲಿಕ್ಕೆ ಹಾವು ಕಚ್ಚಬೇಕಂತ ಹೇಳಿ ಏನಿಲ್ಲ. ಸೊ ಆ ಹಾವು ಇದ್ದ ಪ್ಲೇಸ್ ಅಲ್ಲಿ ಒಂದು ಮುಳ್ಳು ಚುಚ್ಚಿದ್ರು ಹೆದರಿಕೆಯಿಂದ ಸಾಯಲಿಕ್ಕೆ ಚಾನ್ಸಸ್ ಉಂಟು. ಸೊ ಹಾವು ಎಲ್ಲ ಹಾವುಗಳು ವಿಷದ್ದಲ್ಲ, ಅದು ಸಾಮಾನ್ಯವಾಗಿ ಜನರಿಗೆ ಅದ ಅರಿವು ಸ್ವಲ್ಪ ಕಡಿಮೆ. ಯಾಕೆಂತ ಹೇಳಿದ್ರೆ ಎಲ್ಲಾ ಹಾವುಗಳು ವಿಷದ್ದು ಅಂತೇಳಿ ಮನುಷ್ಯರು ಭಾವಿಸ್ತಾರೆ ಎಲ್ಲರೂ. ನಿಜವಾಗಿ ಆ ತರ ಅಲ್ಲ. ನಮ್ಮ ಕರ್ನಾಟಕದಲ್ಲಿ ಈಗ 185 ಜಾತಿಯ ಹಾವುಗಳಿವೆ. ಇದರಲ್ಲಿ ವಿಷದ ಹಾವುಗಳಿರುವಂತದ್ದು ಕೇವಲ ಬೆರಳೆಣಿಕೆ, ಕೇವಲ 10 ಮಾತ್ರ. ಅದರಲ್ಲೂ ಮನುಷ್ಯ ಸಾಯುವಂತದ್ದು ಇರುವಂತದ್ದು 2 ಹಾವುಗಳಲ್ಲಿ ಮಾತ್ರ, ಡೆಡ್ಲಿ ಪಾಯ್ಸನಸ್ ಅಂತ ಕರಿತೇವೆ ಅದಕ್ಕೆ. ಇಲ್ಲಿ ನಮ್ಮ ಭಾರತದಲ್ಲಿ ಅದಕ್ಕೆ ಪ್ರತಿ ಔಷಧಿ ಇಲ್ಲ, ಕಾಳಿಂಗ ಸರ್ಪ ಮತ್ತೆ ಸಮುದ್ರದಲ್ಲಿ ಇರುವಂತಹ ಹಾವು. ಅದನ್ನು ಹೊರತು ಬಿಗ್ 4 ಅಂತ ಕರಿತೇವೆ 4 ಹಾವುಗಳು. ಈ 4 ಹಾವುಗಳು ಕಚ್ಚಿದ್ರೆ ಅದಕ್ಕೆ ನಾವು ಪ್ರಥಮ ಚಿಕಿತ್ಸೆ ಮಾಡಿ ಹಾಸ್ಪಿಟ್ಲಿಗೆ ಹೋದ್ರೆ ನಮ್ಮ ಜೀವಕ್ಕೆ ಏನು ಪರಿಹಾರ ಸಮಸ್ಯೆ ಇಲ್ಲ. ಅದು ಬಿಟ್ಟು ಇನ್ನು 4 ಹಾವು ಉಂಟು ಮಾಡಿಡುವ ನಾವು. ಅದು ಕಚ್ಚಿದ್ರೆ ನಾವು ಹಾಸ್ಪಿಟ್ಲಿಗೆ ಹೋಗದಿದ್ರು ಅಷ್ಟೇನು
0: ಇಲ್ಲ.
1: ಹೌದು, ನಾಟಿ ಔಷಧಿ ಅದೆಲ್ಲ ನಡೀತದೆ. ಬಟ್ ಈ 4 ಹಾವುಗಳು ಕಚ್ಚಿದ್ರೆ ನಾಗರ ಹಾವು, ಕಟ್ಟ ಕಡಂಬಲೆ ಹಾವು, ಕೊಳಕು ಮಂಡಳ ಹಾವು, ಮತ್ತೆ ಸ್ವಾಸ್ ಕೇಳ್ ವೈಪರ್ ಗರಗಸ ಮಂಡಳದ ಹಾವು, ಈ 4 ಹಾವು ಕಚ್ಚಿದ್ರೆ ಹಾಸ್ಪಿಟ್ಲಿಗೆ ಹೋಗ್ಲೇಬೇಕು. ಸೊ ಅದರಲ್ಲಿ ಟ್ರೀಟ್ಮೆಂಟ್ ಆದ ನಂತರ ಜೀವಕ್ಕೇನು ಸಮಸ್ಯೆ ಬರುವುದಿಲ್ಲ.
0: ಈಗ ಹಾವನ್ನು ಹಿಡಿಬೇಕಾದ್ರೆ ಸಾಮಾನ್ಯವಾಗಿ ನಿಮ್ಮನ್ನು ಕರೀಬೇಕು. ಸೊ ನೀವು ಈಗ ನೀವು ನಮಗೆ ಲಭ್ಯ ಆಗುದಿಲ್ಲ, ಯಾಕಂದ್ರೆ ಎಲ್ಲ ಕಡೆನೂ ಹಾವು ಹಿಡಿಯುವರು ಜಾಸ್ತಿ ಸಿಗುವುದಿಲ್ಲ.
1: ಹೌದು.
0: ಆವಾಗ ನೀವು ಈಗ ನಾವೇ ಹಾವು ಹಿಡಿಯುವುದಾದ್ರೆ ಹೇಗೆ ಹಿಡಿಬಹುದು ಅಂತ?
1: ಅದ ಹಿಡೀಲಿಕ್ಕೆ ಅಂತ ಹೇಳಿದ್ರೆ ತುಂಬಾ ಜಾಗೃತಿಕೆ ಬೇ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಎಡವಿಟ್ಟ ಆದ್ರೂ ಪ್ರಾಣಕ್ಕೇನೆ ತೊಂದರೆ. ಅದಕ್ಕೋಸ್ಕರ ಅದು ಹಿಡಿಯುವುದಕ್ಕಿಂತ ಮನೆಗೆ ಬಂದ್ರೆ ಓಡಿಸಬಹುದು, ಅದು ಸುಲಭವಾದಂತಹ ವಿಧಾನ. ಧೈರ್ಯ ಮಾಡ್ಕೊಳ್ಬೇಕು. ಇವಾಗ ನಿಮ್ಮ ಮನೆಗೆ ಹಾವು ಬಂದಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಹೆಚ್ಚು ಗಾಬರಿ ಪಡ್ಬೇಕಂತ ಹೇಳಿಲ್ಲ, ಸ್ವಲ್ಪ ದೂರದಲ್ಲಿ ನಿಂತು ಅಬ್ಸರ್ವ್ ಮಾಡ್ಬೇಕು ಅದು ಏನ್ ಮಾಡ್ತಾ ಉಂಟು, ಯಾಕೆ ಬಂದಿರಬಹುದು ಅಂತೇಳಿ. ನೀವು ಕರೆಕ್ಟ್ ಆಗಿ ಗಮನಿಸಿದ್ರೆ ಗೊತ್ತಾಗ್ತದೆ ಇಲಿ ಓಡುವಂತದ್ದು ಮನೆ ಪರಿಸರದಲ್ಲಿ, ಅಥವಾ ಬೆಕ್ಕು ಅಟ್ಟಾಡಿಸಿಕೊಂಡು ಬರುವಂತದ್ದು, ಅಥವಾ ನಾವು ಅಟ್ಟಾಡಿಸಿಕೊಂಡು ಅದೆಲ್ಲ ಗಮನಕ್ಕೆ ಬರ್ತದೆ. ಸೊ ಅದು ಬರುವಂತದ್ದು ಅದರ ಆಹಾರವನ್ನ ಹುಡುಕಿ. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಈಗ ಎಲ್ಲಾ ಹಾವುಗಳು ನಾಗರ ಹಾವು ಹೊರತುಪಡಿಸಿ ಬೇರೆ ಎಲ್ಲ ಹಾವುಗಳನ್ನ ಓಡಿಸಿದ ಕೂಡಲೇ ಓಡ್ತವೆ. ಅದರ ಗುಣ ಸ್ವಲ್ಪ ವಿಭಿನ್ನ. ಬಟ್ ನಾಗರ ಹಾವು ಏನ್ ಮಾಡ್ತದೆ, ಅದನ್ನು ಓಡಿಸಿದ್ರೆ ಸಹ ಒಮ್ಮೆಗೆ ಹೋಗ್ತದೆ ಮತ್ತು ಪುನಃ ರಿಪೀಟ್ ಬರ್ತದೆ, ಬೇಟೆಗೆ ಬರ್ತದೆ. ಅದು ಏನ್ ಮಾಡ್ತದೆ ಅಂದ್ರೆ ಒಮ್ಮೆ ಕಚ್ಚಿ ಬಿಡ್ತದೆ, ಕಚ್ಚಿ ಬಿಟ್ಟು ನಂತರ ಅದರ ಸ್ಮೆಲ್ಲಿಗೆ ಅದು ಎಲ್ಲಿ ಆ ಇಲಿ ಅಡಗಿಕೊಂಡು ಕೂತಿದೆ ಅಲ್ಲಿ ತನಕ ಅದು ಹೋಗ್ಲಿಕ್ಕೆ ಟ್ರೈ ಮಾಡ್ತದೆ. ನಾವು ಇಲಿಯನ್ನು ನೋಡುದಿಲ್ಲ, ನಾವು ನೋಡುವಂತದ್ದು ಕೇವಲ ಹಾವನ್ನು ಮಾತ್ರ. ಹಾವನ್ನು ಓಡಿಸುವಾಗ ಪುನಃ ಬರ್ತದೆ, ಪುನಃ ಬರ್ತದೆ. ಅವಾಗ ಭಾವಿಸ್ತೇ ಏನೋ ತೊಂದರೆ ಆಗಿದ ಅಂತೆಲ್ಲ ನೆಗೆಟಿವ್ ಫೀಲಿಂಗ್ ಬರ್ಲಿಕ್ಕೆ ಚಾನ್ಸಸ್ ಉಂಟು ಮನುಷ್ಯನ ಮೆದುಳಲ್ಲಿ.
0: ಮನುಷ್ಯನಿಗೆ ಏನಿರ್ತದೆ ಅಂದ್ರೆ ಮನೆ ಒಳಗೆ ಹಾವಿದೆ, ಅದನ್ನು ಹೇಗಾದ್ರೂ ಮಾಡಿ ಓಡಿಸ್ಬೇಕು, ಅದು ಓಡದಿದ್ರೆ ಕೊಲ್ಬೇಕು ಅಂತ. ಹಾವನ್ನು ಕೊಲ್ಬೇಕಾ?
1: ಆಕ್ಚುಲಿ ನೋಡಿ, ಹೇಳ್ತಾರೆ ಮನೆಗೆ ಬಂದ ಕೂಡಲೇ ಅದಕ್ಕೆ ಹೊರಗೆ ಹೋಗ್ಲಿಕ್ಕೆ ಅಂತ ಹೇಳ್ತಾರೆ. ಹಿರಿಯವರು ಮನೆಯಲ್ಲಿ ಇದ್ರೆ ಅವ್ರು ಹೇಳ್ತಾರೆ ಹೊರಗೆ ಹೋಗು, ನಾವು ನಿಮಗೆ ತೊಂದರೆ ಮಾಡುದಿಲ್ಲ, ಪಂಡ ಕೇಳು ಅಂತೇಳಿ. ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ ಹಾವುಗಳಿಗೆ ಕಿವಿಯೇ ಇಲ್ಲ,
0: ಕಿವಿ ಕೇಳುದಿಲ್ಲ,
1: ಕಿವಿ ಕೇಳುದೇ ಇಲ್ಲ ಹಾವುಗಳಿಗೆ, ಕಿವಿ ಇಲ್ವೇ ಇಲ್ಲ ಅದಕ್ಕೆ. ಸೊ ಅದರ ಬದಲು ಈ ನಾಲಗೆ ಕೆಲಸ ಮಾಡ್ತದೆ. ಅದರ ನಾಲಗೆಯನ್ನು ಹೊರಗೆ ನೀವು ಹಾವನ್ನು ಗಮನಿಸಿದ್ರೆ ಗೊತ್ತಾಗ್ತದೆ, ನಾಲಗೆ ಹೊರಗೆ ಚಾಚ್ತದೆ. ಈ ಚಾಚಿದ ಕೂಡಲೇ ಹೊರಗಡೆ ಇದ್ದಂತಹ ರಾಸಾಯನಿಕ ಪದಾರ್ಥಗಳು ಹಾವಿನ ನಾಲಗೆಗೆ ತಾಕ್ತದೆ. ಈ ನಾಲಗೆ ತಾಗಿದಂತಹ ರಾಸಾಯನಿಕ ಪದಾರ್ಥವನ್ನು ಅದಕ್ಕೆ ಜಾಕೋಬ್ಸನ್ ಆರ್ಗನ್ ಅಂತ ಹೇಳಿ ಒಂದು ಎಕ್ಸ್ಟ್ರಾ ಅಂಗ ಉಂಟು, ಅದಕ್ಕೆ ತಾಗಿಸ್ತದೆ, ಅದು ಅದರ ಮೆದುಳಿಗೆ ಮೆಸೇಜ್ ಅನ್ನು ಕೊಡ್ತದೆ, ನನ್ನ ಎದುರಲ್ಲಿರುವಂತದ್ದು ನನ್ನ ಆಹಾರವ, ನನ್ನ ಎನಿಮಿಯ. ಸೊ ಅದು ಅದಕ್ಕೆ

0: ಅವಳಿಗೆ ಸಂಜ್ಞಾನ ಆಜ್ಞೆಯನ್ನು ಕೊಡ್ತದೆ. ಸೊ ಅದರಿಂದ ತಿಳಿಪಡುತ್ತದೆ ಹಾವುಗಳು. ಹಾಗಂತೇಳಿ ಶಬ್ದ ಕೇಳುವುದಿಲ್ಲ ಹಾವುಗಳಿಗೆ, ಯಾವುದೇ ಹಾವುಗಳಿಗೆ ಸಹ.
1: ಹಾವನ್ನು ಈಗ ನಾವು ಹೇಳ್ತೇವೆ ಸಾಮಾನ್ಯವಾಗಿ ಹಾವಿನ ದ್ವೇಷ 12 ವರ್ಷ ಅಂತ, ಹಾವು ದ್ವೇಷ ಇಟ್ಕೊಳ್ತಾ
0: ಇದು ಅಪ್ಪಟ ಸುಳ್ಳು. ಯಾಕೆಂತ ಹೇಳಿದ್ರೆ ಹಾವಿಗೆ ಫಸ್ಟ್ ಆಫ್ ಆಲ್ ಅದಕ್ಕೆ ಹೆಚ್ಚು ಮೆಮೊರಿ, ಬ್ರೈನ್ ಅದರದ್ದು ತುಂಬಾ ಚಿಕ್ಕದಿರುವುದರಿಂದ ಹೆಚ್ಚು ಹೊತ್ತು ಜ್ಞಾಪಕ ಶಕ್ತಿ ಇರುವುದಿಲ್ಲ ಅದಕ್ಕೆ.
1: ಸರಿ,
0: ಅದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇರುವಂತದ್ದು. ಸೊ ಆದುದರಿಂದ ಇದು ಒಂದು ಶುದ್ಧ ಸುಳ್ಳು ಅಂತ ಹೇಳ್ಬಹುದು. ಅಂದ್ರೆ ನೀವು ಹೇಳ್ತೀರಾ ಹಾವಿನ ದ್ವೇಷ 12 ವರ್ಷ, ಹಾಗಂತೇಳಿ ಹಾವು 20 ವರ್ಷ ತನಕ ಬದುಕ್ತದೆ ಹಾಗಂತೇಳಿ, ಅದು 12 ವರ್ಷ ಆದ ನಂತರ ಅದು ಡಿಲೀಟ್ ಏನು ಮಾಡುವುದಲ್ಲ. ಆಕ್ಚುಲಿ ಅದಕ್ಕೆ ಒಂದು 25 ನಿಮಿಷ ಸಹ ಅದಕ್ಕೆ ನೆನಪು ಇರುವುದಿಲ್ಲ, ಅದು ಅದರ ವಾಸನೆಯನ್ನು ಗ್ರಹಿಸಿ ಹೋಗುವಂತದ್ದು.
1: ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ನಮಸ್ಕಾರ ಕಿರಣ್ ಅವರೇ.
1: ನಮಸ್ಕಾರ.
0: ನಮಸ್ತೆ ಸರ್,
2: ನಾನು ಗೋಪಾಲಕೃಷ್ಣ ಕುಂಪಳದಿಂದ.
0: ಸರ್ ನಮಸ್ತೆ ಸರ್, ಹೇಳಿ ಸರ್.
2: ಈ ಹಾವುಗಳು ಒಣ ಪ್ರದೇಶ ಅಂದ್ರೆ ಧೂಳಿನ ಸಂದರ್ಭದಲ್ಲಿ ಜಾಸ್ತಿಯಾಗಿ ರೋಡ್ ಅಲ್ಲಿ ಎಲ್ಲ ಮಲ್ಕೊಂಡು ಇರ್ತವೆ ಅಂತ ಹೇಳಿದ್ ಕೇಳಿದ್ದೇನೆ ನಾನು.
0: ಹೌದು ಸರ್.
2: ಈ ಹಾವು ಒಮ್ಮೆ ಕಚ್ಚಿದ ಮೇಲೆ ನಂತರ ಅವರ ವಿಷ ಅವುಗಳ ಹಲ್ಲಿಗೆ ಬರಬೇಕಾದ್ರೆ ಎಷ್ಟು ಹೊತ್ತಾಗ್ತದೆ, ಅಥವಾ ಅವುಗಳು ಕಚ್ಚಿದಾಗ ಆಗಾಗ ವಿಷ ಅದರ ಹಲ್ಲಿನಲ್ಲಿ ಇರ್ತದೆ? ಮತ್ತೆ ಕೆಲವರು ಹೇಳ್ತಾರೆ ಹಾಲು ಹಾಲು ಹಾವು ಕಚ್ಚಿದ ಗುಡ್ಡನ್ನು ಹಿಡಿದು ಆಸ್ಪತ್ರೆ ಹೋಗದ ಹಿಡ್ಕೊಂಡು ಹಿಡಿದುಕೊಂಡು ಒಳ್ಳೇದು ಇದೆಲ್ಲ ಹೇಳ್ತಾರೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ನಾನು ಕೇಳ್ತೇನೆ.
0: ಓಕೆ ಸರ್, ಓಕೆ, ಧನ್ಯವಾದಗಳು. ನೀವು ಹೇಳಿದ ಪ್ರಕಾರ ಸರ್, ಬೇಸಿಗೆ ಕಾಲದಲ್ಲಿ ಹಾವುಗಳು ಹೆಚ್ಚು ನೋಡ್ಲಿಕ್ಕೆ ಸಿಗ್ತವೆ. ಯಾಕೆಂತ ಹೇಳಿದ್ರೆ ಅದಕ್ಕೆ ನೀರು ಸಿಗುದಿಲ್ಲ, ಅದಕ್ಕೆ ಬೇಕಾದಲ್ಲಿ ಅದು ನೀರನ್ನ ಹುಡುಕಿಕೊಂಡು ಹೋಗುವ ಚಾನ್ಸಸ್ ಇರ್ತದೆ. ಮತ್ತೆ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ನಾವು ಗುಡ್ಡೆಗೆ ಸೌದೆ ತರಲಿಕ್ಕೆ ಎಲ್ಲ ಹೋಗುವಂತದ್ದು ಆ ಸಂದರ್ಭದಲ್ಲಿ ನಮಗೆ ಕಾಣಲಿಕ್ಕೆ ಸಿಗುವುದು ಜಾಸ್ತಿ. ಒಂದು ಇನ್ನು ಒಂದು ಹಾವು ಕಚ್ಚಿದ್ರೆ ಅದು ಎಷ್ಟು ಸಲ ಕಚ್ಚಿದ್ರೆ ಅಷ್ಟು ಸಲ ಸವೆನ ಬರ್ತದೆ. ಹಾಗಂತೇಳಿ ಸುಮ್ಸುಮ್ನೆ ಅದು ಪಾಯ್ಸನ್ ಅನ್ನು ಬಿಟ್ಟು ಕೊಡುದಿಲ್ಲ. ಯಾಕೆ ಸುಮ್ಸುಮ್ನೆ ಅದಕ್ಕೆ ನೋಡಿ, ನಾವು ಒಂದು ಅಂಗಡಿಗೆ ಶಾಪಿಗೆ ಹೋಗಿ ನಾವು ಏನೋ ಒಂದು ವಸ್ತು ತಗೊಳ್ತೀವಿ, ಅದಕ್ಕೆ ನಾವು ಪುನಃ ಪುನಃ ಹಣ ಕೊಡುದಿಲ್ಲ ಅಲ್ಲ, ಒಮ್ಮೆ ಮಾತ್ರ ಕೊಡುದು. ಹಾಗೆ ಅದಕ್ಕೆ ಅವಶ್ಯಕತೆ ಇಲ್ಲ, ಒಮ್ಮೆ ಕಚ್ಚಿದ್ರೆ ಸಾಕು. ಅದರ ಉದ್ದೇಶ ಒಮ್ಮೆ ಕಚ್ಚಿ ಅದನ್ನ ಓಡಿಸುವುದು ಅಥವಾ ಹೆದರಿಸುವುದು ಅಥವಾ ಅದನ್ನ ನಿಯಂತ್ರಣಕ್ಕೆ ತರುವಂತದ್ದು ಅಷ್ಟೇ. ಅದು ಒಮ್ಮೆ ಕಚ್ಚಿ ಬಿಡ್ತದೆ ಅಷ್ಟೇ, ತಪ್ಪಿದ್ರೆ ಇನ್ನೊಂದ್ಸಲ 2 ಸಲ ಅಷ್ಟೇ. ಅದು ಬಿಟ್ಟರೆ ಪದೇ ಪದೇ ಕಡಿಯುವುದಿಲ್ಲ ಹಾವು ಯಾವುದೇ ಸಂದರ್ಭದಲ್ಲೂ ಸಹ. ಎರಡನೇ ಕ್ವಶನ್, ಇನ್ನು ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಬೇಕಂತ ಹೇಳಿದ್ರೆ, ನೀವು ಇವಾಗ ಧೂಳಿನಲ್ಲಿ ಇರ್ತದೆ ಅಂತ ಹೇಳಿ, ಆದಷ್ಟು ನಾವು ಜಾಗ್ರತೆಯಲ್ಲಿ ಹೋಗ್ಬೇಕು. ರಾತ್ರಿ ಸಂಚಾರ ಮಾಡುವಾಗ ನಾವು ಬೇಕಾದಂತಹ ನಾವು ಈ ಗುಡ್ಡೆಗೆಲ್ಲ ಹೋಗುವ ಸಂದರ್ಭ ಬಂದಾಗ ನಾವು ಆದಷ್ಟು ಶೂಗಳನ್ನು ಹಾಕ್ಲೇಬೇಕು ಅಥವಾ ನಮಗೆ ಕರೆಕ್ಟ್ ಆಗಿ ಕಾಣಿಸುವಂತಹ ಟಾರ್ಚ್ ಅನ್ನ ನಾವು ಯೂಸ್ ಮಾಡ್ಲೇಬೇಕು ಸರ್. ಅದು ತುಂಬಾ ಉಪಯೋಗ. ಯಾಕೆಂತ ಹೇಳಿದ್ರೆ ಹಾವುಗಳು ಅದಾಗೆ ಬಂದು ಕಚ್ಚಿದಂತದ್ದು ಇತಿಹಾಸದಲ್ಲಿ ಇಲ್ಲ. ಅದಾಗೆ ಬಂದು ನಾವು ಏನಾದ್ರೂ ಅದಕ್ಕೆ ತೊಂದರೆ ಮಾಡಬೇಕು, ನಾವು ಅದು ಹಾವು ಹೋಗ್ತಾ ಇರುವಾಗ ಗೊತ್ತಿಲ್ಲದೆ ನಾವು ಅದಕ್ಕೆ ತುಳಿಬೇಕು, ಅಥವಾ ಮನುಷ್ಯರಲ್ಲದೆ ಮನುಷ್ಯರು ಸಾಕಿದಂತಹ ನಾಯಿಗಳಾಗಿರಬಹುದು ಅದರಿಂದ ಏನಾದರೂ ಅದಕ್ಕೆ ತೊಂದರೆ ಆದರೆ ಅದು ಫುಲ್ ಅಗ್ರೆಸಿವ್ ಆಗಿರ್ತದೆ, ಅದು ಕಚ್ಚಲಿಕ್ಕೇನೆ ನೋಡ್ತವೆ. ಕೇವಲ ಮನುಷ್ಯ ಸಾಕಿದ ನಾಯಿ ಮಾತ್ರ ಅಲ್ಲ, ಇವನ್ ಹಕ್ಕಿಗಳಿಂದ ಏನಾದರೂ ಅದಕ್ಕೆ ತೊಂದರೆ ಆದರೆ ಸಹ ಅದು ಪ್ರತೀಕಾರನ ತೀರಿಸಲಿಕ್ಕೆ ಕಾಯ್ತಾ ಇರ್ತದೆ. ಅದು ಜಸ್ಟ್ ಸ್ವಲ್ಪ ಕ್ಷಣಕ್ಕೆ ಮಾತ್ರ, ಅದರ ನಂತರ ಅದು ಓಡಿ ಹೋಗ್ತದೆ.
1: ಓಕೆ ಸ್ನೇಹಿಕರಣ್ ಅವರೇ, ಇನ್ನಷ್ಟು ಮಾತಾಡುವ ಹಾಗೆ ಕೇಳಿದ್ರೆ ಸ್ನೇಹಿತರನ್ನು ಇವ್ರ ಜೊತೆ ಮಾತಾಡ್ತಾ ಇದೀವಿ. ಈಗ ನಿಮಗಾಗಿ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನು ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಇದು ಧ್ವನಿಮುದ್ರಿತ ಹೃದಯರಾಗ ಕಾರ್ಯಕ್ರಮ.
1: ಸ್ನೇಹಿರಣ್ ಅವರೇ, ನೀ ಹಾವು ಹಿಡಿಯುವುದು ಕೆಲವರು ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾರೆ ಗೊತ್ತಿಲ್ಲದಿದ್ರು ಕೂಡ, ಬೈ ಚಾನ್ಸ್ ಕಚ್ಚಿದರೆ ಒಂದು ಹೇಗೆ ಅವನಿಗೆ ಪ್ರಥಮ ಚಿಕಿತ್ಸೆ ಕೊಡಬೇಕು ಅಂತ ಹೇಳ್ತೀರಿ?
2: ಹಾವುಗಳು ಕಚ್ಚಿದ ಕೂಡಲೇ ಫಸ್ಟ್ ಹೆದರಬಾರದು. ಹೆದರದೇ ಇರುವಂತದ್ದೇ ದೊಡ್ಡದೊಂದು ಫಸ್ಟ್ ಏಡ್ ಅಂತ ಹೇಳ್ಬೋದು. ಫಸ್ಟ್ಗೆ ಹೆದರಬಾರದು, ಹಾಗಿದ್ರೆ ಮತ್ತೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಮತ್ತೇನ್ ಮಾಡ್ಬೇಕಂತ ಹೇಳಿದ್ರೆ, ಈ ಕೈಗೆ ಕಚ್ಚಿದ್ರೆ ಕೈಯಲ್ಲಿದ್ದಂತಹ ಉಂಗುರ ಆಗಿರಬಹುದು ಅಥವಾ ಈ ವಾಚ್ ಆಗಿರಬಹುದು ಅಥವಾ ಈ ಲವರ್ ಬ್ಯಾಂಡ್ ಏನಿದ್ರೆ ಸಹ ಕೈಯಿಂದ ತೆಗಿಬೇಕು. ಕೈಗೆ ಕಚ್ಚಿದ್ರೆ, ಕಾಲಿಗೆ ಕಚ್ಚಿತು ಅಷ್ಟೇ, ಕಾಲಲ್ಲಿರುವಂತಹದ್ದು ಏನು ಗೆಜ್ಜೆ ಏನಂತದ್ದು ಇದ್ರೆ ಉಂಗುರ ಇದ್ರೆ ಅದನ್ನ ತೆಗಿಬೇಕು ಕಾಲಿಂದ. ಸೊ ತೆಗೆದ ಏನ್ ಮಾಡ್ಬೇಕಂತ ಹೇಳಿದ್ರೆ, ಒಂದು ದಪ್ಪದಾದಂತಹ ಬಟ್ಟೆ ಶಾಲು ಅದನ್ನ ತಕೊಂಡು ಸುತ್ತಬೇಕು. ಹೇಗೆ ಸುತ್ತಬೇಕಂತ ಹೇಳಿದ್ರೆ, ಈ ಹಾಸ್ಪಿಟಲ್ ಅಲ್ಲಿ ಏನಾದ್ರೂ ಕೈಕಾಲು ಮುರಿದ್ರೆ ಬ್ಯಾಂಡೇಜ್ ಸುತ್ತಾರಲ್ವಾ, ಆ ರೀತಿಯಲ್ಲಿಯೇ ಸಾಧಾರಣ ಮಾಧ್ಯಮ ಬಿಗಿತದಲ್ಲಿ ಸುಂದಬೇಕು. ಯಾವುದೇ ಭಾಗ ಇರಬಹುದು, ಬೆರಳಿರಬಹುದು, ಕೈ ಇರಬಹುದು, ತೋಳಿರಬಹುದು. ಸೊ ಬ್ಯಾಂಡೇಜ್ ತರಾನೇ ಸುಂದಬೇಕು ಮಾಧ್ಯಮ ಬಿಗಿತದಲ್ಲಿ. ಮತ್ತೆ ಇಮಿಡಿಯೇಟ್ ಹಾಸ್ಪಿಟಲ್ ಗೆ ಹೋಗಬೇಕು. ಮತ್ತೆ ಈ ಕಚ್ಚಿಸಿಕೊಂಡ ಯಾವುದು ಕೈ ಅದನ್ನ ಹೆಚ್ಚು ಅಲ್ಲಾಡಿಸಬಾರದು. ಮತ್ತೆ ಇಮಿಡಿಯೇಟ್ ಹಾಸ್ಪಿಟಲ್ ಗೆ ಹೋಗಬೇಕು. ಎಷ್ಟು ಬೇಗ ನೀವು ಹಾಸ್ಪಿಟಲ್ ಗೆ ಹೋಗ್ತೀರಿ ಅದು ತುಂಬಾ ಆದಂತ ಮುಖ್ಯ.
1: ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
3: ಹಲೋ, ನಮಸ್ತೆ.
1: ನಮಸ್ತೆ.
3: ಹಲೋ ಕಿರಣ್ ಅವರೇ, ನಮಸ್ತೆ.
2: ನಮಸ್ತೆ ಮೇಡಮ್.
1: ಯಾರು ಹೇಳಿ? ತಮ್ಮ ಹೆಸರು?
3: ನಾನ್ ಸುಕನ್ಯಾ ಅಂತ ಸಕಲೇಶ್ಪುರದಿಂದ ಕಾಲ್ ಮಾಡ್ತಾ ಇದ್ದೀನಿ.
1: ಹೇಳಿ ಸುಕನ್ಯಾ ಅವರೇ.
3: ನಂಗೆ ಒಂದು ಡೌಟ್ ಇದೆ. ಏನಂತ ಹೇಳಿದ್ರೆ, ಹಾವುಗಳು ಹಾಲನ್ ಕುಡಿದ್ರೆ ಸಾಯ್ತವೆ ಅಂತ ಇದೆ.
2: ಹೌದು.
3: ಆದ್ರೆ ನಮ್ ಧಾರ್ಮಿಕವಾಗಿ ಬಂದಾಗ ಹಾವುಗಳಿಗೆ ಹಾಲನ್ನು ಇರೋದು ನಾವು ಸಂಭ್ರಮವನ್ನು ಆಚರಿಸ್ತೇವೆ.
2: ಹೌದು.
3: ಇದ್ರ ಬಗ್ಗೆ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
2: ನೋಡಿ, ವಾಸ್ತವವಾಗಿ ಜೀವಂತ ಹಾವಿಗೆ ಹಾಲನ್ನ ಕೊಡೋದಿಲ್ಲ. ಜೀವಂತ ಹಾವಿಗೆ ಹಾಲನ್ನ ಹಾಕುವಂತ ಪದ್ಧತಿ ಇಲ್ಲ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ನಮ್ಮ ನಾವು ಹಾವನ್ನ ಒಂದು ಉನ್ನತ ಸ್ಥಾನದಲ್ಲಿ ನಾವು ಪೂಜಿಸ್ತೇವೆ. ಅದನ್ನ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಈ ಸತ್ತಂತಹ ಹಾವುಗಳನ್ನ ಅದಕ್ಕೆ ನಾವೇನು ಅಂತ ಹೇಳ್ತೇವೆ, ಈ ಕಲ್ಲಿನಲ್ಲಿ ವಿಗ್ರಹ ಮಾಡಿರ್ತಾರೆ. ಸೊ ಅದರ ಆತ್ಮಕ್ಕೆ ನಾವು ಪೂಜಿಸ್ತೇವೆ. ಸೊ ಆತ್ಮಕ್ಕೆ ರೂಪ ಇರುವುದಿಲ್ಲ, ಅದನ್ನ ಕಲ್ಲಿನ ಮುಖಾಂತರ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಸೊ ಅದಕ್ಕೆ ಹಾಲನ್ನ ಹಾಕೋದು ವಿನಃ ಜೀವಂತವಾದಂತಹ ಹಾವಿಗೆ ಹಾಲನ್ನ ಹಾಕುವಂತ ಪದ್ಧತಿ ಇಲ್ಲ.
3: ಆದ್ರೆ ಎಷ್ಟೋ ಸಲ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ತರ ವಿಡಿಯೋ ಮಾಡಿ ಹಾವುಗಳಿಗೆ ಹಾಲನ್ನ ಹಿಡಿದು ಅದನ್ನೆಲ್ಲ ವೈರಲ್ ಮಾಡುವಂತದ್ದೆಲ್ಲ ನೋಡಿ ಇರ್ತೀರ ನೀವು.
2: ಹೌದು.
3: ಹಾಗಿರುವಾಗ ಅದು ಸಾಯ್ತದೆ ಅಂತ ಹೇಗೆ ಹೇಳಕ್ ಸಾಧ್ಯ?
2: ಅದು
3: ಖಂಡಿತವಾಗಿ ವಿಡಿಯೋ ಒಂದು ಮಾಡಿದ್ರು, ಕೆಲವೊಂದು ಅಪ್ಲೋಡ್ ಮಾಡ್ತಾರೆ.
2: ಹೌದು ಹೌದು.
3: ಬೇಸಿಕ್ ಮೇಲೆ
2: ಹೌದು. ನೋಡಿ, ಲಾಸ್ಟ್ ಟೈಮ್ ನೀವು ಹೇಳಿದ ಪ್ರಕಾರ ತೀರ್ಥಹಳ್ಳಿಯಲ್ಲಿ ಒಂದು ಲಾಸ್ಟ್ ಟೈಮ್ ಒಬ್ರು ಹಾವನ್ನ ಜೀವಂತ ಹಾವಿಗೆ ಹಾಲನ್ನ ನೀವು ಹಾಕಿ ಅದರ ನಂತರ ಅದನ್ನ ನಾವು ಜೀವಂತವಾದ ಹಾವಿಗೆ ನೀವೆಲ್ಲ ಹಾಕಿ ಮತ್ತೆ ದೇವರ ಮಹಿಮೆಗೆ ನೀವು ಪ್ರತಿಷ್ಠರಾಗಿ ಅಥವಾ ಆತರ ಒಬ್ರು ಮಾಡ್ತಾ ಇದ್ರು. ಮತ್ತೆ ಅಲ್ಲಿ ಹೋಗಿ ವಿಚಾರಿಸುವಾಗ ಏನಾಯ್ತು ಅಂತ ಹೇಳಿದ್ರೆ, ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ನಾಗರ ಹಾವಿನ ಬಾಯಿಯಲ್ಲಿರುವಂತಹ ಹಲ್ಲುಗಳನ್ನ ಕಿತ್ತು ಅದಕ್ಕೆ ಗಮ್ ಹಾಕಿ ಅದರ ನಂತರ ಅದನ್ನ ಸ್ಟಿಚ್ ಮಾಡಿದ್ರು. ಅದರಲ್ಲಿ ಹಾವು ಕುಡಿಲಿಕ್ಕೆ ಸಾಧ್ಯ ಉಂಟ ಹಾಲನ್ನ? ಇಲ್ಲಲ್ಲ. ಸೊ ಸುಮ್ಮನೆ ಸುಮ್ಮನೆ ಅದು ನೀವು ಹೇಳಿದ ಪ್ರಕಾರ ಸುಮ್ಮನೆ ಯೂಟ್ಯೂಬ್ ಅಲ್ಲಿ ಹಾಕಿ ಪ್ರಚಾರವನ್ನ ಗಿಟ್ಟಿಸುವ ಉದ್ದೇಶದಿಂದ ಮಾಡ್ತಾರೆ ವಿನಃ ಯಾವುದೇ ಕಾರಣಕ್ಕೂ ಜೀವಂತ ಹಾವಿಗೆ ಹಾಲು ಹಾಕುವಂತದ್ದು ಇಲ್ಲ, ಪದ್ಧತಿ ಇಲ್ಲ. ಆದ್ರೆ ಅದೇ ಕಲ್ಲಿನಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರಲ್ವ, ಅದಕ್ಕೆ ಮಾತ್ರ ಪೂಜಿಸುವಂತದ್ದು, ಆರಾಧಿಸುವಂತದ್ದು.
1: ಓಕೆ, ಧನ್ಯವಾದ.
2: ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.
1: ಓಕೆ, ಕೆಲವೊಂದು ಮೂಢನಂಬಿಕೆಗಳಿಗೂ ಕೂಡ ಇದೆ ಅಲ್ವಾ? ಅಂದ್ರೆ ಕೆಲವರು ಅದನ್ನು ಅದೇ ಕಲ್ಲನಾಗರ ಕಂಡರೆ ಹಾಲೇರುವವರು ನಿಜವನಾಗರ ಕಂಡ್ರೆ ಹೊಡೆಯಲಿಕ್ಕೆ
2: ಕಲ್ಲಲ್ಲಿ ಹೊಡಿತಾರೆ.
1: ಓಕೆ, ಸೊ ಮೂಢನಂಬಿಕೆಗಳು ಅನ್ನುವಾಗ ಬೇರೆ ಎಲ್ಲ ನಂಬಿಕೆಗಳು, ಈಗ ರಾತ್ರಿ ಏನಾದ್ರೂ ನಾವು ವಿಜಿಲ್ ಹಾಕಿದ್ರೆ ಅಥವಾ ಏನು ಸ್ವರ ತೆಗೆದ್ರೆ
2: ಹೌದು
1: ಹಾವುಗಳು ಬರ್ತವೆ.
2: ಅದೇ ನಾನು ಫಸ್ಟ್ ಹೇಳಿದ್ದೇನೆ, ಹಾವುಗಳಿಗೆ ಕಿವಿಯೇ ಇಲ್ಲ. ಸೊ ಚಲನೆಯನ್ನ ಗಮನಿಸ್ತವೆ ಹೆಚ್ಚಾಗಿ. ಈಗ ನೀವು ಉದಾಹರಣೆಗೆ ನಾನು ಹೇಳಿರ್ಬೋದು ನೋಡಿ, ಪುಂಗ್ಯವ, ಅವನು ಪುಂಗ್ಯನ ಆಡಿಸುವಾಗ ಯಾಕೆ ಹಾವು ಡ್ಯಾನ್ಸ್ ಮಾಡ್ತದೆ ಅಥವಾ ಅವನ ಪುಂಗಿಯ ತರಾನೇ ಮಾಡ್ತದೆ? ಯಾಕೆ ಅಂತ ಹೇಳಿದ್ರೆ, ಪುಂಗಿಯ ತರಾನೇ ಕುಣಿತದೆ, ಪುಂಗಿಯ ನಾದಕ್ಕೆ ಅದು ಕುಣಿಯುವಂತದಲ್ಲ. ಪುಂಗಿಯ ಅವನು ಚಲಿಸ್ತಾನೆ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಪುಂಗಿಯನ್ನ ಆ ಕಡೆ ಈ ಕಡೆ
1: ಚಲಿಸ್ತಾನೆ
2: ಆಡಿಸ್ತಾನೆ. ಆ ಆಡಿಸುವಂತ ಚಲನೆಯನ್ನ ಹಾವನ್ನು ಗಮನಿಸ್ತದೆ. ಅದು ತುಂಬಾ ಏಕಾಗ್ರತೆಯಿಂದ ಅದನ್ನ ಕಾನ್ಸಂಟ್ರೇಷನ್ ಮಾಡಿ ಅದು ಯಾವ ರೀತಿ, ಅದಕ್ಕೆ ಪುಂಗಿಯೇ ಬೇಕಂತೇಳಿಲ್ಲ, ಒಂದು ಮೊಬೈಲ್ ಫೋನ್ಸ್ ಆಗ್ತದೆ ಅಥವಾ ಕ್ಯಾಮರಾ ಏನೋ ಆಗ್ತದೆ, ಒಂದು ಯಾವುದೇ ಒಂದು ವಸ್ತುವನ್ನ ಅದಕ್ಕೆ ಮುಂದೆ ಚಲಿಸಿದ್ರೆ ಆ ಹಾವು ಅದನ್ನೇ ನೋಡ್ತದೆ. ತುಂಬಾ ಏಕಾಗ್ರತೆಯಿಂದ ಅದನ್ನೇ ನೋಡುವಂತದ್ದು. ಸೊ ಅಷ್ಟೇ ವಿನಃ ಅದು ಕೇಳಿ ಹಿಂಪಾಗಿ ಡ್ಯಾನ್ಸ್ ಮಾಡುವಂತದ್ದಲ್ಲ.
1: ಓಕೆ ಓಕೆ. ಈಗ ನೀವು ಏಳನೇ ತರಗತಿಯಿಂದ ಹಾವನ್ನು ಹಿಡಿತಾ ಇದ್ದೀರಿ ಅಂತ ಗೊತ್ತಾಯ್ತು ಎಲ್ಲರಿಗೆ. ನಂತರ ಹಾವನ್ನು ಹಿಡಿತಾ ನೀವು ನಿಮ್ಮ ಕೆಲಸ ಮಾಡ್ತಾ, ಅಂದ್ರೆ ನೀವು ಉದ್ಯೋಗಿಯಾಗಿ ಇದ್ದೀರಿ, ಅದರ ಜೊತೆಗೆ ಇದನ್ನು ಒಂದು ಹವ್ಯಾಸವಾಗಿ ಬೆಳೆಸ್ತಾ ಇದ್ದೀರಿ. ಈಗ ನಿಮಗೆ ಪ್ರಪೋಸಲ್ ಬರುವಾಗ, ಅಂದ್ರೆ ಮದುವೆ ಆಗಬೇಕು ಅನ್ನುವಾಗ, ಹಾವು ಹಿಡಿತಾನೆ ಅಂದಾಗ ಎಲ್ಲ ಪ್ರಪೋಸಲ್ ಎಲ್ಲ ತಪ್ಪಿದ್ದಿದೆಯಾ?
2: ಇಲ್ಲ, ಅದು ಆಕ್ಚುಲಿ ಪ್ಲಸ್ ಅಂತ ಆಯ್ತು. ಯಾಕೆಂತ ಹೇಳಿದ್ರೆ ನನ್ನ ಮಿಸಸ್ ನರ್ಸ್ ಅವಳಿಗೆ ಸಹ ಸ್ವಲ್ಪ ಹಾವಿನ ಬಗ್ಗೆ ಕಾಳಜಿ ಇತ್ತು. ಸೊ ಮದುವೆ ಆಗುವ ಮುಂಚೆ ನಾನು ಹಾವು ಎಲ್ಲ ಹಿಡಲಿಕ್ಕೆ ಎಲ್ಲ ಕೊಟ್ಟಿದ್ದೇನೆ. ಸೊ ಅವಳಿಗೆ ಸಹ ಇಂಟ್ರೆಸ್ಟ್ ಇತ್ತು, ನನ್ನ ಮಿಸಸ್ಗೆ ಸಹ. ಅದು ಅದನ್ನು ಇನ್ನೂ ನನಗೆ ಪ್ಲಸ್ ಆಯ್ತು. ಯಾಕೆಂತ ಹೇಳಿದ್ರೆ ಹಾವುಗಳು ಏನಾದ್ರೂ ಇಂಜುರ್ಡ್ ಆದ್ರೆ ಅದಕ್ಕೆ ಏನಾದ್ರೂ ಡ್ಯಾಮೇಜ್ ಆದ್ರೆ ಸೊ ಚಿಕಿತ್ಸೆ ನೀಡಲಿಕ್ಕೆ ನನಗೆ ತುಂಬಾ ಸುಲಭ. ಯಾಕೆಂತ ಹೇಳಿದ್ರೆ ಹೌದು, ನನ್ನ
1: ನರ್ಸ್ ಆದ್ರಿಂದ
2: ನನಗೆ ಯಾವ್ದು ಟ್ರೀಟ್ಮೆಂಟ್ ಮಾಡಬಹುದು, ಅದಕ್ಕೆ ಯಾವ್ದು ಆಯಿಂಟ್ಮೆಂಟ್ ಕೊಡಬಹುದು, ಹಚ್ಚಬಹುದು, ಹೇಗೆ ಇಡಬಹುದು, ಸೊ ಅದು ಸ್ವಲ್ಪ ಮಾಹಿತಿ ಗೊತ್ತಾಯ್ತು. ಅದರ ನಂತರ ಈಗ ನನ್ನ ಮಗಳು, ಅವಳಿಗೆ ಈಗ 6 ವರ್ಷ ಆಗ್ತಾ ಬಂತು. ಸೊ ಅವಳು ಅವಳಿಗೆ 8ನೇ ತಿಂಗಳಲ್ಲಿ ಇರುವಾಗಲೇ ಅವಳಿಗೆ ಹಾವು ಕೊಟ್ಟಿದ್ದೇನೆ ನಾನು.
1: 8ನೇ ತಿಂಗಳಲ್ಲಿ
2: ಇರುವಾಗಲೇ ಹಾವು ನೀಡಲಿಕ್ಕೆ ಕೊಟ್ಟಿದ್ದೇನೆ. ಸುಮ್ಮನೆ ಏನ್ ಮಾಡ್ತಾರೆ ನೋಡುವಂತ, ನಾನ್ ಪಾಯ್ಸನ್ಸ್ ಕೊಟ್ಟಿದ್ದೆ. ಸೊ ಅದರ ನಂತರ ಒಂದು 5 ವರ್ಷ ಆದ ನಂತರ ಸೆಮಿ ವೆನಮ್ ಸಹ ಕೊಟ್ಟಿದ್ದಾನೆ, ಸೆಮಿ ಪಾಯ್ಸನಸ್. ಸೊ ಈಗ ಅಂದ್ರೆ ಹೆಚ್ಚು ನಾನು ಅವಳ ಕೈಗೆ ಕೊಟ್ಟರೆ ಮಾತ್ರ ಅವಳು ಹಿಡಿತಾಳೆ, ಅವಳನ್ನು ಇಂಡಿಪೆಂಡೆಂಟ್ ಬಿಡ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಹಾವುಗಳನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ. ಸೊ ನನಗೆ ಅದು ಮದುವೆಗೆ ಮತ್ತೆ ಅದಕ್ಕೇನು ಸಂಬಂಧ ಆಗಿಲ್ಲ.
1: ಹಾವಿನ ಬಗ್ಗೆ ಪ್ರೀತಿ ಇರುವವರೇ ನಿಮ್ಗೆ ಸಿಕ್ಕಿದ್ದಾರೆ.
2: ಅವರ ನನ್ನ ಮಿಸಸ್ನ ಹೆಸರು ಪ್ರೀತಿ.
1: ಪ್ರೀತಿಯ ಅಂದ್ರೆ ಇದರಲ್ಲಿ ಹಾವಿನ ಪ್ರೀತಿ ಜೊತೆಗೆ ಪ್ರೀತಿ ಹೆಸರು ಕೂಡ ಸೇರ್ಕೊಂಡು ಒಂದ್ ಕಡೆ ನರ್ಸ್ ಕೂಡ ಆಗಿದ್ರಿಂದ ನಿಮ್ಗೆ ಅದಕ್ಕೆ ಹಾವಿಗೆ ಎಲ್ಲ ಏನು ಚಿಕಿತ್ಸೆ ಮಾಡೋದಕ್ಕೆ ಪೆಟ್ಟು ಬಿದ್ದ ಹಾವುಗಳು ತುಂಬಾ ಸಿಗ್ತದೆ ನಿಮ್ಗೆ ಪೆಟ್ಟು ಬಿದ್ದ
2: ಈ ಜೆಸಿಬಿಯಲ್ಲಿ ಕೆಲಸ ಮಾಡುವಾಗ ಅಥವಾ ರೋಡ್ ಅಲ್ಲಿ ಏನಾದ್ರೂ ಆದ್ರೆ ಅಥವಾ ಬೇರೆ ಹಕ್ಕಿಗಳೆಲ್ಲ ಕಚ್ಚಿ ಬಿಟ್ಟಿದ್ರೆ ಮ್ಯಾಕ್ಸಿಮಮ್ ಜೆಸಿಬಿಯಲ್ಲಿ ಕೆಲಸ ಮಾಡುವಾಗ ಸಿಗ್ತವೆ. ಅದು ಸ್ವಲ್ಪ ಗಾಯವೆಲ್ಲ ಆದ್ರೆ ಇದು ಚಿಕಿತ್ಸೆ ನೀಡಲಿಕ್ಕೆ ಆಗ್ತದೆ. ಅಂತೇಳಿ ದೊಡ್ಡ ಇಂಜೂರ್ ಆದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂತ ಹೇಳಿದ್ರೆ ಅದಕ್ಕೆ ಎಕ್ಸ್ರೇ ತೆಗಿಬೇಕು, ಅಂತದೆಲ್ಲ ಇನ್ಸ್ಟ್ರೂಮೆಂಟ್ ಎಲ್ಲ ನಮ್ಮಲ್ಲಿ ಇಲ್ಲ. ಸೊ ಅದನ್ನ ನಾವು ಪಿಲಿಕುಳಕ್ಕೆ ಹಸ್ತಾಂತರಿಸಿ ಅಲ್ಲಿ ಅದರ ಚಿಕಿತ್ಸೆಯನ್ನ ಕಂಟಿನ್ಯೂ ಮಾಡ್ತೇವೆ.
1: ಓಕೆ, ಹಾವನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಹಾವನ್ನು ಹಿಡಿತಾರೆ. ಇದು ಎಲ್ಲಾ ಏನು ಸ್ನೇಕ್ ಕ್ಯಾಚರ್ ಬಗ್ಗೆ ಹೇಳೋದಲ್ಲ, ಕೆಲವರು ಒಂದು ದೂರ ಇದೆ, ಕಂಪ್ಲೇಂಟ್ ಇದೆ ಏನಂದ್ರೆ ಹಾವನ್ನು ಹಿಡಿತಾರೆ ಮತ್ತೆ ಸ್ವಲ್ಪ ದೂರ ಹೋಗಿ ಬಿಡ್ತಾರೆ.
2: ಅಂದ್ರೆ ಈ ಸಿಟಿಗಳಲ್ಲಿ ಹಾಗೆ ಮಾಡ್ಲಿಕ್ಕೆ ಇರಬಹುದು, ಆದ್ರೆ ನಮ್ ಕಡೆ ಆತರ ಮಾಡ್ಲಿಕ್ಕೆ ಆಗುದಿಲ್ಲ.
1: ಯಾಕಂದ್ರೆ ಇದು ದುಡ್ಡು ಮಾಡುವ ಇದರಲ್ಲಿ ಕೆಲವರು ಹಾಗೆ ಮಾಡ್ತಾರೆ ಅನ್ನೋ ದೂರ ಇದೆ, ಏನ್ ಹೇಳ್ತೀರಿ?
2: ಅದಕ್ಕೆ ನಾನು ಅಂತ ಹೇಳಿದ್ರೆ ಏನು ಹೇಳ್ಬೇಕಂತ ಹೇಳಿಲ್ಲ, ಬಟ್ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಈಗ ಯಾವ ಪ್ಲೇಸ್ ಅಲ್ಲಿ ಹಾವಿದೆ ನಾವು ಅರಣ್ಯ ಇಲಾಖೆಗೆ ಫಸ್ಟ್ ಗೆ ನಾವು ಮಾಹಿತಿಯನ್ನ ಕೊಡ್ತೇವೆ. ಅದರ ನಂತರ ಅದನ್ನ ಹಿಡಿದು ಎಲ್ಲಿ ಬಿಡ್ಬೇಕಂತೇಳಿ ಅವ್ರ ಹತ್ರವೇ ಕೇಳ್ತೇವೆ. ಅವರು ನಮ್ಗೆ ಇಂತ ಪ್ಲೇಸ್ ಅಲ್ಲಿ ಅಂದ್ರೆ ನಮ್ಮ ಈಗ ರೂರಲ್ ಪ್ಲೇಸ್ ಬಂಟ್ವಾಳ ಅಲ್ಲಿ ಎಲ್ಲಿ ಹಿಡಿತೇವೆ ಅಲ್ಲಿಯ ರಿಸರ್ವ್ ಫಾರೆಸ್ಟ್ ಎಲ್ಲಿ ಉಂಟು ಅದಕ್ಕೆ ನಾವು ಬಿಡ್ತೇವೆ.
1: ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ,
4: ನಾನು ರತ್ನ ಶೆಟ್ಟಿ.
1: ಓಕೆ, ರತ್ನ ಶೆಟ್ಟಿ ಅವರೇ ಮಾತಾಡಿ, ನಮ್ಮ ಸ್ನೇಹ ಕಿರಣ್ ಜೊತೆ.
4: ಸರ್ ನಮಸ್ತೆ. ಸರ್
2: ನಮಸ್ತೆ ಮೇಡಮ್.
4: ಇಲ್ಲಿ ಕತೆ ಎಲ್ಲ ಹೇಳ್ತಾ ಇದ್ದೀವಿ, ಹಾವು ಹಿಡಿಯೋದು ಮತ್ತೆ ಜೀವದ ಹಾವಿಗೆ ಆನೆ ಇರ್ತಾರೆ ಅಂತ ಹೇಳಿದ್ರಲ್ಲ, ಅದೆಲ್ಲ ತುಂಬಾ ಅಂತ ಹೇಳಿದಿರಲ್ಲ.
2: ಹೌದೌದು, ಜೀವಂತ
4: ನಾವು ಅದೇ ನಾವು ಇದ್ದೇವು ಕೇಳ್ಬೇಕು ಅಂತ ಏನು ಅಂತ. ಮತ್ತೆ ನಿಮ್ಮ ಪ್ರೀತಿ ನರ್ಸ್ ಅಂತ ಎಲ್ಲ ಅದನ್ನ ಕೇಳಿ ತುಂಬಾ ಖುಷಿ ಆಯ್ತು. ಇನ್ನೂ ನೀವೆಲ್ಲ ನಮ್ದು ಇಲ್ಲಿ ಸಾಗಿ ಜೇಸಿ ಬಿದ್ದು ಅಡಿಗೆ ಬಿದ್ದು ಒಂದು ಹೆಬ್ಬಾವು ಸತ್ತಿದ್ದು, ಮತ್ತೊಂದು ಹೆಬ್ಬಾವು ಹೋಯ್ತು ಎರಡಿತ್ತಲ್ಲಿ ಗುಡ್ಡೆಯಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.
2: ನಿಮ್ಮ ಅಭಿಪ್ರಾಯವನ್ನು ನಮ್ಗೆ ತಿಳಿಸಿದಕ್ಕೆ ಧನ್ಯವಾದಗಳು ಮೇಡಮ್.
1: ಓಕೆ, ಕೂಡ ಹೇಳ್ತಾ ಇದ್ದಾರೆ ಹಾವು ಹೆಬ್ಬಾವು ಒಂದು ಜೆಸಿಪಿ ಅಡಿಗೆ ಸಿಕ್ಕಿಬಿದ್ದು ಸತ್ತದ್ದು ವಿಷಯ ಇಲ್ಲ. ಹಾಗೆ
2: ಈ ಸಿಟಿಯಲ್ಲಿ ಹೆಚ್ಚಾಗಿ ಬಲೆಗೆ ಬೀಳುವಂತದ್ದು ಜಾಸ್ತಿ ಉಂಟು. ಇಲ್ಲಿ ಮಂಗಳೂರಲ್ಲಿ ಆಗಿರ್ಬೋದು, ಅಂದ್ರೆ ಬಾವಿಗೆ ಈ ಮೀನಿನ ಬಲೆ ಹಾಕಿರ್ತಾರೆ ಹೆಚ್ಚು, ಅಂದ್ರೆ ಕಸ ಎಲ್ಲ ಬೀಳಬಾರ್ದು ಅಂತೇಳಿ. ಅದಕ್ಕೆ ಹೆಚ್ಚು ಹೆಬ್ಬಾವು ಮತ್ತೆ ಕೆರೆ ಹಾವುಗಳು ಹೆಚ್ಚಾಗಿ ಸಿಕ್ಕಿ ಹಾಕೊಳ್ತವೆ.
1: ಯಾವೆಲ್ಲ ಹಾವನ್ನು ಹಿಡಿದಿದ್ದೀರಿ?
2: ಸರಿ ಸುಮಾರು ಇವಾಗ ವೆನಮಸ್ ಹಾವುಗಳನ್ನು ಎಲ್ಲ ಅಂದ್ರೆ ನನಗೆ ಸಿಕ್ಕಿದಂತಹ ನಮ್ಮ ಊರಲ್ಲಿ ಸಿಗುವಂತದ್ದು ಎಲ್ಲ ಹಾವುಗಳನ್ನು ಸಹ ಆಲ್ಮೋಸ್ಟ್ ಹಿಡಿದಿದ್ದೇನೆ. ಇವನ್ ಕಾಳಿಂಗ ಸರ್ಪ ಸಹ ಹಿಡಿದಿದ್ದೇನೆ. ಚಿಕ್ಕದಾದಂತಹ ಈ ಕುರುಡು ಮರಿ ಅಂತ ಕರೀತಾರೆ, ಬ್ಲೈಂಡ್ ಸ್ನೇಕ್, ಅಲ್ಲಿಂದ ಹಿಡಿದು ದೊಡ್ಡದಾದಂತಹ ಕಾಳಿಂಗ ಸರ್ಪದವರೆಗೆ ಸಹ ಹಿಡಿದಿದ್ದೇನೆ.
1: ಓಕೆ, ಅದು ಮಕ್ಕಳಲ್ಲಿ ಕೂಡ ಸಂಭಾಳಿಸೋದು ತುಂಬಾ ಕಷ್ಟ ಅಂದ್ರೆ ಕೆಲವರನ್ನ ಅರ್ಗಂಟು ದಯ ಅಂತ ಹೇಳ್ತೇವೆ, ಅರ್ಗಂಟು ಮಾಡುವವರು ಅವರನ್ನು ಸಂಭಾಳಿಸೋದು ಕಷ್ಟ. ಹಾಗೆ ಹಾವುಗಳಲ್ಲಿ ತುಂಬಾ ಕಷ್ಟವಾಗಿ ಅರ್ಗಂಟು ಹಾವುಗಳು ಇವೆ ಅಂದ್ರೆ ತುಂಬಾ ಕಷ್ಟ ಪಡಬೇಕಾದದ್ದು ಹಿಡೀಲಿಕ್ಕೆ.
2: ಹೌದು ಹೌದು, ಅಂದ್ರೆ ಹೆಬ್ಬವೆಲ್ಲ ಆಕ್ಚುಲಿ ಅದು ನಾನು ವೆನಮಸ್ ಹಾವುಗಳು ಹೆಬ್ಬವು, ಆದ್ರೂ ಅದನ್ನ ಹಿಡಿಲಿಕ್ಕೆ ಒಂದು ಅದರದ್ದು ಸೈಜ್ ದೊಡ್ಡದಿರ್ತದೆ, ಇನ್ನೊಂದು ಏನಂತ ಹೇಳಿದ್ರೆ ಅದು ಹಿಡಿದ ಕೂಡಲೇ ಅದು ಮಲ ವಿಸರ್ಜನೆ ಮಾಡ್ತದೆ, ತುಂಬಾ ಗಲೀಜು ಸ್ಮೆಲ್ ಇರ್ತದೆ. ಅದೊಂದು 2-3 ದಿವಸ ಸಹ ಸ್ನಾನ ಮಾಡಿದ್ರೆ ಸಹ ಅದು ಹೋಗುದಿಲ್ಲ, 3 ದಿವಸ ತನಕ ಇರ್ತದೆ. ಅದು ತುಂಬಾ
1: ತುಂಬಾ ಹಿಡಿಯುವಾಗ ಜಾರುತ್ತದೆ
2: ಜಾರುತ್ತದೆ ಮತ್ತೆ ಅದು ಫುಲ್ ಇಡೀ ನಮ್ಮ ಬಟ್ಟೆಗೆ ಎಲ್ಲ ರಟ್ಟಿಸ್ತದೆ. ಅದು ಅಂದ್ರೆ ನಮ್ಗೆ ನಾವು ಎಲ್ಲಿರ್ತೇವೆ ಅಂತ ಹೇಳುವಾಗ ಆಗುದು, ನಾವು ಫಂಕ್ಷನ್ ಅಲ್ಲಿ ಇರ್ಲಿಕ್ಕೆ ಸಾಕು ಅಥವಾ ಬೇರೆ ನಾವು ಎಲ್ಲಿಂದ ಇರ್ತೇವೆ ಅಲ್ಲಿಂದ ಇಮಿಡಿಯೇಟ್ ಆಗಿ ಹೋಗ್ಬೇಕಂತೇಳಿ ಅವಾಗಲೇ ಹೋಗ್ತೇವೆ ಇದ್ದ ಡ್ರೆಸ್ ಅಲ್ಲಿ. ಆ ಡ್ರೆಸ್ ಗೆ ಎಲ್ಲ ಗಲೀಜಾದ್ರೆ ಮತ್ತೆ ಅದು ಮನೆ ಅಪ್ನ ಅಲ್ಲಿ ಫಂಕ್ಷನ್ ಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಮತ್ತೆ ನಾವು ಮನೆಗೆ ಹೋಗಿ ಸ್ನಾನ ಮಾಡ್ಬೇಕು ಅಷ್ಟೇ, ಅಷ್ಟು ಗಲೀಜಿರ್ತದೆ. ಮತ್ತೆ ಹೌದು, ಮತ್ತೆ ಬೇರೆ ಎಲ್ಲ ಹಾವುಗಳ ಹಿಡಿಯುವಾಗ ತುಂಬಾ ಜಾಗ್ರತೆ ಇರಬೇಕಾಗ್ತದೆ. ಅದಕ್ಕೋಸ್ಕರ ಜಾಗ್ರತೆ ಮಾಡ್ಕೊಂಡ್ರೆ
1: ನಿಮ್ಗೆ ಅರಣ್ಯ ಮಿತ್ರ ಪ್ರಶಸ್ತಿ ಕೂಡ ಸಿಗುತ್ತೆ.
2: ಹೌದು, ಅರಣ್ಯ ಇಲಾಖೆ
1: ಏನು ಅರಣ್ಯ ಇಲಾಖೆಗೆ ಬೇಕಾದಂತ ಒಂದು ಕಾರ್ಯ ಮಾಡಿದಿರಿ.
2: ಅರಣ್ಯ ಇಲಾಖೆ ಜೊತೆ ನಮ್ಗೆ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳ್ಬಹುದು. ಯಾಕೆಂತ ಹೇಳಿದ್ರೆ ಅರಣ್ಯ ಇಲಾಖೆಗೆ ಯಾವ್ದಾದ್ರು ನಮ್ಮ ಪ್ರದೇಶದಲ್ಲಿ ಏನಾದ್ರೂ ಬಂದ್ರೆ ಸಹ ಯಾವುದೇ ಇರಬಹುದು, ಇವನ್ ಚಿರತೆ ಇರಬಹುದು ಅಥವಾ ರೀಸೆಂಟ್ ಆಗಿ ಕಳೆದ ವಾರದಲ್ಲಿ ನಮಗೆ ಚಿಪ್ಪು ಒಂದೇ ಸಿಕ್ತು. ನಾನು ರಿಲೀಸ್ ಮಾಡ್ಲಿಕ್ಕೆ ಹೋಗಿದ್ದೆ ನಾನು. ಅದೇ ಯಾವುದೇ ಒಂದು ಅರಣ್ಯ ಇಲಾಖೆಗೆ ಒಂದು ಮಾಹಿತಿಗೆ ವೈಲ್ಡ್ ಲೈಫ್ ಗೆ ಸಂಬಂಧಪಟ್ಟಂತ ಬಂದ್ರೆ ನಮ್ಮ ಗಮನಕ್ಕೆ ತರ್ತಾರೆ, ನಾನು ಆ ಪ್ಲೇಸ್ ಗೆ ಹೋಗಿ ಹೋಗ್ತೇನೆ. ಈ ಲಾಕ್ ಡೌನ್ ಸಂದರ್ಭದಲ್ಲಿ ತುಂಬಾ ಪ್ರಾಣಿಗಳು ಸಹ ಸಿಕ್ತು ನಮಗೆ, ಹೆಚ್ಚು ಅಂತ ಹೇಳ್ಬಹುದು. ಹಾವುಗಳು ಸಹ ಜಾಸ್ತಿ ಸಿಕ್ತ ಆ ಟೈಮಲ್ಲಿ ಪ್ರಾಣಿಗಳು ಸಹ, ಅದನ್ನ ಹೋಗಿ ನಾವು ಅವರ ಜೊತೆಗೇನೆ ಕಾರ್ಯನಿರ್ವಹಿಸುತ್ತೇವೆ. ಸೊ ಇದನ್ನೆಲ್ಲ ಮನಗೊಂಡು ನನಗೆ ಅರಣ್ಯ ಮಿತ್ರ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಎರಡು ಬಾರಿ ಕೊಟ್ಟಿದ್ದಾರೆ. ಅದರ ನಂತರ ಲಯನ್ಸ್ ಕ್ಲಬ್ ಇದರಿಂದ ಸಹ ನನಗೆ ಪರಿಸರ ಮಿತ್ರ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ಕಳೆದ ವರ್ಷದಲ್ಲಿ.
1: ಓಕೆ, ಹಾವನ್ನು ನಾವು ಯಾಕೆ ಉಳಿಸಬೇಕು, ಹಾವಿನ ಸಂತತಿಯನ್ನು?
2: ಹೌದು, ಮುಖ್ಯ ಒಳ್ಳೆ ಉತ್ತಮವಾದಂತಹ ಕ್ವಶನ್ ಅನ್ನ ನೀವು ಕೇಳಿದ್ದೀರಾ. ಯಾಕೆಂತ ಹೇಳಿದ್ರೆ ಮುಖ್ಯವಾಗಿ ಹಾವುಗಳು ಬೇಕೇ ಬೇಕು. ಜನರ ಮನಸ್ಸಲ್ಲಿ ಇರ್ತದೆ ಹೇಗೆ ಅಂತ ಹೇಳಿದ್ರೆ, ಹಾವುಗಳು ಪರಿಸರಕ್ಕೆ ತೊಂದರೆ ಆಗ್ತದಲ್ವಾ, ಹಾವು ಕಚ್ಚಿದ್ರೆ ಮನುಷ್ಯರು ಸಾಯ್ತಾರಲ್ವಾ ಅಂತೇಳಿ ಒಂದು ಭಾವನೆ ಇರ್ತದೆ. ಅದು ಅಂತ ಹೇಳಿದ್ರೆ ನೋಡಿ, ಹಾವುಗಳು ಯಾರಿಗೆ ಮನುಷ್ಯ ತೊಂದರೆ ಮಾಡಿದ್ರೆ ಮಾತ್ರ ಕಚ್ಚುವಂತದ್ದು, ಹಾಗಂತೇಳಿ ಯಾರಿಗೆ ಕಚ್ತದೆ ಆ ವ್ಯಕ್ತಿಗೆ ಮಾತ್ರ ತೊಂದರೆ. ಅದು ಫಸ್ಟ್ ಏಡ್ ಮಾಡಿ ಹಾಸ್ಪಿಟ್ಲಿಗೆ ಹೋದ್ರೆ ಏನ್ ಸಮಸ್ಯೆ ಬರುದಿಲ್ಲ. ಹಾಗಂತೇಳಿ ನಾವು ಹಾವುಗಳನ್ನೆಲ್ಲ ಕೊಂದ್ರೆ ನಾವು ಸಾಯ್ತೇವೆ ಹೇಗೆ ಅಂತ ಹೇಳಿದ್ರೆ, ನೋಡಿ ಪರಿಸರದಲ್ಲಿ ಎಲ್ಲ ಏರುಪೇರಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಂದು ಚಿಕ್ಕದಾದಂತಹ ಸೂಕ್ಷ್ಮ ಜೀವಿಯಿಂದ ದೊಡ್ಡದಾದಂತಹ ಆನೆಯವರೆಗೆ ಸರಿಸುಮಾರು 84 ಲಕ್ಷಕ್ಕೂ ಹೆಚ್ಚು ಜೀವರಾಶಿಗಳಿವೆ ಭೂಮಿಯ ಮೇಲೆ, ಹಕ್ಕಿಗಳನ್ನು ಸೇರಿಸಿ ಅಥವಾ ಚಿಕ್ಕ ಸೂಕ್ಷ್ಮ ಜೀವಿಗಳನ್ನು ಸೇರಿಸಿ. ಸೊ ಎಲ್ಲಾ ಜೀವಿಗಳನ್ನು ಸಹ ನಿಯಂತ್ರಣ ಮಾಡಲಿಕ್ಕೆ ಹಾವುಗಳು ಬೇಕೇ ಬೇಕು. ಪ್ರತಿ ಹಾವು ಒಂದು ಚಿಕ್ಕದಾದಂತಹ ಒಂದು ಇರುವೆಯ ಮೊಟ್ಟೆಯನ್ನು ತಿರುವಂತಹ ಹಾವು ಸಹ ಉಂಟು. ಹಾಗಂತೇಳಿ ದೊಡ್ಡ ಆದಂತಹ ಆನೆಯನ್ನು ಹೇಗೆ ನಿಯಂತ್ರಿಸ್ತೀರಿ ಅಂತೇಳಿ ನೀವು ಹೇಳಲಿಕ್ಕೆ ಸಾಕು. ಈ ಹಾವುಗಳು, ಈ ಕಾಳಿಂಗ ಸರ್ಪ ಈ ಆನೆಗೆ ಕಚ್ಚಿದ್ರೆ ಕಾಳಿಂಗ ಇದು ಆನೆ ಸಹ ಸಾಯಲಿರುವ ಚಾನ್ಸಸ್ ಉಂಟು. ಸಾಯ್ತದೆ ಕಾಳಿಂಗ ಸರ್ಪ ಕಚ್ಚಿದ್ರೆ. ಯಾಕೆಂತ ಹೇಳಿದ್ರೆ ಭೂಮಿಯ ಮೇಲಿರುವಂತಹ ಅತ್ಯಂತ ವಿಷಕಾರಿ ಹಾವು ಕಾಳಿಂಗ ಸರ್ಪ. ಇದು ಸಹ ಆನೆ ಅನ್ಸ ನಿಯಂತ್ರಿಸ್ತದೆ. ನಾನು ಅದೇ ಹೇಳಿದೆ, ಚಿಕ್ಕದಾದಂತಹ ಸೂಕ್ಷ್ಮ ಜೀವಿಯಿಂದ ಹಿಡಿದು ದೊಡ್ಡದಾದಂತಹ ಪ್ರಾಣಿಯವರೆಗೆ ಸಹ ನಿಯಂತ್ರಿಸ್ತದೆ ಹಕ್ಕಿಗಳು. ಈಗ ಹಕ್ಕಿಗಳು ಜಾಸ್ತಿ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಗೆ ಊಟ ಮಾಡ್ಲಿಕ್ಕೆ ಅಕ್ಕಿ ಸಿಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಹಕ್ಕಿಗಳು ಹೋಗಿ ಗದ್ದೆ ಮೇಲೆ ಕೂತ್ಕೊಂಡು ಎಲ್ಲ ಅಕ್ಕಿಯನ್ನ ಖಾಲಿ ಮಾಡ್ತವೆ. ಹಾಗಂತೇಳಿ ಮನುಷ್ಯರಿಗೆ ಕಾಯಿಲೆ ತರುವಂತಹ ಇಲಿಗಳನ್ನು ಸಹ ನಿಯಂತ್ರಣ ಮಾಡ್ತವೆ. ನಾವು ಹೆಚ್ಚಂತ ಹೇಳಿದ್ರೆ ಎಷ್ಟು ಹಿಡಿಬಹುದು, ಒಂದು ಒಂದು ಮನೆಯಲ್ಲಿ ಒಂದು 350 ಇಲಿಗಳನ್ನು ಒಂದು ವರ್ಷಕ್ಕೆ ಹಿಡಿಬಹುದು. ಹಾಗಾದ್ರೆ ಇಲಿಗಳ ಸಂತತಿ ಇನ್ನೂ ಜಾಸ್ತಿ ಉಂಟು, ಲೆಕ್ಕಕ್ಕಿಂತ ಜಾಸ್ತಿ ಉಂಟು. ಇಲಿಗಳು ಮಾತ್ರ ಅವಲ್ಲ, ತುಂಬಾ ಮನುಷ್ಯರಿಗೆ ರೋಗ ತರುವಂತಹ ತುಂಬಾ ಜೀವಿಗಳಿವೆ. ಸೊ ಇವುಗಳನ್ನೆಲ್ಲ ನಿಯಂತ್ರಿಸಲಿಕ್ಕೆ ಹಾವುಗಳು ಬೇಕೇ ಬೇಕು. ಸೊ ಇನ್ನು ತುಂಬಾ ವಿಚಾರ ಉಂಟು. ಇವಾಗ ಹಾವುಗಳು ಕಚ್ಚಿಸಿಕೊಂಡ್ರೆ ಅಂದ್ರೆ ಪ್ರತಿ ಔಷಧಿ ಮಾಡ್ಬೇಕಾದ್ರೆ ಸಹ ಹಾವಿದ್ದು ವಿಷ ಬೇಕು. ಹೌದು, ಸೊ ಹಾವಿನಿಂದಲೇ ಮಾಡುವಂತದ್ದು ಅದರ ಪ್ರತಿ ಔಷಧಿ. ಸೊ ಹಾವುಗಳು ತುಂಬಾ ವಿಧದಲ್ಲಿ, ಈಗ ನಾನು ಹಾವಿನ ವಿಚಾರದಲ್ಲಿ ನಾನು ಹೇಳುದಾದ್ರೆ ನನಗೆ ಈ ಒಂದು ಗಂಟೆ ಸಾಕಾಗುದಿಲ್ಲ. ಅಂದ್ರೆ ಅಷ್ಟು ವಿಚಾರ ಉಂಟು ಹಾವುಗಳು ಯಾಕೆಲ್ಲ ಬೇಕಂತೇಳಿ. ಸೊ ಹಾವುಗಳಿದ್ರೆ ಮಾತ್ರ ನಮ್ಗೆ ಆರೋಗ್ಯವಾಗಿ ಬದುಕಬಹುದು.
1: ಓಕೆ, ವಿಷ ಇರುವ ಹಾವು ಮತ್ತು ವಿಷವಿಲ್ಲದ ಹಾವನ್ನು ಹೇಗೆ ಗುರುತಿಸಬಹುದು ನಾವು?
2: ಈಗ ನಮ್ಮ ಪ್ರದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ 185 ಜಾತಿಯ ಹಾವುಗಳಿವೆ. ಇವುಗಳಲ್ಲಿ ವಿಷ ಇರುವಂತದ್ದು 10 ಹಾವುಗಳು ಮಾತ್ರ, ಅದರಲ್ಲೂ ಸಹ ಡೆಡ್ಲಿ ಪಾಯ್ಸನಸ್ ಇರುವಂತದ್ದು 2 ಹಾವುಗಳು ಮಾತ್ರ. ಕಳಿಂಗ ಸರ್ಪ ಮತ್ತೆ ಸಮುದ್ರದಲ್ಲಿ ಹಾವಿವೆ, ಅವುಗಳನ್ನ ಒಂದೇ ಕೆಟಗರಿಗೆ ತಂದಿದ್ದಾರೆ. ಸೊ 2 ಹಾವುಗಳು ಡೆಡ್ಲಿ ಪಾಯ್ಸನಸ್ ಅಂತ ಕರೀತೇವೆ. ಅದರ ನಂತರ 4 ಹಾವುಗಳು, ನಾಗರ ಹಾವು, ಕಟ್ಟಕಡಂಬಲೆ ಹಾವು, ಕೊಳಕು ಮಂಡಳ ಹಾವು, ಅದರ ನಂತರ ಶ್ವಾಸ ಕೇಳ್ ವೈಪರ್ ಅಂತ ಕರೀತಾರೆ, ಗರ್ಗಸ ಮಂಡಳದ ಹಾವು ಅಂತೇಳಿ. ಈ 4 ಹಾವುಗಳು ಮೈಲ್ಡ್ ಅಂದ್ರೆ ಪಾಯ್ಸನ್ ವೆನಮಸ್ ಹಾವುಗಳು. ಇವುಗಳು ಕಚ್ಚಿದ್ರೆ ನಾವು ಹಾಸ್ಪಿಟ್ಲಿಗೆ ಹೋಗ್ಲೇಬೇಕಂತ ಹೇಳಿದೆ ನಾನು. ಸೊ ಇವು 4 ಇವುಗಳನ್ನು ಗುರುತಿಸ್ಲಿಕ್ಕೆ, ನಾಗರ ಹಾವು ಏನಾದ್ರೂ ಅದಕ್ಕೆ ಡಿಸ್ಟರ್ಬ್ ಆದ ಕೂಡಲೇ ಹೆಡೆಯನ್ನ ಎತ್ತದೆ, ಅದರ ಹೆಡೆಯ ಹಿಂಭಾಗದಲ್ಲಿ ಯು ಗುರುತು ಇರ್ತದೆ. ಹೌದು, ಅಂದ್ರೆ ಅದು ಚೇಂಜ್ ಇರ್ತದೆ. ಮನುಷ್ಯರ ಪ್ರತಿಯೊಂದು ಮುಖವು ಹೇಗೆ ಬೇರೆ ಬೇರೆ ಇರ್ತದೆ, ಸೊ ಅದೇ ರೀತಿ ಅದರ ಪ್ಯಾಚಸ್, ಕೆಲವು ಕಡೆ ಯು ಇರ್ತದೆ, ಕೆಲವು ಕಡೆ ಸ್ಪೆಕ್ಸಿನ ಮಾರ್ಕ್ ಇರ್ತದೆ, ಕೆಲವು ಅಂದ್ರೆ ಬೇರೆ ಬೇರೆ ಮಾರ್ಕ್ಸ್ ಇರ್ತದೆ. ಅದರ ನಂತರ ಕಟ್ಟಕಡಂಬಲೆ, ಕಟ್ಟಕಡಂಬಲೆ ಹಾವು ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಕಪ್ಪಾಗಿರ್ತದೆ. ತಲೆಯಿಂದ ಬಾಲದವರೆಗೆ ಸಹ 2 ಜೊತೆ ಜೊತೆ ಕಟ್ಟ ಇರ್ತದೆ, ತಲೆಯಿಂದ ಬಾಲ ಫುಲ್ ಕಪ್ಪು ಬಣ್ಣ. ಅದರ ನಂತರ ಮಂಡಳದ ಹಾವು ಅಂತ ಹೇಳಿದ್ರೆ ಕಂದಡಿ ಹಾವು, ಕಂದಡಿ ಹಾವು ಹೇಗಿರ್ತದೆ ಅಂತ ಹೇಳಿದ್ರೆ ಫುಲ್ ಗೋಲ್ಡನ್ ಬಣ್ಣ, ಅದರಲ್ಲಿ ಪ್ಯಾಚಸ್ ಇರ್ತದೆ, ಈ ನಮ್ಮ ಬಾದಾಮ್ ಶೇಪ್. ತಲೆಯಿಂದ ಬಾಲದವರೆಗೆ ದೇಹದ ಮೇಲೆ ಒಂದೊಂದು ಶೇಪ್ ರೌಂಡ್ ರೌಂಡ್ ರೌಂಡ್ ಮಾರ್ಕ್ ಇರ್ತದೆ. ಅದರ ನಂತರ ಸ್ವಾಸ್ಕೇಡ್ ವೈಪರ್. ಸ್ವಾಸ್ಕೇಡ್ ವೈಪರ್ ಹೇಗೆ ಅಂತ ಹೇಳಿದ್ರೆ ಅದರ ದೇಹದ ಅಡ್ಡದಲ್ಲಿ ನೋಡ್ಲಿಕ್ಕೆ ಅದು ಒಂಥರ ಗರಗಸದ ಮುಳ್ಳು ತರ ಇರ್ತದೆ, ಅಂದ್ರೆ ಗರಗಸದಲ್ಲಿ ಹೇಗೆ ಟೀತ್ ಉಂಟು ಸೈಡ್ ಅಲ್ಲಿ ನೋಡಿದ್ರೆ ಕಾಣ್ತದೆ. ಅದರ ತಲೆಯ ಮೇಲೆ ಒಂದು ಬಾಣ ಬಿಟ್ಟ ಹಾಗೆ ಒಂದು ಮಾರ್ಕ್ ಉಂಟು, ಬಾಣವನ್ನ ಬಿಡುವಂತ ಒಂದು ಮಾರ್ಕ್ ಅದರ ತಲೆ ಮೇಲೆ ಇರ್ತದೆ, ಅದು ಸ್ವಾಸ್ಕೇಡ್ ವೈಪರ್, ನೆತ್ತರಿ ಮುಂಗುಲ ಅಂತೇಳಿ ಕರೀತಾರೆ ಗರಗಸ ಮಂಡಳದ ಹಾವು. ಹಾಗೆ
1: ಈಗ ಇಷ್ಟೊಂದು ಹಾವುಗಳು ಅಂತ ಹೇಳಿದ್ರಿ ನೀವು, ಈಗ ನಾಶದ ಅಂಚಿನಲ್ಲಿ ಇರುವಂತಹ ಹಾವುಗಳು
2: ತುಂಬಾ ಹಾವುಗಳು ಸಹ ಅಳಿವಿನ ಅಂಚಿನಲ್ಲಿ ಇದೆ. ಇವಾಗ ಇಂಡಿಯನ್ ಎಗ್ ಗಿಟಾರ್ ಅಂತೇಳಿ ಹಾವು ಉಂಟು, ಬ್ರೌನ್ ವೈನ್ ಸ್ನೇಕ್ ಅಂತೇಳಿ ಉಂಟು, ಅದೆಲ್ಲ ತುಂಬಾ ಅಳಿವಿನಂಚಿನಲ್ಲಿ ಇದೆ. ಫ್ರಾಸ್ಟ್ ಅಂಡ್ ಕ್ಯಾಟ್ ಸ್ನೇಕ್ ಅದೆಲ್ಲ ಅಳಿವಿನಂಚಿನಲ್ಲಿ ಇದೆ.
1: ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ.
5: ನಮಸ್ತೆ ಸರ್.
1: ನಮಸ್ತೆ.
5: ಕುಸುಮಾಕರ್ ಕೊಟ್ಟಾರದಿಂದ
1: ಹೇಳಿ ಕುಸುಮಾಕರಣ್ಣ.
5: ನಮಸ್ತೆ ನಿಮ್ಗೆ ಕೂಡ.
2: ನಮಸ್ತೆ ಸರ್. ನಮಸ್ತೆ.
5: ಅದೇ ಹಾವುಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ. ಇದು ಕೆಲವು ಈ ಮೂಢನಂಬಿಕೆಗಳು, ಈ ಹಾವು ಎಲ್ಲಿಯಾದ್ರೂ ಬಂದು ಅಡಗಿ ಕೂತ್ರೆ ಮನೆ ಹತ್ತಿರ
2: ಹೌದು
5: ಎಂತದು ಚಕ್ಕರೆ ಹಾಕ್ಬೇಕು ಅದರ ಎದುರಿಗೆ, ಆಗ ಇರುವೆ ಬಂದ್ರೆ ಅದು ಓಡಿ ಹೋಗ್ತದೆ ಅಂತ ಹೇಳ್ತಾರೆ, ಅದು ಹೌದಾ ಅಂತ ಒಂದು. ಮತ್ತೆ ಈ ಕೆಲವರು ಈ ಅರಸಿನ ಎಲ್ಲ ಅರಸಿನದ್ದು ನೀರು ಮಾಡಿ ಅದಕ್ಕೆ ಹಾಕ್ತಾರೆ ಎಲ್ಲಿಯಾದಿದ್ರೆ, ಅದು ಯಾವ್ದಕ್ಕೋಸ್ಕರ? ಅದು ಮೂಢನಂಬಿಕೆ ಅಲ್ಲ, ವೈಜ್ಞಾನಿಕವಾಗಿ ಏನಾದರೂ ಅದರಲ್ಲಿ ಉಂಟಾ ಅಂತ ಒಂದು ಪ್ರಶ್ನೆ. ಧನ್ಯವಾದ ಸರ್, ನಿಮ್ಗೆ ನೇರದಲ್ಲಿ ಕೇಳ್ತೇನೆ.
2: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ ಸರ್, ನೋಡಿ, ಹಾವು ನಮ್ಮ ಮನೆಗೆ ಬಂದ್ರೆ ಆಕಸ್ಮಿಕವಾಗಿ ಅದರ ಮೇಲೆ ದಯವಿಟ್ಟು ಸಕ್ಕರೆ ಇರಬಹುದು ಅಥವಾ ಹಳದಿ ಅಂತದ್ದು ಹಾಕ್ಲೇಬಾರದು. ನೋಡಿ, ನಾನು ಹೇಳಿದ ಹಾಗೆ ಸೀಮೆ ಎಣ್ಣೆ ಅಂತ ಹೌದು, ಅದು ಹಾಕ್ಲೇಬಾರದು. ಯಾಕೆಂತ ಹೇಳಿದ್ರೆ ಒಮ್ಮೆಗೆ ನಮ್ಗೆ ಅದು ಹೆದರಿ ಓಡಿದಾಗೆ ಕಾಣ್ತದೆ, ಹಾಗಂತ ಹೇಳಿ ಅದು ಓಡಿ ಹೋದದ್ದು ಅದು ಬದುಕುದಿಲ್ಲ ಸರ್, ಅದು ಸಾಯ್ತದೆ. ಯಾಕೆಂತ ಹೇಳಿದ್ರೆ ನೋಡಿ, ಸೀಮೆ ಎಣ್ಣೆ ಹಾಕಿದ ಕೂಡಲೇ ನಮ್ಮ ಮನುಷ್ಯರಿಗೆ ಹೇಗೆ ಆಸಿಡ್ ಹಾಕಿದ್ರೆ ಏನಾಗ್ತದೆ, ಸೇಮ್ ಅದೇ ಪರಿಣಾಮ ಅದಕ್ಕೂ ಆಗ್ತದೆ. ಅದು ಬರುವಂತದ್ದು ನೋಡಿ, ನಾನು ಹೇಳಿದೆ ಅದರ ಆಹಾರವನ್ನು ಹುಡುಕಿಕೊಂಡು, ಅಂದ್ರೆ ಅದು ಸ್ಮೆಲ್ ಅಲ್ಲಿ ಬರುವಂತದ್ದು. ನಾವು ಇಂಥದ್ದು ಹಳದಿ ಹುಡಿ ಇರಬಹುದು, ಕುಂಕುಮ ಇರಬಹುದು, ಅಥವಾ ಏನೇ ಒಂದು ಸ್ಮೆಲ್ ಬರುವಂತದ್ದು, ಹಿಂಗು ಹುಡಿ ಹಾಕ್ತಾರೆ, ಸೀಮೆ ಎಣ್ಣೆ ಹಾಕ್ತಾರೆ, ಅಂಥದ್ದನ್ನ ಹಾಕಿದ ಕೂಡಲೇ ಅದಕ್ಕೆ ಎಲ್ಲಿಂದ ಬಂದಿದ್ದೇನೆ ನಾನು, ಎಲ್ಲಿಗೆ ಹೋಗಬೇಕಂತ ಹೇಳೋದಕ್ಕೆ ಗೊತ್ತಾಗುದಿಲ್ಲ. ಯಾಕೆ? ನಾನು ಫಸ್ಟ್ಗೆ ಹೇಳಿದ ಹಾಗೆ ಅದಕ್ಕೆ ಹೆಚ್ಚು ಹೊತ್ತು ಜ್ಞಾಪಕ ಶಕ್ತಿ ಇರುವುದಿಲ್ಲ. ಜ್ಞಾಪಕ ಶಕ್ತಿ ಹೆಚ್ಚು ಇರೋದ್ರಿಂದ ಅದಕ್ಕೆ ಎಲ್ಲಿಗೆ ಹೋಗಬೇಕು ಗೊತ್ತಾಗುದಿಲ್ಲ, ಸ್ಮೆಲ್ಲು ಇರುವುದಿಲ್ಲ. ಹಾಗೆ ಅದಕ್ಕೆ ಅದು ಎಲ್ಲಿಂದ ಬಂದಿದೆ ಅದಕ್ಕೆ ರಿಟರ್ನ್ ಹೋಗ್ಲಿಕ್ಕೆ ಸಹ ಆಗುದಿಲ್ಲ. ಮತ್ತೆ ಇನ್ ಕೇಸ್ ಅದರ ಮೇಲೆ ನಾವು ಅದರ ಸಕ್ಕರೆ ಪಾಕ ಅಂತದೆಲ್ಲ ಹಾಕಿದ್ರೆ ಇರುವೆಗಳು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನ ಸಕ್ಕರೆ ಪಾಕವನ್ನು ಅದರ ಮೇಲಿಂದ ತಿಂತವೆ, ಅದು ತಿಂದಾದ ನಂತರ ಅದರ ಹಾವಿನ ದೇಹವನ್ನ ಸಹ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಅದರಿಂದ ದಯವಿಟ್ಟು ಆತರ ಮಾಡಬಾರದು. ನಿಮ್ಮ ಮನೆಗೆ ಹಾವುಗಳು ಬಂದ್ರೆ ಒಂದೇ ದೂರವೇ ನಿಂತು ನೀವು ನೋಡಬೇಕು, ಅಥವಾ ಅದನ್ನ ಓಡಿಸಿದ್ರೆ ಓಡ್ತವೆ. ನಗರ ಹಾವು ಮಾತ್ರ ಓಡ್ಲಿಕ್ಕೆ ಕೇಳುವುದಿಲ್ಲ, ಬೇರೆ ಎಲ್ಲ ಹಾವುಗಳು ಸಹ ಸ್ವಲ್ಪ ಡಿಸ್ಟರ್ಬ್ ಮಾಡಿದ ಕೂಡಲೇ ಓಡ್ತವೆ. ಸ್ವಲ್ಪ ಧೈರ್ಯ ತಗೊಂಡು ಒಂದು ಉದ್ದವಾದ ಕೋಲ್ ತಗೊಂಡು ಹೊಡಿಬಾರದು, ಅದನ್ನ ಓಡಿಸ್ಬೇಕಷ್ಟೇ. ಅಥವಾ ಚಿಕ್ಕ ಚಿಕ್ಕ ಹಾವುಗಳಾದ್ರೆ ಇಡಿಸಿಡಿಯನ್ನು ತಗೊಂಡು ಅದರಲ್ಲಿ ಗುಡಿಸಿ ಗುಡಿಸಿ ಸಹ ಹೊರಗಡೆ ಹಾಕ್ಲಿಕ್ಕೆ ಆಗ್ತದೆ ಮನೆಯಿಂದ. ಸ್ವಲ್ಪ ಧೈರ್ಯ ತಗೊಳ್ಬೇಕಷ್ಟೇ. ಅಂದ್ರೆ ಹಾವು ನೋಡಿದ ಕೂಡಲೇ ಗಾಬರಿ ಪಡಬಾರ್ದು, ಅದೇ ಫಸ್ಟ್ಗೆ ನೀವು ದೂರದಿಂದ ನೋಡ್ಬೇಕು, ಅದನ್ನ ಗಮನಿಸಬೇಕು ಯಾಕೆ ಏನು ಅಂತ, ಎಲ್ಲಿ ಹೋಗ್ತದೆ ಅಂತೇಳಿ. ಸುಮ್ಮನೆ ಹಾವು ಅಂತೇಳಿ ಓಡಿ ಹೋದ ಕೂಡಲೇ ಅದು ಎಲ್ಲಿ ಹೋಯ್ತು ಏನಂತೇಳಿ ಗೊತ್ತಾಗುದಿಲ್ಲ, ಮತ್ತೆ ಮನೆಗೆ ಒಳಗಡೆ ಹೋಗ್ಲಿಕ್ಕೆ ಸಹ ನಮ್ಗೆ ಹೆದರಿಕೆ ಆಗ್ತದೆ. ಸೊ ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿಂದ ಓಡಿಸ್ಲಿಕ್ಕೆ ಸುಲಭ ಆಗ್ತದೆ, ಅಥವಾ ಹಿಡಿಯುವವರಿದ್ರೆ ಹಿಡಿಲಿಕ್ಕೆ ಸಹ ಸುಲಭ ಆಗ್ತದೆ.
1: ಥ್ಯಾಂಕ್ ಯು ಸರ್. ಹಲೋ ಹಾಗೆ ಇನ್ನಷ್ಟು ಸ್ನೇಹ ಕಿರಣ್ ಅವರೇ ಮಾತಾಡುವ. ಸೊ ಹಾವಿನ ಬಗ್ಗೆ, ಹಾವಿನ ವಿಷಯದ ಬಗ್ಗೆ ತುಂಬ ವಿಚಾರಗಳಿವೆ, ಅದನ್ನು ಮಾತಾಡೋಕ್ಕೆ ಅಂದರೆ ತುಂಬ ಒಂದು ಗಂಟೆ ಸಾಕಾಗಲ್ಲ. ಸೊ ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಟ್ರ್ಯಾಕನ್ನು ಕೇಳ್ಕೊಂಡು ಬರೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಹಲೋ
1: ಹಲೋ ಕಿರಣ್, ಎಲ್ಲಿದ್ಯಾ?
0: ನಾನು ಡ್ರೈವಿಂಗ್ ಅಲ್ಲಿ ಇದ್ದೇನೆ.
1: ಏನ್ ಗೊತ್ತಾ?
0: ಹಾ ಹೇಳಿ, ಏನು ವಿಷಯ?
2: ರಾಷ್ಟ್ರೀಯ ಸುರಕ್ಷತಾ ಮಂಡಳಿ ಪ್ರಕಾರ ಸೆಲ್ ಫೋನ್ ಬಳಕೆಯು ಪ್ರತಿ ವರ್ಷ 1.6 ದಶಲಕ್ಷಕ್ಕೂ ಹೆಚ್ಚು ಅಪಘಾತಗಳಿಗೆ ಕಾರಣವಾಗುತ್ತದೆ. ನಾವು ಹಾಗೂ ನಮ್ಮವರ ಸುರಕ್ಷತೆಗಾಗಿ ವಾಹನ ಚಲಾಯಿಸುವಾಗ ಸೆಲ್ ಫೋನ್ ಬಳಕೆ ಮಾಡದಿರೋಣ. ಜನಜಾಗೃತಿಗಾಗಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.
3: ಹಾಯ್, ಯಾನಿಗನ್ ರಕ್ಷಶೆಟ್ಟಿ, ನೀವು ಕೇಳುವುದು ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು.

0: ಇದು ಧ್ವನಿಮುದ್ರಿತ ಹೃದಯರಾಗ ಕಾರ್ಯಕ್ರಮ.
1: ಹಲೋ ನಮಸ್ತೆ.
2: ಹಲೋ ನಮಸ್ತೆ.
1: ನಮಸ್ತೆ.
3: ನಮಸ್ತೆ ಸರ್.
2: ಕಿರಣ್ ಅವರಿಗೆ, ಅದೇ ಪರಿಸರ ಮಿತ್ರ ಕಿರಣ್ ಅವರಿಗೆ ನಮಸ್ತೆ ಸರ್.
3: ಥ್ಯಾಂಕ್ ಯು ಸರ್.
2: ನಿಮ್ಮ ಬಗ್ಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ತುಂಬಾ ಕೇಳಿದ್ದೇನೆ, ಓದಿದ್ದೇನೆ ಕೂಡ. ಇತ್ತೀಚೆಗೆ ಅದೇ ನಾಗನ ತುಂಬಾ ಭಯಭಕ್ತಿ ಜಾಸ್ತಿ ಆಗ್ತಾ ಇದೆ. ಕಾಂಕ್ರೀಟ್ ಕಟ್ಟು ನಾಗಮಂಡಲ ಈ ರೀತಿಯಾಗಿ ತುಂಬಾ ದುಡ್ಡು ಒಂದು ಟರ್ನ್ ಓವರ್ ಆಗ್ತಾ ಇದೆ ನಾಗನ ಹೆಸರಿನಲ್ಲಿ. ಇದು ಹಾವುಗಳಿಗೆ ಏನಾದ್ರು ಉಪಯೋಗ ಆಗ್ತಾ ಇದೆಯಾ, ಈ ಬಗ್ಗೆ ಏನ್ ಹೇಳ್ತೀರಿ ಸರ್? ನಾನು ರೇಡಿಯೋದಲ್ಲಿ ಕೇಳ್ತೇನೆ ನಿಮ್ಮ ಉತ್ತರ.
3: ಓಕೆ ಸರ್.
1: ಓಕೆ, ಧನ್ಯವಾದಗಳು
3: ಸರ್. ನೀವು ಪ್ರಶ್ನೆ ಕೇಳಿದ್ದು ಅತ್ಯುತ್ತಮವಾದಂತಹ ಪ್ರಶ್ನೆ. ಈಗ ಹೇಗಾಗ್ತದ ಉಂಟು ಅಂತ ಹೇಳಿದ್ರೆ ನೋಡಿ, ಮೂಲ ನಾಗಬನ ಅಂತೇಳಿ ಇರ್ತದೆ. ಸೊ ಇದು ಜೀರ್ಣೋದ್ಧಾರದ ನೆಪದಲ್ಲಿ ಅದಕ್ಕೆ ಕಾಂಕ್ರೀಟ್ ಹಾಕಿ, ಅದಕ್ಕೆ ಇಂಟರ್ಲಾಕ್ಸ್ ಹಾಕಿ, ಅದಕ್ಕೆ ಕಂಪೌಂಡ್ ಹಾಕಿ, ನಿಜವಾದಂತಹ ವಾಸ್ತವವಾಗಿರುವಂತಹ ನಾಗಕ್ಕೆ ಒಂದು ರೂಪಾಯಿಯ ಲಾಭ ಸಹ ಆಗುದಿಲ್ಲ. ನಿಜವಾಗಿಯೂ ನಾಗಬನ ಅಂತ ಹೇಳಿದ್ದದ್ದು ಯಾಕೆ ಅಂತ ಹೇಳಿದ್ರೆ, ಮುಂಚೆ ನಮ್ಮ ಹಳ್ಳಿಯಲ್ಲಿ ಒಂದೇ ಕಡೆ ಒಟ್ಟಿಗೆ ವಾಸಸ್ಥಾನ ಮಾಡ್ತಾ ಇದ್ರು. ಆ ವಾಸಸ್ಥಾನ ಮಾಡ್ತಾ ಇರುವಾಗ ಅದೇ ಪ್ಲೇಸ್ ಅಲ್ಲಿ ಒಂದೇ ರೀತಿ ಅಲ್ಲೇ ಜಮೀನಿನಲ್ಲಿ ಕೃಷಿಯನ್ನು ಮಾಡ್ತಾ ಇದ್ರು. ಅಲ್ಲಿ ಏನಾದ್ರೂ ಒಂದು ಅದಕ್ಕೆ ಅವರಿಗೆ ಔಷಧಿಯ ಅವಶ್ಯಕತೆ ಉಂಟು ಅಂತ ಹೇಳಿದ್ರೆ ಅಲ್ಲಿಯ ಬನದಲ್ಲಿ ಇರ್ತಾ ಇತ್ತು. ಅವಾಗ ಡಾಕ್ಟರ್ ಎಲ್ಲ ದೂರದಲ್ಲಿದ್ರು, ಡಾಕ್ಟರ್ನ ಅಗತ್ಯ ಸಹ ಇರಲಿಲ್ಲ ಒಂದು ಕಾಲದಲ್ಲಿ. ಅವಾಗ ಬನ ಬಂತು. ಆ ಬನ ಕೇವಲ ಹಾವಿಗೆ ಮಾತ್ರ ಅಲ್ಲ, ಒಂದು ಬನದಲ್ಲಿ ಔಷಧೀಯ ಸಸ್ಯಗಳು ಇರ್ತದೆ, ಔಷಧೀಯ ಮರಗಳು ಇರ್ತದೆ. ಆಕ್ಚುಲಿ ಬನ ಇರುವಂತದ್ದು ಅದು. ಖಾಲಿ ನಾಗರಹಾವಿನ ವಿಗ್ರಹ ಮಾತ್ರ ಅಲ್ಲ, ನಾಗರಹಾವಿಗೆ ಮಾತ್ರ ಅಲ್ಲ, ಅದು ಬಿಟ್ಟು ಸಾಧಾರಣ 150 ಹೆಚ್ಚು ಜೀವಿಗಳಿರ್ತವೆ. ಹಕ್ಕಿಗಳಿರಬಹುದು, ಚಿಕ್ಕದಾದಂತಹ ಹುಳುಗಳಿರಬಹುದು, ಎಲ್ಲದಕ್ಕೂ ಆಶ ಇರುವಂತದ್ದು ನಾಗಬನ. ನಾಗಬನದಲ್ಲಿ ಯಾಕೆ ಅಂತ ಹೇಳಿದ್ರೆ ತುಂಬಾ ಸುಮ್ಸುಮ್ನೆ ಹೋಗಿ ಅಲ್ಲಿ ಏನು ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಅಥವಾ ಮೊಬೈಲ್ ಆಟಾಡ್ಲಿಕ್ಕೆ ಯಾರು ಕೂತ್ಕೊಳ್ಳೋದಿಲ್ಲ. ಅಲ್ಲಿರುವಂತದ್ದು ಭಕ್ತಿ ಭಾವದಿಂದ ಹೋಗ್ತಾರೆ. ಸೊ ಅಲ್ಲಿ ಇರುವಂತಹ ಪ್ರಾಣಿಗಳಿಗೆ, ಅಲ್ಲಿರುವಂತಹ ಹಾವಿಗೆ ಇರಬಹುದು, ಏನೇ ತೊಂದರೆ ಆಗುದಿಲ್ಲ. ಸೊ ಒಂದು ಪೂಜ್ಯ ಭಾವನೆ ಇತ್ತು ನಾಗ. ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಹೇಳಿದ ಪ್ರಕಾರ ಈ ಕಾಂಕ್ರೀಟ್ ನಿಂದ ಮಾಡಿದಂತಹ ಬನ ಎಲ್ಲ ಆದ ಕೂಡಲೇ ಅದು ಹಾವಿಗೆ ಸಹ ಸೂಕ್ತವಲ್ಲ. ಸುಮ್ಮನೆ ಅದರ ಜಗಲಿಯಲ್ಲಿ ಹೋಗಿ ಮಕ್ಕಳು ಎಲ್ಲ ಕೂತ್ಕೊಳ್ಳಿಕ್ಕೆ ಆಗ್ತದೆ ವಿನಃ, ಅಥವಾ ಅಲ್ಲಿ ಪೂಜೆ ಮಾಡುವಾಗ ಏನು ಪಂಚೆಗೆ ಮಣ್ಣು ತಾಗುದಿಲ್ಲ, ಅಷ್ಟು ಲಾಭ ಬಿಟ್ರೆ ಪರಿಸರಕ್ಕೆ ಇರಬಹುದು, ಹಾವುಗಳಿರಬಹುದು, ಹಕ್ಕಿಗಳಿಗಿರಬಹುದು, ಅಥವಾ ಪರಿಸರದಲ್ಲಿರುವಂತಹ ಜೀವಿಗಳು, ನಾನಾ ಜೀವಿಗಳಿವೆ, ಚಿಕ್ಕ ಜೀವಿ ಅಂತ ಹಕ್ಕಿಗಳಿರಬಹುದು, ಸೂಕ್ಷ್ಮ ಜೀವಿಗಳಿರಬಹುದು, ಬ್ಯಾಕ್ಟೀರಿಯಾಗಳಿರಬಹುದು, ಪರಿಸರಕ್ಕೆ ಆಗುವಂತಹ ಒಳ್ಳೆ ಕೊಡುವಂತಹ ಜೀವಿಗಳು ತುಂಬಾ ಇವೆ. ಉತ್ತಮವಾದಂತಹ ವಾತಾವರಣ ಸೃಷ್ಟಿಸುವಂತದ್ದು ಒಂದು ಗುಬ್ಬಿಗಳು. ನೀವು ಹೇಳುವ ಪ್ರಕಾರ ಒಂದು ಚಿಕ್ಕದಾದಂತಹ ಗುಬ್ಬಿ ಬೆಳಿಗ್ಗೆ ಎದ್ದು ನಮ್ಗೆಲ್ಲರಿಗೂ ಚಿಲಿಪಿಲಿ ಶಬ್ದವನ್ನ ಕೊಡ್ತದೆ, ಅದರ ಜೊತೆಗೆ ಪರಿಸರಕ್ಕೆ ಮಾರಕವಾಗುವಂತಹ ಕ್ರಿಮಿಕೀಟಗಳನ್ನ ತಿಂದು ಅದು ಬದುಕ್ತದೆ, ಇತರರನ್ನ ಬದುಕಲಿಕ್ಕೆ ಬಿಡ್ತದೆ. ಬಟ್ ಮನುಷ್ಯ ಆತರ ಅಲ್ಲ. ಮನುಷ್ಯ ಏನ್ ಮಾಡ್ತದೆ, ನೀವು ಹೇಳಿದ ಪ್ರಕಾರ ಇಂಥದ್ದೆಲ್ಲ ಕ್ರಿಯೆಗೆ ಒಳಪಟ್ಟು ಅದು ಮೂಲವಾಗಿ ಯಾವುದು ಬೇಕು ಅದು ಅದಕ್ಕೆ ಒತ್ತುವರಿ ಕೊಡುದಿಲ್ಲ, ಅದು ಬಿಟ್ಟು ಇತರ ಕಮರ್ಷಿಯಲ್ ಆಗಿ ಹೋಗ್ತಾರೆ ಸರ್. ಅದೊಂದು ತುಂಬಾ ಬೇಸರಕರ ಆದಂತಹ ಒಂದು ವಿಷಯ. ಥ್ಯಾಂಕ್ ಯು ಸರ್.
1: ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ.
4: ಹಲೋ.
1: ಹಾ ನಮಸ್ತೆ.
4: ನಮಸ್ತೆ
1: ಸರ್ ಪಲ್ಲೆ.
3: ಅಂದ ಸರ್ ಸರ್ ಈರಪ್ಪಣ್ಣ, ಈರಪ್ಪಣ್ಣ ಪ್ರಕಾರ ಸರ್ ಎಂಚಿನಂದಪ್ಪಣ್ಣ ನೋಡಿ, ಎಂಕಲ್ ಅರಣ್ಯ ಇಲಾಖೆದ ಅಂಡರ್ ಡೇ ಎಂಕಲ್ ಕಾರ್ಯನಿರ್ವಹಣೆ ಮಲ್ ಪಂಚಾದ ಎಂಕಲೆಗಂಚ ಒಟ್ರಾಶಿ ಒಲ್ಪ ಒಲ್ಪ ಬಿಡ್ರೆ ಎಂಕ್ಲೆಗ್ ಮನಸ ಬತ್ತೆ ಲೆಕ್ಕ ಬಿಡ್ರೆ ಆಪೂಜಿ ದಯಕ್ ಬಂಡ ಅರಣ್ಯ ಇಲಾಖೆದ ಕಲ್ ಒಲ್ಪ ಎಂಕಲೆಗ್ ಬಿಡ್ರೆ ಪನ್ಪೆರ ಆ ಪ್ಲೇಸಿಗೆ ಬುಡೋಡ ಆಪೊಂಡು ಸರ್. ಅಂಚದ ಎಂಕಲ್ದ ಮಲ್ಪ ಪಂಡ ಎಂಕಲ್ ಒಲ್ಪಾಡ್ದ ಪತ್ವ ಅಲ್ತ ಅಡ್ರೆಸ್ ಅನ್ನು ಕಲೆಕ್ಟ್ ಮಲ್ಪುವ. ಸೊ ಒಲ್ಪ ಬುಡ್ತಾ ಐತಲ ಎಂಕಲ್ ಮಾಹಿತಿನ ಎಂಕಲ್ ದಿವನ್ಬ ರೆಕಾರ್ಡ್ ದಿವನ್ಬ ಸರ್.
1: ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ ನಮಸ್ತೆ.
5: ನಮಸ್ತೆ.
1: ಹಾ ನಿಮ್ಮ ಹೆಸರು? ಹಾ ಹೇಳಿ. ಮಾತಾಡಿ.
3: ನಮಸ್ತೆ ಮೇಡಮ್.
5: ನಮಸ್ತೆ, ಹೇಗಿದ್ದೀರಿ ಕಿರಣ್ ಅವರು?
3: ಚೆನ್ನಾಗಿದ್ದೇನೆ ಮೇಡಮ್, ಚೆನ್ನಾಗಿದ್ದೇನೆ.
4: ಗುರ್ತು ಸಿಕ್ಕಿತ?
3: ಹೌದೌದು, ಲಾಸ್ಟ್ ಟೈಮ್ ಈ ಕೊರೋನಾದ ಲಾಕ್ಡೌನ್ ಸಂದರ್ಭದಲ್ಲಿ ನೀವು ನನ್ನ ಒಂದು ಸಂದರ್ಶನ ಮಾಡಿದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಅಲ್ಲಿ.
4: ನಾಲೆಜ್ ಇದೆ ಅವರನ್ನು ನಾವು ಇನ್ನೊಂದು ಹೆಸರಲ್ಲಿ ಕರಿತೇವೆ. ಏನಂತ ಹೇಳಿದ್ರೆ ಎನ್ವಿರಾನ್ಮೆಂಟಲ್ ಗೂಗಲ್ ಅಂತ ಹೇಳಿ, ಏನೇ ಪರಿಸರದ ಬಗ್ಗೆ ಮಾಹಿತಿ ಬೇಕಾದ್ರೆ ಅವರಲ್ಲಿ ಕೇಳಿದ್ರೆ ಆಯ್ತು ಗೂಗಲ್ ಸರ್ಚ್ ಮಾಡಿದಾಗೆ. ಕಿರಣ್ ಅವರ ನಿಮ್ಮಲ್ಲಿ ಒಂದು ಕ್ವಶನ್ ಅನ್ನ ಕೇಳ್ತೇನೆ.
3: ಕೇಳಿ ಮೇಡಮ್.
4: ಈಗ ನಾನು ಕೇಳಿದ ಪ್ರಕಾರ ನಿಮ್ಮಲ್ಲಿ ಮನೆಯಲ್ಲಿ ಒಂದು ಇಂಜುರ್ಡ್ ನವಿಲು ಇತ್ತು, ಗಾಯಗೊಂಡಂತ ನವಿಲು ಇತ್ತು, ನೀವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಿ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಹೇಳ್ಬೋದಾ? ಯಾಕಂತ ಹೇಳಿದ್ರೆ ನವಿಲು ನಮ್ಮ ರಾಷ್ಟ್ರ ಪಕ್ಷಿ, ಅದನ್ನು ಹಿಡಿದ್ರೆ ಅದಕ್ಕೆ ಬೇಲ್ ಸಿಕ್ಕುದಿಲ್ಲ, ಕಂಪ್ಲೇಂಟ್ ಆಗ್ತದೆ, ಕೇಸ್ ಆಗ್ತದೆ ಅಂತ ನಾವು ಕೇಳಿದ್ದೇವೆ. ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ನಮ್ಗೆ ಕೊಡ್ಬೋದಾ?
3: ಥ್ಯಾಂಕ್ ಯು ಶರಣ್ ಅವರೇ. ನೋಡಿ, ನೀವು ಹೇಳಿದ ಪ್ರಕಾರ ಅದೇ ಲಾಸ್ಟ್ ಟೈಮ್ ಲಾಕ್ಡೌನ್ ಅಲ್ಲಿ ನನಗೆ ನವಿಲು ಸಿಕ್ಕಿತ್ತು, ಇನ್ನೊಂದು ಪುಣುಗು ಬೇಕು ಸಿಕ್ಕಿತ್ತು ಅಂತ. ನವಿಲಿನ ಬಗ್ಗೆ ಹೇಳ್ತೇನೆ ನೋಡಿ, ನವಿಲಿದ್ದು ಕಾಲ್ ಕಟ್ ಆಗಿತ್ತು, ಫುಲ್ ಫ್ರಾಕ್ಚರ್ ಆಗಿತ್ತು ಅದು. ಸೊ ಅದನ್ನ ಮನೆಯಲ್ಲೇ ತಕೊಂಡು ಸರಿಸುಮಾರು ಒಂದು 45 ದಿವಸ ತನಕ ನಾನು ಮನೆಯಲ್ಲೇ ಬ್ಯಾಂಡೇಜ್ ಎಲ್ಲ ಹಾಕಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೆ. ಅಂದ್ರೆ ವೆಟರ್ನರಿ, ಸರ್ಕಾರದ ವೆಟರ್ನರಿ ಡಾಕ್ಟರ್ನ ಮುಖಾಂತರವೇ ಟ್ರೀಟ್ಮೆಂಟ್ ಮಾಡಿದ್ದು. ಅದರ ನಂತರ ಮನೆಗೆ ತಂದು ಡ್ರೆಸ್ಸಿಂಗ್ ಎಲ್ಲ ನಾನೇ ಮಾಡ್ತಾ ಇದ್ದೆ. ಸೊ ಅದು ಆಯ್ತು ಆಯ್ತು, ಅದನ್ನ ಕಾಡಿಗೆ ಬಿಡ್ಲಿಕ್ಕೆ ಸೂಕ್ತವಾ ಅಲ್ವಾ ಅಂತೇಳಿ ಅರಣ್ಯ ಇಲಾಖೆ ಜೊತೆಯವರಿಗೆ ಶೇರ್ ಮಾಡಿದಾಗ, ಯಾಕೆಂತ ಹೇಳಿದ್ರೆ ನಾವು ಕಾಲು ಫ್ರಾಕ್ಚರ್ ಆದದನ್ನ ನಾವು ಅರಣ್ಯಲ್ಲಿ ಬಿಟ್ರೆ ಅದಕ್ಕೆ ಅಲ್ಲಿ ಬದುಕಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಬೇರೆ ಎನಿಮಿಗಳು ಅದನ್ನ ತಿಂತವೆ, ಅಂದ್ರೆ ಇವನ್ ಹಾವು ಇರಬಹುದು ಅಥವಾ ಬೇರೆ ನಾಯಿ ಆಗಿರಬಹುದು ಅಥವಾ ತೋಳಗಳು ಬಂದು ಅದನ್ನ ತಿನ್ಲಿಕ್ಕೆ ಚಾನ್ಸಸ್ ಉಂಟು. ಸೊ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಮನೆಯಲ್ಲೇ ನಾನು ಅದಕ್ಕೆ ಆರೈಕೆ ಮಾಡಿ ಮಾಡಿ ನಂದು ಒಂದು ಅನ್ಯೋನ್ಯತೆ ಹೊಂದಿತ್ತು ಅದು, ನನ್ಗೆ ಅಂದ್ರೆ ಹೆದರ್ತಾ ಇರಲಿಲ್ಲ. ಸೊ ಏನ್ ಮಾಡಿದಂತ ಕ್ರಮೇಣ ಅದು ಗುಣ ಆಯ್ತು. ಒಂದು 60 ದಿವಸ ತನಕ ತಾಗ್ತಿತ್ತು ಟೈಮ್ ಅದು. ಗುಣ ಆದ ನಂತರ ಅದನ್ನ ಒಂದೇ ಪ್ಲೇಸ್ ಅಲ್ಲಿ ನಾವು ಹೊರಗಡೆ ಬಿಟ್ಬಿಟ್ವಿ, ಅರಣ್ಯ ಇಲಾಖೆ ಮುಖಾಂತರವೇ ಬಿಟ್ಟು ನಮ್ಮ ಮನೆಯ ಪರಿಸರದಲ್ಲಿ. ಸೊ ಅಲ್ಲಿ ಬಿಟ್ಟಾಗ ಅದು ದಿವಸಕ್ಕೆ ಒಂದು ಸಲ ಬಂದು ಆಹಾರವನ್ನು ತಿಂದು ಹೋಗ್ತಾ ಇತ್ತು. ಯಾಕೆಂದ್ರೆ ನಾವು ಎಲ್ಲಿ ಅದಕ್ಕೆ ಆಹಾರ ಇಡ್ತಾ ಇದ್ವಿ ಅದಕ್ಕೂ ಗೊತ್ತಾಯ್ತು. ಸೊ ಅಲ್ಲೇ ಬಂದು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಅದರ ನಂತರ ಬರಬರುತ್ತಾ ಅದು ಸಾಧಾರಣ ಒಂದು 2 ದಿವಸಕ್ಕೊಮ್ಮೆ ಬರ್ಲಿಕ್ಕೆ ಆಯ್ತು, ವಾರಕ್ಕೊಮ್ಮೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿತು. ಅದರ ನಂತರ ತಿಂಗಳಿಗೆ ಬರ್ತಾ ಉಂಟು ಇವಾಗ. ಇವಾಗ ತಿಂಗಳಿಗೆ ಒಂದ್ 2 ಸಲ ಆ ಕಡೆ ನೋಡ್ಲಿಕ್ಕೆ ಸಿಗ್ತದೆ ಆ ಪ್ಲೇಸ್ ಅಲ್ಲಿ. ಬಟ್ ಕಾಲ್ ಆಲ್ಮೋಸ್ಟ್ ಗುಣ ಆಗಿದೆ, ಸ್ವಲ್ಪ ಕುಂಟಾ ಹೋಗ ಹಾಗೆ ನಮ್ಗೆ ಅದನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಆಗ್ತದೆ, ಅದೇ ನವಿಲ್ ಅಂತೇಳಿ. ಸೊ ಫುಲ್ ಆರೋಗ್ಯವಾಗಿ ಈಗ ಪರಿಸರದಲ್ಲಿ ಇದೆ ಅದು, ಅದು ಹೇಳಲಿಕ್ಕೆ ಒಂದು ಖುಷಿ ಆಗ್ತದೆ. ಥ್ಯಾಂಕ್ ಯು ಶರಣ್ ಅವರೇ.
1: ಓಕೆ, ಥ್ಯಾಂಕ್ ಯು. ಓಕೆ, ನವಿಲನ್ನು ಹಣ ಸಾಕಿದ್ರಿ, ಸೊ ಪುಣಗಬೇಕು, ಜೊತೆಗೆ ಬೇರೆ ಏನಾದ್ರು ಬೇರೆ ರಿಸ್ಕ್ ಮಾಡಿದಂತ ಬೇರೆ ಪ್ರಾಣಿಗಳು ಯಾವ್ದು
3: ರಿಸ್ಕ್ ಅಂತ ಹೇಳಿದ್ರೆ, ಈ ಗಾಯಗೊಂಡಂತಹ ಹಾವುಗಳೆಲ್ಲ ರಿಸ್ಕಿ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅದು ಫಸ್ಟ್ ಗೆ ನೋವಲ್ಲಿರ್ತದೆ. ಯಾವ ಸಂದರ್ಭದಲ್ಲಿ ನಾವು ಅದಕ್ಕೆ ಚಿಕಿತ್ಸೆ ಮಾಡ್ಲಿಕ್ಕೆ ಅಥವಾ ಆಯಿಂಟ್ಮೆಂಟ್ ಆಗಿ ಅಥವಾ ಅದಕ್ಕೆ ನಿರ್ವಹಿಸಲಿಕ್ಕೆ ನಾವು ಟ್ರೈ ಮಾಡ್ತೇವ, ಸೊ ಅದು ಕಚ್ಲಿಕ್ಕೆ ಟ್ರೈ ಮಾಡ್ತೇವೆ. ಅದಕ್ಕೆ ಬೇರೆ ಮೆಥಡ್ ಉಂಟು, ಅದು ನನಗೆ ಅಂದ್ರೆ ಬಾಯಲ್ಲಿ ಹೇಳಲಿಕ್ಕೆ ಆಗಲ್ಲ. ಅಂದ್ರೆ ಅದಕ್ಕೆ ವೈಜ್ಞಾನಿಕ ಉಂಟು, ಅದನ್ನು ವೈಟ್ ಪೈಪ್ ನಲ್ಲಿ ಅದರ ಬಾಯಿಯನ್ನು ಹಾಕಿ ಅದು ಸ್ವಲ್ಪ ಎಡವಟ್ಟಾದ್ರೂ ನಮ್ಮ ಜೀವಕ್ಕೆ ತೊಂದರೆ ಆಗ್ತದೆ. ಹೌದು ಹೌದು.
1: ಓಕೆ, ಹಾವನ್ನು ಹಿಡಿಯಲಿಕ್ಕೆ ಹೋದಾಗ ಏನಾದರೂ ತೊಂದರೆ ಆದದ್ದು ಇದೆಯಾ ನಿಮಗೆ?
3: ಹಿಡಿಲಿಕ್ಕೆ ಅಂತ ಹೇಳಿದ್ರೆ ತೊಂದರೆ ಆಗ್ತಾನೆ ಇರ್ತದೆ. ಯಾಕೆಂತ ಹೇಳಿದ್ರೆ ನೋಡಿ, ಪ್ರತಿಯೊಂದು ಯಾವ ಸಂದರ್ಭದಲ್ಲಿ ಸಹ ಕರೆ ಬರಲಿಕ್ಕೆ ಸಾಕು. ಅಂದ್ರೆ ನಾವು ಫಂಕ್ಷನ್ ಅಲ್ಲಿ ಇರಬಹುದು ಅಥವಾ ನಾವು ಇನ್ನೆಲ್ಲೋ ಸಮಾರಂಭಕ್ಕೆ ಹೋಗಿರ್ಬೋದು, ಅವಾಗ ಸೂಕ್ತವಾದ ಒಂದು ಬ್ಯಾಗ್ ಅಂದ್ರೆ ಮುಂಚೆ ನನಗೆ ತುಂಬಾ ಸಲ ಅನುಭವ ಆಗಿದೆ, ಇವಾಗ ನಾನು ಪಕ್ಕ ಅದಕ್ಕೆ ಬೇಕಾದಂತಹ ಪ್ರಥಮ ಚಿಕಿತ್ಸೆ ಪೂರ್ವ ತಯಾರಿ ಮಾಡಿಕೊಂಡು ಯಾವಾಗಲೂ ನನ್ನ ಜೊತೆ ಒಂದು ಬ್ಯಾಗ್ ಇರ್ತದೆ, ಅದರಲ್ಲಿ ಹವನ ಹಿಡಿಯುವಂತದ್ದು ಹುಕ್ ಇರ್ತದೆ, ಅಥವಾ ಅದು ಇನ್ ಕೇಸ್ ಕಚ್ಚಿದ್ರೆ ಸಹ ಅದಕ್ಕೆ ವೆನಮ್ ಅನ್ನ ಇದು ಮಾಡ್ಲಿಕ್ಕೆ ವೆನಮ್ ಎಕ್ಸ್ಟ್ರಾಕ್ಟರ್ ಅಂತೇಳಿ ಒಂದು ಇನ್ಸ್ಟ್ರೂಮೆಂಟ್ ಉಂಟು, ಅದು ಇಟ್ಕೊಂಡಿದ್ದೇನೆ. ಅದರ ಜೊತೆಗೆ ಲೈಟ್, ಹೆಡ್ ಲೈಟ್ ನಮ್ಮ ತಲೆಗೆ ನಾವೇ, ಅಂದ್ರೆ ಬೇರೆಯವರು ಲೈಟ್ ಹಾಕ್ಲಿಕ್ಕೆ ಬಾರದು. ಸೊ ಒಳ್ಳೆ ಉತ್ತಮ ಒಳ್ಳೆ ಬ್ಯಾಗ್ ಅದು ಬೇಕು. ಯಾಕೆಂತ ಹೇಳಿದ್ರೆ ಒಟ್ಟಶ್ ಬ್ಯಾಗ್ ಅಲ್ಲಿ ಹಾವು ಹಾಕಿದ್ರೆ ಅದು ಹೊರಗಡೆ ಹೋಗುವ ಚಾನ್ಸಸ್ ಉಂಟು. ಸೊ ಅದರಿಂದ ನಮಗೆ ತೊಂದರೆ ಆಗುವ ಚಾನ್ಸಸ್ ಉಂಟು. ನಾವು ತಗೊಂಡು ಹೋಗುವಾಗ ನಮಗೆ ಆಗಿರ್ಬೋದು ಅಥವಾ ನಾವು ವೆಹಿಕಲ್ ಅಲ್ಲಿ ಕೊಂಡೋಗ್ತೀವಿ ಅವಾಗ. ಸೊ ಫುಲ್ ಕಿಟ್ ಇದ್ರೆ ಮಾತ್ರ ಸಾಧ್ಯ.
1: ನೀವು ಹಾವಿನ ಮೊಟ್ಟೆಯನ್ನು ಕೂಡ ರಕ್ಷಣೆ ಮಾಡ್ತೀರಿ?
3: ಹೌದು ಹೌದು ಹೌದು. ಎಲ್ಲಿಯಾದ್ರೂ ಮೊಟ್ಟೆ ಜೆಸಿಬಿಯಲ್ಲಿ ಕೆಲಸ ಮಾಡುವಾಗ ಮೊಟ್ಟೆ ಸಿಕ್ಕಿದ್ರೆ ಅದನ್ನ ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿಸಿ ಅವರ ಲೆಟರ್ ತಕೊಂಡು ಮನೆಯಲ್ಲಿ ಇಡ್ತೇನೆ ನಾನು, ನನ್ನದೇ ಒಂದು ವಿಧಾನದಲ್ಲಿ. ಸೊ ಅದನ್ನ ಇಟ್ಟು ಅದರ ನಂತರ ಅದರ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ಅದರ ನಂತರ ಮರಿ ಬಂದ ನಂತರ ಅರಣ್ಯ ಇಲಾಖೆ ಜೊತೆನೆ ಹೋಗಿ ಅದನ್ನ ನಾವು ಬಿಡ್ತೇವೆ, ಅವ್ರು ಎಲ್ಲಿ ಅದಕ್ಕೆ ನಮಗೆ ಹೇಳ್ತಾರೆ ಆ ಪ್ಲೇಸ್ಗೆ ನಾವು ಬಿಡ್ತೇವೆ. ಹೌದು ಹೌದು.
1: ಒಬ್ರು ಕಾಲರ್ ಇದ್ದಾರೆ. ಹಲೋ.
5: ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೇ ಕೃಷ್ಣ. ನಮಸ್ಕಾರ ಕಿರಣ್ ಅವರೇ.
3: ನಮಸ್ತೆ ಸರ್.
5: ಅದೇ ಒಳ್ಳೆ ಒಂದು ವಿಶೇಷ ಅತಿಥಿಯಾಗಿ ಆಗಮಿಸುತ್ತೀರಿ. ಒಳ್ಳೆ ಅತ್ಯಗತ್ಯದ ತುರ್ತು ಒಂದು ವಿಮರ್ಶೆಯನ್ನ ಅಂದ್ರೆ ಮಾಹಿತಿಯನ್ನ ಕೊಡ್ತಾ ಇದ್ದೀರಿ, ಬಹಳ ಅಗತ್ಯವಾದದ್ದು. ಧನ್ಯವಾದ. ಅದೇ ನೀವು ಹೇಳಿದ್ರಿ ಈಗ ಹಾವಿನ ಒಂದು ಬಾಹ್ಯ ಶರೀರದ ವಿಚಾರದಲ್ಲಿ ಅದು ಹೀಗೆ ಇರ್ತದೆ, ಇಷ್ಟು ವಿಷಯ ಇರ್ತದೆ, ಇಷ್ಟು 25 ದಿವಸ ನೆನಪಿರ್ತದೆ ಮತ್ತೆ ಮುಟ್ಟಿರ್ತದೆ ಅಂತ, ಅದು ಸರಿಯೇ. ಆದ್ರೆ ಇನ್ನು ಈಗ ಹಾವು ನೀವಾಗ ಹೇಳಿದ್ರೆ ಅದ ಆತ್ಮ ಇರ್ತದೆ, ಮನುಷ್ಯ ಇರ್ತದೆ ಅಂತ, ಈ ಸೂಕ್ಷ್ಮ ಶರೀರ ಅಂತ ಏನ್ ಹೇಳ್ತಾರಲ್ಲ, ಮನಸ್ಸು ಬುದ್ಧಿ ಆತ್ಮ, ಇದನ್ನ ಇದರಲ್ಲಿ ಕೂಡ ಅದು ತುಂಬಾ ವೈಜ್ಞಾನಿಕವಾಗಿ ಅಥವಾ ಅದನ್ನ ಶಾಸ್ತ್ರೀಯವಾಗಿ ಕೂಡ ಅದನ್ನ ಉಲ್ಲೇಖ ಮಾಡಿದ್ದಾರೆ. ಅದನ್ನು ಕೂಡ ತುಂಬಾ ಅಗತ್ಯ ಉಂಟು. ಯಾಕೆಂದ್ರೆ ನೋಡಿ, ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಸರ್ಪಾಣಾಂ ಅಹಂ ವಾಸುಕಿ ಅಂತ ಭಗವಂತನೇ ಶ್ರೀಕೃಷ್ಣನೇ ಹೇಳಿದ್ದಾರೆ. ಮತ್ತೆ ಅನಂತಶ್ಚಾಸ್ಮಿ ನಾಗಾನಾಂ ಅಂದ್ರೆ ನಾಗಗಳಲ್ಲಿ ನಾನು ಅನಂತ, ಹೀಗೆಲ್ಲ ಸುಮಾರು ಉರಗಭೂಷಣ ಅಂತಾನು ಕರೀತಾರೆ. ಹಾಗಾಗಿ ಅದನ್ನು ಕೂಡ ಗಮನಿಸುವ ಅಗತ್ಯ ಉಂಟು. ಮತ್ತೆ ಅಂತ ಹಾವುಗಳನ್ನ ಅದಕ್ಕೆ ಏನೇನು ಪರಿಹಾರ ಅಂತ ಹೇಳಿ ಮಾಡ್ತಾರಲ್ಲ, ಒಂದು ವೇಳೆ ಅದು ಸತ್ರೆ ಇದನ್ನೆಲ್ಲ, ಅದನ್ನು ಮಾಡುವ ತುಂಬಾ ಅಗತ್ಯ ಉಂಟು. ಇದೆಲ್ಲ ತಮಾಷೆ ಅಲ್ಲ, ಇದೆಲ್ಲ ತುಂಬಾ ವೈಜ್ಞಾನಿಕ ಕಾರಣ ಉಂಟು. ಈವನ್ ಸೈಂಟಿಸ್ಟ್ ಗಳು ಇದನ್ನೆಲ್ಲ ಆಕ್ಸೆಪ್ಟ್ ಮಾಡ್ತಾರೆ.
3: ಖಂಡಿತ ಖಂಡಿತ ಖಂಡಿತ ಒಪ್ತೇನೆ ಸರ್ ನಾನು.
5: ಎಲ್ಲ ಹೇಳ್ತಾರಲ್ಲ ಅದನ್ನು ಕೂಡ ನೀವು ಹೇಳ್ತೀರಿ ಅಂತ ನಾನು ಭಾವಿಸ್ತೇನೆ.
3: ಖಂಡಿತ
5: ಜನರಿಗೆ ಒಂದು ಮನವರಿಕೆ ಅದ ಒಂದು ಪರಿಜ್ಞಾನವನ್ನು ಕೊಡುವ ಅಗತ್ಯ ಕೂಡ ಉಂಟು ಅಂತ ನಮ್ಮ ಅಭಿಪ್ರಾಯ. ಮತ್ತೆ ಇಲ್ಲಿ ಎರಡನೇದೇನಂದ್ರೆ, ಮಂಗಳೂರಲ್ಲಿ ಈಗ ಇಂಥದ್ದು ಹಾವೆಲ್ಲ ಬರ್ತಾ ಇರ್ತದೆ ನಮ್ಮ ಮನೆಗೆ, ಇಂಥದಕ್ಕೆ ಏನು ಯಾರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಒಂದು ಮಾಹಿತಿ ಕೊಟ್ಟರೆ ಒಳ್ಳೇದು.
3: ಇಲ್ಲಿ
5: ಅಂತೂರಲ್ಲಿ. ಹರೇ ಕೃಷ್ಣ.
3: ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಹೇಳಿದ ಪ್ರಕಾರ ಹಾವಿನ ವಿಚಾರದಲ್ಲಿ ಎರಡು ಸಂಗತಿ ಉಂಟು ಸರ್. ಒಂದು ವಾಸ್ತವ ಸಂಗತಿ, ಇನ್ನೊಂದು ಮೂಢನಂಬಿಕೆ. ನೋಡಿ, ನಾವು ಮೂಢನಂಬಿಕೆಗೆ ಮಾತ್ರ ನಾವು ವಾಸ್ತವ ಸಂಗತಿ ತುಂಬಾ ಉಂಟು. ವಾಸ್ತವದಲ್ಲಿ ಸಹ ಅಂದ್ರೆ ನಮಗೆ ಸಾಧ್ಯವಾದಷ್ಟು ಸಮಯಾವಕಾಶ ಇಲ್ಲದರಿಂದ ಸ್ವಲ್ಪ ರಫ್ ಅಂದ್ರೆ ತುಂಬಾ ಶಾರ್ಟ್ ಚಿಕ್ಕ ಚಿಕ್ಕ ವಿಷಯಗಳನ್ನ ಬ್ರೀಫ್ ಆಗಿ ಹೇಳಿದ್ದೆ. ಈ ಹಾವಿನ ವಿಚಾರದಲ್ಲಿ ನಾನು ಹೇಳಿದೆ ನೋಡಿ, ಜೀವಂತ ಹಾವಿಗೆ ನಾನು ಹೇಳಿದೆ. ಸೊ ಅದು ಜೀವಂತ ಹಾವಿಗೆ ನಾವು ಒಂದು ಜೀವಿಯಾಗಿ ನಾವು ಅದನ್ನ ಇದು ಮಾಡ್ತೇವೆ. ಸೊ ಅದು ಏನಾದ್ರೂ ಅದು ಆಕಸ್ಮಿಕವಾಗಿ ಅದಕ್ಕೆ ಡೆತ್ ಆಯಿತು ಅಂದ್ರೆ ಅದರ ಆತ್ಮಕ್ಕೆ ನಾವು ಪೂಜೆ ಮಾಡ್ತೇವೆ, ಅದು ನಂಬಿಕೆಯಲ್ಲಿ ಉಂಟು. ಅದಕ್ಕೆ ಏನು ನಾನು ಇದು ಮಾಡುವಂತದ್ದಲ್ಲ. ಹಾಗಂತ ಇನ್ನು ನಾನು ಆವಾಗ ಹೇಳಿದೆ, ನಾನು ನಮ್ಮ ನಾಗಬಾಣದ ವಿಷಯದಲ್ಲಿ ಸಹ ನಾಗಬಾಣ ನೈಸರ್ಗಿಕ ನಾಗಬಾಣ ಬೇಕು ಸರ್. ಹಾಗಂತೇಳಿ ಜೀರ್ಣೋದರ ಬೇಡ, ಜೀರ್ಣೋದರ ಅಂತ ಹೇಳಿದ್ರೆ ನೈಸರ್ಗಿಕವಾಗಿ ಇರಬೇಕು. ಕಾಂಕ್ರೀಟ್ ಇದ್ದಕ್ಕೆ ಮಾತ್ರ ನಾನು ಹೇಳುವಂತದ್ದು ಸರ್ ಅದು ತಪ್ಪು ಅಂತೇಳಿ. ಅಂದ್ರೆ ಕಾಂಕ್ರೀಟ್ ಅಲ್ಲಿ ಮಾಡಬಾರ್ದು, ಅದಕ್ಕೆ ಏನು ಲಾಭ ಇಲ್ಲ. ಅದಕ್ಕೆ ಸಹ ಇರಬಹುದು, ಪರಿಸರಕ್ಕೆ ಇರಬಹುದು, ಯಾವುದಕ್ಕೂ ಲಾಭ ಇಲ್ಲ. ನೈಸರ್ಗಿಕ ಬೇಕು, ಅದು ನಮ್ಮ ಭಾವನೆಗೆ ಸಂಬಂಧಪಟ್ಟುವಂತ ವಿಷಯ. ನಂಬಿಕೆಗೆ ತುಂಬಾ ವ್ಯಾಲ್ಯೂ ಉಂಟು. ನಂಬಿಕೆನೇ ಬೇರೆ, ಮೂಢನಂಬಿಕೆ ಬೇರೆ. ಅದು ತುಂಬಾ ಅಜಗಜಾಂತರ ವ್ಯತ್ಯಾಸ ಉಂಟು. ನೀವು ಹೇಳಿದ ಪ್ರಕಾರ ನಂಬಿಕೆನೇ ಬೇರೆ.
1: ಓಕೆ, ಅವ್ರು ಹೇಳಿದ್ರು ಯಾರಾದ್ರೂ ನಂಬರ್ ಕೊಡಬಹುದು ಅಂತ. ನಿಮ್ಮ ನಂಬರ್ ಕೊಡಬಹುದಾ ನಮಗೆ ಕೇಳಿದ್ರು?
3: ಅದೇ ಮಂಗಳೂರಲ್ಲಿ ನನ್ನ ನಂಬರ್ ಕೊಟ್ರೆ ಅಲ್ಲಿ ಹತ್ತಿರದಲ್ಲಿ ಯಾರಿದ್ದಂತಹ ನಾನು ನಂಬರ್ ಅನ್ನು ಸಂಪರ್ಕಿಸ್ತೇನೆ. ಮಂಗಳೂರಲ್ಲಿ ತುಂಬಾ ರೆಸ್ಕ್ಯೂವರ್ಸ್ ಇದ್ದಾರೆ. ಇವನ್ ಪಿಲಿಕುಳದಿಂದ ಸಹ ರೆಸ್ಕ್ಯೂ ಮಾಡ್ತಾರೆ, ಹಾವುಗಳನ್ನ ನಿಯಂತ್ರಿಸ್ತಾರೆ ಅವರು. ಅಂದ್ರೆ ಹಿಡಿತಾರೆ ತಂದು ಅವರ ಅದಕ್ಕೆ ಅದರ ನೇಚರ್ಗೆ ಅದನ್ನ ಬಿಡ್ತಾರೆ. ಸೊ ಮಂಗಳೂರಲ್ಲಿ ಕರೆ ಮಾಡೋದಾದ್ರೆ ಪಿಲಿಕುಳಕ್ಕೆ ಕರೆ ಮಾಡಬಹುದು. ಅದು ಬಿಟ್ಟರೆ ಇಲ್ಲಿ ಅಜಯ್ ಅಂತ ಹೇಳಿದ್ದಾರೆ ಮಂಗಳೂರಲ್ಲಿ, ಅದು ಬಿಟ್ಟರೆ ಅತುಲ್ ಪೈ ಅಂತ ಹೇಳಿದ್ದಾರೆ, ಗಂಗೇಶ್ ಬೋಳಾರ್ ಅಂತ ಹೇಳಿದ್ದಾರೆ. ಸೊ ತುಂಬಾ ರೆಸ್ಕ್ಯೂರ್ಸ್ ಇಲ್ಲಿ ಇದ್ದಾರೆ ಮಂಗಳೂರಲ್ಲಿ. ಸೊ ಅದು ಹೊರತು ಮಂಗಳೂರು ಬಿಟ್ಟರೆ ಆ ಕಡೆ ಬಂಟ್ವಾಳ ಸೈಡ್ ನಾನು ಇರ್ತೇನೆ, ಪುತ್ತೂರು ಸೈಡ್ ಅಲ್ಲಿ. ಅಂದ್ರೆ ಈ ತುಂಬಾ ಮಂದಿ ಅಲ್ಲಲ್ಲೆಲ್ಲ ರೆಸ್ಕ್ಯೂರ್ಸ್ ಇದ್ದಾರೆ. ನೀವು ಅರಣ್ಯ ಇಲಾಖೆಗೆ ಕರೆ ಮಾಡಿದ ಕೂಡಲೇ ಅವರು ಅಲ್ಲಿ ಹತ್ತಿರ ಇದ್ದಂತಹ ರೆಸ್ಕ್ಯೂರ್ಸ್ ಗಳಿಗೆ ಕರೆಯನ್ನ ನೀಡ್ತಾರೆ. ನೀವು ಫಸ್ಟ್ಗೆ ಅರಣ್ಯ ಇಲಾಖೆಗೆ ಕರೆ ಮಾಡಿದ್ರೆ ಒಳ್ಳೇದು ಸರ್. ಅದು ಸಿಗದಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಅನ್ಸಿ ಇವನ್ ಯೂಟ್ಯೂಬ್ ಅಲ್ಲಿ ಸ್ನೇಹಿತರನ್ ಮ್ಯಾಂಗ್ಳೂರ್ ಹಾಕಿದ್ದ ಕೂಡಲೇ ಬರ್ತೇನೆ. ಅದು ಬಿಟ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇರಬಹುದು, ಫೇಸ್ಬುಕ್ ಅಲ್ಲಿ ಎಲ್ಲ ಸ್ನೇಹಿತರನ್ ಮ್ಯಾಂಗ್ಳೂರ್ ಅಂತೇಳಿ ಉಂಟು. ಅದು ಬಿಟ್ರೆ ಅಜಯ್ ಅಂತ ಹೇಳಿದ್ದಾರೆ ಮಂಗಳೂರಲ್ಲಿ, ಪಿಲಿಕುಳದಲ್ಲಿ ಇದ್ದಾರೆ ದಿನೇಶ್ ಅಂತೇಳಿ, ಅಶೋಕ್ ಅಂತ ಹೇಳಿದ್ದಾರೆ, ಅತುಲ್ ಅಂತ ಹೇಳಿದ್ದಾರೆ. ಸೊ ಗಂಗೇಶ್ ಸರ್ ಇದ್ದಾರೆ, ಅವರು ತುಂಬಾ ಸೀನಿಯರ್, ಸಾಧಾರಣ ಒಂದು 35 ವರ್ಷಗಳಿಂದ ಹಾವು ಹಿಡಿತಾ ಇದ್ದಾರೆ ಮಂಗಳೂರು ಪ್ರದೇಶದಲ್ಲಿ. ಸೊ ಅವರು ಇಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ.
1: ಸೊ ನಿಮ್ಮ ನಂಬರ್
3: ಸರ್? ನನ್ನ ನಂಬರ್ 9480000282.
1: ಕೇಳಿದ್ರೆ ನಮ್ಮ ಸ್ನೇಹಿರನ್ ಅವರ ಫೋನ್ ಸಂಖ್ಯೆ 9480000282, 9480000282. ಈ ಸಂಖ್ಯೆಗೆ ನಮ್ಮ ಸ್ನೇಹಿರನ್ ಅವರಿಗೆ ಕೂಡ ನೀವು ಕರೆ ಮಾಡಿ ಮಾತಾಡಬಹುದು. ಸ್ನೇಹಿರನ್ ಅವರೇ ಇಷ್ಟು ಹೊತ್ತು ನಮ್ಮ ಸ್ಟಾರ್ ಸ್ಟುಡಿಯೋಗೆ ಬಂದು ಒಂದಷ್ಟು ನಿಮ್ಮ ಬಗ್ಗೆ ಇನ್ನಷ್ಟು ಮಾತಾಡ್ಲಿಕ್ಕಿತ್ತು. ನೀವು ಕುದುರೆ ಸವಾರಿ ಎಲ್ಲ ಮಾಡ್ತೀರಿ, ಅದನ್ನ ಎಲ್ಲಿ ಕಲ್ತಿದ್ದೀರಿ ಅಂತ ಒಂದಷ್ಟು ವಿಚಾರ ಹೇಳಿದ್ರೆ ಒಳ್ಳೇದು
3: ಸರ್. ಇದು ಮಂಗಳೂರಲ್ಲಿ ಮ್ಯಾಂಗ್ಳೂರ್ ಹಾರ್ಸ್ ರೈಡಿಂಗ್ ಅಕಾಡೆಮಿ ಅಂತೇಳಿ ಉಂಟು, ಅವಿನಂದ್ ಅಂತೇಳಿ ಅವರು ಕಲಿಸ್ತಾ ಇದ್ದಾರೆ. ಹೌದು, ಅವಿನಂದ್ ಅಂತೇಳಿ. ಸೊ ಯಾರಿಗೆ ಸಹ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಮಂಗಳೂರು ಹಾರ್ಸ್ ರೈಡಿಂಗ್ ಅಕಾಡೆಮಿಯಲ್ಲಿ ಕಲಿಬಹುದು. ಕದ್ರಿಯಲ್ಲಿ ಉಂಟು, ಕದ್ರಿ ಮಠದಲ್ಲಿ ಅದರ ಪರಿಸರದಲ್ಲಿ ಉಂಟು. ಇಂಟ್ರೆಸ್ಟ್ ಇದ್ರೆ
1: ಹಾಗೆ ಪರ್ವತಾರೋಹಣ ಟ್ರೆಕಿಂಗ್ ಎಲ್ಲ ಹೋಗ್ತಾ ಇದ್ದೀರಿ,
3: ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೆಲ್ಲ ಲಿಂಕ್ ಕೊಡ್ತೇವೆ.
1: ಓಕೆ, ನಿಮ್ ಜೊತೆ ಬರಬಹುದು ಟ್ರೆಕಿಂಗ್ ಕೂಡ. ಓಕೆ, ಕೊನೆಯದಾಗಿ ಮೆಸೇಜ್ ಹೇಳೋದಾದ್ರೆ, ಏನಾದರೂ ಸಂದೇಶ ಹೇಳೋದಾದ್ರೆ ಏನ್ ಹೇಳ್ತೀರಿ ವನ್ಯಜೀವಿಗಳ ಸಂರಕ್ಷಣೆ ಬಗ್ಗೆ?
3: ನೋಡಿ, ವನ್ಯಜೀವಿಗೆ ನಾವು ದೊಡ್ಡದೇನಂತ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಎಷ್ಟೋ ಹಣ ಖರ್ಚು ಮಾಡಿ ಮಾಡಬೇಕಾಗಿಲ್ಲ. ಸಿಂಪಲ್ ಮಾಡಲಿಕ್ಕೆ ಇರುವಂತದ್ದು ವಿಷಯ ಏನಂತ ಹೇಳಿದ್ರೆ, ಕೇವಲ ನೀವು ಹಾವಿಗೆ ಅಂತ ಹೇಳಿಲ್ಲ, ನೀವು ಆದಷ್ಟು ನಿಮ್ಮ ಜೀವಿತಾವಧಿಯಲ್ಲಿ ಎಷ್ಟು ಗಿಡಗಳನ್ನು ನೆಡಲಿಕ್ಕೆ ಆಗ್ತದೆ ಅದನ್ನು ಮಾಡಿ. ಯಾಕೆಂತ ಹೇಳಿದ್ರೆ ಪರಿಸರದಲ್ಲಿ ಗಿಡಗಳ ಅಥವಾ ಅರಣ್ಯದ ಅವಶ್ಯಕತೆ ತುಂಬಾ ಇದೆ. ಯಾಕೆಂತ ಹೇಳಿದ್ರೆ, ನಾನು ನಿಮಗೆ ಹೇಳುದಾದ್ರೆ, ಸಿಂಪಲ್ ಆಗಿ ಹೇಳುದಾದ್ರೆ ನೋಡಿ, ಮನುಷ್ಯರಿಗೆ ಉತ್ತಮವಾಗಿ ಆರೋಗ್ಯಕರವಾಗಿ ಬದುಕಬೇಕಾದ್ರೆ 22% ಅರಣ್ಯ ಬೇಕೇ ಬೇಕು, ಮಿನಿಮಮ್. ಮ್ಯಾಕ್ಸಿಮಮ್ 32%. ಅದರಲ್ಲಿ ಇವಾಗ ಇರುವಂತದ್ದು ಕೇವಲ 18% ಅರಣ್ಯ ಮಾತ್ರ. ಅದು ಇನ್ನೂ ಕೆಳಗೆ ಹೋದ್ರೆ 18-17% ಬಂದ್ರೆ, ಈಗ ನಾವು ಏನ ಹೇಳ್ತಾ ಇದ್ದೇವೆ, ಸೆಕೆ ಆಗ್ತದೆ ಅಂತೇಳಿ. ಅಂದ್ರೆ ಮಂಗಳೂರಿನ ಟೆಂಪರೇಚರ್ ಇವಾಗಲೇ 35-39 ತನಕ ಹೋಗಿದೆ ಕಳೆದ ಸಲ, 39°C. ಸೊ ಆದಷ್ಟು ಅರಣ್ಯ ಬೆಳೆದ್ರೆ, ಮರಗಿಡಗಳು ಜಾಸ್ತಿ ಆದ್ರೆ ಮಾತ್ರ ಈ ಪರಿಸರ ಸಮತೋಲನಕ್ಕೆ ಚಾನ್ಸಸ್ ಉಂಟು. ಅದು ಇನ್ನು 1% ಡೌನ್ ಆಯ್ತು ಅಂತ ಹೇಳಿದ್ರೆ, ನಮ್ಮ 42°C ಜಾಸ್ತಿ ನಮ್ಮ ಟೆಂಪರೇಚರ್ ಆಗ್ತದೆ. ಸೊ ಅದು ಮಾತ್ರ ಮನುಷ್ಯರಿಗೆ ಮಾತ್ರ ಅಲ್ಲ, ಯಾವುದೇ ಒಂದು ಪ್ರಾಣಿಗಳಿಗೆ ಸಹ ಸೂಕ್ತವಾಗಿ ಯೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಆದಷ್ಟು ಜನರು ಸಾಧ್ಯವಾದಷ್ಟು ಖಾಲಿ ಜಾಗಗಳಲ್ಲಿ ಗಿಡಗಳನ್ನು ನೆಡಿ, ಖಾಲಿ ನೆಡೋದು ಮಾತ್ರವಲ್ಲ, ಅದನ್ನು ಬೆಳೆಸಿ ಪೋಷಿಸಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಒಬ್ಬ ವ್ಯಕ್ತಿಯು ಒಂದು ಮಿನಿಮಮ್ ಒಂದು ತನ್ನ ಜೀವತ್ಯವಾದಲ್ಲಿ ಒಂದು 30 ಗಿಡಗಳಿಗಿಂತ ಹೆಚ್ಚು ನೆಡಲೇಬೇಕು. ಪ್ರತಿಯೊಂದು ಗಿಡ, ಒಂದು ಮರ, ಒಂದು ಮಧ್ಯವಾದಂತಹ ಮರ, ನಮಗೆ ಅದು ಆ ಮರ ಹೇಗೆ ನಾವು ಲೆಕ್ಕ ಹಾಕ್ತೀವಿ ಅಂತ ಹೇಳಿದ್ರೆ, ಕೇವಲ ಅದು ಕಡಿದ್ರೆ ಅದು 2 ಲಕ್ಷ ಬೆಲೆ ಬಾಳ್ತದೆ ಅಂತೇಳಿ ಅಲ್ಲ. ಅಥವಾ ಅದರಲ್ಲಿ ಹಣ್ಣುಗಳು ಕೊಡ್ತವೆ, ಆ ಒಂದು 50,000 ಅಥವಾ 2 ಲಕ್ಷದ್ದು ನಮಗೆ ಇನ್ಕಮ್ ಬರ್ತದೆ ಅಂತೇಳಿ ಅಲ್ಲ, ಅದು ಪರಿಸರಕ್ಕೆ ಆಕ್ಸಿಜನ್ ಅನ್ನ ಕೊಡ್ತದೆ. ಅದನ್ನ ನಾವು ಕೌಂಟ್ ಮಾಡಿದ್ರೆ ಒಂದು ಮರ 25 ಲಕ್ಷಕ್ಕಿಂತ 30 ಲಕ್ಷ ಬೆಲೆ ಬಾಳ್ತದೆ. ಸೊ ಆಕ್ಸಿಜನ್ ನಾವು ಕೃತಕವಾಗಿ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಸೊ ಅದು ಗಿಡ ಮರಗಳಿಂದಲೇ ಬರಬೇಕು. ಆದಷ್ಟು ಸಾಧ್ಯವಷ್ಟು ನೀವು ಗಿಡ ಮರಗಳನ್ನು ನೆಡಿ, ಪರಿಸರಕ್ಕೆ ತೊಂದರೆ ಮಾಡಬೇಡಿ, ಆದಷ್ಟು ಹಂಟಿಂಗ್ ಅನ್ನ ಮಾಡಬೇಡಿ. ಸೊ ಯಾವುದೇ ನಿಮಗೆ ಮಾಡಲಿಕ್ಕೆ ಸಾಧ್ಯವಾದ್ರೆ ಯಾವುದಕ್ಕೂ ಯಾವುದೇ ಒಂದು ಜೀವಿಗಳಿಗೆ ಸಹ ತೊಂದರೆ ಮಾಡಲಿಕ್ಕೆ ಹೋಗಬೇಡಿ, ಅಷ್ಟೇ ಸಿಂಪಲ್. ಮರವನ್ನು ಅನವಶ್ಯಕ್ಕೆ ಕಡಿಲಾರಗಳು. ಥ್ಯಾಂಕ್ ಯು.
1: ಓಕೆ, ಸ್ನೇಹ್ ಕಿರಣ್ ಅವರೇ, ಇಷ್ಟು ಹೊತ್ತು ನಮ್ಮ ಸಾರಾಂಗ್ ಸ್ಟುಡಿಯೋಗೆ ಬಂದು ನಮ್ಮ ಕೇಳುಗರೊಂದಿಗೆ ಒಂದು ವನ್ಯಜೀವಿಗಳ ಸಂರಕ್ಷಣೆ ಬಗ್ಗೆ, ಎಸ್ಪೆಷಲಿ ನಮ್ಮ ಹಾವಿನ ಬಗ್ಗೆ ಒಂದಷ್ಟು ಮಾಹಿತಿಗಳು, ಹಾವಿನ ಪ್ರಭೇದದ ಬಗ್ಗೆ ಮತ್ತು ಹಾವಿನ ಯಾಕೆ ನಾವು ಸಾಕಬೇಕು, ಹಾವು ನಮಗೆ ಯಾಕೆ ಅಗತ್ಯ, ಮನುಷ್ಯನಿಗೆ ಉಪಕಾರಿ ಹಾವು ಅಂತ ಒಂದು ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿಮಗೆ ಎಲ್ಲ ಸಾರಂಗ್ ಕೇಳುಗ ಬಾಂಧವರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು.
3: ಥ್ಯಾಂಕ್ ಯು ಸರ್.
0: ಇದುವರೆಗೆ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಈ ಹಿಂದೆ ಸ್ನೇಹ್ ಕಿರಣ್ ಇವರ ಜೊತೆ ನಡೆಸಿದ ಸಂದರ್ಶನದ ಧ್ವನಿ ಮುದ್ರಿತ ಪ್ರಸಾರವನ್ನು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಇದು ಸಮುದಾಯ ಬಾನುಲಿ ಸಾರಂಗ್ ಎಫ್ಎಂ ಕಂಪನಾಂಕ 107.8. ಈಗ ಕೇಳಿ ಮಕ್ಕಳ ಹಕ್ಕು ಹಾಗೂ ರಕ್ಷಣೆಗೆ ಸಂಬಂಧಿಸಿದ ವಿಶೇಷ ಮಾಲಿಕೆ ಮಕ್ಕಳೆಡೆಗೆ ಸಾರಂಗ್.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ, ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ಒಂದು ದಟ್ಟವಾದ ಕಾಡು, ಅಲ್ಲಿ ಮೂವರು ಸ್ನೇಹಿತರು ವಾಸವಾಗಿದ್ದರು. ಅವರೇ ಆಮೆ, ಇಲಿ ಮತ್ತು ಕಾಗೆ. ಆ ಕಾಡಲ್ಲೊಂದು ಸರೋವರವಿತ್ತು. ಅದರಲ್ಲಿ ಆಮೆ ವಾಸವಾಗಿತ್ತು. ಸರೋವರದ ಪಕ್ಕದಲ್ಲಿ

ಆಗ ಜಿಂಕೆಯೊಂದು ಓಡುತ್ತಾ ಇವರ ಬಳಿ ಬಂದಿತು. ಜಿಂಕೆಯ ಮುಖದಲ್ಲಿನ ಭಯವನ್ನು ನೋಡಿ ಇವರು ಭಯಭೀತರಾದರು. ತಕ್ಷಣವೇ ಆಮೆಯು ಸರೋವರದಲ್ಲಿ ಮಾಯವಾಯಿತು. ಇಲಿ ಬಿಲದಲ್ಲಿ ಅಡಗಿತು. ಕಾಗೆಯು ಹಾರಿ ಮರದ ಕೊಂಬೆಯ ಮೇಲೆ ಕುಳಿತಿತು. ಸ್ವಲ್ಪ ಸಮಯ ಕಳೆಯಿತು. ಕಾಗೆಗೆ ಯಾವುದೇ ಅಪಾಯಕಾರಿ ಪ್ರಾಣಿ ಅಥವಾ ಬೇಟೆಗಾರ ಸಮೀಪದಲ್ಲಿ ಇಲ್ಲ ಎಂದು ತಿಳಿಯಿತು. ಎಲ್ಲರೂ ಹೊರಬನ್ನಿ, ಇಲ್ಲಿ ಏನೂ ಅಪಾಯವಿಲ್ಲ ಎಂದು ಕೂಗಿ ತನ್ನ ಸ್ನೇಹಿತರನ್ನು ಕರೆಯಿತು. ಮೂವರೂ ಜೊತೆಯಾಗಿ ಜಿಂಕೆಯ ಬಳಿ ಬಂದರು. ಕಾಗೆ ಜಿಂಕೆಯನ್ನು ಕೇಳಿತು. ನಾನು ಸಮೀಪದಲ್ಲಿ ಯಾವ ಬೇಟೆಗಾರನನ್ನಾಗಲಿ ಕ್ರೂರ ಪ್ರಾಣಿಯನ್ನಾಗಲಿ ನೋಡಲಿಲ್ಲ. ನೀನು ಯಾಕೆ ಭಯದಿಂದ ಓಡಿ ಬಂದೆ? ಆಗ ಜಿಂಕೆಯು, ಕಳಿಂಗದ ರಾಜ ಕಾಡಿನಲ್ಲಿ ಬೇಟೆಯಾಡಲು ಬಿಡಾರ ಹೂಡಿರುವನು. ಅವನ ಇಬ್ಬರು ಸೈನಿಕರು ನನ್ನನ್ನು ಹಿಂಬಾಲಿಸುತ್ತಿದ್ದರು. ನಾನು ತಪ್ಪಿಸಿಕೊಂಡೆ. ನನಗೆ ಇಲ್ಲಿ ಅಡಗಿಕೊಳ್ಳಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಂದನೆಗಳು. ಇಲ್ಲದಿದ್ರೆ ನಾನೀಗ ಜೀವಂತವಾಗಿ ಇರುತ್ತಲಿರಲಿಲ್ಲ ಎಂದು ಹೇಳಿತ್ತು. ಆಗ ಕಾಗೆಯು, ಹೆದರಬೇಡ, ನಾವೀಗ ನಿನ್ನ ಸ್ನೇಹಿತರು. ಕಷ್ಟಕಾಲದಲ್ಲಿ ಸಹಾಯ ಮಾಡುವವರೇ ನಿಜವಾದ ಸ್ನೇಹಿತರು. ನಾವೆಲ್ಲ ನಿನ್ನ ಹಿತೈಷಿಗಳು. ನಮಗೆ ನೀನು ಏನು ನಡೆಯಿತೆಂದು ಸರಿಯಾಗಿ ವಿವರಿಸು. ನಿನ್ನ ಜೀವಕ್ಕೆ ಅಪಾಯ ಬರದಂತೆ ನಾವು ಉಪಾಯ ಮಾಡುತ್ತೇವೆ. ನೀನು ನಮ್ಮೊಡನೆ ಏನನ್ನು ಮುಚ್ಚಿಡಬೇಡ. ಸ್ನೇಹಿತರೊಡನೆ ಯಾವುದೇ ಸಂಗತಿಯನ್ನು ಮುಚ್ಚಿಡುವುದು ಅಪರಾಧ. ಅದು ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತದೆ ಎಂದು ಜಿಂಕೆಗೆ ಹೇಳಿತು. ಆಗ ಜಿಂಕೆಯು, ನೀವೀಗ ನನ್ನನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡಿದ್ದೀರಾ? ನಾನು ನಿಮಗೆ ಒಂದು ವಿಚಾರ ಹೇಳಬೇಕು. ರಾಜನ ಬಿಡಾರದಲ್ಲಿ ಕೆಲವು ಸೈನಿಕರು ಮಾತಾಡಿಕೊಳ್ಳುತ್ತಿದ್ದರು. ಅವರು ಈಗ ಸರೋವರದ ಪಕ್ಕದಲ್ಲಿ ಬಿಡಾರ ಹೂಡುವರಂತೆ. ಅವರ ಉದ್ದೇಶ ಮೀನುಗಳನ್ನು ಹಿಡಿಯುವುದಾಗಿದೆ. ಇದರಿಂದ ನಮ್ಮ ಸ್ನೇಹಿತ ಆಮೆಯು ಅವರು ಬೀಸುವ ಬಳೆಯಲ್ಲಿ ಸಿಕ್ಕಿಬಿದ್ದರೆ ಎಂದು ನನಗೆ ಚಿಂತೆಯಾಗಿದೆ ಎಂದು ಹೇಳಿತು. ಜಿಂಕೆಯ ಮಾತುಗಳನ್ನು ಕೇಳುತ್ತಿದ್ದಂತೆ ಆಮೆಗೆ ಭಯವಾಗಿ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಸರೋವರವನ್ನು ಬಿಟ್ಟು ಬೇರೆಡೆ ಹೋಗುವುದು ಒಳ್ಳೆಯದೆಂದು ನನಗನ್ನಿಸುತ್ತದೆ ಎಂದಿತು. ಆಗ ಇಲಿಯು, ಯಾಕೆ ನೀನು ಇಷ್ಟೊಂದು ಹೆದರುತ್ತೀಯ? ನೀನು ಹುಟ್ಟಿದ ಸ್ಥಳ, ಸ್ನೇಹಿತರು, ಪರಿಚಯ ಸ್ಥಳಗಳನ್ನು ಬಿಟ್ಟು ಎಲ್ಲಿಗೆ ಹೋಗುವೆ? ನೀನು ಹಾಗೆ ಹೋದರೂ ಅಪಾಯ ತಪ್ಪಿದ್ದಲ್ಲ, ಏಕೆಂದ್ರೆ ನೀನು ನಿಧಾನವಾಗಿ ನಡೆಯುತ್ತೀಯ. ಯಾವುದಾದರೂ ಪ್ರಾಣಿ ನಿನ್ನ ಮೇಲೆ ಆಕ್ರಮಣ ಮಾಡಬಹುದು. ನೀನು ನಮ್ಮೊಡನೆ ಇರುವುದೇ ಒಳ್ಳೆಯದು ಎಂದು ಹೇಳಿತು. ಆಗಲೇ ಭಯದಿಂದ ತತ್ತರಿಸಿದ್ದ ಆಮೆಯು ಯಾವುದೇ ಉಪದೇಶ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅದು ಸರೋವರದಿಂದ ಹೊರನಡೆದು ತೆವಳುತ್ತಾ ನಡೆಯಿತು. ಆದರೆ ಸ್ನೇಹಿತರು ಅದಕ್ಕೆ ಯಾವುದೇ ಅಪಾಯ ಆಗದಿರಲೆಂದು ಅದನ್ನು ಹಿಂಬಾಲಿಸಿದರು. ಆಮೆಯ ದುರಾದೃಷ್ಟವೋ ಏನೋ, ಬೇಟೆಗಾರನೊಬ್ಬ ಸರೋವರದ ಬಳಿ ಬಂದನು. ಅವನು ತೆವಳುತ್ತಿರುವ ಆಮೆಯನ್ನು ನೋಡಿದನು. ತಕ್ಷಣವೇ ಅದನ್ನು ಹಿಡಿದು ತನ್ನ ಚೀಲದಲ್ಲಿ ಹಾಕಿಕೊಂಡನು. ಆಮೆಯ ಸ್ನೇಹಿತರು ಇದನ್ನು ಕಂಡು ಚಿಂತೆಗೀಡಾದರು. ಆಗ ಕಾಗೆಯು ಇಲಿಗೆ ಹೇಳಿತು, ಈಗ ನಾವೇನ್ ಮಾಡಬೇಕು? ನಮ್ಮ ಸ್ನೇಹಿತ ಕಷ್ಟದಲ್ಲಿದ್ದಾನೆ. ನೀನು ನಮ್ಮೆಲ್ಲರಿಗಿಂತಲೂ ಜಾಣ, ಏನಾದರೂ ಉಪಾಯ ಮಾಡು. ಇಲಿಯು ಸ್ವಲ್ಪ ಹೊತ್ತು ಯೋಚಿಸಿ, ಈಗ ನನಗೊಂದು ಉಪಾಯ ಹೊಳೆಯಿತು. ಎಲ್ಲರೂ ಸರಿಯಾಗಿ ಕೇಳಿಸಿಕೊಳ್ಳಿರಿ. ಬೇಟೆಗಾರ ಹೋಗುವ ಹಾದಿಯಲ್ಲಿ ನಮ್ಮ ಸ್ನೇಹಿತ ಜಿಂಕೆಯು ಹೋಗಿ ಸತ್ತಂತೆ ಮಲಗಿರಲಿ. ಕಾಗೆಯು ಅದರ ಹಿಂಬದಿಯಲ್ಲಿ ಕೂತು ಸತ್ತ ದೇಹವನ್ನು ಕುಕ್ಕುತ್ತಿರುವಂತೆ ನಟಿಸಲಿ. ಆಗ

0: ಬೇಟೆಗಾರ ಜಿಂಕೆಯನ್ನು ತೆಗೆದುಕೊಳ್ಳಲು ಬರುತ್ತಾನೆ. ಆಗ ಜಿಂಕೆಯು ತಕ್ಷಣವೇ ಓಡಿ ಹೋಗಲಿ. ಅಷ್ಟೊತ್ತಿಗೆ ನಾನು ಅವನ ಚೀಲವನ್ನು ಕಡಿದು ಆಮೆಯನ್ನು ಬಿಡಿಸುತ್ತೇನೆ ಎಂದು ಹೇಳಿತು. ಉಪಾಯವನ್ನು ಕೇಳಿಸಿಕೊಂಡ ನಂತರ ಜಿಂಕೆಯು ದಾರಿಯ ಬದಿಯಲ್ಲಿ ಹೋಗಿ ಸತ್ತಂತೆ ಮಲಗಿತು. ಕಾಗೆಯು ಅದರ ದೇಹವನ್ನು ಕುಕ್ಕುತ್ತಿರುವಂತೆ ನಟಿಸುತ್ತಿತ್ತು. ಈ ದೃಶ್ಯವನ್ನು ನೋಡಿ ಬೇಟೆಗಾರನು,
1: ಇವತ್ತು ನನ್ನ ಅದೃಷ್ಟ ಚೆನ್ನಾಗಿದೆ, ಜೀವಂತ ಆಮೆ ಸಿಕ್ಕಿತು, ಸತ್ತ ಜಿಂಕೆ ನನ್ನ ಮುಂದಿದೆ, ಅದನ್ನು ಮನೆಗೆ ತಗೊಂಡ್ ಹೋಗಿ ಒಳ್ಳೆಯ ಮಾಂಸದ ಊಟ ಮಾಡಬಹುದು, ಅದರ ಚರ್ಮವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಿದ್ರೆ ಕೈ ತುಂಬಾ ಹಣ ಸಿಗುತ್ತದೆ ಎಂದು ಯೋಚಿಸಿದನು.
0: ಬೇಟೆಗಾರನು ಚೀಲವನ್ನು ದಾರಿಯ ಬದಿಯಲ್ಲಿ ಇರಿಸಿ ಜಿಂಕೆಯ ಬಳಿಗೆ ಹೊರಟ. ಆಗ ತಕ್ಷಣವೇ ಇಲಿಯು ಚೀಲವನ್ನು ಕಡಿದು ಆಮೆಯನ್ನು ಬಿಡಿಸಿತು. ಆಮೆಯು ತೆವಳಿಕೊಂಡು ಸರೋವರವನ್ನು ಸೇರಿತು. ಇಲಿಯು ಬಿಲದಲ್ಲಿ ಹೊಕ್ಕಿತು. ಇತ್ತ ಬೇಟೆಗಾರನು ಜಿಂಕೆಯನ್ನು ಸಮೀಪಿಸುತ್ತಿದ್ದಂತೆ ಜಿಂಕೆಯು ಅವನಿಗೆ ಸಿಗದಂತೆ ಎದ್ದೋಡಿತು. ಬೇಟೆಗಾರನಿಗೆ ಆಶ್ಚರ್ಯವಾಯಿತು. ಬೇಟೆಗಾರನು ನಂತರ ತಾನು ಇರಿಸಿದ್ದ ಚೀಲದ ಬಳಿ ಬಂದನು. ಚೀಲ ಖಾಲಿಯಾಗಿತ್ತು. ಆಮೆ ತಪ್ಪಿಸಿಕೊಂಡು ಹೋಗಿತ್ತು. ನಾನೆಂತ ದುರಾಸೆಗೆ ಒಳಗಾದೆ. ಜಿಂಕೆಯನ್ನು ಪಡೆಯಲು ಹೋಗಿ ಆಮೆಯನ್ನು ಕಳೆದುಕೊಂಡೆನಲ್ಲ ಎಂದು ಬೇಟೆಗಾರನು ವ್ಯಥೆಪಟ್ಟನು. ಬೇಟೆಗಾರನು ಹೋದ ನಂತರ ನಾಲ್ಕು ಪ್ರಾಣಿಗಳು ಒಂದೆಡೆ ಸೇರಿದವು. ಇಲಿಯ ಜಾಣತನವನ್ನು ಪ್ರಶಂಸಿಸಿದವು. ಆಮೆಯು ಸ್ನೇಹಿತರ ಮಾತು ಕೇಳದೆ ತಪ್ಪು ಮಾಡಿದ್ದಕ್ಕಾಗಿ ಕ್ಷಮೆಯಾಚಿಸಿತು. ಆ ನಂತರದ ದಿನಗಳಲ್ಲಿ ಈ ನಾಲ್ವರು ಸ್ನೇಹಿತರು ಕಾಡಿನಲ್ಲಿ ಸುಖ ಸಂತೋಷದಿಂದ ಇದ್ದರು. ಸಾರಾಂಶ: ಒಗ್ಗಟ್ಟಿನಲ್ಲಿ ಬಲವಿದೆ.

0: ಒಂದು ದಿನದ ಮಾತು. ಆಗ ಸೂರ್ಯ ಮುಳುಗ್ತಾ ಇದ್ದ, ಮತ್ತೆ ಚಂದ್ರ ಉಟ್ತಾ ಇದ್ದ. ಆಗ ಸೂರ್ಯ ಚಂದ್ರನ ಹತ್ರ ಹೇಳಿದ್ರು,
1: ಇಲ್ಲಿ ನೋಡಪ್ಪ, ನೀನ್ ಹೇಳು, ನೀನು ಬರ್ಬೇಕಾದ್ರೆ ಯಾರು ನಿನ್ನ ಏನಕ್ಕೆ ಪೂಜೆ ಮಾಡೋದಿಲ್ಲ? ಹಾಗೆಲ್ಲ ಇಲ್ಲ, ಎಲ್ಲರೂ ಕೂಡ ಒಂದೇ ರೀತಿ ಇರೋದಿಲ್ಲ. ಸುಮಾರು ಜನ ನನ್ನನ್ನು ಕೂಡ ಪೂಜೆ ಮಾಡ್ತಾರೆ. ಹಾಗಿದ್ರೆ ನಾನು ಉದಯ ಆಗ್ತಾ ಈ ಲೋಕನೇ ಬೆಳಕಿನಿಂದ ತುಂಬುತ್ತೆ, ಆದ್ರೆ ನೀನ್ ಮಾತ್ರ ರಾತ್ರಿಯಲ್ಲಿ ಮಾತ್ರ ಬರ್ತೀಯ.
0: ಸೂರ್ಯ ಮತ್ತೆ ಚಂದ್ರನ ಈ ಮಾತುಗಳನ್ನ ಬೇಲಾಪುರದ ಜನರು ಕೇಳಿಸ್ಕೊಳ್ತಿದ್ರು. ಆಗ ಒಬ್ಬ ಮನುಷ್ಯ ಹೇಳ್ದ,
2: ನಾವು ಸೂರ್ಯನನ್ನ ಮಾತ್ರ ದೇವ್ರಂತ ನೋಡ್ತೀವಿ, ಹ ಚಂದ್ರ ನಮ್ಗೆ ದೇವ್ರಲ್ಲ. ಅಲ್ಲ,
3: ಇಲ್ಲ, ಆ ರೀತಿ ಅಲ್ಲ. ನಾವು ಚಂದ್ರನ ಕೂಡ ದೇವ್ರು ಅನ್ಕೋಬೇಕು.
2: ದೇವ್ರಾಗಿ ಇದ್ದು ಸೂರ್ಯ ನಮ್ಗೆ ಬೆಳ್ಕೊಡ್ತಾನೆ, ಬಿಸಿಲನ್ನ ಕೊಡ್ತಾನೆ, ಈ ಚಂದ್ರ ಏನ್ ಕೊಡತ್ ಹೇಳಿ?
3: ಎಲ್ರಿಗೂ ಅವ್ರವ್ರದೇ ಕೆಲ್ಸ ಇರುತ್ತೆ. ಚಂದ್ರ ಕೂಡ ನಮ್ಗೆ ರಾತ್ರಿ ಹೊತ್ತು ಬೆಳಕ್ ಕೊಡಲ್ವಾ?
2: ಅರೆ, ಆ ಬೆಳಕನ್ನ ಇಟ್ಕೊಂಡು ಏನ್ ಮಾಡಕ್ಕಾಗತ್ ಹೇಳಿ? ನೈಟ್ ಎಲ್ಲ ನಿದ್ದೆ ಮಾಡ್ತಾ ಇರ್ತೀವಿ, ನೈಟ್ ಅಲ್ಲಿ ಯಾರಿಗಾದ್ರೂ ಬೆಳಕು ಬೇಕಾ ಹೇಳಿ ನೋಡೋಣ.
3: ಆದ್ರೆ ಚಂದ್ರ ಕೂಡ ಇರ್ಬೇಕಲ್ಲ.
2: ಚಂದ್ರ ನಮ್ಗೆ ಬೇಕಾಗೇ ಇಲ್ಲ. ಆ ಚಂದ್ರ ಇಲ್ಲ ಅಂದ್ರೂ ಕೂಡ ನಮ್ಮ ಬಾಳಲ್ಲಿ ದೊಡ್ಡದಾಗಿ ಏನು ನಡೆಯೋದೇ ಇಲ್ಲ. ಅವ್ರು ಇದ್ರೂ ಇಲ್ಲ ಅಂದ್ರು ಒಂದೇ ರೀತಿನೇ.
0: ಈ ಮನುಷ್ಯ ಮತ್ತೆ ಆ ಹೆಂಗಸಿನ ಮಾತನ್ನ ಸೂರ್ಯ ಮತ್ತೆ ಚಂದ್ರ ಇಬ್ರು ಕೇಳಿಸ್ಕೊಳ್ತಾರೆ. ಇವನ ಮಾತನ್ನ ಕೇಳಿ ಸೂರ್ಯ ಖುಷಿ ಪಟ್ರು, ಮತ್ತೆ ಚಂದ್ರ ಸ್ವಲ್ಪ ಬೇಜಾರ್ ಪಟ್ಕೊಂಡ್ರು. ಸೂರ್ಯ ಚಂದ್ರನಿಗೆ ಹೇಳಿದ್ರು,
1: ನೋಡಿದ್ಯ, ಬೇಲಾಪುರದವರು ನನ್ನ ದೇವ್ರ ರೀತಿ ನೋಡ್ತಾ ಇದ್ದಾರೆ, ನಿನ್ ಬಗ್ಗೆ ಗಮನನೇ ಕೊಡೋದಿಲ್ಲ. ಈ ಜನ ನನ್ನನ್ನ ಪೂಜೆ ಮಾಡ್ತಿದ್ದಾರೆ,
4: ಆದ್ರೆ ಅವರಿಗೆ ನಾನು ಬೆಳಕನ್ನ ಕೊಡ್ತೀನಿ. ನಾನು ಇಲ್ಲಾಂದ್ರೆ ಇವರ ಬಾಳು ತಲೆ ಕೆಳಗಾಗ್ಬಿಡುತ್ತೆ.
1: ಪರವಾಗಿಲ್ಲ, ಹೇಗೋ ಅವರಿಗೆ ನಿನ್ನ ಅವಶ್ಯಕತೆ ಇಲ್ವೇ ಇಲ್ಲ.
4: ಹೋ, ಹಾಗಾ, ಸರಿ, ನಾನು ಇನ್ ಮುಂದೆ ಬರೋದೇ ಇಲ್ಲ.
0: ಚಂದ್ರ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಚಂದ್ರ ಹೊರಟೋದ್ಮೇಲೆ ಬೇಲಾಪುರ ಫುಲ್ ಕತ್ತಲಲ್ಲಿ ಆವರಿಸ್ಕೊಂಡ್ಬಿಡುತ್ತೆ. ಹೇಗಿದ್ರೂ ಆಕಾಶದಲ್ಲಿ ಬಹಳಷ್ಟು ನಕ್ಷತ್ರಗಳಿದ್ವು, ಆದ್ರೆ ಅದರ ಬೆಳಕು ಬಹಳ ಕಡಿಮೆ ಇತ್ತು. ಕತ್ತಲು ಎಷ್ಟು ಜಾಸ್ತಿ ಇತ್ತು ಅಂದ್ರೆ ಯಾರಿಗೂ ಏನು ಕಾಣಿಸ್ತಾ ಇರಲಿಲ್ಲ. ಈಗ ಹೊಲಗಳನ್ನ ಉಳೋ ಅಂತ ಸಮಯ ಬಂದಿತ್ತು. ಅದಕ್ಕೆ ರೈತರು ಬೆಳಗ್ಗೆ ಬೇಗ ಎದ್ದು ಉಳೋದಕ್ಕೆ ಹೋಗ್ಬೇಕಿತ್ತು. ಆದ್ರೆ ಚಂದ್ರ ಇಲ್ದೇ ಇದ್ದಿದ್ದಕ್ಕೆ ಬಹಳ ಗಾಢ ಅಂಧಕಾರ ಇತ್ತು.
1: ಅರೆ ಎದಳು, ಇವತ್ತು ಹೊಲದ ಕೆಲಸ ಎಲ್ಲ ಮಾಡ್ಬೇಕು ತಾನೆ, ಬೇಗ ಎದಳು, ಇಲ್ಲಾಂದ್ರೆ ಎಣ್ಣೆ ಎಲ್ಲ ಆವಿಯಾಗ್ಬಿಡುತ್ತೆ, ಮತ್ತೆ ಬಿಸಿಲಲ್ಲಿ ಕೆಲ್ಸನೆ ಮಾಡಕ್ಕಾಗಲ್ಲ.
3: ಹೌದು, ಹೊಲ ಅಂತೂ ಉಳ್ಳೇಬೇಕು, ಆದ್ರೆ ಈಗ ರಾತ್ರಿ, ಹೊರಗಡೆ ಬಹಳ ಕತ್ಲಿದೆ.
1: ಹಾ, ನಂಗೇನ್ ಅನಿಸ್ತಾ ಇದೆ ಅಂದ್ರೆ ಬೆಳಗಾಗ್ತಾ ಇದೆ ಅನ್ಸುತ್ತೆ, ಬೇಗ ಹೋಗ್ಬೇಕು ಬಾ.
3: ಅದೆಲ್ಲ ಸರಿ, ಆದ್ರೆ ಹೊರಗಡೆ ಏನು ಕಾಣ್ತಿಲ್ವಲ್ಲ, ಹೇಗ್ ಹೋಗೋದು?
1: ಸರಿ, ಬೆಳಗಾದ ಕೂಡಲೇ ಹೋಗೋಣ.
0: ಇವರಿಬ್ರು ಬೆಳಕಾಗೋದಕ್ಕೆ ಕಾಯ್ತಾ ಇದ್ರು. ಬೆಳಕಾದ್ಮೇಲೆ ಇವರಿಬ್ರು ಹೊಲದ ಕಡೆ ಹೊರಟ್ರು. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಬಹಳಷ್ಟು ಬಿಸಿಲು ಬಂತು, ಮತ್ತೆ ಬಿಸಿಲಿಂದ ಇವ್ರಿಗೆ ಕೆಲ್ಸ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಬಹಳ ಬಿಸಿಲಿದೆ, ಬಂದ್ಬಿಡು, ಮನೆಗ್ ಹೋಗೋಣ, ಬೆಳಿಗ್ಗೆ ಬೇಗ ಬರೋಣ.
1: ಹಾ, ಸರಿಯಾಗಿ ಹೇಳ್ದೆ, ಈ ಬಿಸಿಲಲ್ಲಿ ನನ್ನಿಂದ ಕೆಲ್ಸನೇ ಮಾಡಕ್ಕಾಗ್ತಾ ಇಲ್ಲ, ನಾಳೆ ಬರೋಣ.
0: ಆ ಮನುಷ್ಯ ಮತ್ತೆ ಆ ಹೆಂಗ್ಸು ಮನೆಗ್ ಹೊರಟ್ರು. ಮಾರನೇ ದಿನ ಅವರು ಎದ್ದಾಗ ರಾತ್ರಿ ಚಂದ್ರ ಇಲ್ದೇ ಇರೋದ್ರಿಂದ ಬಹಳ ಕತ್ಲಾಗಿತ್ತು. ಮತ್ತೆ ಇವತ್ತು ಅವರು ಎದ್ದಾಗ ಸೂರ್ಯ ಬಂದ್ಬಿಟ್ಟಿದ್ದ. ಸೂರ್ಯನ ಬಿಸಿಲಿನಿಂದ ಹೊಲದಲ್ಲಿ ಕೆಲ್ಸ ಮಾಡೋದು ಬಹಳ ಕಷ್ಟ ಆಗಿತ್ತು. ಈ ಸಮಸ್ಯೆಯಿಂದ ಬೇಸತ್ತು ಆ ಮನುಷ್ಯ ಸೂರ್ಯನ್ಗೆ ಹೇಳ್ತಾನೆ,
4: ಏ ಸೂರ್ಯದೇವ, ನಮ್ಗೆ ಚಂದ್ರ ಬೇಕಾಗಿಲ್ಲ, ನೀವು ರಾತ್ರಿನೂ ಇದ್ರೆ ನಮ್ಗೆ ಚಂದ್ರನ ಅವಶ್ಯಕತೆನೇ ಇರೋದೇ ಇಲ್ಲ, ನಾವು ನಿಮ್ಮನ್ನ ಮಾತ್ರ ಪೂಜೆ ಮಾಡ್ತಾ ಇದ್ದೀವಿ.
1: ಸರಿ, ಇನ್ ಮುಂದೆ ನಾನು ರಾತ್ರಿಯಲ್ಲಿ ಕೂಡ ಇರ್ತೀನಿ.
0: ಈಗ ಹಗಲು ಮುಗಿದ್ಮೇಲೂ ಕೂಡ ಸೂರ್ಯ ರಾತ್ರಿ ಕೂಡ ಬೇಲಾಪುರದಲ್ಲಿ ಇರ್ತಾ ಇದ್ರು. ಅದರಿಂದ ಹಗಲು ಮುಗಿತಾನೆ ಇರ್ಲಿಲ್ಲ, ಮತ್ತೆ ರಾತ್ರಿ ಬರ್ತಾನೆ ಇರ್ಲಿಲ್ಲ.
1: ಅರೆ, ಬೇಗ ಅಡಿಗೆ ಮಾಡು, ನಂಗೆ ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡ್ಬೇಕು.
3: ಈಗಿನ್ನು ಮಧ್ಯಾಹ್ನ, ಏನ್ ಈಗ್ಲಿಂದಾನೆ ಅಡಿಗೆ ಮಾಡಕ್ ಶುರು ಮಾಡ್ಲಾ?
1: ಸರಿ, ಆಮೇಲೆ ಮಾಡು.
0: ಆ ಮನುಷ್ಯ ಮತ್ತೆ ಆ ಹೆಂಗ್ಸು ಬಹಳ ಕಾಯ್ತಾರೆ, ಆದ್ರೆ ಸಂಜೆ ಆಗೋದೇ ಇಲ್ಲ, ಆದ್ರೆ ಸೂರ್ಯ ಮುಳುಗೋದೇ ಇಲ್ಲ. ಹೊಟ್ಟೆ ಹಸುವಿಂದ ಅವನಿಗೆ ಬಹಳ ಸುಸ್ತಾಗ್ತಿತ್ತು.
4: ಅರೆ ಸಾಯಂಕಾಲ ಆಯ್ತು ಅನ್ಸುತ್ತೆ, ನೀನು ಊಟ ರೆಡಿ ಮಾಡು.
0: ಸರಿ ನಾನ್ ಮಾಡ್ತೀನಿ. ಆ ಹೆಂಗಸು ಅಡಿಗೆ ಮಾಡಿದ್ಲು ಮತ್ತೆ ಇಬ್ರು ಊಟ ಮಾಡಿದ್ರು.
4: ಸರಿ ನಾನು ನಿದ್ದೆ ಮಾಡಕ್ ಹೋಗ್ತೀನಿ.
0: ಈಗಿನ್ನು ರಾತ್ರಿ ಆಗೇ ಇಲ್ಲ.
4: ಹೌದು ಬಿಸಿಲು ಬೇರೆ ಜಾಸ್ತಿ ಹೊಡಿತಾ ಇದೆ. ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ.
0: ಆ ಮನುಷ್ಯ ಸ್ನಾನ

0: ಇದೆಲ್ಲಾನು ಸೂರ್ಯನಿಂದಾನೇ ಆಗ್ತಿರೋದು. ಏನು ಪರವಾಗಿಲ್ಲ, ಬನ್ನಿ ಮಲ್ಕೊಳ್ಳೋಣ. ಅವರಿಬ್ರು ಮಲ್ಗೋದಕ್ಕೆ ಅಂತ ಹೋಗ್ತಾರೆ. ಸೂರ್ಯನ ಬಿಸಿಲಿನ ತಾಪಕ್ಕೆ ಇಬ್ರು ಬೇಜಾರಾಗ್ಬಿಡ್ತಾರೆ. ಇವ್ರಿಗೆ ಬಹಳ ಬೆವರ್ ಬರ್ತಿತ್ತು.
1: ಫ್ಯಾನ್ ಫಾಸ್ಟ್ ಆಗಿಡೋ.
0: ಹೆಂಗ್ಸು ಫ್ಯಾನ್ ಅನ್ನ ಜೋರ್ ಮಾಡ್ತಾಳೆ. ಫ್ಯಾನ್ ಜೋರಾಗಿ ಓಡಿದ್ರು ಕೂಡ ಅವ್ರಿಗೆ ಬಹಳ ಸೆಕೆ ಆಗ್ತಾ ಇರುತ್ತೆ. ಈ ಬಿಸಿಲಲ್ಲಿ ಸತ್ತೇ ಹೋಗ್ತೀವಿ. ಸೂರ್ಯ ಮುಳುಗ್ಬೇಕಾಗಿತ್ತು ರೀ, ಬಿಸಿಲು ಕಡಿಮೆ ಆಗ್ತಿತ್ತು, ನಾವ್ ಆರಾಮಾಗಿ ನಿದ್ದೆ ಮಾಡಬಹುದಾಗಿತ್ತು.
1: ಅಯ್ಯೋ, ಶೆಕೆ ತಡ್ಕೊಳಕ್ ಆಗ್ತಾ ಇಲ್ಲ. ಚಂದ್ರ ಇದ್ರೇನೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಾ, ಸೂರ್ಯದೇವನ ಹತ್ರ ಹೋಗಿ ಮಾತಾಡೋಣ.
0: ಹಾ ಸರಿ, ಬಾ ಹೋಗೋಣ. ಅವರಿಬ್ರು ಮೇಲ್ಗಡೆ ಬರ್ತಾರೆ.
1: ಹೇ ಸೂರ್ಯದೇವ, ಈ ಬಿಸಿಲನ್ನ ನಮ್ಮಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ.
2: ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ನೀವೇನೆ ಹೇಳಿದ್ದು ರಾತ್ರಿಯಲ್ಲೂ ಕೂಡ ಇರೋದಿಕ್ಕೆ, ಅದಕ್ಕೋಸ್ಕರ ನಾ ಇದ್ದೆ.
1: ಆಮಾ, ನಾವೇ ಹೇಳಿದ್ವಿ. ಆದ್ರೆ ಈಗ ಚಂದ್ರ ಕೂಡ ನಮ್ಗೆ ಬೇಕಾಗಿದೆ, ಯಾಕಂದ್ರೆ ಈ ಬಿಸಿಲನ್ನ ನಮ್ಮಿಂದ ತಡೆಯಕ್ಕಾಗ್ತಿಲ್ಲ.
0: ಇವತ್ತಿಂದ ನೀವು ಬರೀ ಹಗಲ್ ಮಾತ್ರ ಇದ್ರೆ ಸಾಕು, ರಾತ್ರಿ ಚಂದ್ರನೇ ಸಾಕು.
2: ಸರಿ, ನಿಮ್ಮ ಇಚ್ಛೆಯಂತೆ ಆಗಲಿ. ಇನ್ ಮುಂದೆ ನಾನು ರಾತ್ರಿಯಲ್ಲಿ ಬರೋದೇ ಇಲ್ಲ.
0: ಈಗ ಮನುಷ್ಯ ಮತ್ತೆ ಹೆಂಗಸು ಚಂದ್ರನ್ನ ಕರೆದ್ರು.
1: ಹೇ ಚಂದ್ರದೇವ, ನಾವು ತಪ್ಪ ಮಾಡ್ಬಿಟ್ವಿ, ಆ ರೀತಿ ಬೈಬಾರ್ದಿತ್ತು. ನೀವು ನಮಗೆ ಬೇಕು.
0: ಹೇ ಚಂದ್ರದೇವ, ನೀವ್ ವಾಪಸ್ ಬಂದ್ಬಿಡಿ. ಹೇಗೆ ಹಗಲು ಸೂರ್ಯ ಬೇಕೋ ಹಾಗೆ ರಾತ್ರಿ ನೀವು ಚಂದ್ರನು ಬೇಕಾಗತ್ತೆ. ಇವರಿಬ್ರು ಕರೆಯೋದ್ರಿಂದ ಚಂದ್ರ ವಾಪಸ್ ಬರ್ತಾನೆ. ಚಂದ್ರನ ನೋಡಿ ಇವರಿಬ್ರು ಬಹಳ ಸಂತೋಷ ಪಡ್ತಾರೆ, ಮತ್ತವ್ರಿಗೆ ನಮಸ್ಕಾರ ಮಾಡ್ತಾರೆ.
3: ಹೇ ಚಂದ್ರದೇವ, ನಾವು ಹೇಗೆ ಸೂರ್ಯನಿಗೆ ಸ್ವಾಗತ ಮಾಡ್ತೀವೋ, ಅವ್ರಿಗೆ ನಾವು ಜಲ ಅರ್ಪಿಸ್ತೀವೋ, ಅದೇ ರೀತಿ ಇವತ್ತಿಂದ ನಿಮ್ಗೂ ಸ್ವಾಗತ ಮಾಡ್ತೀವಿ.
1: ಸರಿ, ನಿಮ್ಗೆ ನನ್ನ ಅವಶ್ಯಕತೆ ಇದ್ರೆ ನಾನು ಖಂಡಿತವಾಗಿ ನಿಮ್ಗೆ ಬೆಳ್ಕೊಡ್ತೀನಿ.
2: ಮತ್ತೆ ನನ್ನ ಕ್ಷಮಿಸ್ಬಿಡು, ನನ್ನ ರೀತಿನೆ ನೀನು ಕೂಡ ಈ ಲೋಕಕ್ಕೆ ಬೇಕಾದವನೇ. ನಾನು ಬೆಳಿಗ್ಗೆ ಉದಯ ಆಗೋ ಸೂರ್ಯ ಆಗಿದ್ರೆ, ನೀನು ರಾತ್ರಿಯಲ್ಲಿ ಉದಯಿಸುವ ಸೂರ್ಯ.
0: ಸೂರ್ಯ ಮುಳುಗುದ್ರು, ಮತ್ತೆ ಕತ್ಲಾಯ್ತು. ಆಗ ಚಂದ್ರ ನಾಲ್ಕು ಕಡೆ ಒಳ್ಳೆ ಬೆಳಕನ್ನ ಚೆಲ್ಲದ್ರು. ಆ ಹೆಂಗಸು ಮತ್ತೆ ಆ ಮನುಷ್ಯ ಚಂದ್ರನಿಗೆ ನಮಸ್ಕರಿಸಿದ್ರು, ಮತ್ತೆ ಅವರ ಸ್ವಾಗತ ಮಾಡಿದ್ರು, ಮತ್ತೆ ಇಬ್ರು ಆರಾಮಾಗಿ ನಿದ್ದೆ ಮಾಡಿದ್ರು. ನೀತಿ, ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಅದರದೇ ಮಹತ್ವ ಇದೆ. ನಾವು ಯಾವುದರದೇ ಮಹತ್ವವನ್ನ ಕಡೆಗಾಣಿಸಬಾರದು.

0: ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ. ಕೇಳ್ತಾ ಇರೋದು ಇದು ರೇಡಿಯೋ ಸಾರಂ 107.8 FM, ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ಶಕೀಲ ಹೆಗ್ಡೆ, ಪ್ರಾಧ್ಯಾಪಕಿ, ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೇಷಸ್ ಕಾಲೇಜು, ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
1: ಕೇಳುಗರಿಗೆ ನಮಸ್ಕಾರ. ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ 6 ವಿಧದ ಮೂಲಭೂತ ಹಕ್ಕುಗಳನ್ನು ಪ್ರಜೆಗಳಿಗೆ ನೀಡಿದ್ದು, ಮೊದಲನೆಯ ಹಕ್ಕು ಸಮಾನತೆಯ ಹಕ್ಕು. 14ರಿಂದ 18 ವಿಧಿಗಳನ್ನು ತಾವೆಲ್ಲ ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀರಿ. ಮೂಲಭೂತ ಹಕ್ಕಿನ 2ನೇ ಹಕ್ಕು ಸ್ವಾತಂತ್ರ್ಯದ ಹಕ್ಕು.

ಸ್ವಾತಂತ್ರ್ಯ. ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವಾಣಿಜ್ಯ ಮತ್ತು ವ್ಯವಹಾರವನ್ನು ಮಾಡುವ ಸ್ವಾತಂತ್ರ್ಯ. ಮೊದಲನೆಯದಾಗಿ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಿಳಿಯುವುದಾದರೆ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವು ಅತ್ಯಗತ್ಯವಾಗಿರುತ್ತದೆ. ನಮ್ಮ ಸಂವಿಧಾನವು ಪ್ರಜೆಗಳಿಗೆ ತಮ್ಮನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ಯಥೇಚ್ಛವಾಗಿ ನೀಡಿದ್ದು, ಯಾವುದೇ ವಿಷಯದ ಬಗ್ಗೆ ಅಭಿಪ್ರಾಯವನ್ನು ಹೊಂದಿಕೊಳ್ಳುವುದು ಹಾಗೂ ಅದನ್ನು ವ್ಯಕ್ತಪಡಿಸುವುದನ್ನು ಮಾಡಬಹುದು. ಆದರೆ ಸ್ವಾತಂತ್ರ್ಯದ ಹಕ್ಕುಗಳು ಕೆಲವು ಮಿತಿಗಳಿಗೆ ಒಳಪಟ್ಟಿದ್ದು, ರಾಷ್ಟ್ರದ ಸಾರ್ವಭೌಮತ್ವ, ಸಮಗ್ರತೆ, ಭದ್ರತೆ, ವಿದೇಶಗಳೊಡನೆ ಮಧುರ ಬಾಂಧವ್ಯ, ಸಾರ್ವಜನಿಕ ಶಾಂತಿ ಪಾಲನೆ, ಶಿಸ್ತು ಪಾಲನೆ, ನ್ಯಾಯಾಲಯ ನಿಂದನೆ ಮತ್ತು ಮಾನನಷ್ಟ ತಡೆಯಲು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಕೆಲವು ಅಗತ್ಯವಾದವು ಮತ್ತು ನ್ಯಾಯಯುತವಾದ ನಿರ್ಬಂಧನೆಗಳನ್ನು ಹೇರಬಹುದು. ಎರಡನೆಯದಾಗಿ, ಶಾಂತಿಯುತ ಮತ್ತು ಶಸ್ತ್ರಗಳಿಲ್ಲದೆ ಸಭೆ ಸೇರುವ ಸ್ವಾತಂತ್ರ್ಯ. ಸಾರ್ವಜನಿಕ ಅಭಿಪ್ರಾಯವನ್ನು ತಿಳಿಯುವ ದೃಷ್ಟಿಯಿಂದಲೇ ಸಭೆ ಸೇರುವ ಹಕ್ಕನ್ನು ನೀಡಲಾಗಿದೆ. ನಿಶಸ್ತ್ರಧಾರಿಯಾಗಿ ಶಾಂತಿಯುತವಾಗಿ ಸಭೆ ಸೇರಬೇಕು. ಸಾರ್ವಜನಿಕ ಶಾಂತಿ, ಶಿಸ್ತು ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ತಗುಲದಂತೆ ಈ ಹಕ್ಕಿನ ಮೇಲೂ ಕೆಲವು ನಿರ್ಬಂಧಗಳನ್ನು ವಿಧಿಸಿದೆ. ಮೂರನೇದಾಗಿ, ಸಂಘವನ್ನು ಸ್ಥಾಪಿಸುವ ಸ್ವಾತಂತ್ರ್ಯ. ವಿವಿಧ ವರ್ಗದ ಜನರು ಹಿತಾಸಕ್ತಿಯನ್ನು ಕಾಪಾಡುವ ಸಂಘ ಸಂಸ್ಥೆಗಳೇ ಪ್ರಜಾಪ್ರಭುತ್ವದ ಪೋಷಕಗಳು. ಸಂಘ ಸಂಸ್ಥೆಗಳನ್ನು ರಚಿಸಿಕೊಂಡು ಅಕ್ರಮವಾಗಿ ಮುಷ್ಕರ ಮಾಡದಂತೆ, ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಐಕ್ಯತೆಗೆ ಧಕ್ಕೆ ತಗುಲದಂತೆ ಸಂಘ ಸಂಸ್ಥೆಗಳು ನಡೆದುಕೊಳ್ಳಬೇಕಾಗಿದೆ. ನಾಲ್ಕನೇದಾಗಿ, ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯ. ಯಾವುದೇ ಪ್ರಾದೇಶಿಕ ನಿರ್ಬಂಧನವಿಲ್ಲದೆ ಭಾರತೀಯ ಪ್ರಜೆಯಾದವನು ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾನೆ. ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತಹ ವ್ಯಕ್ತಿಗಳು, ರೋಗಗ್ರಸ್ತರು ಒಂದು ಪ್ರದೇಶದೊಳಗೆ ಪ್ರವೇಶಿಸುವುದನ್ನು ನಿರ್ಬಂಧಿಸಬಹುದು. ಉದಾಹರಣೆಗೆ, ಕೋವಿಡ್ ಸಂದರ್ಭದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಚಾರವನ್ನು ನಿರ್ಬಂಧಿಸಲಾಗಿತ್ತು. ಐದನೇದಾಗಿ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸಿದಾಗ ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವಾಣಿಜ್ಯ ಮತ್ತು ವ್ಯಾಪಾರ ಮಾಡುವ ಸ್ವಾತಂತ್ರ್ಯ. ಇದಿಷ್ಟು ವಿಧಿ 19 ಪ್ರಜೆಗಳಿಗೆ ದೊರೆತಿರುವ ಸ್ವತಂತ್ರವಾಗಿದ್ದರೆ, ಸಂವಿಧಾನದ 20 ವಿಧಿ ಅಪರಾಧಿಗೆ ನಿರಂಕುಶ ಮತ್ತು ಹೆಚ್ಚು ಶಿಕ್ಷೆ ವಿಧಿಸುವ ವಿರುದ್ಧ ರಕ್ಷಣೆಯನ್ನು ನೀಡಿರುತ್ತದೆ. 20 ವಿಧಿಯು 3 ಉಪವಿಧಿಗಳ ಮೂಲಕ ವ್ಯಕ್ತಿಗೆ ಸಂರಕ್ಷಣೆಯನ್ನು ನೀಡಿರುತ್ತದೆ. ಅದರಲ್ಲಿ 1 ಉಪವಿಧಿಯ ಪ್ರಕಾರ, ಒಂದು ಕೃತ್ಯವನ್ನು ಎಸಗುವ ಸಂದರ್ಭದಲ್ಲಿ ಜಾರಿಯಲ್ಲಿರುವ ಕಾನೂನನ್ನು ಉಲ್ಲಂಘಿಸಿದರೆ ಮಾತ್ರ ಶಿಕ್ಷೆ ನೀಡಬೇಕು ಮತ್ತು ಆ ಅಪರಾಧವೆಸಗಿದ್ದ ಅವಧಿಯಲ್ಲಿ ಜಾರಿಯಲ್ಲಿರುವ ಕಾನೂನಿನನ್ವಯ ವಿಧಿಸಲ್ಪಬಹುದಾದ ದಂಡಕ್ಕಿಂತ ಹೆಚ್ಚಾಗಿ ವಿಧಿಸಬಾರದು. 2 ಉಪವಿಧಿಯ ಪ್ರಕಾರ, ಒಬ್ಬ ವ್ಯಕ್ತಿಗೆ ಒಂದೇ ಅಪರಾಧಕ್ಕೆ 1 ಹೆಚ್ಚು ಬಾರಿ ಶಿಕ್ಷೆ ವಿಧಿಸುವಂತಿಲ್ಲ. 3 ಉಪವಿಧಿಯ ಪ್ರಕಾರ, ಒಬ್ಬ ವ್ಯಕ್ತಿಯನ್ನು ತನ್ನ ವಿರುದ್ಧ ಸಾಕ್ಷಿ ಹೇಳಿಕೊಳ್ಳುವಂತೆ ಒತ್ತಾಯಿಸುವಂತಿಲ್ಲ. ಸಂವಿಧಾನದ 21 ವಿಧಿ, ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. 21 ವಿಧಿ ಪ್ರಕಾರ, ಕಾನೂನಿನನ್ವಯ ರೂಪಿಸಲಾದ ನಿಯಮಗಳ ಹೊರತಾಗಿ ಬೇರ್ಯಾವ ರೀತಿಯಲ್ಲಿಯೋ ಯಾವುದೇ ವ್ಯಕ್ತಿಯ ಜೀವ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ. ಹೀಗೆ 21 ವಿಧಿಯು ಪ್ರತಿಯೊಬ್ಬ ವ್ಯಕ್ತಿಗೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿರುತ್ತದೆ. ಭಾರತೀಯ ಪೌರ

0: ಹಕ್ಕುಗಳನ್ನು ನಾವು ಕಾಣಬಹುದು. ಮೊದಲನೆಯದಾಗಿ ಬಂಧನದ ಕಾರಣಗಳನ್ನು ತಿಳಿದುಕೊಳ್ಳುವ ಹಕ್ಕು. ಇದರಿಂದ ಯಾವುದೇ ವ್ಯಕ್ತಿಯನ್ನು ಕಾರಣವಿಲ್ಲದೆ ಬಂಧಿಸಲು ಸಾಧ್ಯವಾಗುವುದಿಲ್ಲ. ಎರಡನೆಯದಾಗಿ ತನ್ನ ಆಯ್ಕೆಯ ವಕೀಲನ ಮೂಲಕ ತನ್ನನ್ನು ಸಮರ್ಥಿಸಿಕೊಳ್ಳುವ ಹಾಗೂ ರಕ್ಷಿಸಿಕೊಳ್ಳುವ ಹಕ್ಕು ಒಬ್ಬ ವ್ಯಕ್ತಿಗೆ ಸಂವಿಧಾನದ ಮೂಲಕ ದೊರಕಿರುತ್ತದೆ. ತನ್ನ ಪರವಾಗಿ ನ್ಯಾಯಾಲಯದಲ್ಲಿ ವಾದಿಸಿ ಬಂಧನದಿಂದ ಬಿಡುಗಡೆಗೊಳಿಸುವ ಸಲುವಾಗಿ ಬಂಧಿತನು ಒಬ್ಬ ವಕೀಲನನ್ನು ನೇಮಿಸಿಕೊಳ್ಳಬಹುದು. ಮೂರನೆಯದಾಗಿ ಬಂಧಿತನನ್ನು ಬಂಧಿಸಲ್ಪಟ್ಟ 24 ಗಂಟೆಗಳ ಒಳಗಾಗಿ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಎದುರಿನಲ್ಲಿ ಹಾಜರುಪಡಿಸುವುದು. ಇವೆಲ್ಲ ಸಂರಕ್ಷಣೆಗಳನ್ನು ನಾವು ಸಂವಿಧಾನದ 22ನೇ ವಿಧಿಯಲ್ಲಿ ಕಾಣಬಹುದು. ಇವಿಷ್ಟು ಭಾರತದ ಸಂವಿಧಾನದ 3ನೇ ಭಾಗದ ಮೂಲಭೂತ ಹಕ್ಕುಗಳಾಗಿದ್ದು ಸ್ವತಂತ್ರದ ಹಕ್ಕಂತ ನಾವು ಗುರುತಿಸಬಹುದು. ಪ್ರಜೆಗಳಿಗೆ ಈ ಮೂಲಕ ಮುಕ್ತವಾಗಿ ಬದುಕನ್ನು ಸಾಗಿಸುವ ಅವಕಾಶವನ್ನು ದೊರಕಿಸಿಕೊಡಲಾಗಿದೆ. ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೆ ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ ಕಾರ್ಯಕ್ರಮವನ್ನು ಕೇಳ್ತಾ ಬಂದ್ರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶಕೀಲ ಹೆಗ್ಡೆ, ಪ್ರಾಧ್ಯಾಪಕಿ ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೇಶಸ್ ಕಾಲೇಜು, ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ತಾಳು ಉಮ್ಮಳು ಸಿದ್ದಪ್ರ ಸರ್, ಎಸ್ ಆಗಸ್ಟ್ ಅಠರ ತಾರೀಖೆ ಮಂಗಳವಾರ ದಿವಸ ಸಕಾಳಿ ದಾತಾವನ್ ಇಕ್ರವರಮಣ ಸರ್. ಅಂಚೆ ಸಂಘಿ ಹಾಜರ ಸ ಮನೆಸ್ತ್ ಜೈಸನ್ ಪೆರೇರ ಶಿರ್ತಡಿ ಯುವಾ ಮುಖೇಲಿ ಅನಿ ಕಾರ್ಯನಿರ್ವಾಹಕ್ ತಜೆ ಸಂಘಿ ಉಲೋಂಗ್ ಫೋನ್ ಕರ 6364204949 ಸಂಖ್ಯಾ ಐಕೋಂಗ್ ವಿಸರಣ ಕತ್. ತಾಳು ಉಮ್ಮಳು ಸಿದ್ದಪ್ರ ಸರ್ ತುಮಚ ರೇಡಿಯೋ ಸಾರಂಗ್ 107.8 FM ಹಿ ರಂಗ್ ರಂಗಾಳ್ಚಿನಿ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
5: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
6: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನ್ ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನ್ ಮಾಡ್ಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನೀವು ಕೇಳ್ತಾ ಇದ್ರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ನಾಗರ ಪಂಚಮಿ, ತುಳು ಯಕ್ಷಗಾನ. ಪದ್ಯ ರಚನೆ ಮಾಧವ ಭಂಡಾರಿ ಕುಳಾಯಿ. ಪ್ರಸಂಗ ರಚನೆ ರವಿಕುಮಾರ್ ಸುರತ್ಕಲ್. ಭಾಗವತರು ದಿನೇಶ್ ಅಮ್ಮಣ್ಣಾಯ, ಸತ್ಯನಾರಾಯಣ ಪುಣಿಚಿತ್ತಾಯ, ಬಾಲಕೃಷ್ಣ ಕಡಪ. ಚೆಂಡೆ ಹಾಗೂ ಮದ್ದಳೆ ಪದ್ಯಾಣ ಶಂಕರನಾರಾಯಣ ಭಟ್, ಲಕ್ಷ್ಮೀಶ ಅಮ್ಮಣ್ಣಾಯ, ಶ್ರೀವತ್ಸ ಕುಂಟಾರು. ಪಾತ್ರಧಾರಿಗಳು ಅರ್ವ ಕೊರಗಪ್ಪ ಶೆಟ್ಟಿ, ಕೊಳ್ತಿಗೆ ನಾರಾಯಣಗೌಡ, ಬೆಳ್ಳಾರೆ ವಿಶ್ವನಾಥ ರೈ, ಬೋಳಾರ ಸುಬ್ಬಯ್ಯ ಶೆಟ್ಟಿ, ಬಂಟ್ವಾಳ ಜಯರಾಮ ಆಚಾರ್ಯ, ಕೆದಿಲಾ ಜಯರಾಮ್ ಭಟ್, ಗಣೇಶ್ ಕುಂದಾರ್ ಕೊಳಂಬೆ, ಉದಯನಾವುಡ ಮದೂರು, ಗಂಗಾಧರ್ ರೈ ನಾವೂರ, ಅಂಕದಡ್ಕ ರಘುನಾಥ ರೈ, ಕಿರಣ್ ಕುಮಾರ್ ಪಂಜ, ಬಾಲಕೃಷ್ಣ ಶೆಟ್ಟಿ ಉಪ್ಪಳ, ಸಂತೋಷ್ ಕುಮಾರ್, ದಿನೇಶ್ ರೈ ಕಡಬ, ಜೋಡುಕಲ್ಲು ಸದಾಶಿವ, ಕೃಷ್ಣರೈ ನೇರ್ಚಾಲು, ಸುರೇಶ್ ಹೆಗ್ಡೆ ಬಂಗಾಡಿ, ಜಯಕುಮಾರ್. ಇದೀಗ ನಾಗರ ಪಂಚಮಿ ತುಳು ಯಕ್ಷಗಾನದ ಮೊದಲನೇ ಕಂತು.

ಕಳಿಸಿ ಆ ಸೂರ್ಯನಾರಾಯಣ ದೇವರು ಆ ನೆತ್ತಿನ ಮಿತ್ತ ಬರ್ಪಿನಗೂ ತುಂಬೆ ನರಮಾರಿ ಮಂತ್ರಿಯ ವ್ಯವಹಾರ ಮತ ಮಲತು ಮುಗಿಪೋಡಿಗೆ ಅಪ್ಪಂದ ಆಯನ ದಿನನಿತ್ಯದ ಚಟುವಟಿಕೆ ಸುರುವಾಪಿನ ಪೊರ್ತು ಏಪಂದ ಲೆಕ್ಕಪಾಂಡ ಅರುಣೋದಯ ಕಿರಣೋದಯ ಸೂರ್ಯೋದಯ ಊಜಿ ಉದಯರು ಐಟ್ ಅರುಣೋದಯ ಅಲ್ಲಿ ಪ್ರಾಜ್ಞೆ ಲಕ್ಕದು ನಿತ್ಯ ವಿಧಿರೇನು ತೀರ್ತದೆ ಐಡ್ ಬಾಕ ಕಿರಣೋದಯ ಗಾನಗ ಸರಿಯಾದ ತುರತ ಕೈ ತಡೆಯಬಹುದು ಸೂರ್ಯನಾರಾಯಣ ದೇವರಿಗೆ ಅರ್ಘ್ಯ ಕೊಡುದು ಆ ತನ್ನ ಜೀವನದ ಕರ್ತವ್ಯ ಸುರುಮಲ್ಪೋಡಿಗೆ ಅಂಚನೆ ಈ ಸೂರ್ಯ ದೇವರಿ ನಿಕ್ಕನಗ ಆ ಮೂಡಾಯಿ ಮಂಟಬೇಡ ಮಿತ್ತ ಬರ್ಪಿನ ಪೊರ್ತುಡೆ ಲಕ್ಕಿನ ಹೆಚ್ಚಿನ ಯಾನು ಈ ಊರದ ಬಗ್ಗೆನೆ ಚೂರ ಆಲೋಚನೆ ಮಲ್ಪುನಿ ದಾರೆ ಮಲ್ಪುನಿ ಎಲ್ಲ ಊರನ್ನ ಪೊಲ್ಲು ಡಾಲಿ ಅಂದ ಬೈದೆ ಮನಸ್ಸಿಗೆ ನೆಮ್ಮದಿ ಈ ಊರಿಗೆ ಪುದರ ಕಿಲ್ಲೂರು ಪಾದೆ ಅಪ್ಪಣ ಪಾದೆಗಾರ ಸೋಯಾನು ಒಜಿ ಕಾಲುಡಿ ತಿನಿ ಮುಲಾತೆ ಒಜಿ ಪಾದೆನೆ ಇತ್ತು ದುಮ್ಲ ಎಂತಲ ಹಿರಿಯಾಕರು ಒಬ್ಬ ಒಂದು ಕಾರ್ ನೋಡಿದ ಇಡೆಗೆ ವಲಸೆ ಬತ್ತಿನ ಅಟ್ಲಿಗೆ ಬತ್ತಿರದ ಬಕ್ಕ ಹಾಸು ಪಾತ್ರದ ಕೈತಿರ ಈ ಜಾಗಿನ ಮಾತ್ರ ಇನ್ನಿಕರಿಗೆ ಬುಳೆ ಸಲ ಬರ್ಪಿಲಕ್ಕೆ ಬಂತದ್ದು ಎಂಟ ವ್ಯವಸ್ಥೆಯಲ್ಲಿ ಆಡಳಿತ ಬಂತದ್ದು ಬರ್ತಿರಲ್ಲ.

ಈ ರಾಜೇಂದ್ರನ ಮನಸ್ಸಿಗೆ ನೆಮ್ಮದಿ ಅಂತ ದಾನೆ ಮರ್ಪಣಿ ಇತ್ತಿ ಮಗೆ ಒರಿ ಆಯೇ ವಿದ್ಯಾರ್ಜನ ಮರ್ಪಿರನ್ನು ಪೋಯೇ ಪೋಯಿನ ಬಕ್ಕ ಇನ್ನಿ ಒರೆ ಮುಟ್ಟ ಕಣ್ಣ ಗಣಿತೇರೆ ಇಂಚೆಪ್ಪ ದಾನೆ ಮರ್ಪುನಿ ಪೂರ ಜನ್ಮಡಿ ಏರೆ ಜೋಕ್ರಿ ಕೆರಿಯಲ ಏರು ಒಡಸು ಮರ್ಪನ್ ಉಪ್ಪು ಈಸ ಮಾಡಿಯಲ ಇನ್ನಿ ಬರುವೆ ಇದ್ದೆ ಬರುವೆ ಪಕ್ಕ ಬರುವೆ ಏಪ ಬರುವೆ ಎಲ್ಲವೇ

Magali! ಮಗ ಮತ್ತಲ್ಲ ಮಗ ಹರಿ ಸಮಾಧಾನ ಮಗ. ಅಯ್ಯೋ ದೇವರೆ, ಒಂದೆ ಸಮಯ ಅಣ್ಣ, ನಿನ್ನ ಬಗ್ಗೆ ಯಾರು ಏಸ ಆಲೋಚನೆ ಮಾಡ್ತಿದ್ದ ಮಗ. ಮಗ ಇಜ್ಜಿ ನೀರಲ್ಲಿ ತೂದಾರಿ ಸಾತಿಗಾರು ಓನ್ ಉಳ್ಳೆ ಬರ್ಬೇಲೆ ಮದಸ್ತೀನಿ ಅಂತ ಕುಳ್ಳೋಡ ಉಂತೋಡ ಲಕ್ಕೋಡ ಒಂಜಿಲ ಅಕ್ಕ ಪೂಜಿ. ಮಗ ಆಲಿ ಐಗುಳ ಮಟ್ಟದ ಬತ್ತಿ ಹಿಡಿದು ಬಕ್ಕ ಒಂಜಿಲ ಅಂಟು ನಿನ್ನ ಮೋದೆ ತುಳಿನವು. ಅಲ್ಲ ಮಗ ಒರಿ ಅಮ್ಮ ಅಲ್ಲಿ ಅರ್ಥ ಪೂಜತ್ತ ಎಲ್ಲ ಕನ್ನಡಿ ಏತ್ ಕನ್ನಡಿ ಪ್ರಭ ಏತ್ ಸಮಯಾಟ ಇಜ್ಜಾಯಿ ಏತ್ ಊರುಗು ಮಾಡಿ ಕಡ ಪುಡಿಯೆ ಏತ್ ಜನ ಮತ್ತ ನೀರ ಕಡ ಪುಡಿಯೆ ಆಡಲ ನಿನ್ನ ಸುಳಿ ಉಂಡ ಉದಯ ಬತ್ತದ ಮಗ ನೂರ ಬಂದಿತ್ತ ಮಗ ಓಲಿತ್ತ.

0: ಇವತ್ತು ಪೊರ್ಲು ಧನಕ್ಕೆ
1: ಬೇಕಾದ್ರೆ
0: ಸಂತೋಷದ ದಿನ ದಾಯ ಗೊತ್ತುಂಡ ಇನ್ನು ದಿನವೂ
1: ನಾಗರ ಪಂಚಮಿದ ದಿನ
0: ಪುಣ್ಯದ ದಿನ ನಾಗದೇವರ ಆರಾಧನೆ ಪ್ರೀತಿಯ ದಿನ ನಾವು ಕಾರ ಬೇಡರೆ
1: ಅಂದ್ರೆ
0: ನಿಖಿಲ ಗುರಿಕಾರೆ
1: ಅಂದ್ರೆ
0: ತುಂಬ ಗುರಿಕಾರೆ ಇನ್ನ ದಿನದ್ದು ಪೊರ್ಲು ನಡೆಸದ ಜಾದು ಮನಸ್ಸಿಗೆ ಸಂತೋಷ ಆಡ್ರಿ ಅದ ಮಗ.

0: ಸಂತೋಷಪಲ್ಲಿಗೆ
1: ಸಂತೋಷ
0: ವರ್ಷ ಬರೋ ಬರ್ತಿರ್ತೀವಿ ನಾಗರ ಪಂಚಮಿಲಿ ನಮ್ಮ ಊರಿನಲ್ಲಿ ಮಾತ್ರ ಎಲ್ಲ ಸೇರಿದೆ
1: ಹಿಂದೂ ಪರಂಪರೆ
0: ಸಂತೋಷವಾದ
1: ದಿನಗಳಿವೇಡರು ಅಂದಿ ಕೀರ್ತಿ ನಮ್ ಕೇಳ್ತ ಸಂತೂಣಿ
0: ಅಂದಿ
1: ನಾಗದೇವರು ಪ್ರೀತ್ಯರ್ಥವಾದ ಈ ನಲಿಕೆದ ಗೊಬ್ಬು
0: ಅಂದಿ
1: ನಿನ್ನ ಮೌಲ್ಯ ಹೊಸ ಕಡೆ ತೋರಿದ್ರು ಅನ್ಕೊಂಡಿದ್ದಾರೆ
0: ನಮ್ಮ ಗೊಬ್ಬು ಈಡಿಗೆ ಮಾತ್ರ ಆಗ್ತಿ
1: ನಂಕೆ ಸೀಮಿತ
0: ಈಡಿಗೆ ಮಾತ್ರ ಆಗ್ತಿ
1: ನಿನ್ನ ಮಂಡಿ ಹೊಸ ಕಡೆ ತಾನೆ
0: ಕಾರಣ ಐತಿ
1: ಓಡೋಡಿಗತ್ತೆ
0: ನಮ್ಮ ದೇವರಿದ್ದೀರಾ ದೇವರೇ ಕುಲದೇವರತ್ತೆ
1: ಕಾರ್ಣಿಕದ ದೇವರು
0: ಅಂದಿ
1: ನಿಧಿ ಉಂಡು ನಾಗನಿಧಿ ಎಂದು ಪೂಜಾರಿ
0: ಅಂದಿ
1: ನಾಗರ ಪಂಚಮಿಗೆ ಹರಿಮಲ್ಲ ಪೂಜಾ ಮಲ್ಪವನ
0: ಒಬ್ಬರಿಗೆ ನಮಗೆ ಏನು ಪೂಜಾ ಮಲ್ಪೂಜೆ
1: ಖಾತೊಂದೇ ಉಳ್ಳರಮ್ಮ
0: ಅತ್ತ
1: ಹರಿ ಕಾಪು ನೆವಳಾಂಡ ಮೂರು ನಮ ಕಾಪು ದೂರ
0: ಅಂಚಾದಿ ಆ ಕುಲದೇವರಿಗೆ ಪೂಜೆ ಮಲ್ಪೋಡು ಆಸೆ ಏಕ್ ಪುಟ್ಟದಂಡ ಅಂಚಾದಿ ಅಂತ ಪೋಗಡ ಮೇಲೆ ಬುಕ್ಕ ಕುಲದೇವರಿಗೆ ಪೂಜೆ ಮಲ್ಪುನ ಮಾತ್ರ ಆಗ್ತದೆ ಪೂಜೆ ಮಾತ್ರ ಮಲ್ಪುನ ಆಗ್ತದೆ ಸೀರೆ ಪದ ಪೂಜೆ ಮಲ್ಪುನ
1: ಹರಿ ಕಾರ್ಮಿಕದ ದೇವ
0: ಸುತ್ತ ಒಡು ಬರ್ತೀಯ
1: ಹರಿ ಸುದ್ದ ಒಡು ಏಳು ಭಾಗಲ ಸುದ್ದ
0: ದೇವಿರು
1: ಬರ್ತೇನೆ
0: ಐಕ್ ಬಡಾದೆ ಒಂದು ಮೀ ಒಡು ಶುದ್ಧ ಒಡು ಐದು ಬಕ್ಕ ದೇವರ ಪೂಜೆ ಮಲ್ಪಡು
1: ಕೇವಲ ಕಾಡ ಕಿರಾತೇರು ಬರ್ಬೋದು ಸಸಾರ
0: ಅಂದಿ
1: ಮಡಿ ವಂತಿಗೆ ಬೋಡು
0: ಮಡಿ ಉಂಡು
1: ಬಾಕಿ ದೇವರ ಕತ್ತು ನಾಗ ದೇವರು
0: ಊರಿತ್ರಾಗ್ಲಿ ಏತ್ ಮಡಿ ವಂತಿಗೆ ಇಪ್ಪುಡ ಮೇಲೆ
1: ನಾಗ ಭೂಮಿ
0: ಅತ್ತ
1: ನಾಗ ಏತ್ ಶುದ್ಧಾಚಾರ ಇತ್ತುಂಡ ಆತೆ ಪುಣ್ಯದ ಫಲಂಕ ಬರ್ಪುಡು
0: ಅತ್ತೆ ಮೇರೆ
1: ಮಗ
0: ಅದಾನೆ ಮೇರೆ
1: ಎಂಕ ಆನಾಗ ಆಳಲ ಪಣ್ಣುಗ ಪಣ್ಣುಗ ಈ ವರ್ತಿ ಮಗಳು
0: ಅಂದಿ
1: ಓಕೆರಿ ಪಿರ್ತಿ ನಿಮ್ಮ ಸಾಂಕಿದ್ಯ ಮಗ
0: ನಾನ್ ಪಣ್ಣನ ಸಾಂಕಿದ್ಯ
1: ಭಾಗುಡ ತೊಂದರೆ ಕೊಡ್ತೇನೋ
0: ಅಯ್ಯೋ ಬಾಯಿ ಬಿಡುದು ಬರೋಣ ನಿಜ ಮೇರೆ ಅವು ಇತ್ತಿನ ಮೇಲೆ ಬರ್ದ ಜೊತೆ ಬರೋದಿಲ್ಲ ನೀರಿ
1: ಸುಸ್ತಿರ ಸೀರೆ
0: ಅಂದಿ
1: ಮಾಡಿರ ಬಂಗಾರು
0: ಅಂದಿ
1: ಕಾಜಿ ಕಾಜಿ
0: ಕುಡಿಪದ
1: ಪೂ
0: ಓ
1: ಅಂತ ಕೊಡ್ತೀಯ
0: ಪೂರ ಕೊಡ್ತಾರೆ
1: ನಿನ್ನದಾಗೆ
0: ನನಗೆ
1: ಐಕ್ ಪೋಯ್ ಬಿದಡ್ನೆ
0: ಅಂದಿ
1: ಮಗ
0: ನಾನು ಕೊಡ್ತೀಯ ಮೇರೆ
1: ಬೋಡ್ ಬೋಡ್ ಬೋಡ್ ಬೋಡ್ ಅಂಕಿರ ಫಿರೆ ಮಗ ಸರ ಹತ್ತು ನಿಕ್ಕೇತ
0: ಅಂದಿ
1: ಯಾರು ಗುರಿಕರಣ ಗುರಿಕರ ಮಗಳ ತೊಯಿ
0: ಅಂದಿ
1: ಮಗ ಆಯ್ನಾತ ಜಾಗ್ರತೆ ಶುದ್ಧ ಆಚಾರ ಮಡಿವಂತಿಗಡಿ ಹೋದು ಬರೋಡು
0: ಪೂಜೆ ಮಾಡ್ತಾರೆ ಪ್ರಸಾದಕ್ಕೆ ತಂದು ಬರ್ತೇನೆ
1: ಎಲ್ಲ ನೆಂಪು ಪಡು
0: ಅಯ್ಯೋ
1: ಯಾರು ಗುರ್ತಿಲ್ದುಳ್ಳೆ
0: ಈ ತಿರುಗಾಟ ಮಾತ್ರ ಕೊಡ್ತೀಯ ಮೇರೆ ಈ ನನ್ನ ಊರು ಸುತ್ತಿರ ಹೋಗಿದ್ರೆ ಬಾರಿ ಬಂಗಾಪುಡು ಈಗಲ ಪ್ರಾಯ ಮನೆ ಈ ಬಂದು ಕುಲ್ಲಿ
1: ಕುಳ್ಳೆ ಜಾಗ್ರತೆ
0: ಈ ಮಗಳು ಏನಲ್ಲೇ ಬಿಡ್ಲಿ
1: ಪೊತ್ತು ಜಾರು ಲೆಕ್ಕ ತುಂಬು ನಮ್ಮ ಗುರ್ತಿನ ಸೇರೋಡು
0: ಆ ಒಮ್ಮೆ

ಕಳುವನಿ ನೀರಿಡಿದ್ರೆ ಆಶ್ರಯ ಕೊರಂದಲ್ಲ ಆಶ್ರಯ ಕೊರಪುರತ್ತೆ.

ಮರ್ಯಾದೆ ಕೊಡದಿತ್ತ ಆಯ್ನ ಬಿಡದ.

0: வந்து கைத்தவனே பொண்ணுக்குள்ள
1: வந்து
0: ಇಷ್ಟಾಚಾರ ಜವಣಿಯನ್ನ ದಕ್ಷಿಣಕ್ಕೆ ಕಟ್ಟಬಹುದು ಬತ್ತೆ
1: ಸ್ವಾಮಿ
0: ಪಂಚೋಡು ನಿಧಿ ಉಂಡು ಗರಿಪೋಡು ಒಂದು ಪಂಡೇರಕು
1: ಜೀವದ
0: ತಪ್ಪು
1: ಮಾಡ್ತೇನೆ.

0: ಪ್ರತ್ಯೇಕವಾದ ಆಟಿ ಕಳಂಜೆ ತುಳುನಾಡಿಗೆ ಬರ್ಪೆ. ಅಗೇಲು ಬಲಸರ ಆಟಿ ಎಡ್ಡೆ, ಅಗೇಲುದ ಪುದಾರಡು ಮೀನ್ದ ಒಣಸಾಪುಂಡು, ಅಂಚ ಆಟಿ ಸೈತಿನ ಕಲೆ ತಿಂಗುಲು ಒಂದು ಪಂಡೇರು. ದುಂಬುದ ಕಾಲುಡು ಬಂಜಿಗದಂತೆ ಬರ್ಸದ ಚಳಿಟ್ಟು ಸೀತ ಮೀರ್ದು ಆಟಿಡು ಸೈಯೊಂದಿತ್ತೇರು. ನರಮಾನ್ಯಗ ಬಂಜಿಗ ಬೋಡುತ್ತಿನಾತ ಇಜ್ಜಿಂದಾಂಡ ಆಯಗ ಏಪಲ ಸೀಕ್ ತಪ್ಪುಜಿ. ಆಟಿದ ಅಮಾಸ್ಯದಾನಿ ಊರು ಸೇರ್ದು ತುದೆ ತೋಕೆ ಕರಿಯ ತೋಡುಲೆಡು ಮೀನು ಗೋರ್ದು ಪತದು ಆಟಿದ ಅಗೆಲು ಪಾಡೊಂದಿತ್ತೇರು. ಇನಿಲ ಭೂತ ಸೈತಿನ ಇತ್ತಿನ ಇಲ್ಲಲೆಡು ಆಟಿದ ಅಮಾಸ್ಯದಾನಿ ಆಟಿದ ಅಗೇಲು ಉಂಡು. ಬಾರಿ ಪುದರು ಪೋಯಿನ ಮರ್ದು ಪಂಡ ಪಾಲೆದ ಕೆತ್ತದ ಕಸಯ. ಇಡೀ ಭೂಮಿದ ಮರ್ದದ ಸತ್ವ ಆನಿದ ದಿನ ಆ ಮರಟ್ಟು ಸೇರುಣುಗೆ. ಆನಿ ಮಾತ್ರ ಪಾಲೆದ ಪೇರು ಪರುಡು. ಬೇತೆ ದಿನ ಪರುಂಡ ಉಷ್ಣ ಸೂರ್ಯ ಮೂಡೊಡ್ಡ ಕೆತ್ತೆ ಕನವುಡು. ಸೂರ್ಯನ ದೊಂಬು ಬೂರುಂಡ ಕರ್ಬದ ಕತ್ತಿ ತಾಗಂಡ ಅವು ಇಸಾಪುಂಡು. ಪುಲ್ಯಕ್ಕಲುಡು ಪೋಪಿನಿ ದಾಯೆ ಪಂಡ ಬತ್ತಲೆ ಪೋವರೆ ಗಾತ್ರ. ಉಂದುಲಾವುಂಜಿ ಮಾಂತ್ರಿಕ ಶಕ್ತಿಯೇ ವಾ ಭೂತ ಸೈತಿನಲ ಅಪಗ ಆಯನ ಎದುರು ಬರ್ಪುಜಿ. ದುಮಿನಾನಿ ಪಗೆಲ್ಡು ಪೋದು ಪಾಲೆದ ಮರ ನಾಡ್ದು ಸಾದಿ ತೂದು ಬರ್ಪಿನಿ ದಾಯೆ ಪಂಡ ಮನದಾನಿ ರಾತ್ರಿಡು ಪೋದು ವಾ ವಾ ಮರತ್ತ ಕೆತ್ತೆ ಕನಪಿನ ಲೆಕ್ಕ ಆವರೆ ಬಲ್ಲಿ ಎಂದು. ಕೆಲವು ಕಡೆಟ್ಟು ಕಾಯರ್ದ ಕೆತ್ತೆ ಕಂತದು ಪರ್ದು ಸೈದಿನಲಾ ಉಂಡು. ಆಟಿ ಪಿದೈ ಪಾಡ್ನು ಪಂಡ ಇಲ್ಲದ ಕಜವು ಕುರೆ ದೆಕ್ಕದು ದಕ್ಕುನು. ತುಳುವೆರೆಗ ದುಂಬು ಅರೆಗಾಲೋಡು ಬೇಲೆಡು ಪುರ್ಸತ್ತೇ ಇಜ್ಜಿ. ಆಟಿಡು ಬೆನರೆ ಬೇಲೆ ಇಜ್ಜಿ. ಮಾತೆರ್ಲ ಇಲ್ಲಡು ಪೇನ್ ತೊಯ್ಪುಯರು ಅಪಗ ಇಲ್ಲ ಅಡಿಪುನು. ಅಡಿಪುನಗ ಅರೆಗಾಲುಡು ಮಾಡಿಡು ತಟ್ಟಿಡು ತಲ್ಲಾದು ದೀತಿನ ಒಟ್ಟೆ ಮುಕ್ಕಾಲು ಮಿನಿ ಇತ್ತುಂಡ ನಾಡುನಲ ಆಟಿ ಪಿದಾಯಿ ಪಾಡು ನೆತ್ತ ಉಲಗುಟ್ಟು ಆದಿತ್ತುಂಡು. ಆಟಿ ಕರಿಪುನು ಪಂಡ ಬಾರಿಮಲ್ಲ ಸಂತೋಸು. ಬೊಕ್ಕ ಅರೆಗಾಲದ ಅಟ್ಟಣೆ ಸುರುವಾಪುಂಡು. ಪರ್ಬ ಪರ್ವ ಜಾತ್ರೆಲು ಬರ್ಪುಂಡು. ಇನಿ ದಿನೋಲ ಜಾತ್ರೆ ಆತುಂಡು. ಇನಿತ್ತ ತೇವು ತೊಜಂಕ್ ಬಾಯಿ ಕಿರ್ಮುಂಡು. ಆಟಿ ಕಳಂಜೆ ಬಜಿ ನೆಂಪು ಮಾತ್ರ ಆತುಂಡು. ಆನಿ ಎಂಚ ಕಳಂಜೆ ಬೈದೆ ಐದಾಯಗಾತ್ರ ಬೈದೆ ಪಂಡದು ಆನಿದ ಕುಲುಪಂತೇರು.
1: ಓ ಕಳಂಜೆ ಕಳಂಜೆಂದೇ ಕಳಂಜೆ ಕಳಂಜ ಬೇರು.

ಈತನೇಟ ತುಳುವೆರೆ ಔಸ ಬೊಕ್ಕ ಬೌಸ ಆಟಿ. ಈ ವಿಚಾರದ ಬಗ್ಗೆ ಈತನೇಟ ಪಾತಿರ್ನಾರು ತುಳುನಾಡದ ಪೆರ್ಮೆದ ಜನಪದ ವಿದ್ವಾಂಸರಾಯಿನ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್. ಇಡಗು ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೆಡು. ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

ಈ ಊರದ ಮಾರಿಲು ಬೀರಿಲು ಇತ್ತಂದ ಕಡೆಂಜ, ಕಷ್ಟಲು ನಷ್ಟಲು ಇತ್ತಂದ ಕಡೆಂಜ, ದುಃಖ ದುಮ್ಮಾನಲು ಇತ್ತಂದ ಕಡೆಂಜ, ಬಡಕೈ ಬಾಕಲ್ ಇರುವತ್ತೇಳು ಕಡಲ ದಾಟದೆ ವಿದೈ

0: ಸಾಧನೆ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಬಯಲ ಪ್ರಸಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ.

0: तुम्हारा नहीं है वल्ला जवाब तुम्हारा।
1: रेडियो सारंग 107.8 FM।

0: रेडियो सारंग 107.8 एफएम।
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 ಎಫ್ಎಂ, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
2: ಹಾಡು ಕೇಳುವ ಹೊತ್ತು

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.
0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತ ಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
1: ಇದೇ ರೇಡಿಯೋ ಸಾರಂಗ್ 107.8 FM ಭಾವ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
1: ಇದೇ ರೇಡಿಯೋ ಸಾರಂಗ್ 107.8 FM ಭಾವ.

0: ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿಗೂ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ತುಳು ಪ್ರಸಾರಕ್ಕೆ ಏನೊಂದಿಲ್ಲರು ದಗಲ್ ಬಾಚಿಲು ತುಳು ಸಿನಿಮಾದ ಕೆಲವು ಪದಕುಲೆನಕೇನ್ಗ ಕೊಡ್ತೇರು. ಆರ್ ಡಿ ಬರ್ಮನ್, ಅಂಚನೆ ಸಂದೇಶ್ ಬಾಬು. ಪದ ನಿರೆಲಾ ಪಚ್ಚೆ. ಪದಪಂತಿನ ಕಲಾವಿದರು ರಾಜೇಶ್ ಕೃಷ್ಣನ್, ಅಂಚನೆ ಅನುರಾಧ ಭಟ್.

ಸಾರಂಗ್ಡ್ ದಗಲ್ ಬಾಜಿಲು ತುಳು ಸಿನಿಮಾದ ಪದಕುಲನಿಕೇನಂದುಲ್ಲಾರ್ ಪದ ಬಲಿಯೇಂದ್ರೆ ನಾರ್ ಸತೀಶ್ ಶೆಟ್ಟಿ ಪಟ್ಲಾ.

ಒಂಚೂರು ಇಂಚಿ ಗಿನ್ಲೆಗೆ ಯಾರು ನಿಕ್ಲು ಹಾಸ್ಯ ಕಲಾವಿದೆ ಅರವಿಂದ್ ಬೋಲ್ನಾಥ್ ಪಾತ್ರದಲ್ಲಿ 107.8 FM ಸಾರಂಗ್ ನಿಕ್ಲು ಮಾತಿರ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡು.

ಈತನೇಟ ಕೆಲವು ತುಳು ಪದಕುಲೇನಕೇನೊಂದು ಬರ್ತಾರೆ. ಒಂದು ಇನಿತ ತುಳು ಪ್ರಸಾರ, ನನ್ನ ದುಂಬದ ತುಳು ಪ್ರಸಾರ ಒಡತಿಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.